ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ. ಧನ್ಯವಾದಗಳು.

0: ಶುಭೋದಯ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಮ್ಮೆಲ್ಲ ಪ್ರೀತಿಯ ಸಮಸ್ತ ರೇಡಿಯೋ ಕೇಳುಗ ಬಳಗದವರಿಗೂ, ಕನ್ನಡ ನಾಡಿನ ಜನತೆಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಶ್ರೀ ಪರಾಭವ ಸಂವತ್ಸರ ದಕ್ಷಿಣಾಯನ ಶ್ರಾವಣ ಮಾಸ, ಐಂದ್ರಯೋಗ ಬಾಲವಕರಣ ಸೌರಸಿಂಹ ಶ್ರಾವಣ ಶುದ್ಧ, ದಿನಾಂಕ 21/8/2026 ಶುಕ್ರವಾರ. ಈ ದಿನದ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಇಂತಿವೆ. ಬೆಳಗ್ಗೆ 6:10 ದಿನದ ಆರಂಭಕ್ಕೆ ಒಂದೊಳ್ಳೆಯ ಮಾತು, ದಿನದ ವಿಶೇಷತೆ, ಹೊಸ ದಿನ ಹೊಸ ಕ್ಷಣ ಹೊಸ ಹುರುಪನ್ನು ನೀಡಲು ಭಕ್ತಿಗೀತೆಗಳೊಂದಿಗೆ ಆರಂಭಗೊಳ್ಳಲಿದೆ ಅರುಣೋದಯ. ಈ ಕಾರ್ಯಕ್ರಮದಲ್ಲಿ ವರಮಹಾಲಕ್ಷ್ಮಿ ವ್ರತದ ಬಗ್ಗೆ ವಿಶೇಷ ಮಾಹಿತಿ ಇರಲಿದೆ. ಈ ವಿಷಯಗಳ ಬಗ್ಗೆ ತಿಳಿಸಲಿದ್ದಾರೆ ಆರ್ಜೆ ಶ್ವೇತಾ. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 12ನೇ ಶತಮಾನದ ವಚನಗಳ ಬಗ್ಗೆ ಬೆಳಕು ಚೆಲ್ಲುವ, ಅವುಗಳನ್ನು ಅರ್ಥೈಸುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಶ್ರೀಮತಿ ಪವಿತ್ರ ದಿನೇಶ್ ವಚನ ಸಾಹಿತ್ಯವನ್ನು ಪರಿಚಯಿಸಲಿದ್ದಾರೆ. ಬೆಳಗ್ಗೆ 7:30 ಶಿವಮೊಗ್ಗದ ವಿಜಯ ಗಣೇಶ್ರವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆಯನ್ನು ಮಾಡಲಿದ್ದಾರೆ. ಬೆಳಗ್ಗೆ 7:35 ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿ ಇವರು ನಡೆಸಿಕೊಡುವ ಪೊನ್ನಜ್ಜಿಯ ಕಥೆಗಳು, ಹೊಸನಗರದ ದಿನೇಶ್ರವರು ಒಗಟುಗಳು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚೆಂದ, ಆ ಪರಿಸರದ ಹಲವು ವಿಷಯಗಳ ಬಗ್ಗೆ ಬೆಳಕು ಚೆಲ್ಲುವ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಪಪ್ಪಾಯಿ ಹಣ್ಣುಗಳ ಬಗ್ಗೆ ಮಾಹಿತಿ ತಿಳಿಸಲಿದ್ದಾರೆ ಆರ್ಜೆ ಅರ್ಪಿತಾ. ಬೆಳಗ್ಗೆ 9:00 ಜಿಲ್ಲೆ ರಾಜ್ಯ ದೇಶ ಪ್ರಪಂಚದ ಚಂದದ ಪ್ರವಾಸಿ ತಾಣಗಳ ಬಗ್ಗೆ ಅಲ್ಲಿನ ವಿಶೇಷತೆ ವಿಷಯ ಹಂಚಿಕೊಳ್ಳುವ ಟ್ರಾವೆಲರ್ಸ್ ಡೈರಿ, ಈ ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳರವರು ನಡೆಸಲಿದ್ದಾರೆ. ಇದರಲ್ಲಿ ಬನಶಂಕರಿ ದೇವಸ್ಥಾನದ ಬಗ್ಗೆ ಪರಿಚಯಿಸಲಿದ್ದಾರೆ. ಬೆಳಗ್ಗೆ 9:30 ಪುಸ್ತಕ ಪ್ರಪಂಚ ಮತ್ತೊಂದು ಪ್ರಪಂಚವನ್ನೇ ಸೃಷ್ಟಿಸಬಲ್ಲದು, ಅಕ್ಷರಗಳ ಲೋಕದ ಮೂಲಕ ಸಾಹಿತ್ಯ ಲೋಕ ಪರಿಚಯ ಮಾಡಿಕೊಡುವ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಆರ್ಜೆ ಮಹಾಲಕ್ಷ್ಮಿರವರು ವರಮಹಾಲಕ್ಷ್ಮಿ ಹಬ್ಬದ ವಿಶೇಷತೆ ಬಗ್ಗೆ ಶುಭ ಮತ್ತು ಹೊನ್ನಾಳಿಯ ಪಂಕಜರವರಿಂದ ಮಾಹಿತಿಯನ್ನು ತಿಳಿಸಲಿದ್ದಾರೆ. ಬೆಳಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಮಾತನಾಡಿ ಹಾಡನ್ನು ಹಾಡಿ ಹಾಗೂ ಕಾರ್ಯಕ್ರಮವನ್ನು ಕೇಳಿ ಎಂಜಾಯ್ ಮಾಡಿ. ಬೆಳಗ್ಗೆ 11:00 ಸೋಷಿಯಲ್ ಮೀಡಿಯಾ ಎಷ್ಟು ಪರಿಣಾಮಕಾರಿಯಾಗಿದೆ ಅಂದರೆ ಅದರಲ್ಲಿ ನಮಗೆ ಸ್ಫೂರ್ತಿ ನೀಡುವ ಮನೋರಂಜನೆಯ ಜೊತೆಗೆ ಸಂದೇಶ ನೀಡುವ ಒಂದಿಷ್ಟು ಕತೆಗಳನ್ನು ತಿಳಿಸುವ ಕಾರ್ಯಕ್ರಮ ಸೋಷಿಯಲ್ ಮೀಡಿಯಾ ಕತೆಗಳು. ಇದರಲ್ಲಿ ಕಲ್ಲಂಗಡಿ ಹಣ್ಣಿನ ಕತೆಯನ್ನು ತಿಳಿಸಲಿದ್ದಾರೆ ಆರ್ಜೆ ರಕ್ಷಿತಾ ಹೊಳ್ಳರವರು. ಬೆಳಗ್ಗೆ 11:30 ಚಲನಚಿತ್ರ ಗೀತೆಗಳು ಪ್ರಸಾರವಾಗಲಿವೆ. ಮಧ್ಯಾಹ್ನ 12:30 ದೇಶ ಎಂದು ಮರೆಯದ ಭಾರತ ರತ್ನ ಭೀಮರಾವ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ವಿಚಾರ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಎಕ್ಸ್ಟ್ರಾ ಫ್ಲೇವರ್ಸ್ನ ರೋಷನ್ ರವರು ಸಿಹಿ ಖಾದ್ಯಗಳ ಬಗ್ಗೆ ತಿಳಿಸಲಿದ್ದಾರೆ. ಈ ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿರವರು ನಡೆಸಲಿದ್ದಾರೆ. ಮಧ್ಯಾಹ್ನ 1:30 ಸ್ಥಳೀಯ ಸುದ್ದಿಗಳನ್ನು ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿಬರಲಿದೆ. ಇದರಲ್ಲಿ ಕೊಳ್ಳೆಗಾಲದ ಶರ್ಮಾ ಅವರ ಜಾಣ ಸುದ್ದಿ ಪ್ರಸಾರವಾಗಲಿದೆ. ಪರಿಸರದ ಕಾಳಜಿಯ ಮಾತುಗಳನ್ನು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ. ಪೆರಾಜೆರವರ ಪಂಪ ಭಾರತ ಕಾವ್ಯವಾಚನ ಮತ್ತು ಕನ್ನಡದಲ್ಲಿ ಇಂಗ್ಲಿಷ್ ಕಲಿಯಿರಿ ಕಾರ್ಯಕ್ರಮವನ್ನು ವಿಜಯ ಎಚ್ಎಸ್ ಅವರು ನಡೆಸಲಿದ್ದಾರೆ. ಮಧ್ಯಾಹ್ನ 3:00 ಚಲನಚಿತ್ರ ಗೀತೆಗಳು ಪ್ರಸಾರವಾಗಲಿವೆ. ಸಂಜೆ 4:00 ಸರಿಯಾಗಿ ಕಾಫಿ ವಿತ್ ಆರ್ಜೆಸ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಜೆ 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30 ನಮ್ಮ ನಡೆಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತಾರವರು ನಡೆಸಲಿದ್ದಾರೆ. ಸಂಜೆ 6:00 ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ರೈಲ್ವೆ ಟ್ರ್ಯಾಕ್ ಕುರಿತ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಬಗ್ಗೆ ತಿಳಿಸಲಿದ್ದಾರೆ ಆರ್ಜೆ ಶ್ರೀಧರ್ ಅವರು. ಸಂಜೆ 6:30 ಝೀರೋ ಟು ಹೀರೋ ಬೀದಿ ಬದಿಯ ಸಣ್ಣಪುಟ್ಟ ವ್ಯಾಪಾರಗಳಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರದ ತನಕವು ಶಿವಮೊಗ್ಗದ ಉದ್ಯಮಗಳ ಬೆಳವಣಿಗೆ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನು ತಿಳಿಸುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತರವರು ನಡೆಸಲಿದ್ದಾರೆ. ಇದರಲ್ಲಿ ಬಿಸ್ಮಿಲ್ಲಾ ಬೆಡ್ ವರ್ಕರ್ಸ್ ಬಗ್ಗೆ ತಿಳಿಸಲಿದ್ದಾರೆ. ಸಂಜೆ 7 ಗಂಟೆಗೆ ರೈತರೇ ನಮ್ಮ ದೇಶದ ಬೆನ್ನೆಲುಬು. ರೈತರು ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಆಚರಿಸುವ ಪದ್ಧತಿ ಇವೆಲ್ಲವನ್ನು ರೈತರಿಂದಲೇ ಮಾಹಿತಿಯನ್ನು ತಿಳಿಸುವ ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಲಿದ್ದಾರೆ. ಇದರಲ್ಲಿ ಗೋಡಂಬಿ ಕೃಷಿ ಬಗ್ಗೆ ಮಾಹಿತಿ ಇರಲಿದೆ. ರಾತ್ರಿ 7:45ಕ್ಕೆ ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಳೇರವರು. ರಾತ್ರಿ 8:20ಕ್ಕೆ ರೈತರ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತಗೀತೆ ಪ್ರಸಾರವಾಗಲಿದೆ. ರಾತ್ರಿ 8:30ರಿಂದ ಬೆಳಗ್ಗೆ 5:30ರವರೆಗೂ ರೇಡಿಯೋ ಶಿವಮೊಗ್ಗ ಆ್ಯಪ್ನಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ರಾತ್ರಿ 8:30ರಿಂದ 9:30ರವರೆಗೆ ಸುಬ್ರಹ್ಮಣ್ಯ ಐತಾಳ್ರವರ ನಿರೂಪಣೆಯಲ್ಲಿ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಮತ್ತು ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿವೆ. ಈ ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿ. ಶುಭ ದಿನ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಎಲ್ಲ ಕೇಳುಗರಿಗೆ ಸುಪ್ರಭಾತ. ಹಾಗೂ ಇವತ್ತಿನ ಈ ವಿಶೇಷ ಬೆಳಗಿನ ಪ್ರೀತಿಯ ನಮನಗಳು. ಸ್ನೇಹಿತರೆ, ಗೋಡಿನಿಂದ ಹಕ್ಕಿಗಳು ಚಿಲಿಪಿಲಿ ಅಂತ ಹಾರುವ ಹೊತ್ತು. ಮನೆಯ ಮುಂದೆ ಹಸಿರು ತೋರಣ, ಬಣ್ಣ ಬಣ್ಣದ ರಂಗೋಲಿಯ ಚಿತ್ತಾರ, ಸುವಾಸನೆಯ ಹೂಗಳ ಘಮಲು, ಅಡುಗೆ ಮನೆಯಿಂದ ಮೂಗು ಸೋಕುವ ಸಿಹಿ ಹೋಳಿಗೆಯ ಘಮ, ಅದ್ಭುತ ಅಲ್ವಾ? ಇವತ್ತು 2026 August 21. ನಮ್ಮೆಲ್ಲರ ಮನೆಗೆ ಸಮೃದ್ಧಿ, ಸೌಭಾಗ್ಯ ಹಾಗೂ ಆಯುರಾರೋಗ್ಯವನ್ನು ಕರುಣಿಸಲು ಸಾಕ್ಷಾತ್ ತಾಯಿ ಮಹಾಲಕ್ಷ್ಮಿಯೇ ಧರೆಗಿಳಿದು ಬರುವ ಅತ್ಯಂತ ಪವಿತ್ರ ದಿನ ವರಮಹಾಲಕ್ಷ್ಮಿ ಹಬ್ಬ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸ್ನೇಹಿತರೆ, ನಿಮ್ಮ ಮನೆಯಲ್ಲೂ ಅಮ್ಮನ ಆಗಮನಕ್ಕೆ ಸಿದ್ಧತೆಗಳು ಜೋರಾಗಿ ನಡೀತಾ ಇರಬೇಕು ಅಲ್ವಾ? ನೀರ ಹನಿಗಳ ಮೇಲಿನ ಬಿಸಿಲಿನ ಆಟದಂತೆ ನಿಮ್ಮ ಬದುಕಿನಲ್ಲೂ ಇಂದಿನ ದಿನ ಸುಖ ಸಂತೋಷದ ಬೆಳಕು ಮೂಡಲಿ. ಬನ್ನಿ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಈ ಹಬ್ಬದ ಅದ್ಭುತ ಇತಿಹಾಸ, ಪೌರಾಣಿಕ ಕತೆ ಹಾಗೂ ನಾವು ಮಾಡಬೇಕಾದ ಪೂಜಾ ವಿಧಾನಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಶ್ರಾವಣ ಮಾಸ ಬಂತು ಅಂತಂದ್ರೆ ಸಾಕು, ನೂತನ ಸಂವತ್ಸರದ ಸಾಲು ಸಾಲು ವ್ರತ ಪೂಜೆ ಹಬ್ಬಗಳು ಆರಂಭವಾಗುತ್ತವೆ. ನಾಗರ ಪಂಚಮಿಯಿಂದ ಆರಂಭವಾಗುವ ಹಬ್ಬಗಳು ಮಹಿಳೆಯರ ಸಂಭ್ರಮವನ್ನು ಮತ್ತಷ್ಟು ಹೆಚ್ಚಿಸುವ ಪರ್ವಕಾಲ ಮಹಾಲಕ್ಷ್ಮಿಯ ಹಬ್ಬ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಎರಡನೇ ಶುಕ್ರವಾರದಂದು ಹಿಂದೂ ಸಂಪ್ರದಾಯದಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಲಾಗುತ್ತೆ. ಭಾರತೀಯ ಸಂಪ್ರದಾಯಗಳಲ್ಲಿ ತತ್ವ ಭೇದಗಳೇನೇ ಇದ್ದರೂ ಲಕ್ಷ್ಮಿಯ ಆರಾಧನೆಗೆ ವಿಶೇಷ ಸ್ಥಾನವಿದೆ. ಐಶ್ವರ್ಯದ ಅಧಿದೇವತೆಯಾದ ಮಹಾಲಕ್ಷ್ಮಿಯ ಕೃಪೆ ಎಲ್ಲರಿಗೂ ಬೇಕು. ಅದರಲ್ಲೂ ಮಹಾಲಕ್ಷ್ಮಿಯ ದಯೆ ಇಲ್ಲದೆ ದಾರಿದ್ರ್ಯ ನಾಶವಾಗುವುದಿಲ್ಲ ಎಂಬ ನಂಬಿಕೆ ಇದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸುಮಂಗಲಿಯರು ವಿಶೇಷ ಪ್ರಾಧಾನ್ಯತೆ ನೀಡುತ್ತಾರೆ. ಪ್ರತಿದಿನವೂ ಲಕ್ಷ್ಮಿಯನ್ನು ಪೂಜಿಸುತ್ತಾರೆ. ಆದರೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಎರಡನೇ ಶುಕ್ರವಾರದಂದು ಪೂಜಿಸುವ ಮಹಾಲಕ್ಷ್ಮಿ ಪೂಜೆಗೆ ಹೆಚ್ಚಿನ ಪ್ರಧಾನವಿದೆ. ಶೀಘ್ರ ವರಪ್ರದಾಯಿನಿಯಾದ ಮಹಾಲಕ್ಷ್ಮಿಯು ಭಕ್ತರ ಭಕ್ತಿ ಸೇವೆಗೆ ಸಂತುಷ್ಟಳಾಗಿ ಬೇಡಿದ ವರಗಳನ್ನು ನೀಡುತ್ತಾಳೆ ಎಂಬ ನಂಬಿಕೆ ಭಕ್ತರಲ್ಲಿದೆ. ಈ ಹಿನ್ನೆಲೆಯಲ್ಲಿ ಒಮ್ಮೆ ಪಾರ್ವತೀದೇವಿಯು ಪರಮಶಿವನಲ್ಲಿ ಲೋಕದ ಕಲ್ಯಾಣಕ್ಕಾಗಿ ಮತ್ತು ಮಹಿಳೆಯರ ಸೌಭಾಗ್ಯ ಸಂಪತ್ತು ಹಾಗೂ ಆರೋಗ್ಯವನ್ನು ಪಡೆದುಕೊಳ್ಳಲು ಅನುಸರಿಸಬೇಕಾದ ಅತ್ಯಶ್ರೇಷ್ಠ ವ್ರತದ ಬಗ್ಗೆ ತಿಳಿಸುವಂತೆ ಕೇಳ್ಕೊಳ್ತಾಳೆ. ಆಗ ಸ್ವತಃ ಶಿವನೇ ಪಾರ್ವತೀದೇವಿಗೆ ವರಮಹಾಲಕ್ಷ್ಮಿ ವ್ರತದ ಮಹತ್ವವನ್ನು ವಿವರಿಸುತ್ತಾನೆ. ಅಂದಿನಿಂದ ದೇವತೆಗಳು, ಋಷಿಮುನಿಗಳು, ಭೂಲೋಕದ ಜನರು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಲು ಈ ವ್ರತವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಿಕೊಂಡು ಬರುತ್ತಿದ್ದಾರೆ. ಹಾಗಾದ್ರೆ ಸ್ನೇಹಿತರೆ, ಈ ಹಬ್ಬದ ಹಿಂದೆ ಅತ್ಯಂತ ಸ್ಫೂರ್ತಿದಾಯಕವಾದ ಪೌರಾಣಿಕ ಕಥೆಯೊಂದಿದೆ. ಆ ಕಥೆಯನ್ನ ತಿಳಿಯೋಕ್ಕೂ ಮುನ್ನ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ವರಮಹಾಲಕ್ಷ್ಮಿ ಹಬ್ಬದ ಹಿಂದೆ ಅತ್ಯಂತ ಸ್ಫೂರ್ತಿದಾಯಕವಾದ ಪೌರಾಣಿಕ ಕಥೆಯೊಂದಿದೆ. ಮಗಧ ದೇಶದ ಕುಂಡಿನಾಪುರ ಎಂಬ ಸುಂದರ ನಗರದಲ್ಲಿ ಚಾರುಮತಿ ಎಂಬ ಸದ್ಗುಣ ಸಂಪನ್ನೆ, ಧರ್ಮಪರ ಹಾಗೂ ಪತಿವ್ರತೆಯಾದ ಮಹಿಳೆಯೊಬ್ಬಳು ವಾಸಿಸುತ್ತಿದ್ದಳು. ಅವಳು ತನ್ನ ಕುಟುಂಬದವರನ್ನು ಅತ್ಯಂತ ಪ್ರೀತಿಯಿಂದ ನೋಡಿಕೊಳ್ಳುವುದರ ಜೊತೆಗೆ ದೇವಿಯ ಮೇಲೆ ಅಪಾರ ಭಕ್ತಿಯನ್ನು ಹೊಂದಿದ್ದಳು. ಚಾರುಮತಿಯ ಅಚಲ ಭಕ್ತಿಗೆ ಮೆಚ್ಚಿದ ಮಹಾಲಕ್ಷ್ಮೀ ದೇವಿಯು ಒಂದು ದಿನ ಆಕೆಯ ಕನಸಿನಲ್ಲಿ ಪ್ರತ್ಯಕ್ಷಳಾಗ್ತಾಳೆ. ತಾಯಿ ಲಕ್ಷ್ಮಿಯು ಆಕೆಯ ಭಕ್ತಿಯನ್ನು ಮೆಚ್ಚಿ ತಾನು ಶ್ರಾವಣ ಮಾಸದ ಶುಕ್ರವಾರದಂದು ವ್ರತ ಆಚರಿಸುವವರಿಗೆ ಸಕಲ ಸಂಪತ್ತು ಮತ್ತು ಇಷ್ಟಾರ್ಥಗಳನ್ನು ನೀಡುವುದಾಗಿ ಹೇಳ್ತಾಳೆ. ಎಚ್ಚರಗೊಂಡ ಚಾರುಮತಿ ತಕ್ಷಣವೇ ಊರಿನ ಹಿರಿಯರು ಮತ್ತು ಇತರ ಮಹಿಳೆಯರೊಂದಿಗೆ ಸೇರಿಕೊಂಡು ಅತ್ಯಂತ ಭಕ್ತಿಯಿಂದ ಆ ವ್ರತವನ್ನು ಆಚರಿಸುತ್ತಾಳೆ. ಪೂಜೆ ಮುಗಿಯುತ್ತಿದ್ದಂತೆ ಚಾರುಮತಿ ಮತ್ತು ಆಕೆಯ ಸುತ್ತಮುತ್ತಲಿನ ಮಹಿಳೆಯರ ಮನೆಗಳು ಚಿನ್ನ ಬೆಳ್ಳಿ ಹಾಗೂ ಧನಧಾನ್ಯಗಳಿಂದ ಸಮೃದ್ಧಗೊಳ್ಳುತ್ತವೆ. ಅವತ್ತಿನಿಂದ ಈ ಪದ್ಧತಿ ಇಡೀ ಲೋಕದಲ್ಲಿ ಜನಪ್ರಿಯಗೊಂಡು ತಲೆಮಾರುಗಳಿಂದ ಆಚರಿಸಿಕೊಂಡು ಬರ್ತಾ ಇದೆ. ಇನ್ನು ಸಾಮಾನ್ಯವಾಗಿ ಸಂಪತ್ತು ಅಥವಾ ಐಶ್ವರ್ಯ ಅಂತಂದರೆ ಕೇವಲ ಹಣ ಬಂಗಾರ ಎಂಬ ಕಲ್ಪನೆ ಸುಮಾರು ಜನರಲ್ಲಿ ಇರುತ್ತೆ. ಸ್ನೇಹಿತರೆ, ಒಟ್ಟು 8 ಬಗೆಯ ಐಶ್ವರ್ಯಗಳನ್ನು ಶಾಸನದಲ್ಲಿ ಉಲ್ಲೇಖಿಸಲಾಗಿದೆ. ಧನ, ಧಾನ್ಯ, ವಿದ್ಯೆ, ಧೈರ್ಯ, ಸಂತಾನ, ವಿಜಯ, ಆರೋಗ್ಯ, ಸೌಭಾಗ್ಯ, ಹೀಗೆ 8 ವಿಧದ ಸಂಪತ್ತುಗಳಿಗೂ ಮಹಾಲಕ್ಷ್ಮಿಯೇ ಅಧಿನಾಯಕಿಯಾಗಿದ್ದು ಅಷ್ಟಲಕ್ಷ್ಮಿ ಸ್ವರೂಪದಲ್ಲಿ ಆಕೆಯನ್ನು ಪೂಜಿಸಲಾಗುತ್ತೆ. ಹಾಗೆಯೇ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುವುದರಿಂದ ಅಷ್ಟ ಐಶ್ವರ್ಯಗಳು ವೃದ್ಧಿಯಾಗುತ್ತವೆ ಎಂಬ ನಂಬಿಕೆ ಇದೆ. ಹೀಗಾಗಿ ಈ ವರಮಹಾಲಕ್ಷ್ಮಿ ಹಬ್ಬ ಕೇವಲ ಸಂಪತ್ತಿನ ಆರಾಧನೆಗೆ ಸೀಮಿತವಾಗದೆ ಕುಟುಂಬದ ಸಮೃದ್ಧಿ ಮತ್ತು ಕ್ಷೇಮಕ್ಕಾಗಿ ಪ್ರಾರ್ಥಿಸುವ ಪರ್ವವಾಗಿದೆ ಅಂತಲೇ ಹೇಳ್ಬೋದು. ಸೊ ಹಾಗಾದ್ರೆ ಹಬ್ಬದ ಪೂಜಾ ಪದ್ಧತಿ ಮತ್ತು ಸಿದ್ಧತೆಗಳ ಬಗ್ಗೆ ಹೇಳಬೇಕು ಅಂದ್ರೆ, ಹಬ್ಬದ ದಿನ ಇವತ್ತು ಬೆಳಗ್ಗೆಯೇ ಮನೆಯನ್ನು ಸ್ವಚ್ಛಗೊಳಿಸಿ, ಮನೆಯ ಮುಂದೆ ರಂಗೋಲಿ ಹಾಕಿ, ಬಾಗಿಲಿಗೆ ಮಾವಿನ ಎಲೆ ಮತ್ತು ಬಾಳೆ ಕಂಬಗಳಿಂದ ಅಲಂಕಾರ ಮಾಡಬೇಕು. ಮಹಾಲಕ್ಷ್ಮಿಯನ್ನು ಪೂಜಿಸುವ ಸ್ಥಳದಲ್ಲಿ ಅವರವರ ಶಕ್ತಾನುಸಾರವಾಗಿ ಮಂಟಪ ನಿರ್ಮಿಸಿ ಕಲಶ ಪ್ರತಿಷ್ಠಾಪಿಸಬೇಕು. ಕಲಶದಲ್ಲಿ ನೀರು, ಅಕ್ಕಿ, ನಾಣ್ಯ ಮತ್ತಿತರ ಮಂಗಳ ದ್ರವ್ಯಗಳನ್ನು ಹಾಕಿ ಮೇಲ್ಭಾಗದಲ್ಲಿ ತೆಂಗಿನಕಾಯಿ ಇಟ್ಟು ಅಲಂಕರಿಸಬೇಕು. ವಾಸ್ತವದಲ್ಲಿ ಕಲಶವನ್ನೇ ದೇವಿಯ ಸ್ವರೂಪವೆಂದು ಆವಾಹನ ಮಾಡಿ ಪೂಜಿಸುವ ಪದ್ಧತಿ ಇದೆಯಾದರೂ ಬಹುತೇಕರು ಮಹಾಲಕ್ಷ್ಮಿಯ ಬೆಳ್ಳಿಯ ಮುಖವಾಡ ಅಥವಾ ಮೂರ್ತಿ ಅಥವಾ ಫೋಟೋವನ್ನು ಇಟ್ಟು ಪೂಜಿಸ್ತಾರೆ. ಲಕ್ಷ್ಮೀ ಮೂರ್ತಿಗೆ ಹಾಲು, ತುಪ್ಪ, ಜೇನುತುಪ್ಪ, ವಿಶೇಷವಾಗಿ ಮೊಸರಿನಿಂದ ಅಭಿಷೇಕ ಮಾಡುವುದು ಶ್ರೇಷ್ಠ. ನಂತರ ಹೊಸ ಸೀರೆಯನ್ನು ಉಡಿಸಿ ಅರಿಶಿನ, ಕುಂಕುಮ, ಹೂವು, ಗಂಧ, ಅಕ್ಷತೆ, ವಿವಿಧ ನೈವೇದ್ಯಗಳಿಂದ ದೇವಿಗೆ ಪೂಜೆ ಸಲ್ಲಿಸಬೇಕು. ವಿಳೆದೆಲೆಯಲ್ಲಿ ಲಕ್ಷ್ಮಿಯ ಸ್ವರೂಪವಿದ್ದು ಎಲೆಯ ಮೇಲೆ ಕುಂಕುಮ ಅರ್ಚನೆ ಮಾಡಬೇಕು. ಹಾಗೆ ಸ್ನೇಹಿತರೆ, ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಕಂಕಣ ದಾರಕ್ಕೆ ವಿಶೇಷ ಸ್ಥಾನವಿದೆ. ಹಳದಿ ಬಣ್ಣದ ದಾರಕ್ಕೆ ನಿರ್ದಿಷ್ಟ ಸಂಖ್ಯೆಯ ಗಂಟುಗಳನ್ನು ಹಾಕಿ ಪೂಜೆ ಸಲ್ಲಿಸಿದ ಬಳಿಕ ಮಹಿಳೆಯರು ಪರಸ್ಪರ ಅದನ್ನು ಕೈಗೆ ಕಟ್ಟಿಕೊಳ್ಳಬೇಕು. ಇದು ದೇವಿಯ ಅನುಗ್ರಹ, ಸೌಭಾಗ್ಯ ಹಾಗೂ ರಕ್ಷೆಯ ಸಂಕೇತವೆಂದು ಭಾವಿಸಲಾಗುತ್ತೆ. ಪೂಜೆಯ ಬಳಿಕ ಸುಮಂಗಲಿಯರನ್ನು ಮನೆಗೆ ಆಹ್ವಾನಿಸಿ ಅರಿಶಿನ, ಕುಂಕುಮ, ಹೂವು, ಬಳೆ, ತಾಂಬೂಲ ಮತ್ತಿತರ ಮಂಗಳ ದ್ರವ್ಯಗಳೊಂದಿಗೆ ಬಾಗಿನವನ್ನು ನೀಡಿ ಗೌರವಿಸುತ್ತಾರೆ. ಸ್ನೇಹಿತರೆ, ವರಮಹಾಲಕ್ಷ್ಮಿ ಹಬ್ಬವು ಧಾರ್ಮಿಕ ಆಚರಣೆಯ ಜೊತೆಗೆ ಸಂಬಂಧಗಳನ್ನು ಗಟ್ಟಿಗೊಳಿಸುವ ಸಂದರ್ಭವೂ ಹೌದು. ತಲೆತಲಾಂತರಗಳಿಂದ ಬಂದಿರುವ ಪೂಜಾ ವಿಧಾನಗಳು, ವ್ರತದ ಕಥೆ, ಮಂಗಳ ದ್ರವ್ಯಗಳ ವಿನಿಮಯ ಹಾಗೂ ಸುಮಂಗಲಿಯರಿಗೆ ಸತ್ಕಾರ ಮಾಡುವುದರಿಂದ ಪರಸ್ಪರ ಸಂಬಂಧಗಳು ಗಟ್ಟಿಗೊಳ್ಳುತ್ತವೆ. ಆಧುನಿಕ ಜೀವನ ಶೈಲಿಯ ನಡುವೆಯೂ ಸಂಪ್ರದಾಯವನ್ನು ಉಳಿಸಿಕೊಂಡು ಪರಿಸರ ಸ್ನೇಹಿ ಅಲಂಕಾರ, ಸರಳ ಪೂಜೆ ಹಾಗೂ ಮನೆಯಲ್ಲೇ ಸಿದ್ಧಪಡಿಸಿದ ಪ್ರಸಾದದ ಮೂಲಕ ಹಬ್ಬ ಆಚರಿಸಿದರೆ ಉತ್ತಮ. ಹೀಗೆ ಭಕ್ತಿ, ಸೌಭಾಗ್ಯ, ಕುಟುಂಬದ ಕ್ಷೇಮ ಮತ್ತು ಪರಂಪರೆಯ ಸಮ್ಮಿಲನವಾಗಿ ವರಮಹಾಲಕ್ಷ್ಮಿ ಹಬ್ಬ ಪ್ರತಿ ವರ್ಷ ಮನೆ ಮನೆಗಳಲ್ಲಿ ಹೊಸ ಉತ್ಸಾಹ ಮೂಡಿಬರಲಿ ಅಂತ ಹೇಳ್ತಾ, ಇಂದು ಇಡೀ ದಿನ ಮನಸ್ಸಿನಲ್ಲಿ ಯಾವುದೇ ನಕಾರಾತ್ಮಕ ಯೋಚನೆಗಳಿಗೆ ಅವಕಾಶ ನೀಡದೆ ಪ್ರಶಾಂತವಾಗಿ ಸಾತ್ವಿಕ ಆಹಾರವನ್ನು ಸೇವಿಸುತ್ತಾ ದೇವರ ನಾಮಸ್ಮರಣೆಯಲ್ಲಿ ತೊಡಗಿಕೊಳ್ಳಿ. ತಾಯಿ ವರಮಹಾಲಕ್ಷ್ಮಿಯ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ಸದಾ ನೆಲೆಸಿರಲಿ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಆಗಸ್ಟ್ 21 ನಮ್ಮ ಮನೆ ಮನಗಳಲ್ಲಿ ಸಂಭ್ರಮ ಹಾಗೂ ಮೌಲ್ಯಗಳ ಸಂಗಮವಾಗಿರುವ ಬಹಳ ವಿಶೇಷ ದಿನ. ಒಂದು ಕಡೆ ಅಷ್ಟಲಕ್ಷ್ಮಿಯರ ಪೂಜೆಯೊಂದಿಗೆ ಸಿರಿ ಸಂಪತ್ತನ್ನು ಮನೆಗೆ ತರುವ ವರಮಹಾಲಕ್ಷ್ಮಿ ಹಬ್ಬವಾದರೆ, ಮತ್ತೊಂದು ಕಡೆ ನಮ್ಮ ಮನೆಯ ಜೀವಂತ ದೇವರುಗಳಾದ ನಮ್ಮ ಅಜ್ಜ ಅಜ್ಜಿ ಅಪ್ಪ ಅಮ್ಮಂದಿರನ್ನು ಗೌರವಿಸುವ ಇವತ್ತು ವಿಶ್ವ ಹಿರಿಯ ನಾಗರಿಕರ ದಿನ, ವರ್ಲ್ಡ್ ಸೀನಿಯರ್ ಸಿಟಿಜನ್ ಡೇ. ಯೋಚನೆ ಮಾಡಿ ಸ್ನೇಹಿತರೆ, ನಾವು ತಾಯಿ ಮಹಾಲಕ್ಷ್ಮಿಯನ್ನು ಪೂಜಿಸಿ ಮನೆಗೆ ಆಹ್ವಾನಿಸುತ್ತೀವಿ, ಆದರೆ ನಮ್ಮ ಮನೆಯಲ್ಲೇ ಇರುವ ಹಿರಿಯರು ಆ ಮಹಾಲಕ್ಷ್ಮಿಯ ಪ್ರತ್ಯಕ್ಷ ರೂಪಗಳೇ ಅಲ್ವಾ? ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಹಿರಿಯರ ದಿನದ ಬಗ್ಗೆ ಒಂದಿಷ್ಟು ಮಹತ್ವವನ್ನ ತಿಳಿಯೋಣ. ಮನೆಯಲ್ಲಿ ಹಿರಿಯರಿದ್ದಾರೆ ಅಂತಂದ್ರೆ ಆ ಮನೆಗೆ ಬೇರಿದ್ದಂತೆ, ಎಂಥದ್ದೇ ಬಿರುಗಾಳಿ ಬಂದರೂ ಆ ಕುಟುಂಬ ತೂಗಿ ಹೋಗದಂತೆ ಕಾಪಾಡುವುದು ಈ ಹಿರಿಯರ ಅನುಭವದ ಮರ. ಇವತ್ತಿನ ದಿನ ಕೇವಲ ವಯಸ್ಸಾದವರನ್ನು ನೆನೆಯುವ ದಿನವಲ್ಲ ಸ್ನೇಹಿತರೆ, ಬದಲಿಗೆ ಅವರು ನಮಗೆ ನೀಡಿದ ಮಾರ್ಗದರ್ಶನಕ್ಕೆ ಕೃತಜ್ಞತೆ ಸಲ್ಲಿಸುವ ದಿನ. ನಾವು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಬಾಗಿಲಿಗೆ ಮಾವಿನ ಎಲೆಯ ತೋರಣ ಕಟ್ಟುವುದು, ಮಂಟಪ ಅಲಂಕರಿಸುವುದು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ನಮ್ಮ ಮನೆಯ ಹಿರಿಯರ ಮುಖದಲ್ಲಿ ನಗು ತರುವುದು. ಹಿರಿಯರ ಆಶೀರ್ವಾದವಿಲ್ಲದ ಯಾವುದೇ ಪೂಜೆ ಪರಿಪೂರ್ಣವಾಗೋದಿಲ್ಲ ಅನ್ನೋ ನಂಬಿಕೆ ನಮ್ಮಲ್ಲಿದೆ. ಹಿರಿಯರಿಗೆ ನಾವು ನೀಡಬೇಕಾದ ಕಾಳಜಿಯ ಬಗ್ಗೆ ಒಂದೆರಡು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಸಮಯ ಕೊಡುವುದು, ಅಂದ್ರೆ ಅವರಿಗಿಂತ ಹೆಚ್ಚು ನಮ್ಮ ಬಿಡುವಿಲ್ಲದ ಬ್ಯುಸಿ ಜೀವನ ಮುಖ್ಯವಲ್ಲ ಸ್ನೇಹಿತರೆ. ದಿನಕ್ಕೊಂದು ಸ್ವಲ್ಪ ಸಮಯ ಅವರ ಜೊತೆಗೆ ಕೂತ್ಕೊಂಡು ಅವರ ಬಾಲ್ಯದ ಕಥೆಗಳು, ಹಳೆಯ ನೆನಪುಗಳನ್ನ ಕೇಳಿ. ಹಾಗೆ ಕೆಲವೊಂದ್ಸರಿ ಅವರು ಒಂದೇ ಮಾತನ್ನು ಪದೇ ಪದೇ ಹೇಳಬಹುದು. ಬೇಜಾರ್ ಮಾಡ್ಕೊಳ್ಳದೆ ತಾಳ್ಮೆಯಿಂದ ಆಲಿಸಿ. ಅವರಿಗೆ ಬೇಕಾಗಿರೋದು ಕಿವಿ ಕೊಟ್ಟು ಕೇಳುವ ಆಪ್ತರು ಮಾತ್ರ. ಸಮಯಕ್ಕೆ ಸರಿಯಾಗಿ ಔಷಧಗಳನ್ನು ನೀಡುವುದು, ನಿಯಮಿತ ಆರೋಗ್ಯ ತಪಾಸಣೆ ಮಾಡಿಸುವುದು ಮತ್ತು ಮನೆಯಲ್ಲಿ ತಯಾರಿಸಿದ ಪೌಷ್ಟಿಕ ಆಹಾರವನ್ನ ನೀಡುವುದು ಅತ್ಯಗತ್ಯವಾಗಿರುತ್ತೆ. ವಯಸ್ಸಾಯ್ತು ಅಂತ ಅವರನ್ನ ಮೂಲೆ ಗುಂಪು ಮಾಡಬೇಡಿ. ಮನೆಯ ಸಣ್ಣ ಪುಟ್ಟ ನಿರ್ಧಾರಗಳಲ್ಲಿ ಅವರ ಸಲಹೆ ಕೇಳಿ. ಅವರಿಗೆ ಪ್ರೀತಿ ಹಾಗೂ ಭದ್ರತೆಯ ಭಾವನೆ ನೀಡಿ. ಸೊ ತಾಯಿ ಮಹಾಲಕ್ಷ್ಮಿ ನಿಮ್ಮೆಲ್ಲರ ಮನೆಗಳಲ್ಲಿ ಸುಖ ಶಾಂತಿ ಸಮೃದ್ಧಿಯನ್ನು ಕರುಣಿಸಲಿ. ಅದೇ ಸಮಯದಲ್ಲಿ ಇವತ್ತು ನಿಮ್ಮ ಮನೆಯಲ್ಲಿರುವ ಅಪ್ಪ ಅಮ್ಮ ಅಜ್ಜಿ ಅಜ್ಜ ಹತ್ರ ಹೋಗಿ ಒಂದು ಗಟ್ಟಿಯಾದ ಅಪ್ಪಿಕೊಳ್ಳುವಿಕೆ ನೀಡಿ. ನೀವು ನಮಗೆ ತುಂಬಾ ಮುಖ್ಯ ಅಂತ ಹೇಳಿ. ಅವರ ಮುಖದಲ್ಲಿ ಮೂಡುವ ಆ ನಗುವೆ ಈ ಹಬ್ಬದ ಅತಿ ದೊಡ್ಡ ಪ್ರಸಾದ. ಕಣ್ಣಿಗೆ ಕಾಣದ ದೇವರನ್ನು ಹುಡುಕಿಕೊಂಡು ದೇವಸ್ಥಾನಕ್ಕೆ ಅಲಿಯುವ ಬದಲು ನಮ್ಮ ಮನೆಯಲ್ಲೇ ಇರುವ ಹಿರಿಯರ ಸೇವೆ ಮಾಡೋಣ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾಗೂ ಹಿರಿಯ ನಾಗರಿಕರ ದಿನದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿರುವುದು ವಿಶೇಷ ಸರಣಿ ಕಾರ್ಯಕ್ರಮ ಗಾಂಧಿ ಓದು. ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳು ಮತ್ತು ಬರಹಗಳನ್ನು ಮರು ಓದುವ ಒಂದು ಪ್ರಯತ್ನ ಇದಾಗಿದೆ. ಈ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗ, ಮಿಂಚು ಐಡಿಯಾಸ್ ಬೆಂಗಳೂರು ಮತ್ತು ಸಿರಿ ಕ್ರಿಯೇಷನ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಿರ್ಮಿಸಲಾಗಿದೆ. ಈಗ ಕೇಳಿ ಸರಣಿ ಕಾರ್ಯಕ್ರಮ ಗಾಂಧಿ ಓದು.

0: ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು.
1: ಮೋಹನ್ದಾಸ್ ಕರಮ್ಚಂದ್ ಗಾಂಧಿಯವರು ಬರೆದ ಆತ್ಮಕಥೆ ಅಥವಾ ನನ್ನ ಸತ್ಯಾನ್ವೇಷಣೆ ಪುಸ್ತಕದಿಂದ ಆಯ್ದ ಭಾಗ 1 ಅಧ್ಯಾಯ 23 ಮಹಾವಸ್ತು ಪ್ರದರ್ಶನ. ಓದುತ್ತಿರುವವರು ಸಾನಾ ಶ್ರೀಲಕ್ಷ್ಮಿ, ಮಿಂಚು ಐಡಿಯಾಸ್, ಬೆಂಗಳೂರು. ಮಹಾವಸ್ತು ಪ್ರದರ್ಶನ. 1890 ಪ್ಯಾರಿಸ್ ನಗರದಲ್ಲಿ ಒಂದು ಮಹಾವಸ್ತು ಪ್ರದರ್ಶನ ನಡೆಯಿತು. ಅದಕ್ಕಾಗಿ ಅಗಾಧ ಸಿದ್ಧತೆಗಳಾಗುತ್ತಿದ್ದುದನ್ನು ನಾನು ಪತ್ರಿಕೆಗಳಲ್ಲಿ ಓದಿದ್ದೆ. ಜೊತೆಗೆ ಪ್ಯಾರಿಸನ್ನು ನೋಡುವ ಕುತೂಹಲವೂ ನನ್ನಲ್ಲಿ ತೀವ್ರವಾಗಿತ್ತು. ಆದುದರಿಂದ ನಾನು ಎರಡೂ ಗುರಿಗಳನ್ನು ಸಾಧಿಸಲು ಪ್ರದರ್ಶನದ ಸಂದರ್ಭದಲ್ಲಿ ಅಲ್ಲಿಗೆ ಹೋಗುವುದು ಉತ್ತಮವೆಂದು ಯೋಚಿಸಿದೆ. ಪ್ರದರ್ಶನದ ಒಂದು ವಿಶೇಷ ಆಕರ್ಷಣೆ ಪೂರ್ತಿ ಕಬ್ಬಿಣದಿಂದಲೇ ಮಾಡಿದ್ದ 1000 ಎತ್ತರದ ಈಫೆಲ್ ಟವರ್ ಗೋಪುರ ಎಂಬುದು.
2: ಅದರ ಜೊತೆಗೆ ನೋಡಬೇಕಾದ ಇನ್ನೂ ಅನೇಕ ವಿಶೇಷಗಳಿದ್ದವು.
1: ಆದರೆ ಎಲ್ಲಕ್ಕಿಂತ ಮುಖ್ಯವಾದದ್ದು ಗೋಪುರ. ಏಕೆಂದರೆ ಅಷ್ಟು ಎತ್ತರದ ಗೋಪುರ ಸುರಕ್ಷಿತವಾಗಿ ನಿಲ್ಲುವುದು ಸಾಧ್ಯವಿಲ್ಲವೆಂದು ಅಲ್ಲಿಯವರೆಗೆ ಭಾವಿಸಿದ್ದರು. ಪ್ಯಾರಿಸ್ನಲ್ಲಿ ಒಂದು ಶಾಖಾಹಾರ ಭೋಜನ ಗೃಹವಿದೆ ಎಂದು ನಾನು ಕೇಳಿದ್ದೆ. ನಾನು ಅದರಲ್ಲಿ ಕೊಠಡಿಯನ್ನು ಗೊತ್ತು ಮಾಡಿಕೊಂಡು ಅಲ್ಲಿ 7 ಇದ್ದೆ. ಪ್ಯಾರಿಸ್ಸಿಗೆ ಪ್ರಯಾಣ, ಅಲ್ಲಿನ ನೋಟಗಳು, ಇವುಗಳನ್ನೆಲ್ಲ ನಾನು ಬಹಳ ಮಿತವ್ಯಯದಲ್ಲಿಯೇ ನಡೆಸಿದೆ. ಪ್ಯಾರಿಸ್ಸಿನ ಒಂದು ನಕ್ಷೆ, ಮಹಾಪ್ರದರ್ಶನದ ಒಂದು ನಕ್ಷೆ, ಇವುಗಳ ಸಹಾಯದಿಂದ ಎಲ್ಲೆಲ್ಲಿಯೂ ಕಾಲು ನಡಿಗೆಯಿಂದಲೇ ತಿರುಗಿ ನಾನು ಮಿತವ್ಯಯವನ್ನು ಸಾಧಿಸಿದೆ. ಆ ನಕ್ಷೆಗಳು ಮುಖ್ಯ ರಸ್ತೆಗಳಿಗೂ ಮುಖ್ಯವಾದ ಪ್ರೇಕ್ಷಣೀಯ ಸ್ಥಳಗಳಿಗೂ ಸಾಕಾದ ಮಾರ್ಗದರ್ಶಕಗಳಾಗಿದ್ದವು. ಮಹಾಪ್ರದರ್ಶನದ ಬೃಹದಾಕಾರ ಮತ್ತು ವೈವಿಧ್ಯದ ಹೊರತು ಅದರ ವಿಷಯದಲ್ಲಿ ನನಗೆ ಮತ್ತೇನೂ ಜ್ಞಾಪಕವಿಲ್ಲ. ಈಫೆಲ್ ಗೋಪುರದ ನೆನಪು ನನಗೆ ತಕ್ಕ ಮಟ್ಟಿಗೆ ಇದೆ. ನಾನು ಅದರ ಮೇಲಕ್ಕೆ 2 ಅಥವಾ 3 ಹತ್ತಿ ಹೋಗಿದ್ದೆ. ಮೊದಲನೆಯ ಹಂತದಲ್ಲಿ ಒಂದು ಫಲಾಹಾರ

0: ಮಂದಿರವಿತ್ತು. ಅಷ್ಟು ಎತ್ತರದಲ್ಲಿ ಕುಳಿತು ಊಟ ಮಾಡಿದೆ ಎಂದು ಹೇಳಿಕೊಳ್ಳುವ ತೃಪ್ತಿಗಾಗಿ ನಾನು ಅಲ್ಲಿ 7 ಶಿಲ್ಲಿಂಗನ್ನು ವ್ಯರ್ಥ ಮಾಡಿ ಊಟ ಮಾಡಿದೆ. ಪ್ಯಾರಿಸ್ಸಿನ ಪ್ರಾಚೀನ ಚರ್ಚುಗಳು ಇನ್ನೂ ನನ್ನ ನೆನಪಿನಲ್ಲಿವೆ. ಅವುಗಳ ವೈಭವವನ್ನು, ಅವುಗಳಲ್ಲಿ ನೆಲೆಸಿರುವ ಶಾಂತಿಯನ್ನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ನಾತ್ರದಾಮ್ ಚರ್ಚಿನ ಅದ್ಭುತ ರಚನೆ, ಒಳಗಿನ ವಿಸ್ತಾರವಾದ ಅಲಂಕಾರಗಳಿಂದ ಕೂಡಿದ ಸುಂದರ ಶಿಲ್ಪ, ಇವುಗಳನ್ನು ಮರೆಯುವಂತೆ ಇಲ್ಲ. ಇಂತಹ ದೈವಿಕ ಚರ್ಚುಗಳನ್ನು ಕಟ್ಟಲು ಕೋಟಿ ಸಂಖ್ಯೆಯಲ್ಲಿ ಹಣವನ್ನು ವೆಚ್ಚ ಮಾಡಿದವರ ಹೃದಯ ದೈವಭಕ್ತಿಯಿಂದ ಪೂರ್ಣವಾಗಿದ್ದಿರಬೇಕೆಂದು ನಾನು ಆಗ ಭಾವಿಸಿದ್ದೆ. ಪ್ಯಾರಿಸ್ಸಿನ ಬೆಡಗು, ಭೋಗವಿಲಾಸ ಇವನ್ನು ಕುರಿತು ನಾನು ಬೇಕಾದಷ್ಟು ಓದಿದ್ದೆ. ಪ್ರತಿ ಬೀದಿಯಲ್ಲಿಯೂ ಅದಕ್ಕೆ ಸಾಕ್ಷಿ ಕಾಣುತ್ತಿತ್ತು. ಆದರೆ ಚರ್ಚುಗಳು ಅವುಗಳ ಸಂಪರ್ಕದಿಂದ ಪೂರ್ತಿ ದೂರವಾಗಿದ್ದವು. ಇಂತಹ ಚರ್ಚಿನ ಒಳಕ್ಕೆ ಪ್ರವೇಶಿಸಿದ ಕೂಡಲೇ ಮನುಷ್ಯನಿಗೆ ಹೊರಗಡೆಯ ಸದ್ದು ಗಡಿಬಿಡಿಯೂ ಮರೆತು ಹೋಗುತ್ತಿತ್ತು. ಅವನ ಆಚರಣೆ ಬದಲಾಯಿಸುತ್ತಿತ್ತು. ಪವಿತ್ರ ಕನ್ಯೆಯ ಮುಂದೆ ಯಾರಾದರೂ ಮಂಡಿಯೂರಿ ನಮಸ್ಕರಿಸುತ್ತಿರುವುದು ಅವನ ಕಣ್ಣಿಗೆ ಕಂಡ ಕೂಡಲೇ ಅವನು ಗಾಂಭೀರ್ಯದಿಂದಲೂ ಭಕ್ತಿಯಿಂದಲೂ ನಡೆದುಕೊಳ್ಳುತ್ತಿದ್ದ. ಈ ನಮಸ್ಕಾರ, ಪ್ರಾರ್ಥನೆ ಇವೆಲ್ಲ ಬರಿಯ ಮೂಢನಂಬಿಕೆಯಲ್ಲ ಎಂಬ ಭಾವ ನನ್ನಲ್ಲಿ ಆಗ ಉಂಟಾಗಿದ್ದುದು ಇನ್ನೂ ಬೆಳೆಯುತ್ತಲೇ ಇದೆ. ಪವಿತ್ರ ಕನ್ಯೆಯ ಎದುರಿಗೆ ಮಂಡಿಯೂರಿ ಪೂಜಿಸುತ್ತಿದ್ದ ಆ ಭಕ್ತರೆಲ್ಲ ಬರಿಯ ಅಮೃತಶಿಲೆಯನ್ನು ಪೂಜಿಸುತ್ತಿದ್ದರೆ? ಇಲ್ಲ, ಅವರಲ್ಲಿ ನಿಜವಾದ ಭಕ್ತಿ ಚೇತನಗೊಂಡಿತ್ತು. ಅವರು ಪೂಜಿಸುತ್ತಿದ್ದುದು ಬರಿಯ ಕಲ್ಲು ಅಲ್ಲ, ಅದರಲ್ಲಿ ರೂಪುಗೊಂಡಿದ್ದ ದೈವವನ್ನು. ತಮ್ಮ ಈ ಪೂಜೆಯಿಂದ ಅವರು ದೇವರ ಮಹಿಮೆಯನ್ನು ಕಡಿಮೆ ಮಾಡುತ್ತಿರಲಿಲ್ಲ, ಹೆಚ್ಚು ಮಾಡುತ್ತಿದ್ದರು ಎಂದು ನನ್ನ ಮನಸ್ಸಿಗೆ ಆಗ ಹೊಳೆಯಿತೆಂದು ನನಗೆ ಜ್ಞಾಪಕ. ಈಫೆಲ್ ಗೋಪುರದ ವಿಚಾರವಾಗಿ ನಾನು ಒಂದೆರಡು ಮಾತನ್ನು ಹೇಳಬೇಕು. ಆ ಗೋಪುರವನ್ನು ಹೇಗೆ ಉಪಯೋಗಿಸುತ್ತಿದ್ದಾರೆಯೋ ನನಗೆ ತಿಳಿಯದು. ಆದರೆ ಆಗ ಅದನ್ನು ಅತಿಯಾಗಿ ಪ್ರಶಂಸಿಸಿದ್ದುದನ್ನು ನಾನು ಕೇಳಿದ್ದೆ, ಅತಿಯಾಗಿ ತೆಗಳಿದ್ದುದನ್ನೂ ಕೇಳಿದ್ದೆ. ಅದನ್ನು ತಿರಸ್ಕರಿಸಿದವರಲ್ಲಿ ಟಾಲ್ಸ್ಟಾಯ್ ಮುಖ್ಯರಾಗಿದ್ದರೆಂದು ನನಗೆ ನೆನಪು. ಅವರು ಹೀಗೆ ಹೇಳಿದ್ದರು, ಈಫೆಲ್ ಗೋಪುರ ಮನುಷ್ಯನ ಅವಿವೇಕದ ಸ್ಮಾರಕವೇ ಹೊರತು ವಿವೇಕದ ಗುರುತಲ್ಲ. ಹೊಗೆಸೊಪ್ಪು ಮಾದಕ ವಸ್ತುಗಳಲ್ಲೆಲ್ಲ ಅತ್ಯಂತ ಕೆಟ್ಟದ್ದು, ಏಕೆಂದರೆ ಅದರ ಪ್ರಭಾವಕ್ಕೆ ಒಳಗಾದವನು ಎಂದಿಗೂ ಮಾಡಲು ಧೈರ್ಯಗೊಳ್ಳದ ದುಷ್ಕೃತ್ಯಗಳನ್ನು ಎಸಗುತ್ತಾನೆ. ಮದ್ಯ ಮನುಷ್ಯನಿಗೆ ಹುಚ್ಚು ಹಿಡಿಸುತ್ತದೆ, ಆದರೆ ಹೊಗೆಸೊಪ್ಪು ಮನುಷ್ಯನ ಬುದ್ಧಿಯನ್ನು ಮಂಕುಗೊಳಿಸಿ ಅವನು ಗಾಳಿಗೋಪುರ ಕಟ್ಟುವಂತೆ ಮಾಡುತ್ತದೆ. ಇಂತಹ ಪ್ರಭಾವಕ್ಕೆ ಒಳಗಾದವನೊಬ್ಬನ ಒಂದು ಸೃಷ್ಟಿ ಈಫೆಲ್ ಗೋಪುರ. ಆ ಗೋಪುರದಲ್ಲಿ ಯಾವ ಕಲೆಯೂ ಇಲ್ಲ. ಪ್ರದರ್ಶನದ ಸೌಂದರ್ಯವನ್ನು ಯಾವ ರೀತಿಯಿಂದಲೂ ಈಫೆಲ್ ಗೋಪುರ ಹೆಚ್ಚಿಸಲಿಲ್ಲ. ಅದು ಅದ್ವಿತೀಯ ಆಕಾರದ ನೂತನ ವಸ್ತುವಾದುದರಿಂದ ಜನ ಅದನ್ನು ನೋಡುವುದಕ್ಕೂ ಹತ್ತುವುದಕ್ಕೂ ಗುಂಪು ಗುಂಪಾಗಿ ಬರುತ್ತಿದ್ದರು. ಅದೇ ಪ್ರದರ್ಶನದ ಬೊಂಬೆ ಆಗಿತ್ತು. ನಾವು ಎಲ್ಲಿಯವರೆಗೆ ಮಕ್ಕಳೇ ಆಗಿ ಇರುತ್ತೇವೆಯೋ ಅಲ್ಲಿಯವರೆಗೆ ಬೊಂಬೆಗಳು ನಮ್ಮನ್ನು ಆಕರ್ಷಿಸುತ್ತವೆ. ನಾವು ಬೊಂಬೆಗಳಿಂದ ಆಕರ್ಷಿತರಾದ ಮಕ್ಕಳು ಎಂಬುದನ್ನು ಸ್ಥಿರಗೊಳಿಸಲು ಈಫೆಲ್ ಗೋಪುರ ಒಂದು ನಿದರ್ಶನವಾಗಿತ್ತು. ಈಫೆಲ್ ಗೋಪುರ ಸಾಧಿಸಿದ ಉದ್ದೇಶ ಅದೇ ಎಂದು ಹೇಳಬಹುದು. ಭಾಗ 1 ಅಧ್ಯಾಯ 23 ಇಲ್ಲಿಗೆ ಮುಕ್ತಾಯವಾಯಿತು.
1: ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಅಮ್ಮ, ನಾನ್ ದೊಡ್ಡಾದ್ಮೇಲೆ ಡಾಕ್ಟರ್ ಆಗ್ತೀನಿ.
1: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
0: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
1: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
2: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
3: ನಂದಿನಿ,
4: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು. ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಎಲ್ಲರಿಗೂ ನಮಸ್ಕಾರ, ಶುಭ ಮುಂಜಾನೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಾವು ಪ್ರತಿದಿನ ವಚನಗಳ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ತಾ ಇದ್ರು ಕೂಡ ಈ ವಚನಗಳ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋದು ಸಾಕಷ್ಟು ಇದೆ ಸ್ನೇಹಿತರೆ. ಯಾಕಂತ ಹೇಳಿದ್ರೆ ನಮ್ಮ ಶಿವಶರಣರು ಸಾಕಷ್ಟು ವಚನಗಳನ್ನ ರಚಿಸಿದ್ದಾರೆ. ಆದ್ರೆ ಅದನ್ನ ಆಳಕ್ಕೆ ಇಳಿದಷ್ಟು ಇನ್ನಷ್ಟು ಆಳ, ವಚನಗಳ ಬಗ್ಗೆ ತಿಳಿತಾ ಹೋದಷ್ಟು ವಚನಗಳ ಆಳ ವಿಸ್ತಾರ ಸಮುದ್ರದಷ್ಟು, ಆಕಾಶದಷ್ಟು ಅಂತಾನೆ ಹೇಳ್ಬೋದು. ಒಂದು ವಚನಕ್ಕಿಂತ ಮತ್ತೊಂದು ವಚನ ಭಿನ್ನ, ಹೀಗೆ ಒಬ್ಬ ಶರಣರಿಗಿಂತ ಮತ್ತೊಬ್ಬ ಶರಣರು ಬರೆದಿರುವಂತಹ ವಚನಗಳು ವಿಭಿನ್ನವಾಗಿದ್ರು ಕೂಡ ಅವರ ಮೂಲ ಉದ್ದೇಶ ಒಂದೇ, ಅದು ಸಮಾಜ ಸುಧಾರಣೆ, ಸಮಾಜದಲ್ಲಿರುವಂತಹ ಅನಿಷ್ಟ ಪದ್ಧತಿಗಳ ವಿರುದ್ಧ ಅಥವಾ ಸಮಾಜಕ್ಕೆ ಒಂದು ಒಳಿತನ ಮಾಡುವುದು ಇರಬಹುದು. ಇದೇ ದೃಷ್ಟಿಯಿಂದ ಇಟ್ಕೊಂಡು ಎಲ್ಲ ಶಿವಶರಣರು ವಚನಗಳನ್ನ ರಚಿಸ್ತಾ ಹೋಗ್ತಾರೆ. ಹಾಗೆ 12ನೇ ಶತಮಾನ ಅನ್ನೋದು ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಒಂದು ಬಹುದೊಡ್ಡ ಕೊಡುಗೆಯನ್ನ ನೀಡಿದಂತಹ ಕಾಲ ಅಂತಾನೆ ಕೂಡ ಕರಿಬಹುದು. ಕಾಯಕದ ಮೇಲೆ ನಿಷ್ಠೆ ಇರುವಂತಹ ಕಾಯಕವೇ ಕೈಲಾಸ ಅಂತ ಹೇಳಿದಂತಹ ಬಸವಣ್ಣನಿರ್ಬೋದು, ಸರ್ವಜ್ಞರಂತಹ ತ್ರಿಕಾಲಿಗಳಿರ್ಬೋದು, ಅಲ್ಲಮ ಪ್ರಭು ಅಂತಹ ಜ್ಞಾನದ ಭಂಡಾರ ಇರ್ಬೋದು, ಜೇಡರ ದಾಸಿಮಯ್ಯ ಅವರಂತಹ ಶರಣರಿರ್ಬೋದು, ಅಕ್ಕ ಮಹಾದೇವಿ ಅಂತಹ ದಿಟ್ಟ ಮಹಿಳೆ ಇರ್ಬೋದು, ಕ ನಾಗಾಂಬಿಕೆ ಅವರಂತಹ ಸದೃದಯ ಮಾತೃ ಹೃದಯದ ಶರಣ ಇರ್ಬೋದು, ಹೀಗೆ ಸಾಕಷ್ಟು ವಚನಕಾರರು ನಮಗೆ ಅವರದೇ ಆದ ಮಾರ್ಗದಲ್ಲಿ ನಮಗೆ ಮಾರ್ಗದರ್ಶನವನ್ನ ನೀಡಿದ್ದಾರೆ. ಹಾಗಾದ್ರೆ ಸ್ನೇಹಿತರೆ, ಇಂತಹ ಶಿವಶರಣರ ಮಾರ್ಗದರ್ಶನ ಜ್ಞಾನ ದೀಪ್ತಿ ನಮಗೂ ಕೂಡ ದಾರಿದೀಪ ಅಂತ ಹೇಳ್ಬೋದು. ಅಂತಹ ಶರಣರ ಬಗ್ಗೆ ಒಂದಷ್ಟು ತಿಳಿಯುವ ಪ್ರಯತ್ನವನ್ನ ನಾವು ಮಾಡೋಣ. ಹಾಗಾದ್ರೆ ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದವರೇ ಆದಂತಹ ಸತೀಶ್ ಅವರು ವಚನ ವಿಹಾರ ಕಾರ್ಯಕ್ರಮದಲ್ಲಿ ಒಂದಷ್ಟು ವಚನಕಾರರ ಬಗ್ಗೆ ಮಾಹಿತಿ ಅಂತ ಹೇಳ್ತಾರೆ, ಕೇಳೋಣ ಬನ್ನಿ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, 12ನೇ ಶತಮಾನದ ವಚನ ಸಾಹಿತ್ಯದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಹೇಳ್ಬೋದಾ ಸರ್?
8: 12ನೇ ಶತಮಾನದ ವಚನಕಾರರು ಅಥವಾ ಶರಣರು ನಮ್ಮ ನಾಡಿಗೆ ನೀಡಿದ ಬಹುದೊಡ್ಡ ಕಾಣಿಕೆ ಮತ್ತೆ ಅನುಷ್ಠಾನಕ್ಕೆ ತಂದ ವಿಷಯವೆಂದರೆ ಕಾಯಕ, ಶ್ರದ್ಧೆಯಿಂದ ಮಾಡುವ ಕೆಲಸ ಕಾಯಕ. ಈ ಕಾಯಕದ ಬಗ್ಗೆ ಐದಕ್ಕಿ ಮಾರಯ್ಯನ ವಚನವನ್ನ ನಾವೀಗ ಗಮನಿಸೋಣ. ಕಾಯಕದಲ್ಲಿ ನಿರತ ನಾದೊಡೆ ಗುರುದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆಯಾದರೂ ಮರೆಯಬೇಕು, ಜಂಗಮ ಮುಂದೆ ನಿಂದಿದ್ದರೂ ಹಂಗು ಅರಿಯಬೇಕು ಕಾಯಕವ ಕೈಲಾಸ. ಕಾಯಕದಲ್ಲಿ ನಿರತನಾದವರು ಗುರು ದರ್ಶನವನ್ನ ಲಿಂಗ ಪೂಜೆಯನ್ನ ನಾವು ಮರೆಯಲೇಬೇಕು ಅಂದ್ರೆ ಇದರ ಅರ್ಥ ಕಾಯಕಕ್ಕೆ ಅವರು ಕೊಡುತ್ತಿದ್ದ ಪ್ರಶಸ್ತ್ಯವನ್ನು ಇದನ್ನು ಎತ್ತಿ ತೋರಿಸುತ್ತದೆ. ಜಂಗಮ ಮುಂದೆ ನಿಂದಿದ್ದರೂ ಹಂಗ ಹರಿಯಬೇಕು ಅಂದ್ರೆ ಗುರು ದೇವರ ಪೂಜೆಯಲ್ಲಿ ಗುರುವಿನ ದರ್ಶನದಲ್ಲಿ ಜಂಗಮನ ಒಡನಾಟದಲ್ಲಿ ನಾವು ಕಾಲವನ್ನು ಕಳೆಯೋದಕ್ಕಿಂತ ನಾವು ಮಾಡುವ ಕಾಯಕದಲ್ಲಿ ಅದನ್ನ ಆ ಸಮಯವನ್ನ ಸದುಪಯೋಗ ಮಾಡಿಕೊಳ್ಳಬೇಕು ಎಂಬುದು ಅದಕ್ಕೆ ಮಾರಯ್ಯನ ಆಶಯವಾಗಿದೆ. ಗುರುವಾದರೂ ಲಿಂಗವಾದರೂ ಜಂಗಮವಾದರೂ ಕಾಯಕ ಮಾಡಲೇಬೇಕು, ಮಳೇಶ್ವರ ಲಿಂಗವಾಯಿತಾದರೂ ಕಾಯಕದೊಳಗು. ಈ ಕಾಯಕ ಎನ್ನುವುದು 12ನೇ ಶತಮಾನದಲ್ಲಿ ಶಿವಶರಣರು ನಮಗೆ ನೀಡಿದ ಒಂದು ದೊಡ್ಡ ಸಂದೇಶ ಮತ್ತು ಅನುಷ್ಠಾನ ಏನೆಂದ್ರೆ ಅವರು ಗುರುವಾಗಿರ್ಲಿ ದೇವರಾಗಿರ್ಲಿ ಜಂಗಮವಾಗಿರ್ಲಿ ಕಾಯಕವನ್ನೇ ಮಾಡಿ ಅಂದಂದಿನ ಶರಣರಿಗೆ ದಾಸೋಹ ನೀಡೋದಾಗ್ಲಿ ಮತ್ತೆ ತಾವು ಊಟ ಮಾಡಬೇಕಾದ್ರೆ ಮೊದಲು ಕಾಯಕವನ್ನು ಮಾಡಲೇಬೇಕು ಎಂಬುದು ಅವರ ಆಶಯವಾಗಿದೆ. ಈ ವಚನಕಾರರಲ್ಲಿ ಸ್ತ್ರೀ ಪುರುಷರ ಎಂಬುದು ಭೇದ ಹಿಂದಿನ 12ನೇ ಶತಮಾನದಲ್ಲಿ ಇರಲಿಲ್ಲ. ಅದರಂತೆ ಶರಣ ಕಾಳವೇ ಒಂದು ಮಾತನ್ನ ನಾವು ಇಲ್ಲಿ ಮಾಡಬೇಕು ಅಂದ್ರೆ ರಥ ತಪ್ಪಿದರೆ ಸೈರಿಸಬಹುದು, ಕಾಯಕ ತಪ್ಪಿದರೆ ಸೈರಿಸಲಾಗದು. ಅಂದ್ರೆ ನಾವು ವೈದಿಕ ಪದ್ಧತಿ ಆಗಿರ್ಬೋದು, ಮತ್ತೊಂದು

0: ಪದ್ಧತಿಯಲ್ಲಿ ರಥಗಳು ಉಪವಾಸ ರಥ, ಮತ್ತೊಂದು ರಥ ಪೂಜೆ ಪುನಸ್ಕಾರಗಳನ್ನ ಅದನ್ನ ತಪ್ಪಿದ್ರೆ ನಾವು ಸಹಿಸಬಹುದು, ಆದ್ರೆ ನಾವು ಮಾಡುವ ಕಾಯಕವನ್ನ ಸಹಿಸಿದ್ರೆ ಅದು ನಮ್ಮಿಂದ ಸಹಿಸಕ್ ಆಗಲ್ಲ ಅಂತ ಶರಣೆ ಕಾಳವೆ ಸ್ಪಷ್ಟವಾಗಿ ನೋಡಿದ್ದಾಳೆ.
1: ನಮ್ಮ ಶಿವಶರಣರು ಕಾಯಕದ ಬಗ್ಗೆ ಏನೆಲ್ಲ ಹೇಳಿದರೆ ಎಂಬುದನ್ನ ಸತೀಶ್ ಸರೋರು ತುಂಬಾ ಚೆನ್ನಾಗಿ ಮಾಹಿತಿಯನ್ನ ತಿಳಿಸಿಕೊಟ್ರು. ನಂತರದಲ್ಲಿ ಕೂಡ ಇನ್ನಷ್ಟು ವಚನಕಾರರ ಬಗ್ಗೆ, ಅವರ ವಚನಗಳ ಬಗ್ಗೆ ಮಾಹಿತಿಯನ್ನ ಹೇಳ್ತಾರೆ, ಕೇಳೋಣ. ಅಷ್ಟರಲ್ಲೇ ಒಂದ್ ಹಾಡ್ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮಹಾಲಕ್ಷ್ಮಿ ಸ್ವೀಟ್ಸ್.
3: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಾವು ಇದುವರೆಗೆ ವಚನಗಳಲ್ಲಿ ಕಾಯಕ ನಿಷ್ಠೆಯ ಕುರಿತು ಸತೀಶ್ ಸರ್ ಅವರು ಮಾಹಿತಿಯನ್ನ ಹೇಳ್ತಾ ಇದ್ರು. ನಮ್ಮ ವಚನಕಾರರು ಕಾಯಕ ನಿಷ್ಠೆಗೆ ಇಷ್ಟೆಲ್ಲ ಪ್ರಾಮುಖ್ಯತೆಯನ್ನ ನೀಡಿದ್ರು ಎಂಬುದನ್ನ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ಮಾಹಿತಿಯನ್ನು ಹೇಳ್ತಾರೆ, ಕೇಳೋಣ. ಬರ
4: ವಚನಕಾರರಲ್ಲಿ ದೃಢ ನಿಶ್ಚಯವನ್ನ ತಾಳಿದ ಒಬ್ಬ ಶರಣ ನುಲಿಯ ಚಂದಯ್ಯ ಅಂತ. ಈ ಶರಣ ನುಲಿಯ ಚಂದಯ್ಯ ನೂಲನ್ನು ನೇಯ್ದು ತನ್ನ ವೃತ್ತಿಯನ್ನ ಮಾಡ್ತಾ ಇದ್ದ. ಅವನ ಪ್ರಕಾರ ಆವಾವ ಕಾಯಕದಲ್ಲಿ ಬಂದರೂ ಭಾವಶುದ್ಧವಾಗಿ ಗುರುಲಿಂಗ ಜಂಗಮಕ್ಕೆ ಮಾಡುವುದೇ ಶಿವ ಪೂಜೆ. ಮಾಡುವ ಮಾಟವಿಲ್ಲದೆ ಮಾತಿಂಗೆ ಮಾತನಾಡುವುದು ಅದ್ಯಾತರ ಪೂಜೆ. ಅಂದ್ರೆ ನುಲಿಯ ಚಂದಯ್ಯನ ಆಶಯ ಏನಪ್ಪ ಅಂದ್ರೆ ನಡೆ ನುಡಿಗಳು ಒಂದಾಗಿರಬೇಕು. ನಡೆ ನುಡಿಗಳು ನಾವು ಮಾತನಾಡಿದ್ದೆ ಅನುಷ್ಠಾನದಲ್ಲಿ ನಾವು ತರಬೇಕು ಅಂತ. ಅವಾವ ಕಾಯಕದಲ್ಲಿ ಮಾಡುವ ಯಾವುದೇ ಕಾರ್ಯ ಕೆಲಸ ಕಾಯಕದಲ್ಲಿ ಅದು ಮೊದಲು ಭಾವಶುದ್ಧವಾಗಿರಬೇಕು. ಭಾವಶುದ್ಧವಾಗಿಲ್ಲದ ಪೂಜೆಯನ್ನ ನಾವು ಮಾಡಿದ್ರೆ ಯಾವ ಶಿವನು ಯಾವ ಗುರು ಅವರು ಅದನ್ನ ಮೆಚ್ಚುವುದಿಲ್ಲ ಅಂತ ಅವರು ತಮ್ಮ ವಚನದಲ್ಲಿ ಹೇಳಿದ್ದಾರೆ. ಅದು ಚಂದೇಶ್ವರ ಲಿಂಗಕ್ಕೆ ಒಪ್ಪಿತವಲ್ಲ ಮಡಿವಾಳವಿ ಅಂತ ಹೇಳಿದ್ರು. ಕಾಯಕವು ಸಮ ಸಂಸ್ಕೃತಿಯನ್ನ ಉತ್ತುಂಗ ಸ್ಥಾನಕ್ಕೆ ಇರಿಸಿದ್ದು 12ನೇ ಶತಮಾನದಲ್ಲಿ ಬಸವಾದಿ ಪ್ರಮುಖರು. ಈ 12ನೇ ಶತಮಾನದಲ್ಲಿ ಜೀವಿಸಿದ್ದಂತಹ ಬಸವಾದಿ ಪ್ರಮುಖರು ಕಾಯಕಕ್ಕೆ ಒಂದು ಸರಿಯಾದ ಅರ್ಥವನ್ನ ದಿಕ್ಕು ದೆಸೆಯನ್ನ ನೀಡ್ತಾರೆ. ಈ ಕಾಯಕ ಏನನ್ ಕೊಡುತ್ತೆ ನಮಗೆ ಅಂದ್ರೆ ಆರ್ಥಿಕ ಸಮಾನತೆ, ವೃತ್ತಿ ಸ್ವಾತಂತ್ರ್ಯ, ಆರೋಗ್ಯ ವೃದ್ಧಿ. ಅಂದ್ರೆ ಆರ್ಥಿಕ ಸಮಾನತೆ ಅಂದ್ರೆ ಎಲ್ಲರೂ ಶ್ರಮವಹಿಸಿ ಮಾಡಬೇಕಾಗುತ್ತೆ. ಎಲ್ಲರೂ ಶ್ರಮವಹಿಸಿ ನಾವು ಇದನ್ನು ಮಾಡಬೇಕಾಗುತ್ತೆ, ಕಾಯಕವನ್ನು ಮಾಡಬೇಕಾಗುತ್ತೆ. ಆಮೇಲೆ ಎಲ್ಲರೂ ತಮಗೆ ಇಷ್ಟವಾದ ಕಾಯಕವನ್ನ ತಾವು ಆರಿಸಿಕೊಳ್ಳಲು ಅವರು ಶಕ್ತರಾಗಿರ್ತಾರೆ. ಇದರಿಂದ ಆರ್ಥಿಕತೆ ಆದಾಯ ಎಲ್ಲರಿಗೂ ಹೆಚ್ಚುತ್ತೆ ಅನ್ನೋದು ಅವರ ಆಶಯವಾಗಿತ್ತು.
3: ಶಿವಶರಣರ ಆಲೋಚನೆಯೇ ವಿಶೇಷವಾದದ್ದು. ಯಾಕೆಂತ ಹೇಳಿದ್ರೆ ಅವರು ವ್ರತ ತಪ್ಪಿದರೆ ಸಹಿಸಬಹುದು, ಕಾಯಕ ತಪ್ಪಬಾರದು ಎಂಬ ಅವರ ಮುಂದಾಲೋಚನೆ ಇರಬಹುದು. ಹಾಗೆ ಕಾಯಕ ಯಾವುದೇ ಆದರೂ ಪರವಾಗಿಲ್ಲ, ಅಂದ್ರೆ ನಾವು ಯಾವುದೇ ಕೆಲಸ ಮಾಡಿದ್ರು ಪರವಾಗಿಲ್ಲ, ಆದ್ರೆ ಭಾವ ಶುದ್ಧವಿಲ್ಲದಿದ್ದರೆ ಏನು ಪ್ರಯೋಜನ? ನಮ್ಮ ಮನಸ್ಸು ಶುದ್ಧವಿದ್ದಿದ್ರೆ ನಾವು ಯಾವ ಕಾಯಕ ಮಾಡಿದ್ರು ಅದು ಪ್ರಯೋಜನ ಇಲ್ಲ ಎಂಬ ಅವರ ಒಂದು ನಿಲುವನ್ನ ನೋಡಿದಾಗ ನಮ್ಗನ್ಸುತ್ತೆ ಅವರು ಕಾಯಕಕ್ಕೆ ಇಷ್ಟು ಪ್ರಾಮುಖ್ಯತೆಯನ್ನ ಕೊಟ್ಟಿದ್ರು ಅಂತ ಹೇಳಿ. ನಾವು ಮಾಡುವ ಕೆಲಸ ದೊಡ್ಡದಿರ್ಬೋದು, ಚಿಕ್ಕದಿರ್ಬೋದು, ಯಾವುದೇ ಇರಲಿ, ಅದಕ್ಕೆ ನಾವು ನಿಷ್ಠರಾಗಿರ್ಬೇಕು ಎಂಬುದು ಶಿವಶರಣರಿಂದ ಕಲಿಬಹುದು ಸ್ನೇಹಿತರೆ. ಹಾಗೆ ನಮ್ಮ ಶಿವಶರಣರಾದ ಉರಿಲಿಂಗ ಪೆದ್ದಣ್ಣನವರು ಕೂಡ ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ, ಸತ್ಯ ಶುದ್ಧವಿಲ್ಲದುದು ಕಾಯಕವಲ್ಲ, ಆಸೆ ಎಂಬುದು ಭವಬೀಜ, ನಿರಾಸೆ ಎಂಬುದು ನಿತ್ಯ ಮುಕ್ತಿ, ಉರಿಲಿಂಗ ಪೆದ್ದಿಗಳ ರಸನಲ್ಲಿ ಸದರವಲ್ಲ ಕಾಣವ್ವ. ಅಂದ್ರೆ ಅವರು ಕೂಡ ಕಾಯಕದ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳಿದರೆ, ಕೃತ್ಯ ಕಾಯಕವಿಲ್ಲದ ಭಕ್ತಿ. ಅಂದ್ರೆ ನಾವು ಕೆಲಸ ಶುದ್ಧವಿಲ್ಲದಿದ್ದರೆ, ಅಂದ್ರೆ ಮಾಡುವ ಕೆಲಸದಲ್ಲಿ ನಿಷ್ಠೆ ಇಲ್ಲದಿದ್ದರೆ ಅದನ್ನ ಸಹಿಸಿಕೊಡಕ್ ಆಗಲ್ಲ ಅಂತ ಹೇಳ್ತಾರೆ. ಆಸೆ ಎಂಬ ಭಾವ ಬೀಜದ ನಡುವೆ ನಿರಾಸೆ ಎಂಬುದು ನಿತ್ಯ ಮುಕ್ತಿ, ಹೀಗೆ ಅವರ ವಚನಗಳಲ್ಲೂ ಕೂಡ ಹೇಳಿದ್ದಾರೆ. ಹೀಗೆ ಎಲ್ಲ ಶಿವಶರಣರು ಕೂಡ ಕಾಯಕ ನಿಷ್ಠೆಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ನಮ್ಮ ಬಸವಣ್ಣನವರನ್ನೇ ತಗೊಂಡ್ರು, ಕಾಯಕವೇ ಕೈಲಾಸ ಅಂತ ಹೇಳಿದ್ರು. ಹೀಗೆ ಎಲ್ಲ ಶಿವಶರಣರು ಕಾಯಕದ ಬಗ್ಗೆ ಸಾಕಷ್ಟು ಒಲವನ್ನ ತೋರಿಸಿದ್ರು, ನಿಷ್ಠೆಯನ್ನ ತೋರಿಸಬೇಕು ಎಂಬುದನ್ನ ನಾವು ಶಿವಶರಣರಿಂದ ತಿಳಿದುಕೊಳ್ಳಬೇಕಾದಂತಹ ಬಹುದೊಡ್ಡ ಕೊಡುಗೆ ಅಂತ ಹೇಳಿದ್ರೆ ಕಾಯಕ ನಿಷ್ಠೆ ಅಂತ ಹೇಳ್ಬೋದು. ಹಾಗಾದ್ರೆ ಸ್ನೇಹಿತರೆ, ಸತೀಶ್ ಸರ್ ಅವರು ಇನ್ನಷ್ಟು ಮಾಹಿತಿಯನ್ನ ವಚನಕಾರರ ಬಗ್ಗೆ ಮಾಹಿತಿ ಹೇಳ್ತಾರೆ, ಕೇಳೋಣ. ಅಷ್ಟರಲ್ಲೇ ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ, ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ಇದುವರೆಗೆ ಶಿವಮೊಗ್ಗದವರೇ ಆದಂತಹ ಸತೀಶ್ ಅವರು ವಚನಗಳಲ್ಲಿ ಕಾಯಕ ನಿಷ್ಠೆಯ ಕುರಿತು ಏನೆಲ್ಲ ನಮ್ಮ ಶಿವಶರಣರು ಹೇಳಿದ್ದಾರೆ ಎಂಬುದನ್ನ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ಮಾಹಿತಿ ಹೇಳ್ತಾರೆ, ಕೇಳೋಣ ಬನ್ನಿ.
1: ಈ 12ನೇ ಶತಮಾನದ ಈ ಕಾಯಕಕ್ಕೆ ಎಷ್ಟು ಇದು ಯಾಕೆ ಇದು ಒತ್ತು ನೀಡಿತು ಅಂದ್ರೆ, ಅವಾಗ ಮೊದಲು ಈ ಚಾತುರ್ ವರ್ಣಗಳು ವರ್ಗರಹಿತ ಮತ್ತು ಲಿಂಗರಹಿತವಾದಂತಹ ವಾತಾವರಣ ಇತ್ತು. ಅಂದ್ರೆ ಈ ಕೆಲಸವನ್ನು ಪುರುಷನಷ್ಟೇ ಮಾಡಬೇಕು, ಸ್ತ್ರೀ ಮಾಡಬಾರದು ಅನ್ನೋದಾಗಿದ್ರೆ, ಇನ್ನೊಂದು ಇಂತಿಂತ ಕೆಲಸವನ್ನ ಇಂತಿಂತ ಸಮುದಾಯವರು ಮಾತ್ರ ಮಾಡಬೇಕು ಅನ್ನೋದಾಗಿತ್ತು. ಅದನ್ನ ತೊಡೆದಾಕಿದರೆ ಬಸವಾದಿ ಪ್ರಮುಖರು ಅವರಿಗೆ ಯಾವ ಶರಣರಿಗೆ ತಾವು ಯಾವ ಯಾವ ಕಾಯಕದಲ್ಲಿ ಅವರಿಗೆ ಆಸಕ್ತಿ ಇರುತ್ತೋ ಅಂತ ಕಾಯಕವನ್ನು ಮಾಡಲವರು ಸ್ವತಂತ್ರರು ಅಂತ ಅವ್ರಿಗೆ ಪ್ರೋತ್ಸಾಹ ನೀಡಿದ್ರು. ಈ 12ನೇ ಶತಮಾನದಲ್ಲಿ ಆದರೆ 17ನೇ ಶತಮಾನದಲ್ಲಿ ಕಾರ್ಲ್ ಮಾರ್ಕ್ಸ್ ಒಂದು ಮಾತು ಹೇಳ್ತಾನೆ, ನಮಿಸುವ ಕೈಗಳಿಗಿಂತ ದುಡಿಯುವ ಕೈಗಳೇ ಮೇಲು. ಅಂದ್ರೆ ನಾವು ಸುಮ್ ಸುಮ್ನೆ ದೇವರಿಗೆ ಕೈ ಮುಕ್ತ ಯಾವುದೇ ಕೆಲಸವಿಲ್ಲದ ಕೂರೋದು, ಗುಡಿ ಗುಡಾರಗಳನ್ನು ಸುತ್ತೋದಕ್ಕಿಂತ ನಮಿಸುವ ಕೈಗಳಿಗಿಂತ ಇನ್ನೊಬ್ಬರಿಗೆ ನಾವು ಗುಲಾಮರಕ್ಕಿಂತ ನಮ್ಮ ಕೈಗಳಿಂದ ನಾವು ದುಡಿದ್ರೆ ಅದು ಮುಖ್ಯ ಅಂತ ಕಾರ್ಲ್ ಮಾರ್ಕ್ಸ್ ಹೇಳ್ತಾರೆ. ಸರ್ ಎಂ ವಿಶ್ವೇಶ್ವರಯ್ಯ ಅವರು ಒಂದ್ ಪ್ರಕಾರ ಹೇಳ್ತಾರೆ, ಅವರ ಪ್ರಕಾರ ಸರ್ಕಾರದ ಕೆಲಸ ದೇವರ ಕೆಲಸ. ಈ ನಾವೇನು ದೇವರಿಗೆ ಮೆಚ್ಚುವಂತಹ ಕೆಲಸಗಳನ್ನು ಮಾಡಬೇಕು ಅನ್ನೋ ಮೊದಲಿಂದಲೂ ವೇದಗಳ ಕಾಲದಿಂದಲೂ ರೂಢಿಯಲ್ಲಿದ್ರು ಸಹ ಅವೆಲ್ಲ ಮಾಡುವ ಕಾಯಕವನ್ನೇ ಅದು ದೇವರಿಗೆ ಒಪ್ಪಿತವಾಗಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದ್ರೆ ಅದು ಸರ್ಕಾರದ ಕೆಲಸ ದೇವರ ಕೆಲಸ ಆಗುತ್ತೆ ಅಂತ ಸರ್ ಎಂ ಅವರ ಕಾಯಕದ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ. ರಾಟೆ ತಿರುಗಿಸಲು ಶಕ್ತಿ ಇದ್ದು ಜಪಮಣಿಗಳನ್ನು ಎಣಿಸುವುದು ಅಥವಾ ರಾಟೆ ತಿರುಗಿಸುವುದು ಇವುಗಳ ನಡುವೆ ಆಯ್ಕೆ ಮಾಡಬೇಕಾದಲ್ಲಿ ನಾನು ಬಡತನ ಮತ್ತು ಉಪವಾಸ ದೇಶವನ್ನು ಗುಪ್ತವಾಗಿ ಬೆನ್ನಟ್ಟಿರುವುದನ್ನು ಕಾಣುತ್ತಿರುವವರಿಗೆ ಖಂಡಿತವಾಗಿಯೂ ರಾಟೆಯ ಪರವಾಗಿ ತೀರ್ಮಾನಿಸುತ್ತೇನೆ, ಅದನ್ನೇ ನಾನು ಜಪ ಸರವನ್ನಾಗಿಸುತ್ತೇನೆ ಅಂತ. ಅಂದ್ರೆ ಒಂದು ವೈದಿಕ ಧರ್ಮದಲ್ಲಿ ಜಪಮಣಿಗಳನ್ನ ಅದನ್ನ ಎಣಿಸುವಂತದ್ದು ಧ್ಯಾನ ಮಾಡುವಂತದ್ದು ಇತ್ತು. ಆಮೇಲೆ ಇನ್ನೊಂದು ಆಗಿನ ಇದರಲ್ಲಿ ರಾಟೆಯನ್ನು ತಿರುಗಿಸಿ ನೂಲನ್ನು ಇದನ್ನ ನೇಯುವುದಿತ್ತು. ಆವಾಗ ಗಾಂಧೀಜಿಯವರು ಎರಡರಲ್ಲಿ ಇತ್ತು ಅಂದ್ರೆ, ನನ್ನ ದೇಶ ಬಡತನ ದೇಶ ಅದು ಕಣ್ಣು ಮುಂದೆ ಬಂದಾಗ ನಾನು ಜಪಮಣಿ ಸರವನ್ನ ಎಣಿಸಿ ದೇವರಿಗೆ ಶರಣಕ್ಕಿಂತ ನಾನು ನನ್ನ ಕೈಯಿಂದ ರಾಟೆಯನ್ನು ತಿರುಗಿಸಿ ದೇಶದ ಬಡತನಕ್ಕೆ ನಾನು ಒಂದ್ ಸ್ವಲ್ಪ ಪರಿಹಾರ ಕೊಡಬೇಕು ಅಂತ ಅನ್ಸುತ್ತು ಅಂತ ಗಾಂಧೀಜಿ ಹೇಳ್ತಾರೆ. ಕುವೆಂಪು ಅವರು ಒಂದು ಮಾತು ಹೇಳ್ತಾರೆ, ಅಧ್ಯಕ್ಷನು ಸೇನಾನಿಯೋ ಕಮ್ಮಾರನು ಚಮ್ಮಾರನು ಮಾಡುವ ವೃತ್ತಿಗಳೆಲ್ಲವೂ ಪೂಜ್ಯವಾದವು ಅಂತ. ಎಲ್ಲಾ ವೃತ್ತಿಗೂ ಒಂದು ಅವರು ಸಮಾನವಾದ ಗೌರವವನ್ನ ಕುವೆಂಪು ಅವರು ಕೊಡ್ತಿದ್ದಾರೆ. ಅಧ್ಯಕ್ಷನಾಗಿರ್ಬೋದು, ಸೈನ್ಯದಲ್ಲಿ ಸೇನಾಧಿಕಾರಿ ಆಗಿರ್ಬೋದು, ಕಮ್ಮಾರನಾಗಿರ್ಬೋದು, ಕಟ್ಟಕಡೆ ಚಮ್ಮಾರನಾಗಿರ್ಬೋದು, ಮಾಡುವ ವೃತ್ತಿಗಳೆಲ್ಲವೂ ಪೂಜ್ಯವಾದವು. ಎಲ್ಲಾ ವೃತ್ತಿಗಳಿಂದಲೂ ಸಮಾಜ ಮತ್ತು ಸಮುದಾಯ ಅವರ ವೃತ್ತಿಪರರ ಋಣದಲ್ಲಿ ಅವರು ಇರ್ತಾರೆ. ಅವರ ಶ್ರಮದಿಂದ ನಾವು ನಮ್ಮ ಬದುಕನ್ನ ಕಟ್ಟಿಕೊಳ್ಳುತ್ತೇವೆ ಅಂತ ಹೇಳ್ತಾ ಈ ದಿನ ಕಾಯಕದ ಬಗ್ಗೆ ಒಂದೆರಡು ವಿಚಾರಗಳನ್ನ ತಮ್ಮ ಮುಂದೆ ಹಂಚಿಕೊಳ್ಳಲು ನಾನು ಪ್ರಯತ್ನ ಪಟ್ಟಿದ್ದೀನಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾರೆ.
0: ನಿಮಗೂ ಸಹ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳು ಸರ್. ಕಾಯಕ ನಿಷ್ಠೆಯ ಕುರಿತು ನಮ್ಮ ವಚನಕಾರರು ಹೇಗೆಲ್ಲ ಹೇಳಿದ್ದಾರೆ ಎಂಬುದನ್ನ ತುಂಬಾ ಚೆನ್ನಾಗಿ ವಿವರಿಸಿದ್ರಿ. ಅದರ ಜೊತೆಗೆ ಸರ್ ಎಂ ವಿಶ್ವೇಶ್ವರಯ್ಯ ಅವರಿರ್ಬೋದು, ಕಾರ್ಲ್ ಮಾರ್ಕ್ಸ್ ಇವರೆಲ್ಲರೂ ಕೂಡ ಕಾಯಕದ ಬಗ್ಗೆ ನಾವು ಮಾಡುವಂತಹ ಕೆಲಸಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕು ಎಂಬುದನ್ನ ಹೇಗೆ ಹೇಳಿದ್ದಾರೆ ಎಂಬುದನ್ನ ತುಂಬಾ ಚೆನ್ನಾಗಿ ತಿಳಿಸಿದ್ರಿ. ಕೇಳಿದ್ರಲ್ಲ ಸ್ನೇಹಿತರೆ, ನಾವು ಎಂಥದ್ದೇ ಕೆಲಸ ಮಾಡ್ಲಿ ಆದ್ರೆ ಆ ಕೆಲಸದ ಬಗ್ಗೆ ನಮ್ಗೆ ಗೌರವ ಇರಬೇಕು. ಅದು ದೊಡ್ಡ ಕೆಲಸ ಆಗಿರ್ಬೋದು ಅಥವಾ ಚಿಕ್ಕ ಕೆಲಸ ಆಗಿರ್ಬೋದು, ಆದ್ರೆ ನಾವು ಮಾಡುವಂತಹ ಕೆಲಸಕ್ಕೆ ನಿಷ್ಠೆಯಿಂದ ಗೌರವದಿಂದ ಮಾಡಿದ್ರೆ ಅಲ್ಲಿ ದೇವರು ಕೂಡ ನಮ್ಮ ಕೆಲಸದಲ್ಲಿ ನೋಡಿ ಮೆಚ್ಚುತ್ತಾನೆ ಎಂಬುದನ್ನ ನಮ್ಮ ಶಿವಶರಣರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಎಂಬುದನ್ನ ಶಿವಮೊಗ್ಗದವರೇ ಆದಂತಹ ಸತೀಶ್ ಅವರು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು. ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಆಯಿತು. ನಂತರದಲ್ಲಿ ಬೆರಗು ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸೆಪ್ಟೆಂಬರ್ 4, 2026 ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶಿವಮೊಗ್ಗದ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವ

0: ಉತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನ ಆಯೋಜಿಸಲಾಗಿದೆ. ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ, ನಂತರ ಸರ್ವರಿಗೂ ಮಹಾಪ್ರಸಾದ ವಿತರಣೆಯಾಗಲಿದೆ. ದರ್ಶನ ಮತ್ತು ಪ್ರಸಾದ ವಿತರಣೆ ಸಮಯ ಬೆಳಗ್ಗೆ 8 ರಾತ್ರಿ 8 ಗಂಟೆಯವರೆಗೆ. ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ. ಸ್ವಾಗತ ಕೋರುವವರು ಇಸ್ಕಾನ್ ಶಿವಮೊಗ್ಗ, ದಕ್ಷಿಣ ಶ್ರೀ ಮಾಯಾಪುರ ಧಾಮ, ಬಿಎಚ್ ರಸ್ತೆ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, ಬಿದರೆ, ಶಿವಮೊಗ್ಗ. ಹರೇ ಕೃಷ್ಣ.
1: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
2: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರೂ ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
1: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
2: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
3: ಬೆರಗು ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ನಮಸ್ಕಾರ. ಶ್ರೀಯುತ ಡಿ ವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಜೀವಗುಣ. ಕ್ಲೇಶ ನೂರಾಗಿರೆಯುಮಾಶೆಗಳ ಪುನರುದಯ, ಬೇಸರದ ನುಡಿಯೊಳಂ ಲೇಸುಗಳ ನೆನಪು, ಆಶೆ ಸಾಯ್ತೆಂದೊಡಂ ಚಲುವೆನಲು ಕಣ್ಣಲೆತ, ಮಾಸವಿ ಜೀವಗುಣ ಮಂಕುತಿಮ್ಮ. ಕ್ಲೇಶ ನೂರಾಗಿರೆಯುಂ ಆಶೆಗಳ ಪುನರುದಯ. ಕ್ಲೇಶ ಅಂದರೆ ಕಷ್ಟ, ನೂರಾಗಿರೆಯುಂ ಆಶೆಗಳ, ನೂರಾಗಿದ್ದಿರ್ಬೋದು ಆದರೆ ಆಸೆಗಳ ಪುನರುದಯ ಆಗತ್ತೆ. ಬೇಸರದ ನುಡಿಯೊಳಂ, ಬೇಸರದ ನುಡಿ ಅಂದರೆ ಮಾತು ಇದ್ದಿತು. ಲೇಸುಗಳ ನೆನಪು, ಹಿಂದೆ ಆದ ಒಳ್ಳೆ ವಿಷಯಗಳ ನೆನಪಾಗತ್ತೆ. ಆಶೆ ಸಾಯ್ತೆಂದೊಡಂ, ನಮ್ಮ ಆಸೆ ಎಲ್ಲ ಸತ್ತು ಹೋಗ್ಬಿಟ್ಟಿದೆ ಅಂತ ಅನ್ಕೊಳ್ಳೋ ಅಷ್ಟೊತ್ತಿಗೆ, ಚಲುವೆನಲು ಕಣ್ಣಲೆತ, ಚಲುವಾಗಿರುವಂಥದ್ದು ಏನಾದರೂ ಕಣ್ಣ ತಕ್ಷಣ ನಮ್ಮ ಕಣ್ಣು ಅಲಿಯೋದಕ್ಕೆ ಶುರುವಾಗತ್ತೆ. ಮಾಸವೀ ಜೀವಗುಣ ಮಂಕುತಿಮ್ಮ. ಮಾಸವು ಈ ಜೀವಗುಣ ಇದೆಯಲ್ಲ, ಇದು ಯಾವತ್ತೂ ಕಳ್ಳೇ ಗುಂದೋದಿಲ್ಲ, ಮಾಸೋದಿಲ್ಲ ಅಂತ ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಕ್ಲೇಶ ನೂರಾಗಿರೆಯುಮಾಶೆಗಳ ಪುನರುದಯ, ಬೇಸರದ ನುಡಿಯೊಳಂ ಲೇಸುಗಳ ನೆನಪು, ಆಶೆ ಸಾಯ್ತೆಂದೊಡಂ ಚಲುವೆನಲು ಕಣ್ಣಲೆತ, ಮಾಸವೀ ಜೀವಗುಣ ಮಂಕುತಿಮ್ಮ. ಹಾಗಂದ್ರೆ ಏನಂತ ನೋಡೋಣ ಬನ್ನಿ. ಕಷ್ಟಗಳು ನೂರಾದರೂ ಕೂಡ ಆಸೆಗಳು ಮಾತ್ರ ಮರುಹುಟ್ಟು ಪಡೀತಾನೆ ಇರುತ್ತೆ. ಬೇಸರ ಬರೆಸೋ ಮಾತುಗಳನ್ನು ಕೇಳಿದ್ರೂ ಮತ್ತೆ ಸುಖಗಳ ಸವಿ ನೆನಪು. ಆಸೆ ಸಾಯೋ ಕಾಲ ಬಂದಾಗಲೂ ಕಣ್ಣು ಚೆಲುವ ನೋಡೋದಕ್ಕೆ ಬಯಸತ್ತೆ. ಆಸೆ ಬಿಡದಿರೋದೇ ಜೀವಗುಣ ಆಗಿದೆ ಅಂತಿದ್ದಾರಿಲ್ಲಿ ಗುಂಡಪ್ಪನವರು. ಹೌದಲ್ವಾ, ನಮ್ಮಲ್ಲಿ ಎಷ್ಟು ಜನ ಇವರಿಗೆ ಯಾವ್ಯಾವ ರೀತಿಯ ಸಂಕಷ್ಟಗಳು ಬಂದಿರುತ್ತೆ ನೋಡಿ. ಕೆಲವರಿಗೆ ವಯಸ್ಸು, ಅನಾರೋಗ್ಯ, ಇನ್ನು ಕೆಲವರಿಗೆ ಬಡತನ, ಕೆಲವರಿಗೆ ಇರುವಂಥ ಒಂದು ಮಗನೋ ಮಗಳು ಸತ್ತೋಗ್ಬಿಡ್ತಾಳೆ, ಹೆಂಡತಿ ಮಕ್ಕಳಿಂದ ಇನ್ನೇನು ಸಮಸ್ಯೆ, ಗಂಡ ತೀರ್ ಹೋಗಿರ್ತಾನೆ, ಮಕ್ಕಳು ಮನೆ ಬಿಟ್ಟು ಹೋಗ್ತಾರೆ, ಏನೆಲ್ಲ ಸಮಸ್ಯೆ. ಇಷ್ಟೆಲ್ಲ ಸಮಸ್ಯೆ ಇದ್ದು ಬದುಕಬೇಕು ಅನ್ನೋ ಆಸೆನ ನಾವು ಬಿಡೋದಿಲ್ಲ ಅಲ್ವಾ. ಏನೋ ನಮಗೆ ತುಂಬ ಕಷ್ಟ ಬಂದು ಸಾಯುವಂಥ ಪರಿಸ್ಥಿತಿ ಬಂದು ಯಮ್ಮ ನನ್ನ ಯಾಕೆ ಉಳಿಸ್ಕೊಂಡಿದ್ಯಾ, ಕರ್ಕೊಂಡು ಹೋಗ್ಬಿಡು ಅಂತ ಏನಾದರೂ ಹೇಳಿ, ಆ ಕ್ಷಣಕ್ಕೇನಾದ್ರು ಯಮ್ಮ ಬಂದು ಬಾರಪ್ಪ ನೀನು ಕರ್ಕೊಂಡು ಹೋಗ್ತೀನಿ ಅಂತ ಏನಾದರೂ ಹೇಳಿದರೆ ನಾವು ಹೋಗೋದಿಕ್ಕೆ ತಯಾರಿರ್ತೀವ? ಇಲ್ಲ, ಈಗೇನಿದೆ ಅದೇ ಸುಖವಾಗಿದೆ, ಅಲ್ಲಿ ಹೋಗೋದು ಬೇಡ ಅಂತ ಅನ್ಸೋದು ಇದೆ. ಅಂದರೆ ಸಾಕು ಈ ಬಾಳು, ಸಾವು ಬಂದರೆ ಸಾಕು ಅನ್ನೋರು ಸಹ ಸಾವು ಮುಂದೆ ಬಂದು ನಿಂತಾಗ ಅದರಿಂದ ಪಾರಾಗೋದಕ್ಕೆ ಬಯಸ್ತಾರೆ. ಇಲ್ಲಿ ಕಗ್ಗ ಮನುಷ್ಯನ ಸ್ವಭಾವನ ತುಂಬಾ ಚೆನ್ನಾಗಿ ಚಿತ್ರಿಸಿದೆ ಅಲ್ವಾ.

0: ನಮ್ಗ್ ನೂರಾರು ಕಷ್ಟ ಇದೆ, ಆದ್ರೆ ಅವುಗಳ ಜೊತೆ ಹೊಸ ಹೊಸ ಆಸೆಗಳು ಸಹ ಚಿಗುರುತ್ತೆ. ದುಃಖಗಳ ಸರಮಾಲೆ ಕೊರಳೊಳಗಿದ್ದಾಗ ಹಿಂದೆ ನಾವು ಪಟ್ಟಿರುವಂತಹ ಖುಷಿಯ ನೆನಪುಗಳು ಆ ದುಃಖಗಳನ್ನ ಸಹನೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡತ್ತೆ. ನಾನಿನ್ನ ಆಸೆಗಳನ್ನೆಲ್ಲ ಗೆದ್ಬಿಟ್ಟೆ, ನನ್ಗೆ ಯಾವ ಆಸೆಗಳು ಸಹ ಇಲ್ಲ ಅಂತ ನಾವು ಬುದ್ಧನ ಹಾಗೆ ಮುಖ ಮಾಡಿ ಕುತ್ಕೊಂಡಿರ್ತೀವಿ. ಆದ್ರೆ ಸುಂದರವಾಗಿರುವಂಥದ್ದು ಕಣ್ಣು ಮುಂದೆ ಏನಾದರೂ ಸುಳಿದ್ಬಿಟ್ರೆ ನಮ್ಮ ಕಣ್ಗಳೆಲ್ಲ ಆ ಕಡೆನೇ ಸೆಳೆಯತ್ತೆ. ಈ ಕಗ್ಗೈಲಿ ಇವುಗಳನ್ನೆಲ್ಲ ದೋಷ ಅಂತ ಹಳಿತಾ ಇಲ್ಲ, ಇವೆಲ್ಲ ಮನುಷ್ಯನ ಜೀವಗುಣಗಳು. ಅದೆಷ್ಟು ಶತಮಾನ ಕಳೆದ್ರು, ಅದೆಷ್ಟೋ ಮನುಷ್ಯನಲ್ಲಿ ವಿಕಾಸ ಆದರೂ ಈ ಮೂಲವಾದ ಜೀವಗುಣಗಳಿದೆಯಲ್ಲ, ಮರೆಯೂ ಆಗೋದಿಲ್ಲ, ಮಾಸೋದು ಇಲ್ಲ. ನೂರಾರು ಕಷ್ಟಗಳನ್ನು ನಾವು ಅನುಭವಿಸ್ತಾ ಇದ್ರು, ಮತ್ತು ಆ ಕಷ್ಟಗಳು ಆಸೆಯ ಕಾರಣದಿಂದಲೇ ಆಗಿದೆ ಅನ್ನೋ ತಿಳುವಳಿಕೆ ಇದ್ರು, ಮತ್ತೆ ಮತ್ತೆ ಮನದಲ್ಲಿ ಆಸೆಗಳ ಬುಗ್ಗೆಗಳು ಏಳುತ್ತೆ. ಇವತ್ತಿನ ಕಷ್ಟಗಳ ಅನುಭವದಿಂದ ನಾವು ಆಡೋ ಬೇಸರದ ನುಡಿಗಳ ಮಧ್ಯೆ ಹಿಂದೆ ಅನುಭವಿಸಿದ ಸುಖ ಸಂತೋಷಗಳ ಸುಂದರ ನೆನಪು ಬರುತ್ತೆ. ಇಷ್ಟೆಲ್ಲ ಕಷ್ಟ ಸುಖಗಳನ್ನು ಅನುಭವಿಸಿ ಏನೋ ಸ್ವಲ್ಪ ಜ್ಞಾನ ಬಂದಿದೆ, ಮನಸ್ಸೊಳಗಡೆ ಇರುವಂತಹ ಆಸೆ ಸತೋಗಿದೆ ಅನ್ನೋವಾಗ್ಲೇ ಮತ್ತೆ ಚಂದವಾದದ್ದೇನಾದ್ರೂ ನಮ್ಮ ಕಣ್ಣೆದುರು ಬಂದ್ರೆ ಕಣ್ಣು ಸೆಳೆಯತ್ತೆ, ಮನಸ್ಸು ಅದ್ರ ಕಡೆ ವಾಲತ್ತೆ ಅಂತ ಹೇಳ್ತಾ, ಇವು ಜೀವದ ಸ್ವಭಾವ, ಇವು ಅಳಿಸೋಗೋದಿಕ್ ಸಾಧ್ಯ ಇಲ್ಲ ಅಂತ ಜಗತ್ತು ಮತ್ತೆ ಜೀವದ ಪರಸ್ಪರ ಸಂಬಂಧನ ಮಾನ್ಯ ಗುಂಡಪ್ಪನವರು ಈ ಕಗ್ಗದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಯಾರಿಗೂ ಕಷ್ಟ ಇಲ್ಲದೆ ಇರುವಂತಹ ಜೀವನ ಇಲ್ಲ. ನಮ್ಮ ಜೀವನದಲ್ಲಿ ಹಲವಾರು ವಿಷಯಗಳು ಮೂಲತಃ ಸಹಜವಾಗಿದ್ರೂ ನಮಗೆ ನಮ್ಮ ಅನಿಸಿಕೆಗೆ ಅದು ಕಷ್ಟ ಅಂತ ಅನ್ನಿಸ್ಬೋದು. ಹಾಗೆ ಕಷ್ಟಗಳ ಹಾದಿಲಿ ಹಾದ್ ಬಂದ್ಮೇಲೆ ಛೇ ಇದು ಸರಿಯಲ್ಲ, ಆಸೆ ಪಟ್ಟಿದ್ರಿಂದಲೇ ಇಷ್ಟೊಂದು ಕಷ್ಟಗಳ ಸರಮಾಲೆ ಅಂತ ನಮ್ಗೆ ಅನಿಸಿದ್ರು ಮನಸ್ಸಲ್ಲಿ ಮತ್ತೆ ಆಸೆಗಳ ಪುನರಾಗಮನ ಆಗತ್ತೆ. ಇವತ್ತಿನ ಕಷ್ಟ ಹೆಚ್ಚು ಅನ್ಸಿದ್ರೆ ಹಿಂದೆ ಅನುಭವಿಸಿದ್ದು ಸುಖ ಅಂತ ಅನ್ಸುತ್ತೆ. ಇವತ್ತು ಆರಾಮ್ ಅನ್ಸಿದ್ರೆ ಹಿಂದೆ ಆದದ್ದು ಹಿಂಸೆ ಅಂತ ಅನ್ಸುತ್ತೆ. ಇನ್ನು ನಾವು ಸುಧಾರಿಸಿದೀವಿ, ನಮ್ಮ ಆಸೆ ಸುಟ್ಟಿದೆ ಸತ್ತಿದೆ ಅಂತ ನಾವು ನಮ್ಮನ್ನು ನಂಬಿಸ್ಕೊಳ್ಳೋ ಪ್ರಯತ್ನ ಪಡ್ತಿರ್ಬೇಕಾದ್ರೆ ನಮಗೆ ಮನಸ್ಸಲ್ಲಿ ಸುಂದರವಾದ ವಸ್ತು ಅಥವಾ ಆಸೆ ನೆನಪಿನ ಆಸೆಯ ಖುಷಿಯ ಬುಗ್ಗೆನ ಎಬ್ಸುತ್ತೆ. ಅಂದ್ರೆ ಸತ್ಯವಾಗ್ಲೂ ನಮ್ಮಲ್ಲಿ ಆಸೆಯ ಅಥವಾ ಆಸೆ ಪಡೋ ಪ್ರವೃತ್ತಿಯ ಸಂಪೂರ್ಣ ನಾಶ ಆಗಿಲ್ಲ ಅಂತಾನೆ ಅರ್ಥ ಅಲ್ವಾ? ಆಸೆ ಪಡೋದು ಗುಂಡಪ್ಪನವ್ರು ಹೇಳೋ ಹಾಗೆ ಜೀವಗುಣ. ಅಂದ್ರೆ ಈ ಜಗತ್ತಲ್ಲಿ ರೂಪ ತಳೆದ ಪ್ರತಿಯೊಂದು ಜೀವಿಯ ಮೂಲ ಗುಣ ಅದು, ಅದು ನಾಶ ಆಗೋದೇ ಇಲ್ಲ ಅಂತ ಅರ್ಥ ಆಗತ್ತೆ. ಆಸೆ ತಪ್ಪಲ್ಲ, ಆದ್ರೆ ದುರಾಸೆ ತಪ್ಪು. ಆಸೆ ಪಡೋದ್ರಿಂದ ಸುಖ ಸಿಗುತ್ತೋ ಇಲ್ವೋ, ಆದ್ರೆ ದುರಾಸೆಯಿಂದ ಸಂಕಷ್ಟಗಳು ಕಟ್ಟಿಟ್ಟ ಬುತ್ತಿ. ಅಂತಹ ದುರಾಸೆ ನಮ್ಮ ಮನಸ್ಸನ್ನ ಹೋಗದಾಗೆ ಜಾಗರೂಕತೆ ವಹಿಸಬೇಕು ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಹೆಂಗಮ್ಮ ಮಲ್ಗೆ ಮಾರು, ಹೂವು ತಗೊಳಕ್ ಮೊದ್ಲು ಬ್ಯಾಗ್ ಆಯ್ತಾ ನಿಂತವ?
5: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
4: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂವು ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
6: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
7: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
8: ಪೊನ್ನಜ್ಜಿ, ಇವತ್ತು ನಮ್ಮ ತಾತ ಸಂಗ್ರಹಿಸಿ ಇಟ್ಟ ಚಂದಮಾಮ ಕಥೆಗಳನ್ನ ಓದ್ತಾ ಇದ್ದೆ.

0: ಹೌದು, ನಾನು ಅವ್ರ ಮನೆಯಿಂದ ಆ ಪುಸ್ತಕ ತಂದು ಓದಿದ್ದೆ.
1: ಚಂದಾ ಮಾಮದ ಕಥೆಗಳು ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ.
2: ಆದ್ರೆ ತಮಾಷೆ ಅಂದ್ರೆ ಅಲ್ಲಿನ ಕಥೆಗಳ ವ್ಯಕ್ತಿಗಳ ಹೆಸರು ದುಮ್ಮಣ್ಣ, ಸೋಮಣ್ಣ, ರಂಗಣ್ಣ, ಚಂಗಣ್ಣ ಅಂತೆಲ್ಲ ಇರುತ್ತೆ.
3: ಹೌದು, ಹೆಸರುಗಳೆಲ್ಲ ಎಷ್ಟೊಂದು ಫನ್ನಿ ಫನ್ನಿ ಆಗಿರುತ್ತೆ.
4: ಹೌದು, ಅವೆಲ್ಲ ಹಳೆ ಕಾಲದ ಹೆಸರುಗಳು. ಹಾ, ದುಮ್ಮಣ ಅಂದಾಕ್ಷಣ ನಂಗೊಂದು ಚಂದಮಾಮದ ಕತೆ ನೆನಪಾಯ್ತು. ಇವತ್ತಿನ ಕತೆ ಅದೇನೆ. ದೂಮಪ್ಪ ಒಬ್ಬ ವಯಸ್ಸಾದ ರೈತ ಆಗಿದ್ದ. ಅವನು ತನ್ನ ಅಲ್ಪ ಸ್ವಲ್ಪ ಜಮೀನಿನಲ್ಲಿ ಮಳೆಗಾಲದಲ್ಲಿ ಉತ್ತು ಬಿತ್ತಿ ಬೆಳೆಯನ್ನು ತೆಗಿತಾ ಇದ್ದ. ಅವನ ಮಗ ಮುರಾರಿ ಚುರುಕಾದ ಬುದ್ಧಿವಂತ ಯುವಕ. ತಂದೆಗೆ ಜಮೀನ್ ಕೆಲಸದಲ್ಲಿ ಸಹಾಯ ಮಾಡ್ತಾ ವೃದ್ಧ ತಂದೆ ತಾಯಿಗಳಿಗೆ ಆಸರೆಯಾಗಿದ್ದ. ಒಂದ್ಸಲ ಯಾರೋ ಮಾಡಿದ ಅಪರಾಧವನ್ನು ಮುರಾರಿ ಮೇಲೆ ಹೇರಿ ಅವನನ್ನು ಜೈಲಿಗೆ ಕಳಿಸ್ಬಿಡ್ತಾರೆ ಕೆಲವು ಪುಂಡು ಪೋಕರಿಗಳು. ಮುದುಕ ದೂಮಪ್ಪನಿಗೆ ಮಗನ ಮೇಲೆ ಬಂದ ಸುಳ್ಳು ಅಪಾದನೆಯಿಂದಾಗಿ ಆಘಾತವಾಗಿತ್ತು. ಅಲ್ಲದೆ ದೂಮಪ್ಪನಿಗೆ ವಯಸ್ಸಾಗಿದ್ದರಿಂದ ಮೊದಲಿನ ಹಾಗೆ ಜಮೀನಿನಲ್ಲಿ ಕೆಲಸ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಮಗ ಮುರಾರಿನೇ ಜಮೀನಿನ ಹೆಚ್ಚಿನ ಕೆಲಸದ ಜವಾಬ್ದಾರಿಯನ್ನು ಹೊತ್ತು ಕೆಲಸ ಮಾಡ್ತಾ ಇದ್ದ. ಆದರೆ ಮಗ ಈಗ ಸುಳ್ಳು ಆಪಾದನಿಗೆ ಒಳಗಾಗಿ ಜೈಲು ಸೇರಿಬಿಟ್ಟಿದ್ದಾನೆ. ಹಾಗಾಗಿ ಏನು ಮಾಡಬೇಕು ಅಂತ ತಿಳಿದೇ ತಲೆ ಮೇಲೆ ಕೈ ಹೊತ್ತು ಕೂತಿದ್ದ ಮುದುಕ ದೂಮಪ್ಪ. ಹೀಗಿರಬೇಕಾದ್ರೆ ಮಳೆಗಾಲ ಬರುತ್ತೆ. ಈಗ ಜಮೀನನ್ನು ಉಳ್ಬೇಕಾಗಿತ್ತು, ಆಮೇಲೆ ಬೀಜ ಬಿತ್ತಿ ಬೆಳೆ ತೆಗಿಬೇಕಾಗಿತ್ತು. ಅದೇ ಅವರ ಜೀವನದ ಆಧಾರವಾಗಿತ್ತು. ಏನು ಮಾಡೋಕ್ಕೂ ತೋಚದೆ ದೂಮಪ್ಪ ತನ್ನ ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತಾ ಜೈಲಿನಲ್ಲಿರೋ ಮಗ ಮುರುಳಿಗೆ ಒಂದು ಪತ್ರ ಬರೀತಾನೆ. ಮಗನೇ, ಮಳೆಗಾಲ ಆರಂಭ ಆಗಿದೆ. ನೆಲವನ್ನು ಉಳುವ ಸಮಯ ಇದಾಗಿದೆ. ನಂತರ ಬೀಜ ಬಿತ್ತಿ ಬೆಳೆ ತೆಗಿಬೇಕಿತ್ತು. ಇದು ನಿನಗೆ ತಿಳಿಯದ್ದೇನಲ್ಲ. ಇಷ್ಟು ದಿನ ನೀನು ನಮ್ಮ ಜೊತೆ ಇದ್ದು ಎಲ್ಲ ಕೆಲಸವನ್ನು ವಹಿಸಿಕೊಂಡು ಹೋಗ್ತಾ ಇದ್ದೆ. ಆದರೆ ಈಗ ನೀನಿಲ್ಲ. ಗದ್ದೆಯಲ್ಲಿ ಉಳುವ ಶ್ರಮದಾಯಕ ಕೆಲಸ ಮಾಡೋಕ್ಕೆ ನನಗಾಗಲಿ ನಿನ್ನ ತಾಯಿಗಾಗಲಿ ಸಾಧ್ಯವಿಲ್ಲದ ಮಾತಾಗಿದೆ. ವಯಸ್ಸಾದ ನಮಗೆ ತುಂಬ ಕಷ್ಟವಾಗ್ತಾ ಇದೆ. ನೀನಿಲ್ಲದೆ ನಮಗೆ ಬಹಳ ದುಃಖವಾಗಿದೆ ಮಗನೇ. ಆದರೆ ಏನು ಮಾಡೋದು? ನೀನು ಮಾಡದೇ ಇರೋ ಅಪರಾಧಕ್ಕೆ ನೀನು ಶಿಕ್ಷೆ ಪಡಿತಾ ಇದ್ದೀಯಾ. ನಿನಗೆ ಬಿಡುಗಡೆ ಆಗುವವರೆಗೆ ನಾವು ಕಾಯಲೇಬೇಕು. ಆ ದೇವರೇ ನಮ್ಮನ್ನು ಕಾಯಬೇಕು ಅನ್ನೋ ಒಕ್ಕಣೆ ಅದರಲ್ಲಿತ್ತು. ಮಗ ಮುರಾರಿ ಅದಕ್ಕೆ ಒಂದು ಪ್ರತ್ಯುತ್ತರವನ್ನು ಬರೀತಾನೆ. ಅಪ್ಪ, ನಿಮ್ಮ ಪತ್ರ ತಲುಪಿ ಎಲ್ಲ ವಿಷಯನೂ ತಿಳಿಯಿತು. ಹೌದು, ನಿಮ್ಮ ಕಷ್ಟ ನನಗೆ ಅರ್ಥ ಆಗ್ತಾ ಇದೆ. ಆದರೆ ಈ ಬಾರಿ ನೀವು ಜಮೀನನ್ನು ಉಳೋಕ್ಕೆ ಹೋಗಬೇಡಿ. ಯಾಕಂದರೆ ಆ ಜಮೀನಿನಲ್ಲಿ ನಾನು ಕದ್ದ ಹಲವು ಬೆಲೆಬಾಳುವ ವಸ್ತುಗಳನ್ನು ಹುಗಿದಿಟ್ಟಿದ್ದೀನಿ. ಅದನ್ನು ಯಾರಿಗೂ ಹೇಳಬೇಡಿ. ನಾನು ಬಂದು ಎಲ್ಲ ಸರಿ ಮಾಡ್ತೀನಿ. ಅಲ್ಲಿವರೆಗೆ ನೀವು ಸಾಲ ಸೋಲ ಮಾಡಿ ಜೀವನವನ್ನು ಸಾಕ್ಷಿ ಅಂತ ಬರೆದಿದ್ದ. ತಂದೆ ದೂಮಪ್ಪ ಕಾಗದವನ್ನು ಓದ್ತಾನೆ. ಅವನಿಗೆ ಪತ್ರದ ತಲೆ ಬುಡ ಏನು ಅರ್ಥವಾಗೋದೇ ಇಲ್ಲ. ಮಗ ಮುರಾರಿ ಕದ್ದುಮಾಲು ಅಂತ ಹೇಳ್ತಾ ಇದ್ದಾನಲ್ಲ, ಅವನು ಯಾವತ್ತೂ ಕಳ್ತನ ಮಾಡಿದವನಲ್ಲ. ಹೀಗ್ಯಾಕೆ ಬರೆದಿದ್ದಾನೆ ಅಂತ ತಲೆಯನ್ನು ಕೆಡಿಸ್ಕೊಂಡ. ಕೊನೆಗೆ ಏನು ಮಾಡಬೇಕು ಅಂತ ತಿಳಿದೆ ತೆಪ್ಪಗಾದ.
5: ಹೌದಲ್ಲ, ಅವನು ಕಳ್ಳ ಅಲ್ಲ ಅಂದಮೇಲೆ ಹಾಗ್ಯಾಕೆ ಕದ್ಮಾಲು ಅಂತ ಬರ್ದ ಅಂತೀನಿ.
6: ಅವನು ಏನೋ ಪ್ಲ್ಯಾನ್ ಮಾಡಿ ಬರೆದಿರಬೇಕು.
4: ಅಣ್ಣ, ನೀನು ಸರಿಯಾಗಿ ಊಹೆ ಮಾಡಿದ್ಯ. ಮರುದಿನ ದೂಮಪ್ಪ ಎಂದಿನ ಹಾಗೆ ಬೆಳಿಗ್ಗೆ ಎದ್ದಾಗ ನೋಡ್ತಾನೆ, ಮನೆ ಎದುರಿನ ಜಮೀನಿನಲ್ಲಿ 10-15 ಮಂದಿ ಪೊಲೀಸರು ಅಗೆತದ ಕೆಲಸವನ್ನು ಆರಂಭ ಮಾಡಿದರು. ಅವರು ಮಗ ಮುರಾರಿ ತನ್ನ ತಂದೆಗೆ ಬರೆದ ಕಾಗದವನ್ನು ಓದಿದರು. ಹಾಗಾಗಿ ಮುಚ್ಚಿಟ್ಟ ಕಳ್ಳತನದ ವಸ್ತುಗಳನ್ನು ಹುಡುಕೋಕ್ಕೆ ಅಗೆಯೋಕ್ಕೆ ಶುರು ಮಾಡಿದರು. ಆದರೆ ಎಷ್ಟಾದರೂ ಜಮೀನಿನಲ್ಲಿ ಏನೂ ಸಿಗಲಿಲ್ಲ. ನಿರಾಶರಾಗಿ ಅವರೆಲ್ಲ ಹಿಂದಿರುಗ್ತಾರೆ. ದೂಮಪ್ಪ ಮಗನಿಗೆ ನಡೆದಿದ್ದೆಲ್ಲವನ್ನು ವಿವರಿಸಿ ಇನ್ನೊಂದು ಪತ್ರವನ್ನು ಬರೆದು ಮುಂದೇನು ಮಾಡೋದು

0: ಅಂತ ಪ್ರಶ್ನೆ ಹಾಕ್ತಾನೆ. ಕೂಡಲೇ ಮಗ ಮುರಾರಿಯಿಂದ ಉತ್ತರ ಬರುತ್ತೆ, ಇನ್ನೂ ಯೋಚನೆ ಮಾಡಬೇಡಿ, ಪೊಲೀಸರು ನೆಲವನ್ನು ಅಗೆದು ಬಿತ್ತನೆಗೆ ನೆಲವನ್ನು ಹಸನ್ ಮಾಡಿದ್ದಾರೆ. ಹೇಗೂ ಮಳೆ ಬಂದಿದೆ, ಬೀಜವನ್ನು ಬಿತ್ತುವ ಕೆಲಸವನ್ನು ನೀವು ಮಾಡಿಬಿಡಿ, ಅಷ್ಟರಲ್ಲಿ ನಾನು ನಿರಾಪರಾಧಿ ಅಂತ ಸಾಬೀತಾಗಿ ನನಗೆ ಬಿಡುಗಡೆ ಆಗುತ್ತೆ. ಜೈಲಿನಲ್ಲಿದ್ದು ನಾನು ನಿಮಗೆ ಇಷ್ಟೇ ಸಹಾಯ ಮಾಡಬಲ್ಲೆ ಅಂತ ಮುರಾರಿ ಉತ್ತರಿಸಿದ್ದ. ಧೂಮಪ್ಪ ಮತ್ತು ಅವನ ಹೆಂಡತಿ ಮಗ ಹೇಳಿದ ಹಾಗೆ ಜಮೀನಿನಲ್ಲಿ ಬೀಜವನ್ನು ಬಿತ್ತುತ್ತಾರೆ. ಬೆಳೆ ಕೈಗೆ ಬರೋ ಹೊತ್ತಿಗೆ ಮುರಾರಿ ನಿರಾಪರಾಧಿ ಅಂತ ತಿಳಿದು ಅವನಿಗೆ ಜೈಲಿನಿಂದ ಬಿಡುಗಡೆ ಸಿಗುತ್ತೆ. ನಿಜವಾಗ್ಲೂ ಜಾಣ ಮುರಾರಿ ತಂದೆ ತಾಯಿಗೆ ಸಹಾಯ ಮಾಡೋಕ್ಕೆ ಅಂತಲೇ ಈ ಒಂದು ಉಪಾಯವನ್ನು ಹೂಡಿದ್ದ. ಕದ್ದ ಮಾಲು ಜಮೀನಿನಲ್ಲಿ ಹೂತಿಡಲಾಗಿದೆ ಅಂತ ಸುಳ್ಳು ಬರೆದಿದ್ದ. ಯಾಕಂದರೆ ಪೊಲೀಸರು ತನ್ನ ಪತ್ರವನ್ನು ಖಂಡಿತ ಓದ್ತಾರೆ ಅಂತ ಅವನಿಗೆ ಗೊತ್ತಿತ್ತು. ಓದಿದ ಪೊಲೀಸರು ಕದ್ದ ಮಾಲನ್ನು ಹುಡ್ಕೋಕೆ ಖಂಡಿತ ಭೂಮಿಯನ್ನು ಅಗಿತಾರೆ. ಆಗ ತನ್ನ ತಂದೆಗೆ ನೆಲ ಹಸನು ಮಾಡುವ ಶ್ರಮ ತಪ್ಪುತ್ತೆ ಅಂತ ತಿಳಿದೆ ಆತ ಸುಳ್ಳು ಪತ್ರ ಬರೆದಿದ್ದ. ಜಾಣ ಮುರಾರಿಯ ತಂತ್ರ ಪಲಿಸಿ ಧೂಮಪ್ಪ ಬೀಜ ಬಿತ್ತೋ ಹಾಗಾಯ್ತು.
1: ಓಹೋ, ಇದು ಅವನ ಉಪಾಯ.
2: ಮತ್ತೇನು, ತಪ್ಪು ಮಾಡಿದ ಅವನನ್ನ ಜೈಲಿಗೆ ಹಾಕಿದ್ರೆ ಇನ್ನೇನ್ ಮಾಡ್ತಾನೆ?
0: ಹೌದು, ಆತ ಜಾಣತನದಿಂದ ಈ ಪರಿಸ್ಥಿತಿಯನ್ನ ನಿಭಾಯಿಸ್ಬಿಟ್ಟ. ಅದಕ್ಕೆ ಹೇಳೋದು, ಜಾಣತನವಿದ್ರೆ ಕಠಿಣ ಸಮಯದಲ್ಲೂ ದಾರಿ ಹೊಳೆಯುತ್ತೆ ಅಂತ.
3: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಇವರಿಗೆ ಧನ್ಯವಾದಗಳು.
4: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ವಾವ್, ಏನ್ ಮೇಡಮ್, ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
6: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
7: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
5: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
8: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
5: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಕಾವ್ಯ, ಏನಾಯ್ತು, ಯಾಕೆ ಇಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ? ನಿಲ್ಲಿ, ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
7: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
6: KMS ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
8: ಬಳಸಿ ಪರಿಶುದ್ಧ ನಂದಿನಿ.
9: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
9: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
10: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
0: ನಮಸ್ಕಾರ. ನನ್ನೆಲ್ಲಾ ಪ್ರೀತಿಯ ಕೇಳುಗರಿಗೂ, ಸಮಸ್ತ ಕನ್ನಡ ನಾಡಿನ ಜನತೆಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ಪರಿಸರದ ಬಗ್ಗೆ ವಿಶೇಷ ಕಾಳಜಿ ಹೊಂದಿರುವ ಕುಟುಂಬಗಳನ್ನು ಗುರುತಿಸಿ ಪ್ರೋತ್ಸಾಹಿಸುತ್ತಿರುವ ಸಮನ್ವಯ ಟ್ರಸ್ಟ್ ಸಂಸ್ಥೆಯು ಈ ಬಾರಿ ವಿದ್ಯಾನಗರದ ಮುಖ್ಯ ರಸ್ತೆ ನಿವಾಸಿಯಾದ ಡಾಕ್ಟರ್ ಚಂಪಾ ಮಯೂರ್ ಅವರಿಗೆ ಪರಿಸರ ಕುಟುಂಬ ಪ್ರಶಸ್ತಿ ನೀಡಿ ಅಭಿನಂದಿಸಿದೆ. ಸಮನ್ವಯ ಟ್ರಸ್ಟ್ ನೇತೃತ್ವ ಹಾಗೂ IAS ಅಧಿಕಾರಿ KA ದಯಾನಂದ್ ಮಾರ್ಗದರ್ಶನದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿನ ಪರಿಸರ ಸ್ನೇಹಿ ಕುಟುಂಬಗಳನ್ನು ಗುರುತಿಸಿ ಪರಿಸರ ಪ್ರಶಸ್ತಿ ನೀಡುವ ಮೂಲಕ ಗೌರವಿಸುವ ಕೆಲಸವನ್ನು ಟ್ರಸ್ಟ್ ವತಿಯಿಂದ ನಿರಂತರವಾಗಿ ಮಾಡಿಕೊಂಡು ಬರಲಾಗುತ್ತಿದೆ. ಡಾಕ್ಟರ್ ಚಂಪಾ ಮಯೂರ್ ಅವರು ಮನೆಯ ಒಳಭಾಗ ಮತ್ತು ಹೊರಭಾಗದಲ್ಲಿ ವಿಶೇಷ ಸಸ್ಯಗಳನ್ನು ಬೆಳೆಸಿ ಅತ್ಯಂತ ಸುಂದರವಾದ ಪರಿಸರ ನಿರ್ಮಿಸಿಕೊಂಡಿದ್ದಾರೆ. ಮನೆ ಆವರಣವನ್ನು ಆಕರ್ಷಕ ಸಸ್ಯವನವನ್ನಾಗಿಸಿ ರೂಪಿಸಿಕೊಂಡಿದ್ದಾರೆ. ಆಯುರ್ವೇದ ಗಿಡಗಳನ್ನು ಬೆಳೆಸುತ್ತಿದ್ದಾರೆ. ಅಡುಗೆ ಮನೆಯಲ್ಲಿ ಉತ್ಪತ್ತಿ ಆಗುವ ತ್ಯಾಜ್ಯದಲ್ಲಿ ಹಸಿಕಸ, ಒಣಕಸ ಬೇರ್ಪಡಿಸುವ ಜೊತೆಯಲ್ಲಿ ಹಸಿಕಸದಲ್ಲಿ ಗೊಬ್ಬರ ತಯಾರಿಸಿ ಮನೆಯಲ್ಲಿರುವ ಸಸ್ಯಗಳಿಗೆ ಬಳಸುತ್ತಾರೆ. ಪರಿಸರದ ಬಗ್ಗೆ ವಿಶೇಷ ಕಾಳಜಿ ಹೊಂದಿರುವ ಡಾಕ್ಟರ್ ಚಂಪಾ ಮಯೂರ್ ಅವರು ವಿವಿಧ ಸಂಘ ಸಂಸ್ಥೆಗಳ ಜೊತೆಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಮನೆಯ ಎಲ್ಲಾ ಸದಸ್ಯರಿಗೂ ಪರಿಸರದ ಬಗ್ಗೆ ವಿಶೇಷ ಪ್ರೀತಿ ಇದೆ. ಡಾಕ್ಟರ್ ಚಂಪಾ ಮಯೂರ್ ಅವರ ಪರಿಸರ ಕಾಳಜಿ ಗುರುತಿಸಿ ಸಮನ್ವಯ ಟ್ರಸ್ಟ್ ಪರಿಸರ ಪ್ರಶಸ್ತಿ ನೀಡಿ ಅಭಿನಂದಿಸಿದೆ. ಸಮನ್ವಯ ಟ್ರಸ್ಟ್ ಕಾರ್ಯನಿರ್ವಾಹಕ ನಿರ್ದೇಶಕ ಸಮನ್ವಯ ಕಾಶಿ ನೇತೃತ್ವದ ತಂಡವು ಪರಿಸರ ಸ್ನೇಹಿ ಕುಟುಂಬಗಳನ್ನು ಗುರುತಿಸಿ ಗೌರವಿಸುವ ಆಶಯದಿಂದ ರಾಜ್ಯದಲ್ಲಿಯೇ ನಡೆಸುತ್ತಿರುವ ವಿಶೇಷ ಪ್ರಯತ್ನ ಇದಾಗಿದೆ. ಉಪವಿಭಾಗಾಧಿಕಾರಿ ಸತ್ಯನಾರಾಯಣ್ ಅವರು ಪರಿಸರ ಕುಟುಂಬ ಪ್ರಶಸ್ತಿಯನ್ನು ಡಾಕ್ಟರ್ ಚಂಪಾ ಮಯೂರ್ ಅವರಿಗೆ ನೀಡಿ ಗೌರವಿಸಿದರು. ಸಮನ್ವಯ ಟ್ರಸ್ಟ್ ಸಮನ್ವಯ ಕಾಶಿ, ಸ್ಮಿತಾ, ಯತೀಶ್ ಮತ್ತಿತರರು ಇದ್ದರು. ಮುಂದಿನ ವಿವರ. ರಕ್ತದಾನಿಗಳು ಸಮಾಜದಲ್ಲಿ ನಿಜವಾದ ಹೀರೋಗಳು. ರಕ್ತದಾನಕ್ಕಿಂತ ಬೇರೆ ದಾನ ಇನ್ನೊಂದಿಲ್ಲ. ಯುವಜನರು ಈ ಮಹತ್ ಕಾರ್ಯಕ್ಕೆ ಕೈಜೋಡಿಸಬೇಕು. ಕೇವಲ ಒಂದು ಯುನಿಟ್ ರಕ್ತ 4 ಜನರ ಜೀವವನ್ನು ಉಳಿಸಬಲ್ಲದು. ರಕ್ತವನ್ನು ಕೃತಕವಾಗಿ ತಯಾರಿಸಲು ಇನ್ನೂ ಸಾಧ್ಯವಾಗಿಲ್ಲದ ಕಾರಣ ರಕ್ತಕ್ಕೆ ಬಹಳ ಬೇಡಿಕೆ ಇದೆ ಎಂದು ಕಾಲೇಜಿನ ಪ್ರಾಂಶುಪಾಲರಾದ ಡಾ ಕೆಎಲ್ ಅರವಿಂದ್ ಕರೆ ನೀಡಿದರು. ಶಿವಮೊಗ್ಗದ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಎಸ್ಆರ್ಎನ್ಎಂ ಕಾಲೇಜಿನ ಆವರಣದಲ್ಲಿ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನಾ ಘಟಕ ಹಾಗೂ ಯುವ ರೆಡ್ಕ್ರಾಸ್ ಘಟಕಗಳ ವತಿಯಿಂದ ರೆಡ್ಕ್ರಾಸ್ ಸಂಜೀವಿನಿ ರಕ್ತನಿಧಿಯ ಸಹಯೋಗದೊಂದಿಗೆ ಆಯೋಜಿಸಲಾಗಿದ್ದ ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ನಮ್ಮ ಕಾಲೇಜಿನ ವತಿಯಿಂದ ರಕ್ತದಾನ ಶಿಬಿರ ಹಾಗೂ ರಕ್ತದ ಗುಂಪು ತಪಾಸಣೆ ಸೇರಿದಂತೆ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿದ್ದೇವೆ. ಯುವಜನರು ಈ ಮಹತ್ ಕಾರ್ಯಕ್ಕೆ ಹೆಚ್ಚು ಆಸಕ್ತಿಯಿಂದ ಕೈಜೋಡಿಸಬೇಕು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಉಪಾಧ್ಯಕ್ಷರಾದ ಜಿ ವಿಜಯಕುಮಾರ್ ಮಾತನಾಡಿ, ರಕ್ತದಾನದಿಂದ ಹೃದಯಾಘಾತ ಕಡಿಮೆ ಆಗುವುದರ ಜೊತೆಗೆ ದೇಹದಲ್ಲಿ ರಕ್ತದಾನದಿಂದ ಕೊಬ್ಬಿನಾಂಶ ಹೊರಹೋಗುವುದರಿಂದ ಸದಾ ಲವಲವಿಕೆಯಿಂದ ಇರಲು ಅನುಕೂಲವಾಗುತ್ತದೆ. ಜೊತೆಗೆ ದೀರ್ಘಾಯುಷ್ಯ ಉಳ್ಳವರಾಗಿರುತ್ತಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ರಕ್ತದ ಕೊರತೆ ತುಂಬಾ ಹೆಚ್ಚಾಗಿದ್ದು ಇದನ್ನು ನೀಗಿಸಲು ಯುವಕರು ರಕ್ತದಾನ ಮಾಡುವುದರಲ್ಲಿ ಮುಂದಾಗಬೇಕು. ಮೂಢನಂಬಿಕೆಯಿಂದ ಹೊರಬಂದು ರಕ್ತದಾನ ಮಾಡಬೇಕು ಎಂದು ಯುವಜನತೆಗೆ ಕಿವಿಮಾತು ಹೇಳಿದರು. ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ರಕ್ತದ ಗುಂಪು ತಪಾಸಣೆ ಹಾಗೂ ರಕ್ತದಾನ ಮಾಡಿದ ದಾನಿಗಳಿಗೆ ಪ್ರಮಾಣ ಪತ್ರವನ್ನು ವಿತರಿಸಲಾಯಿತು. ಈ ರಕ್ತದಾನ ಶಿಬಿರದಲ್ಲಿ 118 ಹೆಚ್ಚು ಬಾರಿ ರಕ್ತದಾನ ಮಾಡಿದ ಧರಣೇಂದ್ರ ದಿನಕರ್, ಯುವ ರೆಡ್ಕ್ರಾಸ್ ಘಟಕದ ಡಾಕ್ಟರ್ ದಿನಕರ್ ಹಾಗೂ ಎನ್ಎಸ್ಎಸ್ ಘಟಕದ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಮುಂದಿನ ವಿವರ. ಶಿವಮೊಗ್ಗದ ಇಂಟರಾಕ್ಟ್ ಕ್ಲಬ್ ಮಕ್ಕಳಿಗೆ ಶಾಲಾ ಹಂತದಲ್ಲಿಯೇ ಸಮುದಾಯ ಸಂಪರ್ಕದ ಬಗ್ಗೆ ಕಲಿಸುತ್ತದೆ. ರೋಟರಿ ಸಂಸ್ಥೆಯ ಕಾರ್ಯಕ್ರಮಗಳು ಶ್ಲಾಘನೀಯ ಎಂದು ರೋಟರಿ ಕ್ಲಬ್ ಶಿವಮೊಗ್ಗ ಈಸ್ಟ್ ಅಧ್ಯಕ್ಷರಾದ ಶೇಷಗಿರಿ ಡಿಕೆರ್ ಅವರು ತಿಳಿಸಿದರು. ಸರ್ಕಾರಿ ಪ್ರೌಢಶಾಲೆ ಕೊಮ್ಮನಾಳು ಇವರು ಏರ್ಪಡಿಸಿದ್ದ ಕೊಮ್ಮನಾಳು ಶಿವಮೊಗ್ಗ ಇಲ್ಲಿ ನಡೆದ 2026-27 ಸಾಲಿನ ರೋಟರಿ ಕ್ಲಬ್ ಶಿವಮೊಗ್ಗ ಈಸ್ಟ್ ಸರ್ಕಾರಿ ಪ್ರೌಢಶಾಲೆ ಕೊಮ್ಮನಾಳು ಇಂಟರಾಕ್ಟ್ ಕ್ಲಬ್ ಪದಗ್ರಹಣ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು, ಸಾರ್ವಜನಿಕ ಭಾಷಣ, ಯೋಜನೆ, ಬಜೆಟ್ ಮತ್ತು ತಂಡ ನಿರ್ವಹಣಾ ಕಾರ್ಯಾಗಾರಗಳ ಸಮುದಾಯ ಸಂಪರ್ಕದ ಬಗ್ಗೆ ಕಲಿಸುತ್ತದೆ. ಶಿಕ್ಷಣ, ಪರಿಸರ, ಸುಸ್ಥಿರತೆ ಮತ್ತು ಸಾರ್ವಜನಿಕ ಆರೋಗ್ಯದಂತಹ ಸ್ಥಳೀಯ ಸಂಸ್ಥೆಗಳ ಸೇವಾ ಯೋಜನೆಗಳನ್ನು ಕಾರ್ಯಗತಗೊಳಿಸುತ್ತವೆ ಎಂದು ತಿಳಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮುಖ್ಯೋಪಾಧ್ಯಾಯರಾದ ಗುರುರಾಜ್ ಎಂಒರವರು ಇಂಟರಾಕ್ಟ್ ಕ್ಲಬ್ ಮಹತ್ವದ ಬಗ್ಗೆ ವಿವರಿಸುತ್ತಾ, ಇದರ ಮುಖಾಂತರ ವಿದ್ಯಾರ್ಥಿಗಳು ನಾಯಕತ್ವ ಕೌಶಲ್ಯಗಳನ್ನು ಬೆಳೆಸಬಹುದು, ಜೊತೆಗೆ ಟೀಮ್ ವರ್ಕ್ ಕಲಿಯಬಹುದು, ಸಮಾಜದ ಸಮಸ್ಯೆಗಳನ್ನು ಪರಿಹರಿಸಲು ಮುಂದಾಗಬಹುದು. ಇದು ವ್ಯಕ್ತಿತ್ವ ನಿರ್ಮಾಣದ ಮಾರ್ಗವಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ರೋಟರಿ ಕ್ಲಬ್ ಶಿವಮೊಗ್ಗ ಈಸ್ಟ್ ಉಪಾಧ್ಯಕ್ಷರಾದ ಜಿ ವಿಜಯಕುಮಾರ್ ಮಾತನಾಡಿ, ರೋಟರಿಯ 7 ಪ್ರಮುಖ ಕ್ಷೇತ್ರಗಳೆಂದರೆ ಶಾಂತಿಯನ್ನು ಉತ್ತೇಜಿಸುವುದು, ರೋಗಗಳ ವಿರುದ್ಧ ಹೋರಾಡುವುದು, ಶುದ್ಧ ನೀರು ಒದಗಿಸುವುದು, ನೈರ್ಮಲ್ಯ, ತಾಯಂದಿರು

ಮತ್ತು ಮಕ್ಕಳನ್ನು ಉಳಿಸುವುದು, ಶಿಕ್ಷಣವನ್ನು ಬೆಂಬಲಿಸುವುದು, ಪರಿಸರವನ್ನು ರಕ್ಷಿಸುವುದು ಎಂದು ರೋಟರಿಯ ಮಹತ್ವವನ್ನು ವಿವರಿಸಿದರು. ಇದೇ ಸಂದರ್ಭದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ, ಇತರೆ ಶಾಲೆಯ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಕನ್ನಡ ಡಿಕ್ಷನರಿ, ಪೆನ್, ನೋಟ್ಬುಕ್ಗಳನ್ನು ರೋಟರಿ ಕ್ಲಬ್ ಶಿವಮೊಗ್ಗ ಈಸ್ಟ್ನ ವತಿಯಿಂದ ಉಪಸ್ಥಿತ ಪದಾಧಿಕಾರಿಗಳು ವಿತರಿಸಿದರು. ಸರ್ಕಾರಿ ಪ್ರೌಢಶಾಲೆ ಕೊಮ್ಮನಾಳು ಶಾಲೆಯ ಮುಖ್ಯೋಪಾಧ್ಯಾಯರಾದ ಗುರುರಾಜ್, ಹಿರಿಯ ಶಿಕ್ಷಕಿ ಇಂದಿರಾ ಎಸ್ಪಿ, ರಾಘವೇಂದ್ರ ವಿಟಿ, ಕಿರಣ್ ಎಚ್, ವೀಣಾ ಎಸ್, ಗಿರಿಧರ್ ಸಿಪಿ, ಇಂಟರಾಕ್ಟ್ ಕ್ಲಬ್ ಅಧ್ಯಕ್ಷೆ ಪ್ರಿಯಾ, ಕಾರ್ಯದರ್ಶಿ ಹೇಮಂತ್, ಉಪಾಧ್ಯಕ್ಷೆ ಪಲ್ಲವಿ, ಇತರ ಸದಸ್ಯರುಗಳು, ಪದಾಧಿಕಾರಿಗಳು, ಶಾಲಾ ಸಿಬ್ಬಂದಿಗಳು ಹಾಗೂ ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅವಧಿ ಮೀರಿದ ಔಷಧಗಳಿಗೆ ಹೊಸ ಲೇಬಲ್ಗಳನ್ನು ಅಂಟಿಸಿ ಮರುಮಾರಾಟ ಮಾಡುವಂತಹ ಜಾಲಗಳು ಸಕ್ರಿಯವಾಗಿರುವುದು ಅತ್ಯಂತ ಖಂಡನೀಯ ಹಾಗೂ ಆತಂಕಕಾರಿ ಬೆಳವಣಿಗೆಯಾಗಿದ್ದು, ಇಂತಹ ಅಕ್ರಮ ಚಟುವಟಿಕೆಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ರಾಷ್ಟ್ರೀಯ ಶಿಕ್ಷಣ ಸಮಿತಿ ಅಧ್ಯಕ್ಷ ಜಿಎಸ್ ನಾರಾಯಣ ರಾವ್ ಒತ್ತಾಯಿಸಿದರು. ಶಿವಮೊಗ್ಗ ನಗರದ ರಾಷ್ಟ್ರೀಯ ಔಷಧ ಮಹಾವಿದ್ಯಾಲಯದ ವತಿಯಿಂದ ಕುವೆಂಪು ರಂಗಮಂದಿರದಲ್ಲಿ ಆಯೋಜಿಸಿದ್ದ ವಾರ್ಷಿಕೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ವೈಭವ 2026 ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ನಕಲಿ ಔಷಧಗಳ ವ್ಯಾಪಾರ ನಡೆಸುವ ಜಾಲಗಳು ಸಮಾಜದ ನಡುವೆ ಸಕ್ರಿಯವಾಗಿರುವುದು ಗಂಭೀರ ವಿಚಾರ. ಇದೇ ರೀತಿ ಕಳಪೆ ಹಾಗೂ ಕೊಳೆತ ಆಹಾರ ಪದಾರ್ಥಗಳಿಂದ ಅಡುಗೆ ತಯಾರಿಸಿ ಜನರಿಗೆ ನೀಡುವ ಪ್ರಕರಣಗಳು ಕೆಲವೆಡೆ ಕಂಡುಬರುತ್ತಿವೆ. ಇಂತಹ ಚಟುವಟಿಕೆಗಳು ನೇರವಾಗಿ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತವೆ. ಹೀಗಾಗಿ ಭಾವಿ ಫಾರ್ಮಾಸಿಸ್ಟ್ಗಳು ಔಷಧ ವಿತರಣೆ ಮಾತ್ರವಲ್ಲದೆ ಸಾರ್ವಜನಿಕ ಆರೋಗ್ಯದ ರಕ್ಷಣೆಯಲ್ಲೂ ಮಹತ್ವದ ಪಾತ್ರ ವಹಿಸಬೇಕು ಎಂದರು. ಫಾರ್ಮಾಸಿಸ್ಟ್ಗಳು ಕೇವಲ ಔಷಧ ವಿತರಿಸುವ ವೃತ್ತಿಪರರಲ್ಲ, ಜನರ ಆರೋಗ್ಯದ ಕಾವಲುಗಾರರಾಗಬೇಕು. ನಕಲಿ ಔಷಧ, ಅನ್ಯಾಯ ಮತ್ತು ಆರೋಗ್ಯಕ್ಕೆ ಹಾನಿಕಾರಕ ಚಟುವಟಿಕೆಗಳ ವಿರುದ್ಧ ಧ್ವನಿ ಎತ್ತುವ ಸಾಮಾಜಿಕ ಹೊಣೆಗಾರಿಕೆಯೂ ಅವರ ಮೇಲಿದೆ ಎಂದು ಹೇಳಿದರು. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಡೀನ್ ಡಾ ಶಿವಕುಮಾರ್ ಸ್ವಾಮಿ ಮಾತನಾಡಿ, ಕೇಂದ್ರ ಸರ್ಕಾರದ ಡಿಜಿಟಲ್ ಆರೋಗ್ಯ ವ್ಯವಸ್ಥೆಯಡಿ ನಾಗರಿಕರ ಆರೋಗ್ಯ ದಾಖಲೆಗಳನ್ನು ಡಿಜಿಟಲ್ ರೂಪದಲ್ಲಿ ಸಂಗ್ರಹಿಸಿ ನಿರ್ವಹಿಸುವ ವ್ಯವಸ್ಥೆ ಬಲಪಡಿಸಲಾಗುತ್ತಿದೆ ಎಂದರು. ಎನ್ಇಎಸ್ ಕಾರ್ಯದರ್ಶಿ ಎಸ್ಎನ್ ನಾಗರಾಜ್ ಮಾತನಾಡಿದರು. ಪ್ರಾಂಶುಪಾಲರಾದ ಡಾ ಎಸ್ಎನ್ ಶ್ರೀಹರ್ಷ ಅಧ್ಯಕ್ಷತೆ ವಹಿಸಿದ್ದರು. ವಿದ್ಯಾರ್ಥಿನಿ ಅಪೇಕ್ಷಾ ಪ್ರಾರ್ಥಿಸಿದರು. ಉಪನ್ಯಾಸಕಿ ಸಂಜನ ನಿರೂಪಿಸಿದರು. ಲಾವಣ್ಯ ಪಾಟೀಲ್ ವಂದಿಸಿದರು. ಮುಂದಿನ ವಿವರ. ಶಿವಮೊಗ್ಗ ಸಾಂತ್ವನ ಟ್ರಸ್ಟ್ ವತಿಯಿಂದ 80ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಹೊಳೆಹೊನ್ನೂರು ಹಾಗೂ ಉಂಬ್ಳೆಬಾಯ್ಲು ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಶಾಲಾ ಬ್ಯಾಗ್ ಮತ್ತು ನೋಟ್ಬುಕ್ಗಳನ್ನು ಉಚಿತವಾಗಿ ವಿತರಿಸಲಾಯಿತು. ಟ್ರಸ್ಟ್ ಅಧ್ಯಕ್ಷ ಅಭಿಲಾಷ್ ಮರಿಯಪ್ಪ, ಉಪಾಧ್ಯಕ್ಷ ವಿನಯ್ ಪ್ರಕಾಶ್, ಕಾರ್ಯದರ್ಶಿ ಮಧು ದೊಂಕಟ್ಟಿ, ನಿರ್ದೇಶಕರಾದ ಗಿರೀಶ್, ಜಯರಾಜ್ ಹಾಗೂ ಅಭಿಲಾಷ್, ಶಾಲಾ ಶಿಕ್ಷಕರು, ಎಸ್ಡಿಎಂಸಿ ಸದಸ್ಯರು ಹಾಗೂ ಗ್ರಾಮದ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಮಕ್ಕಳ ಶಿಕ್ಷಣಕ್ಕೆ ಉತ್ತೇಜನ ನೀಡುವ ಉದ್ದೇಶದಿಂದ ಆಯೋಜಿಸಿದ್ದ ಕಾರ್ಯಕ್ರಮವನ್ನು ಶಾಲಾ ಸಮುದಾಯದ ಸಹಕಾರದಿಂದ ಯಶಸ್ವಿಯಾಗಿ ನಡೆಸಲಾಯಿತು. ಮುಂದಿನ ವಿವರ. ಶಿವಮೊಗ್ಗ ಸೌಂಡ್ ಹೀಲಿಂಗ್, ಯೋಗ, ಧ್ಯಾನ ಹಾಗೂ ವಿಶ್ರಾಂತಿಯಂತಹ ಅಭ್ಯಾಸಗಳ ಮೂಲಕ ಮಾನಸಿಕ ನೆಮ್ಮದಿ, ಒತ್ತಡ ನಿಯಂತ್ರಣ ಮತ್ತು ಆಂತರಿಕ ಸಮತೋಲನವನ್ನು ಬೆಳೆಸಿಕೊಳ್ಳಬಹುದು ಎಂದು ಅಂತಾರಾಷ್ಟ್ರೀಯ ಯೋಗ ಚಿಕಿತ್ಸಕಿ ಹಾಗೂ ಸೌಂಡ್ ಹೀಲರ್ ಸುಚಿರಾ ಗೌಡ ಹೇಳಿದರು. ರೋಟರಿ ಕ್ಲಬ್ ಶಿವಮೊಗ್ಗ ಮಲೆನಾಡು ವತಿಯಿಂದ ಕ್ಲಬ್ ಆವರಣದಲ್ಲಿ ಆಯೋಜಿಸಿದ್ದ ವಾರದ ಸಭೆಯಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿ ಸೌಂಡ್ ಹೀಲಿಂಗ್ ಮತ್ತು ಯೋಗ ವಿಷಯದ ಕುರಿತು ಅವರು ಮಾತನಾಡಿದರು. ಆಧುನಿಕ ಜೀವನ ಶೈಲಿಯಲ್ಲಿ ಒತ್ತಡ, ಆತಂಕ ಹಾಗೂ ಮಾನಸಿಕ ದಣಿವು ಹೆಚ್ಚುತ್ತಿರುವ ಸಂದರ್ಭದಲ್ಲಿ ಯೋಗ, ಧ್ಯಾನ ಮತ್ತು ಧ್ವನಿ ಚಿಕಿತ್ಸೆಯಂತಹ ಅಭ್ಯಾಸಗಳು ಮನಸ್ಸನ್ನು ಶಾಂತಗೊಳಿಸಲು ನೆರವಾಗುತ್ತವೆ. ಧ್ವನಿ ಹಾಗೂ ಕಂಪನಗಳು ದೇಹ ಮತ್ತು ಮನಸ್ಸಿನ ಮೇಲೆ ಬೀರುವ ಪರಿಣಾಮವನ್ನು ಅರಿತುಕೊಂಡು ಅವುಗಳನ್ನು ಸೂಕ್ತ ರೀತಿಯಲ್ಲಿ ಬಳಸಿಕೊಳ್ಳುವ ಮೂಲಕ ವಿಶ್ರಾಂತಿ ಮತ್ತು ಮಾನಸಿಕ ಸಮತೋಲನವನ್ನು ಬೆಳೆಸಿಕೊಳ್ಳಬಹುದು ಎಂದು ತಿಳಿಸಿದರು. ದೇಹಕ್ಕೆ ವಿಶ್ರಾಂತಿ ನೀಡುವಷ್ಟೇ ಮನಸ್ಸಿಗೂ ವಿಶ್ರಾಂತಿ ಅಗತ್ಯ. ಯೋಗ, ಧ್ಯಾನ ಮತ್ತು ಧ್ವನಿ ಚಿಕಿತ್ಸೆಯಂತಹ ಅಭ್ಯಾಸಗಳು ಆಂತರಿಕ ನೆಮ್ಮದಿಯನ್ನು ಕಂಡುಕೊಳ್ಳಲು ನೆರವಾಗಬಲ್ಲವು ಎಂದು ಸುಚಿರಾ ಗೌಡ ಹೇಳಿದರು. ಈ ಸಂದರ್ಭದಲ್ಲಿ ಪಿಡಿಜಿ ರೋ ಹೆಚ್ಎಲ್ ರವಿ ಮಾತನಾಡಿ, ಆರೋಗ್ಯದ ಜೊತೆಗೆ ಸಮಾಜಮುಖಿ ಚಿಂತನೆಗೆ ಆದ್ಯತೆ ನೀಡುವ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ

ರೋಟರಿ ಸೇವಾ ಮನೋಭಾವವನ್ನು ಮತ್ತಷ್ಟು ಬಲಪಡಿಸಬಹುದು ಎಂದರು. ಕಾರ್ಯಕ್ರಮದಲ್ಲಿ ರೋಟರಿ ಕ್ಲಬ್ ಶಿವಮೊಗ್ಗ ಮಲೆನಾಡಿನ ರೋಟರಿಯನ್ನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸೌಂಡ್ ಹೀಲಿಂಗ್ನ ಪ್ರಾಯೋಗಿಕ ಪ್ರದರ್ಶನದಲ್ಲಿ ಆಸಕ್ತಿಯಿಂದ ಪಾಲ್ಗೊಂಡರು. ರೋಟರಿ ಜಯಗೋಪಾಲ್ ಪ್ರಾರ್ಥಿಸಿದರು. ರೋಟರಿ ಪ್ರೀತಂ ಸಂಪನ್ಮೂಲ ವ್ಯಕ್ತಿಯನ್ನು ಪರಿಚಯಿಸಿದರು. ಪಿಡಿಜಿ ರೋ ಎಚ್ಎಲ್ ರವಿ ವಂದನಾರ್ಪಣೆ ಸಲ್ಲಿಸಿದರು. ಇಂತಹ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಶಿವಮೊಗ್ಗ ಜಿಲ್ಲಾ ಗಾಣಿಗರ ಸಂಘ ವತಿಯಿಂದ ಸಮಾಜದ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಪ್ರತಿಭಾ ಪುರಸ್ಕಾರ ಹಾಗೂ ಸಂಘದ 29ನೇ ವಾರ್ಷಿಕೋತ್ಸವ ಸಮಾರಂಭವನ್ನು ಸೆಪ್ಟೆಂಬರ್ 5ರಂದು ಶಿವಮೊಗ್ಗ ಜಿಲ್ಲಾ ಗಾಣಿಗರ ಸಂಘದ ಸಮುದಾಯ ಭವನದಲ್ಲಿ ಆಯೋಜಿಸಲಾಗಿದೆ. 2025-26ನೇ ಸಾಲಿನ SSLC ಮತ್ತು PUC ಪರೀಕ್ಷೆಯಲ್ಲಿ 75%ಕ್ಕಿಂತ ಹೆಚ್ಚು ಅಂಕ ಗಳಿಸಿರುವ ಶಿವಮೊಗ್ಗ ಜಿಲ್ಲೆಯ ಗಾಣಿಗ ಸಮಾಜದ ವಿದ್ಯಾರ್ಥಿಗಳು ಪುರಸ್ಕಾರಕ್ಕೆ ಅರ್ಹರಾಗಿದ್ದು August 31ರೊಳಗೆ ಇತ್ತೀಚಿನ ಭಾವಚಿತ್ರ, ಶಾಲೆಯಿಂದ ದೃಢೀಕರಿಸಿದ ಅಂಕಪಟ್ಟಿ, ಮೊಬೈಲ್ ಸಂಖ್ಯೆ ಹಾಗೂ ಅಗತ್ಯ ದಾಖಲೆಗಳೊಂದಿಗೆ RML ನಗರದಲ್ಲಿರುವ ಸಂಘದ ಕಚೇರಿಗೆ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗೆ ಸಂಘದ ಅಧ್ಯಕ್ಷ ಎಂ ನಾಗರಾಜ್ 9880543329 ಇವರನ್ನು ಸಂಪರ್ಕಿಸಬಹುದು ಎಂದು ಸಂಘದ ಪ್ರಕಟಣೆ ತಿಳಿಸಿದೆ. ಮುಂದಿನ ವಿವರ. ಯುವಕರಿಗೆ ಉದ್ಯೋಗ, ಕುಟುಂಬಗಳಿಗೆ ನೆಮ್ಮದಿ, ಶಿವಮೊಗ್ಗ ಜಿಲ್ಲೆಯ ಅಭಿವೃದ್ಧಿ ಎಂಬ ಆಶಯದೊಂದಿಗೆ ಡಾ ಶರತ್ ಮರಿಯಪ್ಪ ಫೌಂಡೇಶನ್ ನೇತೃತ್ವದಲ್ಲಿ ಹಾಗೂ ಅಕ್ಷರ ಫೌಂಡೇಶನ್ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಸಹಕಾರದೊಂದಿಗೆ September 19ರಂದು ಶಿವಮೊಗ್ಗ ನಗರದಲ್ಲಿ ಮಲ್ನಾಡ್ ಮೆಗಾ ಜಾಬಥಾನ್ 2026 ಬೃಹತ್ ಉದ್ಯೋಗ ಮೇಳ ಆಯೋಜಿಸಲಾಗಿದೆ ಎಂದು ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಡಾ ಶರತ್ ಮರಿಯಪ್ಪ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮೇಳದ ಅಧಿಕೃತ ದಿನಾಂಕ ಪ್ರಕಟಿಸಿ ಮಾತನಾಡಿದ ಅವರು, ಎನ್ಇಎಸ್ ಕಾಲೇಜು ಆವರಣದಲ್ಲಿ September 19ರಂದು ಬೆಳಗ್ಗೆ 9:30 ಸಂಜೆ 5ರವರೆಗೆ ಉದ್ಯೋಗ ಮೇಳ ನಡೆಯಲಿದೆ. ಈಗಾಗಲೇ 100ಕ್ಕೂ ಹೆಚ್ಚು ಕಂಪನಿಗಳಿಗೆ ಆಹ್ವಾನ ನೀಡಲಾಗಿದ್ದು ಇನ್ನೂ ಹಲವು ಪ್ರತಿಷ್ಠಿತ ಸಂಸ್ಥೆಗಳೊಂದಿಗೆ ಮಾತುಕತೆ ನಡೆಯುತ್ತಿದೆ. ಮೇಳದಲ್ಲಿ 3,000ಕ್ಕೂ ಅಧಿಕ ಉದ್ಯೋಗಾವಕಾಶಗಳು ಲಭ್ಯವಾಗುವ ನಿರೀಕ್ಷೆ ಇದೆ ಎಂದರು. ಉದ್ಯೋಗ ಮೇಳದ ಸಿದ್ಧತೆಗಳನ್ನು ದೊಡ್ಡ ಮಟ್ಟದಲ್ಲಿ ಕೈಗೊಳ್ಳುವ ಉದ್ದೇಶದಿಂದಲೇ ಮುಂಚಿತವಾಗಿ ದಿನಾಂಕ ಪ್ರಕಟಿಸಲಾಗುತ್ತಿದೆ. ಇದರಿಂದ ಉದ್ಯೋಗಾಕಾಂಕ್ಷಿಗಳು ಕೂಡ ಸಮಯಾವಕಾಶ ಪಡೆದು ಸಂದರ್ಶನಕ್ಕೆ ಅಗತ್ಯ ಸಿದ್ಧತೆ ಮಾಡಿಕೊಳ್ಳಲು ಅನುಕೂಲವಾಗಲಿದೆ ಎಂದು ಹೇಳಿದರು. ಶಿಕ್ಷಣ ಪೂರ್ಣಗೊಂಡಿದೆ, ಕೈಯಲ್ಲಿ ಪದವಿ ಇದೆ, ಭವಿಷ್ಯದ ಬಗ್ಗೆ ಹಲವು ಕನಸುಗಳಿವೆ, ಆದರೆ ಉದ್ಯೋಗ ಮಾತ್ರ ಇಲ್ಲ ಎಂಬುದು ಇಂದಿನ ಅನೇಕ ವಿದ್ಯಾವಂತ ಯುವಕ ಯುವತಿಯರ ಪ್ರಮುಖ ಸಮಸ್ಯೆಯಾಗಿದೆ. ತಮ್ಮ ಕೈಲಾದ ಮಟ್ಟಿಗೆ ಈ ಸಮಸ್ಯೆಗೆ ಪರಿಹಾರ ಕಲ್ಪಿಸುವ ಉದ್ದೇಶದಿಂದ ಉದ್ಯೋಗ ಮೇಳ ಆಯೋಜಿಸಲಾಗಿದೆ ಎಂದು ಅವರು ತಿಳಿಸಿದರು. ಇದು ಜಿಲ್ಲಾ ಮಟ್ಟದ ಬೃಹತ್ ಉದ್ಯೋಗ ಮೇಳವಾಗಿದ್ದು ಅರ್ಹತೆ ಮತ್ತು ಆಸಕ್ತಿ ಹೊಂದಿರುವವರು ರಾಜ್ಯದ ಯಾವುದೇ ಭಾಗದಿಂದಲೂ ಆಗಮಿಸಿ ಭಾಗವಹಿಸಬಹುದು. ಆದರೆ ಶಿವಮೊಗ್ಗ ಜಿಲ್ಲೆಯ ಉದ್ಯೋಗ ಆಕಾಂಕ್ಷಿಗಳಿಗೆ ಆದ್ಯತೆ ನೀಡಲಾಗುವುದು ಎಂದರಲ್ಲದೆ, ಉದ್ಯೋಗ ಕೇವಲ ಸಂಬಳವಲ್ಲ, ಅದು ಯುವಕನ ಆತ್ಮವಿಶ್ವಾಸಕ್ಕೆ ಸಿಗುವ ಮೊದಲ ಸಹಿ, ಅದಕ್ಕೆ ನಿಮ್ಮ ಬೆಂಬಲವೂ ಇರಲಿ ಎಂದರು. 8ನೇ ತರಗತಿಯಿಂದ ಸ್ನಾತಕೋತ್ತರ ಹಾಗೂ ವಿವಿಧ ತಾಂತ್ರಿಕ ಕೋರ್ಸ್ಗಳನ್ನು ಪೂರ್ಣಗೊಳಿಸಿರುವ 18-45 ವರ್ಷದೊಳಗಿನ ಉದ್ಯೋಗಾಕಾಂಕ್ಷಿಗಳು ಮೇಳದಲ್ಲಿ ಭಾಗವಹಿಸಬಹುದು. ಉಳಿದಂತೆ ಸಂದರ್ಶನವನ್ನು ಹೇಗೆ ಎದುರಿಸಬೇಕು, ಆತ್ಮವಿಶ್ವಾಸದಿಂದ ಉತ್ತರಿಸುವುದು ಹೇಗೆ, ಸ್ವಾವಿವರ ಪತ್ರವನ್ನು ಹೇಗೆ ಸಿದ್ಧಪಡಿಸಬೇಕು ಸೇರಿದಂತೆ ಅಗತ್ಯ ಕೌಶಲ್ಯಗಳ ಕುರಿತು ಡಾ ಶರತ್ ಮರಿಯಪ್ಪ ಫೌಂಡೇಶನ್ ವತಿಯಿಂದ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು. ಅಕ್ಷರ ಫೌಂಡೇಶನ್ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಮುಖ್ಯಸ್ಥ ಕುಮಾರ್ ಮಾತನಾಡಿ, ಮೇಳದಲ್ಲಿ ಸಾಫ್ಟ್ವೇರ್ ಕಂಪನಿಗಳು, ಹಣಕಾಸು ಸಂಸ್ಥೆಗಳು, ಆಸ್ಪತ್ರೆಗಳು, ನರ್ಸಿಂಗ್, ಮೆಕ್ಯಾನಿಕಲ್, ಸೆಕ್ಯುರಿಟಿ, ಮಾನವ ಸಂಪನ್ಮೂಲ, ಆಡಳಿತಾತ್ಮಕ ಹುದ್ದೆಗಳು, BPO, ಫಾರ್ಮಸಿ ಸೇರಿದಂತೆ ವಿವಿಧ ಕ್ಷೇತ್ರಗಳ 100ಕ್ಕೂ ಹೆಚ್ಚು ಕಂಪನಿಗಳು ಹಾಗೂ ಉದ್ಯಮಿಗಳು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಆಯೋಜಕ ರಾಜೇಶ್ ಮಾತನಾಡಿ, ಇದೊಂದು ದೊಡ್ಡ ಪ್ರಮಾಣದ ಉದ್ಯೋಗ ಮೇಳವಾಗಿದ್ದು ಶಿವಮೊಗ್ಗ ಜಿಲ್ಲೆಯ ಯುವಕರಿಗೆ ಹೆಚ್ಚಿನ ಆದ್ಯತೆ ನೀಡುವಂತೆ ಕಂಪನಿಗಳಲ್ಲಿ ಮನವಿ ಮಾಡಲಾಗಿದೆ. ಉದ್ಯೋಗ ಆಕಾಂಕ್ಷಿಗಳು ಸಂದರ್ಶನಕ್ಕೆ ಸಮರ್ಪಕವಾಗಿ ಸಿದ್ಧರಾಗಲು ಕನಿಷ್ಠ 1 ತಿಂಗಳ ಮುಂಚಿತವಾಗಿ ಮೇಳದ ಮಾಹಿತಿ ನೀಡಲಾಗುತ್ತಿದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಚೇತನ್, ವಿಶ್ವಾಸ್ ಕಾಮತ್, ವಿನಯ್, ರಂಗನಾಥ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇದರೊಂದಿಗೆ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಗಲಿದೆ. ಇಂತಹ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ, ರೆಡಿ ಆಗ್ತಾ ಇದೆ.
3: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
6: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
7: ಅಜ್ಜಿ, ನನ್ ಸ್ಯಾಲ್ರಿ ಬಂದಿದೆ, ಬಾ ಹೊರಗಡೆ ಹೋಗಿ ಒಳ್ಳೆ ಡಿನ್ನರ್ ಮಾಡೋಣ.
8: ಕಂದ, ನನಗೆ ಊಟದ ಕೊನೆಯಲ್ಲಿ ಮೊಸರನ್ನ ತಿಂದೇ ಇದ್ರೆ ನನಗೆ ನಿದ್ದೆನೆ ಬರಲ್ಲ.
7: ಅದಕ್ಕೆ ನಂದಿನಿ ಗಟ್ಟಿ ಮೊಸರು ಮಾತ್ರ ಯೂಸ್ ಮಾಡೋ ಹೋಟೆಲ್ಗೆ ಕರ್ಕೊಂಡು ಹೋಗ್ತಿರೋದು. ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
9: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಮೊಸರು.
10: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈ ಜುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈ ಜುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈ ಜುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈ ಜುವೆಲ್. ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
11: ಹಲೋ ಕೇಳುಗರೆ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಎಲ್ರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಟಿಫನ್ ಆಯ್ತಾ ಅಥವಾ ಇನ್ನು ಕಾಫಿ ಟೀ ಕುಡ್ಕೊಂಡು ಕಾರ್ಯಕ್ರಮ ಕೇಳ್ತಾ ಇದ್ದೀರಾ? ಬೇಗ ಬೇಗ ಟಿಫನ್ ಮಾಡಿ, ಸರಿನಾ? ಟೈಮ್ ಟೈಮಿಗೆ ಟಿಫನ್ ಮಾಡಬೇಕು, ಚೆನ್ನಾಗಿ ನಿದ್ದೆ ಮಾಡಬೇಕು. ಹಾಗೆ ಆರೋಗ್ಯಕರ ಜೀವನ ಶೈಲಿಯನ್ನ ಅಳವಡಿಸ್ಕೊಂಡಾಗ ನಾವು ಆರೋಗ್ಯವಾಗಿರ್ಬೋದು. ಹೆಲ್ತ್ ಈಸ್ ವೆಲ್ತ್ ಕಂಟ್ರಿ. ಹೀಗಿರುವಾಗ ನಿಮ್ಮೆಲ್ರಿಗೂ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಹೆಸರು ಹೇಳೋ ಹಾಗೇನೆ ಪರಿಸರದ ಬಗ್ಗೆ ಒಂದೊಂದೇ ವಿಷಯವನ್ನ ಪರಿಚಯ ಮಾಡಿಕೊಡುವಂತ ಕಾರ್ಯಕ್ರಮ. ಪರಿಸರ ಅನ್ನುವಾಗ ನಮ್ಮ ಕಣ್ಣು ಮುಂದೆ ನದಿ, ಬೆಟ್ಟ, ಕಾಡು, ಗುಡ್ಡ, ಜಲಪಾತಗಳು, ಜಲಚರಗಳು, ಸಸ್ಯ ರಾಶಿಗಳು, ಪ್ರಾಣಿ ಪಕ್ಷಿ ಕೀಟಗಳು ಎಲ್ಲವೂ ಕೂಡ ನೆನಪಾಗುತ್ತೆ ಅಲ್ವಾ? ಹೀಗೆಲ್ಲ ಇರುವಾಗ ನಾವೆಲ್ಲರೂ ಚೆನ್ನಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು ಅಂದ್ರೆ ಹಣ್ಣು ತರಕಾರಿಗಳನ್ನ ಸೇವಿಸಬೇಕು. ಅದರಲ್ಲೂ ಇವತ್ತು ವಿಶೇಷವಾಗಿ ಒಂದು ಹಣ್ಣಿನ ಬಗ್ಗೆ ಮಾಹಿತಿಯನ್ನ ಕೊಡೋಣ ಅಂತ. ಈ ಹಣ್ಣು ಎಲ್ರಿಗೂ ಇಷ್ಟವಾಗಿರುತ್ತೆ, ತುಂಬಾ ಒಳ್ಳೆ ಹಣ್ಣು. ಏನಪ್ಪಾ ಅಂದ್ರೆ ಇದ್ರ ಬಗ್ಗೆ ಒಂದು ಗಾದೆ ಕೂಡ ಇದೆ. ಹಸಿರು ಕೋಟೆಯಲ್ಲಿ ಕೇಸರಿ ಮನೆ, ಕೇಸರಿ ಮನೆಯೊಳಗೆ ಕಪ್ಪು ಕೋಣೆ ಅಂತ ಕರೀತಾರೆ. ಅದ್ಯಾವ್ದಂತ ಗೊತ್ತಾಯ್ತಾ? ಹೌದು, ಅದೇನೆ, ಪಪ್ಪಾಯಿ. ಇದನ್ನ ಪರಂಗಿ ಹಣ್ಣಂತ ಕೂಡ ಕರೀತಾರೆ. ಇನ್ನು ದಕ್ಷಿಣ ಅಮೆರಿಕ ಮೂಲ ಹಣ್ಣಾಗಿದ್ದು ನಮ್ಮ ಭಾರತಾದ್ಯಂತ ಬೆಳೆಯಲಾಗುತ್ತೆ. ವರ್ಷವಿಡೀ ಸಿಗುವಂತ ರಸಭರಿತ ಹಣ್ಣು ಪಪ್ಪಾಯಿ ಹಣ್ಣು. ಪಪ್ಪಾಯಿ ಹಣ್ಣಂದ್ರೆ ಎಲ್ರಿಗೂ ಇಷ್ಟ ಅಲ್ಲ, ಯಾಕಂದ್ರೆ ಪಪ್ಪಾಯಿ ಹಣ್ಣ ತಕ್ಷಣ ಎಲ್ರು ಅನ್ಕೊಳ್ಳೋದು, ಏಯ್ ಹಣ್ಣು ತಿಂದ್ರೆ ಕಣ್ಣಿಗೆ ತುಂಬಾ ಒಳ್ಳೇದಪ್ಪ, ರುಚಿನೂ ಇದೆಯೇ, ಹೊಟ್ಟೆನೂ ತುಂಬುತ್ತೆ, ಈ ಹಣ್ಣು ತಿನ್ನೋಣ ಅಂತ. ಹೌದು ಕೇಳುಗರೆ, ಈ ಒಂದು ಪಪ್ಪಾಯಿ ಹಣ್ಣಿನಲ್ಲಿ ಪೌಷ್ಟಿಕಾಂಶಗಳು, ವಿಟಮಿನ್, ಫೈಬರ್, ಪೊಟ್ಯಾಶಿಯಂ, ಫೊಲೈಟ್ ಎಲ್ಲವೂ ಕೂಡ ಅಡಗಿರುವಂತದ್ದು. ಇನ್ನು ಇದರಿಂದ ಆರೋಗ್ಯಕರ ಲಾಭಗಳು ಕೂಡ ಇದೆ. ಅದರಲ್ಲಿ ಜೀರ್ಣಕ್ರಿಯೆ ಇರ್ಬೋದು, ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ, ಕಣ್ಣಿನ ಆರೋಗ್ಯ ಕಾಪಾಡುತ್ತೆ, ಹೃದಯದ ಆರೋಗ್ಯ ಕಾಪಾಡುತ್ತೆ, ಚರ್ಮದ ಆರೋಗ್ಯ ಕಾಪಾಡುತ್ತೆ, ಇನ್ನು ತೂಕವನ್ನ ಕೂಡ ಬ್ಯಾಲೆನ್ಸ್ ಆಗಿ ಇಡುತ್ತೆ. ಇನ್ನು ಇದನ್ನ ಕೆಲವರು ತಿನ್ನಬಾರದು ಅಂತ ಹೇಳ್ತಾರೆ, ಅದರಲ್ಲೂ ಕಿಡ್ನಿ ಸ್ಟೋನ್ ಇದ್ರೆ ಅವರು ಹೆಚ್ಚಿಗೆ ತಿನ್ಬೇಡಿ ಅಂತ ಹೇಳ್ತಾರೆ. ಖಾಲಿ ಹೊಟ್ಟೆಯಲ್ಲಿ ಪಪ್ಪಾಯ ಹಣ್ಣು ತಿಂದ್ರೆ ಹೆಚ್ಚು ಆರೋಗ್ಯಕಾರಿ ಅಂತಾರೆ, ನೀವು ಕೇಳಿರ್ಬೇಕು. ಮನೆಗಳಲ್ಲಿ ಹಿರಿಯರು ಹೇಳ್ತಾರೆ, ಪಪ್ಪಾಯ ಹಣ್ಣನ್ನ ಖಾಲಿ ಹೊಟ್ಟೆಲ್ ತಿನ್ನಿ ಒಳ್ಳೆಯದು ಅಂತ. ನಮ್ಮ ದೇಹದ ಉರಿಯೂತವನ್ನು ಕೂಡ ಕಡಿಮೆ ಮಾಡುತ್ತೆ ಈ ಒಂದು ಪಪ್ಪಾಯಿ ಹಣ್ಣು. ಹಾಗಿದ್ರೆ ಈ ಪಪ್ಪಾಯಿ ಹಣ್ಣಿನ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳೋಣ ಅಂತ. ಇನ್ನು ಪರಂಗಿ ಅಂತ ಕೂಡ ಕರೀತಾರೆ ಅಂತ ನಾನು ಮುಂಚೆನೆ ಹೇಳಿದೆ. ಪರಂಗಿ ಕ್ಯಾರಿಕೇಸಿ ಕುಟುಂಬಕ್ಕೆ ಸೇರಿದಂತಹ ಜನಪ್ರಿಯವಾದಂತಹ ವೃಕ್ಷ ಈ ಒಂದು ಪಪ್ಪಾಯಿ ಹಣ್ಣು ಅಥವಾ ಪರಂಗಿ ಹಣ್ಣು. ಇದರ ಶಾಸ್ತ್ರೀಯ ಹೆಸರು ಕ್ಯಾರಿಕಾ ಅಂತ. ಇನ್ನು ಪಪ್ಪಾಯಿ ಹಣ್ಣನ್ನ ಭಾರತದಲ್ಲಿ ಹೆಚ್ಚಾಗಿ ನೋಡಿದ್ರು ಕೂಡ ಇದ್ರ ತವರು ಮನೆ ಮಾತ್ರ ದಕ್ಷಿಣ ಅಮೆರಿಕ. ಆದ್ರೆ ಈಗ ನಮ್ಮ ಭಾರತ ಇದಕ್ಕೆ ಒಂದ್ ರೀತಿ ಗಂಡನ್ ಮನೆ ತರ ಆಗ್ಬಿಡದೆ ಇಲ್ಲೇ ಹೆಚ್ಚಾಗಿ ಇರುವಂತದ್ದು. ಇನ್ನು ನಮ್ಮ ಭಾರತದ ಎಲ್ಲಾ ರಾಜ್ಯಗಳಲ್ಲೂ ಇದರ ಬೇಸಾಯವನ್ನ ಮಾಡ್ತಾರೆ, ಇದರ ಕೃಷಿಯನ್ನ ಮಾಡ್ತಾರೆ. ತಮಿಳ್ನಾಡು, ಮಹಾರಾಷ್ಟ್ರ, ಬಂಗಾಳ, ಬಿಹಾರ, ಒಡಿಶಾ ರಾಜ್ಯಗಳಲ್ಲಿ ಇದನ್ನ ಹೆಚ್ಚಾಗಿನೆ ಬೆಳೀತಾರೆ. ಈ ಪಪ್ಪಾಯ ಹಣ್ಣು ಸದಾ ಹಸಿರಾಗಿರುವಂತಹ ಸಣ್ಣ ಮರ. ಇದರ ಕಾಂಡ ಏನ್ ತುಂಬಾ ಸ್ಟ್ರಾಂಗ್ ಆಗಿರಲ್ಲ, ನೀವು ನೋಡಿರೋದು ತುಂಬಾ ಜೋರಾಗಿ ಗಾಳಿ ಮಳೆ ಬಂತು ಅಂದ್ರೆ ಅಲ್ಲಿ ಪಪ್ಪಾಯ ಹಣ್ಣಿನ ಮರ ಬಿದ್ದೋಗಿದೆ ಅಂತಾನೆ ಅರ್ಥ. ಸ್ವಲ್ಪ ಟೊಳ್ಳಾಗಿರುತ್ತೆ. ಕಾಂಡದ ಮೇಲೆ ತುದಿಯ ಎಲೆಗಳು ಕಿರೀಟಾ ಇದ್ದಂತೆ. ಇನ್ನು ಕಾಂಡದ ಮೇಲ್ಭಾಗ ಬೂದಿ ಬಣ್ಣ ಇರುತ್ತೆ. ಎಲೆಗಳು ಕೂಡ ಸರಳವಾಗಿರುತ್ತೆ. ಎಲೆಗಳಿಗೂ ಕೂಡ ವಯಸ್ಸಾಗತ್ತೆ. ವಯಸ್ಸಾದಾಗ ಒಂದೊಂದೇ ಒಣಗಿ ಕಳಚಿ ಬೀಳುತ್ತೆ. ಅದ್ರ ಮಧ್ಯದಲ್ಲಿ ಈ ಒಂದು ಪಪ್ಪಾಯಿ ಹಣ್ಣನ್ನ ನಾವು ನೋಡಬಹುದು. ಹಾಗಿದ್ರೆ ಕೇಳುಗರೆ, ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಪಪ್ಪಾಯಿ ಹಣ್ಣು ಅಲಿಯಾಸ್ ಪರಂಗಿ ಹಣ್ಣಿನ ಬಗ್ಗೆ ಇನ್ನೊಂದಿಷ್ಟು ವಿಚಾರವನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮವನ್ನ ತೆಗೆದುಕೊಂಡು ಸೂಪರ್ ಆಗಿರೋ ಸಾಂಗ್ ಅನ್ನ ಕೇಳ್ಕೊಂಡು ಬೇಗ ವಾಪಸ್ ಬನ್ನಿ. ನೀವ್ ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಒಂದು ಹಣ್ಣು, ಹಾಗೆ ಎಲ್ಲರ ನೆಚ್ಚಿನ ಹಣ್ಣು ಅಂತ ಕೂಡ ಹೇಳ್ಬೋದು, ಅದೇನೆ ಪಪ್ಪಾಯಿ ಹಣ್ಣಿನ ಬಗ್ಗೆ ಮಾತಾಡ್ತಿದ್ದೆ. ಇನ್ನು ಪಪ್ಪಾಯಿ ಹಣ್ಣು ಕೆಲವೊಮ್ಮೆ ತುಂಬಾನೇ ರುಚಿ ಇರುತ್ತೆ, ಇನ್ನು ಕೆಲವು ಅಷ್ಟಾಗಿ ರುಚಿ ಇರಲ್ಲ. ಕೆಲವರು ಪಪ್ಪಾಯಿ ಕಾಯಿ ತಿನ್ನೋಕೆ ಇಷ್ಟಪಡ್ತಾರೆ, ಇನ್ನು ಕೆಲವರು ಪಪ್ಪಾಯಿ ಹಣ್ಣನ್ನ ತಿನ್ನೋಕೆ ಇಷ್ಟಪಡ್ತಾರೆ. ಹಾಗೆ ಮನುಷ್ಯರಲ್ಲಿ ಹೇಗೆ ಲಿಂಗಗಳಿರುತ್ತೋ, ಈ ಪಪ್ಪಾಯಿ ಮರದಲ್ಲೂ ಕೂಡ ಲಿಂಗಗಳಿರುತ್ತೆ. ಇದರ ಲಿಂಗ ವ್ಯತ್ಯಾಸವನ್ನ ಕಾಣೋಕೆ ಒಂದ್ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಯಾಕಂದ್ರೆ ಇದರಲ್ಲಿ ಹೂ ಬಿಡೋದನ್ನ ನೋಡ್ಕೊಂಡು ಗಂಡು ಹೆಣ್ಣು ಅಂತ ಕಂಡಿಡಿತಾರೆ. ಇನ್ನು ಕೆಲವು ಬಾರಿ ಈ ಹೂಗಳು ಪ್ರತ್ಯೇಕವಾಗಿ ಬೇರೆ ಬೇರೆ ಮರಗಳಲ್ಲಿ ಇರುತ್ತೆ. ಸಸಿಗಳ ನೆಟ್ಟು 5 ತಿಂಗಳ ನಂತರ ಹೂ ಬಿಡೋಕೆ ಪ್ರಾರಂಭವಾಗುತ್ತೆ. ಹೂ ಬಿಡೋವರೆಗೆ ಕೂಡ ಮರಗಳ ಲಿಂಗ ಏನು ಅಂತ ಹೇಳೋಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಈ ಪಪ್ಪಾಯಿ ಮರದಲ್ಲಿ ಹೂಗಳನ್ನ ನೋಡಿ ಅದು ಯಾವ ಲಿಂಗ ಅಂತ ಕಂಡುಹಿಡಿಬಹುದು. ಪಪ್ಪಾಯಲ್ಲಿ ಕೆಲವು ಬಗೆ ಇರುತ್ತೆ, ನಾನಾಗ್ಲೇ ಹೇಳ್ತಿದ್ದೆ. ಪಪ್ಪಾಯ ಹಣ್ಣು ಕೆಲವು ಸರಿ ಸೇವಿಸುವಾಗ ತುಂಬಾನೇ ರುಚಿಕರವಾಗಿದೆ, ಇನ್ನು ಕೆಲವು ಸಾರಿ ತುಂಬಾ ಸಪ್ಪೆ ಇರುತ್ತೆ. ಅರೆ, ಪಪ್ಪಾಯ ಹಣ್ಣ ಇದು ಇಷ್ಟೊಂದು ಸಪ್ಪೆ ಇದೆಯಲ್ಲ ಅಂತ ಅನ್ಸುತ್ತೆ. ಅದಕ್ಕಾಗಿ ಇದರಲ್ಲಿ ಕೆಲವು ಬಗೆಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಳ್ಳೋಣ ಅಂತ. ಇನ್ನು ಪಪ್ಪಾಯ ಹಣ್ಣಲ್ಲಿ ಸಿಹಿ ಬೆಲ್ಲ ಪಪ್ಪಾಯ ಹಣ್ಣು ಅಂತ ಇದೆ. ಇದು ಪ್ರಾಣಿ ಪಕ್ಷಿಗಳಿಂದ ಬೀಜ ಪ್ರಸಾರಗೊಂಡು 100 ವರ್ಷಗಳಿಂದ ನಮ್ಮ ಕರ್ನಾಟಕದಲ್ಲೇ ಬೆಳೆಯುವಂತಹ ಪಪ್ಪಾಯ ಹಣ್ಣು. ಶಿವಮೊಗ್ಗದ ಸೊರಬ ಹಾಗೆ ಸಾಗರ ಗಡಿ ಭಾಗದ ಮಾವಿನ ಹೊಳೆ ಆಜುಬಾಜಿನಲ್ಲಿ ಬೆಳೆಯಲಾಗುತ್ತೆ. ಇನ್ನು ಅತ್ಯುತ್ತಮ ಸಿಹಿ ಸ್ವಾದವನ್ನ ಹೊಂದಿರುತ್ತೆ ಈ ಒಂದು ಸಿಹಿ ಬೆಲ್ಲ ಪಪ್ಪಾಯ ಹಣ್ಣು. ಇದು ತುಂಬಾ ದಿನ ಬಾಳಿಕೆ ಕೂಡ ಇದೆ. ಹಾಗೆ ವಾಷಿಂಗ್ಟನ್ ಪಪ್ಪಾಯ ಹಣ್ಣು ಅಂತ, ಇದು ಹೆಚ್ಚಿನ ಬೇಸಾಯದಲ್ಲಿರುವಂತಹ ಬಗೆಗಳಲ್ಲಿ ಒಂದು. ಇದು ಸುಮಾರು 50 ವರ್ಷಕ್ಕೂ ಹೆಚ್ಚು ಕಾಲದಿಂದ

ಕೃಷಿಯಲ್ಲಿದೆ. ಇದರ ಎಲೆಯ ಕಾಂಡ, ಎಲೆಯ ತೊಟ್ಟುಗಳು ಹಾಗೆ ಹಣ್ಣು ಕಡುಕೆಂಪು ಬಣ್ಣದಾಗಿರುತ್ತೆ. ಇನ್ನು ಇದರ ಹಣ್ಣು ಉದ್ದವಾಗಿರುತ್ತೆ, ತೊಟ್ಟಿನ ಸುತ್ತಲೂ ಕಡುಕೆಂಪು ಬಣ್ಣವಿರುತ್ತೆ. ಇನ್ನು ಹಣ್ಣಿನ ತಿರುಳು ಕಿತ್ತಳೆ ಬಣ್ಣದ್ದು. ಇನ್ನು ಇದಕ್ಕೆ ವಿಶಿಷ್ಟ ವಾಸನೆ ಕೂಡ ಇದೆ. ಹಾಗೆ ಇದರಲ್ಲಿ ಹನಿ ಡ್ಯೂ ಪಪ್ಪಾಯ ಹಣ್ಣು ಅಂತ ಕೂಡ ಇದೆ. ಇದು ಕೂರ್ಗಲ್ಲಿ ಹನಿ ಡ್ಯೂ ಅಂತ ಕರೀತಾರೆ, ಹೆಸರುವಾಸಿ ಕೂಡ ಆಗಿದೆ. ಕೊಡಗಿನಲ್ಲಿ ಇದನ್ನ ಹೆಚ್ಚಾಗಿ ಬೆಳೀತಾರೆ, ಅದಕ್ಕಾಗಿ ಇದಕ್ಕೆ ಕೂರ್ಗ್ ಹನಿ ಅಂತ ಕೂಡ ಕರೀತಾರೆ. ಇನ್ನು ಮಧ್ಯಮ ಗಾತ್ರದ ಮರ ಇರುತ್ತೆ, ಹೂಗಳು ಕೂಡ ಇದರಲ್ಲಿ ಬಿಳಿ ಬಣ್ಣ ಇರುತ್ತೆ, ಹಣ್ಣು ಸ್ವಲ್ಪ ಉದ್ದವಾಗಿರುತ್ತೆ. ಇನ್ನು ಇದರ ತಿರುಳು ಸಿಹಿಯಾಗಿರುತ್ತೆ, ತಿನ್ನೋಕೆ ಕೂಡ ಬಹಳ ಚೆನ್ನಾಗಿರುತ್ತೆ. ಹಾಗೆ ವಿಶೇಷವಾಗಿ ಈ ಪಪ್ಪಾಯ ಹಣ್ಣಿನಲ್ಲಿ ಬೀಜಗಳ ಸಂಖ್ಯೆ ಕಡಿಮೆ ಇರುತ್ತೆ. ಗುಜರಾತ್ ರಾಜ್ಯದಲ್ಲಿ ಇದಕ್ಕೆ ಮಧುಬಿಂದು ಅಂತ ಹೆಸರಿದೆ. ನೀವು ನೋಡಿರ್ಬೋದು ಕೆಲವೊಂದು ಪಪ್ಪಾಯ ಹಣ್ಣುಗಳಲ್ಲಿ ಹೆಚ್ಚು ಬೀಜ ಇರುತ್ತೆ, ಇನ್ ಕೆಲವು ಪಪ್ಪಾಯ ಹಣ್ಣಲ್ಲಿ ಅಷ್ಟಾಗಿ ಬೀಜಗಳಿರಲ್ಲ. ಈ ಹನಿ ಡ್ಯೂ ಪಪ್ಪಾಯ ಹಣ್ಣಲ್ಲಿ ಅಷ್ಟಾಗಿ ಬೀಜಗಳು ಇರೋದಿಲ್ಲ. ಹಾಗೆ ಗುಜರಾತ್ ಪಪ್ಪಾಯ ಹಣ್ಣು ಅಂತ ಇದು ಕೂಡ ಒಂದು ಬಗೆ. ಇನ್ನು ಇದು ಮಧ್ಯಮ ಗಾತ್ರದ ಮರ, ಇದರಲ್ಲಿ ಹೆಚ್ಚು ಫಲ ಕೊಡುವಂತಹ ಮರ. ಈ ಒಂದು ಮರದಲ್ಲಿ ಎಲೆಯ ತೊಟ್ಟು ಹಸಿರು ಅಥವಾ ಹಳದಿ ಮಿಶ್ರಿತವಾಗಿರುತ್ತೆ. ಈ ಒಂದು ಹಣ್ಣೇನಿದೆ, ವಾಷಿಂಗ್ಟನ್ ಅಂತ ಹಣ್ಣು ಏನಿದೆ, ಇದಕ್ಕಿಂತ ಸ್ವಲ್ಪ ದಪ್ಪ ಹಾಗೆ ಉದ್ದ ಆಗಿರುತ್ತೆ. ಇದರ ಬಗೆ ಹಣ್ಣುಗಳಿಗಿಂತ ಸ್ವಲ್ಪ ಒಗರು ರುಚಿಯಾಗಿರುತ್ತೆ. ಇದ್ರಲ್ಲಿ ಬೀಜಗಳು ಕೂಡ ತುಂಬಾನೇ ಇರುತ್ತೆ. ಇದು ಮುಖ್ಯವಾಗಿ ಪಪ್ಪಾಯ ಹಣ್ಣುಗಳಲ್ಲಿ ಅವುಗಳ ರುಚಿ ಅವುಗಳ ಆಕಾರದ ಮೇಲೆ ಡಿವೈಡ್ ಮಾಡಿರ್ತಾರೆ. ಹಾಗಿದ್ರೆ ಕೇಳುಗರೆ, ಪರಂಗಿ ಹಣ್ಣಲ್ಲಿ ಅತಿ ಹೆಚ್ಚು ನೈಸರ್ಗಿಕ ಸಿಹಿ ಅಂಶ ಇದೆ, ನಾವು ಅಷ್ಟೇ ಪ್ರಮಾಣದ ಆರೋಗ್ಯದ ಲಾಭಗಳನ್ನ ಕೂಡ ಒಳಗೊಂಡಿದೆ. ಮಕ್ಕಳಿಂದ ಹಿಡಿದು ದೊಡ್ಡವರು ಅಂದ್ರೆ ವಯಸ್ಸಾಗಿರೋರಿಗೆ ಕೂಡ ಯಾವುದೇ ಹಿಂಜರಿಕೆ ಇಲ್ಲದಲೇ ಸೇವನೆ ಮಾಡಬಹುದಂತ ಪರಂಗಿ ಹಣ್ಣಿನಿಂದ ಯಾವೆಲ್ಲ ಆರೋಗ್ಯಕರ ಲಾಭಗಳಿದೆ, ಇದು ಒಂದೆರಡಲ್ಲ, ಮಹಿಳೆಯರಿಗೆ ಕೂಡ ಪರಂಗಿ ಹಣ್ಣಿನಿಂದ ಸಾಕಷ್ಟು ಪ್ರಯೋಜನಗಳಿದೆ. ಹಾಗಿದ್ಮೇಲೆ ಇದರ ಪ್ರಯೋಜನ, ಇದರ ಲಾಭದ ಬಗ್ಗೆ ಎಲ್ಲ ಮಾತಾಡ್ಲಿಕ್ಕೆ ಇನ್ನಷ್ಟು ವಿಷಯ ಇದೆ, ಖಂಡಿತವಾಗ್ಲೂ ಮಾತುಕತೆನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮವನ್ನ ತೆಗೆದುಕೊಂಡು ಇನ್ನೊಂದು ಸೂಪರ್ ಆಗಿರೋ ಸಾಂಗ್ ಅನ್ನ ಕೇಳಿಕೊಂಡು ವಾಪಸ್ ಬನ್ನಿ. ನೀವ್ ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: That's all.
1: വെൽക്കം ബാക്ക്. നീ കേൾത്താ ഇതിരാ റേഡിയോ ശിവമൊഗ്ഗ 90.8 FM സമുദായ വാനുലി. ഭരവസികാകി ഭവിഷ്യക്കാകി നമ്മ വാനുലി. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಒಂದು ಹಣ್ಣು, ಪರಂಗಿ ಹಣ್ಣು ಅಥವಾ ಪಪ್ಪಾಯಿ ಹಣ್ಣಿನ ಬಗ್ಗೆ ಒಂದಿಷ್ಟು ಮಾಹಿತಿನ ಕೊಡೋಣ ಅಂತ. ನನಗೂ ಈ ಹಣ್ಣಂದ್ರೆ ತುಂಬಾ ಇಷ್ಟ, ಹಾಗೆ ಸಾಕಷ್ಟು ಜನರಿಗೆ ಈ ಪಪ್ಪಾಯಿ ಹಣ್ಣಂದ್ರೆ ಇಷ್ಟವಾಗಿರುತ್ತೆ ಅಲ್ವಾ? ಹಾಗಿದ್ರೆ ಈ ಪಪ್ಪಾಯಿ ಹಣ್ಣನ್ನ ಸೇವಿಸೋದ್ರಿಂದ ನಮಗೆ ಆರೋಗ್ಯದಲ್ಲಿ ಏನೆಲ್ಲ ಪ್ರಯೋಜನಗಳಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ಪಾಯಿಂಟ್ಸ್ಗಳ ಬಗ್ಗೆ ಗಮನವನ್ನ ಕೊಡೋದಾದ್ರೆ, ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ದೇಹದಲ್ಲಿ ಇರೋಕೆ ಬಿಡೋದಿಲ್ಲ, ದೇಹದಿಂದ ಹೊರ ಕಳಿಸುತ್ತೆ ಈ ಪಪ್ಪಾಯಿ ಹಣ್ಣು ಅಂದ್ರೆ. ನಂಬ್ತೀರಾ? ಖಂಡಿತವಾಗ್ಲೂ ನಂಬಬೇಕು. ಹೌದು ಕೇಳುವರೆ, ಯಾಕಂದ್ರೆ ಈಗಿನ ಪೀಳಿಗೆಯ ಜನರಲ್ಲಿ ಕೊಲೆಸ್ಟ್ರಾಲ್ ಅಂಶ ಹೆಚ್ಚಾಗಿದೆ. ಇದೊಂದು ಶಾಪ ಅಂತಾನೆ ಹೇಳ್ಬೋದು, ಯಾಕಂದ್ರೆ ನಾವು ಸೇವಿಸುವಂತ ಆಹಾರಗಳು ಅದರಲ್ಲಿ ಸಾಕಷ್ಟು ಎಣ್ಣೆಯ ಅಂಶ, ಜಿಡ್ಡಿನ ಅಂಶ ಸೇರಿರುತ್ತೆ. ಇನ್ನು ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಅಂಶವನ್ನ ಹೆಚ್ಚು ಮಾಡುತ್ತೆ. ಈ ಕೊಲೆಸ್ಟ್ರಾಲ್ ಹೃದಯಕ್ಕೆ ಸಿಕ್ಕಾಪಟ್ಟೆ ಹಾನಿಕಾರಿ. ಇನ್ನು ವಿಜ್ಞಾನಿಗಳು ವಿಶೇಷವಾಗಿ ತಮ್ಮ ಪ್ರಯೋಗದಲ್ಲಿ ಇಲಿಗಳ ಮೇಲೆ ಪರಂಗಿ ಹಣ್ಣಿನ ಆಹಾರ ಪದ್ಧತಿಯ ಮೂಲಕ ಅಧ್ಯಯನ ನಡೆಸಿ ಒಂದು ವಿಚಾರವನ್ನ ತಿಳಿಸಿದ್ದಾರೆ. ಅದೇನಪ್ಪ ಅಂದ್ರೆ, ದೇಹದ ಕೆಟ್ಟ ಕೊಲೆಸ್ಟ್ರಾಲ್ ಅಂಶಗಳನ್ನ ಕಡಿಮೆ ಮಾಡೋಕೆ ಜನರು ತಮ್ಮ ಆಹಾರ ಪದ್ಧತಿಗಳಲ್ಲಿ ಆಗಾಗ ಪರಂಗಿ ಹಣ್ಣನ್ನ ಸೇವನೆ ಮಾಡಬೇಕು ಅಂತ. ಯಾಕಂದ್ರೆ ಇದು ಒಂದು ಒಳ್ಳೆಯ ಬೆಳವಣಿಗೆ, ದೇಹದಲ್ಲಿರುವಂತಹ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡುವಂತಹ ಶಕ್ತಿ ಈ ಪಪ್ಪಾಯಿ ಹಣ್ಣಿಗಿದೆ ಅಂತ ಹೇಳಿ ದೃಢಪಡಿಸಿದ್ದಾರೆ. ಹಾಗೆ ಅವರು ಹೇಳ್ತಾರೆ, ಆಗಾಗ ಅಂತ, ಯಾವಾಗ್ಲೂ ಕೂಡ ಪಪ್ಪಾಯಿ ಹಣ್ಣು ತಿನ್ನಕ್ ಹೋಗ್ಬೇಡಿ, ವಾರದಲ್ಲಿ ಒಂದು 2-3 ಬಾರಿ ಸೇವಿಸಿದ್ರೆ ಓಕೆ. ಇನ್ನು ದೇಹದ ತೂಕ ಕಡಿಮೆ ಮಾಡ್ಕೊಳ್ಳಕ್ಕೆ ಕೂಡ ಪರಂಗಿ ಹಣ್ಣು ಸೂಕ್ತವಾದ ಹಣ್ಣು ಅಂತಾನೆ ಹೇಳ್ಬೋದು. ಅತಿಯಾದ ಬೊಜ್ಜಿದ್ದು ನಮ್ಮ ದೇಹದಲ್ಲಿ ತೂಕ ಹೆಚ್ಚಾಗಿದ್ರೆ, ದೇಹದ ತೂಕ ನಿರ್ವಹಣೆ ಮಾಡೋಕೆ ಕಷ್ಟ ಆಗ್ತಿದ್ರೆ, ಇದೆಲ್ಲದಕ್ಕೂ ಕೂಡ ಪಪ್ಪಾಯಿ ಹಣ್ಣು ಒಂದ್ ರೀತಿ ಮದ್ದು ಅಂತ ಹೇಳ್ಬೋದು. ಒಂದು ಮೀಡಿಯಂ ಗಾತ್ರದ ಪರಂಗಿ ಹಣ್ಣಿನಲ್ಲಿ ಬರೀ 120 ಕ್ಯಾಲೋರಿಗಳು ಮಾತ್ರ ಸಿಗುತ್ತೆ ಅನ್ನೋದು ತಜ್ಞರ ಲೆಕ್ಕಾಚಾರ. ಇದರ ಜೊತೆಗೆ ಪರಂಗಿ ಹಣ್ಣಿನಲ್ಲಿ ನಾರಿನ ಅಂಶ ಕೂಡ ಹೆಚ್ಚು ಸಿಗೋದ್ರಿಂದ ಬೇರೆ ಬಗೆಯ ಅನಾರೋಗ್ಯಕರ ಆಹಾರವನ್ನ ತಿನ್ನಬೇಕು ಅನ್ನೋ ನಮ್ಮ ಭಾವನೆಗಳಿಗೆ ಕಡಿವಾಣ ಹಾಕ್ಬಹುದು. ನಮ್ಮ ದೇಹದ ತೂಕದ ನಿರ್ವಹಣೆ ಕೂಡ ಮಾಡಬಹುದು. ಮಧುಮೇಹಿಗಳಿಗೂ ಒಳ್ಳೇದು ಅಂತ ಹೇಳ್ತಾರೆ ಈ ಒಂದು ಪಪ್ಪಾಯಿ ಹಣ್ಣು. ನೀವೆಲ್ಲ ಗಮನಿಸಿರ್ಬೋದು, ಶುಗರ್ ಪೇಷಂಟ್ಗಳಿಗೆ ಸಿಹಿ ಅಂಶವನ್ನ ಹೆಚ್ಚಾಗಿ ತಿನ್ನಬೇಡಿ ಅಂತ ಹೇಳ್ತಾರೆ. ಆದ್ರೆ ಈ ಪಪ್ಪಾಯಿ ಹಣ್ಣಲ್ಲಿ ನೈಸರ್ಗಿಕವಾಗಿ ಸಕ್ಕರೆ ಅಂಶ ಮಧುಮೇಹಿ ರೋಗಿಗಳಿಗೆ ತುಂಬಾ ಒಳ್ಳೆಯದು. ಪರಂಗಿ ಹಣ್ಣು ನಿಮ್ಮ ಒಳ್ಳೆ ಆಯ್ಕೆ ಕೂಡ ಆಗಿರುತ್ತೆ, ಯಾಕಂದ್ರೆ ಇದರಲ್ಲಿ ವಿಟಮಿನ್ ಅಂಶ ಕೂಡ ಸಿಗುತ್ತೆ, ಹೃದಯದ ಕಾಯಿಲೆಯಿಂದ ನಿಮ್ಮನ್ನ ದೂರ ಇಡಿಸುತ್ತೆ. ನಾನು ಮುಂಚೆನೆ ಹೇಳಿದೆ, ಪಪ್ಪಾಯಿ ಹಣ್ಣು ತಿನ್ನೋದ್ರಿಂದ ಕಣ್ಣಿಗೆ ತುಂಬಾನೇ ಒಳ್ಳೇದು. ಹಿರಿಯರು ಕೂಡ ಇದನ್ನ ನಮಗೆ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಖಾಲಿ ಹೊಟ್ಟೆಲಿ ಪಪ್ಪಾಯಿ ಹಣ್ಣನ್ನ ತಿನ್ನಿ, ಕಣ್ಣಿಗೂ ಒಳ್ಳೇದು ದೇಹಕ್ಕೆ ಒಳ್ಳೇದು ಅಂತ. ಯಾಕಪ್ಪ ಅಂದ್ರೆ, ಫ್ಲೇವಾನಾಯ್ಡ್ ಅಂಶಗಳು ಜೊತೆಗೆ ವಿಟಮಿನ್ ಎ ಅಂಶ ಈ ಒಂದು ಪಪ್ಪಾಯಲ್ಲಿ ಹೆಚ್ಚಾಗಿನೇ ಇದೆ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಶುಭಾ ಮೇಡಮ್ ಅವರು ವರಮಹಾಲಕ್ಷ್ಮಿ ಹಬ್ಬದ ವಿಶೇಷತೆ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಸಿದರು. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ದಾವಣಗೆರೆ ಜಿಲ್ಲೆಯ ನ್ಯಾಮತಿಯ ಪಂಕಜ ನಟರಾಜ್ ಅವರು ಕೂಡ ಮತ್ತಷ್ಟು ವಿಷಯಗಳನ್ನು ತಿಳಿಸಿದ್ದಾರೆ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ. ತಡ ಮಾಡೋದು ಬೇಡ, ಪಂಕಜ ಅವರಿಂದ ಆ ಎಲ್ಲ ವಿಶೇಷ ಮಾಹಿತಿಗಳನ್ನು ಕೇಳೋಣ.
3: ಪ್ರೀತಿ ಹಾಗೂ ಆತ್ಮೀಯ ಕೇಳುವರಿಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಶ್ರೀ ಮಹಾಲಕ್ಷ್ಮಿ ಜಗಜ್ಜನನಿ. ಆಕೆ ತನ್ನ ಸಂತಾನ ಪಾಲನೆಗಾಗಿ ಪ್ರಕೃತಿಯಾಗಿದ್ದಾಳೆ. ಧನ, ಧಾನ್ಯ, ವಿದ್ಯೆ, ಸಂತಾನ ಎಲ್ಲವೂ ಶ್ರೀ ಮಹಾಲಕ್ಷ್ಮಿಯ ಅನುಗ್ರಹದಿಂದ ಅಭಿವೃದ್ಧಿಯಾಗುತ್ತದೆ. ನಾರಾಯಣನಿಂದ ಪ್ರಕಟಗೊಂಡು ಆತನ ಆಜ್ಞೆಯಿಂದ ಜಗತ್ತನ್ನು ಸೃಷ್ಟಿಸಿ ಅದನ್ನು ಪಾಲಿಸುವವನೇ ಒತ್ತಿರುವ ಇಂತಹ ಪರಮ ಪಾವನೆಯಾದ ಲೋಕಮಾತೆಯಾದ ಮಹಾಲಕ್ಷ್ಮಿಯನ್ನು ಸ್ಮರಿಸುವ ಹಬ್ಬವೇ ವರಮಹಾಲಕ್ಷ್ಮಿ ಪೂಜೆ. ಶ್ರಾವಣ ಶುಕ್ರವಾರದಂದು ವರಮಹಾಲಕ್ಷ್ಮಿ ಹಬ್ಬವನ್ನು ನಾಡಿನಾದ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಗುತ್ತದೆ. ಗೃಹಿಣಿಯರಿಗೆ ಇದು ಬಹಳ ವಿಶೇಷವಾದ ಹಬ್ಬ. ಅಂದು ಎಲ್ಲ

ಗೃಹಿಣಿಯರು ಒಂದೆಡೆ ಸೇರಿ ತಮ್ಮ ಮಾಂಗಲ್ಯವನ್ನು ಕೋರಿ ಈ ಹಬ್ಬವನ್ನು ಆಚರಿಸುತ್ತಾರೆ. ಮಯಾ ದಕ್ಷೇಣ ಪ್ರಕೃತಿ ಸುಯತೆ ಸಚಾರ ಚರಂ ಎಂದಿದ್ದಾರೆ ಭಗವಂತ. ನನ್ನ ಆದೇಶದಂತೆ ಪ್ರಕೃತಿಯು ಜೀವ ಜಗತ್ತನ್ನು ಸೃಜಿಸಿದ್ದಾಳೆ ಎಂದು ನಾರಾಯಣನೇ ಹೇಳಿದ್ದಾನೆ. ಅಂದ ಮೇಲೆ ಲಕ್ಷ್ಮೀನಾರಾಯಣರು ಜಗತ್ತಿನ ಮಾತಾಪಿತರಾಗಿದ್ದಾರೆ. ಅವರ ಈ ಶ್ರೇಷ್ಠ ಕಾರ್ಯಕ್ಕಾಗಿ ನಾವು ಅವರನ್ನು ನಿತ್ಯವೂ ಸ್ಮರಿಸಬೇಕು. ಅಶ್ವಯುಜ, ಕಾರ್ತೀಕ, ಆಷಾಢ, ಶ್ರಾವಣ ಶುಕ್ರವಾರಗಳಂದು ಮಹಾಲಕ್ಷ್ಮಿಯನ್ನು ಆರಾಧಿಸುವುದು ವಾಡಿಕೆ. ಸಮಾಗಚ್ಚ ಸಮಾಗಚ್ಚ ಮಮಾಗ್ರೇ ಭವ ಸುಸ್ಥಿರ ಕರುಣಾರಸ ನಿಷ್ಕಂದ ನೇತ್ರದ್ವಯ ವಿಲಾಸಿನಿ. ಲಕ್ಷ್ಮೀ ಹೃದಯ ಸ್ತೋತ್ರದ ಈ ಸಾಲುಗಳು ಲಕ್ಷ್ಮೀ ದೇವಿಯ ವಾತ್ಸಲ್ಯವನ್ನು ಸೂಚಿಸುತ್ತದೆ. ಮಾತೃ ಹೃದಯದ ಆಕೆ ನೆಲೆಸಿದ ಮನೆಗಳಲ್ಲಿ ಸುಖ ಸಮೃದ್ಧಿಗಳು ನೆಲೆಗೊಳ್ಳುತ್ತವೆ. ಆಕೆ ಶ್ರದ್ಧಾರೂಪಳು, ಶಾಂತಿರೂಪಳು, ಕಾಂತಿರೂಪಳು. ಎಲ್ಲಿ ನೀತಿ ಇರುವುದೋ ಅಲ್ಲಿ ಶುದ್ಧತೆ ಇರುವುದೋ, ಎಲ್ಲಿ ಶುದ್ಧತೆ ಇರುವುದೋ, ಎಲ್ಲಿ ಶ್ರದ್ಧೆ ಇರುವುದೋ ಅಲ್ಲಿ ಮಹಾಲಕ್ಷ್ಮಿ ನೆಲೆಸುವಳಂತೆ. ವರ ಮಹಾಲಕ್ಷ್ಮಿ ಹಬ್ಬದಂದು ಗೃಹಿಣಿಯರು ನಸುಕಿನಲ್ಲಿ ಎದ್ದು ಮನೆಯನ್ನು ಚೊಕ್ಕಟಗೊಳಿಸಿ ಅಂಗಳಗೊಳಿಸಿ ರಂಗವಲ್ಲಿಯನ್ನು ಇಟ್ಟು ಹೊಸ್ತಿಲು ತೊಳೆದು ಅರಿಶಿಣ ಕುಂಕುಮವನ್ನು ಗಂಧ ಹೂಗಳಿಂದ ಅಲಂಕರಿಸಿ ತಳಿರು ತೋರಣಗಳಿಂದ ಬಾಗಿಲುಗಳನ್ನು ಸಿಂಗರಿಸಿ ಸೂರ್ಯನಾರಾಯಣನ ಹೊಂಗಿರಣಗಳನ್ನೊಳಗೂಡಿ ಮಹಾಲಕ್ಷ್ಮಿ ಒಳಗೆ ಬರಲಿ ಎಂದು ಹಾರೈಸುತ್ತಾರೆ. ಶುಕ್ರವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಆಕೆಯನ್ನು ಅಭಿಷೇಕ, ಅಷ್ಟೋತ್ತರ, ಸಹಸ್ರನಾಮ, ಕುಂಕುಮಾರ್ಚನೆಗಳಿಂದ ಪೂಜಿಸಿ ಭಕ್ಷ್ಯ ಭೋಜ್ಯಗಳ ನೈವೇದ್ಯದಿಂದ ತೃಪ್ತಿಪಡಿಸಬೇಕು. ಮಂಗಳ ದ್ರವ್ಯಗಳ ಬಾಗಿನ ನೀಡಬೇಕು. ಅಂಧಕಾರವನ್ನು ತೊಲಗಿಸಿ ಶುದ್ಧ ಜ್ಞಾನ ಪ್ರಕಾಶವನ್ನು ನೀಡುವವಳು ಎಂದು ವೇದಗಳು ಹೇಳಿದೆ. ಸತ್ಯ, ರಜ, ತಮೋಗುಣಗಳಿಗೆ ಆದಿದೇವತೆಯಾದ ಈಕೆಯನ್ನು ಶುಚಿ ಮತ್ತು ಶ್ರದ್ಧೆಗಳಿಂದ ಆರಾಧಿಸಿದರೆ ಶುದ್ಧ ಜ್ಞಾನ ಉಂಟಾಗುವುದು. ಮಹಾಲಕ್ಷ್ಮಿ ಮಹಾಪತಿರತೆ ಸದಾನಾರಾಯಣನ ಸೇವೆಯಲ್ಲಿ ನಿರತರಾಗಿರುತ್ತಾ ಜಗತ್ತಿನ ಪಾಲನೆಯನ್ನು ಮಾಡುತ್ತಾಳೆ. ವಿರಜಾ ನದಿಯಾಗಿ ವೈಕುಂಠವನ್ನು ಸುತ್ತುವರೆದಿದ್ದಾಳೆ. ವಿಷ್ಣುವಿನ ವಕ್ಷಸ್ಥಳದಲ್ಲಿ ನೆಲೆಸಿದ ವೈಷ್ಣವಿ ಆಕೆ. ಕ್ಷೀರಾಂಬುದಿ ಸ್ಥಿತೇ ಲಕ್ಷ್ಮಿ ಸಮಾಗಚ್ಚ ಸಮಾಧವ ಎಂದಾಗ ಕಾಮಧೇನುವಿನಂತೆ ಧಾವಿಸಿ ವರಗಳನ್ನು ನೀಡುವಳಂತೆ. ಶ್ವೇತದ್ವೀಪೇ ಸ್ಥಿತೇ ಲಕ್ಷ್ಮಿ ಶೀಘ್ರಮಾಗಚ್ಚ ಸೂರತೆ ವಿಷ್ಣುನ ಸಹಿತೆ ದೇವಿ ಜಗನ್ಮಾತಾ ಪ್ರಸೀದಮೇ. ವಿಷ್ಣುವಿನ ಸಹಿತ ಶ್ವೇತದ್ವೀಪದಿಂದ ಬೇಗ ಬಾ ಎಂದು ಪ್ರಾರ್ಥಿಸಿದಾಗ ಸಂತೋಷಪಟ್ಟು ಕೇಳಿದ ವರಗಳನ್ನು ನೀಡುತ್ತಾಳೆ ಮಹಾಲಕ್ಷ್ಮೀ.

0: ಅವಕಾಶ ಮಾಡಿಕೊಟ್ಟ ಪ್ರೀತಿಯ ಶಿವಮೊಗ್ಗ FM ಕೇಂದ್ರದ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಮತ್ತೊಮ್ಮೆ ಪ್ರೀತಿಯ ಕೇಳುಗರಿಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು.
1: ನಿಮಗೂ ಕೂಡ ಶುಭಾಶಯಗಳೊಂದಿಗೆ ಧನ್ಯವಾದಗಳು ಪಂಕಜ ಮೇಡಮ್. ಸ್ನೇಹಿತರೆ, ಆ ಜಗನ್ಮಾತೆ ತಮಗೆಲ್ಲರಿಗೂ ಸುಖ ಸಂತೋಷ ನೆಮ್ಮದಿ ಮತ್ತು ಮುಖ್ಯವಾಗಿ ಆರೋಗ್ಯವನ್ನು ನೀಡಿ ಕಾಪಾಡಲಿ ಅಂತ ನಾವು ಕೂಡ ಆಶಿಸ್ತೀವಿ. ಮತ್ತೊಮ್ಮೆ ಶುಭ ಮೇಡಮ್ ಅವರಿಗೂ ಹಾಗೂ ಪಂಕಜ ಮೇಡಮ್ ಅವರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ವಿಷಯಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
3: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ, ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೆ ಆಡ್ಲಿಲ್ಲ.
4: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಹಾಯ್, ನಮಸ್ಕಾರ, ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತಿನ ಬೆಳಗಿನ ಸಮಯ 10 ಗಂಟೆ ಆಗಿದೆ. ನಾನಂತೂ ಟಿಫನ್ನ ಮಾಡ್ಕೊಂಡು ಬಂದಾಯಿತು, ಹಾಗೆ ನೀವು ಕೂಡ. ಮನೆಯಲ್ಲಿ ಹಬ್ಬದ ವಾತಾವರಣ ಇದ್ದೇ ಇರುತ್ತೆ. ಸೊ ಇವತ್ತು ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ವರಮಹಾಲಕ್ಷ್ಮಿ ಹಬ್ಬ ಇದೆ. ಪದ್ಮಾಸನೆ ಪದ್ಮಕರೆ ಸರ್ವಲೋಕೈಕ ಪೂಜಿತೆ ಶ್ಲೋಕದಂತೆ ಜಗನ್ಮಾತೆ ವರಮಹಾಲಕ್ಷ್ಮಿಯ ಹಬ್ಬದ ಈ ಶುಭ ಸಂದರ್ಭದಲ್ಲಿ ಧನ ಧಾನ್ಯ ಐಶ್ವರ್ಯ ಮತ್ತು ಆರೋಗ್ಯವನ್ನು ಕರುಣಿಸುವಂತಹ ಪಾವನ ಪರ್ವ ದಿನದ ಇವತ್ತು ನಮ್ಮ ಶೋನ ಕೇಳ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ನಿಮ್ಮೆಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತು ನೀವು ಕೇಳ್ತಾ ಇರೋದು ಬಿಂದಾಸ್ ಮೌನಿಂಗ್ ಕಾರ್ಯಕ್ರಮ. ನಾನು ಆರ್ಜ ಶ್ರೀಧರ್, ಇದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ, ನಮ್ಮ ರೇಡಿಯೋದ ಮೂಲಕ, ನಮ್ಮ ಇಡೀ ತಂಡದ ಮೂಲಕ. ಸೊ ನಿಮಗೆಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ನಮ್ಮ ಜೊತೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಭಕ್ತಿಗೀತೆಯನ್ನು ಹಾಡಬಹುದು. ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ 9868609626729 ಈ ಸಂಖ್ಯೆಗೆ ಕರೆ ಮಾಡಿ ನನ್ನ ಜೊತೆಯಲ್ಲಿ ಮಾತಾಡ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಯನ್ನು ಹಾಡ್ತಾ ಇವತ್ತಿನ ಕಾರ್ಯಕ್ರಮವನ್ನು ಕೂಡ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಶುರು ಮಾಡೋದ್ರ ಜೊತೆಗೆ ಲಕ್ಷ್ಮಿಗೆ ಒಂದು ಲಕ್ಷ್ಮಿಯ ಹಾಡನ್ನು ಕೂಡ ಹಾಡ್ತಾ ಇವತ್ತಿನ ಕಾರ್ಯಕ್ರಮನ ಶುರು ಮಾಡೋಣ. ಹಾಗೆ ಒಂದು ಹಾಡನ್ನು ಕೂಡ ಕೇಳಿಕೊಂಡು ಬನ್ನಿ.

0: ಓಕೆ, ಲಕ್ಷ್ಮೀ ದೇವಿ ಎಲ್ಲರ ಮನೆಯಲ್ಲಿ ನೆಮ್ಮದಿ ಮತ್ತೆ ಉತ್ತಮ ಆರೋಗ್ಯವನ್ನ ಕರುಣಿಸಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಆರ್ಜೆ ಶ್ರೀಧರ್, ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು, ಹಾಗೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಲಕ್ಷ್ಮಿಯ ಹಾಡುಗಳನ್ನು ಕೂಡ ಹಾಡಬಹುದು ಅಂತ ಹೇಳ್ತಾ ಈಗ ನಮ್ಮ ಫಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದರೆ ಕೇಳೋಣ. ಹಲೋ.
1: ಹಲೋ, ನಮಸ್ತೆ ಎಲ್ರಿಗೂ, ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಾನು ಬೀನಾ ಸಂತರಾವ್.
0: ಥ್ಯಾಂಕ್ ಯು ಬೀನಾ ಅವರೇ, ನಿಮಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು.
1: ಓಕೆ, ಥ್ಯಾಂಕ್ ಯು.
0: ಹೇಗೆ ಆಚರಣೆ ಮಾಡ್ತೀರಾ ನಿಮ್ಮನೇಲಿ?
1: ಆಚರಣೆ ಮಾಡ್ತೀವಿ ಸಿಂಪಲ್ ಆಗಿ.
0: ಸಿಂಪಲ್ ಆಗಿ, ಓಕೆ. ಸೊ ಮೇಡಮ್, ಇವತ್ತು ಲಕ್ಷ್ಮಿಯ ಹಾಡನ್ನು ಕೂಡ ಹಾಡ್ಬೋದು.
1: ಹಾ, ಆಯ್ತು. ಓಕೆ. ಬಂತಮ್ಮ ಇನ್

ಸ್ವೀಕರಿ ಸುಬಾರಮ್ಮ, ಒಲವಿಂದ ವರಗಳ ತಾರಮ್ಮ, ಬಂತಮ್ಮ ಇಂದು ಬಂತಮ್ಮ, ವರಲಕ್ಷ್ಮಿ ವ್ರತವಿಂದು ಬಂತಮ್ಮ, ಹಾಲಿನ ಕಡಲಿಂದ ಬಂದವಳೇ, ಶೇಷ ಶಯನನ ಕೈಯ ಹಿಡಿದವಳೇ, ಕಮಲ ಪುಷ್ಪದಿ ನಿಂತಿರುವವಳೇ, ಬಾಳಿನ ಭಾಗ್ಯವ ತರುವವಳೇ, ಬಾರಮ್ಮ ತಾಯಿ ಬಾರಮ್ಮ, ವರಲಕ್ಷ್ಮಿ ವ್ರತ ತಾಯಿ.

0: ಶ್ರಾವಣ ಮಾಸದಿ ಶುಕ್ಲ ಪಕ್ಷದಿ ಎರಡನೇ ಶುಕ್ರವಾರ ಭಕ್ತಿಯಿಂದ ಭಜಿಸಲು ನಮ್ಮ ಕೈಯ ವರಗಳ ನೀಡುವೆ ಕೈಯಾರ ಬಾರಮ್ಮ ತಾಯಿ ಬಾರಮ್ಮ ವರಲಕ್ಷ್ಮಿ ತಾಯಿ ಬಾರಮ್ಮ. ಧನ್ಯವಾದಗಳು.
1: ಓಕೆ, ಧನ್ಯವಾದಗಳು. ನೀವು ಕೂಡ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು. ಓಕೆ, ವೀನಾ ಅವರು ಕರೆ ಮಾಡಿದರು. ಸೊ ಅವರು ಕೂಡ ಕರೆ ಮಾಡಿ ಲಕ್ಷ್ಮಿಯ ಹಾಡನ್ನು ಕೂಡ ಹಾಡ್ತಾ ಇದ್ರು. ಸೊ ಹಾಗೀಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಇದ್ದಾರೆ. ಅವರು ಎಲ್ಲಿಂದ ಕರೆ ಮಾಡಿದ್ರೆ ಕೇಳೋಣ. ಹಲೋ ಹಲೋ
2: ಹಲೋ ಹಲೋ, ನಮಸ್ತೆ ಸರ್. ಶುಭೋದಯ.
1: ನಮಸ್ತೆ, ಶುಭೋದಯ. ಉಮಾ ಅವರು ನಮ್ದಾಯ್ತು, ನಿಮ್ದಾಯ್ತಾ?
2: ಇಲ್ಲ ಸರ್, ಇನ್ನು ಆಗ್ಬೇಕು ಅವಲಕ್ಕಿ.
1: ಓಕೆ, ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಮೇಡಮ್ ನಿಮಗೆ.
2: ತಮಿಗೂ ಸರ್, ಎಲ್ಲರಿಗೂ.
1: ಓಕೆ,
2: ಕೇಳುವರಿಗೂ ಎಲ್ಲರಿಗೂ ವರಮಹಾಲಕ್ಷ್ಮಿಯ ಹಬ್ಬದ ಶುಭಾಶಯಗಳು.
1: ಓಕೆ, ಸೊ ಹಾಗೆ ಇವತ್ತು ಲಕ್ಷ್ಮಿಯ ಹಾಡನ್ನು ಕೂಡ ಹಾಡಬಹುದು.
2: ಒಂದು ಹಾಡನ್ನು ತಗೊಂಡಿದ್ದೀನಿ ಸರ್. ಕಮಲದ ಮೊಗದ ಒಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲದ ಮೊಗದ ಒಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ ಕಮಲ ನೀಮ ಕೈರ ಮುಗಿವೆ ಬಾಮ. ಪೂಜೆಯ ಸ್ವೀಕರಿಸಿ ದಯ ಮಾಡಿಸಮ್ಮ ಕಾವೇರಿ ನೀರು ಅಭಿಷೇಕಕ್ಕಾಗಿ ನಿನಗಾಗಿ ನಾ ತಂದೆ ನಮ್ಮ. ಕಂಪನ್ನು ಚೆಲ್ಲೋ ಸುಮರಾಶಿಯಿಂದ ಹೂಮಾಲೆ ಕಟ್ಟಿರುವೆಯಮ್ಮ. ಬಂಗಾರ ಕಾಲ್ಗೆಜ್ಜೆನಾದ ನಮ್ಮ ಮನೆಯೆಲ್ಲವ ತುಂಬುವಂತೆ. ಬಂಗಾರ ಕಾಲ್ಗೆಜ್ಜೆನಾದ ನಮ್ಮ ಮನೆಯಲ್ಲಿರುವ ತುಂಬುವಂತೆ ನಲಿಯುತ್ತ ಉಣಿಯುತ್ತ ಒಲಿದು ಬಾಮ. ಕಮಲದ ಕಣ್ಣೋಲೆ ಕಮಲವ ಸಾಕು ಸರ್.
1: ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು,
2: ಥ್ಯಾಂಕ್ ಯು ಸರ್.
1: ಓಕೆ, ಉಮಾ ಅವರು ಕರೆ ಮಾಡಿದ್ರು ಶಿವಮೊಗ್ಗದಿಂದ. ಅವರು ಕೂಡ ಕರೆ ಮಾಡಿ ಲಕ್ಷ್ಮಿಯ ಹಾಡನ್ನು ಕೂಡ ಹಾಡ್ತಾ ಇದ್ರು. ಸೊ ಹಾಗೆ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ
3: ಹಲೋ,
1: ನಮಸ್ತೆ.
3: ನಮಸ್ತೆ ಶ್ರೀಧರ್.
1: ಶಾಂತ ಅವರು ಹೇಗಿದ್ದೀರಾ?
3: ಚೆನ್ನಾಗಿದ್ದೀರಾ?
1: ನಾವು ಚೆನ್ನಾಗಿದ್ದೀವಿ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಿಮಗೆ.
3: ನಿಮಗೂ ಕೂಡ ಎಲ್ಲರಿಗೂ, ನಮ್ಮ ಎಫ್ಎಂ ಬಾನುಲಿ ಕೇಂದ್ರ ಮತ್ತೆ ನಮ್ಮ ಕೇಳುಗರಿಗೂ ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್ ಮತ್ತು ವರಮಹಾಲಕ್ಷ್ಮಿಯ ಹಾರ್ದಿಕ ಶುಭಾಶಯಗಳು ಶ್ರೀಧರ್.
1: ಓಕೆ, ಸೊ ನಿಮ್ಮನೇಲಿ ಹೇಗೆ ಆಚರಣೆ ಮಾಡ್ತೀರಾ ಮೇಡಮ್?
3: ನಾವು ಮಾಡಲ್ಲ ಶ್ರೀಧರ್ ಈ ಪೂಜೆ. ಈ ಹಬ್ಬ ಮಾಡಲ್ಲ, ಮಂಗಳಗೌರಿ ಪೂಜೆ ಎಲ್ಲ ಮಾಡ್ತೀವಲ್ಲ, ಹಾಗಾಗಿ ಸಂಪ್ರದಾಯ ಇಲ್ಲ ನಮ್ಮ ಮನೇಲಿ.
1: ಹೌದಾ? ಓಕೆ ಓಕೆ, ಸೊ ಲಕ್ಷ್ಮಿ ಆ ಹಾಡನ್ನ ಹಾಡ್ಬೋದು ಮೇಡಮ್.
3: ನೀವೆಲ್ಲ
1: ಮುಗಿಸ್ಕೊಂಬಂದ್ರೆ ಆಯ್ತು.
3: ಲಕ್ಷ್ಮಿ ಶುಕ್ರವಾರ ಬೇಕು. ಇಂದು ಶುಕ್ರವಾರ ಶುಭವ ತರುವ ವಾರ, ಇಂದು ಶುಕ್ರವಾರ ಶುಭವ ತರುವ ವಾರ. ಸುಮಂಗಲಿಯರೆಲ್ಲ ನಿನ್ನ ಪೂಜಿಸುವ ಪುಣ್ಯವಾರ. ಇಂದು ಶುಕ್ರವಾರ ಶುಭವ ತರುವ ವಾರ.

0: ಸಕಲ ಭಾಗ್ಯವ ಬೇಡುವ ವಾರ ಇಂದು ಶುಕ್ರವಾರ ಶುಭವ ತರುವ ವಾರ ಸುಮಂಗಲಿಯರೆಲ್ಲ ನಿನ್ನ ಪೂಜಿಸುವ ಪುಣ್ಯವಾರ ಇಂದು ಶುಕ್ರವಾರ ಶುಭವ ತರುವ ವಾರ. ಥ್ಯಾಂಕ್ ಯು ಶ್ರೀಧರ್.
1: ಓಕೆ, ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ನಿಮಗೂ ಕೂಡ.
2: ಥ್ಯಾಂಕ್ ಯು.
1: ಓಕೆ, ಶಾಂತಾ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಹಾಡನ್ನು ಹಾಡ್ತಾ ಇದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀ ದೇವಿಯ ಹಾಡುಗಳನ್ನು ಕೂಡ ಹಾಡಬಹುದು ಅಂತ ಹೇಳ್ತಾ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ.
2: ಹಲೋ.
1: ಹಲೋ.
2: ಗುಡ್ ಮಾರ್ನಿಂಗ್.
1: ವೆರಿ ಗುಡ್ ಮಾರ್ನಿಂಗ್. ಮೀನಾ ಅವರು?
2: ಓಕೆ,
1: ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು
2: ಎಲ್ರಿಗೂ, ನಿಮ್ಗೂ ನಿಮ್ ಸಿಬ್ಬಂದಿಗೆಲ್ರಿಗೂ ಶುಭಾಶಯಗಳು.
1: ಓಕೆ, ಸೊ ಇವತ್ತು ಲಕ್ಷ್ಮೀ ದೇವಿಯ ಹಾಡನ್ನ ಹಾಡಬಹುದು, ಮತ್ತೆ ನೀವು ಯಾವ ರೀತಿ ಆಚರಣೆ ಮಾಡಿದ್ರಿ?
2: ನಾವು ಮಾಡ್ತೀವಿ, ಸಿಂಪಲ್ ಆಗಿ ಮಾಡ್ತೀವಿ. ದೀಪಾವಳಿಗೆ ಸ್ವಲ್ಪ ಜೋರ್ ನಮ್ದು ಲಕ್ಷ್ಮೀ ಪೂಜೆ.
1: ಓಕೆ.
2: ಕ್ಷೀರಾಬ್ಧಿ

0: ಚಿರ ಸುಖದಾಯಿನಿ ಇಷ್ಟಾರ್ಥವನ್ನು ತಾರೆ. ಓಕೆ
1: ಓಕೆ, ಚೆನ್ನಾಗಿ ಹಾಡಿದ್ರಿ, ಥ್ಯಾಂಕ್ ಯು. ಓಕೆ, ಮೀನಾ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಲಕ್ಷ್ಮೀದೇವಿ ಹಾಡನ್ನ ಹಾಡಿದ್ರು. ಸೊ ಹಾಗೆ ಈಗ ಇನ್ನೊಬ್ರು ಕಾಲರ್ ಕೂಡ ಇದ್ದಾರೆ, ಮನೆಯವ್ರ ಜೊತೆ ಕೂಡ ಮಾತಾಡೋಣ. ಹಲೋ,
2: ಹಲೋ,
1: ನಮಸ್ತೆ.
2: ನಮಸ್ತೆ ಶ್ರೀಧರ್ ಅವರು.
1: ಶುಭ ಅವರು,
2: ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು.
1: ಧನ್ಯವಾದಗಳು, ನಿಮಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು.
2: ಥ್ಯಾಂಕ್ ಯು.
1: ಓಕೆ, ಹೇಗೆ ಆಚರಣೆ ಮಾಡಿದ್ರು ನಿಮ್ಮನೇಲಿ?
2: ಮಾಡಿದೀವಿ ಸುಮಾರಾಗಿ.
1: ಓಕೆ,
2: ಬೆಳಿಗ್ಗೆ 3 ಗಂಟೆಗೆ ಎದ್ದಿದೀವಿ. ಇವತ್ತು ಎದ್ದು ಎಲ್ಲ ಬಾಗಿಲು ಗುಡಿಸಿ ಒರೆಸಿ ರಂಗೋಲಿ ಹಾಕಿ ತಳಿ ತೋರಣ ಕಟ್ಟಿ ಒಳಗಡೆ ಕಳಸ ಇಟ್ಟು ಪೂಜೆ ಮಾಡಿದೀವಿ. ಇವಾಗೆಲ್ಲ ಪ್ರಸಾದ ನೈವೇದ್ಯ ಎಲ್ಲ ಆಗಿ ತಮ್ಮ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ನೋಡಿ.
1: ಓಕೆ ಓಕೆ, ಸೊ ಶುಭ ಅವರ ಇವತ್ತು ಲಕ್ಷ್ಮೀ ದೇವಿಯ ಹಾಡನ್ನು ಕೂಡ ಹಾಡುದು.
2: ಆಗ್ಲಿ, ಹೇಳ್ತೀನಿ. ಲಕ್ಷ್ಮೀ ಭಾರಮ್ಮ ಭಾಗ್ಯವತಾರಮ್ಮ ಲಕ್ಷ್ಮೀ ಭಾರ

0: హరసు లక్ష్మీ భారమ్మ భాగ్యావతారమ్మ. థ్యాంక్ యూ.
1: ಓಕೆ, ಥ್ಯಾಂಕ್ ಯು, ಚೆನ್ನಾಗಿ ಹಾಡಿದ್ರಿ.
0: ಧನ್ಯವಾದಗಳು.
1: ಓಕೆ, ಧನ್ಯವಾದಗಳು. ಶುಭ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡ್ತಾ ಇದ್ರು. ಸೊ ಹಾಗೆ ಇನ್ನೊಬ್ರು ಕಾಲರ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಕೂಡ ಮಾತಾಡೋಣ. ಹಲೋ, ಹಲೋ, ಹಲೋ.
2: ಹಾಯ್ ಶ್ರೀಧರ್, ಗುಡ್ ಮಾರ್ನಿಂಗ್.
1: ವೆರಿ ಗುಡ್ ಮಾರ್ನಿಂಗ್ ಕುಸುಮಾರು.
2: ಹೌದು ಶ್ರೀಧರ್,
1: ಹೇಗಿದ್ದೀರಾ ಕುಸುಮ ಅವರೇ?
2: ಶ್ರೀಧರ್ ತುಂಬಾ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ?
1: ಓ, ನಾವು ಚೆನ್ನಾಗಿದ್ದೀವಿ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಿಮಗೆ.
2: ಥ್ಯಾಂಕ್ ಯು ಶ್ರೀಧರ್, ನಿಮಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಮತ್ತೆ ನನ್ನ ಎಲ್ಲ FM ರೇಡಿಯೋದ ಮಹಾಲಕ್ಷ್ಮಿಯರುಗಳಿಗೂ, ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಶುಭಾಶಯಗಳು.
1: ಇವತ್ತು
2: ಲಕ್ಷ್ಮಿ ಅವರೆಲ್ಲ ರಜಾ ಮಾಡ್ಬಿಟ್ಟಿದ್ದಾರೆ ಅನ್ಕೊಂಡಿದ್ದೀನಿ.
1: ರಜೆ ಮಾಡಿಲ್ಲ, ಎಲ್ಲ ಪೂಜೆ ಮಾಡಿ ಬರೋದು ಲೇಟ್ ಅಂತ ಹೇಳ್ಬಿಟ್ರು.
2: ಹೌದಾ, ಎಲ್ರಿಗೂ ನನ್ನ ಶುಭಾಶಯ ತಿಳಿಸ್ಬಿಡಿ.
1: ಓಕೆ ಓಕೆ. ಸೊ ಹಾಗೆ
2: ಶ್ರೀಧರ್,
1: ನಿಮ್ಮನೇಲಿ ಆಚರಣೆ ಎಲ್ಲ ಹೇಗಾಯ್ತು?
2: ಅಯ್ಯೋ, ನಮ್ಮನೇಲಿ ತುಂಬಾ ಚೆನ್ನಾಗಿ ಮಾಡ್ತೀವಿ ಶ್ರೀಧರ್. ಬೆಳಗ್ಗೆನೆ ಎದ್ದೆಲ್ಲ ಪೂಜೆ ಎಲ್ಲ ಮುಗಿಸಿ ಕಳಸ ಇಟ್ಟು ನಮ್ಮ ಶಕ್ತಿ ಅನುಸಾರ ಅಲಂಕಾರ ಮಾಡಿ, ನಮ್ಮ ಶಕ್ತಿಗೆ ಅನುಸಾರವಾಗಿ ಅಡಿಗೆ ಮಾಡಿ ನೈವೇದ್ಯ ಮಾಡಿ ಅರ್ಚನೆ ಮಾಡೋದು, ಹಾಡು ಹೇಳೋದು, ಮತ್ತೆ ಅಷ್ಟೋತ್ತರಗಳು ಹೇಳೋದು, ಎಲ್ಲ ಫ್ರೆಂಡ್ಸ್ಗಳಿಗೆಲ್ಲ ಕರೆದ್ಬಿಟ್ಟು ಅರ್ಶನ ಕುಂಕುಮ ಕೊಡೋದು ಮಾಡ್ತೀವಿ ಸಂಜೆ. ಚೆನ್ನಾಗಿ ಮಾಡ್ತೀವಿ ಶ್ರೀಧರ್. ಹಾಗಾಗಿ ಪೂಜೆ ಎಲ್ಲ ಆಗಿರುತ್ತಲ್ವಾ, ಲಕ್ಷ್ಮಿನ ಬಂದಿದ್ದಾಳೆ ಅಂತಾನೆ ಹೇಳ್ಬಿಡ್ತೀನಿ. ಬಾರಮ್ಮ ಲಕ್ಷ್ಮಿ ಅಂತ ಬೇಡ,

0: ಅವಕಾಶಕ್ಕಾಗಿ ಧನ್ಯವಾದಗಳು ಶ್ರೀಧರ್.
1: ಓಕೆ, ಚೆನ್ನಾಗಿ ಹಾಡಿದ್ರಿ ನೀವು ಕೂಡ ಕುಸುಮ ಅವರೇ. ಥ್ಯಾಂಕ್ ಯು.
0: ಥ್ಯಾಂಕ್ ಯು ಶ್ರೀಧರ್, ಎಲ್ಲ ಒಳ್ಳೆಯದಾಗಲಿ ಎಲ್ರಿಗೂ ಕೂಡ.
1: ಓಕೆ ಓಕೆ, ಥ್ಯಾಂಕ್ ಯು, ನಿಮಗೂ ಕೂಡ ಒಳ್ಳೆಯದಾಗಲಿ. ಓಕೆ, ಕುಸುಮ ಅವರು ಕರೆ ಮಾಡಿದರು, ಅವರು ಕೂಡ ಕರೆ ಮಾಡಿ ತುಂಬ ಚೆನ್ನಾಗಿ ಹಾಡ್ತಾ ಇದ್ರು. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ, ಹಾಗೆ ಇನ್ನೊಂದು ಭಕ್ತಿಗೀತೆಯನ್ನು ಕೂಡ ಕೇಳ್ಕೊಂಡು ವಾಪಸ್ ಬನ್ನಿ ಅಂತ ಹೇಳ್ತಾ ನಾನು ಆರ್ಜೆ ಶ್ರೀಧರ್, ಇದು ಬಿಂದಾಸ್ ಮೌನಿಂಗ್ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.0 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಇವತ್ತಿನ ಜಗತ್ತಿಗೆ ಬೇಕಿರೋದು ಬರೀ ಡಿಗ್ರಿ ಅಲ್ಲ, ಜಗತ್ತಿನ ಸವಾಲುಗಳಿಗೆ ಪರಿಹಾರ ಕಂಡುಹಿಡಿಯುವ ಪವರ್ಫುಲ್ ನಾಲೆಡ್ಜ್. ಕ್ಲೈಮೇಟ್ ಚೇಂಜ್ ಮತ್ತು ಪರಿಸರ ಸವಾಲುಗಳನ್ನ ಮೆಟ್ಟಿ ನಿಂತು ರಿಸರ್ಚ್ ಮತ್ತು ಡೇಟಾ ಸೈನ್ಸ್ನಲ್ಲಿ ಸೂಪರ್ ಕೆರಿಯರ್ ಕಟ್ಟಿಕೊಳ್ಳಬೇಕಾ? ಹಾಗಾದ್ರೆ ದಿಸ್ ಈಸ್ ಯುವರ್ ಬೆಸ್ಟ್ ಚಾನ್ಸ್. ಶಂಕರಘಟ್ಟ ಶಿವಮೊಗ್ಗದಲ್ಲಿರುವ ಕುವೆಂಪು ವಿಶ್ವವಿದ್ಯಾಲಯ ನಿಮಗಾಗಿ ತಂದಿದೆ MSc ಇನ್ ಎನ್ವಿರೋನ್ಮೆಂಟಲ್ ಸೈನ್ಸ್. ಇಲ್ಲಿ ಪಶ್ಚಿಮ ಘಟ್ಟಗಳೇ ನಿಮ್ಮ ಕ್ಲಾಸ್ ರೂಮ್, ಭದ್ರಾ ಅಭಯಾರಣ್ಯವೇ ಲೈವ್ ಲ್ಯಾಬ್, ಫೋಟೋ ಸಿಂಥೆಸಿಸ್ ಅನಲೈಸರ್, ಕ್ಲೈಮೇಟ್ ಸೆನ್ಸರ್ಸ್ ಗಳಂತಹ ಹೈಟೆಕ್ ಉಪಕರಣಗಳ ಮೂಲಕ ಕಲಿಯಿರಿ ರಿಯಲ್ ಟೈಮ್ ರಿಸರ್ಚ್. ಗುಡ್ ನ್ಯೂಸ್ ಅಂದ್ರೆ ಯಾವುದೇ ಯೂನಿವರ್ಸಿಟಿಯ ಯಾವುದೇ BSc ಗ್ರಾಜ್ಯುಯೇಟ್ಸ್ ಕೂಡ ಅಪ್ಲೈ ಮಾಡಬಹುದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ August 28, 2026. ಸೀಟುಗಳು ಸೀಮಿತವಾಗಿವೆ, ಈಗಲೇ ಕರೆ ಮಾಡಿ 9448149461. ಸಂಖ್ಯೆ ಮತ್ತೊಮ್ಮೆ 9448149461.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
6: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
5: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
6: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
5: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
6: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
7: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.

0: ಅದಕ್ಕೆ ಒಂದು ಅದ್ಭುತವಾದಂತಹ ಹಾಡನ್ನು ಕೇಳ್ಕೊಂಡು ಬರ್ತಾ ಇದೀವಿ. ಸಿರಿಧಾನ್ಯ ಲಕ್ಷ್ಮಿ ನಮ್ಮೆಲ್ಲರ ಮನೆ ಮನೆಗಳಲ್ಲಿ ಸುಖ ಶಾಂತಿ ಮತ್ತು ಸಮೃದ್ಧಿಯನ್ನು ತುಂಬಲಿ ಅಂತ ಹೇಳ್ತಾ, ಸೊ ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಆರ್ ಜೆ ಶ್ರೀಧರ್, ಇದು ಬಿಂದಾಸ್ ಮೌನಿಂಗ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು, ಇವತ್ತು ಲಕ್ಷ್ಮೀ ದೇವಿಯ ಹಾಡುಗಳನ್ನು ಕೂಡ ಹಾಡಬಹುದು, ಹಾಗೆ ನಿಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬ ಹೇಗೆ ಆಚರಣೆ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಕೂಡ ಹೇಳ್ಬೋದು ಅಂತ ಹೇಳ್ತಾ, ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಏನೊಬ್ರು ಕಾಲರ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಕೂಡ ಮಾತಾಡೋಣ. ಹಲೋ ಹಲೋ,
1: ನಮಸ್ತೆ ಸರ್, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ ಸರ್.
0: ನಮಸ್ತೆ ಸುಬ್ರಹ್ಮಣ್ಯ ಅವರೇ, ಹೇಗಿದ್ದೀರಾ?
1: ಹಾ ಸರ್, ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಸರ್.
0: ಥ್ಯಾಂಕ್ ಯು, ನಿಮಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು.
1: ಥ್ಯಾಂಕ್ ಯು ಸರ್.
0: ಓಕೆ ಸುಬ್ರಹ್ಮಣ್ಯ ಅವರ, ನಿಮ್ಮನೆಯಲ್ಲಿ ಹೇಗೆ ಆಚರಣೆ ಮಾಡಿದ್ರಿ?
1: ನಮ್ಮನೆಯಲ್ಲಿ ಈ ಹಬ್ಬ ಎಲ್ಲ ತಿಂಡಿ ಎಲ್ಲ ಒಂದಿನ ಮುಂಚೆನೆ ಎಲ್ಲ ತಯಾರ್ ಮಾಡ್ಕೊಳ್ತೀವಿ ಸರ್. ಯಾಕಂದ್ರೆ ಹಬ್ಬದ ದಿನಾನೆ ಎಲ್ಲ ಬೇಯಿಸಿ ಮಾಡ್ತೀವಿ ಅಂದ್ರೆ ಇದೆಲ್ಲ ಆಗದೇ ಇರೋ ಕೆಲಸ, ಸ್ವಲ್ಪ ಕೆಲಸ ಜಾಸ್ತಿ ಹಿಡಿಯತ್ತೆ ತಿಂಡಿಗಳಿಗೆ. ಹಂಗಾಗಿ ಒಂದಿನ ಮುಂಚಿತವಾಗಿ ತಿಂಡಿಗಳನ್ನೆಲ್ಲ ಬೇಯಿಸ್ಕೊಳ್ತೀವಿ. ನಂತರ ಬೆಳಿಗ್ಗೆ 3 ಗಂಟೆಗೆ ಎದ್ದು ಇದು 5 ಗಂಟೆ 5:30 ಒಳಗಡೆ ನಮ್ದು ಪೂಜೆ ಆಗುತ್ತೆ ಸರ್ ಮನೆ. ಇನ್ನ ಸಾಯಂಕಾಲ ಇನ್ನ ಮುತ್ತೈದೆಯರಿಗೆಲ್ಲ ಅರ್ಶಿನ ಕುಂಕುಮ ಬಳೆ ಕೊಡುವಂತ ಒಂದು ಅಭ್ಯಾಸ ಇಟ್ಕೊಂಡಿದ್ವಿ ಸರ್. ಯಾಕಂದ್ರೆ ಬೆಳಿಗ್ಗೆ ಹೊತ್ತೆಲ್ಲ ಕೆಲ್ಸಕ್ಕೆ ಹೋಗಿರ್ತಾರೆ, ಹಾಗಾಗಿ ಸಂಜೆ ಹೊತ್ತು ಬರ್ತಾರೆ ಸರ್.
0: ಓಕೆ, ಸೊ ಹಾಗೆ ಇವತ್ತು ಲಕ್ಷ್ಮೀ ದೇವಿಯ ಹಾಡನ್ನು ಕೂಡ ಹಾಡಬಹುದು.
1: ಹಾ ಸರ್. ಸರ್ ನಾನು ಇದು ಸೌಭಾಗ್ಯ ಲಕ್ಷ್ಮಿ ಚಿತ್ರದೇ ಒಂದು ತಗೊಂಡಿದ್ದೀನಿ ಸರ್.
0: ಹಾಡಿ ಸರ್.
1: ಬಾಳಲ್ಲಿ ಜ್ಯೋತಿಯು ಎಂದು ಆರದಿರಲಿ, ಇರುಳನ್ನು ನುಂಗಿ ಶಾಂತಿ ತುಂಬಿ, ಸಹನೆ ತುಂಬಿ ಆನಂದವ ನೀಡಲಿ. ಆ ಬಾಳಲ್ಲಿ ಜ್ಯೋತಿಯು ಎಂದು ಆರದಿರಲಿ, ಇರುಳನ್ನು ನುಂಗಿ ಶಾಂತಿ ತುಂಬಿ, ಸಹನೆ ತುಂಬಿ ಆನಂದವ ನೀಡಲಿ. ಆ ಬಾಳಲಿ ಜ್ಯೋತಿಯು ಎಂದು ಆರದಿರಲಿ, ಸೌಭಾಗ್ಯ ಲಕ್ಷ್ಮಿ ಬಂದು

0: ಕಲ್ಲಿ ತುಂಬಲಿ, ಒಲವನ್ನು ತಂದ ಸ್ವಾಮಿ ಸುಖವಾಗಿ ಬಾಳಲಿ, ಒಲವನ್ನು ತಂದ ಸ್ವಾಮಿ ಸುಖವಾಗಿ ಬಾಳಲಿ, ವೇದನೆ ಶೋಧನೆ ಇನ್ನು ಏತಕ್ಕೆ, ಕಾಪಾಡು ನಮ್ಮನ್ನು ತಾಯೇ, ಬಾಳಲಿ ಜ್ಯೋತಿಯು ಎಂದು ಆರದಿರಲಿ, ಇರುಳನ್ನು ನುಂಗಿ ಶಾಂತಿ ತುಂಬಿ, ಸಹನೆ ತುಂಬಿ ಆನಂದವ ನೀಡಲಿ.
1: ಓಕೆ, ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು.
0: ಥ್ಯಾಂಕ್ ಯು ಸೋ ಮಚ್ ಸರ್, ಅವಕಾಶ ಕೊಟ್ಟಿಕ್ಕೆ.
1: ಓಕೆ, ಸುಬ್ರಹ್ಮಣ್ಯ ಅವರು ಕರೆ ಮಾಡಿದ್ರು ಬೆಂಗಳೂರಿನಿಂದ, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡಿದ್ರು. ಸೊ ಹಾಗೀಗ ಇನ್ನೊಬ್ರು ಕಾಲರ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ.
2: ಹಲೋ,
1: ನಮಸ್ತೆ.
2: ನಾನು ಪ್ರೇಮ ಸರ್, ಹಾಸನಿಂದ.
1: ಪ್ರೇಮ ಅವರು ಹೇಗಿದ್ದೀರಾ?
2: ಹಾ, ಚೆನ್ನಾಗಿದ್ದೀನಿ ಸರ್. ವರಮಹಾಲಕ್ಷ್ಮಿ ಶುಭಾಶಯಗಳು ಸರ್ ಎಲ್ಲರಿಗೂ.
1: ಥ್ಯಾಂಕ್ ಯು, ಥ್ಯಾಂಕ್ ಯು. ನೀವು ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಓಕೆ, ನೀವು ಯಾವ ರೀತಿ ಆಚರಣೆ ಮಾಡಿದ್ರಿ?
2: ನಾವು ಬೆಳಗ್ಗೆ 5:00 ಪೂಜೆ ಎಲ್ಲ ಆಯ್ತು ಸರ್, ಕಳಸ ಎಲ್ಲ ಇಟ್ಟಿರ್ತೀವಿ. ಇಲ್ಲಿ ಅಕ್ಕಪಕ್ಕ ಎಲ್ಲರನ್ನು ಕರೆದು ಕುಂಕುಮ ಎಲ್ಲ ಕೊಡ್ತೀವಿ ಸರ್. ಅದು ಅಷ್ಟೋತ್ರ ಹೇಳಿ ಇಷ್ಟು ಮಾಡ್ತೀವಿ ಸರ್ ನಾವು, ಸಿಂಪಲ್ ಆಗಿ.
1: ಓಕೆ ಓಕೆ. ಸೊ ಹಾಗೆ ಇವತ್ತು ಲಕ್ಷ್ಮೀ ದೇವಿಯ ಹಾಡನ್ನು ಕೂಡ ಹಾಡಬಹುದು ಮೇಡಮ್.
2: ಹಾಡ್ತೀನಿ ಸರ್ ಒಂದು.
1: ಓಕೆ.
2: ಶುಕ್ರವಾರ ಲಕ್ಷ್ಮೀ ದೇವಿ ಮನೆಗೆ ಬಾರಮ್ಮ, ಶುಕ್ರವಾರ ಲಕ್ಷ್ಮೀ ದೇವಿ ಮನೆಗೆ ಬಾರಮ್ಮ, ಕಂದಳಾಗಿ ಬೇಡಿ ಕೊಂಬೆ ನೀನು ಕೇಳಮ್ಮ, ನಿನ್ನ ಕಂದಳಾಗಿ ಬೇಡಿ ಕೊಂಬೆ ನೀನು ಕೇಳಮ್ಮ, ಕ್ಷಾಮ ಕಾಲ ಬರಲು ನೀನು ತುಂಗೆಯಾಗಮ್ಮ, ತಿಳಿದೆ ಗೈದ ಪಾಪ ಕಳೆವ ಗಂಗೆಯಾಗಮ್ಮ, ಹಸಿವ ನೋಡಿ ಆಗಿನು ಅನ್ನಪೂರ್ಣಮ್ಮ, ಅನಾಥರನ್ನು ಕಂಡು ನೀನು ಸರಸಿಯಾಗಮ್ಮ, ದುಷ್ಟರನ್ನು ತುಳಿಯೇ ನೀನು ಕಾಳಿಯಾಗಮ್ಮ, ಸಿಸ್ಟರನ್ನು ಪೊರೆಯಲೆಂದು ತಾಯಿಯಾಗಮ್ಮ, ಶುಕ್ರವಾರ ಲಕ್ಷ್ಮೀ ದೇವಿ ಮನೆಗೆ ಬಾರಮ್ಮ, ಕಂದಳಾಗಿ ಬೇಡಿ ಕೊಂಬೆ ನೀನು ಕೇಳಮ್ಮ.
1: ಓಕೆ, ಚೆನ್ನಾಗಿ ಹಾಡಿದ್ರು ಮೇಡಮ್.
2: ಧನ್ಯವಾದ ಸರ್.
1: ಓಕೆ, ಥ್ಯಾಂಕ್ ಯು. ನಿಮಗೆ ಕೂಡ. ಸೊ ಪ್ರೇಮ ಅವರು ಕರೆ ಮಾಡಿದ್ರು ಹಾಸನಿಂದ, ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಹಾಡಿದ್ರು. ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಿ, ಇವತ್ತು ನಿಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಹೇಗಾಯ್ತು, ಹಾಗೆ ಹಬ್ಬದ ಪ್ರಯುಕ್ತ ಲಕ್ಷ್ಮೀ ದೇವಿಯ ಹಾಡನ್ನು ಕೂಡ ಹಾಡಬಹುದು. ಹಾಗೆ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ
3: ಸರ್, ನಮಸ್ತೆ.
1: ನಮಸ್ತೆ ಸೋಮಶೇಖರ್ ಸರ್, ಹೇಗಿದ್ದೀರಾ?
3: ಆರಾಮಿದ್ದೀನಿ ಸರ್.
1: ಓಕೆ, ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಿಮಗೆ.
3: ತಮಗೂ ಕೂಡ ಶುಭಾಶಯ, ಎಲ್ಲ ನಮ್ಮ ಮಿತ್ರರು ಕೂಡ ವರಮಹಾಲಕ್ಷ್ಮಿಯ ಶುಭಾಶಯಗಳು ಸರ್.
1: ಓಕೆ,
3: ನಾನು ಲಕ್ಷ್ಮೀ ಕಟಾಕ್ಷ ಅನ್ನೋ ಒಂದು ಚಿತ್ರದಿಂದ ಒಂದು ಹಾಡನ್ನ ಆಯ್ಕೆ ಮಾಡ್ಕೊಂಡಿದ್ದೆ.
1: ಓಕೆ ಓಕೆ, ಹಾಡಿ.
3: ಅದನ್ನ ನಾನು ಸ್ವಲ್ಪ ಹಾಡ್ತೀನಿ. ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ, ಮಹಾಲಕ್ಷ್ಮಿ

0: ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ, ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ.
1: ಸರ್ ಓಕೆ, ಚೆನ್ನಾಗಿ ಹಾಡಿದ್ರಿ ಸರ್.
0: ಧನ್ಯವಾದಗಳು ಸರ್.
1: ಥ್ಯಾಂಕ್ ಯು, ಥ್ಯಾಂಕ್ ಯು ನಿಮಗೂ ಕೂಡ. ಸೊ ಸೋಮಶೇಖರ್ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ತುಂಬ ಚೆನ್ನಾಗಿ ಹಾಡ್ತಾ ಇದ್ರು. ಸೊ ಹಾಗೆ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ
2: ಸರ್. ನಮಸ್ತೆ ಸರ್. ಶ್ರೀಧರ್ ಸರ್
1: ನಮಸ್ತೆ.
2: ಉಲ್ಲಾಸ್ ಅವರು ಉಲ್ಲಾಸ್ ವಿದ್ಯಾನಗರ ಸರ್.
1: ಹೇಗಿದ್ದೀರಾ?
2: ಹಾ ಸರ್ ಚೆನ್ನಾಗಿದೆ. ತಿಂಡಿ ಆಯ್ತಾ ಸರ್?
1: ಆಗಿದೆ ಸರ್. ನಿಮ್ದು ಆಯ್ತಾ?
2: ಹಾ ಸರ್ ಆಯ್ತು.
1: ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು
2: ನಿಮಗೂ ಸರ್. ರೇಡಿಯೋ ರೇಡಿಯೋ ತಂಡದವರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು.
1: ಥ್ಯಾಂಕ್ ಯು. ಸೊ ಹಾಗೆ ಹೇಳ್ಬೋದಾ ಸರ್, ಲಕ್ಷ್ಮಿ ಹಾಡನ್ನು ಕೂಡ ಹಾಡ್ಬೋದು ಇವತ್ತು?
2: ಹೇಳ ಸರ್. ಕಮಲದ ಮಗದೋಳೆ, ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲದ ಮಗದೋಳೆ, ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ. ಕಮಲಿನಿ ಕರವ ಮುಗಿವೆ ಬಾಮ್ಮ, ಪೂಜೆಯ ಸ್ವೀಕರಿಸಿ ದಯ ಮಾಡಿ ತಮ್ಮ. ಕಮಲದ ಮಗದೋಳೆ, ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ. ಕಾವೇರಿ ನೀರ ಅಭಿಷೇಕ ಸಾರಿ ನಿನಗಾಗಿ ನಾ ತಂದೆ ನಮ್ಮ. ಕಂಪನ್ನು ಚೆಲ್ಲೋ ಕುಮರಾಸಿಯಿಂದ ಹೂಮಾಲೆ ಕಚ್ಚಿರುವೆ ನಮ್ಮ. ಬಂಗಾರ ಕಾಗೆಜ್ಜೆನಾದ ನಮ್ಮ ಮನೆಯಲ್ಲವ ತುಂಬುವಂತೆ. ಬಂಗಾರ ಕಾಗೆಜ್ಜೆನಾದ ನಮ್ಮ ಮನೆಯಲ್ಲವ ತುಂಬುವಂತೆ. ನಲಿಯುತ ಕುಣಿಯುತ ಒಲಿದು ಬಾ ನಮ್ಮ ಮನೆಗೆ. ಕಮಲದ ಮಗದೋಳೆ, ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ. ಶ್ರೀ ದೇವಿ ಬಾಮ್ಮ, ಧನಲಕ್ಷ್ಮಿ ಬಾಮ್ಮ, ಮನೆಯನ್ನು ಬೆಳಕಾಗಿ ಮಾಡು. ದಯ ತೋರಿ ಬಂದು ಮಾದಲ್ಲಿ ನಿಂತು ಸಂತೋಷ ಸೌಭಾಗ್ಯ ನೀಡು. ಸ್ಥಿರವಾಗಿ ಬಂದು ಸಾಕ ಸರ್. ಹಲೋ.
1: ಓಕೆ, ಚೆನ್ನಾಗಿ ಹಾಡಿದ್ರಿ.
2: ಓಕೆ ಸರ್.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಉಲ್ಲಾಸ್ ಅವರ. ಉಲ್ಲಾಸ್ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡಿದ್ರು. ಸೊ ಹಾಗೆ ಈಗ ಇನ್ನೊಬ್ರು ಕಾಲರ್ ಕೂಡ ಇದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ. ಹಲೋ
3: ನಮಸ್ತೆ ಸರ್.
1: ನಮಸ್ತೆ, ಯಾರಿದು?
3: ಗಂಗಾವತಿಯಿಂದ ಸರ್ ಸುಧಾ ಮಾತಾಡ್ತಾ ಇದ್ದೀನಿ.
1: ಸುಧಾ ಅವರು ಹೇಗಿದ್ದೀರಾ?
3: ಚೆನ್ನಾಗಿದ್ದೀವಿ ಸರ್, ನೀವು ಚೆನ್ನಾಗಿದ್ದೀರಾ?
1: ನಾವು ಚೆನ್ನಾಗಿದ್ದೀವಿ ಸುಧಾ ಅವರೇ. ಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಿಮಗೂ ಕೂಡ.
3: ನಿಮಗೂ ಕೂಡ ಸರ್, ಎಲ್ಲ ಕರ್ನಾಟಕದ ಸಮಸ್ತ ಜನತೆಗೆ ಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು.
1: ಓಕೆ. ಸೊ ಹಾಗೆ ನಿಮ್ಮನೇಲಿ ಹೇಗೆ ಆಚರಣೆ ಮಾಡಿದ್ರಿ ಮೇಡಮ್?
3: ಪೂಜೆ ಮಾಡ್ತಾ ಇದ್ದೆ ಸರ್, ಹಂಗೆ ಕಾಲ್ ಮಾಡ್ತಾನೆ ನಮ್ಮ ಮನೆಯವ್ರು ಹಚ್ಕೊಡ್ತಾ ಇದ್ರು. ಪೂಜೆ ಮಾಡುವಾಗನೇ ನಿಮ್ ಕಾಲ್ ಸಿಕ್ತ ನೋಡ್ರಿ.
1: ಓಕೆ. ಸೊ ಹಾಗೆ ಪೂಜೆ ಮಾಡ್ತಾನೆ, ಲಕ್ಷ್ಮೀ ದೇವಿಯ ಹಾಡನ್ನು ಕೂಡ ಹಾಡಿ.
3: ಆಯ್ತಾಯ್ತು. ದೇವಿ ಬಂದಳೆ, ಶ್ರೀ ದೇವಿ ಬಂದಳೆ, ಶ್ರೀ ದೇವಿ ಬಂದಳೆ.

0: ಚವರಿರಾಗುಟಿ ಹಾಕಿದ ಚಲುವಿ ಬಂದಳೆ ಪ್ರೇಮ ಮೂರ್ತಿಯೇ ತಾಯಿ ಲೋಕ ಖ್ಯಾತಿಯೇ ತಾಯಿ ಲೋಕ ಖ್ಯಾತಿಯೇ ಶಾಂತಿ ಶಾಂತಿ ನೀಡಿ ಭ್ರಾಂತಿ ಬಿಡಿಸೋ ಆತ್ಮ ಜ್ಯೋತಿಯೇ ಶಾಂತಿ ನೀಡಿ ಭ್ರಾಂತಿ ಬಿಡಿಸೋ ಆತ್ಮ ಜ್ಯೋತಿಯೇ ದೇವಿ ಬಂದಳೆ ಶ್ರೀ ದೇವಿ ಬಂದಳೆ ಶ್ರೀ ದೇವಿ ಬಂದಳೆ ಚವರಿ ರಾಗುಟಿ ಹಾಕಿದ ಚಲುವಿ ಬಂದಳೆ ಚವರಿ ರಾಗುಟಿ ಹಾಕಿದ ಚಲುವಿ ಬಂದಳೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್
1: ಓಕೆ ಥ್ಯಾಂಕ್ ಯು ಚೆನ್ನಾಗಿ ಹಾಡಿದ್ರಿ ಸುಧಾ ಅವರು ಕರೆ ಮಾಡಿದ್ರು ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಹಾಡ್ತಾ ಇದ್ರು ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಲಕ್ಷ್ಮೀ ದೇವಿಯ ಹಾಡುಗಳನ್ನು ಕೂಡ ಹಾಡಬಹುದು ಕರೆ ಮಾಡಿ ನಮ್ಮ ಸಂಖ್ಯೆ 9686920927 ಈ ಸಂಖ್ಯೆ ಕರೆ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ ಹಾಗೆ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೂಡ ಕೇಳ್ಕೊಂಡು ಬರೋಣ ನಾನು ಆರ್ಜೆ ಶ್ರೀಧರ್ ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನಾಡಿ ಕನ್ನಡ ಎಫ್ಎಂ ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ
2: ಯಾಕೋ ವಿನಯ್ ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ
3: ಏನಿಲ್ವ ರಾಜು ನಮ್ಮ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ
4: ಅಯ್ಯೋ ದಡ್ಡ ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ ನೀನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ
5: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ ಐಎಂಆರ್ಟಿ ಐಜಿಆರ್ಟಿ ಎಸ್ಆರ್ಎಸ್ ಎಸ್ಬಿಆರ್ಟಿ ಹಾಗೂ ವಿಮ್ಯಾಟ್ನಂತಹ ಸುಧಾರಿತ ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ
6: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ ಕೆಮೋಥೆರಪಿ ಚಿಕಿತ್ಸೆ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು ನಿದಿಗೆ ಅಂಚೆ ಬಿದಿರೆ ಬಸ್ ನಿಲ್ದಾಣದ ಎದುರು ಬಿಎಚ್ ರಸ್ತೆ ಶಿವಮೊಗ್ಗ ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755 ಇದಕ್ಕೆ ಸಂಪರ್ಕಿಸಬಹುದು 20 ವರ್ಷದ ಸೇವಾನುಭವ ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ
9: ಕಾವ್ಯ ಏನಾಯ್ತು ಯಾಕಿಷ್ಟು ದುಃಖದಲ್ಲಿದೆಯಾ
10: ಗೊತ್ತಲ್ವಾ ನಿಂಗೆ ಮಕ್ಳಿಲ್ಲ ಅನ್ನೋ ಕೊರಗು ಅದೇ ಚಿಂತೆ ಕಾಡ್ತಾ ಇದೆ ನಂಗೆ
9: ಚಿಂತೆ ಯಾಕೆ ಮಾಡ್ತೀಯಾ ಸೇಫ್ IVF ಸೆಂಟರ್ ಇದೆ
10: ಹೌದು ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ
9: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ
10: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು
9: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ
11: ಸೇಫ್ ಪ್ರನಾಳ ಶಿಶು ಕೇಂದ್ರ RMR ರಸ್ತೆ ಪಾರ್ಕ್ ಬಡಾವಣೆ ಒಡೆಯರ್ ವಾಣಿಜ್ಯ ಸಂಕೀರ್ಣ ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ ಶಿವಮೊಗ್ಗ ಕಾಂಟ್ಯಾಕ್ಟ್ 0818240042 ಮೊಬೈಲ್ ಸಂಖ್ಯೆ 9535191545

0: ಸಿರಿಲಕ್ಷ್ಮಿಯ ಕೃಪಾ ಕಟಾಕ್ಷ ಸದಾ ನಮ್ಮ ನಿಮ್ಮ ಎಲ್ಲರ ಮನೆಯಲ್ಲಿ ಕೂಡ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಆರ್ ಜಶ್ರೀಧರ್, ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಸೊ ಲಕ್ಷ್ಮೀ ದೇವಿಯ ಹಾಡುಗಳನ್ನು ಕೂಡ ಹಾಡ್ಬೋದು. ಹಾಗೀಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ಬರು ಕಾಲರ್ ಕೂಡ ರೆಡಿ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ.
1: ಹಲೋ, ನಮಸ್ಕಾರ ಶ್ರೀಧರ್ ಸರ್, ನಾನು ಬ್ರಹ್ಮಾನಂದ್ ರಾನಡೆ, ವಿದ್ಯಾನಗರ, ಶಿವಮೊಗ್ಗ.
0: ನಮಸ್ತೆ ಬ್ರಹ್ಮಾನಂದ್ ಅವರೇ,
1: ಶುಭಾಶಯಗಳು ಸರ್ ಎಲ್ಲ ಕೇಳುಗರಿಗೆ.
0: ಓಕೆ, ಇಬ್ರು ಒಟ್ಟಿಗೆ ಹೇಳಿ.
1: ತಿಂಡಿ ಆಯ್ತಾ ಸರ್?
0: ಆಗಿದೆ ಸರ್, ನಿಮ್ದು ಆಯ್ತಾ?
1: ನಮ್ದು ಆಯ್ತು ಸರ್, ಇವತ್ತು ಚಪಾತಿ ಚಟ್ನಿ. ನಿಮ್ದು?
0: ನಮ್ದು ಇವತ್ತು ಉಪ್ಪಿಟ್ಟು.
1: ಸರ್, ಇವತ್ತು ಇದು ವಿಶ್ವ ಹಿರಿಯ ನಾಗರಿಕರ ದಿನ ಕೂಡ ಇದೆ. ಈ ಪ್ರಪಂಚದಲ್ಲಿ ಒಂದು ಚಿಕ್ಕ ಮಗುವಿನಿಂದ ಹಿಡಿದು ಕೊನೆ ವಯಸ್ಸಾದವ್ರ ತನಕ ಎಲ್ಲರೂ ಬೇಕು, ಆಗ್ಲೇ ಸಮಾಜ ಸ್ವಾಸ್ಥ್ಯವಾಗಿರುತ್ತೆ. ಆದ್ರಿಂದ ಈ ಸಂದರ್ಭದಲ್ಲಿ ನಾವು ಹಿರಿಯರನ್ನ ಗೌರವಿಸೋಣ, ಅವರನ್ನ ಅನುಸರಿಸೋಣ, ಅವರನ್ನ ಒಂದು ವೃದ್ಧ ಕಾಲದಲ್ಲಿ ಅವರನ್ನ ಚೆನ್ನಾಗಿ ನೋಡ್ಕೊಳ್ಳೋಣ. ಅವಾಗ ಸಮಾಜದ ಸ್ವಾಸ್ಥ್ಯ ಕೂಡ ಚೆನ್ನಾಗಿರುತ್ತೆ, ಮತ್ತೆ ಅವರಿಂದ ಏನಾದ್ರೂ ಒಳ್ಳೇದ್ ಕಲಿಯೋದಿದ್ರೆ ಕಲಿಯೋಣ ಸರ್.
0: ಹೌದು, ಈ ಸಂದರ್ಭದಲ್ಲಿ ಅನ್ನೋದಕ್ಕಿಂತ ಯಾವಾಗ್ಲೂ ಕೂಡ ಗೌರವಿಸಬೇಕಾಗತ್ತೆ.
1: ಹೌದು ಸರ್, ಅಲ್ಲ ಇವತ್ತು ನೆನೆಸ್ಕೋಬೇಕು ಆ ವಿಚಾರವನ್ನ, ಮನದಟ್ಟು ಮಾಡ್ಕೋಬೇಕು ಮತ್ತೆ.
0: ಹೌದು. ಸೊ ಹಾಗೆ ಸರ್,
1: ಎಲ್ಲರಿಗೂ ವರಮಹಾಲಕ್ಷ್ಮಿ ಆಶೀರ್ವಾದ ಕೊಡ್ಲಿ ಅಂತ ಹೇಳಿ ಒಂದ್ ಲಕ್ಷ್ಮಿ ಹಾಡು ಹೇಳ್ತಾ ಇದ್ದೀನಿ.
0: ಹಾಡಿ ಸರ್.

ಮಹಾಲಕ್ಷ್ಮಿ ನಿನಗೆ ನಡೆ ಮುಡಿಗ ಹಾಸುಬೆ, ಎಷ್ಟು ಬೇಡಿದರೂ ಲಕ್ಷ್ಮಿ ದಾಗೆ ಬರಲಿಲ್ಲ ಏಕೆ ನಿನಗೆ. ವೆಂಕಟ ವಿಠಲನ ಪಟ್ಟದ ರಾಣಿಗೆ ದಿಟ್ಟ, ವೆಂಕಟ ವಿಠಲನ ಪಟ್ಟದ ರಾಣಿಗೆ ನಡೆದು ಬಾ ಮಹಾಲಕ್ಷ್ಮಿ ನಿನಗೆ.

0: ನಡೆದು ಬಾ ಮಹಾಲಕ್ಷ್ಮಿ ನಿನಗೆ ನಡೆ ಮುಡಿಗ ಹಾಸುವೆ. ಮಹಾಲಕ್ಷ್ಮಿ ಎಲ್ಲರಿಗೂ ಒಂದು ಅಷ್ಟ ಸೌಭಾಗ್ಯವನ್ನ ಕಲ್ಪಿಸ್ಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಡ್ತೀನಿ ಸರ್.
1: ಥ್ಯಾಂಕ್ ಯು ಸರ್, ನಿಮಗೂ ಕೂಡ ಒಳ್ಳೇದಾಗ್ಲಿ. ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು.
0: ಥ್ಯಾಂಕ್ ಯು
1: ಸೋ ಮಚ್. ಓಕೆ, ಬ್ರಹ್ಮಾನಂದ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಹಾಡಿದ್ರು. ಸೋ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಿ, ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಲಕ್ಷ್ಮೀ ದೇವಿಯ ಹಾಡುಗಳನ್ನು ಕೂಡ ಹಾಡ್ಬೋದು. ಸೋ ಹಾಗೆ ಹಿರಿಯ ನಾಗರಿಕರ ದಿನ ಕೂಡ ಹೇಳಿದ್ರು. ಸೋ ಹಾಗೆ ಹಿರಿಯರನ್ನ ಗೌರವಿಸೋದು ನಮ್ಮ ಜವಾಬ್ದಾರಿ ಆಗುತ್ತೆ. ಸೋ ಹಾಗೆ ಈಗಂತೂ ನೋಡ್ತೀವಿ ಹೊರಗಡೆ ಎಲ್ಲ ಎಷ್ಟೊಂದು

0: ನಿಮ್ಮನೇಲಿ ಆಚರಣೆ ಮಾಡಿದ್ರ
1: ಸರ್? ಇವತ್ತು ಅವ್ರ ನಮ್ಮ ಮನೆಯಲ್ಲಿ ನಮ್ಮ ಯಂಗ್ಸ್ರ ಮಕ್ಕಳಿಗೆ ಅವ್ರಿಗೆ ಏನೇನ್ ಬೇಕೋ ಎಲ್ಲ ತಂದ್ಕೊಡೋ ಜವಾಬ್ದಾರಿ ನಂದು ಸರ್. ಅದನ್ನ ಆಚರಿಸೋದು, ಅದನ್ನ ಪೂಜೆ ಮಾಡೋದು, ರೆಡಿ ಮಾಡೋದು ಅವ್ರಿಗೆ ಸಲ್ಲುತ್ತೆ ಸರ್. ಆಮೇಲೆ ನಾವು ಎಲ್ಲರೂ ಸೇರಿ ಪೂಜೆ ಮಾಡುವ ಒಂದು ವ್ಯವಸ್ಥೆ ಇರುತ್ತೆ. ಈಗ ಆಲ್ರೆಡಿ ನನ್ನ ಮಗಳು ಇನ್ನು ಬೆಳಗ್ಗೆ 5 ಗಂಟೆಗೆ ಎದ್ದು ಬೆಳೆ ಕರಿಯೋಷ್ಟೊತ್ತಿಗೆ ಲಕ್ಷ್ಮಿ ಪೂಜೆ ಮುಗ್ದೇ ಹೋಯ್ತು. ಅಷ್ಟು ಫಾಸ್ಟ್ ಆಗಿ ಮಾಡಿಬಿಟ್ಟ ನನ್ನ ಮಗಳು ಇವತ್ತು. ಲಕ್ಷ್ಮಿ ಪೂಜೆ ಎಲ್ರಿಗೂ ಒಳ್ಳೇದ್ ಮಾಡ್ಲಿ, ಎಲ್ರಿಗೂ ಸುಖ ಶಾಂತಿಯನ್ನ ತರ್ಲಿ. ಮತ್ತೆ ಒಂದು ಚುಟುಕಾಗಿ ಒಂದೊಂದು ಹಾಡು ಹೇಳ್ಬಿಡ್ತೇನೆ.
0: ಹಾಡಿ ಹಾಡಿ.
1: ಲಕ್ಷ್ಮೀ ಬಾರಮ್ಮ, ಭಾಗ್ಯ ಲಕ್ಷ್ಮೀ ಬಾರಮ್ಮ. ಓ, ನಾನು ಹಾಡು ಬೇರೆದು ಹೇಳಕ್ ಹತ್ಬಿಟ್ನಲ್ಲ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಧನ್ಯವಾದಗಳು ಸರ್.
0: ಚೆನ್ನಾಗಿ ಹೇಳಿದ್ರಿ. ಅಲ್ಲ, ನೀವು ಸ್ಟಾರ್ಟಿಂಗ್ ಅಲ್ಲಿ ಅಲ್ಲಿ ಯಾರು ಲಕ್ಷ್ಮೀ ಅಂತ ಹೋಗ್ತಾ ಇದ್ರೆ ಅಂತದ
1: ಸ್ಟಾರ್ಟಿಂಗ್ ನಲ್ಲೇ ಬೇರೆ ಹಾಡು ಹೇಳಕ್ ಹತ್ಬಿಟ್ಟಿದ್ದೀನಿ.
0: ಅಲ್ಲ, ಯಾರಾದ್ರೂ ಲಕ್ಷ್ಮಿ ಅಂತ ಹೋಗ್ತಾ ಇದ್ರೆ ಅವ್ರು ನೋಡಿ ಕರೆದ್ರ ಅಂತ. ಓಕೆ, ಚೆನ್ನಾಗಿ ಹಾಡಿದ್ರಿ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಕರೆ ಮಾಡಿದ್ರೆ.
1: ಓಕೆ ಸರ್, ಧನ್ಯವಾದಗಳು ಸರ್.
0: ಓಕೆ, ಚಿಕ್ಕಪ್ಪ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡಿದ್ರು. ಸೊ ಹಾಗೆ ಎಲ್ರಿಗೂ ಕೂಡ ಶುಭ ಹಾರೈಸಿದ್ರು ಅಂತ ಹೇಳ್ತಾ, ಹಾಗೆ ಇನ್ನೊಬ್ರು ಕಾಲರ್ ಕೂಡ ಇದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ
2: ಹಲೋ ನಮಸ್ತೆ ಸರ್.
0: ನಮಸ್ತೆ
2: ಸರ್, ವಿದ್ಯಾನಗರದ ವಿಶ್ವಾಸ ಅಂತ ಸರ್ ಫೋನ್ ಮಾಡ್ತಿರೋದು.
0: ವಿಶ್ವಾಸ ಅವರು ಹೇಗಿದ್ದೀರಾ
2: ಸರ್? ಚೆನ್ನಾಗಿದ್ದೀರಿ ಸರ್? ನೀವು ಚೆನ್ನಾಗಿದ್ದೀರಾ ಸರ್?
0: ನಾವು ಚೆನ್ನಾಗಿದ್ದೀವಿ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಿಮಗೆ.
2: ಅದೇ ಸರ್, ನಾನು ಆಡಲ್ಲ ಸರ್, ವಿಶ್ ಮಾಡಕ್ ಫೋನ್ ಮಾಡಿದೆ. ಎಲ್ಲರಿಗೂ ಮತ್ತೆ ಸಮಸ್ತ 90.8 ಶಿವಮೊಗ್ಗ ರೇಡಿಯೋ ಎಫ್ಎಂ ಎಲ್ಲರಿಗೂ, ಸಿಬ್ಬಂದಿ ವರ್ಗದವರಿಗೂ, ಮತ್ತು ಬಾನುಲಿ ಕೇಳುವಂತಹ ಮತ್ತು ನಿಮ್ಮ ಸ್ಟುಡಿಯೋ ಬಂದು ಕಾರ್ಯಕ್ರಮ ನಡೆಸಿಕೊಡುವ ಎಲ್ಲಾ ಮಹನೀಯರಿಗೂ ವಿದ್ಯಾನಗರದಿಂದ ಮತ್ತು ವಿಶ್ವಾಸ ಕಡೆಯಿಂದ ಶುಭಾಶಯ ಹೇಳಕ್ ಇಷ್ಟಪಡ್ತೀನಿ ಸರ್.
0: ಥ್ಯಾಂಕ್ ಯು, ಥ್ಯಾಂಕ್ ಯು
2: ಸರ್. ನೀವು ಚಾನ್ ನಡ್ಸ್ಕೊಡ್ತೀರಾ ಸರ್, ಆಗ್ಲಿಂದ ಕೇಳ್ಕೊಳ್ತಾ ಇದ್ದ, ಎಲ್ಲ ದೇರಾಡಲ್ಲ ಹಂಗಾಗಿ ಮೀಟ್ ಮಾಡಕ್ ಬರಲಿಲ್ಲ, ಚಾನ್ ನಡ್ಸ್ಕೊಡ್ತಾ ಇದೀರಾ, ಖುಷಿ ಆಯ್ತು ಇವತ್ತು. ಹಾಗಾಗಿ ಥ್ಯಾಂಕ್ಸ್ ಸರ್, ಥ್ಯಾಂಕ್ಸ್ ಲಾಟ್ಸ್.
0: ಹಾ ಸರ್, ಥ್ಯಾಂಕ್ ಯು.
2: ಆಯ್ತು ಸರ್.
0: ಓಕೆ, ವಿಶ್ವಾಸ ಅವರು ಕರೆ ಮಾಡಿದ್ರು ಶಿವಮೊಗ್ಗದಿಂದ, ಅವರು ಕೂಡ ಕರೆ ಮಾಡಿ ಎಲ್ರಿಗೂ ಶುಭ ಹಾರೈಸಿದ್ರು, ಹಾಗೆ ವಿಶ್ವಾಸನ ಕೂಡ ತಿಳಿಸಿದ್ರು. ಆ್ಯಂಡ್ ನೀವು ಕೂಡ ಕರೆ ಮಾಡಿ ಮಾತಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಲಕ್ಷ್ಮೀ ದೇವಿಯ ಹಾಡುಗಳನ್ನು ಕೂಡ ಹಾಡ್ಬೋದು ಅಂತ ಹೇಳ್ತಾ, ನಮ್ಮ ಸಂಖ್ಯೆ 9686860299 ಈ ಸಂಖ್ಯೆಗೆ ಕರೆ ಮಾಡಿ ನನ್ನ ಜೊತೆನಲ್ಲಿ ಮಾತಾಡ್ತಾ ನೀವು ಕೂಡ ಹಾಡಿ ಅಂತ ಹೇಳ್ತಾ, ಈಗ ಇನ್ನೊಬ್ರು ಕಾಲರ್ ಹೇಳಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ
3: ಹಲೋ ಶ್ರೀಧರ್ ಅವರೇ,
0: ನಮಸ್ತೆ. ಗಿರಿಜಾ ಅವರು?
3: ಹೌದು ಸರ್.
0: ಹೇಗಿದ್ದೀರಾ ಗಿರಿಜಾ ಅವರೇ? ನೀವು?
3: ಚೆನ್ನಾಗಿದ್ದೀವಿ ಸರ್.
0: ಓಕೆ, ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಿಮಗೂ ಕೂಡ.
3: ನಿಮಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಮ್ ಕಡೆ ಎಲ್ಲ ಇದು ಶ್ರಾವಣ ಮಾಸದ 4 ಶುಕ್ರವಾರ ಪೂಜೆ ಮಾಡ್ತೀವಿ ನಾವು ಇವತ್ತು.
0: ಓಕೆ,
3: ಲಾಸ್ಟ್ ವೀಕ್ ಇದು 2ನೇ ಶುಕ್ರವಾರ, ಇನ್ನು 2 ಶುಕ್ರವಾರ ಮಾಡಿ ಲಾಸ್ಟ್ ಶುಕ್ರವಾರ ಎಲ್ಲ ಮುತ್ತೈದರಿಗೆ ಉಡಿ ತುಂಬತೀವಿ.
0: 4
3: ಶುಕ್ರವಾರ ಪೂಜೆ
0: ಮಾಡೋದು. ಹಾಗೆ ಇವತ್ತು ಲಕ್ಷ್ಮೀ ದೇವಿಯ ಹಾಡನ್ನು ಕೂಡ ಹಾಡ್ಬೋದು ಮೇಡಮ್?
3: ಹಾ, ಇದು ನಮ್ಮ ಅಜ್ಜಿ ಅವ್ರು ಹಾಡ್ತಿರೋದು, ಅಂದ್ರೆ ನಮ್ಮ ಅತ್ತೆಂದು ಮಮ್ಮಿ ಅಮ್ಮ.
0: ಓಹೋ, ಓಕೆ, ಹಾಡಿ ಹಾಡಿ.
3: ತುಂಬಾ ನೋಡ್ತಿದೆ, ಒಂದೆರಡ್ ಹೇಳ್ಬಿಟ್ಟು. ಶ್ರಾವಣ ಮಾಸದಳು ಮೊದಲನೆಯ ಶುಕ್ರವಾರ, ಪಂಚಮ್ಮ ಬೋದಮಿ ಮಧ್ಯದಲ್ಲಿ, ಇಂಥ ಮಿಂಕೋಟದರ ಶೀರ ಮಹಾಲಕ್ಷ್ಮಿ ಬರತಾಳೆಂದು ಕಟ್ಟೀರಿ ತಳಿರು ತೋರಣಗಳ. ಜೈ ಮಂಗಲ ನಿತ್ಯ ಶುಭ ಮಂಗಲ, ಅಂಗಳದಾಗ ನಿಂತಾಳ ಹಿಂಗಗೆ ನಸತಾಳ. ಈ ಮನೆಯ ಗುರುಗಳು ನಿರಂಜನ, ಈ ಮನೆಯ ಅನ್ನಯ್ಯ ಭಕ್ತಿ ಉಳ್ಳವನೆಂದು ಚಿತ್ತೈಸಿ ಬರುತ್ತಾಳವು ಮಹಾಲಕ್ಷ್ಮಿ. ಜೈ ಮಂಗಲ ನಿತ್ಯ ಶುಭ ಮಂಗಲ. ಈ ತರ ಒಂದು 5-6 ನುಡಿ ಇದೆ ಸರ್ ಇದು.
0: ಓಕೆ, ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ನಿಮಗೂ ಕೂಡ ಗಿರಿಜಾ ಅವರೇ. ಸೊ ಗಿರಿಜಾ ಅವರು ಕರೆ ಮಾಡಿದ್ರು ಬೆಳಗಾವಿಯಿಂದ, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡಿದ್ರು. ಸೊ ಹಾಗೆ ನಮ್ಮ ಲಾಸ್ಟ್ ಕಾಲರ್ ಅನ್ಸುತ್ತೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ
4: ನಮಸ್ತೆ ಸರ್.
0: ನಮಸ್ತೆ
4: ಶಿವಶರಣ ಅವರು, ಶುಭಾಶಯಗಳು ಸರ್.
0: ಥ್ಯಾಂಕ್ ಯು, ನಿಮಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು.
4: ಎಲ್ಲ ನಮ್ಮ ಸೋದರಿಗಳಿಗೂ ಕೂಡ ನಮ್ಮ ಕಡೆಯಿಂದ ವರಲಕ್ಷ್ಮಿ ಮಹಾವರಲಕ್ಷ್ಮಿ ಹಬ್ಬದ ಶುಭಾಶಯಗಳು ಸರ್.
0: ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್.
4: ಯಾಕಂತ ಹೇಳಿದ್ರೆ ಎಲ್ಲ ನಮ್ಮ ಹೆಣ್ಣು ಮಕ್ಕಳು ಇವತ್ತೊಂದು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರ ಸರ್ ಇವತ್ತು. ಅವ್ರು ನೋಡ್ಬೇಕು ಸರ್, ಎರಡು ಕಣ್ಣೇ ಸಾಲಲ್ಲ ನಮ್ಮನ್ನ.

0: ಒಂದು ಇದು ಮಾಡಿರ್ತಾರ ಸರ್ ಅವರು.
1: ಹೌದು,
0: ಒಂದು ಉಡುಗೆಗಳೇನು, ತೊಡುಗೆಗಳೇನು, ಅವಕ್ಕೆ ಏನು, ಅವಕ್ಕೆ ಸಿಂಗಾರ ಏನು, ಏನು ಹೇಳ್ಬಾರ್ದು ಸರ್, ಆ ನಮ್ಮನ್ನ ಅವ್ರು ಮಾಡಿರ್ತಾರ ಸರ್ ಇವತ್ತು. ಅದು ಯಾಕಂತೇಳಿ ಎಲ್ಲಾ ಸಾಯಂಕಾಲ ಎಲ್ಲಾ ಬಂದವರಿಗೆಲ್ಲ ಬಾಗಿನ ಕೊಡುದು, ಅರಿಶಿನ, ಕುಂಕುಮ, ಬಳೆಗಳನ್ನು ಕೊಟ್ಟು ಕಳಿಸ್ತಾ ಇರ್ತಾರೆ ಸರ್, ನೋಡ್ತಾ ಇರ್ತೀವಿ ನಾವು ಅವರನ್ನ.
1: ಹೌದು, ಸೊ ಹಾಗೆ ಲಕ್ಷ್ಮೀ ದೇವಿ ಹಾಡನ್ನ ಹಾಡ್ತೀರಾ?
0: ಇಲ್ಲ ಸರ್, ಬರಲ್ಲ ನಮಗೆ.
1: ಹೌದಾ, ಓಕೆ ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದಕ್ಕಾಗಿ.
0: ಧನ್ಯವಾದ ಸರ್.
1: ಓಕೆ, ಶಿವಶರಣ ಅವರು ಕರೆ ಮಾಡಿದರು, ಅವರು ಕೂಡ ಕರೆ ಮಾಡಿ ಎಲ್ಲರಿಗೂ ಕೂಡ ಶುಭಾಶಯಗಳನ್ನ ತಿಳಿಸಿದರು. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಕೂಡ ಆಗ್ತಾ ಇದೆ. ಯಾರಿಗೆಲ್ಲ ಕರೆ ಸಿಕ್ಕಿಲ್ಲ ಯಾರು ಕೂಡ ಬೇಜಾರಾಗಬೇಡಿ, ಸಂಜೆ ಕೂಡ ಕಾರ್ಯಕ್ರಮ ಇರುತ್ತೆ, ಅಲ್ಲಿ ಕೂಡ ಕರೆ ಮಾಡಿ ಮಾತಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋರು ಜೊತೆಗೆ ನಾನು ಕೂಡ ಮಹಾಲಕ್ಷ್ಮೀ ಅಷ್ಟಕಂನ ಹೇಳ್ತೀನಿ. ಸೊ ಇವತ್ತಿನ ಕಾರ್ಯಕ್ರಮನ ಇದ್ರ ಜೊತೆಗೆ ಮುಗಿಸ್ತಾ, ನಮಸ್ತೆ ಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ತೆ ಗರುಡಾರೂಢೆ ಕೋಲಾಸುರ ಭಯಂಕರಿ ಸರ್ವ ಪಾಪಾಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಸರ್ವಜ್ಞೆ ಸರ್ವಾವರದೆ ಸರ್ವದುಷ್ಟ ಭಯಂಕರಿ ಸರ್ವದುಃಖಾಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಸಿದ್ಧಿಬುದ್ಧಿ ಪ್ರದೇ ದೇವಿ ಭುಕ್ತಿ ಮುಕ್ತಿ ಪ್ರದಾಯಿನಿ ಮಂತ್ರಮೂರ್ತೆ ಸದಾ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಎಲ್ಲರಿಗೂ ಕೂಡ ಲಕ್ಷ್ಮೀ ದೇವಿ ಸಿರಿಧಾನ್ಯ ಆಗಿರ್ಬೋದು, ಮನೆ ಮನೆಗಳಲ್ಲಿ ಸುಖ ಶಾಂತಿ ಸಮೃದ್ಧಿಯನ್ನು ಕೊಡಲಿ, ಹಾಗೆ ಹೆಚ್ಚಾಗಿ ಆರೋಗ್ಯವನ್ನು ಎಲ್ಲರಿಗೂ ಕೂಡ ಕರುಣಿಸಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಬಾಯ್. ಇಷ್ಟು ತನಕ ನೀವು ಕೇಳಿದ್ದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ, ಹಾಗೆ ಇವತ್ತಿನ ಕಾರ್ಯಕ್ರಮ ನಿಮಗೆ ಹೇಗೆ ಅನಿಸ್ತು, ನಿಮ್ಮ ಅನಿಸಿಕೆಗಳನ್ನು ಕೂಡ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಬಾಯ್. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಮಿಂಚು

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले हैं।
1: मुंगारु हंगामिना बेले वीमे गागी ईग नोंदणी माडिकोळ्ळिरी।
2: बैंक सामान्य सेवा केंद्र ग्राम वन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಅವತ್ತು ನಮ್ಮ 25ನೇ ವಿವಾಹ ವಾರ್ಷಿಕೋತ್ಸವದ ಡಿನ್ನರ್. ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯಿತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
5: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538897698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಕಥೆಗಳು ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಕಥೆಗಳು ಅಂತಿದ್ದ ಹಾಗೆ ನಮ್ಮ ಅಜ್ಜಿ ಹೇಳಿದ ಕಥೆಗಳಿರ್ಬೋದು, ಅಪ್ಪ ಅಮ್ಮ ಹೇಳಿದ ಕಥೆಗಳಿರ್ಬೋದು, ಸ್ಕೂಲಲ್ಲಿ ಟೀಚರ್ಸ್ ಹೇಳಿರೋ ಕಥೆಗಳಿರ್ಬೋದು, ಹೇಗೆ ನಮಗೆ ಅನೇಕ ಕಥೆಗಳು ನೆನಪಾಗ್ತಾ ಇರ್ತವೆ. ಹಾಗೆ ಕೆಲವರಿಗೆ ಕಥೆಯನ್ನ ಓದುವಂತಹ ಹವ್ಯಾಸ ಕೂಡ ಇರುತ್ತೆ. ಸೊ ಹಾಗೇನೆ ಹಾಗೀಗ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ನಾವಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಥೆಗಳು ಬರ್ತಾ ಇರುತ್ತೆ. ಹಾಗೆ ಕಥೆಯನ್ನ ಬರೆಯೋದಕ್ಕೆ, ಕಥೆಯನ್ನ ಓದೋದಕ್ಕೆ ಅಂತಲೇ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರೋದನ್ನ ಕೂಡ ನೋಡ್ತಾ ಇರ್ತೀವಿ ಅಲ್ವಾ? ಅದರಲ್ಲಿ ಕೂಡ ಅದ್ಭುತವಾಗಿರುವಂತಹ ಕಥೆಗಳು ಬರ್ತಾ ಇರುತ್ತೆ, ಒಳ್ಳೆಯ ಮೆಸೇಜಸ್ ಇರುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ. ಹಾಗೆ ಎಲ್ರಿಗೂ ಕೂಡ ಮನರಂಜನೆಯನ್ನ ನೀಡುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಈ ಕಥೆಗಳಂತೂ ನಮ್ಮ ಜೀವನದ ಮೌಲ್ಯವನ್ನ ನಮ್ಗೆ ತಿಳಿಸುತ್ತೆ. ನಾವು ಜೀವನದಲ್ಲಿ ಹೇಗೆ ಬದುಕಬೇಕು, ಹೇಗೆ ಇರಬೇಕು ಅನ್ನುವಂತಹ ತಿಳಿಸುವಂತಹ ನೀತಿ ಕಥೆಗಳು ಇರುತ್ತೆ. ಹಾಗೆ ನಾವು ಜೀವನದಲ್ಲಿ ಏನೋ ಸ್ವಲ್ಪ ಕುಗ್ಗಿದೀವಿ ಅಂದಾಗ ನಮ್ಮಲ್ಲಿ ವಿಶ್ವಾಸವನ್ನ ತುಂಬುವಂತಹ, ನಮ್ಮಲ್ಲಿ ಸ್ಫೂರ್ತಿಯನ್ನ ತುಂಬುವಂತಹ ಅನೇಕ ಕಥೆಗಳು ಕೂಡ ಇರುತ್ತೆ ಅಲ್ವಾ? ಸೊ ಹಾಗಾಗಿ ಈ ಕಥೆಯನ್ನ ಓದೋದು ಒಂದು ಒಳ್ಳೆಯ ಹವ್ಯಾಸ ಅಂತಾನೆ ಹೇಳ್ಬೋದು. ಇನ್ನು ಈ ಕಥೆಗಳು ನಮ್ಮ ಕಲ್ಪನಾ ಶಕ್ತಿಯನ್ನ ಹೆಚ್ಚಿಸುತ್ತೆ ಅಲ್ವಾ? ಯಾವುದೋ ಒಂದು ಊರಲ್ಲಿ ಒಬ್ಬ ರಾಜ ಇದ್ನಂತೆ ಅಂದ್ರೆ ಆ ಒಂದು ಇಮ್ಯಾಜಿನೇಷನ್ ನಮಗ್ ಬರುತ್ತೆ. ಹಾಗೆ ಒಂದಾನೊಂದು ಕಾಲದಲ್ಲಿ ಒಂದು ಅಜ್ಜಿ ಇದ್ರು ಅಂದ್ರೆ ಆ ಅಜ್ಜಿಯ ಕಲ್ಪನೆ ನಮಗ್ ಬರುತ್ತೆ. ಹೀಗೆ ಕಥೆಯನ್ನ ಹೇಳ್ತಾ ಹೋದ ಹಾಗೆ ಆ ಕಥೆಯಲ್ಲಿ ಬರುವಂತಹ ಪಾತ್ರಗಳನ್ನ ನಾವೇ ಇಮ್ಯಾಜಿನ್ ಮಾಡ್ಕೊಳ್ತಾ ಇರ್ತೀವಿ ಅಲ್ವಾ? ಸೊ ಇದು ಕಥೆಗಳಿಗೆ ಇರುವಂತಹ ಶಕ್ತಿ ಅಂತಾನೆ ಹೇಳಬಹುದು. ಹಾಗೆ ಇತ್ತೀಚಿನ ದಿನಗಳಲ್ಲಂತೂ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಸಾಕಷ್ಟು ಕಥೆಯನ್ನ ಓದ್ತಾ ಇರ್ತೀನಿ. ಹಾಗೆ ಆ ಕಥೆಯಲ್ಲಿ ಒಂದಿಷ್ಟು ಕಥೆ ನನಗೆ ಇಷ್ಟ ಆದಂತಹ ಕಥೆಗಳನ್ನ ಈ ಒಂದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಕೂಡ ಹೇಳ್ತಾ ಇರ್ತೀನಿ. ಅದೇ ರೀತಿಯಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಥೆಯನ್ನ ಓದ್ತಾ ಇದ್ದೆ. ಆ ಕಥೆ ನನಗಂತೂ ತುಂಬಾನೇ ಇಷ್ಟ ಆಯ್ತು. ಸೊ ಹಾಗೆ ಆ ಕಥೆಯನ್ನ ನಿಮ್ಗೆ ಕೂಡ ಹೇಳೋಣ, ನಿಮ್ ಜೊತೆ ಕೂಡ ಕಥೆಯನ್ನ ಹೇಳಿ ಎಂಜಾಯ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಹಾಗಿದ್ರೆ ಕಥೆಯನ್ನ ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಎರಡು ಕಥೆಯನ್ನ ಹೇಳ್ತಾ ಇದ್ದೀನಿ. ಕಥೆ ಯಾವುದು, ಹೇಗಿರುತ್ತೆ ಕಥೆ ಅಂತೆಲ್ಲ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇದೆ ಅಲ್ವಾ? ಸೊ ಹಾಗಿದ್ರೆ ಕಥೆ ಏನು, ಎತ್ತ, ಕಥೆಯ ಶೀರ್ಷಿಕೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಆದ್ರೆ ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಸಾಂಗ್ ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ ನ ಎಂಜಾಯ್ ಮಾಡ್ಕೊಂಡು ಮತ್ತೆ ಬನ್ನಿ. ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ನಾನ್ ರೆಡಿ ಇದ್ದೀನಿ. ಕತೆ ಕೇಳೋದಕ್ಕೆ ನೀವು ಕೂಡ ರೆಡಿಯಾಗಿ ಬನ್ನಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮನೆಯಲ್ಲಿರುವ ಪ್ರತಿಯೊಂದು ಹೆಣ್ಣಿನ ನಗು ಆ ಮನೆಯ ನಿಜವಾದ ಶ್ರೀಮಂತಿಕೆ. ಈ ವರ ಮಹಾಲಕ್ಷ್ಮಿ ಹಬ್ಬ ಪ್ರತಿಯೊಂದು ಕುಟುಂಬಕ್ಕೂ ಸಂತೋಷ, ಸಮೃದ್ಧಿ ಮತ್ತು ನೆಮ್ಮದಿ ತರಲಿ ಎಂದು ಆಶಿಸುವವರು ಮೈಸೂರಿನ ಸಿಹಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಸರ್ವರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ
2: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಹಾಗೆ ನಾನು ಇವತ್ತು ನಿಮಗಾಗಿ ಒಂದು ಕಥೆಯನ್ನ ಹೇಳೋದಕ್ಕೆ ಎರಡು ಕಥೆಯನ್ನ ಹೇಳ್ತಾ ಇದ್ದೀನಿ. ಸೊ ಹಾಗೆ ನಾನು ಮೊದಲಿಗೆ ಈಗ ಹೇಳ್ತಾ ಇರುವಂತಹ ಕಥೆ ಯಾವ್ದಪ್ಪ ಅಂತ ಹೇಳಿದ್ರೆ, ಕನ್ನಡಿಯಲ್ಲಿ ಕಂಡ ಮುಖ ಅಂತ ಹೇಳಿ. ಒಂದು ವರ್ಷದ ಕೆಳಗೆ ನನ್ನ ವೈದ್ಯ ಸ್ನೇಹಿತರೊಬ್ಬರು ಹೇಳಿದ ಘಟನೆ ಇದು. ಒಬ್ಬ ಮಧ್ಯ ವಯಸ್ಕನ ಮನುಷ್ಯನಿಗೆ ಆರೋಗ್ಯ ಹದಗೆಟ್ಟಿತ್ತು. ಅವನ ಪರಿವಾರದವರು ಆತನನ್ನ ಆಸ್ಪತ್ರೆಗೆ ಕರೆದು ತರ್ತಾರೆ. ಅವನ ಮೈ ಮೇಲೆ ಎಚ್ಚರವಿರದಂತೆ ಅರಚಾಡುತ್ತಿದ್ದ. ಅವನಿಗೆ ಜ್ವರ ಸುಮಾರು 105 ಡಿಗ್ರಿ ಇದ್ದಿತು ಅನ್ನಿಸ್ತು. ಆ ಜ್ವರವನ್ನ ಬೇಗನೆ ಇಳಿಸೋದಕ್ಕೆ ವೈದ್ಯರು ಸಾಧ್ಯವಾದ ಎಲ್ಲಾ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೂ ಜ್ವರ ಕಮ್ಮಿಯಾಗುವುದಿಲ್ಲ. ಕ್ಷಣ ಕ್ಷಣಕ್ಕೂ ಅವನ ಪರಿಸ್ಥಿತಿ ಬಿಗಡಾಯಿಸುತ್ತಿತ್ತು. ವೈದ್ಯರ ಪ್ರಕಾರ ಈತ ಬಹಳ ಕಾಲ ಬದುಕಿ ಉಳಿಯಲಾರ. ಅಕಸ್ಮಾತ್ ಉಳಿದರೂ ಮೆದುಳಿನಲ್ಲಿ ರಕ್ತಸ್ರಾವವಾಗಬಹುದು. ಆತ ಹಾಗೆಯೇ ಜೀವವಿದ್ದು ಶವದಂತೆ ಬದುಕಬೇಕಾಗಬಹುದು ಎಂದುಕೊಂಡ್ರು. ಈ ಜ್ವರ ಬಂದ ವ್ಯಕ್ತಿಗೆ ಅರ್ಧ ಎಚ್ಚರ, ಅರ್ಧ ಭ್ರಮೆ. ತಾನು ಎಲ್ಲಿದ್ದೇನೆ, ಏನ್ ಮಾಡ್ತಿದ್ದೀನಿ ಎಂಬುದರ ಅರಿವಿಲ್ಲ. ಅವನಿಗೆ ಗಾಬರಿ ಹುಟ್ಟಿಕೊಂಡಿತು. ತನ್ನನ್ನು ದೇವರೇ ಪಾರು ಮಾಡಬೇಕು, ಇನ್ನಾರು ಕಾಪಾಡಲಾರರು ಎನಿಸಿ ದೇವರನ್ನ ಪ್ರಾರ್ಥಿಸತೊಡಗಿದ. ಭಗವಂತ, ನೀನೇ ನನ್ನನ್ನು ಪಾರು ಮಾಡು, ಕಾಪಾಡು, ಮೇಲಿಂದ ಮೇಲೆ ಇದನ್ನೇ ಹೇಳುತ್ತಿದ್ದ. ಹೀಗೆ ಪ್ರಾರ್ಥಿಸುತ್ತಿದ್ದ ಆತನಿಗೆ ಮಧ್ಯರಾತ್ರಿಯ ಹೊತ್ತಿಗೆ ತನ್ನ ಕೋಣೆಯಲ್ಲಿ ಇನ್ನೊಬ್ಬರು ಯಾರೋ ಇದ್ದಂತೆ ಕಂಡಿತು. ನಿಧಾನವಾಗಿ ಕಣ್ಣುಚ್ಚಿಕೊಂಡು ನೋಡಿದ. ಹೌದು, ಕಿಟಕಿಯ ಪಕ್ಕದ ಹಾಸಿಗೆಯಲ್ಲಿ ಇನ್ನೊಬ್ಬರಿದ್ದಾರೆ. ಇಷ್ಟು ಹೊತ್ತು ಮತ್ತೊಬ್ಬರಿರುವುದು ಆತನಿಗೆ ಕಾಣಿಸಲೇ ಇಲ್ಲ. ಸದವಕಾಶವಾಗಿ ಇನ್ನೊಬ್ಬರ ಮುಖ ನೋಡಿ ಹೌಹಾರಿದ. ಆ ಮನುಷ್ಯನ ಮುಖದಲ್ಲಿ ರಕ್ತದ ಸುಳಿವೇ ಇಲ್ಲ, ಕಣ್ಣುಗಳು ಒಳಸೇರಿ ಹೋಗಿವೆ. ಅವನ ಮುಖದ ಮೇಲೆ ಕಳೆಯನ್ನ ನೋಡಿದ್ರೆ ಅವನಿಗೆ ಯಾವುದೋ ಬಹುದೊಡ್ಡ ರೋಗವೇ ಬಂದಿರಬೇಕು. ಅವನ ಮೋರಿಯಲ್ಲಿ ಮೃತ್ಯು ಕುಣಿಯುವುದು ಕಾಣಿಸುತ್ತಿತ್ತು. ಅವನು ಈ ರಾತ್ರಿಯನ್ನು ಕಳೆಯುವುದು ಅಸಾಧ್ಯ ಅನ್ನಿಸ್ತು. ಆತನ ಮುಖದಲ್ಲಿನ ನೋವನ್ನ ಕಂಡಾಗ ತನ್ನದೇನೂ ಅಷ್ಟು ದೊಡ್ಡದಲ್ಲ ಎನಿಸಿತು ಈತನಿಗೆ. ಇದುವರೆಗೂ ಬರೀ ತನ್ನ ಬಗ್ಗೆಯೇ ಪ್ರಾರ್ಥನೆ ಮಾಡುತ್ತಿದ್ದಾತ ಈಗ, ಭಗವಂತ, ಈ ಮನುಷ್ಯನ ನೋವನ್ನ ಕಡಿಮೆ ಮಾಡು, ಇವನ ಸಂಕಟವನ್ನ ನೋಡುವುದಕ್ಕಾಗ್ತಿಲ್ಲ, ತನ್ನ ತೊಂದರೆಯನ್ನ ಹೇಗಾದ್ರೂ ಸಹಿಸಿ ಏನೋ, ಆದರೆ ದಯವಿಟ್ಟು ಅವನಿಗೆ ಸಹಾಯ ಮಾಡು ಎನ್ನತೊಡಗಿದ. ಮತ್ತೆ ಮತ್ತೆ ಪ್ರಾರ್ಥನೆ ಮಾಡತೊಡಗಿದ. ಪ್ರಾರ್ಥನೆ ಮಾಡುತ್ತಲೇ ಶಕ್ತಿ ಉಡುಗಿದಂತಾಗಿ ನಿದ್ರೆಗೆ ಸರಿದ. ಆ ನಿದ್ರೆ ಗಾಢವಾಗಿತ್ತು. ಬೆಳಗಿನವರೆಗೆ ಆತನಿಗೆ ಎಚ್ಚರವೇ ಇರಲಿಲ್ಲ. ಬೆಳಗ್ಗೆ ಎದ್ದಾಗ ಮೈ ಹಗುರವಾಗಿತ್ತು. ಸೂರ್ಯನ ಬೆಳಕು ಕೋಣೆಯನ್ನು ತುಂಬಿತ್ತು. ಆತ ಎರಡು ವಿಷಯವನ್ನು ಗಮನಿಸಿದ. ಮೊದಲನೆಯದು, ತನ್ನ ಜ್ವರ ಕಡಿಮೆಯಾಗಿದೆ. ಮತ್ತೆ ಎರಡನೆಯದು, ಕೋಣೆಯಲ್ಲಿ ತಾನೊಬ್ಬನೇ ಇದ್ದೇನೆ, ಆ ಮತ್ತೊಬ್ಬ ರೋಗಿ ಹೊರಟು ಹೋಗಿದ್ದಾನೆ. ಒಂದು ಕ್ಷಣ ಅವನಿಗೆ ಸಂಶಯ ಬಂತು. ಆ ರೋಗಿ ಗುಣವಾಗಿ ಹೊರಗೆ ಹೋದನೋ, ಇಲ್ಲ ಸತ್ತೇ ಹೋದನೋ? ವೈದ್ಯರು ಬಂದು ಇವನನ್ನ ಪರೀಕ್ಷಿಸಿ ಆಶ್ಚರ್ಯಪಟ್ರು. ಪವಾಡದಂತೆ ಈತ ಗುಣಮುಖನಾಗಿದ್ದಾನೆ, ಇನ್ನು ಯಾವ ತೊಂದರೆಯೂ ಇಲ್ಲ. ಈತ ವೈದ್ಯರಿಗೆ ಕೇಳಿದ, ನನ್ನದು ಸರಿ, ಆದ್ರೆ ಆ ಕೋಣೆಯಲ್ಲಿದ್ದ ಇನ್ನೊಬ್ಬ ರೋಗಿ ಈಗ ಹೇಗಿದ್ದಾನೆ? ವೈದ್ಯರು ಗಲಿಬಿಲಿಗೊಂಡ್ರು. ಇನ್ನೊಬ್ಬ ರೋಗಿನ? ಈ ಕೋಣೆಯಲ್ಲಿ ಯಾವಾಗ್ಲೂ ಇದ್ದದ್ದು ನೀವೊಬ್ರೆ, ಮತ್ತೊಬ್ರಿಗೆ ಇಲ್ಲಿ ಸ್ಥಳ ಇಲ್ಲವೇ ಇಲ್ಲ. ಈತ ಎದ್ದು ಕುಳಿತು ದಿಟ್ಟಿಸಿ ನೋಡಿದ. ಹೌದು, ಅಲ್ಲಿ ಸ್ಥಳವೇ ಇಲ್ಲ, ಬರೀ ಕಿಟಕಿ ಮಾತ್ರವಿದೆ. ತಕ್ಷಣ ಅವನಿಗೆ ತಿಳಿಯಿತು. ಕಿಟಕಿಗೆ ಅಪಾರದರ್ಶಕ ಕಾಗದ ಅಂಟಿಸೋದ್ರಿಂದ ಅದು ಒಳಗಿನಿಂದ ಕನ್ನಡಿಯಂತೆ ಕಾಣುತ್ತೆ. ಅಂದ್ರೆ ನಿನ್ನೆ ರಾತ್ರಿ ತಾನು ನೋಡಿದ್ದು ತನ್ನದೇ ಮುಖವನ್ನೇ. ಅದು ಬಿಳಿಚಿ ಹೋಗಿ ಗುರುತು ಸಿಗದಂತೆ ಮೃತ್ಯುವಿನ ಮುಖದಂತೆ ಕಾಣುತ್ತಿತ್ತು. ಎಲ್ಲಿಯವರೆಗೆ ಆತ ಕೇವಲ ತನಗಾಗಿ ಪ್ರಾರ್ಥಿಸುತ್ತಿದ್ನೋ ಅಲ್ಲಿಯವರೆಗೂ ಸಂಕಟ ಕಡಿಮೆಯಾಗಿರಲಿಲ್ಲ. ಯಾವಾಗ ಮತ್ತೊಬ್ಬ ನಿದಾನೆ ಅಂತ ಹೇಳಿ ಭಾವಿಸಿ ಅವರಿಗೋಸ್ಕರ ಪ್ರಾರ್ಥಿಸೋದಕ್ಕೆ ತೊಡಗಿದ್ನೋ ಆಗ ತನ್ನ ನೋವು ಮರೆಯಾಯ್ತು, ನಿರಾಳವಾಯ್ತು, ನಿದ್ರೆ ಬಂತು, ಆರೋಗ್ಯ ಸರಿಯಾಯ್ತು. ಅದಕ್ಕೆ ದೊಡ್ಡವರು ಹೇಳ್ತಾರೆ, ಕೇವಲ ನಾನು ನನ್ನದು ನನ್ನ ಕಷ್ಟ ಅಂತ ಬರೀ ನನ್ನದೇ ನೋಡ್ಕೊಳ್ತಿದ್ರೆ ಕಷ್ಟಗಳು ಹೆಚ್ಚಾಗುತ್ತೆ ಅಂತ. ಒಂದು ಕ್ಷಣ ನನ್ನ ನೋವನ್ನ ಮರೆತು ಮತ್ತೊಬ್ಬರ ನೋವಿಗೆ ಸ್ಪಂದಿಸಿದ್ರೆ ನನ್ನ ಬದುಕು ಹಗುರವಾಗುತ್ತದೆ. ಪರರ ದುಃಖಕ್ಕೆ ನೋವಿಗೆ ಸ್ಪಂದಿಸೋದು ಮಾನವ ಧರ್ಮ ಮಾತ್ರವಲ್ಲ, ನಮ್ಮ ಸಂತಾಪಗಳನ್ನ ಕಷ್ಟಗಳನ್ನ ಮರೆಸೋದು ದಿವ್ಯ ಔಷಧವೂ ಹೌದು ಅಂತ ಹೇಳಿ ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ ಈ ಒಂದು ಕಥೆ. ನನಗಂತೂ ತುಂಬಾನೇ ಇಷ್ಟ ಆಯ್ತು ಈ ಕಥೆ. ಹಾಗೆ ಎಷ್ಟು ಒಳ್ಳೆಯ ತಾತ್ಪರ್ಯ ಇರುವಂತಹ ಕಥೆ. ನಿಜ ಅಲ್ವಾ? ನೀವು ಬೇಕಿದ್ರೆ ನೋಡಿ, ನಮಗಾಗಿ ಬೇಡ್ಕೊಳ್ಳೋದು ಅಷ್ಟು ಬೇಗ ನಮಗೆ ಸಿಗೋದಿಲ್ಲ. ಅದೇ ನಾವು ಇಷ್ಟಪಡೋರ್ಗೋ ಅಥವಾ ನಮ್ಮ ಕಷ್ಟಗಳಿಗೆ ಸ್ಪಂದಿಸುವಂತಹ ವ್ಯಕ್ತಿಗಳಿಗೋ ಅಥವಾ ಇನ್ಯಾರೋ ತೊಂದರೆಯಲ್ಲಿದ್ದಾಗ ನಾವು ದೇವರಲ್ಲಿ ಬೇಡ್ಕೊಂಡ್ರೆ ಅದು ಬೇಗ ಈಡೇರುತ್ತೆ ಅಂತಾನೆ ಹೇಳ್ಬಹುದು. ಸೊ ಹಾಗಾಗಿ ನಮ್ಮ ಬದುಕು ಸ್ವಾರ್ಥಕ್ಕಾಗಿ ಇರಬಾರದು. ಕಷ್ಟದಲ್ಲಿ ಇರುವವರಿಗೆ, ನೋವಿನಲ್ಲಿ ಇರುವವರಿಗೆ ಸ್ಪಂದಿಸಿದಾಗ ಮಾತ್ರ ಬದುಕು ಸಾರ್ಥಕವಾಗುತ್ತದೆ. ನಮ್ಮ ಜೀವನದಲ್ಲಿ ಕೂಡ ನಮಗೆ ಯಶಸ್ಸು ಸಿಗುತ್ತೆ, ನಮ್ಮ ಕಷ್ಟಗಳೆಲ್ಲ ಕರಗಿ ಹೋಗುತ್ತೆ ಅಂತಾನೆ ಹೇಳ್ಬೋದು. ಸೊ ಅದೇ ರೀತಿಯಾಗಿ ಇನ್ನೊಂದು ಕಥೆಯನ್ನ ಕೂಡ ನಾನು ನಿಮಗಾಗಿ ಹೇಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಹೇಳ್ತಾ ಇರುವ ಕತೆ ಅಗ್ನಿಗೆ ಆಹುತಿಯಾದ ಹೊಲ ಅಂತ ಹೇಳಿ ಕಥೆಯನ್ನು ಕೇಳೋದಕ್ಕೆ ರೆಡಿದ್ದೀರಾ ಅಲ್ವಾ? ಅಗ್ನಿಗೆ ಆಹುತಿಯಾದ ಹೊಲ. ಶಿರಡಿ ಸಾಯಿಬಾಬಾ ಒಮ್ಮೆ ಮಲಗಿದ್ದ. ರೈತನನ್ನ ಕರೆದರು. ಬಾಬಾರ ಧ್ವನಿಯಿಂದ ಎಚ್ಚೆತ್ತ ರೈತ ಮನೆಯಾಚೆ ಓಡೋಡಿ ಬಂದ. ಬಂದವನೇ ಕೈಜೋಡಿಸಿದ. ಆಗ ಬಾಬಾ, ನಿನ್ನ ಹೊಲದ ಪಕ್ಕದಲ್ಲಿ ಬೆಂಕಿ ಹತ್ತಿಕೊಂಡಿದೆ, ಸದ್ಯದಲ್ಲೇ ನಿನ್ನ ಹೊಲಕ್ಕೂ ತಗುಲಬಹುದು ಎಂದು ಎಚ್ಚರಿಸಿದರು. ಬಾಬಾರ ಮಾತುಗಳನ್ನ ವಿಶ್ವಾಸದಲ್ಲಿಟ್ಟ ರೈತ ಕೂಡಲೇ ತನ್ನ ಹೊಲದತ್ತ ಓಡಿದ. ನೋಡಿದರೆ ಅಲ್ಲಿ ಬೆಂಕಿಯೇ ಇಲ್ಲ. ಸುತ್ತಮುತ್ತ ನೋಡುತ್ತಾನೆ, ಎಲ್ಲಿಯೂ ಬೆಂಕಿಯ ಕೆನ್ನಾಲಿಗೆ ಕಾಣಿಸಲೇ ಇಲ್ಲ. ಹೊಲ ಇದ್ದಂತೆಯೇ ಇದೆ. ಬಾಬಾ ಯಾಕೆ ಹೀಗೆ ಹೇಳಿದ್ರು ಅಂತ ರೈತ ಯೋಚಿಸಿದ. ತಿಳಿಯದೇ ಸಾಯಿ ಬಾಬಾರತ್ತ ಹಿಂತಿರುಗಿದ. ಬಾಬಾ, ನೀವೇನು ಯೋಚಿಸಬೇಡಿ, ನನ್ನ ಹೊಲಕ್ಕೆ ಬೆಂಕಿ ತಗುಲಿಲ್ಲ ಎಂದ ಆ ರೈತ. ಬಾಬಾ ಮತ್ತೆ ಹೇಳಿದ್ರು, ಹೋಗು ಬೇಗ, ನಿನ್ನ ಹೊಲಕ್ಕೆ ಬೆಂಕಿ ತಗುಲಿದೆ, ಕೂಡಲೇ ಹೋಗಿ ದವಸ ಧಾನ್ಯಗಳನ್ನು ರಕ್ಷಿಸು. ಬಾಬಾರ ಮಾತು ಕೇಳಿದ ರೈತ ಮತ್ತೆ ಹೊಲದತ್ತ ಹೋದ. ಬಾಬಾ ಹೇಳಿದ ಮಾತು ದಿಟವಾಗಿತ್ತು. ರೈತನ ಹೊಲಕ್ಕೆ ಬೆಂಕಿ ಹತ್ತಿಕೊಂಡಿತ್ತು. ಬೆಳೆದ ಬೆಳೆಗಳೆಲ್ಲವೂ ನಾಶವಾಗುವ ಹಂತದಲ್ಲಿತ್ತು. ರೈತ ಸಹಾಯಕ್ಕಾಗಿ ಕೂಗಿಕೊಂಡ. ಅಕ್ಕಪಕ್ಕದ ಹೊಲದವರು ಓಡೋಡಿ ಬಂದರು, ನೀರು ಎರಚಿದ್ರು, ಪ್ರಯೋಜನವಾಗಲಿಲ್ಲ, ಬೆಂಕಿ ಆರಲಿಲ್ಲ. ಆಗ ರೈತನಿಗೆ ಬಾಬಾರ ನೆನಪಾಯಿತು. ಬಾಬಾರ ಕೃಪೆಯಿಂದ ಮಾತ್ರವೇ ತನ್ನ ಹೊಲ ಬೆಳೆ ಉಳಿಯುತ್ತದೆ ಎಂದು ಭಾವಿಸಿದ. ಹಿಂದಿರುಗಿ ಹೋಗಿ ಸಾಯಿ ಬಾಬಾರ ಪಾದಕ್ಕೆ ಎರಗಿದ. ನೀವೇ ನನ್ನನ್ನು ಕಾಪಾಡಬೇಕು ಎಂದು ಬೇಡಿಕೊಂಡ. ರೈತನ ಮಾತಿಗೆ ಸಾಯಿಬಾಬಾ ಒಪ್ಪಿದರು. ಆತನ ಹೊಲದತ್ತ ಹೋಗಿ ಬೆಂಕಿಯ ಮೇಲೆ ಸ್ವಲ್ಪ ನೀರು ಚಮಕಿಸಿದರು. ಬೆಂಕಿಯನ್ನು ಉದ್ದೇಶಿಸಿ, ನೀನೇನು ಮಾಡುತ್ತಿದ್ದೀಯಾ, ಮೊದಲೇ ಈತ ಬಡವ, ಇವನ ಬೆಳೆಯನ್ನು ಸುಟ್ಟರೆ ಅವನ ಗತಿಯೇನು ಎಂದರು. ಬಾಬಾರ ಸೂಚನೆಗೆ ಬೆಂಕಿ ಮಣಿಯಿತು, ಕೂಡಲೇ ನಂದಿತು. ಇದು ಪವಾಡವಲ್ಲದೆ ಮತ್ತೇನು? ಎಷ್ಟು ಚೆನ್ನಾಗಿರುವಂತಹ ಒಂದು ಕಥೆಯಾಗಿದೆ. ಬಾಬಾರ ಪವಾಡವನ್ನು ತಿಳಿಸುವಂತಹ ಕಥೆಯಾಗಿದೆ. ಹಾಗೆ ನನಗಂತೂ ಈ ಕಥೆ ತುಂಬಾ ಇಷ್ಟ ಆಯಿತು. ಹಾಗೆ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9686609 9627 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸುವುದರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಈ ಚಿಚಸ್ ಅಂತಕ್ಕಂಗೆ ಒಂದು ಸಾಂಗ್ ಹೇಳ್ಬಿಡ್ತೀನಿ ಕೇಳು.
1: ಹೇಳು.
0: ಲಕ್ಕಂಡಿ ಕಡ್ಡಿಪುಡಿ ಲಕ್ಷ್ಮೀಸನೋ ಬಕ್ಸೀಸನೋ, ಲಂಗು ಲಗಾಮ ಲವಣ ಫಕೀರ, ಲಂಗ ದವಣಿ ಹಾಕಲ ಸಕೀರ, ದೊಡ್ಡವ್ರು ಬಿಡಲ್ಲ ಸಣ್ಣವ್ರು ಬಗ್ಗಲ್ಲ, ಕಾಲ್ ಕೆ ಜಿ ಬೆಣ್ಣೆ ಬಾಯಲಾಕೋ ಸುಮ್ಮನೆ ವಾಲಾಡು ಗುಂಪೆ ಹೆಂಗದೆ.

0: ಮನೆಯಲ್ಲಿರುವ ಪ್ರತಿಯೊಂದು ಹೆಣ್ಣಿನ ನಗು ಆ ಮನೆಯ ನಿಜವಾದ ಶ್ರೀಮಂತಿಕೆ. ಈ ವರ ಮಹಾಲಕ್ಷ್ಮಿ ಹಬ್ಬ ಪ್ರತಿಯೊಂದು ಕುಟುಂಬಕ್ಕೂ ಸಂತೋಷ, ಸಮೃದ್ಧಿ ಮತ್ತು ನೆಮ್ಮದಿ ತರಲಿ ಎಂದು ಆಶಿಸುವವರು ಮೈಸೂರಿನ ಸಿಹಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಸರ್ವರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ.
2: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
4: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
2: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
4: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಅಲಕಲ, ಊರ್ ಬಿಟ್ಟು ಓಡ್ಸವ್ರೆ, ಕಾಲೇಜ್ ಸೇರ್ಕೊಂಡಿದ್ದೀವಿ.

0: ಬುಡ್ಲ ಮಂಡ್ಯಾರ ತುಂಬಾ ಸಾಣೆ ಹಿಡಿದ್ರೆ ಚಾಕು ಇರಲ್ಲ, ಹ್ಯಾಂಡಲ್ ಇರ್ತದೆ. ಸುಳ್ಳು ಒರಿಜಿನಲ್ ಸತ್ಯ ಡೂಪ್ಲಿಕೇಟ್. ಸಾಂಬ್ರಾಣಿ ಹೋಗಿ ಹಂಗೆ 3 ದಿನದ ಬಾಳ್. ಎಕ್ಸ್ಟ್ರಾಡಿನರಿ. ಮೊಟ್ಟೆ ತಿಂದ್ರೆ ಮರಿ ಇಲ್ಲ, ಕೋಳಿ ತಿಂದ್ರೆ ಮೊಟ್ಟಿಲ್ಲ. ಪಾಪ ಮಾಡಿದ್ರೆ ಪೇಮೆಂಟ್ ಇದೆ, ಸ್ವಪ್ನಕ್ಕೆ ಬಡ್ಡಿ ಬೀಳ್ತದೆ. ಲೆಕ್ಕ ಬರ್ಕಳಿ ಬರ್ಕಳಿ ಬರ್ಕಳಿ.
1: ಹೂವಿ ಕೆಲ್ಸ ಇಲ್ಲ ಅರಳುತ್ತವೆ, ಹುಡುಗರ ಕೆಲ್ಸ ಇಲ್ಲ ನರಳುತ್ತವೆ. ಒಂದಿಷ್ಟು ಹಿಂಗೆ ಹೇಳ್ತೀವಿ ನಾವು, ಮಿಕ್ಕಿದೆ ನಮ್ಮ

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಎಡಬಟ್ಟಾಯ್ತು, ತಲೆ ಕೆಟ್ಟ ಹೋಯ್ತು, ಎಡಬಟ್ಟು.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಓ, ಯಾವ್ದು ಮೆಸೇಜ್ ಬಂತು?
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
2: ಮನೆಯಲ್ಲಿರುವ ಪ್ರತಿಯೊಂದು ಹೆಣ್ಣಿನ ನಗು ಆ ಮನೆಯ ನಿಜವಾದ ಶ್ರೀಮಂತಿಕೆ. ಈ ವರ ಮಹಾಲಕ್ಷ್ಮಿ ಹಬ್ಬ ಪ್ರತಿಯೊಂದು ಕುಟುಂಬಕ್ಕೂ ಸಂತೋಷ, ಸಮೃದ್ಧಿ ಮತ್ತು ನೆಮ್ಮದಿ ತರಲಿ ಎಂದು ಆಶಿಸುವವರು ಮೈಸೂರಿನ ಸಿಹಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಸರ್ವರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ.
0: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
4: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರೂ ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
0: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
4: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
5: Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common and march in a cooperative way on that road which is bound to lead us.

ಎಲ್ಲರಿಗೂ ನಮಸ್ಕಾರ. ಅರುಣ್ ಜೋಳದ ಕುಡ್ಲಿಯವರು ನಡೆಸುತ್ತಿರುವಂತಹ ಅಂಬೇಡ್ಕರ್ ಓದು ಸರಣಿಗೆ ಸ್ವಾಗತ. ನಾನು ರವೀಂದ್ರ ಭಟ್, ಪ್ರಜಾವಾಣಿ ಕಾರ್ಯನಿರ್ವಾಹಕ ಸಂಪಾದಕ. ಇವತ್ತು ನಾನು ಅಂಬೇಡ್ಕರ್ ಅವರ ಒಂದು ಲೇಖನವನ್ನು ಇಲ್ಲಿ ಓದ್ತಾ ಇದ್ದೇನೆ. ಪರಿಶಿಷ್ಟ ಜಾತಿಗಳ ಕುಂದುಕೊರತೆಗಳು ಎನ್ನುವಂತಹ ಲೇಖನ. ಡಾಕ್ಟರ್ ಅಂಬೇಡ್ಕರ್ ಅವರು 1942 ಅಕ್ಟೋಬರ್ 29 ಗವರ್ನರ್ ಜನರಲ್ಲಿಗೆ ಸಲ್ಲಿಸಿದಂತಹ ಮನವಿ. ಈ ಮನವಿಯಲ್ಲಿ 4 ಮನವಿಗಳಿದ್ದಾವೆ. ಮೊದಲನೇದಾಗಿ ರಾಜಕೀಯ ಕುಂದುಕೊರತೆಗಳು, ಎರಡನೇದಾಗಿ ಶೈಕ್ಷಣಿಕ ಕುಂದುಕೊರತೆಗಳು, ಮೂರನೇದಾಗಿ ಇತರ ಕುಂದುಕೊರತೆಗಳು, ಹಾಗೂ 4 ಯಾತನೆಗೊಳಗಾದ ಜನರಿಗಾಗಿ ಸರ್ಕಾರದ ಕರ್ತವ್ಯ ಅಂತ. ಈ 4 ಕುಂದುಕೊರತೆಗಳಲ್ಲಿ ನಾನು ಶೈಕ್ಷಣಿಕ ಕುಂದುಕೊರತೆಗಳು ವಿಭಾಗವನ್ನು ಮಾತ್ರ ಇಲ್ಲಿ ವಾಚನ ಮಾಡ್ತಾ ಇದ್ದೇನೆ. ಶೈಕ್ಷಣಿಕ ಕುಂದುಕೊರತೆಗಳು: ಉನ್ನತ ಶಿಕ್ಷಣದಲ್ಲಿ ಸಹಾಯದ ಕೊರತೆ. ಪರಿಶಿಷ್ಟ ಜಾತಿಯ ಯುವಕರು ಪಡೆಯುತ್ತಿರುವ ಉನ್ನತ ಶಿಕ್ಷಣದ ಬೆಳವಣಿಗೆಯನ್ನು ಅವಲೋಕಿಸಿದಾಗ ಮುಂದಿನ ತರ್ಕಬದ್ಧ ನಿರ್ಣಯಗಳನ್ನು ಊಹಿಸಬಹುದು. 1, ಕಲೆ ಮತ್ತು ಕಾನೂನುಗಳಿಗೆ ಸಂಬಂಧಿಸಿದ ಶಿಕ್ಷಣ ತೃಪ್ತಿಕರವಾಗಿ ಮುಂದುವರಿಯುತ್ತಿದೆ. ವಿಜ್ಞಾನ ಮತ್ತು ಇಂಜಿನಿಯರಿಂಗ್ ಕ್ಷೇತ್ರಗಳ ಶಿಕ್ಷಣದಲ್ಲಿ ಯಾವ ಪ್ರಗತಿಯನ್ನೂ ಸಾಧಿಸಲಾಗಿಲ್ಲ. ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿನ ಉನ್ನತ ಶಿಕ್ಷಣವಂತೂ ಬಹುದೂರದ ಸಂಗತಿ. ಈ ದುಃಖಕರ ಪರಿಸ್ಥಿತಿಯನ್ನು ಸಮಂಜಸ ರೀತಿಯಲ್ಲಿ ಗ್ರಹಿಸಬೇಕಾಗಿದೆ. ಸಾರ್ವಜನಿಕ ಸೇವೆಗಳಲ್ಲಿ ಪರಿಶಿಷ್ಟ ಜಾತಿಗಳ ಪ್ರವೇಶದ ಪ್ರಶ್ನೆಯನ್ನು ಚರ್ಚಿಸುವಾಗ ಪರಿಶಿಷ್ಟ ಜಾತಿಗಳ ಕ್ಷೇಮ ಸಹಾನುಭೂತಿ ಇರುವ ಸಾರ್ವಜನಿಕ ಸೇವಾ ಆಯೋಗದ ಮೇಲೆ ಸಂಪೂರ್ಣವಾಗಿ ಅವಲಂಬಿಸಿದೆ, ಮತ್ತು ಈ ಸಾರ್ವಜನಿಕ ಸೇವಾ ಆಯೋಗಕ್ಕೆ ಸಹಾನುಭೂತಿ ಇರಬೇಕಾದರೆ ಅದು ದೇಶದ ರಾಷ್ಟ್ರೀಯ ಜೀವನದ ಬೇರೆ ಬೇರೆ ಜನರ ಮತ್ತು ಮುಖ್ಯವಾಗಿ ಪರಿಶಿಷ್ಟ ಜಾತಿಗಳ ಪ್ರತಿನಿಧಿಯಾಗಿರಬೇಕು. ಅಧಿಕಾರ ವಹಿಸಲು ಅನುಮತಿ ದೊರಕುವ ನೌಕರಿಗಳ ಸಂಖ್ಯೆ ಎಷ್ಟೇ ಹೆಚ್ಚಿನದಾಗಿರಲಿ, ಅದು ಗುಮಾಸ್ತಿಕೀಯ ನೌಕರಿಗಳಿಗೆ ಮಾತ್ರ ಸೀಮಿತಗೊಂಡಿದ್ದರೆ ಪರಿಶಿಷ್ಟ ಜಾತಿಗಳ ಪ್ರಾತಿನಿಧ್ಯದ ಪರಿಣಾಮ ಏನೇನು ಇರುವುದು ಎಂಬುದನ್ನು ಇಲ್ಲಿ ಸೇರಿಸಬೇಕು. ವಿದ್ಯಾವಂತ ಯುವಕರಿಗೆ ಜೀವನೋಪಾಯವನ್ನು ಒದಗಿಸುವ ದೃಷ್ಟಿಕೋನದಿಂದ ಇದು ಒಳ್ಳೆಯದಿರಬಹುದು. ಪರಿಶಿಷ್ಟ ಜಾತಿಗಳ ಪರಿಸ್ಥಿತಿಯನ್ನು ಕುರಿತಂತೆ ಅದು ಪರಿಣಾಮಕಾರಿಯಾಗುವುದು ಅಸಾಧ್ಯ. ಗುಮಾಸ್ತಿಕೆಯ ನೌಕರಿಗಳಿಗಿಂತ ಭಿನ್ನವಾದ ಕಾರ್ಯನಿರ್ವಾಹಕ ಹುದ್ದೆಗಳು, ಆಯಕಟ್ಟಿನ ಹುದ್ದೆಗಳು, ರಾಜ್ಯದ ವ್ಯವಹಾರಗಳಿಗೆ ಒಂದು ಹೊಸ ದಿಕ್ಕನ್ನು ನೀಡಬಲ್ಲ ಹುದ್ದೆಗಳು, ಕಾರ್ಯನಿರ್ವಾಹಕ ಹುದ್ದೆಯನ್ನು ಪಡೆಯಲು ಉನ್ನತ ದರ್ಜೆಯ ಶಿಕ್ಷಣ ಅವಶ್ಯಕ ಎಂಬುದು ಸುಸ್ಪಷ್ಟವಾಗಿದೆ. ಅಂತಹ ಹುದ್ದೆಗಳು ಉನ್ನತ ವಿದ್ಯಾಭ್ಯಾಸವನ್ನು ಪಡೆದವರಿಗೆ ಹೊರತು ಇತರರಿಗೆ ಮುಕ್ತವಲ್ಲ. ಕಲೆ ಮತ್ತು ಕಾನೂನು ಕ್ಷೇತ್ರಗಳ ಶಿಕ್ಷಣ ಪರಿಶಿಷ್ಟ ಜಾತಿಗಳ ಪದವೀಧರರಿಗೆ ಆಗಲಿ ಸಾರ್ವಜನಿಕರಿಗೆ ಆಗಲಿ ಹೆಚ್ಚು ಬೆಲೆಯುಳ್ಳದ್ದು ಆಗಲು ಸಾಧ್ಯವಿಲ್ಲ. ಹಿಂದೂಗಳಿಗೆ ಸಹ ಅದು ಬಹು ಹೆಚ್ಚಿನ ಬೆಲೆಯುಳ್ಳದ್ದೇನೂ ಆಗಿಲ್ಲ. ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿನ ಉನ್ನತ ಶಿಕ್ಷಣ ಪರಿಶಿಷ್ಟ ಜಾತಿಗಳಿಗೆ ಸಹಾಯ ಮಾಡುವಂಥದ್ದು, ಆದರೆ ಇದು ಪರಿಶಿಷ್ಟ ಜಾತಿಗಳ ಸಂಪಾದನೆಗೆ ಎಟಕುವಂಥದ್ದಲ್ಲ ಎಂಬುದು ಸುವ್ಯಕ್ತವಾಗಿದೆ. ಅವರುಗಳಲ್ಲಿ ಬಹಳಷ್ಟು ಮಂದಿ ತಮ್ಮ ಮಕ್ಕಳನ್ನು ಕಲೆ ಮತ್ತು ಕಾನೂನುಗಳಿಗೆ ಸಂಬಂಧಿಸಿದ ಪಠ್ಯಕ್ರಮಗಳನ್ನು ವ್ಯಾಸಂಗ ಮಾಡಲೆಂದು ಕಳಿಸಲು ಇದೇ ಕಾರಣ. ಸರ್ಕಾರದ ಸಹಾಯವಿಲ್ಲದಿದ್ದರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಉನ್ನತ ಶಿಕ್ಷಣ ಕ್ಷೇತ್ರ ಪರಿಶಿಷ್ಟ ಜಾತಿಗಳಿಗೆ ಎಂದಿಗೂ ಮುಕ್ತವಾಗುವುದಿಲ್ಲ. ಮತ್ತು ಈ ವಿಷಯವಾಗಿ ಅವರುಗಳಿಗೆ ನೆರವು ನೀಡಲು ಕೇಂದ್ರ ಸರ್ಕಾರ ಮುಂದೆ ಬರಬೇಕಾದ್ದು ಕೇವಲ ನ್ಯಾಯ ಹಾಗೂ ಉಚಿತವಾಗಿದೆ. ಭಾರತ ಸರ್ಕಾರವು ಮುಂದಿನ ಸೂಚನೆಯನ್ನು ಒಪ್ಪಿಕೊಂಡಲ್ಲಿ ಸಮಸ್ಯೆ ಬಗೆಹರಿಯುತ್ತದೆ. 1, ಭಾರತದ ವಿಶ್ವವಿದ್ಯಾಲಯಗಳಲ್ಲಿ ಅಥವಾ ಇತರ ವಿಜ್ಞಾನ ಮತ್ತು ತಂತ್ರಶಾಸ್ತ್ರಗಳ ತರಬೇತಿ ಸಂಸ್ಥೆಗಳಲ್ಲಿ ವಿಜ್ಞಾನ ಮತ್ತು ತಂತ್ರಶಾಸ್ತ್ರಗಳನ್ನು ವ್ಯಾಸಂಗ ಮಾಡುವ ಪರಿಶಿಷ್ಟ ಜಾತಿಗಳ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಪಡೆಯುವಂತೆ 2 ಲಕ್ಷ ರೂಪಾಯಿಗಳ ವಾರ್ಷಿಕ ಅನುದಾನ. 2, ಇಂಗ್ಲೆಂಡು, ಡೊಮಿನಿಯನ್ ರಾಜ್ಯಗಳು, ಯುರೋಪು ಮತ್ತು ಅಮೆರಿಕ ಮುಂತಾದ ವಿದೇಶಗಳ ವಿಶ್ವವಿದ್ಯಾಲಯಗಳಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನಗಳನ್ನು ಅಭ್ಯಸಿಸಿರುವ ಪರಿಶಿಷ್ಟ ಜಾತಿಗಳ ವಿದ್ಯಾರ್ಥಿಗಳ ವಿದ್ಯಾರ್ಥಿ ವೇತನಕ್ಕಾಗಿ ವೆಚ್ಚ ಮಾಡಲು 1 ಲಕ್ಷ ರೂಪಾಯಿಗಳ ವಾರ್ಷಿಕ ಅನುದಾನ. ಭಾರತ ಸರ್ಕಾರವು ಈ ಹೊಣೆಯನ್ನು ವಹಿಸಲು ಯಾವ ಅಡ್ಡಿಯೂ ಇಲ್ಲ. ವಿದ್ಯಾಭ್ಯಾಸವು ಶಾಸನ ರಚನೆಯ ಉದ್ದೇಶಗಳಲ್ಲಿ ಕೇಂದ್ರ ವಸ್ತು ಅಲ್ಲ ಎಂಬುದು ನಿಜ. ಆದರೂ ಭಾರತ ಸರ್ಕಾರದ ಅಧಿನಿಯಮದ ಸೆಕ್ಷನ್ 152 ಪ್ರಕಾರ ಕೇಂದ್ರ ಸರ್ಕಾರ ಯಾವುದೇ ಉದ್ದೇಶಕ್ಕಾಗಿ ಅನುದಾನಗಳನ್ನು ನೀಡಬಹುದು, ಮತ್ತು ಆ ಸಂಬಂಧದಲ್ಲಿ ಕೇಂದ್ರೀಯ ವಿಧಾನಮಂಡಲವು ಮಾಡಬಹುದಾದ ಕಾನೂನಿನಲ್ಲಿ ಈ ಉದ್ದೇಶವು ಒಂದಾಗಿದ್ದರೆ ವಿರೋಧ ಸೂಚಿಸುವುದಿಲ್ಲ. ವಿದ್ಯಾಸಂಸ್ಥೆಗಳಿಗೆ ಸಹಾಯ ಮಾಡಲು ಭಾರತ ಸರ್ಕಾರವು ಈ ಶಕ್ತಿಯನ್ನು ಬಳಸಿಕೊಂಡಿದೆ. ಕೇಂದ್ರಾಡಳಿತಕ್ಕೆ ಹೊರತಾಗಿ ಪ್ರದೇಶಗಳಿದ್ದು ಕೇಂದ್ರ ಹುಟ್ಟುವಳಿಗಳಿಂದ ಸಹಾಯಧನವನ್ನು ಸ್ವೀಕರಿಸುವ ವಿದ್ಯಾಸಂಸ್ಥೆಗಳ ಒಂದು ಪಟ್ಟಿಯನ್ನು ಇಲ್ಲಿ ಕೊಡಲಾಗಿದೆ.
ವಿದ್ಯಾಸಂಸ್ಥೆಗಳು ಭಾರತೀಯ ಮಹಿಳಾ ವಿಶ್ವವಿದ್ಯಾಲಯ ಬೊಂಬಾಯಿ ಈ ವಿದ್ಯಾಸಂಸ್ಥೆಗೆ 1937-38 ಮತ್ತು 1941-42 50,000 ರೂಪಾಯಿಗಳನ್ನು ಪುನರಾವರ್ತನೆಯಾಗದ 2 ಸಹಾಯಧನಗಳನ್ನು ನೀಡಲಾಗಿದೆ. ವಿಶ್ವಭಾರತಿ ಶಾಂತಿನಿಕೇತನ 25,000 ರೂಪಾಯಿ, ಅಂತರ ವಿಶ್ವವಿದ್ಯಾಲಯ ಮಂಡಳಿ 1,000 ರೂಪಾಯಿ, ಆಂಗ್ಲೋ ಇಂಡಿಯನ್ ಮತ್ತು ಯುರೋಪಿಯನ್ ವಿದ್ಯಾಭ್ಯಾಸದ ಅಂತರ ಪ್ರಾಂತೀಯ ಮಂಡಳಿ 3,600 ರೂಪಾಯಿ, ಅಲ್ಲದೆ ವೈಜ್ಞಾನಿಕ ಸಂಘಗಳಾದ ಇಂಡಿಯನ್ ಅಸೋಸಿಯೇಷನ್ ಫಾರ್ ದಿ ಕಲ್ಟಿವೇಷನ್ ಆಫ್ ಸೈನ್ಸ್ ಕಲ್ಕತ್ತಾ 18,000 ರೂಪಾಯಿ, ರಾಯಲ್ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಕಲ್ಕತ್ತಾ 2,500, ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ ಕಲ್ಕತ್ತಾ 37,000, ಹೀಗೆ ಸಾಕಷ್ಟು ಸಂಸ್ಥೆಗಳಿಗೆ ಕೇಂದ್ರ ಸರ್ಕಾರ ಅನುದಾನವನ್ನು ನೀಡಿದೆ. ಭಾರತ ಸರ್ಕಾರ ಪ್ರತಿ ವರ್ಷವೂ ಅಲಿಘರ್ ಮುಸ್ಲಿಂ ವಿಶ್ವವಿದ್ಯಾಲಯಕ್ಕೆ ಕೊಡುವ 3 ಲಕ್ಷಗಳ ಮತ್ತು ವಾರಣಾಸಿಯ ಹಿಂದೂ ವಿಶ್ವವಿದ್ಯಾಲಯಕ್ಕೆ ಕೊಡುವ 3 ಲಕ್ಷಗಳ ವಾರ್ಷಿಕ ಆರ್ಥಿಕ ಸಹಾಯವನ್ನ ಇದರಲ್ಲಿ ಸೇರಿಲ್ಲ. ಈ 2 ವಿಶ್ವವಿದ್ಯಾಲಯಗಳಿಗೆ ಕೇಂದ್ರ ಸರ್ಕಾರವು ನೀಡುವ ಆರ್ಥಿಕ ಸಹಾಯದಿಂದ ಭಾರತ ಮತ್ತು ವಿದೇಶಗಳಲ್ಲಿನ ಉನ್ನತ ಶಿಕ್ಷಣದ ವಿಷಯದಲ್ಲಿ ಸಹಾಯಕ್ಕಾಗಿ ಪರಿಶಿಷ್ಟ ಜಾತಿಗಳ ಸಲುವಾಗಿ ಮಾಡಿರುವ ಹಕ್ಕೊತ್ತಾಯ ಹೆಚ್ಚಿನ ಬೆಂಬಲವನ್ನು ಪಡೆಯುತ್ತದೆ. ಈ ವಿಶ್ವವಿದ್ಯಾಲಯಗಳಿಗೆ ನೀಡುವ ಸಹಾಯಧನ ವಾಸ್ತವದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಕೋಮುಗಳಲ್ಲಿನ ಉನ್ನತ ಶಿಕ್ಷಣಕ್ಕೆ ನೆರವು ನೀಡಲೆಂದು ಕೊಡುವ ಸಹಾಯಧನ. ಹೀಗಿರುವಲ್ಲಿ ಪರಿಶಿಷ್ಟ ಜಾತಿಗಳಿಗೆ ಉನ್ನತ ಶಿಕ್ಷಣಕ್ಕೆ ಉತ್ತೇಜನ ಕೊಡಲು ವಾರ್ಷಿಕವಾಗಿ 3 ಲಕ್ಷ ರೂಪಾಯಿಗಳ ಅಂಥದೇ ಸಹಾಯಧನ ನೀಡಲು ಕೇಂದ್ರ ಸರ್ಕಾರವು ಆರಂಭಿಸದಿರಲು ಯಾವ ಕಾರಣವೂ ಇಲ್ಲ. ಪರಿಶಿಷ್ಟ ಜಾತಿಗಳ ಅಂತಸ್ತನ್ನು ಏರಿಸುವುದು ತಮ್ಮ ಕರ್ತವ್ಯ ಎಂದು ಪದೇ ಪದೇ ಘೋಷಿಸಿರುವ ಸರ್ಕಾರಕ್ಕೆ ಹಾಗೆ ಮಾಡಲು ಆಸಕ್ತಿ ಇದ್ದರೆ ಕೇಂದ್ರ ಸರ್ಕಾರದ ಶಿಕ್ಷಣ ಮುಂಗಡ ಪತ್ರದಲ್ಲಿ ಅಂಥದೇ ಅವಕಾಶವನ್ನು ಅವರಿಗಾಗಿ ಮಾಡಲು ಇನ್ನೂ ಕಾಲಮಿಂಚಿಲ್ಲ. ಈ ಕಾರ್ಯಯೋಜನೆಯನ್ನು ಜಾರಿಗೆ ತಂದರೆ ಪರಿಶಿಷ್ಟ ಜಾತಿಗಳ ಪರಿಸ್ಥಿತಿ ಮತ್ತು ಅಂತಸ್ತುಗಳಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳುಂಟಾಗುತ್ತದೆ. ಪರಿಶಿಷ್ಟ ಜಾತಿಗೆ ಇದು ಬಹುಮುಖ್ಯವಾದ ಅವಕಾಶ. ಈ ಕಾರ್ಯಯೋಜನೆಯನ್ನು ಸಹಾಯಧನ ವ್ಯವಸ್ಥೆಯ ಬದಲಾಗಿ ಸಾಲ ಯೋಜನೆಯನ್ನಾಗಿಸಲು ಅವರು ಸಿದ್ಧರಾಗಿದ್ದಾರೆ. ಈ ವಿದ್ಯಾರ್ಥಿ ವೇತನವನ್ನು ಪಡೆಯುವ ಪರಿಶಿಷ್ಟ ಜಾತಿಯ ಯುವಕರು ಅವರಿಗೆ ನೌಕರಿ ದೊರೆತಾಗ ಅಥವಾ ಒಂದು ಕಾಲಾವಧಿಯಲ್ಲಿ ಕಡಿಮೆ ಶ್ರೇಣಿಯ ಸಂಬಳ ಪಡೆದು ಸರ್ಕಾರಕ್ಕೆ ಸೇವೆ ಸಲ್ಲಿಸುವ ಅವಕಾಶ ದೊರೆತಾಗ ತಾವು ಸ್ವೀಕರಿಸಿದ ಮೊತ್ತವನ್ನು ಹಿಂದಿರುಗಿಸಬೇಕಾಗಿ ಬಂದರೂ ಅದರ ಸೌಲಭ್ಯವನ್ನು ಪಡೆಯುವುದರಿಂದ ಸಂತೋಷಗೊಳ್ಳುತ್ತಾರೆ. ಸರ್ಕಾರವು ಈ ಸೂಚನೆಯನ್ನು ಸ್ವೀಕರಿಸುವುದರಲ್ಲಿ ಯಾವ ಆಕ್ಷೇಪಣೆ ಇರಲು ಸಾಧ್ಯವಿಲ್ಲ. ಪರಿಶಿಷ್ಟ ಜಾತಿಗಳ ವಿದ್ಯಾರ್ಥಿಗಳಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನಗಳಲ್ಲಿನ ಉನ್ನತ ಶಿಕ್ಷಣವನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ನಾನು ಇನ್ನೆರಡು ಸೂಚನೆಗಳನ್ನು ನೀಡುತ್ತೇನೆ. ಮೊದಲನೆಯದು, ಪರಿಶಿಷ್ಟ ಜಾತಿಗಳ ವಿದ್ಯಾರ್ಥಿಗಳಿಗೆ ಗಣಿ ಶಾಲೆಗಳಲ್ಲಿ ಅವಕಾಶ ಮಾಡಿಕೊಡುವುದು. ಧನ್ಬಾದ್ನಲ್ಲಿರುವ ಭಾರತೀಯ ಗಣಿ ಶಾಲೆ ಭಾರತ ಸರ್ಕಾರದ ನಿಯಂತ್ರಣದಲ್ಲಿದೆ. ಈ ಶಾಲೆಯಲ್ಲಿ ಗಣಿ ಇಂಜಿನಿಯರಿಂಗ್ ಮತ್ತು ವಿಜ್ಞಾನಗಳಿಗೆ ಸಂಬಂಧಿಸಿದಂತೆ ಉನ್ನತ ದರ್ಜೆಯ ಬೋಧನೆ ಲಭಿಸುತ್ತದೆ. ಈ ಭಾರತೀಯ ಗಣಿ ಶಾಲೆಯಲ್ಲಿ ದೊರಕುವ ತರಬೇತಿಯಿಂದ ನಮ್ಮ ದೇಶದ ಕಲ್ಲಿದ್ದಲು ಗಣಿ ಉದ್ಯಮ ಮತ್ತು ಇತರ ಖನಿಜ ಉದ್ಯಮಗಳಲ್ಲಿ ಸೇವೆ ಸಲ್ಲಿಸಲು ಯುವಕರಿಗೆ ಸಿದ್ಧತೆ ಸಿಗುವುದೆಂದು ಎಣಿಸಲಾಗಿದೆ. ಈ ಶಾಲೆಯಲ್ಲಿ ಸದ್ಯದಲ್ಲಿ ತರಬೇತಿ ಪಡೆಯುತ್ತಿರುವ ವಿದ್ಯಾರ್ಥಿಗಳ ಸಂಖ್ಯೆ ಸುಮಾರು 97. ಇಲ್ಲಿ ಭಾರತದ ಎಲ್ಲಗಳಿಂದ ವಿದ್ಯಾರ್ಥಿಗಳಿಗೆ ಮುಕ್ತ ಪ್ರವೇಶವಿದೆ. ಈ 97 ಜನರಲ್ಲಿ ಪರಿಶಿಷ್ಟ ಜಾತಿಗಳಿಗೆ ಸೇರಿದ ಒಬ್ಬ ವಿದ್ಯಾರ್ಥಿಯೂ ಇಲ್ಲ ಎಂದು ವಿಚಾರಣೆಯಿಂದ ತಿಳಿದು ಬಂದಿದೆ. ಪರಿಶಿಷ್ಟ ಜಾತಿಗಳ ವಿದ್ಯಾರ್ಥಿಗಳು ಭಾರತೀಯ ಗಣಿ ಶಾಲೆಯ ಸೌಲಭ್ಯವನ್ನು ಹೊಂದಲು ಸಾಧ್ಯವಾಗುವ ವಿಷಯವನ್ನು ಪರಿಶೀಲಿಸಲು ಭಾರತ ಸರ್ಕಾರ ಕೆಲವು ವಿಶೇಷ ಕ್ರಮಗಳನ್ನು ಕೈಗೊಳ್ಳಬೇಕಾದ್ದು ತೀರಾ ಅಗತ್ಯ. ಈ ಗುರಿಯನ್ನು ಸಾಧ್ಯವಾಗಿಸಿಕೊಳ್ಳಲು ಅಗತ್ಯವಾದವುಗಳು: 1. ಪ್ರವೇಶ ಪಡೆಯಲು ಅಗತ್ಯವಿರುವ ಕನಿಷ್ಠ ಮಟ್ಟದ ವಿದ್ಯೆಯನ್ನು ಹೊಂದಿರುವ ಪರಿಶಿಷ್ಟ ಜಾತಿಯ ಯುವಕರಿಗೆ ನಿರ್ದಿಷ್ಟ ಸಂಖ್ಯೆಯ ಸ್ಥಾನವನ್ನು ಮೀಸಲಿರಿಸುವುದು. ಶುಲ್ಕ ವಿನಾಯಿತಿಯ ಅನುದಾನ, ವಿದ್ಯಾರ್ಥಿ ವೇತನದ ಅನುದಾನ. ಪ್ರವೇಶಾವಕಾಶಗಳ ಒಟ್ಟು ಸಂಖ್ಯೆಯ 1/10 ಭಾಗವನ್ನು ಪರಿಶಿಷ್ಟ ಜಾತಿಗಳಿಗೆ ಮೀಸಲಿಡಬೇಕು ಎಂಬ ಹಕ್ಕೊತ್ತಾಯ ಬಹಳ ಹೆಚ್ಚಿನದೇನಲ್ಲ. ಈ ವಿಷಯ ಕಾರ್ಮಿಕ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವಂತದ್ದು. ಆದರೆ ಶುಲ್ಕ ವಿನಾಯಿತಿ ಮತ್ತು ವಿದ್ಯಾರ್ಥಿ ವೇತನಗಳಿಂದ ರಾಜ್ಯದ ಉತ್ಪತ್ತಿಗೆ ನಷ್ಟವಾಗುವುದರಿಂದ ಇದು ಹಣಕಾಸು ಇಲಾಖೆಗೂ ಸಂಬಂಧಿಸಿದ ಪ್ರಶ್ನೆಯಾಗಿದೆ. ಆದರೆ ಈ ಕ್ರಮಗಳಿಂದ ಉಂಟಾಗುವ ವೆಚ್ಚ ಬಹಳವೇನಿಲ್ಲ. ವಾರ್ಷಿಕ ಶುಲ್ಕದ ಸರಾಸರಿಯನ್ನು ಪರಿಗಣಿಸಿದರೆ ಗಣಿ ಶಾಲೆಯಲ್ಲಿ ಒಬ್ಬ ವಿದ್ಯಾರ್ಥಿ ತಿಂಗಳಿಗೆ ಸುಮಾರು 60 ರೂಪಾಯಿಗಳನ್ನು ವೆಚ್ಚ ಮಾಡಬೇಕಾಗುತ್ತದೆ ಎಂಬುದರಿಂದ ಒಬ್ಬ ವಿದ್ಯಾರ್ಥಿಯ ತಿಂಗಳ ಖರ್ಚು 60 ರೂಪಾಯಿಗಳು ಎಂದು ಅರ್ಥವಾಗುತ್ತದೆ. ನಾನು ನೀಡಬಯಸುವ ಇನ್ನೊಂದು ಸೂಚನೆ, ಕೇಂದ್ರೀಯ ಶಿಕ್ಷಣ ಸಲಹಾ ಸಮಿತಿಯಲ್ಲಿ ಪರಿಶಿಷ್ಟ ಜಾತಿಗಳಿಗೆ ಪ್ರಾತಿನಿಧ್ಯ ಕೊಡುವುದು. ಸಮಿತಿಯ ರಚನೆಯಲ್ಲಿ ಇರಬೇಕಾದವರೆಂದರೆ ಶಿಕ್ಷಣ, ಆರೋಗ್ಯ, ಭೂ ಇಲಾಖೆಗಳ ಅಧಿಕಾರಿಗಳನ್ನು ಗೌರವಾನ್ವಿತ ಸದಸ್ಯರು, ಅಧ್ಯಕ್ಷರು, ಭಾರತ ಸರ್ಕಾರದ ಶಿಕ್ಷಣ ಆಯುಕ್ತರು, ಭಾರತ ಸರ್ಕಾರದಿಂದ 10 ಜನ ನಾಮಕೊಂಡವರು, ಇವರುಗಳಲ್ಲಿ ಒಬ್ಬರಾದರೂ ಮಹಿಳೆ ಇರಬೇಕು.
ರಾಜ್ಯಸಭೆಯಿಂದ ಚುನಾಯಿತರಾದ ಒಬ್ಬ ರಾಜ್ಯಸಭೆಯ ಸದಸ್ಯ, ವಿಧಾನಸಭೆಯಿಂದ ಚುನಾಯಿತರಾದ ಇಬ್ಬರು ವಿಧಾನಸಭೆಯ ಸದಸ್ಯರು, ಭಾರತದ ಅಂತರ ವಿಶ್ವವಿದ್ಯಾಲಯ ಸಮಿತಿಯಿಂದ ನಾಮಕರಣಗೊಂಡ ಮೂವರು ಭಾರತದ ಅಂತರ ವಿಶ್ವವಿದ್ಯಾಲಯ ಸಮಿತಿ ಸದಸ್ಯರು, ಶಿಕ್ಷಣ ಇಲಾಖೆಯ ಮಂತ್ರಿ ಅಥವಾ ಉಪಮಂತ್ರಿ ಅಥವಾ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ನಿರ್ದೇಶಕರು ಅಥವಾ ಉಪನಿರ್ದೇಶಕರು ಅಥವಾ ಈ ವಿಚಾರದಲ್ಲಿ ಪ್ರಾಂತೀಯ ಸರ್ಕಾರ ನಾಮಕರಣ ಮಾಡುವ ಯಾರಾದರೊಬ್ಬ ವ್ಯಕ್ತಿ ಅಥವಾ ಪ್ರತಿಯೊಂದು ಸ್ಥಳೀಯ ಸರ್ಕಾರದ ಒಬ್ಬ ಪ್ರತಿನಿಧಿ. ಸಮಿತಿಯ ಕಾರ್ಯಭಾರಗಳು ಯಾವುದೆಂದರೆ, ಭಾರತ ಸರ್ಕಾರ ಅಥವಾ ಸ್ಥಳೀಯ ಸರ್ಕಾರ ಕೊಡಬಹುದಾದ ಶಿಕ್ಷಣಕ್ಕೆ ಸಂಬಂಧಿಸಿದ ಯಾವುದೇ ವಿಷಯವನ್ನು ಕುರಿತು ಸಲಹೆ ಕೊಡುವುದು, ಭಾರತಕ್ಕೆ ಮಹತ್ವದ್ದಾಗಿರುವ ವಿಶೇಷ ಆಸಕ್ತಿಯ ಶೈಕ್ಷಣಿಕ ಬೆಳವೆಯನ್ನು ಕುರಿತ ಮಾಹಿತಿ ಮತ್ತು ಸಲಹೆಗಳನ್ನು ಆಹ್ವಾನಿಸುವುದು, ಈ ಮಾಹಿತಿಯನ್ನು ಪರೀಕ್ಷಿಸುವುದು ಮತ್ತು ಆ ವಿಷಯದ ಸುತ್ತೋಲೆಯ ಶಿಫಾರಸು ಮಾಡಿ ಭಾರತ ಸರ್ಕಾರ ಹಾಗೂ ಸ್ಥಳೀಯ ಸರ್ಕಾರಗಳಿಗೆ ಕಳಿಸುವುದು. ಸಮಿತಿಯ ಈ ಕಾರ್ಯಗಳಿಂದ ಅದು ಪರಿಶಿಷ್ಟ ಜಾತಿಗಳ ಶೈಕ್ಷಣಿಕ ಸಮಸ್ಯೆಗಳನ್ನು ವಿಶೇಷ ಆಸಕ್ತಿಯಿಂದ ಅಧ್ಯಯನ ಮಾಡಬಲ್ಲದು ಮತ್ತು ಶಿಫಾರಸುಗಳನ್ನು ರೂಪಿಸಬಲ್ಲದು ಮತ್ತು ಕೇಂದ್ರೀಯ ಮತ್ತು ಪ್ರಾಂತೀಯ ಸರ್ಕಾರಗಳಿಗೆ ಈ ವಿಚಾರವಾಗಿ ಸಲಹೆ ನೀಡಬಹುದು ಎಂಬುದು ಸುಸ್ಪಷ್ಟ. ಪರಿಶಿಷ್ಟ ಜಾತಿಗಳ ಉನ್ನತ ಶಿಕ್ಷಣದ ವ್ಯಾಪ್ತಿಗೆ ಸಂಬಂಧಿಸಿದಂತೆ ಸರ್ಕಾರಗಳು ಹಾಗೂ ವಿಶ್ವವಿದ್ಯಾಲಯಗಳ ಗಮನವನ್ನು ಕೇಂದ್ರ ಬಿಂದುವಿಗೆ ಹರಿಸುವಂತಹ ವಿಚಾರ ಅತ್ಯಂತ ಮಹತ್ವದ್ದಾಗಿರಬಲ್ಲದು. ಅದೇನೇ ಇರಲಿ, ಮೊದಲನೆಯದಾಗಿ ಪರಿಶಿಷ್ಟ ಜಾತಿಗಳಂತಹ ವಿಶೇಷ ವರ್ಗಗಳ ಶೈಕ್ಷಣಿಕ ಸಮಸ್ಯೆಯನ್ನು ಸಮಿತಿ ಆಸಕ್ತಿಯನ್ನುಂಟು ಮಾಡುವುದು ಅಗತ್ಯವಾಗಿದೆ. ಪರಿಶಿಷ್ಟ ಜಾತಿಗಳ ಸದಸ್ಯರಿಗೆ ಸಮಿತಿಯಲ್ಲಿ ಪ್ರಾತಿನಿಧ್ಯ ನೀಡುವುದರ ಜೊತೆಗೆ ಅದನ್ನು ಸಾಧಿಸಬಹುದು. ಆದ್ದರಿಂದ ಪರಿಶಿಷ್ಟ ಜಾತಿಗಳ ಇಬ್ಬರು ಪ್ರತಿನಿಧಿಗಳನ್ನು ನಾಮಕರಣದ ಮುಖಾಂತರ ಸಮಿತಿಯ ಸದಸ್ಯರನ್ನಾಗಿಸಬೇಕೆಂದು ಸೂಚಿಸಲಾಗಿದೆ. ತಾಂತ್ರಿಕ ಶಿಕ್ಷಣ ಹಾಗೂ ತಾಂತ್ರಿಕ ತರಬೇತಿಗಳಲ್ಲಿ ಸೌಲಭ್ಯಗಳ ಕೊರತೆ. ಆರ್ಥಿಕ ಪರಿಸ್ಥಿತಿಯನ್ನು ಉತ್ತಮಗೊಳಿಸುವ ದೃಷ್ಟಿಯಿಂದ ಸಾಹಿತ್ಯಕ ಶಿಕ್ಷಣಕ್ಕಿಂತ ತಾಂತ್ರಿಕ ಶಿಕ್ಷಣ ಪರಿಶಿಷ್ಟ ಜಾತಿಗಳಿಗೆ ಹೆಚ್ಚು ಮುಖ್ಯ. ಆದರೆ ತಾಂತ್ರಿಕ ಶಿಕ್ಷಣ ಸಹ ದುಬಾರಿ. ಇದರಿಂದ ಪರಿಶಿಷ್ಟ ಜಾತಿಗಳ ಮಕ್ಕಳಿಗೆ ತಾಂತ್ರಿಕ ಶಿಕ್ಷಣ ಪಡೆಯಲು ಸಾಧ್ಯವಿಲ್ಲವಾಗಿದೆ. ತಾಂತ್ರಿಕ ಶಿಕ್ಷಣವಿಲ್ಲದೆ ಅವರ ಆರ್ಥಿಕ ಸ್ಥಿತಿ ಉತ್ತಮಗೊಳ್ಳುವುದಿಲ್ಲ. ಹಿಂದೂಗಳ ಸಾಮಾಜಿಕ ವ್ಯವಸ್ಥೆಯ ಕಾರಣವಾಗಿ ಭಾರತೀಯ ಸಮಾಜದ ವ್ಯವಹಾರ ಬದುಕು ಬಾಳುಗಳ ನಿರ್ವಹಣದಲ್ಲಿ ಪರಿಶಿಷ್ಟ ಜಾತಿಗಳ ಆರ್ಥಿಕವಾಗಿ ಬಹಳ ಕೆಳಗಿನ ಸ್ಥಾನದಲ್ಲಿದ್ದಾರೆ. ಉಚ್ಚಾಯ ಕಾಲದಲ್ಲಿ ನೌಕರಿಯ ಅವಕಾಶ ಪರಿಶಿಷ್ಟ ಜಾತಿಯವನಿಗೆ ಕಟ್ಟಕಡೆಯದು ಹಾಗೂ ಕುಸಿತದ ಕಾಲದಲ್ಲಿ ಆತನನ್ನು ಮಾತ್ರ ಮೊದಲಿಗೆ ವಜಾ ಮಾಡಲಾಗುತ್ತದೆ. ಆತನ ವಿರುದ್ಧವಾಗಿ ಕೆಲಸ ಮಾಡುವ ಹಿಂದೂಗಳ ಸಾಮಾಜಿಕ ಪೂರ್ವಗ್ರಹಗಳ ಫಲಿತಾಂಶ ಇದೆ ಎಂಬುದು ನಿಸ್ಸಂದೇಹ. ಆದರೆ ಆತನ ಹಾದಿಯಲ್ಲಿ ಮುಳ್ಳಾಗಿರುವ ಇನ್ನೊಂದು ಕಷ್ಟವೂ ಇದೆ. ಅದು ಸಾಮಾನ್ಯವಾಗಿ ಆತ ತಾಂತ್ರಿಕ ಜ್ಞಾನವಿಲ್ಲದ ನಿಪುಣನಲ್ಲದ ಕೂಲಿಕಾರನಾಗಿರುವುದು. ಪರಿಶಿಷ್ಟ ಜಾತಿಯ ಯುವಕನಿಗೆ ಈಗ ಇಲ್ಲದಿರುವ ತಾಂತ್ರಿಕ ನೈಪುಣ್ಯವನ್ನು ಪಡೆದುಕೊಳ್ಳಲು ಆತನಿಗೆ ಸಾಮರ್ಥ್ಯವನ್ನು ನೀಡುವ ಮೂಲಕ ಆತನ ಸ್ಥಿತಿಯನ್ನು ಸುಧಾರಿಸಲು ಭಾರತ ಸರ್ಕಾರವು ಬಹಳಷ್ಟನ್ನು ಮಾಡಬಲ್ಲದು ಎಂಬುದು ನನ್ನ ಭಾವನೆ. ಅಂಥ ತಾಂತ್ರಿಕ ತರಬೇತಿಯನ್ನು ನೀಡುವ ಸಾಧ್ಯತೆಗಳು ಇರುವ ಭಾರತ ಸರ್ಕಾರದ ಅಥವಾ ಅದರ ನಿಯಂತ್ರಣದಲ್ಲಿರುವ ಉದ್ಯಮಗಳಲ್ಲಿ ಪರಿಶಿಷ್ಟ ಜಾತಿಗಳ ಯುವಕ ಯುವತಿಯರಿಗೆ ಅಭ್ಯಾಸಾವಧಿಯ ಒಂದು ವ್ಯವಸ್ಥೆಯನ್ನು ಆಚರಣೆಗೆ ತರುವ ಮೂಲಕ ಇದನ್ನು ಸುಲಭವಾಗಿ ಸಾಧಿಸಬಹುದು. ಇವುಗಳ ಪೈಕಿ ನಾನು ಕೇವಲ ಎರಡು ವಿಚಾರವಾಗಿ ಉಲ್ಲೇಖಿಸುತ್ತೇನೆ. ಸರ್ಕಾರದ ಮುದ್ರಣಾಲಯಗಳಲ್ಲಿನ ಅಭ್ಯಾಸಾವಧಿ. ಅನೇಕ ಮುದ್ರಣಾಲಯಗಳನ್ನು ಭಾರತ ಸರ್ಕಾರವು ನಿರ್ವಹಿಸುತ್ತದೆ. ಮುದ್ರಣಾಲಯದಲ್ಲಿ ತರಬೇತಿ ಪಡೆದ ವ್ಯಕ್ತಿಗಳಿಗೆ ಮೊಳೆ ಜೋಡಿಸುವುದು, ಮುದ್ರಕರು, ಪುಸ್ತಕಕ್ಕೆ ರಟ್ಟು ಹಾಕುವವರು ಮೊದಲಾದವರಿಗೆ ದೊರೆಯುವ ಅನೇಕ ನೈಪುಣ್ಯದ ವೃತ್ತಿಗಳಿವೆ. ಪರಿಶಿಷ್ಟ ಜಾತಿಗಳ ಅರ್ಹರಾದ ಯುವಕರು ಮುದ್ರಣ ಉದ್ಯಮಕ್ಕೆ ಸಂಬಂಧಿಸಿದ ಅನೇಕ ವೃತ್ತಿಗಳನ್ನು ಕಲಿಯಲು ಅನುವಾಗುವಂತೆ ಅವರನ್ನು ಅಭ್ಯಾಸಿಗಳನ್ನಾಗಿರುವ ಒಂದು ಯೋಜನೆಯನ್ನು ಭಾರತ ಸರ್ಕಾರವು ಏಕೆ ಇರಿಸಿಕೊಳ್ಳಬಾರದು ಎಂಬುದಕ್ಕೆ ಯಾವ ಕಾರಣವೂ ಇಲ್ಲ. ಈ ಎರಡು, ರೈಲ್ವೆ ಕಾರ್ಯಾಗಾರಗಳ ಅಭ್ಯಾಸಾವಧಿ. ಭಾರತದ ರೈಲುಗಳು ಬಹುಮಟ್ಟಿಗೆ ಸರ್ಕಾರದ ಸ್ವಾಮ್ಯದಲ್ಲೇ ಇವೆ. ಈ ಇಲಾಖೆಯಲ್ಲಿ ಫಿಟ್ಟರ್ಗಳು, ಬಡಗಿಗಳು ಮತ್ತು ಇತರ ತಂತ್ರಜ್ಞರಿಗೆ ನೌಕರಿಯ ಅವಕಾಶವಿರುವ ಕಾರ್ಯಾಗಾರಗಳನ್ನು ನಡೆಸಲಾಗುತ್ತದೆ. ಅಭ್ಯಾಸಿಗಳಿಗೆ ತರಬೇತಿ ನೀಡಿ ತಂತ್ರಜ್ಞರಾಗಿಸಿ ತದನಂತರ ಅದೇ ಇಲಾಖೆಯಲ್ಲಿ ನೌಕರಿ ಪಡೆಯುವಂತೆ ಮಾಡುವ ಯೋಜನೆಗಳು ರೈಲ್ವೆ ಇಲಾಖೆಯಲ್ಲಿ ಇವೆಯೇ ಎಂಬುದು ನನಗೆ ತಿಳಿಯದು. ಆದರೆ ಅಂಥದೊಂದು ಯೋಜನೆ ಅಸ್ತಿತ್ವದಲ್ಲಿ ಇಲ್ಲವಾದರೆ ಪರಿಶಿಷ್ಟ ಜಾತಿಗಳ ಹಿತಕ್ಕಾಗಿ ಅದನ್ನು ಪ್ರಾರಂಭಿಸುವುದು ಅಗತ್ಯವಾಗಿದೆ. ಆದ್ದರಿಂದ ಮುದ್ರಣ ಉದ್ಯಮ ಮತ್ತು ರೈಲ್ವೆ ಕಾರ್ಯಾಲಯಗಳಲ್ಲಿ ಪ್ರತಿ ವರ್ಷ ಪರಿಶಿಷ್ಟ ಜಾತಿಗಳ ತಕ್ಕ ಮಟ್ಟಿನ ಸಂಖ್ಯೆಯ ಯುವಕರು ತರಬೇತಿ ಪಡೆಯಲು ಅನುವಾಗುವಂತೆ ಅಭ್ಯಾಸಾವಧಿಯ ಯೋಜನೆಯನ್ನು ಪ್ರಾರಂಭಿಸಬೇಕೆಂದು ನಾನು ಸೂಚಿಸುತ್ತೇನೆ. ಇದರ ಖರ್ಚು ಬಹಳವೇನೂ ಆಗಲಾರದು. ನಮಸ್ಕಾರ.

ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅರವೇ ಔಷಧಿ ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು, ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
1: ನಿಮ್ಮ ಮನೆ ಮನದ ಕೈರುಚಿ.
2: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
1: ಹೌದು, ನಾನು ಕ್ಯಾನ್ಸರ್ ನ ಸೋಲ್ಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ ಗಳು ನನ್ನ ಉಳಿಸಿದ್ರು.
0: ಹೌದಾ? ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
1: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
3: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ, ಸಮಸ್ತ ಕನ್ನಡ ನಾಡಿನ ಜನತೆಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಈ ಹಬ್ಬ ನಿಮಗೆಲ್ಲರಿಗೂ ಕೂಡ ಖುಷಿ ತರಲಿ, ಸಾಕಷ್ಟು ಐಶ್ವರ್ಯದೊಂದಿಗೆ ನೆಮ್ಮದಿ, ಸುಖ, ಸಂತೋಷ ಜೊತೆಗೆ ಆರೋಗ್ಯಯುತವಾದಂತಹ ಜೀವನ ನಿಮ್ದಾಗಲಿ ಅಂತ ಆಶಿಸ್ತಾ ಈ ದಿನದ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮವನ್ನು ಶುರು ಮಾಡೋಣ. ಅಂದಾಗೆ ಈ ಹಬ್ಬದ ಸಮಯದಲ್ಲಿ ಸಿಹಿ ಖಾದ್ಯಗಳ ಬಗ್ಗೆ ತಿಳಿಸ್ತಾ ಇದ್ರೆ ಅಷ್ಟಾಗಿ ಚೆನ್ನಾಗಾಗಲ್ಲ ಅಲ್ವಾ? ಈ ಹಬ್ಬದ ಪ್ರಯುಕ್ತ ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸಿಹಿ ಖಾದ್ಯಗಳ ಬಗ್ಗೆ ತಿಳಿಯೋಣ ಸ್ನೇಹಿತರೆ. ಅಂದಾಗೆ ಈ ಸಿಹಿ ಖಾದ್ಯಗಳ ಬಗ್ಗೆ ಸ್ಪೆಷಲ್ ರೆಸಿಪಿಗಳನ್ನು ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗೆ ಎಕ್ಸ್ಟ್ರಾ ಫ್ಲೇವರ್ಸ್ನ ರೋಷನ್ ಸರ್ ಅವರಿದ್ದಾರೆ. ರೋಷನ್ ಸರ್ ಅವರು ಈ ದಿನ ಯಾವೆಲ್ಲ ಸಿಹಿ ಖಾದ್ಯಗಳ ಬಗ್ಗೆ ತಿಳಿಸ್ತಾರೆ ಅನ್ನೋದನ್ನು ಅವರಿಂದಲೇ ಕೇಳ್ತಾ ಹೋಗೋಣ, ಕಾರ್ಯಕ್ರಮವನ್ನು ಶುರು ಮಾಡೋಣ.
4: ಈ ಸೂಪರ್ ಆದಂತಹ ಬರ್ಫಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ 2 ಕಪ್ನಷ್ಟು ಚೆನ್ನಾಗಿ ತಟ್ಟಿ 2 ಕಪ್ ಆಗುವಷ್ಟು ನಾನು ಇಲ್ಲಿ ತೆಂಗಿನ ತುರಿನ ತಗೊಂಡಿದ್ದೀನಿ. ನೀವು ಡೆಸಿಕೇಟೆಡ್ ಕೋಕೋನಟ್ ಕೂಡ ತಗೋಬಹುದು, ಆದರೆ ಅದು ಅಷ್ಟು ರುಚಿಯಾಗಿ ಬರಲ್ಲ. ಅದಕ್ಕೋಸ್ಕರ ನಾನು ತೆಂಗಿನ ತುರಿನೇ ತಗೊಂಡಿದ್ದೀನಿ. ಒಂದು 10 ಸೆಕೆಂಡ್ ಮಾತ್ರ ಇದನ್ನು ನೀವು ಕೌಂಟ್ ಮಾಡ್ಕೊಂಡು ಇದನ್ನು ಪೌಡರ್ ಮಾಡ್ಕೋಬೇಕು. ಪೌಡರ್ ಮಾಡ್ಕೊಂಡಾದ್ಮೇಲೆ ಇವಾಗ ಇದನ್ನು ಒಂದು ಬಾಣಲೆಗೆ ನಾನು ಹಾಕ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಅದು ಎಷ್ಟು ಪೌಡರ್ ಆಗಿದೆ ಅಂತ. ಸೊ ಇಷ್ಟು ಪೌಡರ್ ಆಗಿ ಇದನ್ನು ನಾವಿವಾಗ ಚೆನ್ನಾಗಿ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಈ ಥರ ಮಾಡೋದ್ರಿಂದ ಅದರಲ್ಲಿರೋ ನೀರಿನಂಶ ಎಲ್ಲ, ನೀರಿನ ಪಸೆ ಎಲ್ಲ ಕಮ್ಮಿ ಆಗುತ್ತೆ. ಹಾಗೆಯೇ ಆ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಮಗೆ ಜಾಸ್ತಿ ದಿನ ಬರ್ಫಿನ ಸ್ಟೋರ್ ಮಾಡೋಕ್ಕಾಗುತ್ತೆ, ಇಲ್ಲಾಂದರೆ ಒಂದು 2 ದಿನದಲ್ಲಿ ಬರ್ಫಿ ಕೆಟ್ಟೋಗ್ಬೋದು. ಅದಕ್ಕೋಸ್ಕರ ನಾನು ಈ ಥರ 5 ನಿಮಿಷ ಇದನ್ನು ಹುರ್ಕೊಂಡಿದ್ದೀನಿ. ಸೊ ಇವಾಗ ಒಂದು 5 ನಿಮಿಷ ಆಗಿದೆ. 5 ನಿಮಿಷ ಆದಮೇಲೆ ನೀವು ನೋಡ್ತಾ ಇರಬಹುದು ಅದು ಎಷ್ಟು ಚೆನ್ನಾಗಿ ಪೌಡರ್ ಆಗಿ ಬಂದಿದೆ ನೋಡಿ. ನೀವು ಹೊರಗಡೆಯಿಂದ ಜಾಸ್ತಿ ರೇಟ್ ಕೊಟ್ಟು ಆ ಡೆಸಿಕೇಟೆಡ್ ಕೋಕೋನಟ್ ತರೋದ್ರಿಂದ ರೇಟ್ ಕೂಡ ಜಾಸ್ತಿ, ಅದರಲ್ಲಿ ಆ ಬರ್ಫಿದ ರುಚಿ ಕೂಡ ಬರೋದಿಲ್ಲ. ಸೊ ಇವಾಗ ಇದನ್ನು ಸೈಡಿಗಿಟ್ಟು ಇವಾಗ ಒಂದು ಬಾಣಲೆಯಲ್ಲಿ ನಾನು 1.25 ಕಪ್ನಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. 1.25 ಕಪ್ ಸಕ್ಕರೆಗೆ 1.25 ಕಪ್ನಷ್ಟು ಮಾತ್ರ ನೀರನ್ನು ಹಾಕೋಬೇಕು. ಹಾಗೆಯೇ ಈ ಸಕ್ಕರೆ ನಮಗೆ ಚೆನ್ನಾಗಿ ಇವಾಗ ಕರಗಬೇಕು. ಅದು ಕರಗ್ತಾ ಇರಲಿ, ಇನ್ನೊಂದು ಸೈಡಲ್ಲಿ ನೋಡಿ ನಾನು 1 ಕಪ್ನಷ್ಟು ಹಾಲಿನ ಪುಡಿನ ತಗೊಂಡಿದ್ದೀನಿ. ಯಾವುದೇ ಬ್ರ್ಯಾಂಡ್ ಹಾಲಿನ ಪುಡಿನ ತಗೋಬಹುದು. ಇದನ್ನು ತಗೊಂಡು 1.25 ಕಪ್ನಷ್ಟು ತುಪ್ಪ ಅಥವಾ ಎಣ್ಣೆನ ಇದಕ್ಕೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫಸ್ಟಿಗೆ ನಾವು ಮಿಕ್ಸ್ ಮಾಡಿ ಇಟ್ಕೋಬೇಕು. ಇಲ್ಲಿ ಹಾಲಿನ ಪುಡಿ ಜಾಸ್ತಿ ಕ್ವಾಂಟಿಟಿ ನೀವು ಜಾಸ್ತಿ ಕಮ್ಮಿ ಮಾಡಬಾರ್ದು. ಎಲ್ಲನೂ ನಾನು 1 ಕಪ್ ಅಳತೆಯಲ್ಲಿ ಹೇಳಿದ್ದೀನಿ, ಹಾಕಿರೋ ಬೌಲ್ ಮಾತ್ರ ಚೇಂಜ್ ಆಗಿದೆ, ಆದರೆ 1 ಕಪ್ ಅಳತೆಯಲ್ಲಿ ನಾನು ಇದನ್ನು ಹೇಳಿದ್ದೀನಿ. ಸೊ ಇವಾಗ ಇದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡಿ ಆಗಿದೆ. ಹಾಗೆಯೇ ಸಕ್ಕರೆ ಪಾಕ ಕೂಡ ಇವಾಗ ಎಲ್ಲ ಸಕ್ಕರೆ ಕರಗಿರುತ್ತೆ. ಇಲ್ಲಿ ನೋಡ್ತಾ ಇರಬಹುದು ನೀವು, ಸಕ್ಕರೆ ಎಲ್ಲ ಕರಗಿದೆ ಇವಾಗ. ಸೊ ಇದಕ್ಕಿವಾಗ 1.25 ಕಪ್ಗಿಂತ ಸ್ವಲ್ಪ ಜಾಸ್ತಿ ಹಾಲನ್ನು ಇಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದು ಆಲ್ರೆಡಿ ಬಿಸಿ ಮಾಡಿರುವಂಥ ಹಾಲು, ನೀರು ಹಾಕಿ. ಸೊ ಅದೇ ಹಾಲನ್ನು ನಾನು ಹಾಕ್ಕೊಂಡಿದ್ದೀನಿ. 1 ಕಪ್ ಹಾಕ್ಕೊಂಡ್ರೂ ಸಾಕು. ಇದನ್ನು ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಆ ಪಾಕದ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ನೋಡ್ತಾ ಇರ್ಬೋದು ಕೆನೆ ಥರ ಎಲ್ಲ ಮೇಲೆ ಬಂದು ಕೂತಿದೆ, ಅದರಲ್ಲಿ ಗಲೀಜು ಕೂಡ ಇರುತ್ತೆ ಆ ಸಕ್ಕರೆಯಲ್ಲಿರುವಂಥದ್ದು. ಸೊ ಅದನ್ನು ನಾವು ನೀಟಾಗಿ ಒಂದ್ಸಲ ತೆಕ್ಕೊಂಡ್ರೆ ಸಾಕು. ಇವಾಗ ನೀವು ಆ ಸಕ್ಕರೆ ಪಾಕನ್ನು ನೋಡ್ಬೋದು, ತಿಳಿಯಾಗಿದೆ, ಅದು ಬಣ್ಣ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಸೊ ಇದಕ್ಕಿವಾಗ ನಾನು ಮಿಕ್ಸ್ ಮಾಡಿರುವಂತಹ ಹಾಲಿನ ಪುಡಿ ಏನಿದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಎಲ್ಲ ಹಾಲಿನ ಪುಡಿನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ನೀವು ಇವಾಗ ಮಿಕ್ಸ್ ಮಾಡ್ಕೋಬೇಕು. ಅಕಸ್ಮಾತ್ ಎಲ್ಲಾದರೂ ನೀವು ಸ್ಟೀಲ್ ಪಾತ್ರೆ ಅಥವಾ ಸಿಲ್ವರ್ ಪಾತ್ರೆ ಉಪಯೋಗ ಮಾಡೋದಾದರೆ ಅದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು. ನಾನ್ ಸ್ಟಿಕ್ ಪಾತ್ರೆ ಆದರೆ ನೀವು ಅವಾಗವಾಗ ಮಿಕ್ಸ್ ಮಾಡಬೇಕು ಅಂತಿಲ್ಲ, ಒಂದ್ಸಲ ಮಿಕ್ಸ್ ಮಾಡಿ ಸ್ವಲ್ಪ ರೆಸ್ಟ್ ಕೊಡಬಹುದು. ಸೊ ಇದಕ್ಕಿವಾಗ ನಾನು ನೋಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಮಾಡ್ತಾ ಅದು ಚೆನ್ನಾಗಿ ಥಿಕ್ನೆಸ್ ಚೆನ್ನಾಗಿ ಬರ್ತಾ ಇದೆ ಅದರದ್ದು, ನೀವೇ ನೋಡ್ತಾ ಇರ್ಬೋದು. ಹಾಗೆಯೇ ಎಣ್ಣೆಯಲ್ಲಿ ಫಸ್ಟೇ ನಾವು ಅದನ್ನು ಮಿಕ್ಸ್ ಮಾಡಿರೋದ್ರಿಂದ ಎಲ್ಲೂ ಕೂಡ ಗಂಟು ಕಟ್ಟಿಲ್ಲ, ನೀಟಾಗಿ ಬಂದಿದೆ. ಇದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪು, ಹಾಗೆಯೇ ಒಂದು 2-3 ಏಲಕ್ಕಿಯ ಪುಡಿನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಯಾವಾಗಲೂ ಹೇಳ್ತೀನಿ, ಸಿಹಿಗೆ ನೀವು ಒಂದು ಚಿಟಿಕೆ ಉಪ್ಪನ್ನು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ನಾವು ಮಾಡ್ಕೊಂಡಿರುವಂತಹ ತೆಂಗಿನ ತುರಿ ಪೌಡರ್ ಅಥವಾ ನೀವು ಡೆಸಿಕೇಟೆಡ್ ಕೋಕೋನಟ್ ತಂದಿದ್ರೆ ಅದನ್ನು ಸೇರಿಸ್ಕೋಬೇಕು. ಅದನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಮಾಡ್ತಾ ಅದು ಇನ್ನೂ ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ. ಇದು ಇವಾಗ ಆಲ್ಮೋಸ್ಟ್ ಗಟ್ಟಿಯಾಗ್ತಾ ಬಂದಿದೆ, ಆ ಬಾಣಲೆನೆಲ್ಲ ಬಿಡ್ತಾ ಇದೆ. ಇದು ಎಲ್ಲಿ ತನಕ ನೀವು ಮಿಕ್ಸ್ ಮಾಡ್ಕೋಬೇಕಂದ್ರೆ ನಾವು ಆಲ್ರೆಡಿ ಅದಕ್ಕೆ ಎಣ್ಣೆನ ಹಾಕಿದ್ದೀವಿ, ಆ ಎಣ್ಣೆ ಸ್ವಲ್ಪ ಅದರಿಂದ ಸಪ್ರೇಟ್ ಆಗಬೇಕು. ಭಾರಿ ಒಳ್ಳೆ ರುಚಿನ ಕೊಡುತ್ತೆ ಈ ಬರ್ಫಿ. ನೀವು ಬೇರೆ ಬೇರೆ ಬರ್ಫಿನೆಲ್ಲ ಟ್ರೈ ಮಾಡಿರ್ತೀರಾ, ಸೊ ಇದನ್ನು ಪಕ್ಕಾ ಟ್ರೈ ಮಾಡಿ. ನಾನು ಎಲ್ಲ ಟಿಪ್ಸನ್ನು ನಿಮಗೆ ಹೇಳಿದ್ದೀನಿ. ಹಾಗೆಯೇ ಈ ಇವಾಗ ಮಿಕ್ಸ್ಚರ್ ಏನಿದೆ ಅದು ಚೆನ್ನಾಗಿ ಥಿಕ್ನೆಸ್ ಬರ್ತಾ ಇದೆ ನೋಡಿ. ಹಾಗೆಯೇ ಸೈಡಲ್ಲಿ ನಾನು ಹೇಳಿರೋ ಥರ ಎಣ್ಣೆ ಎಲ್ಲ ಸಪ್ರೇಟ್ ಆಗ್ತಾ ಇದೆ. ಸೊ ಈ ಥರ ಎಣ್ಣೆ ಸಪ್ರೇಟ್ ಆಗೋತ್ತಿಗೆ ನೀವು ಫ್ಲೇಮ್ನ ಆಫ್ ಮಾಡಬೇಕು. ಸ್ಟೋವ್ನ ಆಫ್ ಮಾಡಿ ಇವಾಗ ನೀವು ಯಾವುದರಲ್ಲಿ ಅದನ್ನು ಹಾಕ್ತಿರೋ ಅದಕ್ಕೆ ಸ್ವಲ್ಪ ತುಪ್ಪನ ಇಲ್ಲಿ ನಾನು ಸವರ್ತಾ ಇದ್ದೀನಿ. ನಾನಿಲ್ಲಿ ಒಂದು ಓವನ್ ಪಾತ್ರೆನ ತಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ತುಪ್ಪನ ಸವರ್ತಾ ಇದ್ದೀನಿ. ಹಾಗೆಯೇ ಸಣ್ಣ ತುಂಡು ಸಾಕು, ನೀವು ಬಾಳೆಎಲೆ ಇಟ್ಟರೂ ಆಗುತ್ತೆ ಅಥವಾ ಪ್ಲಾಸ್ಟಿಕ್ ಇಟ್ಟರೂ ಆಗುತ್ತೆ ಅಥವಾ ಬಟರ್ ಪೇಪರ್ ಇಟ್ಟರೂ ಆಗುತ್ತೆ. ಇದರಿಂದ ನಮಗೆ ಆ ಬರ್ಫಿನ ತೆಗೆಯೋಕ್ಕೆ ತುಂಬಾ ಸುಲಭ ಆಗುತ್ತೆ. ಅಡಿಗಡೆ ಸ್ವಲ್ಪ ಒಂದು ಬಟರ್ ಪೇಪರ್ನ ಇಟ್ಟು ಇವಾಗ ನೋಡಿ ನಾನು ಆ ಬಟರ್ ಪೇಪರ್ ಇಡೋವಾಗ ಇದು ಇನ್ನೂ ಸ್ವಲ್ಪ ಗಟ್ಟಿಯಾಗಿದೆ. ಸೊ ಇಷ್ಟು ಗಟ್ಟಿಯಾದ ಮೇಲೆ ನೀವು ಆ ಪಾತ್ರೆಗೆ ಹಾಕೋಬೇಕು. ಅಂದರೆ ನೀವು ಒಂದ್ಸಲ ಸ್ಟೌವ್ನ ಆಫ್ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ಆ ಬಾಣಲೆಯಲ್ಲೇ ಬಿಟ್ಟು ಆಮೇಲೆ ನೀವು ಆ ಪಾತ್ರೆಗೆ ಹಾಕೋಬೇಕು. ಅದಕ್ಕೋಸ್ಕರನೇ ನಾನು ಈಗ ತುಪ್ಪನ ಆ ಪಾತ್ರೆಗೆ ಸವರ್ಕೊಂಡೆ. ಸೊ ಇವಾಗ ಅದನ್ನು ಚೆನ್ನಾಗಿ ನೀವು ಸೆಟ್ ಮಾಡ್ಕೋಬೇಕಾಗುತ್ತೆ. ಇದು ಬೇಗ ಗಟ್ಟಿಯಾಗೋದಿಲ್ಲ, ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಯಾಕಂದರೆ ಇದು ನಾವು ಇದಕ್ಕೆ ತೆಂಗಿನ ತುರಿ ಸೇರಿಸಿರೋದ್ರಿಂದ ಅದು ಅಲ್ಲಲ್ಲಲ್ಲಲ್ಲಿ ಸ್ವಲ್ಪ ಗಟ್ಟಿಯಾಗೋಕ್ಕೆ ಟೈಮ್ ತಗೊಳ್ಳುತ್ತೆ. ಸೊ ನೀವು ಈ ಥರ ಚೆನ್ನಾಗಿ ಅದನ್ನು ಲೆವೆಲ್ ಮಾಡಿಕೊಂಡು 1 ಗಂಟೆ ಇದನ್ನು ಹಾಗೆಯೇ ನೀವು ಅದನ್ನು ಬಿಟ್ಬಿಡಬೇಕಾಗುತ್ತೆ. 1 ಗಂಟೆ ಆಗೋತ್ತಿಗೆ ಅದು ಸ್ವಲ್ಪ ಉಗುರು ಬೆಚ್ಚಿಗೆ ಬಂದಿರುತ್ತೆ, ಆವಾಗ ನೀವು ಕಟ್ ಮಾಡ್ಕೋಬಹುದು. ಆದರೆ ಆವಾಗಲೇ ತಿನ್ನಕ್ಕೆ ಹೋಗಬೇಡಿ, ಆ ರುಚಿ ನಿಮಗೆ ಗೊತ್ತಾಗೋದಿಲ್ಲ. ನೀವು ಕಟ್ ಮಾಡಿಕೊಂಡು ಫಸ್ಟಿಗೆ ಅದನ್ನು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡ ಮೇಲೆ ಒಂದು 1/2-1 ಗಂಟೆ ಬಿಟ್ಟು ನೀವು ಅದನ್ನು ತಿಂದರೆ ಆ ರುಚಿನೇ ಬೇರೆ. ಸೊ ಇದು ನಿಮಗೆ ಸ್ಕ್ವೇರ್ ಶೇಪ್ ಎಲ್ಲಾದರೂ ಇಷ್ಟ ಅಂದರೆ ನೀವು ಸ್ಕ್ವೇರ್ ಶೇಪ್ ಕೂಡ ಮಾಡಬಹುದು, ಅಥವಾ ರೌಂಡ್ ಶೇಪ್ ಇಷ್ಟ ಅಂತ ಹೇಳಿದರೆ ಯಾವುದಾದ್ರೂ ಒಂದು ಪಾತ್ರೆನ ಉಪಯೋಗ ಮಾಡಿಕೊಂಡು ರೌಂಡ್ ಶೇಪ್ ಕೂಡ ಮಾಡ್ಕೋಬಹುದು.
3: ಸ್ನೇಹಿತರೆ, ಕೊಬ್ಬರಿ ಬರ್ಫಿಯನ್ನ ಹೇಗೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ರೋಷನ್ ಸರ್ ಅವರು ಮಾಡೋದ್ರ ಮುಖಾಂತರ ನಮಗೆ ತಿಳಿಸ್ಕೊಟ್ರು. ಸಕ್ಕರೆ, ಹಾಲಿನ ಪೌಡರು, ಹಾಗೆ ಕಾಯಿ ತುರಿಯನ್ನ ಬಳಸ್ಕೊಂಡಿದ್ದಾರೆ. ರುಚಿಕರವಾದಂತಹ ಬರ್ಫಿಯನ್ನ ನೀವು ಮಾಡ್ಕೊಳ್ಳಿ, ಹೇಗಿತ್ತು ಅನ್ನೋದನ್ನ ನಮಗೆ ಮೆಸೇಜ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ಸ್ಪೆಷಲ್ ಸಿಹಿ ಖಾದ್ಯದ ಬಗ್ಗೆ ರೋಷನ್ ಸರ್ ಅವರಿಂದ ತಿಳಿಯೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಸಿಹಿ ಖಾದ್ಯಗಳ ಬಗ್ಗೆ ತಿಳಿಸ್ತಾ ಇದ್ದಾರೆ ರೋಷನ್ ಸರ್ ಅವರು. ಅದು ಕೂಡ ಸ್ಪೆಷಲ್ ಆಗಿ ಅವರು ಮಾಡುವುದರ ಮುಖಾಂತರ ನಮಗೆ ತಿಳಿಸ್ತಾ ಇದ್ದಾರೆ. ಕೊಬ್ಬರಿ ಬರ್ಫಿಯನ್ನು ಹೇಗೆ ಮಾಡ್ಕೊಳ್ಬೇಕು ಸಿಂಪಲ್ ಆಗಿ ಸರಳವಾಗಿ ಅನ್ನೋದನ್ನು ತಿಳಿಸ್ಕೊಟ್ರು ಸ್ನೇಹಿತರೆ. ಕೊಬ್ಬರಿ, ಸಕ್ಕರೆ ಹಾಗೆ ಹಾಲಿನ ಪೌಡರನ್ನು ಬಳಸ್ಕೊಂಡು ಮಾಡಿರುವಂತಹ ಬರ್ಫಿ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ, ಒಮ್ಮೆ ಟ್ರೈ ಮಾಡಿ ಅಂತ ಕೂಡ ಹೇಳಿದರು. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮತ್ತೊಂದು ಸ್ಪೆಷಲ್ ಸಿಹಿ ಖಾದ್ಯದ ಬಗ್ಗೆ ರೋಷನ್ ಸರ್ ಅವರಿಂದ ಕೇಳೋಣ.
5: ಈ ಸ್ವೀಟನ್ನು ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಇಲ್ಲಿ ಒಂದು ಮೀಡಿಯಂ ಗಾತ್ರದ ತೆಂಗಿನಕಾಯಿನ ತಗೊಂಡಿದ್ದೀನಿ. ಅದರಲ್ಲಿ ಅದರದ್ದು ಬಿಳಿ ಭಾಗ, ಮೇಲ್ಗಡೆ ಭಾಗ ಏನಿದೆ ಅದನ್ನು ಮಾತ್ರ ತೆಗಿಬೇಕು. ಅಲ್ಲಿ ಕೆಳಗಡೆ ಏನಿದೆ ಆ ಬ್ರೌನ್ ಕಲರ್ ಅದನ್ನು ಹಾಕೊಳ್ಳೋಕೆ ಹೋಗಬೇಡಿ, ಯಾಕಂದರೆ ಅದನ್ನು ಹಾಕಿದರೆ ಆ ಸ್ವೀಟು ಅಷ್ಟೊಂದು ಚೆನ್ನಾಗಿರೋದಿಲ್ಲ, ಹಾಗೆಯೇ ಕಲರ್ ಕೂಡ ಚೇಂಜ್ ಆಗುತ್ತೆ. ಅನ್ನೋದಕ್ಕೋಸ್ಕರ ನಾನು ಹಾಕ್ತಾ ಇಲ್ಲ. ಇವಾಗ ಒಂದು ಮಿಕ್ಸಿ ಜಾರ್ನ ತಗೊಂಡು ಈ ತೆಂಗಿನ ತುರಿನ ಅದಕ್ಕೆ ಹಾಕಿ ಯಾವುದೇ ನೀರನ್ನೆಲ್ಲ ಏನು ಸೇರಿಸ್ಕೊಳ್ಳೋಕ್ಕಿಲ್ಲ. ಜಸ್ಟ್ ಇದನ್ನು ಒಂದು 15 ಸೆಕೆಂಡ್ ನೀವು ಕೌಂಟ್ ಮಾಡಿಕೊಂಡು ಇದನ್ನು ರುಬ್ಕೋಬೇಕು. ಇವಾಗ ಒಂದು ಬಾಣಲೆಗೆ 1-2 ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಕೊಬ್ಬರಿ ಎಣ್ಣೆ ಇಷ್ಟ ಇಲ್ಲ ಅಂದರೆ ನೀವು ತುಪ್ಪನ ಬಳಕೆ ಮಾಡಬಹುದು. ಇದನ್ನು ಹಾಕ್ಕೊಂಡು ನಾವು ಇವಾಗ ರುಬ್ಕೊಂಡಿರುವಂತಹ ತೆಂಗಿನ ತುರಿ ಏನಿದೆ ಅದನ್ನು ಹಾಕ್ಕೋಬೇಕು. ಅದನ್ನು ಹಾಕ್ಕೊಂಡು ಫ್ಲೇಮ್ನ ಮೀಡಿಯಮ್ಮಲ್ಲಿಟ್ಟು ಇದನ್ನು 3-4 ನಿಮಿಷ ನೀವು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಬೇಕು. ಈ ಥರ ಡ್ರೈ ರೋಸ್ಟ್ ಮಾಡೋದ್ರಿಂದ ಅದರಲ್ಲಿರುವಂತಹ ನೀರಿನ ಪಸೆ ಸ್ವಲ್ಪ ಕಮ್ಮಿ ಆಗುತ್ತೆ. ನೆಕ್ಸ್ಟು ನಮಗೆ ಬೇರೆ ಸಾಮಗ್ರಿಗಳನ್ನು ಹಾಕೋತಿಗೆ ಆ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಇವಾಗ ಇದಕ್ಕೆ ಗಟ್ಟಿ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಆರೆಂಜ್ ಪ್ಯಾಕೆಟ್ನ ತಗೊಂಡಿದ್ದೆ, ಆರೆಂಜ್ ಹಾಲು ಬರುತ್ತಲ್ಲ ಅದನ್ನು, ಅದರಲ್ಲಿ 1/4 ಕಪ್ನಷ್ಟು ಹಾಲನ್ನು ಹಾಕ್ಕೋಬಹುದು. ನೀವು 1 ಕಪ್ ಹಾಲಾದರೂ ಹಾಕ್ಕೋಬಹುದು, ಏನು ತೊಂದರೆ ಇಲ್ಲ. ರುಚಿ ಜಾಸ್ತಿ ಆಗುತ್ತೆ, ಆದರೆ ಅದು ಸ್ವಲ್ಪ ಡ್ರೈ ಆಗೋದಕ್ಕೆ ಟೈಮ್ ತಗೊಳ್ಳುತ್ತೆ. ಅದಕ್ಕೋಸ್ಕರ ಇಲ್ಲಿ 1/4 ಕಪ್ ಹಾಕ್ಕೊಂಡ್ರೆ ಸಾಕು. ಇವಾಗ ಅದನ್ನು ಹಾಕ್ಕೊಂಡು 2-3 ನಿಮಿಷ ನೀವು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಅದಾದ ಮೇಲೆ ನಿಮಗೆ ಬೇಕಾದಷ್ಟು ಬೆಲ್ಲನ ಇಲ್ಲಿ ನೀವು ಸೇರಿಸ್ಕೋಬಹುದು. ಇದಕ್ಕೆ ನಾನು ಟೋಟಲ್ ಆಗಿ 1/4 ಕಪ್ನಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ. ಸೊ ಈ ಬೆಲ್ಲನ ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಆ ಬೆಲ್ಲ ಎಲ್ಲ ನೋಡಿ ಪೂರ್ತಿಯಾಗಿ ಕರಗಿದೆ. ಇವಾಗ ಅಕಸ್ಮಾತ್ ನಿಮ್ಮ ಹತ್ರ ಸ್ಪ್ಯಾಚುಲ ಇಲ್ಲ, ಬೆಲ್ಲ ಸ್ವಲ್ಪ ಗಟ್ಟಿ ಇದೆ ಅಂತ ಹೇಳಿದರೆ ನೀವು ಏನು ಮಾಡಬಹುದು, ಫಸ್ಟೇ ಬೆಲ್ಲನ ಕರಗಿಸ್ಕೊಂಡು ಇದಕ್ಕೆ ಸೇರಿಸ್ಕೋಬಹುದು. ಆದರೆ ಜಾಸ್ತಿ ನೀರನ್ನು ಹಾಕ್ಕೊಳಕ್ಕೆ ಹೋಗಬಾರ್ದು. ಇದಕ್ಕೆ 1 ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಂಡು ಮತ್ತೆ 1-3 ನಿಮಿಷ ನಾನು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೀರಿನ ಪಸೆ ಎಲ್ಲ ಸ್ವಲ್ಪ ಡ್ರೈ ಆಗಿದೆ. ಸೊ ಇದಕ್ಕಿವಾಗ 1/4 ಕಪ್ನಷ್ಟು ನಾನಿಲ್ಲಿ ಹಾಲಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಈ ಹಾಲಿನ ಪುಡಿ ಹಾಕ್ಕೊಳ್ಳೋತಿಗೂ ಕೂಡ ಸ್ಪ್ಯಾಚುಲ ಇದ್ದರೆ ನಿಮಗೆ ತುಂಬ ಈಸಿ ಆಗುತ್ತೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ. ಅಕಸ್ಮಾತ್ ಇಲ್ಲ ಅಂದರೆ ಹಾಲಿನ ಪುಡಿಗೂ ಕೂಡ 1-2 ಟೇಬಲ್ ಸ್ಪೂನಷ್ಟು ನೀರನ್ನು ಸೇರಿಸ್ಕೊಂಡು ಫಸ್ಟ್ ಅದನ್ನು ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದಕ್ಕೆ ನೀವು ಸೇರಿಸ್ಕೋಬಹುದು. ಹಾಲಿನ ಪುಡಿ ಹಾಕೋದ್ರಿಂದ ತುಂಬಾ ರುಚಿ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಹಾಲಿನ ಪುಡಿನ ಸೇರಿಸ್ಕೊಂಡಿದ್ದೀನಿ. ಕೊನೆಗೆ ಇದಕ್ಕೆ 2-3 ಏಲಕ್ಕಿಗಳನ್ನು ಪುಡಿ ಮಾಡಿಕೊಂಡು ಅದರದ್ದು ಸಿಪ್ಪೆನ ಹಾಕಬಾರ್ದು, ಬರೀ ಅದರದ್ದು ಆ ಬೀಜಗಳಿಂದವೆ ಅದನ್ನು ಪುಡಿ ಮಾಡಿಕೊಂಡು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಇವಾಗ ಸ್ವಲ್ಪ ಅಂಟಂಟಾಗಿ ಬಂದಿದೆ ಇದು. ಈ ಥರ ಅಂಟಂಟಾಗಿ ಬರೋತ್ತಿಗೆ ಇದನ್ನು 1 ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಪ್ಲೇಟಿಗೆ ಮೊದಲೇ ನೀವು ಎಣ್ಣೆ ಅಥವಾ ತುಪ್ಪನ ಹಚ್ಕೊಂಡ್ರೆ ನಿಮಗೆ ತೆಗೆಯೋದಕ್ಕೂ ಕೂಡ ಈಸಿ ಆಗುತ್ತೆ. ಸೊ ಇವಾಗ ಇದನ್ನು ಚೆನ್ನಾಗಿ ನೀವು ಸೆಟ್ ಮಾಡಬೇಕು. ಸೆಟ್ ಮಾಡಿದ್ಮೇಲೆ ಇದನ್ನು ತಣ್ಣಗಾಗೋಕ್ಕೆ ಬಿಟ್ಬಿಡಬೇಕು. ಇದು ಚೆನ್ನಾಗಿ ತಣ್ಣಗಾದ ಮೇಲೆ ನೀವು ಆರಾಮಾಗಿ ಕಟ್ ಮಾಡ್ಕೋಬಹುದು, ಯಾವುದೇ ತೊಂದರೆ ಆಗೋದಿಲ್ಲ. ಫಸ್ಟಿಗೆ ನೀವು ಕಟ್ ಮಾಡ್ಕೊಳಕ್ಕೆ ಏನು ಹೋಗ್ಬೇಕಂತನೂ ಇಲ್ಲ. ನಿಮಗೆ ಬೇಕಾದಂತಹ ಶೇಪಲ್ಲಿ ಇದನ್ನು ನೀವು ಕಟ್ ಮಾಡ್ಕೋಬಹುದು. ಆದರೆ ಈ ಬರ್ಫಿ ಅಂದರೆ ಇದೇ ಥರ ಕಟ್ ಮಾಡಿಕೊಂಡ್ರೆ ತುಂಬ ನೋಡೋದಕ್ಕೂ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಬೆಲ್ಲ ಇಲ್ಲಿ ಉಪಯೋಗ ಮಾಡಿರೋದ್ರಿಂದ ಇದನ್ನು ಬಾಯಲ್ಲಿಟ್ಟರೆ ಸಾಕು, 100% 2-3 ಸೆಕೆಂಡಲ್ಲಿ ಕರಗು ಹೋಗುತ್ತೆ. ಅಷ್ಟು ಚೆನ್ನಾಗಿ ಆಗಿ ಸಾಫ್ಟ್ ಆಗಿ ಹಾಗೆಯೇ ರುಚಿಯಾಗಿ ಬರುವಂತಹ ಬರ್ಫಿ ಇದು. ಸೊ ಇದನ್ನು ಒಂದ್ಸಲ ಟ್ರೈ ಮಾಡಿ ಯಾರಾದರೂ ಇದನ್ನು ತಿನ್ಬೋದು. ಯಾಕಂತ ಹೇಳಿದರೆ ಇದಕ್ಕೆ ಯಾವುದೇ ಮೈದಾನ ಆಗಲಿ ಅಥವಾ ಸಕ್ಕರೆನಾಗಲಿ ಇಲ್ಲಿ ನಾನು ಬಳಕೆ ಮಾಡಿಲ್ಲ. ಸೊ ಇದಕ್ಕೆ ಲಾಸ್ಟ್ಗೆ ಗಾರ್ನಿಶ್ ಮಾಡೋದಕ್ಕೆ ನೀವು ಒಂದೊಂದು ಪೀಸ್ ಬೇಕಾದರೆ ಇಲ್ಲಿ ಬಾದಾಮ್ಗಳನ್ನು ಇಡ್ಬೋದು.
4: ಸ್ನೇಹಿತರೆ, ಕೊಬ್ಬರಿ ಬರ್ಫಿಯನ್ನು ಹೇಗೆಲ್ಲ ಮಾಡ್ಕೊಳ್ಬೋದು ಅನ್ನೋದನ್ನು ಎರಡು ರೀತಿಯಲ್ಲಿ ತೋರಿಸಿದರೆ ಎಕ್ಸ್ಟ್ರಾ ಫ್ಲೇವರ್ಸ್ನ ರೋಷನ್ ಸರ್ ಅವರು. ಒಂದು ಬರ್ಫಿಯಲ್ಲಿ ಸಕ್ಕರೆಯನ್ನು ಉಪಯೋಗ ಮಾಡಿದರೆ, ಮತ್ತೊಂದು ತೆಂಗಿನಕಾಯಿ ಬರ್ಫಿಯಲ್ಲಿ ಬೆಲ್ಲವನ್ನು ಉಪಯೋಗ ಮಾಡಿದರೆ. ಕೆಲವರಿಗೆ ಬೆಲ್ಲವನ್ನು ಬಳಸಿ ಮಾಡಿದಂತಹ ಸಿಹಿ ಖಾದ್ಯಗಳು ಇಷ್ಟ ಆದರೆ ಇನ್ನು ಕೆಲವರಿಗೆ ಸಕ್ಕರೆಯನ್ನು ಬಳಸಿ ಮಾಡಿದಂತಹ ಖಾದ್ಯಗಳು ಇಷ್ಟ ಆಗುತ್ತೆ. ಆದರೆ ಇಲ್ಲೆರಡೂ ಕೂಡ ಸಿಹಿ ಖಾದ್ಯಗಳೇ. ಇದಕ್ಕೂ ಕೂಡ ಹಾಲಿನ ಪೌಡರನ್ನು ಬಳಸಿದರೆ, ಜೊತೆಗೆ ಬೆಲ್ಲವನ್ನು ಸ್ಪೆಷಲಾಗಿ ಬಳಸಿದರೆ ನಿಮಗೆ ಯಾವ ಒಂದು ಫ್ಲೇವರ್ ಇಷ್ಟ ಆಗುತ್ತೋ ಆ ಫ್ಲೇವರಲ್ಲಿ ಈ ಬರ್ಫಿಯನ್ನು ಮಾಡ್ಕೊಳ್ಬೋದು. ಆರೋಗ್ಯಯುತವಾದಂತಹ ಕೊಬ್ಬರಿ ಬರ್ಫಿಯನ್ನು ನೀವು ಮಾಡ್ಕೊಳ್ಳಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಸಿಹಿ ಖಾದ್ಯದ ಬಗ್ಗೆ ತಿಳಿಯೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ನೋಡಿ ಮಿಸ್ಟರ್, ಆಸ್ ಎ ಡಾಕ್ಟರ್ ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ಮೆಲ್ಲ ಕಾಯಿಲೆಗಳಿಗೆ ಕಾರಣವಾಗಿರೋದು ನಿಮ್ಮ ದೇಹಕ್ಕೆ ಒಗ್ಗದ ಯಾವುದೋ ಹೊರಗಿನ, ಅಂದ್ರೆ ಜಂಕ್ ಫುಡ್ ನಿಂದ ಹೀಗಾಗಿದೆ.
6: ಡಾಕ್ಟ್ರೆ, ಹಾಗಾದ್ರೆ ದೇಹಕ್ಕೆ ಒಗ್ಗೋ ಫುಡ್ ಅಂದ್ರೆ ಯಾವುದು?
2: ನೋಡಿ, ನಾವ್ ಯಾವ ಊರಲ್ಲಿರ್ತೀವೋ ಆ ಊರಿನ ಸುತ್ತಮುತ್ತಲಿನ 30 ಕಿಲೋಮೀಟರ್ ಒಳಗೆ ಬೆಳೆಯುವ ಆಹಾರವನ್ನ ಸೇವಿಸಬೇಕು. ಹೊರ ದೇಶದ ಆಹಾರ ಪದ್ಧತಿಯನ್ನಾಗಲಿ, ಆಹಾರದ ವಸ್ತುವನ್ನಾಗಲಿ ಬಳಕೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ.
6: ಹಾಗಲ್ಲ ಡಾಕ್ಟ್ರೆ, ಫಾರಿನಿಂದ ಬರೋ ಎಷ್ಟೋ ಹಣ್ಣುಗಳಲ್ಲಿ ತುಂಬಾ ಪೌಷ್ಟಿಕಾಂಶ ಇರುತ್ತೆ, ಹೆಚ್ಚು ಉಪಯೋಗಿ ಕೂಡ.
2: ಅವೆಲ್ಲ ನಮ್ಮೂರಿನ ಹಾಲು, ಹಣ್ಣು, ತರಕಾರಿ, ಆಹಾರ ಸಾಮಗ್ರಿಗಳಲ್ಲೇ ಇವೆ. ನಾವದನ್ನ ಗುರುತಿಸಿಲ್ಲ ಅಷ್ಟೇ. ನಮ್ಮ ವಾಸದ ಸ್ಥಳದ ಸುತ್ತಮುತ್ತಲಿನ ಆಹಾರವನ್ನೇ ಬಳಸೋದ್ರಿಂದ ನಮ್ಮ ಲೈಫು ಚೆನ್ನಾಗಿರುತ್ತೆ, ಎಲ್ಲರ ಜೀವನ ಕೂಡ ಚೆನ್ನಾಗಿರುತ್ತೆ.
7: ಸಸ್ಟೈನಬಲ್ ಫುಡ್ ಸಿಸ್ಟಮ್, ಇದನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕು. ಸುಸ್ಥಿರ ಆಹಾರ ಪದ್ಧತಿಯಿಂದಾಗ ಮಾತ್ರ ಎಲ್ಲರೂ ಎಲ್ಲವೂ ಸುಭದ್ರವಾಗಿರುತ್ತದೆ.
2: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನು ನೀಡುತ್ತಿದೆ. ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ!
8: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
9: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
1: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ! ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
10: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
2: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
3: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
2: ಮನೆಯಲ್ಲಿರುವ ಪ್ರತಿಯೊಂದು ಹೆಣ್ಣಿನ ನಗು ಆ ಮನೆಯ ನಿಜವಾದ ಶ್ರೀಮಂತಿಕೆ. ಈ ವರ ಮಹಾಲಕ್ಷ್ಮಿ ಹಬ್ಬ ಪ್ರತಿಯೊಂದು ಕುಟುಂಬಕ್ಕೂ ಸಂತೋಷ, ಸಮೃದ್ಧಿ ಮತ್ತು ನೆಮ್ಮದಿ ತರಲಿ ಎಂದು ಆಶಿಸುವವರು ಮೈಸೂರಿನ ಸಿಹಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಸರ್ವರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು.
11: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್.
1: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಎಕ್ಸ್ಟ್ರಾ ಫ್ಲೇವರ್ಸ್ನ ರೋಷನ್ ಸರ್ ಅವರು ಕೊಬ್ಬರಿ ಬರ್ಫಿಯನ್ನು ಯಾವೆಲ್ಲ ಫ್ಲೇವರ್ಗಳಲ್ಲಿ ಮಾಡ್ಕೊಳ್ಬೋದು ಅನ್ನೋದನ್ನು ತುಂಬ ಸರಳವಾಗಿ ತುಂಬ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ. ಅದು ಮಾಡುವುದರ ಮುಖಾಂತರ ಇಲ್ಲಿ ಸಕ್ಕರೆ ಮತ್ತು ಬೆಲ್ಲವನ್ನು ಎರಡನ್ನು ಕೂಡ ಬಳಸಿ ಮಾಡ್ಬೋದು. ತುಂಬ ಕೂಡ ಟೇಸ್ಟಿಯಾಗಿರುತ್ತೆ. ನಿಮಗೆ ಇಷ್ಟವಾದಂತಹ ಫ್ಲೇವರನ್ನು ಮಾಡ್ಕೊಳ್ಬೋದು, ಹಾಗೆ ಎಂಜಾಯ್ ಮಾಡ್ಬೋದು ಅಂತ ಹೇಳ್ತಾ ಮತ್ತೊಂದು ಸ್ಪೆಷಲ್ ಸ್ವೀಟ್ ಬಗ್ಗೆ ಅವರಿಂದ ಕೇಳೋಣ.
5: ಮೈಸೂರು ಪಾಕ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಇಲ್ಲಿ ನಾನು ಆ ಮೋಲ್ಡ್ ಅಂದರೆ ನಾವು ಯಾವುದರಲ್ಲಿ ಹಾಕಿಡ್ತೀವೋ ಅದನ್ನು ರೆಡಿ ಮಾಡ್ಕೋಬೇಕು. ಯಾಕಂದರೆ ಮಧ್ಯದಲ್ಲಿ ಯಾವುದೂ ಡಿಸ್ಟರ್ಬೆನ್ಸ್ ಇದ್ದರೆ ಆ ಮೈಸೂರು ಪಾಕ್ ನಮಗೆ ಕರೆಕ್ಟಾಗಿ ಬರದೇ ಇರ್ಬೋದು. ಅದಕ್ಕೋಸ್ಕರ ಮೋಲ್ಡಲ್ಲಿ ಒಂದು ಬಟರ್ ಪೇಪರ್ ಇಟ್ಟು ಅದಕ್ಕೆ ತುಪ್ಪನೆಲ್ಲ ನಾನು ಸವರಿ ಇಡ್ತಾ ಇದ್ದೀನಿ. ಇಲ್ಲಿ ಮೈಸೂರು ಪಾಕ್ ಮಾಡ್ಕೊಳ್ಳೋದಕ್ಕೆ 200 ಗ್ರಾಂನಷ್ಟು ಅಂದರೆ 1 ಕಪ್ ಅಳತೆಯಲ್ಲಿ 1 ಕಪ್ನಷ್ಟು ನಾನಿಲ್ಲಿ ಸಕ್ಕರೆಯನ್ನು ತಗೊಂಡಿದ್ದೀನಿ. ಇದರ ಜೊತೆಗೆ ಕಡಲೆ ಹಿಟ್ಟು ತಗೊಳ್ಳುವಾಗ 75 ಗ್ರಾಂ ಅಂದರೆ 1/4 ಕಪ್ನಷ್ಟು ಮಾತ್ರ ನಾನು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ. ಇಲ್ಲಿ ನಾನು 2 ಅಳತೆಯನ್ನು ಕೂಡ ಹೇಳ್ತಾ ಇದ್ದೀನಿ ನಿಮಗೆ, ಗ್ರಾಮ್ ಹಾಗೂ ಕಪ್ ಲೆಕ್ಕದಲ್ಲಿ. 1 ಕಪ್ನಷ್ಟು ತುಪ್ಪನ ಇಲ್ಲಿ ತಗೊಂಡಿದ್ದೀನಿ, ಅಂದರೆ 200 ml ಬೇಕಾಗುತ್ತೆ. ಸ್ವಲ್ಪ ಜಾಸ್ತಿ ಆದರೆ ನೀವು ಜಾಸ್ತಿ ಬೇಕಾದರೂ ಉಪಯೋಗ ಮಾಡಬಹುದು. ಹಾಗೆಯೇ ಇಲ್ಲಿ 2 ಟೇಬಲ್ ಸ್ಪೂನಷ್ಟು ನಾನು ಹಾಲಿನ ಪುಡಿನ ಉಪಯೋಗ ಮಾಡ್ತಾ ಇದ್ದೀನಿ. ಹಾಲಿನ ಪುಡಿ ತುಂಬ ಒಳ್ಳೆ ಫ್ಲೇವರ್ನ ಕೊಡುತ್ತೆ, ಹಾಗೆಯೇ ತುಂಬ ಒಳ್ಳೆ ಟೇಸ್ಟನ್ನು ಕೂಡ ಕೊಡುತ್ತೆ, ಹಾಗೆಯೇ ಒಳ್ಳೆ ಟೆಕ್ಸ್ಚರ್ ಬರೋಕ್ಕೆ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಮೈದಾನ ಉಪಯೋಗ ಮಾಡ್ತಾ ಇದ್ದೀನಿ. ಇದೇ ಇದ್ರದ್ದು ಸೀಕ್ರೆಟು. 1 ಟೇಬಲ್ ಸ್ಪೂನಷ್ಟು ಮೈದಾನ ನೀವು ಸ್ಕಿಪ್ ಮಾಡದೇ ಇದಕ್ಕೆ ನೀವು ಹಾಕ್ಕೋಬೇಕಾಗುತ್ತೆ. ಇವಾಗ ಒಂದು ಬೌಲ್ನ ತಗೊಂಡು ಈ ಬೌಲಿಗೆ ನೋಡಿ ನಾನು ತಗೊಂಡಿರುವಂಥ ಹಿಟ್ಟುಗಳೇನಿದ್ದಾವೆ, 2 ಹಿಟ್ಟುಗಳು ಹಾಗೆಯೇ ಅದ್ರ ಜೊತೆಗೆ ಹಾಲಿನ ಪುಡಿ ಏನಿದೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೋಬೇಕು. ನಾವು ಇದನ್ನು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಅದರಲ್ಲಿ ದೊಡ್ಡ ದೊಡ್ಡ ಎಲ್ಲಾದರೂ ಲಂಪ್ಸ್ಗಳಿದ್ದರೆ ಅದನ್ನು ನೀವು ತೆಕ್ಕೋಬೇಕಾಗುತ್ತೆ, ಅಂದರೆ ಎಲ್ಲ ಗಂಟು ಕಟ್ಟಿದರೆ ಅದನ್ನು ತೆಗೆದು ಆಮೇಲೆ ಸ್ವಲ್ಪ ಸ್ವಲ್ಪ ಇದ್ದರೆ ಏನು ವರಿ ಮಾಡ್ಕೋಬೇಕು ಅಂತಿಲ್ಲ. ಇಲ್ಲಿ ನಾನು ಏನು ತುಪ್ಪ ತಗೊಂಡಿದ್ದೀನೋ ಅದರಲ್ಲಿ ಕಾಲು ಭಾಗದಷ್ಟು, ಇದನ್ನು 4 ಪಾರ್ಟಾಗಿ ಡಿವೈಡ್ ಮಾಡ್ಕೋಬೇಕು ನೀವು, ಅದರಲ್ಲಿ ಕಾಲು ಭಾಗದಷ್ಟು ಈ ತುಪ್ಪನ ಇಲ್ಲಿಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ, ಇವಾಗ ಎಲ್ಲಾದರೂ ಗಂಟು ಕಟ್ಟಿದರೆ ನಿಮಗೆ ತೆಗೆಯೋಕ್ಕೆ ತುಂಬ ಸುಲಭ ಆಗುತ್ತೆ, ಅದಕ್ಕೋಸ್ಕರ ಈ ಥರ ಮಾಡ್ಕೋಬೇಕು. ಸೊ ಎಲ್ಲ ಗಂಟು ಕಟ್ಟಿರೋದನ್ನು ಎಲ್ಲ ತೆಗೆದು ಇವಾಗ ನೋಡಿ ಸಾಫ್ಟ್ ಆದಂತಹ ಆ ಮಿಶ್ರಣ ರೆಡಿಯಾಗಿದೆ. ಇವಾಗ ಬಾಣಲೆಯಲ್ಲಿ ನಾನು ತಗೊಂಡಿರುವಂತಹ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ನಾವು ಅದಕ್ಕೆ ನೀರು ಕಾಲು ಭಾಗದಷ್ಟು ಮಾತ್ರ ಹಾಕ್ಕೋಬೇಕು. ನೀವು ML ಅಲ್ಲಿ ನೋಡೋದಾದರೆ 100 ml ನಷ್ಟು ನೀರು ಹಾಕಿದರೆ ಸಾಕು, ಜಾಸ್ತಿ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ. ಅದನ್ನು ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಈ ಸಕ್ಕರೆ ಚೆನ್ನಾಗಿ ಕರಗೋ ತನಕ ನೀವು ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ತುಂಬ ಇಂಪಾರ್ಟೆಂಟ್, 1 ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಚಿಟಿಕೆಗಿಂತ ಕಮ್ಮಿ ಸ್ವಲ್ಪನೇ ಸ್ವಲ್ಪ ಆರೆಂಜ್ ಫುಡ್ ಕಲರ್ ಹಾಕ್ತಾ ಇದ್ದೀನಿ, ಇದು ಆಪ್ಷನಲ್. ಯಾವುದೇ ಸಿಹಿನ ಮಾಡುವಾಗ ನೀವು ಉಪ್ಪನ್ನು 1 ಚಿಟಿಕೆಯಷ್ಟು ಸೇರಿಸಿದರೆ ಅದು ಟೇಸ್ಟನ್ನು ತುಂಬನೇ ಎನ್ಹ್ಯಾನ್ಸ್ ಮಾಡುತ್ತೆ. ತುಂಬ ಜನ ಅದನ್ನು ಹಾಕಲ್ಲ, ಆ ಥರ ಮಾಡದೆ ಇಲ್ಲಿ ನೀವು ಸೇರಿಸ್ಕೋಬೇಕಾಗುತ್ತೆ. ಇವಾಗ ಇಲ್ಲಿ ಒಂದೇಳೆ ಪಾಕ ಎಲ್ಲ ನಾವು ಏನು ಬರೆಸ್ಕೋಬೇಕು ಅಂತಿಲ್ಲ, ಜಸ್ಟ್ ಅದು ಕುದಿ ಬಂದರೆ ಸಾಕು. ಇವಾಗ ಚೆನ್ನಾಗಿ ಆ ಮಿಶ್ರಣ ಕುದಿ ಬರ್ತಾ ಇದೆ. ಸೊ ನಾನು ಇಲ್ಲಿ ಹಿಟ್ಟಿನ ಮಿಶ್ರಣನ ಅದಕ್ಕೆ ಇವಾಗ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಅಕಸ್ಮಾತ್ ಎಲ್ಲಾದರೂ ನೀವು ಡೈರೆಕ್ಟ್ ಇದಕ್ಕೆ ಹಿಟ್ಟು ಹಾಕ್ಕೊಳ್ಳೋದಾದರೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ತುಂಬಾ ಕಷ್ಟ ಆಗುತ್ತೆ, ಯಾಕಂದರೆ ಅಲ್ಲಲ್ಲಿ ಹಿಟ್ಟು ಗಂಟು ಕಟ್ಟೋ ಚಾನ್ಸಸ್ ಇರುತ್ತೆ, ಹೊಸಬ್ರಿಗೆಲ್ಲ ತುಂಬ ಕಷ್ಟ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ಥರ ಮಾಡಿ ತೋರಿಸ್ತಾ ಇದ್ದೀನಿ. ಒಂದ್ಸಲ ನೀವು ಆ ಮಿಶ್ರಣನ ಮಿಕ್ಸ್ ಮಾಡಿದ ಮೇಲೆ ಈ ಥರ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇವಾಗ ಅದರದ್ದು ಕನ್ಸಿಸ್ಟೆನ್ಸಿ ಅಂದರೆ ಥಿಕ್ನೆಸ್ ಎಷ್ಟಿದೆ ಅಂತ ನೀವು ನೋಡ್ಬೋದು. ಸ್ವಲ್ಪ ಹೊತ್ತಲ್ಲಿ ಅದು ಗಟ್ಟಿ ಆಗ್ತಾ ಬರುತ್ತೆ, ಯಾಕಂದರೆ ಸಕ್ಕರೆ ಪಾಕ ಆಗಿರೋದ್ರಿಂದ ಬೇಗ ಗಟ್ಟಿಯಾಗುತ್ತೆ. ಹಾಗೆಯೇ ಇಲ್ಲಿ ನಾನ್ ಸ್ಟಿಕ್ ಪಾತ್ರೆನ ನಾನು ಉಪಯೋಗ ಮಾಡಿರೋದ್ರಿಂದ ಸ್ವಲ್ಪ ಗ್ಯಾಪ್ ಕೊಟ್ಟರೂ ಏನೂ ಆಗಲ್ಲ, ಆದರೆ ನೀವು ಕಬ್ಬಿಣದ ಪಾತ್ರೆ ಅಥವಾ ಸ್ಟೀಲ್ ಪಾತ್ರೆ ಉಪಯೋಗ ಮಾಡಿದರೆ ನೀವು ತಿರುಗಿಸ್ತಾನೆ ಇರಬೇಕು, ಯಾವ ಕಾರಣಕ್ಕೂ ನಿಲ್ಲಿಸಬಾರ್ದು, ಇಲ್ಲಾಂದರೆ ತಳತಾಗುತ್ತೆ. ಇವಾಗ ಗಟ್ಟಿಯಾದ ಮೇಲೆ ಫಸ್ಟ್ ನಾನು 4 ಪಾರ್ಟ್ ಮಾಡಿದ್ರಲ್ಲಿ 2ನೇ ಪಾರ್ಟ್ ತುಪ್ಪನ ಇದಕ್ಕೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು 1-2 ನಿಮಿಷ ನೀವು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದರೆ ಸಾಕು, ಆ ತುಪ್ಪ ಎಲ್ಲ ಆ ಮಿಶ್ರಣ ಎಳ್ಕೊಂಡು ಬಿಡುತ್ತೆ. ಆವಾಗ ನೀವು ಏನು ಮಾಡಬೇಕು, 1 ಚಿಟಿಕೆಯಷ್ಟು ಇದಕ್ಕೆ ಏಲಕ್ಕಿ ಪುಡಿನ ಹಾಕ್ಕೋಬೇಕು. 1-3 ಏಲಕ್ಕಿಗಳನ್ನು ಪುಡಿ ಮಾಡ್ಕೊಂಡು ಇದಕ್ಕೆ ನೀವು ಸೇರಿಸ್ಕೋಬೇಕು. ಈ ಥರ ಏಲಕ್ಕಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಕಡಲೆ ಹಿಟ್ಟು ಉಪಯೋಗ ಮಾಡಿರೋದ್ರಿಂದ ಅದರದ್ದು ಘಮ ಬರಬಾರ್ದು, ಅದಕ್ಕೋಸ್ಕರ ಏಲಕ್ಕಿ ಪುಡಿನ ನಾವು ಹಾಕ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದ ಮೇಲೆ 2ನೇ ಪಾರ್ಟ್ ಆಯಿತು, 3ನೇ ಪಾರ್ಟ್ ನಾನು ತುಪ್ಪನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ 4 ಭಾಗದಲ್ಲಿ 3ನೇ ಭಾಗನ ಸೇರಿಸ್ಕೊಂಡು ಮತ್ತೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಆ ಹಿಟ್ಟು ಸ್ವಲ್ಪ ಸ್ವಲ್ಪನೇ ಗಟ್ಟಿಯಾಗ್ತಾ ಬರ್ತಾ ಇದೆ, ಹಾಗೆಯೇ ಸ್ವಲ್ಪ ಸ್ವಲ್ಪ ಆ ಪಾತ್ರೆನ ಬಿಡ್ತಾ ನಾವು ಏನು ಸ್ಪ್ಯಾಚುಲದಲ್ಲಿ ತಿರುಗಿಸ್ತಾ ಇದ್ದೀವಿ ಅದ್ರ ಜೊತೆಯೇ ತಿರುಗ್ತಾ ಇದೆ, ಅಂದರೆ ಹಿಟ್ಟು ಚೆನ್ನಾಗಿ ರೆಡಿಯಾಗಿ ಬರ್ತಾ ಇದೆ ಅಂತ ಅರ್ಥ. ಹಾಗೆಯೇ ಅದರಲ್ಲಿ ಗುಳ್ಳೆಗಳು ಕೂಡ ಫಾರ್ಮ್ ಆಗ್ತಾ ಇದೆ. ಕೊನೆಯದಾಗಿ ಸ್ವಲ್ಪ ಉಳಿದಿರುವಂತಹ ತುಪ್ಪನ ಇದಕ್ಕೆ ಸೇರಿಸ್ಕೊಂಡು ಆ ತುಪ್ಪನ ಬಿಡ್ತಾ ಇದೆ ಅಂತ ಹೇಳಿದರೆ ಈ ಹಿಟ್ಟು ರೆಡಿಯಾಗಿದೆ ಅಂತ ಅರ್ಥ. ಸೊ ಇವಾಗ ಇದನ್ನು ಡೈರೆಕ್ಟ್ ತೆಗೆದು ನಾನು ಆ ಮೋಲ್ಡಿಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವ ಪಾತ್ರೆಗೆ ಹಾಕ್ಕೋಬೇಕು ಅಂತಿದ್ದೀರೋ ಅದಕ್ಕೆ ಇದನ್ನು ಹಾಕ್ಕೋಬೇಕು. ಓಕೆ, ಇದನ್ನು ಹಾಕ್ಕೊಂಡು ಇದನ್ನು ಜಾಸ್ತಿ ತಟ್ಕೊಳ್ಳೋಕೆ ಹೋಗಬಾರ್ದು. ಯಾರಿಗೆಲ್ಲ ಆ ಗೂಡುಗೂಡಾಗಿ ಬೇಡವೋ ಅವರು ಕರೆಕ್ಟಾಗಿ ಪ್ರೆಸ್ ಮಾಡ್ತಾ ಅದನ್ನು ಕರೆಕ್ಟಾಗಿ ಸಮತಟ್ಟು ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಗೂಡುಗೂಡಾಗಿ ಬೇಕು ಅಂದರೆ ನೀವು ಏನು ಮಾಡೋದು ಬೇಡ, ಅದಾಗೆ ಸೆಟ್ ಆಗೋಕ್ಕೆ ನೀವು ಬಿಟ್ಬಿಡಬೇಕು. ಅದರಲ್ಲಿ ನೋಡಿ ದೊಡ್ಡ ದೊಡ್ಡ ಎಲ್ಲಾದರೂ ಗೂಡುಗಳು ಫಾರ್ಮ್ ಆಗಿದರೆ ಅದಾಗೇ ಹೋಗುತ್ತೆ, ಆ ಏರ್ ಎಲ್ಲ ರಿಲೀಸ್ ಆಗುತ್ತೆ. ಅದನ್ನು ಅದೇ ಥರ 20-25 ನಿಮಿಷ 1/4 ಗಂಟೆ ನೀವು ಈ ಥರನೇ ಬಿಟ್ಬಿಡಬೇಕು, ಅಂದರೆ ತಣ್ಣಗಾಗೋ ತನಕ ಬಿಟ್ಬಿಡಬೇಕು. ಈ ಥರ 1/4 ಗಂಟೆ ಆದಮೇಲೆ ಇದನ್ನು ನೀವು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋಬಹುದು. ಇಲ್ಲಿ ನಾನು ಅದನ್ನು ತೆಗೆದು ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಆ ಪಾತ್ರೆನ ಬಿಡುತ್ತೆ, ಯಾಕಂದರೆ ನಾವು ಅಡಿಗಡೆ ಬಟರ್ ಪೇಪರ್ ಅದಕ್ಕೇ ನಾನು ಯೂಸ್ ಮಾಡಿರೋದು, ಇಲ್ಲಾಂದರೆ ನಿಮಗೆ ಸ್ವಲ್ಪ ಕಷ್ಟ ಆಗಬಹುದು. ಸೊ ಬಟರ್ ಪೇಪರನ್ನೆಲ್ಲ ತೆಗೆದ್ರೆ ಇವಾಗ ಸೂಪರ್ ಸಾಫ್ಟ್ ಆದಂತಹ ಹಾಗೆಯೇ ಗೂಡುಗೂಡಾದಂತಹ ಮೈಸೂರು ಪಾಕ್ ಸಿದ್ಧವಾಗಿದೆ. ಹಾಗೆಯೇ ಇಲ್ಲಿ ತುಪ್ಪದಲ್ಲಿ ಮಾಡಿರೋದ್ರಿಂದ ಇದರದ್ದು ಘಮ ಮನೆ ಫುಲ್ಲು ಹರಡಿರುತ್ತೆ. ನೀವು ಹೊರಗಡೆ ಎಲ್ಲಿಂದನೋ ತುಂಬ ದುಡ್ಡು ಕೊಟ್ಟು ತರೋ ಬದಲು ಈ ಥರನೇ ಮನೆಯಲ್ಲೇ ಒಂದ್ಸಲ ಮಾಡಿ ನೋಡಿ, ಖಂಡಿತ ಹೇಳ್ತೀನಿ ಇದು ತುಂಬ ದಿನ ಸ್ಟೋರ್ ಮಾಡಬಹುದು, ಹಾಗೆಯೇ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಪರ್ಫೆಕ್ಟ್ ಆದಂತಹ ಮೈಸೂರು ಪಾಕ್ ಇವಾಗ ರೆಡಿಯಾಗಿದೆ.
4: ಸ್ನೇಹಿತರೆ, ಸಾಮಾನ್ಯವಾಗಿ ನಾವು ಮನೆಗಳಲ್ಲಿ ಈ ಗೋಧಿ ಪಾಯಸ, ಹೆಸರು ಬೇಳೆ ಪಾಯಸ, ಕಡಲೆಬೇಳೆ ಪಾಯಸ, ಹಯಗ್ರೀವ, ಶಾವಿಗೆ ಪಾಯಸವನ್ನ ಮಾಡ್ಕೊಳ್ಳೋದುಂಟು. ಇದರೊಟ್ಟಿಗೆ ಮತ್ತಷ್ಟು ಸ್ಪೆಷಲ್ ಆಗಿ ಉಂಡೆಗಳನ್ನ ಮಾಡ್ಕೊಳ್ತೀವಿ, ಜೊತೆಗೆ ಕಾಯಿ ಹೋಳಿಗೆ ಹಾಗೆ ಬೆಲ್ಲದ ಹೋಳಿಗೆ ಮಾಡ್ಕೊಳ್ಳೋದು ಉಂಟು. ಈ ರೀತಿಯ ಸ್ಪೆಷಲ್ ರೆಸಿಪಿಗಳು ಅಂದ್ರೆ ಈ ಮೈಸೂರು ಪಾಕು, ರಸ್ಮಲಾಯಿ, ಈ ರೀತಿಯ ರೆಸಿಪಿಗಳನ್ನ ಮಾಡ್ಕೊಳ್ಳೋದು ತುಂಬಾ ಕಡಿಮೆ ಅಲ್ವಾ? ಏನಾಗುತ್ತೋ ಏನೋ, ಯಾವ ರೀತಿ ಬರುತ್ತೋ ಏನೋ ಅನ್ನುವಂತಹ ಒಂದು ಸ್ವಲ್ಪ ಭಯ ಕೂಡ ಇದ್ದೇ ಇರುತ್ತೆ. ಆದರೆ ಈ ಮೆಥಡಲ್ಲಿ ಮಾಡಿದ್ರೆ ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ. ಯಾವುದೇ ಭಯವಿಲ್ಲದೆ ಮೈಸೂರು ಪಾಕನ್ನು ಈಗ ಮಾಡ್ಕೊಳ್ಳಿ ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ರೋಷನ್ ಅವರು. ಸೊ ಈ ದಿನ ರೋಷನ್ ಸರ್ ಅವರು ತಿಳಿಸ್ಕೊಟ್ಟಂತಹ ಈ ಸಿಹಿ ಖಾದ್ಯಗಳೆಲ್ಲ ನಿಮಗೆ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಸೊ ನೀವು ಕೂಡ ಮನೇಲಿ ಮಾಡ್ಕೊಳ್ಳಿ, ಮತ್ತಷ್ಟು ಎಂಜಾಯ್ ಮಾಡಿ ಅಂತ ಹೇಳ್ತಾ ರೋಷನ್ ಸರ್ ಅವರಿಗೆ ಸ್ಪೆಷಲ್ ಆಗಿ ಥ್ಯಾಂಕ್ ಯು ತಿಳಿಸ್ತಾ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳೊಂದಿಗೆ ಈ ದಿನದ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಹೊಸ ಹೊಸ ಖಾದ್ಯಗಳೊಂದಿಗೆ ನಿಮ್ಮೊಟ್ಟಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸೆಪ್ಟೆಂಬರ್ 4, 2026 ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶಿವಮೊಗ್ಗದ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ, ನಂತರ ಸರ್ವರಿಗೂ ಮಹಾಪ್ರಸಾದ ವಿತರಣೆಯಾಗಲಿದೆ. ದರ್ಶನ ಮತ್ತು ಪ್ರಸಾದ ವಿತರಣೆ ಸಮಯ ಬೆಳಗ್ಗೆ 8 ರಿಂದ ರಾತ್ರಿ 8 ಗಂಟೆಯವರೆಗೆ. ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ. ಸ್ವಾಗತ ಕೋರುವವರು ಇಸ್ಕಾನ್ ಶಿವಮೊಗ್ಗ, ದಕ್ಷಿಣ ಶ್ರೀ ಮಾಯಾಪುರ ಧಾಮ, BH ರಸ್ತೆ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, ಬಿದರೆ, ಶಿವಮೊಗ್ಗ. ಹರೇ ಕೃಷ್ಣ.
12: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
13: ಮನೆಯಲ್ಲಿರುವ ಪ್ರತಿಯೊಂದು ಹೆಣ್ಣಿನ ನಗು ಆ ಮನೆಯ ನಿಜವಾದ ಶ್ರೀಮಂತಿಕೆ. ಈ ವರ ಮಹಾಲಕ್ಷ್ಮಿ ಹಬ್ಬ ಪ್ರತಿಯೊಂದು ಕುಟುಂಬಕ್ಕೂ ಸಂತೋಷ, ಸಮೃದ್ಧಿ ಮತ್ತು ನೆಮ್ಮದಿ ತರಲಿ ಎಂದು ಆಶಿಸುವವರು ಮೈಸೂರಿನ ಸಿಹಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್. ಸರ್ವರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು.
14: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್.
0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಸುತ್ತಮುತ್ತ ಕಾರ್ಯಕ್ರಮ. ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬೆಳೆ ಸಾಲ ಪಡೆಯಲು ರೈತರಿಗೆ ನೋಂದಣಿ ಅವಧಿಯನ್ನು 31st ವಿಸ್ತರಿಸಲಾಗಿದೆ. ಭತ್ತ ಹಾಗೂ ರಾಗಿ ಬೆಳೆಗಳಿಗೆ ನೋಂದಣಿ ಮಾಡಿಕೊಳ್ಳಲು 14 August ಕೊನೆಯ ದಿನವಾಗಿತ್ತು. ರೈತರ ಕೋರಿಕೆಯ ಮೇರೆಗೆ ಇದೀಗ ಸಾಲ ಪಡೆದ ರೈತರಿಗೆ ಮಾತ್ರ ಅನ್ವಯವಾಗುವಂತೆ ದಿನಾಂಕ ವಿಸ್ತರಿಸಲಾಗಿದೆ. ಬಿತ್ತನೆ ಅಥವಾ ನಾಟಿ ಮಾಡುವ ಮುನ್ನವೇ ರೈತರು ನೋಂದಣಿ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ. ಸಾಲ ಪಡೆಯದ ರೈತರು ಪಹಣಿ ಮತ್ತು ಆಧಾರ್ ಕಾರ್ಡ್ ದಾಖಲೆಗಳೊಂದಿಗೆ ಸಮೀಪದ ಬ್ಯಾಂಕ್, ಹಣಕಾಸು ಸಂಸ್ಥೆ ಅಥವಾ CSE ಕೇಂದ್ರಗಳಲ್ಲಿ ನೋಂದಣಿ ಮಾಡಿಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ಕೃಷಿ, ಕಂದಾಯ, ಸಹಕಾರ ಇಲಾಖೆ, ಬ್ಯಾಂಕ್ಗಳು, ಸರ್ಕಾರದ ಸಂರಕ್ಷಣೆ ವೆಬ್ಸೈಟ್ಗೆ ಭೇಟಿ ನೀಡುವಂತೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಡಾ ಎಂ ಕಿರಣ್ ಕುಮಾರ್ ತಿಳಿಸಿದ್ದಾರೆ. ಮುಂದಿನ ವಿವರ. ಬಸವಾದಿ ಶಿವಶರಣರ ಬದುಕು ವಚನಗಳ ಮೂಲಕ ವ್ಯಕ್ತಿತ್ವ ವಿಕಸನ ಮಾಡುವುದಾಗಿತ್ತು ಎಂದು ಜಡೆ ಹಿರೇಮಠದ ಶ್ರೀ ಘನಬಸವ ಅಮರೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಹೇಳಿದರು. ಸೊರಬ ಪಟ್ಟಣದ ಚಾಮರಾಜಪೇಟೆಯ ಕಾನುಕೇರಿ ಮಠದಲ್ಲಿ ಸದ್ಗುರು ಸೇವಾ ಟ್ರಸ್ಟ್, ಅಕ್ಕನ ಬಳಗ ಸೇವಾ ಟ್ರಸ್ಟ್, ಟೌನ್ ವೀರಶೈವ ಸಮಾಜದಿಂದ ಆಯೋಜಿಸಿದ್ದ ವಚನ ಶ್ರಾವಣ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದರು. ಭಯ ಭಕ್ತಿಯಿಂದ ಧರ್ಮದ ಪರಿಪಾಲನೆ ಮಾಡುವುದು ಹಿಂದಿನ ಕಾಲದಲ್ಲಿತ್ತು. ಎಲ್ಲರನ್ನೂ ಪ್ರೀತಿಸುವ ಮೂಲಕ ಬದುಕಿಗೆ ಅದೇ ಸ್ವರ್ಗ. ಆಚಾರವೇ ಸ್ವರ್ಗವಾಗಿದ್ದು ಅದನ್ನ ಪಾಲಿಸಬೇಕು. ವಾಸ್ತವದಲ್ಲಿ ಬದುಕು ನಡೆಸಲು ಮುಂದಾಗಬೇಕು. ಕಾರಣ ಮನುಷ್ಯ ಲೌಕಿಕ ಜೀವಿ. ಎಲ್ಲ ಬಂಧಗಳಿಂದ ಮುಕ್ತಿ ಹೊಂದಲು ಆಚಾರವಿರಬೇಕು. ಬಸವಾದಿ ಚಿಂತನೆಗಳ ರಸಸತ್ವವನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ಉಪನ್ಯಾಸಕ ಡಾಕ್ಟರ್ ಉಮೇಶ್, ಟೌನ್ ವೀರಶೈವ ಸಮಾಜದ ಅಧ್ಯಕ್ಷ ಮಂಜುನಾಥ್, ರೇಖಾ ಜಗದೀಶ್, ನಿಜಗುಣ ಚಂದ್ರಶೇಖರ್, ಸುಧಾ ಶಿವಪ್ರಸಾದ್, ಶಿವಕುಮಾರ್ ಗೌಡ, ಜಯಮಾಲಾ ಇತರರಿದ್ದರು. ಮುಂದಿನ ವಿವರ. ಜೈನ ಧರ್ಮವು ಮಾನವೀಯ ಮೌಲ್ಯ ಮತ್ತು ಅಹಿಂಸಾತ್ಮಕ ಭಾವನೆ ಬೆಳೆಸಲು ಪ್ರೇರೇಪಿಸುತ್ತದೆ ಎಂದು ಹೊಂಬುಜ ಜೈನ ಮಠದ ಸ್ವಸ್ತಿ ಶ್ರೀ ದೇವೇಂದ್ರ ಕೀರ್ತಿ ಭಟ್ಟಾರಕ ಸ್ವಾಮೀಜಿ ಹೇಳಿದರು. ಶ್ರೀ ಪಾರ್ಶ್ವನಾಥ ತೀರ್ಥಂಕರರ ಮೋಕ್ಷ ಕಲ್ಯಾಣದ ಸುದಿನ ಮುಕುಟ ಸಪ್ತಮಿ ಕುರಿತು ಮಾತನಾಡಿ ಇಂದ್ರಿಯ ನಿಗ್ರಹ ಮತ್ತು ಕಠೋರ ಧ್ಯಾನದ ಮಹತ್ವ ಅರಿತುಕೊಳ್ಳಬೇಕು. ಹೊಂಬುಜ ಕ್ಷೇತ್ರದ ಅಧಿನಾಯಕ ಪಾರ್ಶ್ವನಾಥ ತೀರ್ಥಂಕರರು ಆಗಿರುವುದರಿಂದ ಭಕ್ತರು ವಿಶ್ವದ ಎಲ್ಲೆಡೆಯಿಂದ ಆಗಮಿಸಿ ದರ್ಶನ ಪಡೆದು ಸಂಕಷ್ಟದಿಂದ ಪರಿಹಾರ ಪಡೆಯುತ್ತಾರೆ ಎಂದು ತಿಳಿಸಿದರು. ಶ್ರೀಗಳು ಭಕ್ತರಿಗೆ ಶ್ರೀಫಲ ಮಂತ್ರಾಕ್ಷತೆ ನೀಡಿ ಹರಸಿದರು. ಶ್ರೀ ಪಾರ್ಶ್ವನಾಥ ತೀರ್ಥಂಕರ ಸನ್ನಿಧಿಯಲ್ಲಿ ವಿಶೇಷ ಪೂಜಾ ದ್ರವ್ಯಗಳನ್ನು ಅರ್ಪಿಸಲಾಯಿತು. ಶ್ರೀ ಸ್ವರ್ಣ ಪಲ್ಲಕ್ಕಿಯಲ್ಲಿ ಜಿನಬಿಂಬ ಶ್ರೀ ವಿಹಾರ ನಡೆಸಲಾಯಿತು. ನಿರ್ವಾಣ ಲಾಡು ಸಮರ್ಪಿಸಲಾಯಿತು. ಜಗನ್ಮಾತೆ ಶ್ರೀ ಪದ್ಮಾವತಿ ದೇವಿ ಸನ್ನಿಧಿಯಲ್ಲಿ ಪೂಜಾ ವಿಧಾನ ನೆರವೇರಿಸಲಾಯಿತು. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ, ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸುತ್ತಮುತ್ತ ಕಾರ್ಯಕ್ರಮ. ಕೃತಕ ಬುದ್ಧಿಮತ್ತೆ ಬಗ್ಗೆ ಅರಿತುಕೊಳ್ಳುವುದು ಹಾಗೂ ಅದನ್ನು ಬಳಸುವುದು ಇಂದಿನ ಸಂದರ್ಭದಲ್ಲಿ ಅನಿವಾರ್ಯವಾಗಿದೆ. ಶಿಕ್ಷಕರು ಇದರಲ್ಲಿ ಪರಿಣಿತಿ ಪಡೆದು ಮಕ್ಕಳಿಗೂ ಕಲಿಸಬೇಕು ಎಂದು ಶಿವಮೊಗ್ಗ ರೋಟರಿ ಕ್ಲಬ್ ಅಧ್ಯಕ್ಷ ಎನ್ ಗೋಪಿನಾಥ್ ಹೇಳಿದರು. ಶಿವಮೊಗ್ಗ ರೋಟರಿ ಕ್ಲಬ್ನಿಂದ HS ರುದ್ರಪ್ಪ PU ಕಾಲೇಜಿನಲ್ಲಿ POC ಉಪನ್ಯಾಸಕರಿಗೆ AI ಕುರಿತು ಆಯೋಜಿಸಿದ್ದ ಕಾರ್ಯಾಗಾರದಲ್ಲಿ ಮಾತನಾಡಿದ ಅವರು, AI ಕುರಿತು ನಮ್ಮ ಕ್ಲಬ್ನಿಂದ ಇದು ಮೊದಲ ಹಂತದ ಕಾರ್ಯಕ್ರಮವಾಗಿದೆ. ಮುಂದಿನ ಹಂತದಲ್ಲಿ ಪ್ರೌಢಶಾಲಾ ಶಿಕ್ಷಕರಿಗೂ ತರಬೇತಿ ನೀಡಲಾಗುವುದು ಎಂದರು. ಶಿಕ್ಷಣ ತಜ್ಞ ಪ್ರೊಫೆಸರ್ ರಂಗನಾಥಯ್ಯ ಮಾತನಾಡಿ, ಉಪನ್ಯಾಸಕರಿಗೆ ಇಂತಹ ಒಂದು ಕಾರ್ಯಾಗಾರ ಏರ್ಪಡಿಸಲು ಬಹಳಷ್ಟು ಪ್ರಯತ್ನ ನಡೆದಿತ್ತು. ಈಗ ಶಿವಮೊಗ್ಗ ರೋಟರಿ ಕ್ಲಬ್ ಕಾರ್ಯಾಗಾರ ನಡೆಸುತ್ತಿರುವುದು ಸಮಯೋಚಿತ ಎಂದು ಹೇಳಿದರು. NES ಕಾರ್ಯದರ್ಶಿ ನಾಗರಾಜ್, ಶಿವಮೊಗ್ಗ ರೋಟರಿ ಕ್ಲಬ್ ಕಾರ್ಯದರ್ಶಿ ಶೈಲಿನ್ ಬಾಬು, ಸಹ ಕಾರ್ಯದರ್ಶಿ ವಿಜಯ್ ಕುಮಾರ್, ಮಾಜಿ ಅಧ್ಯಕ್ಷ ವೀರೇಂದ್ರ ಹುಗ್ಗಿ, ರೋಟರಿ ಮಾಜಿ ಸಹಾಯಕ ಗವರ್ನರ್ ಜಿ ವಿಜಯ್ ಕುಮಾರ್, BV ಲಕ್ಷ್ಮೀದೇವಿ, ಗೋಪಿನಾಥ್ ಇತರರಿದ್ದರು. ಡಾಕ್ಟರ್ ಪವನ್ ಕುಮಾರ್ ನೇತೃತ್ವದ ತಂಡ ಕಾರ್ಯಾಗಾರದಲ್ಲಿ ಉಪನ್ಯಾಸಕರಿಗೆ AI ಕುರಿತು ತರಬೇತಿ ನೀಡಿತು. ಮುಂದಿನ ವಿವರ. ಆಲ್ಕೊಳ ವಿದ್ಯುತ್ ವಿತರಣಾ ಕೇಂದ್ರದ ಫೇಡರ್ AF3ರಲ್ಲಿ ಮೆಸ್ಕಾಂ ತುರ್ತು ಕಾಮಗಾರಿ ಇರುವುದರಿಂದ ಆಗಸ್ಟ್ 22ರ ಬೆಳಗ್ಗೆ 10ರಿಂದ ಸಂಜೆ 4ರವರೆಗೆ ನ್ಯಾಯಾಧೀಶರ ವಸತಿ ಗೃಹ, SV ಬಡಾವಣೆ, ಸಿ ಬ್ಲಾಕ್, ವೃದ್ಧಾಶ್ರಮ ಸುತ್ತಮುತ್ತ, ಡಾಕ್ಟರ್ಸ್ ಲೇಔಟ್, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದೆ. ಉಪವಿಭಾಗ 1ರ ವ್ಯಾಪ್ತಿಯಲ್ಲಿ ವಿದ್ಯುತ್ ಕಂಬಗಳ ತೆರವು ಇರುವುದರಿಂದ 22ರ ಬೆಳಗ್ಗೆ 10ರಿಂದ ಸಂಜೆ 5ರವರೆಗೆ ಬಾಪೂಜಿ ನಗರ, ಟ್ಯಾಂಕ್ ಬಂಡ್ ರಸ್ತೆ, ಜೋಸೆಫ್ ನಗರ, TGS ಲೇಔಟ್, ಟ್ಯಾಂಕ್ ಮೊಹಲ್ಲಾ, ಸೋಮಯ್ಯ ಲೇಔಟ್, BH ರಸ್ತೆ, ಮೀನಾಕ್ಷಿ ಭವನ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯ ಉಂಟಾಗಲಿದೆ. ಮುಂದಿನ ವಿವರ. ಜಾನಪದ ಕೇವಲ ಕಲೆಯಲ್ಲ, ಅದು ನಮ್ಮ ನೆಲದ ಸಂಸ್ಕೃತಿ ಮತ್ತು ಇತಿಹಾಸ. ಹಿರಿಯರು ನೀಡಿರುವ ಅಮೂಲ್ಯ ಆಸ್ತಿ ಎಂದು ಜನಪದ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಕೆ ಯುವರಾಜ್ ಹೇಳಿದರು. ಜಾನಪದ ಪರಿಷತ್ ತಾಲೂಕು ಘಟಕ, ಕನ್ನಡ ಸಾಹಿತ್ಯ ಪರಿಷತ್, ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ, ಬಾಪೂಜಿ ಎಜುಕೇಷನ್ ಸೊಸೈಟಿ, ಆದರ್ಶ ಎಜುಕೇಷನ್ ಅಂಡ್ ಚಾರಿಟಬಲ್ ಟ್ರಸ್ಟ್ ಸಹಯೋಗದಲ್ಲಿ ಗುರುವಾರ ಆಯೋಜಿಸಿದ್ದ ವಿಶ್ವ ಜಾನಪದ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ನೋವು, ಸಂತಸ, ಆಚರಣೆ, ನಂಬಿಕೆ, ಸಂಪ್ರದಾಯ ಹಾಗೂ ಜೀವನ ಅನುಭವಗಳು ಇರುತ್ತವೆ. ಹಾಡು, ಹಸೆ, ನಾಟಕ, ನೃತ್ಯ ಸೇರಿ ವಿವಿಧ ಕಲಾ ಪ್ರಕಾರಗಳ ಮೂಲಕ ಜಾನಪದ ತಲೆಮಾರುಗಳಿಂದ ತಲೆಮಾರುಗಳಿಗೆ ಸಾಗುತ್ತಿದೆ. ಗ್ರಾಮೀಣ ಮಹಿಳೆಯರು ಜಾನಪದವನ್ನ ಉಳಿಸಿಕೊಂಡು ಬಂದಿದ್ದಾರೆ ಎಂದು ತಿಳಿಸಿದರು. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ, ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ನಡೆದ ರಾಜ್ಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ 2026 ಸಾಗರ ತಾಲೂಕು ಚನ್ನಾಪುರದ ಕೃಷಿ ಕುಟುಂಬದ ಸುವರ್ಣ ಹುಚ್ಚಪ್ಪ ಒಡ್ಡಿಮನೆ ದಂಪತಿಯ ಪುತ್ರ ಹೆಚ್.ಸಿ. ಭರತ್ 5000 ಮೀಟರ್ ಓಟದಲ್ಲಿ ದ್ವಿತೀಯ ಸ್ಥಾನ ಪಡೆದು ಬೆಳ್ಳಿ ಪದಕ ಗಳಿಸಿದ್ದಾರೆ. ಈ ಸಾಧನೆಯೊಂದಿಗೆ ಭರತ್ ಅವರು ರಾಷ್ಟ್ರೀಯ ಮಟ್ಟದ ಅಥ್ಲೆಟಿಕ್ಸ್ ಸ್ಪರ್ಧೆಗೆ ಅರ್ಹತೆ ಪಡೆದಿದ್ದು, ಮುಂದಿನ ಹಂತದ ಸ್ಪರ್ಧೆಯು ಪಾಂಡಿಚೇರಿಯಲ್ಲಿ ನಡೆಯಲಿದೆ. ಮುಂದಿನ ವಿವರ. ಶಿವಮೊಗ್ಗ ನಗರದ ಅಲಂಕಾರ್ ಸಂಗೀತ ಸಭಾದಿಂದ ಆಗಸ್ಟ್ 23 ಬೆಳಗ್ಗೆ 10 ರಾತ್ರಿ 9 ಕರ್ನಾಟಕ ಸಂಘದಲ್ಲಿ ಸಭಾವ 5 ವಾರ್ಷಿಕೋತ್ಸವ ಹಾಗೂ ಪಂಚಾಕ್ಷರಿ ಗವಾಯಿ ಮತ್ತು ಡಾಕ್ಟರ್ ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳ ಪುಣ್ಯಸ್ಮರಣೆ ಅಂಗವಾಗಿ ಸಂಗೀತೋತ್ಸವ 2026 ಹಮ್ಮಿಕೊಳ್ಳಲಾಗಿದೆ ಎಂದು ಸಭಾದ ನಿಷಾದ್ ಹರ್ಲಾಪುರ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಾಸ್ತ್ರೀಯ ಸಂಗೀತಕ್ಕೆ ಉತ್ತೇಜನ ನೀಡಬೇಕು ಎನ್ನುವ ಉದ್ದೇಶದಿಂದ ಅಲಂಕಾರ್ ಸಂಗೀತ ಸಭಾ ಆರಂಭಿಸಲಾಯಿತು. ಜಿಲ್ಲೆಯಲ್ಲಿ ಶಾಸ್ತ್ರೀಯ ಸಂಗೀತಕ್ಕೆ ಬಹಳಷ್ಟು ಮನ್ನಣೆ ಇದೆ ಎಂದರು. ಕಾರ್ಯಕ್ರಮವನ್ನು ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ನಾದಮಯಾನಂದನಾಥ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿ ಉದ್ಘಾಟಿಸಲಿದ್ದು, ಮಾಜಿ ಎಂಎಲ್ಸಿ ಎಸ್ ರುದ್ರೇಗೌಡ ಭಾಗವಹಿಸಲಿದ್ದಾರೆ. ಹಿಂದೂಸ್ತಾನಿ ಗಾಯಕ ಹುಮಾಯೂನ್ ಹರ್ಲಾಪುರ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದರು. ಅಲಂಕಾರ್ ಸಂಗೀತ ಸಭಾದಿಂದ ನೀಡಲಾದ ಶ್ರೀ ಗುರು ಪುಟ್ಟರಾಜ ಕೃಪಾಭೂಷಣ 2026 ಸಾಲಿನ ಪ್ರಶಸ್ತಿಯನ್ನ ಧಾರವಾಡದ ತಬಲವಾದಕ ಸಾತಿ ಲಿಂಗಪ್ಪ ದೇಸಾಯಿ ಕಲ್ಲೂರು ಅವರಿಗೆ ನೀಡಿ ಗೌರವಿಸಲಾಗುವುದು. 70 ವಿದ್ಯಾರ್ಥಿಗಳು ಗಾಯನ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ ಎಂದು ತಿಳಿಸಿದರು. ಡಾ ಶರತ್ ಮರಿಯಪ್ಪ, ಶಶಿ ಎಸ್ ಮಂಗಳವಾರ್, ಶಶಿಕಾಂತ್ ಮತ್ತಿತರರಿದ್ದರು. ಮುಂದಿನ ವಿವರ. ಶಿವಮೊಗ್ಗ ನಗರದ ಡಾಕ್ಟರ್ ಶರತ್ ಮರಿಯಪ್ಪ ಫೌಂಡೇಶನ್ನಿಂದ ಸೆಪ್ಟೆಂಬರ್ 19 ಬೆಳಗ್ಗೆ 9 ಸಂಜೆ 5 ಮಲೆನಾಡು ಮೆಗಾ ಜಾಬ್ಥಾನ್ 2026 ಹೆಸರಿನಲ್ಲಿ ಎನ್ಇಎಸ್ ಮೈದಾನದಲ್ಲಿ ಉದ್ಯೋಗ ಮೇಳ ಆಯೋಜಿಸಲಾಗಿದೆ ಎಂದು ಫೌಂಡೇಶನ್ ಅಧ್ಯಕ್ಷ ಡಾಕ್ಟರ್ ಶರತ್ ಮರಿಯಪ್ಪ ತಿಳಿಸಿದರು. ಪತ್ರಿಕಾಭವನದಲ್ಲಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎಲ್ಲಿ ಉದ್ಯೋಗ ಹುಡುಕಬೇಕು ಎಂದು ಬಹಳಷ್ಟು ಜನರಿಗೆ ಮಾಹಿತಿ ಇರುವುದಿಲ್ಲ. ಇವರಿಗೆ ಅನುಕೂಲ ಕಲ್ಪಿಸಿಕೊಡುವ ಉದ್ದೇಶದಿಂದ ಈ ಮೇಳ ಹಮ್ಮಿಕೊಳ್ಳಲಾಗಿದೆ. 100 ಹೆಚ್ಚು ಕಂಪನಿಗಳು ಭಾಗವಹಿಸಲಿದ್ದು 2500 ಹೆಚ್ಚು ಉದ್ಯೋಗಾವಕಾಶಗಳಿವೆ. ಆಯ್ಕೆಯಾದವರಿಗೆ ಸ್ಥಳದಲ್ಲಿಯೇ ನೇಮಕಾತಿ ಪತ್ರ ನೀಡಲಾಗುವುದು ಎಂದರು. ಅಕ್ಷರ ಫೌಂಡೇಶನ್ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಮುಖ್ಯಸ್ಥ ಕುಮಾರ್ ಮಾತನಾಡಿ, ಮೇಳದಲ್ಲಿ ಸಾಫ್ಟ್ವೇರ್ ಕಂಪನಿಗಳು, ಹಣಕಾಸು ಸಂಸ್ಥೆಗಳು, ಆಸ್ಪತ್ರೆಗಳು, ಮೆಕ್ಯಾನಿಕಲ್, ಸೆಕ್ಯೂರಿಟಿ, ಹೆಚ್ಆರ್ ವಿಭಾಗ, ಆಡಳಿತಾತ್ಮಕ ಹುದ್ದೆಗಳು, ಬಿಪಿಒ, ಫಾರ್ಮಸಿ ಸೇರಿದಂತೆ 100 ಹೆಚ್ಚು ಉದ್ಯಮಗಳು ಭಾಗವಹಿಸಲಿವೆ. 8 ತರಗತಿಯಿಂದ ಸ್ನಾತಕೋತ್ತರ ಮತ್ತು ತಾಂತ್ರಿಕ ಕೋರ್ಸುಗಳಲ್ಲಿ ಉತ್ತೀರ್ಣರಾದ 18-45 ವರ್ಷದ ಒಳಗಿನ ಉದ್ಯೋಗಾಕಾಂಕ್ಷಿಗಳು ಭಾಗವಹಿಸಬಹುದು ಎಂದು ತಿಳಿಸಿದರು. ರಾಜೇಶ್, ಡಾಕ್ಟರ್ ಚೇತನ್, ವಿಶ್ವಾಸ್ ಕಾಮತ್, ವಿನಯ್ ರಂಗನಾಥ್ ಮತ್ತಿತರರಿದ್ದರು. ಇಲ್ಲಿಗೆ ಇವತ್ತಿನ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಇಂತಹ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850

0: ಪ್ರನಾಳ ಶಿಶುಗಳ ಜನನವಾಗಿದೆ.
1: 4,000 ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
2: ಸೇಫ್ ಪ್ರನಾಳ ಶಿಶು ಕೇಂದ್ರ RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
3: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ, ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
4: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರೂ ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
3: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ SS ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. SS ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
4: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
0: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮಾ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.

0: ಚಾಣರ ಮಾತು. ಭಾಗ ಎರಡು. ಉಪವಾಸ ಮತ್ತು ಉಪಗ್ರಹ.
1: ಸರ್ಕಾರ ಮತ್ತು ಉದ್ಯಮಗಳ ಇಂಟಿಗ್ರೇಷನ್ ಆಗುವ ಒಂದು ಕೆಲಸ ಆಯಿತು ಅಂತ ಸಿ ಆರ್ ಸತ್ಯ ಅವರು ಈ ನಿಟ್ಟಿನಲ್ಲಿ ಒಂದು ಸ್ವಲ್ಪ ಕೆಲಸ ಮಾಡಿದ್ದಾರೆ ಅಂತಂದ್ಬಿಟ್ಟು ನನಗೆ ಅನಿಸುತ್ತೆ. ಯಾಕಂದರೆ ನೀವು ಬಹಳಷ್ಟು ಕಾಲ ಇಸ್ರೋದಲ್ಲಿ ವಿಜ್ಞಾನಿಯಾಗಿದ್ದು, ಇಂಜಿನಿಯರ್ ಆಗಿದ್ದು, ಅಲ್ಲಿಂದ ಆಮೇಲೆ ನೀವು ಖಾಸಗಿ ಕ್ಷೇತ್ರದಲ್ಲೂ ಕೂಡ ಕೆಲಸ ಮಾಡಿದ್ದೀರಿ. ಈ ಬಗ್ಗೆ ಸ್ವಲ್ಪ ಹೇಳ್ಬೋದಾ?
2: ಪ್ರೊಫೆಸರ್ ಸತೀಶ್ ಧವನ್ ಅಂತ ನಾನು ಹೇಳಿದ್ನಲ್ಲ, ಅವರು ಒಂದು ವಿಷಯ ಹೇಳಿದ್ರು, ನೋಡಿ ನೀವೇನೋ ಒಂದು ಆವಿಷ್ಕಾರ ಮಾಡಿದ್ದೀರ, ಒಂದೋ ಎರಡು ರಾಕೆಟ್ಗಳು ಹಾರಿಸಿದ್ದೀರ, ಹಾಗನ್ಬಿಟ್ಟು ನೀವು ಇನ್ನೊಬ್ರು ಸಹಾಯ ಪಡೆದೇ ಇದ್ರೆ ಇಸ್ರೋ ಉದ್ಧಾರ ಆಗಲ್ಲ, ದೇಶ ಉದ್ಧಾರ ಆಗಲ್ಲ. ಅದಕ್ಕೋಸ್ಕರ ಈಗಲಿಂದಾನೇ ನೀವು ನಿಮ್ಮ ನಮ್ಮ ಹೊರಗಡೆ ಇರೋ ಉದ್ಯಮಗಳು ಯಾರ್ಯಾರು ಈ ಭಾಗದಲ್ಲಿ ಸ್ವಲ್ಪ ಕೆಲಸ ಮಾಡೋಕ್ಕೆ ಆಸಕ್ತಿ ಇದೆಯಾರೋ ಅಂಥವ್ರು ಹುಡುಕ್ಬಿಟ್ಟು ಅವ್ರ ಜೊತೆ ನೀವು ಕೈ ಜೋಡಿಸಿ. ಕೈ ಜೋಡಿಸ್ಬಿಟ್ಟಿದ್ದು ಲೋಯೆಸ್ಟ್ ಕೊಟೇಶನ್ ಆ ಥರ ಅಲ್ಲ, ಹುಡುಕಿ ಅವ್ರು ಯಾವ ಥರ ತರಬೇತಿ ಕೊಡಬೇಕು ಕೊಟ್ಟು ಆ ಉದ್ಯಮ ನಮ್ಮ ಬೇಕಾದನ್ನ ನಮ್ಮ ಕ್ವಾಲಿಟಿ ಲೆಕ್ಕದಲ್ಲಿ ಸರಿಯಾಗಿ ಕೊಡೋ ಹಾಗೆ ಅವ್ರಿಗೆ ಬೇಕಾದ್ರೆ ಇವನ್ನ ದುಡ್ಡು ಕೊಡೋಣ, ಡಿಪಾರ್ಟ್ಮೆಂಟ್ ಸೇರಿಸಿದ್ರೆ ಸ್ವಲ್ಪ ಆರ್ಥಿಕ ಸಹಾಯನೂ ಬೇಕಾದ್ರೆ ಮಾಡೋಣ, ಆದರೆ ನೀವು ಪೂರ್ಣವಾಗಿ ಅವ್ರ ಕೈ ಹಿಡಿದು ಮೇಲಕ್ಕೆ ತರಬೇಕು ಅಂದರು. ಇದು ಮೊದಲನೇ ಆದೇಶ ಅವ್ರು ಮಾಡಿದ್ದು ಯಾವಾಗ ಗೊತ್ತೆ? 1979-80 ಅಬ್ದುಲ್ ಕಲಾಂ ಅವರು SLV-3 ರಾಕೆಟ್ಗೆ ಮೊದಲನೇ ನಿರ್ದೇಶಕರಾದರು. ಅವರು ಮುಂಚೆ ಮಾಡಿದ ಕೆಲಸ ಏನು ಅಂದರೆ ತಮ್ಮದೊಂದು ಟೀಮ್ ಮಾಡಿಕೊಂಡು ಭಾರತದಿಂದ ಸುತ್ತಾಡಿ ಉದ್ಯಮಗಳನ್ನು ಕಾಂಟ್ಯಾಕ್ಟ್ ಮಾಡಿ ಆ ಮೊದಲನೇ SLV-3 ಲಾಂಚ್ಗೇನೆ ಉಡಾವಣೆಗೇನೆ ಸುಮಾರು 212 ಉದ್ಯಮಗಳು ಸಹಾಯ ಮಾಡಿದ್ರು. ಅವತ್ತಿನಿಂದ ಅದು ಒಂದು ರೀತಿ ಹಾಗೆ ಇಸ್ರೋ ಪದ್ಧತಿಯಾಗಿ ಬಂದ್ಬಿಟ್ಟಿದೆ. ಇವತ್ತು ಹೇಳಿದಾಗ ನಾನು ಸಾವಿರಾರು ಉದ್ಯಮಗಳು ಎಲ್ಲ ಏರಿಯಾನಲ್ಲೂ ಎಲೆಕ್ಟ್ರಾನಿಕ್ಸ್ ಅದು ಇದು ಯಾವ ಘಟ್ಟಕ್ಕೆ ಇವತ್ತು ಬಂದಿದೆ ಅಂದರೆ ಹೈದರಾಬಾದ್ನಲ್ಲಿ ಒಂದು ಕಂಪನಿ ಇವತ್ತು ಇಸ್ರೋ ಸಹಾಯದಿಂದಾಗಿ ತಮ್ಮದೇ ಒಂದು ರಾಕೆಟ್ಗಳನ್ನು ಮಾಡ್ತಾ ಇದ್ದಾರೆ. ಅವ್ರು ಹೇಳೋದು ಇಸ್ರೋಗಿಂತ ನಾವು ಇನ್ನು ಕಮ್ಮಿ ಬೆಲೆಯಲ್ಲಿ ನಾವು ಉಪಗ್ರಹಗಳನ್ನು ಹಾರಿಸ್ತೀವಿ ಅಂತ. ಇದರಿಂದ ಇಸ್ರೋಗೇನು ತೊಂದರೆ ಇಲ್ಲ. ಇಸ್ರೋ ಏನು ಹೇಳುತ್ತೆ, ಖಂಡಿತ ಮಾಡಿ, ಬೇಕಾದ್ರೆ ನಾವು ನಮ್ಮಲ್ಲಿರೋ ಮೂಲ ಸಂಪನ್ನಗಳನ್ನ ನಿಮಗೆ ಕೊಡ್ತೀವಿ, ಬನ್ನಿ ಮಾಡಿ ಅಂತ. ಈ ರೀತಿ ಅಷ್ಟೇ ಅಲ್ಲ, ಬರೀ ಉದ್ಯಮಗಳು ಮಾತ್ರ ಅಲ್ಲ, ವಿಶ್ವವಿದ್ಯಾನಿಲಯಗಳು, ಅನೇಕ ಬಗೆಯ ರಿಸರ್ಚ್ ಆರ್ಗನೈಸೇಷನ್ಸ್, ಪ್ರೈವೇಟ್ ಆಗಲಿ CSIR ಲ್ಯಾಬೊರೇಟರಿ, ಎಲ್ಲರೂ ಸೇರ್ಕೊಂಡ್ಬಿಟ್ಟಿದ್ದಾರೆ ಇಸ್ರೋ ಕೆಲಸಕ್ಕೆ. ಹಾಗಾಗಿ ಏನಾಯ್ತು, ರತನ್ ಟಾಟಾ ಅವರು 1987-88 ಸಮಯದಲ್ಲಿ ಇಸ್ರೋಗೆ ಬಂದರು. ಇನ್ನೇನು ಸ್ವಲ್ಪ 2-3 ವರ್ಷದಲ್ಲಿ ನಾನು ಟಾಟಾ ಉದ್ಯಮದ ಬಗ್ಗೆ ನಾನು ಜವಾಬ್ದಾರಿ ವಹಿಸ್ಕೋಬೇಕಾಗಿತ್ತೆ. JRD ಟಾಟಾ ಅವರು ಆಗ್ತಾಯಿದ್ರು. ಯಾವ್ದಾದ್ರು ಒಂದು ಹೊಸ ರೀತಿಯ ತಂತ್ರಜ್ಞಾನ ನಾನು ಪಡೆಯಬಹುದು ಇಸ್ರೋಯಿಂದ ಅಂತ ಆವಾಗ ನಮ್ಮ ನಿರ್ದೇಶಕರಾಗಿದ್ದ ಪ್ರೊಫೆಸರ್ UR Rao ಅವರು ನನ್ನನ್ನು ಕರೆದು, ನಾನು ಕೆಲಸ ಮಾಡೋ ತಾಂತ್ರಿಕತೆ ಹೆಸರು ಸಮ್ಮಿಶ್ರ ವಸ್ತುಗಳು ಅಥವಾ ಕಾಂಪೋಸಿಟ್ ಮೆಟೀರಿಯಲ್ಸ್ ಅಂತ ನಾವು ಕರಿತೀವಿ. ಅವು ಬಹಳ ಹಗುರವಾದ ಮೆಟೀರಿಯಲ್ಸ್, ಅವುಗಳಿಗೆ ಬೇಕಾದ ಗುಣಲಕ್ಷಣಗಳಿವೆ. ಅವು ಆ ಗುಣಲಕ್ಷಣಗಳನ್ನು ನಾವು ಅಲ್ಯೂಮಿನಿಯಂ ಅಥವಾ ಟೈಟಾನಿಯಂ ಅವಕ್ಕೆಲ್ಲ ನಾವು ಹೋಲಿಸಂದ್ರೆ ಇದರಲ್ಲಿ ಬಹಳ ಒಳ್ಳೆ ಗುಣಲಕ್ಷಣಗಳಿವೆ. ಅದರಿಂದಾಗಿ ಅವು ಇವತ್ತಿಗೂ ಸ್ಯಾಟಲೈಟ್ನಲ್ಲಿ ಮತ್ತು ಲಾಂಚ್ ವೆಹಿಕಲ್ಸ್ ಅದರಲ್ಲ ಬಹಳ ಉಪಯೋಗಿಸ್ತೀವಿ. ಈ ತಿ ನಮ್ಮ ನನ್ನನ್ನು ಸಲಹೆಗಾರನಾಗಿ ಮಾಡ್ಕೊಳ್ತೀನಿ ಅಂದರು, ಅದಕ್ಕೂ ಒಪ್ಕೊಂಡ್ರು ನಮ್ಮ ಚೇರ್ಮನ್ನು. ಹಾಗಾಗಿ ನಾನು ಟಾಟಾ ಕಂಪನಿಗೆ ಸಲಹೆ ಕೊಟ್ಟೆ 1-2 ವರ್ಷ. ಆ ಸಲಹೆ ಮೇ ಆಧಾರಿತವಾಗಿ ಬೆಂಗಳೂರಿನಲ್ಲಿ ಒಂದು ಟಾಟಾ ಅಡ್ವಾನ್ಸ್ ಮೆಟೀರಿಯಲ್ಸ್ ಲಿಮಿಟೆಡ್ ಅಂತ ಒಂದು ಕಂಪನಿ ತೆಗೆದ್ರು. ಅದನ್ನು ಕಾಂಪೋಸಿಟ್ ಟೆಕ್ನಾಲಜಿ ಅದ್ರ ಮೇಲೇ ತೆಗೆದಿರೋ ಕಂಪನಿ. ಅಲ್ಲಿ ಸ್ವಲ್ಪ ಬದಲಾವಣೆಗಳಾಯಿತು ನಾನು ಮಾಡೋ ರೀತಿ ನೀತಿಗಳು, ಯಾಕಂದರೆ ಅಲ್ಲಿ ಬರೀ ಬಾಹ್ಯಾಕಾಶಕ್ಕೆ ಮಾತ್ರ ನಾವು ಮಾಡಲಿಲ್ಲ ನಮ್ಮ ಡೆವಲಪ್ಮೆಂಟು, ಅಲ್ಲಿ ಮೇನ್ಲಿ ಏರ್ ಇದು ಏರ್ಕ್ರಾಫ್ಟ್ ರಿಲೇಟೆಡ್ ಕಂಪನೀಸ್ ಎಲ್ ಸಿ ಎ ಅದಕ್ಕೂ ಮಾಡಿದ್ವಿ. ಲೈಟ್ ವೆಯ್ಟ್ ಹೆಲಿಕಾಪ್ಟರ್ ಪ್ರೋಗ್ರಾಮ್ ನಮ್ಮ ಎಚ್ ಯು ಎಲ್ ಇದೆಯಲ್ಲ ಅದಕ್ಕೂ 800 ಪಾರ್ಟ್ ಕೊಟ್ಟಿವಿ ನಾವು. ಆಮೇಲೆ ಬೋಯಿಂಗ್, ಏರ್ ಬಸ್ ಈ ಥರ ದೊಡ್ಡ ದೊಡ್ಡ ವಿಮಾನಗಳಿಗೂ ಮಾಡೋ ಅವಕಾಶ ಸಿಕ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ರಕ್ಷಣಾ ಕ್ಷೇತ್ರಕ್ಕೆ ಈ ಕಂಪನಿಯಿಂದ ಬಹಳವಾಗಿ ನಾವು ಕಾಂಪೋಸಿಟ್ ಟೆಕ್ನಾಲಜಿ.
1: ಯಾವ ರೀತಿಯಲ್ಲಿ ಸರ್ ರಕ್ಷಣಾ ಕ್ಷೇತ್ರಕ್ಕೆ ಇಲ್ಲಿಂದ ಒಂದು ತಂತ್ರಜ್ಞಾನ
2: ಮೂಲಶಃ ನಾವು ಕೊಟ್ಟಿದ್ದು ಎತ್ಕೋತ ಶುರು ಮಾಡಿದ್ದು ಗುಂಡು ನಿರೋಧಕ ಜಾಕೆಟ್ಗಳು, ಹೆಲ್ಮೆಟ್ಗಳು, ಬುಲೆಟ್ ಪ್ರೂಫ್ ಫಲಕಗಳು, ಪ್ಯಾನಲ್ಸ್. ಇವತ್ತಿನ ದಿವಸ MBT ಅರ್ಜುನ್ ಇಂತ ಟ್ಯಾಂಕ್ಗಳಿಗೆ ಹೊರಗಡೆ ಫಲಕಗಳೆಲ್ಲ ನಾವು ಮಾಡಿಕೊಟ್ಟಿರೋದಾಗಿದೆ. ಅದಲ್ಲದೆ ಪೃಥ್ವಿ ಆಕಾಶ್ ಇಂತ ಕ್ಷಿಪಣಿಗಳು ನಾವು ಕೇಳಿದೀವಲ್ಲ ಅವುಗಳಿಗೆ ಬೇಕಾಗಿರೋ ಕೆಲವು ಉಪವ್ಯವಸ್ಥೆಗಳು ಮತ್ತೆ ಕಂಟೈನರ್ಸು ಎಲ್ಲದಕ್ಕಿಂತ ಹೆಚ್ಚಾಗಿ ಉಡಾವಣೆ ಮಾಡೋದಕ್ಕೆ ಲಾಂಚರ್ ಟ್ಯೂಬ್ಸ್ ಬೇಕಾಗಿತ್ತು. ಲಾಂಚರ್ ಟ್ಯೂಬ್ಸ್ ಅದೊಂದು ಸ್ವಲ್ಪ ಕಷ್ಟವಾದ ಕೆಲಸ ಮಾಡೋದು, ವಿನ್ಯಾಸ ಮಾಡಿ ಮಾಡೋದು. ಅವುಗಳನ್ನು ಆಕಾಶ್ ಅಂತ ಮೊನ್ನೆ ಪೇಪರ್ನಲ್ಲಿ ಬಂದಿತ್ತು ಉಡಾವಣೆ ಆಗ್ತಾ ಇರೋದು. ಆ ಲಾಂಚರ್ ಸಿಸ್ಟಮ್ ಇದೆಯಲ್ಲ ಅದನ್ನು ಕಾಂಪೋಸಿಟ್ ಟೆಕ್ನಾಲಜಿಯಲ್ಲಿ ಕೊಟ್ಟಿರೋದು. ಈ ಥರ ಸುಮಾರು ಕೆಲಸಗಳನ್ನ ಈ ಕಂಪನಿಯಿಂದ ಮಾಡೋಕ್ಕೆ ಅನುಕೂಲ ಆಯಿತು. ಇದೆಲ್ಲ ಇಸ್ರೋ ಮೂಲತಃ ಪಾಲಿಸಿಯಿಂದಾಗಿ.
1: ಸರ್, ನೀವು ಇಸ್ರೋದಲ್ಲಿ ಒಂದು ಪೆನ್ಸಿಲ್ನಷ್ಟು ಉದ್ದದ ಒಂದು ರಾಕೆಟ್ ಹೆಚ್ಚು ಕಡಿಮೆ ಅದರಿಂದ ಆರಂಭ ಆಗಿ ಒಂದು 3 ಅಂತಸ್ತು 4 ಅಂತಸ್ತು ಎತ್ತರದ GSLV ಬೆಳವಣಿಗೆವರೆಗೆ ನೋಡಿದ್ದೀರಿ. ಈ ಕಾಲ ಹಂತದಲ್ಲಿ ಅಂದರೆ ನಿಮ್ಮ ಆರಂಭದ ಸ್ಥಿತಿಗೂ ಇವತ್ತಿನ ಸ್ಥಿತಿಗೂ ಭಾರತದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಎಂತಹ ಬದಲಾವಣೆಗಳಾಗಿವೆ?
2: ಬರೀ ಬಾಹ್ಯಾಕಾಶ ತಂತ್ರಜ್ಞಾನನೇ ನಾವು ತಗೊಂತು ಅಂತಂದ್ರೆ ಇವತ್ತಿನ ದಿವಸ ನಾವು ಪ್ರಪಂಚಾದ್ಯಂತ ಇರುವ ಮುಂದುವರೆದ ರಾಷ್ಟ್ರಗಳಲ್ಲಿ ಭಾರತ 5ನೇ ರಾಷ್ಟ್ರ ಅಂತ ಹೇಳ್ಕೋಬಹುದು. ಅಂದ್ರೆ ಈ ನಮ್ಮ ರಾಕೆಟ್ ಮತ್ತೆ ಉಪಗ್ರಹದ ತಂತ್ರಜ್ಞಾನ ಅಷ್ಟೇ ಅಲ್ಲ ಅದರ ಅಳವಡಿಕೆ ಬಹಳ ಇಂಪಾರ್ಟೆಂಟ್. ನಮ್ಗೆ ಏನು ಅಂದ್ರೆ ಚಂದ್ರಗ್ರಹದ ಮೇಲೆ ಮನುಷ್ಯನ ಬಿಡೋದು ಅದು ಮಾಡೋದು ಇದು ಮಾಡೋದು ಅದಲ್ಲ, ನಮ್ಮ ಧ್ಯೇಯಗಳು ಬೇರೆ ರೀತಿ ಇದೆ. ಅದೇ ನಾ ಹೇಳ ಎತ್ಕೋತಾನೆ ಇವತ್ತಿನ ದಿವಸ ನೋಡಿ ನಮ್ಗೆ ಎಷ್ಟು ಅನುಕೂಲಗಳಾಗಿದೆ ಸ್ಯಾಟಲೈಟ್ ಸೇವೆಯಿಂದ. ಆದರೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡೋದಿಲ್ಲ, ನಮ್ಮ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಾ ಇದೆ ಇವೆಲ್ಲ. ಆ ರೀತಿ ನಾವು ನೋಡ್ತು ಅಂದ್ರೆ ಅಳವಡಿಕೆಯಲ್ಲಿ ನಾವು ಬಹಳ ಮುಂದುವರೆದಿದ್ದೀವಿ ಅಳವಡಿಕೆಯಲ್ಲಿ. ಎರಡನೇದೇನು ಅಂದ್ರೆ ನಮ್ಮಲ್ಲೇ ನಾವು ನಮ್ಮ ರಾಕೆಟ್ಗಳನ್ನು ತಯಾರು ಮಾಡ್ತಾ ಇದ್ದೀವಿ, ಬಹಳ ದೊಡ್ಡ ರಾಕೆಟ್ಗಳು. ಅದೇ ರೀತಿ ನಮ್ಮಲ್ಲೇ ನಾವು ಉಪಗ್ರಹಗಳನ್ನು ತಯಾರು ಮಾಡ್ತಾ ಇದ್ದೀವಿ. ಇವೆರಡೂ ನಾವು ಸುತ್ತಮುತ್ತಲ ದೇಶಗಳನ್ನ ನಾವು ನೋಡ್ತು ಅಂದ್ರೆ ಸಾರ್ಕ್ ದೇಶಗಳನ್ನ ಉದಾಹರಣೆ ತಗೊಂತು ಅಂದ್ರೆ ಯಾರು ಈ ರೀತಿ ಮುಂದೆ ಬರೋದಿಲ್ಲ. ಮೊನ್ನೆ ತಾನೇ ಸಾರ್ಕ್ ದೇಶಗಳಿಗೆ ಎಲ್ಲ ಸಹಾಯ ಆಗಲಿ ಅಂತ ನಾವು ಒಂದು ಉಪಗ್ರಹವನ್ನು ಹಾರಿಸಿದ್ದೀವಿ. ಟಿಬೆಟ್ ಅಂತ ಕಡೆ ಎಲ್ಲ ಹೋಗಿ ನಾವೇ ಗ್ರೌಂಡ್ ಸ್ಟೇಷನ್ ಸೆಟಪ್ ಮಾಡಿದ್ದೀವಿ. ಅದರಿಂದಾಗಿ ಏನಾಗುತ್ತೆ ಅವ್ರಿಗೂ ಸ್ಯಾಟಲೈಟ್ ಸೇವೆ ಸಿಗ್ತಾ ಇದೆ ನಮ್ಮಿಂದ. ಇದು ಒಂದು ವಿದ್ಯಲ್ಲಿ ಬಹಳ ಮುಂದುವರೆದ ಕೆಲಸವೇ. ಅಂದ್ರೆ ನಮ್ಮಲ್ಲಿ ಏನಂದ್ರೆ ಈ ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ಹೋಲಿಕೆ ಮಾಡೋದು ಬಹಳ ಕಷ್ಟ ಇನ್ನೊಂದು ದೇಶದ ಜೊತೆ. ಉದಾಹರಣೆಗೆ ನೋಡಿ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತ ಅಮೆರಿಕ, ಯುರೋಪ್, ರಷ್ಯಾ ಎಲ್ಲ ಸೇರಿ ತೆಗೆದು ಅದು ಇವತ್ತಿನ ದಿವಸ ಒಂದು 200 ಮೈಲಿ ಎತ್ತರದಲ್ಲಿ ಭೂಮಿ ಸುತ್ತಾಗ್ತಾ ಇದೆ. ಅದರಲ್ಲಿ ಅಮೆರಿಕದಿಂದ, ಯುರೋಪ್ನಿಂದ, ರಷ್ಯಾದಿಂದ, ಅನೇಕ ದೇಶಗಳಿಂದ ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ ನಮ್ಮ ಇವರು ಅಸ್ಟ್ರಾನಾಟ್ಸ್ ಏನಂತೀರ,
1: ಗಗನಯಾನಿಗಳು, ಗಗನಯಾನಿಗಳು,
2: ಅಂತರಿಕ್ಷ ಯಾತ್ರಿಗಳು ಅಂತ ಹೇಳಬಾರ್ದು,
1: ಯಾನಿಗಳು,
2: ಯಾನಿಗಳು ಹೋಗ್ತಿದ್ದಾರೆ ಬರ್ತಾ ಇದ್ದಾರೆ. ಆದ್ರೆ ಚೈನಾ ಏನ್ ಮಾಡ್ತು ನಮ್ಗೆ ಇವ್ರ ಸಹವಾಸ ಬೇಡ ಅಂದ್ಬಿಟ್ಟು ಮೊನ್ನೆ ತಾನೆ ಅವ್ರದೇ ಒಂದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ತೆಗಿತೀವಿ ಅಂತ ಹೇಳಿ ಮೊದಲನೇ ಹಂತನ ಆಗಲೇ ಅವರು ಕಳಿಸ್ಬಿಡಿದಾರೆ ಮೇಲಕ್ಕೆ. ಇದು ಪೈಪೋಟಿ, ಇದು ಒಂದು ರೀತಿ ಸೌಹಾರ್ದತೆಯಿಂದ ಮಾಡೋ ಕೆಲಸಗಳಲ್ಲ, ಇದು ಪೈಪೋಟಿ. ಈ ಥರ ಪೈಪೋಟಿಲಿ ನಾವು ಇರೋಕ್ಕಾಗೋದಿಲ್ಲ, ಅದು ಅಂಥ ದೇಶಗಳೇ ಮಾಡಬೇಕಾಗುತ್ತೆ. ಹಾಗಾಗಿ ನಮ್ದು ಏನಂತೀರ, ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಗೆ ಭಾಳ ಖಚಿತವಾಗಿ ಗೊತ್ತು. ಅದರಲ್ಲಿ ಎರಡು ಭಾಗಗಳಿದೆ, ಒಂದು ಸೇವಾ ನಿರತ ಕಾರ್ಯಕ್ರಮಗಳು ಒಂದಾದರೆ, ಇನ್ನೊಂದು ವೈಜ್ಞಾನಿಕ ಅನ್ವೇಷಣೆ. ಆ ವೈಜ್ಞಾನಿಕ ಅನ್ವೇಷಣೆಯಲ್ಲಿ ನಾವು ಹಿಂದೆ ಬೀಳಬಾರ್ದು ಅನ್ನೋದು ಬಹಳ ಮುಂಚಿಂದನೂ ಒಂದು ಸಾರಭಾಯಿನವರು ಹೇಳಿದ್ದಾರೆ. ಇವತ್ತಿನ ದಿವಸ ನಮ್ಮ ಚಂದ್ರಯಾನ ಮಂಗಳಯಾನ ಇವುಗಳನ್ನ ನೀವು ಯಾತಕ್ಕೆ ಇಸ್ರೋ ಇವುಗಳನ್ನ ಉಡಾವಣೆ ಮಾಡಿದೆ ಅಂತಂದ್ರೆ ಇವೆಲ್ಲ ವೈಜ್ಞಾನಿಕ ಅನ್ವೇಷಣೆಗೆ ಆ ಕ್ಷೇತ್ರದಲ್ಲಿ ನಾವು ಹಿಂದೆ ಬೀಳಬಾರ್ದು ಅನ್ನೋದಕ್ಕೆ. ಅದು ಬಿಟ್ಟರೆ ಮಿಕ್ಕಿದ್ದೆಲ್ಲಾನು ಸೇವಾ ನಿರತಾನೆ.
1: ನೀವು ಸಿ ಆರ್ ಸತ್ಯ ಅವರು, ಇಸ್ರೋ ಸೇರಿದಾಗ ಹೇಗಿತ್ತು ಸ್ಥಿತಿ, ಮತ್ತೆ ಸಿ ಆರ್ ಸತ್ಯ ಅವರು ರಿಟೈರ್ ಆದಾಗ ಹೇಗಿತ್ತು ಸ್ಥಿತಿ?
2: ಅಯ್ಯೋ, ಅಜಗಜಾಂತರ ವ್ಯತ್ಯಾಸ ಅಂತ ಹೇಳ್ಬೋದು ಆ ದಿನಕ್ಕೂ ಈ ದಿನಕ್ಕೂ. ನಾನು ಇಸ್ರೋ ಸೇರಿದಾಗ ನೀವು ನಂಬೋದಿಲ್ಲ ಈ ತರ ಇತ್ತು ಇಸ್ರೋ ಅಂದ್ರೆ, ಕೂತ್ಕೊಳಕ್ ಜಾಗ ಇರಲಿಲ್ಲ, ಓಡಾಡಕ್ಕೆ ವಾಹನಗಳಿರಲಿಲ್ಲ, ಇದ್ದ ಸೈಕಲ್ಗಳು, ಊಟ ಮಾಡೋದಕ್ಕೆ ಕ್ಯಾಂಟೀನ್ಗಳಿರಲಿಲ್ಲ. ಅದೆಲ್ಲ ನಾವು ಕೆಲಸ ಮಾಡ್ತಾ ಇದ್ದಿದ್ದು ಬೆಸ್ತ್ರಿ ಹಳ್ಳಿ ಅಂತ ಹೇಳಿದ್ನಲ್ಲ, ಕೆಲವು ಬೆಸ್ತ್ರಿ ಇದ್ದಿದ್ದ ಕೆಲವು ವಸತಿಗಳನ್ನ ಇಸ್ರೋ ತಗೊಂಡು ಅವುಗಳನ್ನ ಸ್ವಲ್ಪ ಬದಲಾವಣೆ ಮಾಡಿ ನಮ್ಮ ಉಪಯೋಗಕ್ಕೆ ಇಟ್ಟಿದ್ರು. ಅಲ್ಲಿ ಒಂದು ಮೇರಿ ಮ್ಯಾಗ್ಡಲಿನ್ ಅಂತ ಒಂದು ಚರ್ಚ್ ಇದೆ ತುಂಬಾನಲ್ಲಿ, ಆ ಚರ್ಚ್ನಲ್ಲೇ ನಮ್ಮ ಎಲ್ಲ ಕೆಲಸಗಳು ನಡೆಯೋದು. ಅಲ್ಲಿ ಪ್ರಾರ್ಥನೆ ನಡೀತಿರ್ಲಿಲ್ಲ. ಸಾರಾಭಾಯಿ ಅವರು ಒಂದು ದಿವಸ ಬಂದು ಅದನ್ನ ನಮ್ಗೆ ಬಿಟ್ಕೊಡ್ತೀರಾ ಅಂತ ಕೇಳಿದ್ದಕ್ಕೆ ಅಲ್ಲಿ ಬೆಸ್ತ್ರು ಬಹಳ ಸಂತೋಷದಿಂದ ಆ ಚರ್ಚ್ ಬಿಟ್ಕೊಟ್ರು. ಆ ಚರ್ಚ್ ಪಕ್ಕನೇ ಒಂದು ಬಿಷಪ್ಸ್ ಹೌಸ್ ಅಂತ ಚಿಕ್ಕದು ಅಂದ್ರೆ ನಾಲ್ಕು ಜನ ಓಡಾಡೋಕ್ಕಾಗಲ್ಲ ಆ ಜಾಗಗಳಲ್ಲಿ. ಹೀಗೆ ಕೈ ಎತ್ತಿದ್ರೆ ಹೆಂಚು ಸಿಗುತ್ತೆ, ಹಾವು ಚೇಳು ಕೇಳಬೇಡಿ ಈ ತರ ಅಂತ ಕಡೆ ನಾವು ಕೆಲಸ ಶುರು ಮಾಡಿದ್ವಿ. ಆದರೆ ಯಾರಿಗೂ ಯಾವ ರೀತಿ ಆ ಬಗ್ಗೆ ಕಂಪ್ಲೇಂಟ್ ಇರಲಿಲ್ಲ, ಯಾರು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರಲಿಲ್ಲ. ಯಾಕೆಂದ್ರೆ ಕೆಲಸ ಆಗಿತ್ತು. ನಾನಂತೂ ತುಂಬ ಪುಣ್ಯವಂತ, ಸೇರಿದ ಮೊದಲ ದಿವಸದಿಂದ ಅಬ್ದುಲ್ ಕಲಾಂ ನನ್ನ ಬಾಸ್ ಆಗಿದ್ರು, ಅವರೊಬ್ಬರು ಕರ್ಮಯೋಗಿ. ನೀವು ಅಬ್ದುಲ್ ಕಲಾಂ ಕೆಳಗಡೆ ಒಂದು ತಿಂಗಳು ಕೆಲಸ ಮಾಡಿದ್ರೆ ಸುಸ್ತಾಗೋಗ್ಬಿಡ್ತು, ರಜಾ ಇಲ್ಲ ಎಂಥದೂ ಇಲ್ಲ, ಬೆಳಗ್ಗೆ 8 ಗಂಟೆ ಕೆಲಸ ಶುರು ಮಾಡಿದ್ರೆ ರಾತ್ರಿ 10:30-11 ಗಂಟೆ ತನಕ. ಅವಾಗ ನಾವೆಲ್ಲ ಬ್ಯಾಚುಲರ್ಸ್ ಬೇರೆ, ಅವರು ನಾವಿದ್ದ ಬ್ಯಾಚುಲರ್ಸ್ ಲಾಡ್ಜಲ್ಲ ಕಲಾಂ ಅವರು ಇದ್ದಿದ್ದು. ಅದು ಟ್ರಿವಾಂಡ್ರಮ್ ಸಿಟಿನಲ್ಲಿ ನಾವು 15 ಕಿಲೋಮೀಟರ್ ದೂರ ತುಂಬ ಇಲ್ಲ. ಅಲ್ಲಿ ಹೇಳಿದ್ರೆ ಯಾವ ಹೋಟ್ಲು ತೆಗೆದಿರ್ತಿರ್ಲಿಲ್ಲ, ಏನೂ ಇರಲಿಲ್ಲ, ರಾತ್ರಿ ಊಟ ತಿಂಡಿ ಇಲ್ಲ, ಮಲ್ಕೊಂಡ್ಬಿಡ್ತಾ ಇದ್ವಿ ಸುಮ್ಮನೆ. ತಿರ್ಗಾ ಬೆಳಗ್ಗೆ ಆಗೋದು ಅದೇ ಕೆಲಸ, ಶನಿವಾರ ಭಾನುವಾರ ರಜಾ ಅನ್ನೋದಿರಲಿಲ್ಲ. ಈ ಥರ ಇತ್ತು ನಮ್ಮ ಕತೆ. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಅಲ್ಲಿ ಸುರಕ್ಷತಾ ಇದರಿಂದಾಗಿ, ಯಾಕೆಂದ್ರೆ ಬಹಳ ಸ್ಫೋಟಕ ವಸ್ತುಗಳನ್ನ ನಾವು ಉಪಯೋಗಿಸ್ತಾ ಇದ್ವಲ್ಲ, ಹಾಗಾಗಿ ಒಂದು ವಸತಿಯಿಂದ ಇನ್ನೊಂದು ವಸತಿ ಬೆಸ್ತ್ರ ವಸತಿಗೆ 2-3 ಕಿಲೋಮೀಟರ್ ದೂರ ಇರೋದು. ಅಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಅಂದ್ರೆ ನಮ್ಗೆ ಯಾವ ಜೀಪು ಇರ್ತಿರ್ಲಿಲ್ಲ, ಎಂತಾದ್ರೂ ಇರ್ತಿರ್ಲಿಲ್ಲ. ಸೈಕಲ್ ಕೊಡೋರು, ಎಲ್ರಿಗೂ ಸೈಕಲ್ ಹೊಡಕ್ ಬರ್ತಾ ಇರಲಿಲ್ಲ. ಕಲಾಂ ಅವರಂತೂ ಸೈಕಲ್ ಮುಟ್ತಿರ್ಲಿಲ್ಲ, ನಡ್ಕೊಂಡು ಹೋಗೋರು ಬಿಸಿಲಲ್ಲಿ. ಪಾಪ
1: ಸರ್, ನಿಮಗೆ ಸೈಕಲ್ ಬರ್ತಿತ್ತ?
2: ನಾನು ಚೆನ್ನಾಗಿ ಸೈಕಲ್ ಬರ್ತಾ ಇತ್ತು, ನಮ್ಮಲ್ಲಿರೋ ಎಲ್ರಿಗೂ ಹೆಚ್ಚು ಕಮ್ಮಿ ಸೈಕಲ್ ಬರ್ತಾ ಇತ್ತು. ಯಾಕೆಂದ್ರೆ ನಾನು ಇಲ್ಲಿ ಬೆಂಗಳೂರಿನಲ್ಲಿ 5 ವರ್ಷ ಸೈಕಲ್ ತುಳಿದ್ನಲ್ಲ ಕಾಲೇಜ್ಗೆ, ಮಲ್ಲೇಶ್ವರದಲ್ಲಿ ನಮ್ಮ ಮನೆ ಇದ್ದಿದ್ದು BMS ಕಾಲೇಜ್. ಹಾಗಾಗಿ ಬಹಳ ಕಷ್ಟಪಟ್ಟು, ಮಧ್ಯಾಹ್ನದ ಊಟನೂ ಅಷ್ಟೇ ಎಲ್ಲೂ ಸರಿ ಆಗ್ತಿರ್ಲಿಲ್ಲ. ನಮ್ಮ ಜೀಪಲ್ಲಿ ಕೂತ್ಕೊಂಡು ಅಲ್ಲಿಂದ ಹೊರಗಡೆ ಒಂದು ಕಳಕ್ಕೂಟಂ ಅಂತ ಒಂದು ಹಳ್ಳಿ ಇತ್ತು, ಅಲ್ಲಿ ಹೋಗಿ ನೀವು ಕೇರಳ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದು ಇಲ್ಲಿ ಆಹಾರ ತಿಂದು ಬೆಳೆದಿರೋರಿಗೆ ಕೇರಳದಲ್ಲಿ ಹೋಗಿ ಅಲ್ಲಿ ಊಟಕ್ಕೆ ಇದಕ್ಕೆ ನಾವು ಹೊಂದ್ಕೊಳ್ಳೋದಕ್ಕೆ ಬಹಳ ಕಷ್ಟ ಆಗುತ್ತೆ. ನಮಗೇನೋ ಒಳ ಇಷ್ಟ ಆಗೋಯ್ತು, ಎಷ್ಟೋ ಜನ ಕುಸುಬ್ಲಕ್ಕೆ ಅನ್ನಾನೇ ಕಂಡ್ರಾಗ್ತಾ ಇರ್ಲಿಲ್ಲ. ನೀವು ನಂಬಲ್ಲ, ಎಷ್ಟೋ ಜನ ಇಂಜಿನಿಯರ್ಗಳು ಬಿಟ್ಬಿಟ್ರು ಕೆಲಸ ತುಂಬಾದಿಂದ, ನಮ್ಗೆ ಕುಸುಬ್ಲಕ್ಕಿ ನಮಗ್ ಬೇಡ ಅಂತ. ಕೊನೆಗೇನಾಯ್ತು, ತ್ರಿವಾಂದ್ರಂ ರೈಲ್ವೆ ಸ್ಟೇಷನ್ ಅಲ್ಲಿ ವೆಜಿಟೇರಿಯನ್ ಕ್ಯಾಂಟೀನ್ ಇತ್ತು. ಅಲ್ಲಿ ಒಬ್ರು ನಾವು ಅವರನ್ನು ಅನ್ನದಾತರು ಅಂತ ಕರಿತಾ ಇದ್ವಿ. ಅವರು ಮಾತ್ರ ಹಸಿ ಅಕ್ಕಿ ಅಂದಲ್ಲಿ, ನಾವು ತಿಂತೀವಲ್ಲ ಆ ಹಸಿ ಅಕ್ಕಿ ಅಂದಲ್ಲಿ ಪ್ಲೇಟ್ ಊಟ ಕೊಡೋದು. ಅಲ್ಲಿ ಹೋಗಿ ರಾತ್ರಿ ಹೊತ್ತು ಸಮಯ ಸಿದ್ದಾಗ ಊಟ ಮಾಡ್ತಾ ಇದ್ವಿ. ಅದಕ್ಕೆ ಅವ್ರಿಗೆ ಅನ್ನದಾತರಿಗೆ ನಮಸ್ಕಾರ ಅಂತ ಅಯ್ಯರ್ನವ್ರಿಗೆ ಅವ್ರು ನೋಡಿದಾಗೆಲ್ಲ ನಮಸ್ಕಾರ ಇವತ್ತು ನಾವು ಜ್ಞಾಪಿಸ್ಕೊಳ್ಳೋದು ಅವರಿಂದ. ಆದರೆ ಇದೆಲ್ಲ ಬ್ಯಾಚುಲರ್ಸ್ ಆಗಿದ್ದು ನಮಗೊಂಥರ ವಿವರ್ ಸೆಲ್ಫ್ ಚಾರ್ಜ್ಡ್. ಮದುವೆ ಆದಮೇಲೆ ಈ ಕಷ್ಟಗಳೆಲ್ಲ ಸ್ವಲ್ಪ ತೀರೋಯ್ತು ಅಂತ ಇಟ್ಕೊಳ್ಳಿ. ಆದರೆ ಕಲಾಂ ಯಾವತ್ತೂ ಮದುವೆ ಮಾಡಿಕೊಳ್ಳಲಿಲ್ಲ. ಅವ್ರ ಕೆಲಸ ಅವ್ರ ಕೆಳಗಡೆ ಕೆಲಸ ಮಾಡೋದು ಹೀಗೆ ನಡೀತಾನೆ ಇತ್ತು. ಏನೂ ಇರಲಿಲ್ಲ. ಇದ್ರ ಜೊತೆಗೆ ನಮಗೆ ಸಿಟಿನಲ್ಲಿ ಯಾವ ರೀತಿ ವರ್ಕ್ಶಾಪ್ಸ್ಗಳಾಗಲಿ, ಹೆಲ್ಪಿಂಗ್ ಲ್ಯಾಬೊರೇಟರೀಸ್ ಆಗಲಿ, ಏನೂ ಇರಲಿಲ್ಲ. ಅಂಥದ್ರಲ್ಲೂ ಏನೋ ಹೇಗೋ ಲೈಬ್ರರಿ ಇಲ್ಲ. ಅವಾಗಂತೂ ಒಂದೇ ಒಂದು ದೊಡ್ಡ ಕಂಪ್ಯೂಟರು ನಮ್ಮ ರಷ್ಯಾದವ್ರು ಕೊಟ್ಟಿದ್ರು, ಮೀನ್ಸ್ ಕಂಪ್ಯೂಟರ್ ಅಂತ. ಅದು ಇವಾಗ ಒಂದೊಂದು ಉಡಾವಣೆ ಆಗೋಕ್ಕೆ ಮುಂಚೆನು ಕರೆಕ್ಟಾಗಿ ಯಾವ ದಿಕ್ಕಿನಲ್ಲಿ ಅಜಿಮತ್ ಎಲಿವೇಶನ್ ಇವೆರಡು ದಿಕ್ಕಿನಲ್ಲಿ ನಾವು ಹಾರಿಸ್ಬೇಕು ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಕ್ಕದು. ಅವತ್ತಿನ ದಿವಸ ಆ ಗಳಿಗೆಯಲ್ಲಿ ನಮ್ಮ ಭೂಮಿಯಿಂದ ಮೇಲಕ್ಕೆ 5 ಮೀಟರ್, 10 ಮೀಟರ್, 15 ಮೀಟರ್, 200 ಮೀಟರ್ ಎತ್ತರಗಳಲ್ಲಿ ಗಾಳಿ ಹೇಗೆ ಬೀಸ್ತಾ ಇದೆ, ಆ ಗಾಳಿ ರಭಸದಿಂದ ನಾವು ಅನ್ಕೊಳ್ಳೋ ದಿಕ್ಕು ನಿಜವಾಗ್ಲೂ ಆ ರಾಕೆಟ್ ಹೋಗೋ ದಿಕ್ಕು ಯಾವ್ದಿರುತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿ ಅದನ್ನ ನಾವು ಕರೆಕ್ಷನ್ ಕೊಟ್ಟು ಮಾಡಬೇಕು. ಇದಕ್ಕೆ ರಷ್ಯಾದವರು ಈ ಮನೆಯಷ್ಟು ದೊಡ್ಡ ದೊಡ್ಡ ಕಂಪ್ಯೂಟರ್ ಕಲಿಸಿದ್ರು, ಮಿನ್ಸ್ಕ್ ಅಂತ. ಅವತ್ತಿಗೋ ಇವತ್ತಿಗೋ ನಾವು ನಮ್ಮ ಪಿ ಸಿ, ನಮ್ಮ ಕಂಪ್ಯೂಟರ್, IBM ಸಿಸ್ಟಮ್ಸ್ ಇದೆಲ್ಲ ಆಮೇಲೆ ಬಂತು ಅಂತ ಇಟ್ಕೊಳ್ಳಿ. ಈಗಂತೂ ನೀವು ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್ ಅಂದ್ರೆ ಸಾರಾಭಾಯಿ ಅವರು ತಿರೋಗ್ಬಿಟ್ಮೇಲೆ ಅವ್ರ ಹೆಸರಿನಲ್ಲಿ ತುಂಬಾ ಮುಂಚೆ ತುಂಬಾ ಈಕ್ವಟೋರಿಯಲ್ ರಾಕೆಟ್ ಲಾಂಚಿಂಗ್ ಸ್ಟೇಷನ್ ಅಂತ ಇತ್ತು ಟೈಲ್ಸ್ ಅಂತ. ಆಮೇಲೆ ಅವರ ಇದರಲ್ಲಿ ಜ್ಞಾಪಕಾರ್ಥವಾಗಿ ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್ ಮಾಡಿದ್ರು. ಈಗ ಅಲ್ಲಿ ನೀವು ಹೋದ್ರೆ ನಾಸಾ ಆಗಲಿ ಯುರೋಪಿಯನ್ ಸ್ಪೇಸ್ ಅಸೋಸಿಯೇಷನ್ ಯಾವುದಕ್ಕೂ ಮೀರಿಸ್ಬಿಡುತ್ತೆ ನಮ್ದು. ಅಷ್ಟು ಚೆನ್ನಾಗಿದೆ ನಮ್ಮ ಇನ್ಫ್ರಾಸ್ಟ್ರಕ್ಚರ್. ಈಗ 4,000 ಜನ ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲಿ. ಬೆಳವಣಿಗೆ ತುಂಬಾ ಚೆನ್ನಾಗಾಗೋಯ್ತು. ಅದೆಲ್ಲದಕ್ಕೂ ಸಾರಾಭಾಯಿ ಅವರ ಯೋಚನೆ, ಮುಂದಾಲೋಚನೆ ಒಂದಾದ್ರೆ ಅದನ್ನು ಕಾರ್ಯಗತ ಮಾಡೋ ಪ್ರೊಫೆಸರ್ ಸತೀಶ್ ಧವನ್ ಇದ್ರು ನೋಡಿ, ಅವರ ಆದ ನಂತರ ಬಂದ ಅಧ್ಯಕ್ಷರು. ಬಹಳ ಬೇಗ ಹೋಗ್ಬಿಟ್ರು ಸಾರಾಭಾಯಿನವರು. ಅವ್ರಿಗೆ ಈ ತರ ಬೆಳವಣಿಗೆಗಳನ್ನು ನೋಡೋ ಸಂತೋಷ ಇರಲಿಲ್ಲ ಪಾಪ.
1: ಇಪ್ಪತ್ತೈದು ವರ್ಷ ಇಸ್ರೋದಲ್ಲಿದ್ದು ಬಂದ ಮೇಲೆ ಈಗ ನೀವು ನಿವೃತ್ತಿ ಜೀವನ ನಡೆಸ್ತಾ ಇದ್ದೀರಾ. ಆದ್ರೆ ನಿವೃತ್ತರಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿಲ್ಲ. ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀರಿ. ಇದರಲ್ಲಿ ನಿಮಗೆ ಬಹಳ ಆಸಕ್ತಿ, ಯಾಕೆ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ನಿಮಗೆ ಬಹಳ ಆಸಕ್ತಿ ಇರುವಂತಹ ಒಂದು ವಿಷಯ ಹಾಗೂ ಶಾಲೆಗಳಿಗೆ ಅನುಕೂಲವಾಗುವಂತಹ ಒಂದು ವಿಷಯ ಅಂತಂದ್ರೆ ಸಣ್ಣ ಪುಟ್ಟ ಮಾಡೆಲ್ಗಳನ್ನ ಮಾಡ್ತಾ ಇದ್ದೀರಿ ಅಂತ ಕೇಳಿದೆ. ಈ ಬಗ್ಗೆ ಒಂದು ಸ್ವಲ್ಪ ಹೇಳ್ತೇನೆ.
2: ನಮ್ಮ ತಂದೆಯವರ ಕೆಟ್ಟ ಹವ್ಯಾಸ ಅಂತ ಹೇಳೋರು, ಅದೇ ನನಗೆ ಆಮೇಲೆ ಒಳ್ಳೆ ಹವ್ಯಾಸವಾಗಾಯ್ತು ಅಂತ ಇಟ್ಕೊಳ್ಳಿ. ಈ ಮನೇಲಿ ಬಿದ್ದಿರುತ್ತಲ್ಲ ಹಳೆ ಸಾಮಾನುಗಳು ಇತ್ಯಾದಿಗಳು, ಅದರಲ್ಲೇ ಈ ಮಕ್ಕಳು ಆಟ ಆಡಿ ಬಿಸಾಕಿರ್ತಾರೆ ನೋಡಿ. ಆ ತ್ಯಾಜ್ಯ ವಸ್ತುಗಳನ್ನು ತಗೊಂಡು ಬಾಟ್ಲ್ ಮಾಡೋದು ನನಗೇನೋ ಒಂದು ಸ್ವಲ್ಪ ಮುಂಚೆ ನಾನು ಇತ್ತು. ಆದರೆ ಇಲ್ಲಿ ನಾನು ಬೆಂಗಳೂರಿಗೆ ಬಂದು ಟಾಟಾ ಕಂಪನಿಗೆ ಸೇರಿಕೊಂಡೆ. ಇಲ್ಲೊಂದು 25 ವರ್ಷ ಕೆಲಸ ಮಾಡಿದೆ ಅಂತ ಹೇಳಿದ್ದಾರೆ. ಆ ಸಮಯದಲ್ಲಿ ನನಗೆ ಸಮಯ ಸಿಕ್ಕಿದಾಗೆಲ್ಲ ಮಾಡೆಲ್ಗಳನ್ನು ಮಾಡೋಕ್ಕೆ ಶುರು ಮಾಡಿದೆ. ಆದರೆ ಅವುಗಳನ್ನು ಸದುಪಯೋಗ ಪಡಿಸ್ಕೋಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾಗ ಇಲ್ಲೇ ನಮ್ಮ ಬೆಂಗಳೂರು ಆರ್ ಟಿ ನಗರದಲ್ಲಿ ಥೋರೋ ಫೌಂಡೇಶನ್ ಅಂತ ಒಂದು ಆರ್ಗನೈಸೇಷನ್ ಇದೆ, ನೇಮ್ಡ್ ಆಫ್ಟರ್ ಹೆನ್ರಿ ಡೇವಿಡ್ ಥೋರೋ. ಅಲ್ಲಿ ನಾನು ಸೇರಿದಾಗ 3-4 ಥರ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಅಂದ್ಕೊಂಡ್ವಿ. ಅದರಲ್ಲಿ ಒಂದು ಸರ್ಕಾರಿ ಹೈಸ್ಕೂಲಿನ ಕನ್ನಡ ಮೀಡಿಯಂ ಮಕ್ಕಳಿಗೆ ಮತ್ತು ಅವರ ಶಿಕ್ಷಕರಿಗೆ ಯಾವುದಾದ್ರು ಒಂದು ರೀತಿಯಲ್ಲಿ ಈ ವಿಜ್ಞಾನ ತಂತ್ರಜ್ಞಾನದ ಬಗ್ಗೆ ಒಂದು ಐಡಿಯಾ ಕೊಡೋಣ ಅಂದಾಗ ಈ ಮಾಡೆಲ್ಗಳನ್ನು ಇಟ್ಕೊಂಡು ಬಹುಶಃ ಅವ್ರಿಗೆ ತಿಳಿಸ್ಬೋದು ಅಂತ ನನ್ನ ಮನಸ್ಸಿಗೆ ಬಂತು. ಹಾಗಾಗಿ ಆರ್ಟಿ ನಗರದಲ್ಲಿ ಒಂದು ಜಾಗ ಮಾಡಿಕೊಂಡ್ವಿ. ಅಲ್ಲಿ ನಮ್ಮ ಸುತ್ತಮುತ್ತಲಿರೋ ಸ್ಕೂಲ್ಗಳು ಸುಮಾರೊಂದು 11-12 ಶಾಲೆಗಳನ್ನು ಅವರನ್ನೆಲ್ಲ ಮೀಟ್ ಮಾಡಿ ನಿಮ್ಮ ನೀವು ಬನ್ನಿ, ಶಿಕ್ಷಕರಿಗೆ ನೀವು ಬನ್ನಿ, ನಿಮ್ಮ ವಿದ್ಯಾರ್ಥಿಗಳನ್ನು ಕರ್ಕೊಂಬನ್ನಿ ಅಂತ ಹೇಳಿದ್ದಕ್ಕೆ, ಶನಿವಾರದ ಪ್ರತಿ ಶನಿವಾರ ಬರೋರು ಅಲ್ಲಿಗೆ ಅವರಿಗೆ ಈ ವಿಷಯಗಳಲ್ಲಿ ನಾವು ಪಾಠ ಥರ ಮಾಡಿ ಮಾಡೆಲ್ಗೆ ಹೇಗೆ ಡೆಮಾನ್ಸ್ಟ್ರೇಟ್ ಮಾಡೋದು ಅಂತ ತೋರಿಸಿ, ಮಾಡೆಲ್ ಮಾಡೋದು ಹೇಗೆ ಅಂತ ಹೇಳಿದ್ದಕ್ಕೆ ಒಂದು ಎರಡು ಮೂರು ಸ್ಕೂಲ್ಗೂ ಸ್ಫೂರ್ತಿ ಪಡ್ಕೊಂಡ್ವು. ಅಲ್ಲೇ ಅವ್ರ ಟೀಚರ್ಸು ಮತ್ತು ಸ್ಟೂಡೆಂಟ್ಸೂ ಮಾಡೆಲ್ ಮಾಡೋಕ್ಕೆ ಶುರು ಮಾಡಿ ನನ್ನನ್ನು ಕರೆ ತೋರಿಸ್ತಾ ಇದ್ರು ಅವಾಗ ಅವಾಗ. ಅದರಿಂದ ಒಂದು ರೀತಿ ಸಂತೋಷ ಆಯಿತು. ಯಾಕೆ ಸಂತೋಷ ಆಯಿತು ಅಂದರೆ ನಾನು ನನ್ನ ಮನಸ್ಸಿಗೆ ಬಂದಿದ್ದು ನಮ್ಮ ಸರ್ಕಾರಿ ಸ್ಕೂಲ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಜ್ಞಾನಾರ್ಜನೆ ಬೇಕೋ ಅದೇ ರೀತಿ ಆ ಟೀಚರ್ಸ್ಗೂ ಬೇಕು ಅಂತ ಅನ್ನಿಸ್ತು ನನಗೆ. ಪಾಪ ಅವ್ರಗಳಿಗೆ ಯಾವ ರೀತಿ ತರಬೇತಿ ಆ ಥರದ್ದು ಸಿಗಲ್ಲ ನೋಡಿ, ಹೇಗೋ ಕೆಲಸದ ಒತ್ತಡದಲ್ಲಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ರಿಟೈರ್ ಆಗೋ ತನಕ ಅಂತ. ಆದರೆ ಈ ಥರ ಕೆಲಸಗಳಿಂದ ಅವ್ರಿಗೊಂದು ಸ್ವಲ್ಪ ಸಂತೋಷ ಆದರೆ ನನಗೂ ಸಂತೋಷ ಆಯಿತು ಅಂತ. ಇದಲ್ಲದೆ ನಾನು ಕನ್ನಡದಲ್ಲಿ ಭಾಷೆಗಳು ಮಾಡ್ತಾ ಇದ್ದೆ ಕೆಲವು ಸಬ್ಜೆಕ್ಟ್ಗಳ ಮೇಲೆ, ಜೊತೆಗೆ ಚಿಕ್ಕ ಚಿಕ್ಕ ಬರವಣಿಗಳಿಂದ. ಅದು ನಮಗ ಇದು ನನಗೆ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇದ್ರಿಂದ ಅದು ನನಗೆ ಸ್ವಲ್ಪ ಅನುಕೂಲ ಆಯಿತು.
1: ನಿಮ್ಮ ಈ ಸುದೀರ್ಘವಾದ ಪಯಣದಲ್ಲಿ ಆಕಾಶ ಭೂಮಿ ಎಲ್ಲಾನು ಸೇರಿಸಿ ನೀವು ಅತ್ಯಂತ ನೆನಪಿಡುವಂತಹ ಒಂದು ಘಟನೆ ಯಾವುದು?
2: ಕೆಲವು ಘಟನೆಗಳು ನನಗೆ ಮರೆಯೋಕೆ ಆಗೋದಿಲ್ಲ.
1: ನಿಮ್ಮ ಸೈಕಲ್ ಘಟನೆ?
2: ಓ ಅದೇ ನಾನು ನಿಮ್ಗೆ ಆಗಲೇ ಹೇಳಿದ್ರು, ತುಂಬಾನೇ ಯಾವ ರೀತಿ ವಾಹನ ಸೌಕರ್ಯಗಳು ಏನು ಇರಲಿಲ್ಲ ಅಂತ. ಈ ನಾವು ಮಾಡ್ತಾ ಇದ್ದಿದ್ದೆ ರಾಕೆಟ್ ಎಕ್ಸ್ಪೆರಿಮೆಂಟ್ಗಳಲ್ಲಿ ಕೆಲವು ನೋಸ್ಕೋನ್ ಅನ್ನೋದಿದೆ ನೋಡಿ, ಅದು ರಾಕೆಟಿನ ಮೇಲ್ಭಾಗ. ವಿಜ್ಞಾನಿಗಳಿಗೆ ಮುಖ್ಯವಾಗಿರೋದು ಆ ನೋಸ್ಕೋನು, ಯಾಕೆಂದ್ರೆ ಅದರೊಳಗನೇ ಅವರು ಅವ್ರ ಸಲಕರಣೆಗಳನ್ನ ಫೋಟೋಗ್ರಫಿ ಇತ್ಯಾದಿ ಎಲ್ಲಾನು ಇಳಿಯೋದ್ರಲ್ಲೇ. ಅದರಲ್ಲೇ ನಮ್ಮ ಟೆಲಿಮೆಟ್ರಿ ಸಿಸ್ಟಮ್ ಅಂತಾನೂ ಇರುತ್ತೆ, ಅಂದರೆ ಮಾಹಿತಿನೆಲ್ಲ ರೇಡಿಯೋ ಸಿಗ್ನಲ್ಸ್ ಆಗಿ ಮಾರ್ಪಾಡು ಮಾಡಿ ಗ್ರೌಂಡ್ಗೆ ಟ್ರಾನ್ಸ್ಮಿಟ್ ಮಾಡೋದಿದೆಯಲ್ಲ ಟೆಲಿಮೆಟ್ರಿ ಸಿಸ್ಟಮು, ಅದು ಅದರಲ್ಲೇ ಎಲ್ಲ ಇರುತ್ತೆ. ಈ ರಾಕೆಟ್ನಲ್ಲಿ ಅವುಗಳೆಲ್ಲ ಏನೂ ಇರಲ್ಲ. ಏನಿದ್ರು ಆ ನೋಸ್ಕೋನನ್ನ ನಿರ್ದಿಷ್ಟ ಎತ್ತರಕ್ಕೆ ತಳ್ಳೋದು ಮಾತ್ರ ಅದ್ರ ಕೆಲಸ, ಆಮೇಲೆ ಸಪರೇಟ್ ಆಗ್ಬಿಡೋದು ಅದೇ ಕೆಲಸ. ಒಂದು ಎಕ್ಸ್ಪೆರಿಮೆಂಟ್ನಲ್ಲಿ ಒಂದು ವಿಚಿತ್ರವಾದ ಕೆಮಿಕಲ್ ಕಾಂಬಿನೇಷನ್ ನಾವು ಕಳಿಸ್ಬೇಕಾಗಿತ್ತು ಮೇಲೆ, ಅದು ಇವತ್ತಿಗೂ ಜ್ಞಾಪಕ ಇದೆ. ಟ್ರೈ ಮೀಥೈಲ್ ಅಲ್ಯೂಮಿನಿಯಂ, ಟ್ರೈ ಈಥೈಲ್ ಅಲ್ಯೂಮಿನಿಯಂ ಅಂತ ಎರಡು ಕೆಮಿಕಲ್ಸ್ಗಳ ಕಾಂಬಿನೇಷನ್ ಅದು. ಅದು ಒಂದು ಚಿಕ್ಕ ಸ್ಫೋಟಕದಿಂದ ಹೊರಗಡೆ ಬಿಡ್ತು ಅಂದರೆ ಅಯೋನೈಸ್ಡ್ ಗ್ಯಾಸ್ ಆಗ್ಬಿಡುತ್ತೆ. ಅದು ಅಯೋನೈಸ್ಡ್ ಗ್ಯಾಸ್ ಆಗಿದ್ರಿಂದ ಅದಕ್ಕೆ ಚಾರ್ಜಸ್ ಇರುತ್ತೆ, ಪಾಸಿಟಿವ್ ನೆಗೆಟಿವ್ ಮರ್ತೋಗ್ಬಿಟ್ಟಿದ್ದೀನಿ. ಅದು ಚಾರ್ಜ್ ಪಾರ್ಟಿಕಲ್ಸ್ ಆಗಿರೋದ್ರಿಂದ ಅವೇನಾಗುತ್ತೆ, ಆಕಾಶದ 40-50 ಕಿಲೋಮೀಟರ್ ಹತ್ತಿರದಲ್ಲಿ ಬಿಡ್ತೀವಿ ಅಂತ ಇಟ್ಕೊಳ್ಳಿ, ನಮ್ಮ ಅರ್ಥ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ನೋಡಿ, ಆ ಮ್ಯಾಗ್ನೆಟಿಕ್ ಲೈನ್ಸ್ ಪ್ರಕಾರ ಅವುಗಳು ಅಲ್ಲಿ ಅರೇಂಜ್ ಆಗುತ್ತೆ, ಯಾಕೆಂದ್ರೆ ಚಾರ್ಜ್ ಇರೋದಿಲ್ಲ. ಅರೇಂಜ್ ಆಗಿ ಅರೇಂಜ್ ಆಗಿ ಗಾಳಿಗೆ ಮೂವ್ ಆಗ್ತಾ ಹೋದಾಗ ಕ್ಯಾಮ್ರಾ ಸ್ಟೇಷನ್ಸ್ ಇಂದ ನಾವು 60 ಕಿಲೋಮೀಟರ್ ಕೆಳಗಡೆಯಿಂದಾನೆ, ಕೇಪ್ ಕಾಮರ್ಡಿಯಿಂದ, ಕೊಲಂಬೋದಿಂದ, ಕೊಡೈಕೆನಾಲ್ನಿಂದ ಫೋಟೋ ತಗೊಂಡು ಆ ಕ್ಲೌಡ್ ಮೂವ್ಮೆಂಟ್ ಹೇಗಿದೆ ಅಂತ ನೋಡಿ, ಆ ಎತ್ತರದಲ್ಲಿ ವಿಂಡ್ ಶಿಯರ್, ವಿಂಡ್ ಅಟ್ಮಾಸ್ಫಿಯರ್ ಹೇಗಿದೆ ಅಂತ ತಿಳ್ಕೊತಾ ಇದ್ವಿ. ಒಂದ್ ದಿವಸ ಏನಾಯ್ತು, ಈ ಪೇಲೋಡ್ ನಾನು ತಯಾರಿ ಮಾಡ್ಬೇಕಾಯ್ತು. ಇದು ಬಹಳ ಡೇಂಜರಸ್ ಆಪರೇಷನ್ ಇದು, ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಾನು ಇವತ್ತು ನಿಮ್ ಮುಂದೆ ಕೂತ್ಕೊಂಡು ಕತೆ ಹೇಳಕ್ ಆಗ್ತಾ ಇರಲಿಲ್ಲ. ಕಲಾಂ ಏನ್ ಹೇಳಿದ್ರು, ಇದು ಬಹಳ ಡೇಂಜರಸ್ ಆಪರೇಷನ್ ಅಪ್ಪ, ನೀನು ಒಬ್ಬ ಅಸಿಸ್ಟೆಂಟ್ ಕರ್ಕೊಂಡು ಒಂದು ಬೆಸ್ಟ್ ಮನೆ ಇದೆ 3 ಕಿಲೋಮೀಟರ್ ದೂರದಲ್ಲಿ, ಅಲ್ಲಿತ್ತು ಅಲ್ಲ ಖಾಲಿ ಬಿದ್ದಿತ್ತು, ಅಲ್ಲಿ ಹೋಗಿ ಮಾಡಬೇಕು ಈ ಕೆಲಸ, ನೀನು ಇಲ್ಲಿ ಬೇಡ ಹೆಚ್ಚು ಕಮ್ಮಿ ಅಲ್ಲ. ನಾನು ಜೀಪ್ನಲ್ಲಿ ನಿಮ್ಮನ್ನ ಅಲ್ಲಿ ಬಿಟ್ಬಿಡ್ತೀನಿ, 2 ಗಂಟೆಗೆ ಮುಗಿಸಿ. 6:00 ಒಬ್ರು VIP ಬರ್ತಾ ಇದ್ದಾರೆ, ಆ VIP ಆ ರಾಕೆಟ್ ಸ್ವಿಚ್ ಆನ್ ಮಾಡಬೇಕು. ಆದರೆ 3 ಗಂಟೆ ಒಳಗಡೆ ಈ ನೋಸ್ಕೋನ ನಾವು ರಾಕೆಟ್ಗೆ ಸೇರಿಸ್ಬಿಡ್ಬೇಕು, ಸೇರಿಸ್ಬಿಟ್ಟು ಸಜ್ಜು ಮಾಡಬೇಕು ಲಾಂಚ್ಗೆ. ಹಾಗಾಗಿ 1:30-2 ಗಂಟೆಗೆ ರೆಡಿ ಆಗಿದ್ವಿ, ಜೀಪ್ ತಗೊಂಡು ಹೋಗಿ ವಾಪಸ್ ಬರ್ತಾ ಜೀಪ್ ಕಳಿಸ್ತೀನಿ. ಸರಿ, ನಾನು ನನ್ನ ಅಸಿಸ್ಟೆಂಟ್ ವೇಲಪ್ಪನ್ ನಾಯರ್ ಅನ್ನೋರು ನಾವಿಬ್ರು ಜೀಪ್ನಲ್ಲಿ ಅದನ್ನು ತಗೊಂಡು ಆ ಬಿಲ್ಡಿಂಗ್ ಹೋಗಿ ಅಲ್ಲಿ ಕೂತ್ಕೊಂಡು ನಾನು ಎಲ್ಲ ಮಾಡಿದೆ ಕೆಲಸಗಳು. 1:30 ಆಯಿತು, 2 ಗಂಟೆ ಆಯಿತು, ಜೀಪೇ ಇಲ್ಲ. ಟೆಲಿಫೋನ್ ಇಲ್ಲ ಸಂಪರ್ಕಕ್ಕೆ ಸಂಪರ್ಕಕ್ಕೆ ಏನ್ ಹೇಳ್ತಾರೆ ತುಂಬಾ ನಲ್ಲ ಅವಾಗ ಇದ್ದಿದ್ದು ಕಳಿಸ್ತಾರೆ ಕಳಿಸ್ತಾರೆ ಅಂತ ನೋಡ್ತಾ ಇದ್ದೀನಿ, ಎರಡೂವರೆ ಆದ್ರೂ ಇಲ್ಲ. ಸರಿ ಹೊರಗಡೆ ಬಂದ್ರೆ ಅಲ್ಲಿ ಆ ಒಂದು ಒಬ್ಬ ಬೆಸ್ಟ್ ಹೌಸ್ ಬೆಸ್ಟ್ರಂದು ಪಾಪ ಸೈಕಲ್ ಬಿದ್ದಿತ್ತು. ಯಾರೋ ಅದು ಓನರ್ ಗೊತ್ತಿಲ್ಲ ಸೈಕಲ್ ಇತ್ತು ಅಂತ ಅದನ್ನ ತಗೊಂಡು ಅದ್ರ ಹಿಂದ್ಗಡೆ ನೋಸ್ಕೊಂಡು ಇಟ್ಕೊಂಡು ವೇಲಪ್ಪ ನನಗೆ ನೀನು ಹುಷಾರ ತಳ್ಕೊಂಡು ಬಪ್ಪ ನಾನು ಪಕ್ಕ ಬರ್ತೀನಿ ಅಂದ್ಬಿಟ್ಟು ಮಧ್ಯಾಹ್ನದ ಬಿಸಿಲಿನಲ್ಲಿ ತುಂಬಾ ಬೀಚ್ ಪಕ್ಕದ ರೋಡ್ ನಲ್ಲಿ ಯಾರೂ ಇಲ್ಲ ಸರ್, 3 ಕಿಲೋಮೀಟರ್ ಬಟ್ಟೆ ಹರಿಸ್ಕೊಂಡು ಊಟ ತಿಂಡಿ ಇಲ್ಲ ನಡೆದು ಅರ್ಧ ದೂರ ನಡೆದ್ರೆ ದೂರದಿಂದ ನನಗೊಬ್ರು ವಿದೇಶಿ ಫೋಟೋಗ್ರಾಫರ್ ಇಲ್ಲೆಲ್ಲ ಕ್ಯಾಮ್ರಾಗಳು ತೆಗಲಾಕೊಂಡ್ಬಿಟ್ಟು ಸೈಕಲ್ ಹೊಡ್ಕೊಂಡು ನಮ್ ಕಡೆನೆ ಬರ್ತಾ ಇದ್ರು. ಬಂದ್ಬಿಟ್ಟು ನಮ್ಮನ್ನ ನೋಡ್ಬಿಟ್ಟು ಸೈಕಲ್ ಪಕ್ಕಕ್ಕೆ ತಳ್ಳಿಬಿಟ್ಟು ಕೀಪ್ ಮೂವಿಂಗ್ ಡೋಂಟ್ ಲುಕ್ ಎಟ್ ಮೀ ಅಂದ್ರು. ನಾವು ಹೋಗ್ತಾ ಇದ್ವಿ, ನಮ್ ಹಿಂದಿಂದ ಕ್ಲಿಕ್ ಕ್ಲಿಕ್ ಕ್ಲಿಕ್ ಅಂತ ಫೋಟೋ ತಗೊಂಡಿದ್ದ ನನಗೆ ಗೊತ್ತಾಯ್ತು. ಆಮೇಲೆ ಸೈಕಲ್ ತಗೊಂಡ್ರು ವಾಪಸ್ ಹೊರಟೋಗ್ಬಿಟ್ರು. ಯಾರೋ ಇವ್ರು ಅನ್ಕೊಂಡ್ಬಿಟ್ಟೆ ನಾನು. ಆಮೇಲೆ ಈ ಫೋಟೋ ತುಂಬಾ ಪ್ರಸಿದ್ಧಿ ಆಗೋಯ್ತು ಎಲ್ಲಾ ಕಡೆನೂ. ಅವಾಗ ಅದು ಗೊತ್ತಾಗಿದ್ದು ಅವ್ರ ಹೆಸರು ಹೆನ್ರಿ ಕಾರ್ಟಿಯರ್ ಬ್ರೆಜೋನ್ ಅಂತ. ಅವರು ಬಹಳ ಫೇಮಸ್ ಬ್ಲಾಕ್ ಅಂಡ್ ವೈಟ್ ಫೋಟೋಗ್ರಾಫರ್, ಫ್ರಾನ್ಸ್ ಇಂದ ಬಂದಿದ್ರು. ಫಸ್ಟ್ ವರ್ಲ್ಡ್ ವಾರ್ ಸೆಕೆಂಡ್ ವರ್ಲ್ಡ್ ವಾರ್ ಎಲ್ಲ ಕವರ್ ಮಾಡಿರೋರು. ಅವರು ಅವ್ರಿಗೆ ಇನ್ವಿಟೇಷನ್ ಕೊಟ್ಟು ಕರೆಸಿದ್ರು ನಮ್ಮ ನಿರ್ದೇಶಕರು. ಅವ್ರಿಗೂ ಜೀಪ್ ಇಲ್ಲ ವೆಹಿಕಲ್ ಇಲ್ಲ, ಆ ಪುಣ್ಯಾತ್ಮ ಅವರು ಸೈಕಲ್ ಹೊಡ್ಕೊಂಡೆ ಓಡಾಡ್ತಾ ಇರೋರು ನೋಡಿ. ಹಾಗಾಗಿ ಆ ಒಂದು ಛಾಯಾಚಿತ್ರ ಇದೆಯಲ್ಲ ಅದು ಎಲ್ಲರ ಗಮನನ ಸೆಳೆದು ಬಿಡ್ತಾರೆ, ಇವತ್ತಿಗೂ ಸೆಳಿತಾ ಇದೆ. ಅದೊಂದು ದೊಡ್ಡ ಕತೆ ಅದು, ಯಾರು ಕೇಳಿ ಅದನ್ನ ವಾಪಸ್ಕೋತಾರೆ ಹೇಗಾಯ್ತು ಅಂತ ಕೇಳ್ತಾರೆ. ನನಗೆ ಸಂಕ್ಷಿಪ್ತವಾಗಿ ನಿಮ್ಗೆ ಹೇಳಿದ್ದೀನಿ ಅಷ್ಟೇ. ಅಂದ್ರೆ ಇದ್ರ ಹಿನ್ನೆಲೆಯಲ್ಲಿ ನೀವು ತಿಳ್ಕೋಬೇಕಾದೇನಂದ್ರೆ ಯಾವ ರೀತಿ ಯಾವ ಮೂಲ ಸೌಕರ್ಯವೂ ಇಲ್ಲದೆ ನಾವು ಹೇಗೆ ಕೆಲಸ ಮಾಡ್ತಾ ಇದ್ವಿ ಅನ್ನೋದು ಅದು ಬಹಳ ಮುಖ್ಯ. ಇಸ್ರೋ ಬೆಳೆದ ಬಗ್ಗೆ ಇದನ್ನು ತಿಳ್ಕೋಬೇಕಾದ್ರು ಈಗ ನಮ್ಮ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಅದರಲ್ಲಿ ಅವರು ಅನುಭವಿಸ್ತಿರೋ ಲಕ್ಷುರಿ ಇದೆ ನೋಡಿ. ಅದೆಲ್ಲಿ ನಾವಿದ್ದಲ್ಲಿ ಬನ್ನಿ.
0: ಇದು ಇಂದಿನ ಜಾಣರ ಮಾತು ಸಂದರ್ಶನ. ಡಾಕ್ಟರ್ ಸಿಆರ್ ಸತ್ಯ. ಸಂದರ್ಶಕರು ಶ್ರೀ ಕೊಳ್ಳೇಗಾಲ ಶರ್ಮ ಹಾಗೂ ಶ್ರೀ ಶ್ರೀನಿಧಿ. ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ.
3: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣ ಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
4: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
5: 23ನೇ ಎಪಿಸೋಡಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಮುಂದಿನ ಮಲಿನಕಾರಕವಾದ ಕಾಂಪೌಂಡ್ ಲೆಡ್. ಲೆಡ್ ಒಂದು ಧಾತು, ಇಟ್ ಈಸ್ ಎನ್ ಎಲಿಮೆಂಟ್. ಇದು ಸಹ ಮೈಕ್ರೋಗ್ರಾಮ್ ಪರ್ ಮೀಟರ್ ಕ್ಯೂಬ್ನಲ್ಲಿ ಇದೆ. ಸೊ ಆನ್ಯಲ್ ಆವರೇಜ್ ಅಂದರೆ ಒಂದು ವರ್ಷದ ಸರಾಸರಿ ಕೇವಲ 0.5 ಮೈಕ್ರೋಗ್ರಾಮ್ ಪರ್ ಮೀಟರ್ ಕ್ಯೂಬ್ ಇರಬಹುದು. ಇದು ರೆಸಿಡೆನ್ಸಿಯಲ್ ಏರಿಯಾ ಮತ್ತು ಇಂಡಸ್ಟ್ರಿಯಲ್ ಏರಿಯಾಗೆ. ಅದೇ ರೀತಿ ಸೆನ್ಸಿಟಿವ್ ಏರಿಯಾ ಅಥವಾ ಸೂಕ್ಷ್ಮ ಪ್ರದೇಶಗಳಿಗೂ ಸಹ ಇದರ ಮೌಲ್ಯ 0.5 ಮೈಕ್ರೋಗ್ರಾಮ್ ಪರ್ ಮೀಟರ್ ಕ್ಯೂಬ್ ಆಗಿರುತ್ತದೆ. ಆದರೆ 24 ಗಂಟೆಗಳ ಸರಾಸರಿಯಲ್ಲಿ ಇದು 1 ಮೈಕ್ರೋಗ್ರಾಮ್ ಪರ್ ಮೀಟರ್ ಕ್ಯೂಬ್ಗಿಂತ ಹೆಚ್ಚಾಗಬಾರದು. ರೆಸಿಡೆನ್ಸಿಯಲ್ ಏರಿಯಾದಲ್ಲೂ ಹಾಗೂ ಸೂಕ್ಷ್ಮ ವಲಯಗಳಲ್ಲೂ ಸಹ ಒಂದೇ ಥರದ ಮೌಲ್ಯವಿರುತ್ತದೆ. ಮುಂದಿನ ಮಲಿನಕಾರಕ ಗ್ಯಾಸ್ ಓಜೋನ್ O3, ಇದು ಸಹ ಮೈಕ್ರೋಗ್ರಾಮ್ ಪರ್ ಮೀಟರ್ ಕ್ಯೂಬ್ನಲ್ಲಿದೆ. 8 ಗಂಟೆಗಳ ಆವರೇಜ್, ಇಲ್ಲಿ ವಾರ್ಷಿಕ ಆವರೇಜನ್ನು ಅವರು ಕೊಟ್ಟಿಲ್ಲ. 8 ಗಂಟೆಗಳ ಆವರೇಜ್ 100 ಮೈಕ್ರೋಗ್ರಾಮ್ ಪರ್ ಮೀಟರ್ ಕ್ಯೂಬ್ಗಿಂತ ಹೆಚ್ಚಾಗಬಾರದು. ಅದೇ ರೀತಿ ಸೆನ್ಸಿಟಿವ್ ಏರಿಯಾ ಅಥವಾ ಸೂಕ್ಷ್ಮ ವಲಯದಲ್ಲಿಯೂ ಸಹ 100 ಮೈಕ್ರೋಗ್ರಾಮ್ ಪರ್ ಮೀಟರ್ಗಿಂತ ಹೆಚ್ಚಾಗಬಾರದು. ಇದು 8 ಗಂಟೆಗಳ ಆವರೇಜ್. ಏಕೆಂದರೆ ನಿಮಗೆ ಬೇರೆ ಮಲಿನಕಾರಕಗಳನ್ನು 24 ಗಂಟೆಗಳ ಆವರೇಜ್ಗಳಲ್ಲಿ ಅದನ್ನು ಹೇಳಿರುತ್ತಾರೆ. ಸೊ ಅದೇ ರೀತಿ ಓಝೋನ್ನ ಒನ್ ಅವರ್ ಅಂದರೆ 1 ಗಂಟೆಯ ಸರಾಸರಿ, ಸೊ ಅದರಲ್ಲಿ 180 µg/m³ ರೆಸಿಡೆನ್ಷಿಯಲ್ ಏರಿಯಾ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಹಾಗೂ ಸೂಕ್ಷ್ಮ ವಲಯದಲ್ಲಿ 180 µg/m³ ಅಂದರೆ ಎರಡು ಕಡೆ ಒಂದೇ ತರನಾದ ಮೌಲ್ಯ ಅಥವಾ ಸ್ಟ್ಯಾಂಡರ್ಡ್ ಪ್ರಮಾಣೀಕರಣ ಇದೆ. ಓಝೋನ್ ಸ್ಟ್ರಾಟೋಸ್ಫಿಯರ್ನಲ್ಲಿ ಸೂರ್ಯನಿಂದ ಬರುವ ಅಲ್ಟ್ರಾವಯೊಲೆಟ್ ಕಿರಣಗಳನ್ನು ತಡೆಹಿಡಿಯುತ್ತದೆ, ಆದರೆ ಉಸಿರಾಟದ ಲೆವೆಲ್ನಲ್ಲಿ ಮಾತ್ರ ಓಝೋನು ಅತ್ಯಂತ ವಿಷಕಾರಕವಾಗಿರುತ್ತದೆ. ಹಾಗಾಗಿ ಇದನ್ನು 1 ಅವರ್ ಸರಾಸರಿ ಮತ್ತು 8 ಗಂಟೆಗಳ ಸರಾಸರಿಯನ್ನು ಇದು ಸೂಚಿಸುತ್ತದೆ. 9ನೆಯ ಮಲಿನಕಾರಕ ಕಾಂಪೌಂಡ್ ಬೆನ್ಜಿನ್ C6H6, ಇದು ಸಹ µg/m³ನಲ್ಲಿದೆ. ಇದಕ್ಕೆ ಆನ್ಯಲ್ ಅಂದರೆ ವಾರ್ಷಿಕ ಸರಾಸರಿಯನ್ನು ಮಾತ್ರ ಸ್ಟ್ಯಾಂಡರ್ಡ್ನಲ್ಲಿ ಕೊಡಲಾಗಿದೆ. ಇದು ರೆಸಿಡೆನ್ಷಿಯಲ್ ಏರಿಯಾ, ಇಂಡಸ್ಟ್ರಿಯಲ್ ಏರಿಯಾ ಮತ್ತು ಸೂಕ್ಷ್ಮ ವಲಯ ಎಲ್ಲದಕ್ಕೂ ಒಂದೇ. ಇದು 5 µg/m³ ಹೆಚ್ಚಾಗಿರಬಾರದು. ಆ್ಯನ್ಯಲ್ ಅಂದರೆ ವಾರ್ಷಿಕ ಆವರೇಜ್ ಮಾತ್ರ ಇದೆ, 8 ಅವರ್ಸ್ ಆವರೇಜ್ ಆಗಲಿ 24 ಅವರ್ಸ್ ಆವರೇಜ್ ಆಗಲಿ ಇಲ್ಲ. ಸೊ ನಂತರದ್ದು ಕೆಮಿಕಲ್ ಬೆನ್ಸೋ ಎ ಪೈರಿನ್. ಸೊ ಬೆನ್ಸೋ ಎ ಪೈರಿನ್ ಪಾರ್ಟಿಕ್ಯುಲೇಟ್ ಫೇಸ್ ಅಂದರೆ ಸಣ್ಣ ಸಣ್ಣ ಕಣಗಳ ರೂಪದಲ್ಲಿ, ಇದು ಸಹ µg/m³ನಲ್ಲಿದೆ. ಈ ಬೆನ್ಸೋ ಪೈರಿನ್ ಅತ್ಯಂತ ಹೆಚ್ಚು ಮಲಿನಕಾರಕವಾಗಿರುವುದರಿಂದ ಇದರ ಆ್ಯನ್ಯಲ್ ಆವರೇಜ್ ಅಂದರೆ ವಾರ್ಷಿಕ ಸರಾಸರಿ ಕೇವಲ 1 µg/m³ನಲ್ಲಿರುತ್ತದೆ. ಅದೇ ರೀತಿ ಸೆನ್ಸಿಟಿವ್ ಏರಿಯಾದಲ್ಲೂ ಸಹ ಇದು 1 µg/m³ ಹೆಚ್ಚಾಗಬಾರದು. ಸೊ ಈ ಕೆಮಿಕಲ್ ಅತ್ಯಂತ ಹೆಚ್ಚು ಡೇಂಜರ್ ಆಗಿರುವುದರಿಂದ ಇದನ್ನು ಮಾಪನ ಮಾಡಿದಾಗ, ಸೊ ಸದ್ಯದ ಪರಿಸ್ಥಿತಿಯಲ್ಲಿ ಈ ಪೊಲ್ಯೂಟೆಂಟನ್ನು ಮಾಪನ ಮಾಡುತ್ತಿಲ್ಲ, ಈ ಮಲಿನಕಾರಕವನ್ನು ಮಾಪನ ಮಾಡುತ್ತಿಲ್ಲ. ಸೊ ನಂತರದ 11ನೆಯ ಮಲಿನಕಾರಕ ಅಂದರೆ ಆರ್ಸೆನಿಕ್ AS, ಇದು ಸಹ µg/m³ನಲ್ಲಿದೆ. ಇದು ಸಹ ಆ್ಯನ್ಯಲ್ ಆವರೇಜ್ ಮಾತ್ರ ತೆಗೆದುಕೊಳ್ಳಲಾಗುತ್ತದೆ. ಇದಕ್ಕೆ 24 ಅವರ್ಸ್ ಅಥವಾ 24 ಗಂಟೆಗಳ ಆವರೇಜ್ ಇಲ್ಲ. ಇದು ಸಹ ರೆಸಿಡೆನ್ಷಿಯಲ್ ಏರಿಯಾ ಮತ್ತು ಅಂದರೆ ಕೈಗಾರಿಕಾ ವಲಯ ಅಥವಾ ಗ್ರಾಮೀಣ ಪ್ರದೇಶ ಅಥವಾ ವಸತಿ ವಲಯ ಅಥವಾ ಮತ್ತು ಸೂಕ್ಷ್ಮ ವಲಯ, ಸೊ ಇವೆಲ್ಲದರಲ್ಲೂ ಈ ಆರ್ಸೆನಿಕ್ 6 µg/m³ ಹೆಚ್ಚಾಗುವಂತಿಲ್ಲ. ಅದೇ ರೀತಿ 12ನೆಯ ಪೊಲ್ಯೂಟೆಂಟ್ ಅಥವಾ ಮಲಿನಕಾರಕ ವಸ್ತು ನಿಕ್ಕಲ್ NI, ಇದು ಸಹ µg/m³ನಲ್ಲಿದೆ. ಆ್ಯನ್ಯಲ್ ಸರಾಸರಿ ಅಥವಾ ವಾರ್ಷಿಕ ಸರಾಸರಿ ಕೈಗಾರಿಕಾ ವಲಯಗಳಿಗೆ, ಗ್ರಾಮೀಣ ವಲಯಗಳಿಗೆ ಹಾಗೂ ವಸತಿ ವಲಯಗಳಿಗೆ ಅಲ್ಲದೆ ಸೂಕ್ಷ್ಮ ವಲಯಗಳಿಗೆ ಒಂದೇ ತರನಾಗಿದೆ. ಇದು 20 µg/m³ ಹೆಚ್ಚಾಗಬಾರದು. ಹೆಚ್ಚಾದರೆ ಅದು ಅತ್ಯಂತ ಹೆಚ್ಚು ಮಲಿನಕಾರಕವಾದ ಸ್ಥಳ ಅಥವಾ ವಾಯುಮಂಡಲ ಎಂದು ನಾವು ಹೇಳಬಹುದಾಗಿದೆ. ವಾರ್ಷಿಕ ಆ್ಯನ್ಯಲ್ ಅರ್ಥಮೆಟಿಕ್ ಅಥವಾ ವಾರ್ಷಿಕ ಅರ್ಥಮೆಟಿಕ್ ಇದರ ಮೀನ್ ಅಂದರೆ ಅವರು ಕನಿಷ್ಠ 104 ರೀಡಿಂಗ್ಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಅಂದರೆ ವಾಯುಮಂಡಲವನ್ನು 24 ಗಂಟೆಗಳವರೆಗೆ ವಾರಕ್ಕೆ 2 ಸರಿಯಂತೆ ಅದರ ಮಲಿನಕಾರಕಗಳನ್ನು ಮಾಪನ ಮಾಡಬಹುದು. ಅಂಥ ಮಾಪನ ಮಾಡುವಾಗ ವರ್ಷಕ್ಕೆ 52 ವಾರಗಳಿದೆ, ಅದರ ಡಬಲ್ ಅಂದರೆ 104 ರೀಡಿಂಗ್ಗಳನ್ನು ತೆಗೆದುಕೊಂಡು ಅದನ್ನು ಆ್ಯನ್ಯಲ್ ಅರ್ಥಮೆಟಿಕ್ ಮೀನ್ ಅಥವಾ ವಾರ್ಷಿಕದ ಆವರೇಜನ್ನಾಗಿ, ಸರಾಸರಿಯನ್ನಾಗಿ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತದೆ. ಈ 12ರಲ್ಲಿ ಯಾವುದೇ ಮಲಿನಕಾರಕಗಳು 24 ಗಂಟೆಗಳ ಆವರೇಜ್ ಅಥವಾ 8 ಗಂಟೆಗಳ ಸರಾಸರಿ ಅಥವಾ 1 ಗಂಟೆಯ ಸರಾಸರಿ, ಈ ಲಿಮಿಟ್ಗಳು 2 ದಿನ ಕಂಟಿನ್ಯೂಸ್ ಆಗಿ ಇರಬಾರದು. 2 ದಿನಗಳು ಇದೇ ಕಂಟಿನ್ಯೂಸ್ ಆಗಿ ಬೆಲೆಗಳು ಅಥವಾ ಮೌಲ್ಯಗಳಿದ್ದಾಗ ಆ ಪ್ರದೇಶವು ವಿಷಕಾರಿ ಪ್ರದೇಶವೆಂದು ಪರಿಗಣಿಸಬಹುದು. ನಿಮಗೆ ಮೊದಲೇ ತಿಳಿಸಿದೆ, ಆ್ಯನ್ಯುವಲ್ ಆವರೇಜ್ ಅಮೋನಿಯಾ ಆ್ಯನ್ಯುವಲ್ ಆವರೇಜ್ 100 µg/m³ ಹೆಚ್ಚಾಗಿರಬಾರದು, ಆದರೆ 24 ಗಂಟೆಗಳ ಆವರೇಜ್ 400 µg/m³ ಹೆಚ್ಚಾಗಿರಬಹುದು. ಮೊದಲೇದು ಆ್ಯನ್ಯುವಲ್ ಅಂದರೆ 1 ವರ್ಷದಲ್ಲಿ ಅವರೇಜ್ ತೆಗೆದಾಗ 100 μg/m³ ಹೆಚ್ಚಾಗಬಾರದು, ಆದರೆ 24 ಗಂಟೆಗಳಲ್ಲಿ 400 μg/m³ ಹೆಚ್ಚಾಗಬಾರದು. ಆದರೆ ಈ 24 ಗಂಟೆಗಳು 2 ದಿನ ಸೋಮವಾರ ಮತ್ತು ಮಂಗಳವಾರ ಅಥವಾ ಶನಿವಾರ ಭಾನುವಾರ ಹೀಗೆ ಕಾನ್ಸಿಕ್ಯೂಟಿವ್ ದಿನಗಳಲ್ಲಿ 400 μg/m³ ಇದು ಹೆಚ್ಚಾಗುವಂತಿಲ್ಲ. ಹೆಚ್ಚಾದರೆ ಅದು ಡೇಂಜರಸ್ ಲೆವೆಲ್ನಲ್ಲಿ ಇದೆ ಎಂದು ತಿಳಿಯಬಹುದಾಗುತ್ತದೆ. ಈ 12 ಮಲಿನಕಾರಕಗಳನ್ನು ಸದ್ಯದ ಪರಿಸ್ಥಿತಿಯಲ್ಲಿ ದೇಶದಾದ್ಯಂತ ಯಾರೂ ಮಾನಿಟರ್ ಮಾಡುತ್ತಾ ಇಲ್ಲ. ಕೇವಲ 6 ಮಲಿನಕಾರಕಗಳನ್ನು ಮಾತ್ರ ಮಾನಿಟರಿಂಗ್ ಮಾಡುತ್ತಿರ್ತಾರೆ. ನೀವು ಇದಕ್ಕಾಗಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ವೆಬ್ಸೈಟ್ ಅಥವಾ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ವೆಬ್ಸೈಟನ್ನು ನೋಡಬಹುದು. ಕರ್ನಾಟಕ ರಾಜ್ಯದ ಎಲ್ಲ ಪ್ರಮುಖ ನಗರಗಳಲ್ಲಿಯೂ ಸಹ ಈ ವಾಯುಮಾಲಿನ್ಯಕಾರಕಗಳನ್ನು ರೆಗ್ಯುಲರ್ ಆಗಿ ಅಳತೆ ಮಾಡಲಾಗುತ್ತಿದೆ. ಇದಕ್ಕಾಗಿ ಅಮೇರಿಕದಿಂದ ಕೆಲವು ಸೊಫಿಸ್ಟಿಕೇಟೆಡ್ ಲೇಟೆಸ್ಟ್ ಇಕ್ವಿಪ್ಮೆಂಟ್ಗಳನ್ನು ತರಿಸಲಾಗಿದೆ. ಬೆಂಗಳೂರಿನಲ್ಲಿ ಬಸವೇಶ್ವರ ನಗರದಲ್ಲಿದೆ, ಇದು ಆಟೋಮೆಟಿಕ್ ಆಂಬಿಯೆಂಟ್ ಏರ್ ಕ್ವಾಲಿಟಿ ಟೇಷನ್. ಅದೇ ರೀತಿ ಮೆಜೆಸ್ಟಿಕ್ ಏರಿಯಾದಲ್ಲಿದೆ, ಅದೇ ರೀತಿ ಪೀಣೆ ಏರಿಯಾದಲ್ಲಿದೆ, ಅದೇ ರೀತಿ ಹುಬ್ಬಳ್ಳಿ ಧಾರವಾಡದಲ್ಲಿ ಒಂದು ಸ್ಥಾಪಿತವಾಗಿದೆ, ಬೆಳಗಾವಿನಲ್ಲಿ ಒಂದು ಸ್ಥಾಪಿತವಾಗಿದೆ. ಇದೇ ರೀತಿ ದೇಶದಾದ್ಯಂತ ಎಲ್ಲ ಕ್ಯಾಪಿಟಲ್ ಸಿಟಿಗಳು, ರಾಜಧಾನಿಗಳಲ್ಲಿ ಹಾಗೂ ಕೆಲವು ಮೇಜರ್ ಸಿಟಿಗಳಲ್ಲಿ ಈ ಪರಿವೇಷ್ಟಕ ಗಾಳಿಯ ಗುಣಮಟ್ಟವನ್ನು ಅಳತೆ ಮಾಡಿ ಅದನ್ನು ಅವರವರ ವೆಬ್ಸೈಟ್ಗಳಲ್ಲಿ ಪಬ್ಲಿಷ್ ಮಾಡುತ್ತಾರೆ. ಇಲ್ಲವಾದರೆ ಕೇಂದ್ರದ ವೆಬ್ಸೈಟ್ನಲ್ಲಿ ಇಡೀ ದೇಶದ ಆಂಬಿಯೆಂಟ್ ಏರ್ ಕ್ವಾಲಿಟಿ ಯನ್ನು ಮೆಜರ್ ಮಾಡಿರುವ ರೀಡಿಂಗ್ಗಳು, ಅಳತೆ ಮಾಡಿರುವ ರೀಡಿಂಗ್ಗಳನ್ನು ಅವರ ವೆಬ್ಸೈಟ್ಗಳಲ್ಲಿ ಪಬ್ಲಿಷ್ ಮಾಡಿರುತ್ತಾರೆ. ಅಲರಾಮ್ ರೆಸ್ಪಾನ್ಸ್ ಅಥವಾ ಎಚ್ಚರಿಕೆ ಪ್ರತಿವರ್ತನೆ ಅಥವಾ ಎಚ್ಚರಿಕೆಯ ಪ್ರತಿಕ್ರಿಯೆ, ಪ್ರಾಣಿಯೊಂದು ಅಪಾಯದ ಸುಳಿವು ಸಿಕ್ಕಾಗ ತನ್ನ ಜಾತಿಯ ಇತರ ಪ್ರಾಣಿಗಳಿಗೆ ಎಚ್ಚರಿಸಲು ತೋರುವ ನಡವಳಿಕೆ, ಅಂದರೆ ಪ್ರಚೋದನೆಗೆ ಪ್ರತಿಕ್ರಿಯೆ ಅಥವಾ ಪ್ರತಿಕ್ರಿಯಿಸುವ ನಡವಳಿಕೆ. ಎಚ್ಚರಿಕೆ ಪ್ರತಿಕ್ರಿಯೆ ದೃಶ್ಯವಾಗಿರಬಹುದು. ಬಿಳಿಯ ಮೊಲಗಳು ತನ್ನ ಬಾಲವನ್ನು ಎತ್ತಿಕೊಂಡು ಓಡುವುದು ಅಥವಾ ಶಬ್ದರೂಪದಲ್ಲೂ ಇರಬಹುದು, ಪಕ್ಷಿಗಳ ಕೂಗು, ಇಲ್ಲವೇ ವಾಸನೆಯೂ ಆಗಿರಬಹುದು. ಕೆಲವು ಜಾತಿಯ ಮೀನುಗಳಲ್ಲಿ ಗಾಯಗೊಂಡ ಮೀನಿನ ಚರ್ಮದಿಂದ ಸೂಸಲ್ಪಟ್ಟ ಪದಾರ್ಥದ ಸುವಾಸನೆಯು ಇತರ ಮೀನುಗಳಿಗೆ ಎಚ್ಚರಿಕೆ ನೀಡುತ್ತದೆ. ಪರಿಸರದೊಂದಿಗೆ ನಿರಂತರ ಒಡನಾಟದಿಂದ ಜೀವಿಗಳು ಬೆಳೆಸಿಕೊಂಡ ನಡವಳಿಕೆ ಇದಾಗಿದೆ. ಸೊ ಅಲಾರಾಮಿಂಗ್ ರೆಸ್ಪಾನ್ಸ್ ಮಾನವರಲ್ಲಿಯೂ ಸಹ ಇದೆ. ಕಾರ್ಖಾನೆಗಳಲ್ಲಿ ಯಾವುದಾದರೂ ಗ್ಯಾಸ್ ಲೀಕ್ ಆದಾಗ ಅಥವಾ ಬೆಂಕಿಯ ಆಘಾತವಾದಾಗ ಅಲಾರಾಮ್ ರೆಸ್ಪಾನ್ಸನ್ನು ಕೊಡುತ್ತಾರೆ, ಹಾಗೂ ಪ್ರತಿ ವರ್ಷವೂ ಮಾಕ್ ಡ್ರಿಲ್ ಅಂತ ಮಾಡ್ತಾರೆ. ಈ ಮಾಕ್ ಡ್ರಿಲ್ ಆಕಸ್ಮಿಕವಾಗಿ ಯಾವುದೇ ಕಾರ್ಖಾನೆಯಿಂದ ಈ ಅಲಾರಾಮ್ ರೆಸ್ಪಾನ್ಸ್ ಬಂದಾಗ ಹೇಗೆ ನಡೆದುಕೊಳ್ಳಬೇಕು ಎಂಬುದನ್ನು ಸಾರ್ವಜನಿಕರಿಗೆ ತಿಳಿಸಿಕೊಡುತ್ತಾರೆ. ಆಲ್ಬೆಡೋ ಅಥವಾ ಶ್ವೇತತೆ, ಶ್ವೇತ ಅಂದರೆ ಬಿಳಿ. ಸೊ ವಾತಾವರಣದ ವಿಜ್ಞಾನದಲ್ಲಿ ಭೂಮಿ, ಮೋಡ ಹಾಗೂ ವಾತಾವರಣದಿಂದ ಪ್ರತಿಫಲಿಸಿಕೊಳ್ಳುವ ಸೌರ ವಿಕಿರಣದ ಒಂದು ಭಾಗ, ಅಂದರೆ ಸೂರ್ಯನ ಕಿರಣಗಳು ಭೂಮಿಗೆ ಬಿದ್ದಾಗ ಅವು ಪ್ರತಿಫಲನಗೊಳ್ಳುತ್ತವೆ, ಅದನ್ನೇ ಆಲ್ಬೆಡೋ ಎಂದು ಕರೆಯುತ್ತಾರೆ. ಇದು ಭೂಮಿಯ ಮೋಡದ ಅಥವಾ ವಾತಾವರಣದ ಉಷ್ಣತೆಯನ್ನು ಹೆಚ್ಚಿಸುವುದಿಲ್ಲ. ಭೂಮಿಯಲ್ಲಿ ಶ್ವೇತತೆ ಅಥವಾ ಆಲ್ಬೆಡೋ ಸರಾಸರಿ ಪ್ರಮಾಣ 30%. ಆದರೆ ಭೂಮಿಯ ಮೇಲೆ ಮತ್ತು ವಿಕಿರಣದ ಕೋನವನ್ನು ಅವಲಂಬಿಸಿದೆ. ಪ್ರದೇಶದಿಂದ ಪ್ರದೇಶಕ್ಕೆ ಈ ಆಲ್ಬೆಡೋ ಪ್ರಮಾಣ ಬದಲಾಗುತ್ತದೆ. ಹಸಿರು ಹುಲ್ಲಿನಲ್ಲಿರುವ ಸ್ಥಳಗಳಲ್ಲಿ ಮತ್ತು ಅರಣ್ಯ ಪ್ರದೇಶಗಳಲ್ಲಿ ಆಲ್ಬೆಡೋ ಅಥವಾ ಶ್ವೇತತೆ 8-30% ಇರುತ್ತದೆ. ನಗರಗಳಲ್ಲಿ ಮತ್ತು ಶಿಲೆಯ ಆವೃತವಾದ ಪ್ರದೇಶಗಳಲ್ಲಿ ಇದು ಅಂದರೆ ಆಲ್ಬೆಡೋ ಶ್ವೇತತೆ ಅಥವಾ ಶ್ವೇತತೆ 12%-18%ವರೆಗೆ ಇರುತ್ತದೆ. ಮರಳಿನಿಂದ ಆವೃತವಾದ ಪ್ರದೇಶದಲ್ಲಿ ಅಂದರೆ ಮರಳುಗಾಡಿನಲ್ಲಿ ಸಹರಾ ಮರಳುಗಾಡು ಅಥವಾ ಭಾರತದಲ್ಲಿರುವ ಥಾರ್ ಮರಳುಗಾರು ಅಥವಾ ಕಲಹರಿ ಮರಳುಗಾಡಿನಲ್ಲಿ ಈ ಆಲ್ಬೆಡೊ ಶೇಕಡ 90%. ಆದರೆ ನೀರಿನಲ್ಲಿ ಶೇಕಡ 2 ಮಾತ್ರ ಹಾಗೂ ಮೋಡದ ಮೇಲ್ಮೈಯಲ್ಲಿ ಶೇಕಡ 55% ಇರುತ್ತದೆ. ಅಂದರೆ ಇದರ ಪ್ರತಿಫಲನದ ಒಂದು ಭಾಗವಾಗಿದೆ. ನೀರಿನಲ್ಲಿ ಪ್ರತಿಫಲನವಾಗುವುದಿಲ್ಲ, ಹಾಗಾಗಿ ನೀರು ಸೂರ್ಯನ ಕಿರಣಗಳನ್ನು ಹೀರಿಕೊಂಡು ಬಿಸಿಯಾಗುತ್ತದೆ. ಹೀಗೆ ಬಿಸಿಯಾಗುವುದರಿಂದಲೇ ನೀರು ಆವಿಯಾಗಿ ಮೋಡಗಳಾಗುತ್ತವೆ. ಈ ಮೋಡಗಳಿಂದ ನಮಗೆ ಮಳೆ ಬರುತ್ತದೆ. ಇಲ್ಲಿಗೆ 23ನೇ ಎಪಿಸೋಡ್ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
4: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆಯವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
6: ನಮಸ್ಕಾರ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ದ್ವಿತೀಯ ಆಶ್ವಾಸದ 88ನೇ ಪದ್ಯ. ಆ ಪದ್ಯ ಹೀಗಿದೆ. ಎಸವ ನಿಜ ವಂಶಮಂ ಪೆರ್ಚಿಸುವ ಗುಣಾರ್ಣವನೊಳುಂತೆ ಸಣಸಲ್ಕೆಂದಿರ್ಪ ಸುಯೋಧನಂಗೆ ಮುಳಿಸಿಂ ಕಿಸುಗಂಚಿದ ತರದಿಂ ಅಮೃತಕರನು ದಹಿಸಿದಂ. ಇದನ್ನು ಬಿಡಿಸಿ ಹೀಗೆ ಓದಬಹುದು. ಎಸವ ನಿಜ ವಂಶಮಂ ಪೆರ್ಚಿಸುವ ಗುಣಾರ್ಣವನೊಳ್ ಉಂತೆ ಸಣಸಲ್ಕೆಂದಿರ್ಪ ಸಣಸಲ್ಕೆ ಎಂದು ಇರ್ಪ ಸುಯೋಧನಂಗೆ ಮುಳಿಸಿಂ ಕಿಸುಗಂಚಿದ ತರದಿಂ ಅಮೃತಕರಂ ಉದಯಿಸಿದಂ. ಎಸವ ನಿಜ ವಂಶವನ್ನು ಪೆರ್ಚಿಸುವ ಗುಣಾರ್ಣವನೊಳ್, ಅಂದರೆ ಈಗ ಈ ಪದ್ಯದಲ್ಲಿ ಚಂದ್ರನ ಉದಯವನ್ನು ಪಂಪ ವರ್ಣಿಸ್ತಾನೆ. ಈ ಚಂದ್ರ ಹೇಗೆ ಉದಯಿಸಿದ ಅಂತಂದರೆ, ಆ ರಾತ್ರಿ ತನ್ನ ನಿಜವಂಶವನ್ನು ಎಸವ ನಿಜ ವಂಶವನ್ನು ಪೆರ್ಚಿಸುವ ತನ್ನ ವಂಶವನ್ನು ವೃದ್ಧಿಗೊಳಿಸುವ ಗುಣಾರ್ಣವನಲ್ಲಿ ಅಂದರೆ ಅರ್ಜುನನಲ್ಲಿ ಉಂತೆ ಸುಮ್ಮನೆ ಸೆಣಸಲ್ಕೆಂದಿರ್ಪ ಸುಯೋಧನಂಗೆ ಯುದ್ಧ ಮಾಡುವುದಕ್ಕೆ ಎಂದು ಮನಸ್ಸು ಮಾಡಿದಂಥ ಸುಯೋಧನಂಗೆ ಮುಳಿಸಿಂ ಸಿಟ್ಟಿನಿಂದ ಕಿಸುಗಂಚಿದ ಕೋಪದಿಂದ ಕಣ್ಣನ್ನು ಕೆಂಪು ಮಾಡಿದ ತೆರದಿಂದ ಅಮೃತಕರ ಉದಯಿಸಿದಂ. ಅಮೃತಕರ ಅಂದರೆ ಚಂದ್ರ ಉದಯಿಸಿದ, ಅಂದರೆ ಚಂದ್ರ ಉದಯವಾದಾಗ ಸ್ವಲ್ಪ ಅದು ಕೆಂಪು ಇರ್ತದೆ ಚಂದ್ರಮಂಡಲ. ಆ ಚಂದ್ರಮಂಡಲ ಕೆಂಪಾಗಿ ಉದಯಿಸ್ತಾ ಇರಲು ಕವಿ ಪಂಪನಿಗೆ ಅದು ಹೇಗೆ ಕಾಣ್ತದೆ ಅಂದರೆ, ಈ ಚಂದ್ರವಂಶವನ್ನು ಗುಣಾಣವನ್ನು ವೃದ್ಧಿ ಮಾಡುತ್ತಾನೆ. ಆದರೆ ಈ ಸುಯೋಧನ ಸುಮ್ಮನೆ ಅವನಿಗೆ ಯುದ್ಧ ಮಾಡೋದಕ್ಕೆ ಮನಸ್ಸು ಮಾಡ್ತಾನೆ, ಅವನೊಂದಿಗೆ ಯುದ್ಧ ಮಾಡಬೇಕು ಎನ್ನುವುದಾಗಿ ಹಠ ಸಾಧಿಸ್ತಾನೆ. ಸಣಸಲ್ಕೆಂದಿರ್ಪ ಯುದ್ಧ ಮಾಡಬೇಕೆಂದಿರುವ ಸುಯೋಧನೆಗೆ ಮುಳಿಸಿಂ ಸಿಟ್ಟಿನಿಂದ ಕಣ್ಣನ್ನು ಕೆಂಪಾಗಿ ಮಾಡಿದನೋ ಎನ್ನುವ ಹಾಗೆ ಅಂದು ಚಂದ್ರನ ಉದಯ ಆಯಿತಂತೆ. ಅಂದರೆ ಚಂದ್ರ ಉದಯಿಸುವಾಗ ಸಹಜವಾಗಿ ಕೆಂಪಾಗಿರ್ತದೆ ಚಂದ್ರ ಮಂಡಲ, ಅಂದರೆ ಚಂದ್ರಬಿಂಬ. ಆ ಕೆಂಪಾಗಿನ ಚಂದ್ರಬಿಂಬವನ್ನು ಕಣ್ಣು ಕೆಂಪು ಮಾಡಿಕೊಂಡು ಉದಯಿಸಿದ ಚಂದ್ರ ಎನ್ನುವ ಹಾಗೆ. ಯಾಕೆಂತಂದರೆ ತನ್ನ ವಂಶವನ್ನು ವೃದ್ಧಿ ಮಾಡಬೇಕು ಎನ್ನುವುದು ಗುಣಾಣವನ ಬಯಕೆ. ಆದರೆ ಅದಕ್ಕೆ ಅಡ್ಡಿಯಾದವನು ಈ ಸುಯೋಧನ, ತನ್ನ ವಂಶಕ್ಕೆ ತಾನೇ ಅಡ್ಡಿಯನ್ನು ಉಂಟು ಮಾಡ್ತಾನೆ ಎನ್ನುವ ಕಾರಣಕ್ಕಾಗಿ ಆ ಚಂದ್ರನಿಗೆ, ಯಾಕಂದರೆ ಚಂದ್ರನನ್ನ ಕಾರಣದಿಂದಾಗಿಯೇ ಈ ವಂಶಕ್ಕೆ, ಈ ಜನಗಳಿಗೆ, ಈ ರಾಜರಿಗೆ ಚಂದ್ರವಂಶದವರು ಎನ್ನುವಂಥ ಹೆಸರು ಬಂತಂತೆ. ಹಾಗಾಗಿ ಚಂದ್ರ ಉದಯಿಸಿದ ಈ ಹೊತ್ತಿನಲ್ಲಿ ಸ್ವಲ್ಪ ಸುಯೋಧನನ ಕಡೆಗೆ ಮುಳಿಸು ತೋರಿದ ಎನ್ನುವ ಹಾಗೆ ಅಂದಿನ ಚಂದ್ರೋದಯ ಇತ್ತು. ಇದು ಅಂದರೆ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಅದರ ಜೊತೆಗೆ ಚಂದ್ರೋದಯದ ವರ್ಣನೆ ಕೂಡ ಈ ಕಾವ್ಯದಲ್ಲಿ ಮುಂದೆ ಬರುತ್ತಾ ಹೋಗ್ತದೆ ಎನ್ನುವುದಕ್ಕೆ ಇದು ಕೂಡ ಒಂದು ಉದಾಹರಣೆ ಆಗ್ತದೆ.
4: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು, ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
7: ಹೆಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನು ಕಲಿಯೋಣ. ನಾನು ವಿಜಯ. ಹಿಂದಿನ ಸಂಚಿಕೆಯಲ್ಲಿ ನಾವು ಒಬ್ಬ ಮನೆಯಲ್ಲಿ ಅಥವಾ ಆಫೀಸಲ್ಲಿ ಸ್ಕೂಲ್ಗಳಲ್ಲಿ ಎಲ್ಲೇ ಆಗಿರಲಿ ಯಾವ ಒಬ್ಬ ನೌಕರರು ಇರ್ತಾರೆ ಅವರೊಟ್ಟಿಗಿನ ಸಂಭಾಷಣೆ ಹೇಗಿರುತ್ತೆ ಮತ್ತು ಅದಲ್ಲದೆ ಇನ್ನೊಂದಷ್ಟು ನೆನಪಲ್ಲಿ ಇಟ್ಕೊಳ್ಬೇಕಾದ ಪಾಯಿಂಟ್ಸನ್ನು ಕೂಡ ನಾನು ಹೇಳಿದ್ದೆ. ಅಂದರೆ ಒಂದು ನಾಮಪದ ಅಥವಾ ಕ್ರಿಯಾಪದಕ್ಕೆ ಏಬಲ್ ಅನ್ನೋ ಪದ ಸೇರಿದಾಗ ಅಥವಾ ಎಲ್ ಅನ್ನೋ ಪದನ ಸೇರಿ ಹೇಗೆ ಅದು ವಿಶೇಷಣ ಪದವಾಗಿ ಹೊರಹೊಮ್ಮತ್ತೆ ಅನ್ನೋದನ್ನು ತಿಳ್ಕೊಂಡ್ವಿ. ಈಗ ನಾವು ಯಾರನ್ನೋ ಭೇಟಿಯಾಗಿರ್ತೀವಿ ಹೊಸದಾಗಿ, ಅಂದರೆ ಸುಮಾರು ದಿವಸದ ನಂತರ ಭೇಟಿಯಾಗಿರ್ತೀವಿ ಅಥವಾ ಪದೇ ಪದೇನೂ ಭೇಟಿ ಆಗಿರ್ಬೋದು. ಹೀಗೆ ಯಾರೋ ಒಬ್ಬ ವ್ಯಕ್ತಿನ ನೀವು ಮೀಟ್ ಆದಾಗ ನಿಮ್ಮ ಎಕ್ಸೈಟ್ಮೆಂಟ್ ಹೇಗಿದ್ದಿರ್ಬೋದು, ನಿಮ್ಮ ಕನ್ವರ್ಸೇಷನ್ ಹೇಗಿದ್ದಿರ್ಬೋದು ಅದನ್ನು ಇವತ್ತು ತಿಳ್ಕೊಳ್ಳೋಣ. ಯಾರೇ ಆಗಿರಲಿ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ನಾವು ಹೇಳುವಂಥ ಒಂದು ಕಾಮನ್ ವಾಕ್ಯ ಯಾವುದೇಳಿ, ನಿಮ್ಮನ್ನು ನೋಡಿ ಬಹಳ ಖುಷಿಯಾಯಿತು, ಇಟ್ಸ್ ಬೀನ್ ನೈಸ್ ಸೀಯಿಂಗ್ ಯು, ಇಟ್ಸ್ ಬೀನ್ ನೈಸ್ ಸೀಯಿಂಗ್ ಯು, ನಿಮ್ಮನ್ನು ನೋಡಿ ಬಹಳ ಖುಷಿಯಾಯಿತು ಅನ್ನೋದಕ್ಕೆ ಇಟ್ಸ್ ಬೀನ್ ನೈಸ್ ಸೀಯಿಂಗ್ ಯು. ಪುನಃ ಮತ್ತೆ ನಮ್ಮ ಭೇಟಿ ಯಾವಾಗ, ವ್ಯಾನ್ ಡು ಐ ಸಿ ಯು ಅಗೇನ್, ಮತ್ತೆ ನಿಮ್ಮನ್ನು ಯಾವಾಗ ಭೇಟಿ ಮಾಡೋದು, ವ್ಯಾನ್ ಶಾಲ್ ವಿ ಮೀಟ್ ಅಗೇನ್ ಅಂತ ಹೇಳ್ಬೋದು. ನಿಮ್ಮ ಭೇಟಿಯಿಂದ ಬಹಳ ಸಂತೋಷ ಆಯಿತು, ಆಬ್ವಿಯಸ್ ಅಲ್ವಾ ಅದು, ಯು ಹೌ ಗ್ಲ್ಯಾಡ್ ಐ ಆಮ್ ಟು ಸಿ ಯು, ನಿಮ್ಮನ್ನು ನೋಡಿ ಬಹಳ ಖುಷಿಯಾಯಿತು ಅನ್ನೋದಕ್ಕೆ ಇಟ್ಸ್ ಬೀನ್ ನೈಸ್ ಸೀಯಿಂಗ್ ಯು ಕೂಡ ಆಗುತ್ತೆ, ಹೌ ಗ್ಲ್ಯಾಡ್ ಐ ಆಮ್ ಟು ಸಿ ಯು ಅಂತ ಕೂಡ ಆಗುತ್ತೆ. ಭೇಟಿಯಾಗಿ ಆಯಿತು, ಅವ್ರ ಜೊತೆ ಅರ್ಜೆಂಟಲ್ಲಿ ಏನೋ ಒಂದು ಕೆಲಸ ಮಾಡಬೇಕಾಗಿದೆ, ದರ್ ಈಸ್ ಸಮಥಿಂಗ್ ಇಂಪಾರ್ಟೆಂಟ್ ಟು ಡೂ, ಭೇಟಿ ಮಾಡಿದಿರ ಅಂದಾಗ ಏನೋ ಇಂಪಾರ್ಟೆಂಟ್ ಕೆಲಸ ಕೂಡ ಇರುತ್ತಲ್ವಾ, ತುರ್ತಾಗಿ ಮುಖ್ಯವಾದ ಕೆಲಸ ಮಾಡಬೇಕು, ದರ್ ಇಸ್ ಸಮಥಿಂಗ್ ಇಂಪಾರ್ಟೆಂಟ್ ಟು ಡೂ. ನೀವು ಆ ದಿವಸ ಯಾಕೆ ಬರಲಿಲ್ಲ, ವೈ ಡಿಡಂಟ್ ಯು ಕಮ್ ದ್ಯಾಟ್ ಡೇ, ಅವರನ್ನು ಹಿಂದೆನೂ ಯಾವಾಗಲೂ ಮೀಟ್ ಆಗಬೇಕಿತ್ತು, ಅವ್ರು ಬಂದಿರಲ್ಲ, ನೀವು ಕೇಳ್ತಿದ್ದೀರಾ, ವೈ ಡಿಡಂಟ್ ಯು ಕಮ್ ದ್ಯಾಟ್ ಡೇ, ವೈ ಡಿಡಂಟ್, ಡಿಡಂಟ್ ಡಿ ಐ ಡಿ ಎನ್ ಅಪಾಸ್ಟ್ರಫಿ ಟಿ, ಡಿಡ್ ನಾಟ್ ಕೂಡ ಹೇಳ್ಬೋದು, ಆದರೂ ಆದಷ್ಟು ಅಪಾಸ್ಟ್ರಫಿ ಬಳಸೋ ವಾಕ್ಯಗಳನ್ನು ಮಾತಾಡುವಲ್ಲಿ ಬಳಸಿದಾಗ ನಿಮ್ಮ ವಾಕ್ಯ ರಚನೆ ಇನ್ನೂ ತುಂಬ ಚೆಂದ ಅನಿಸುತ್ತೆ. ವೈ ಡಿಡಂಟ್ ಯು ಕಮ್ ದ್ಯಾಟ್ ಡೇ, ಆ ದಿವಸ ನೀವು ಯಾಕೆ ಬರಲಿಲ್ಲ, ನೀವು ಬರದೆ ತಪ್ಪು ಮಾಡಿದ್ರಿ ಆಯಿತಾ, ಯು ಆರ್ ಮಿಸ್ಟೇಕನ್, ಯು ಆರ್ ಎಟ್ ಫಾಲ್ಟ್, ನೀನು ತಪ್ಪು ಮಾಡಿದಿ ಅನ್ನೋದಕ್ಕೆ ಯು ಆರ್ ಮಿಸ್ಟೇಕನ್ ಅಥವಾ ಯು ಆರ್ ಎಟ್ ಫಾಲ್ಟ್. ನೀ ಬಹಳ ದಿವಸದಿಂದ ಕಾಣಿಸ್ಲೇ ಇಲ್ಲ, ಲಾಂಗ್ ಟೈಮ್ ನೋ ಸಿ, ಡಿಡಂಟ್ ಸಿ ಯು ಫಾರ್ ಅ ಲಾಂಗ್ ಟೈಮ್, ಯಾವ ರೀತಿ ಹೇಳ್ತೀರಾ, ಡಿಡಂಟ್ ಸಿ ಯು ಫಾರ್ ಅ ಲಾಂಗ್ ಟೈಮ್, ನಿನ್ನನ್ನು ಬಹಳ ದಿವಸದಿಂದ ನೋಡಲಿಲ್ಲ, ಡಿಡಂಟ್ ಸಿ ಯು ಫಾರ್ ಅ ಲಾಂಗ್ ಟೈಮ್ ಅಥವಾ ಲಾಂಗ್ ಟೈಮ್ ನೋ ಸಿ ಅಂತ ಕೂಡ ಹೇಳ್ಬೋದು. ಅವನು ನಿಮ್ಮನ್ನು ಬಹಳ ಕೇಳ್ತಾ ಇರ್ತಾನೆ, ಹಿ ಹ್ಯಾಸ್ ಆಸ್ಕ್ಡ್ ಫಾರ್ ಯು, ಯಾರೋ ಒಬ್ಬರು ಅವ್ರನ್ನ ಬಹಳ ವಿಚಾರಿಸ್ತಿರ್ತಾರೆ ಅನ್ನೋದಕ್ಕೆ ಹಿ ಹ್ಯಾಸ್ ಆಸ್ಕ್ಡ್ ಫಾರ್ ಯು, ಎ ಎಸ್ ಕೆ ಇ ಡಿ ಆಸ್ಕ್ಡ್ ಫಾರ್ ಯು, ನನ್ನ ಕೆಲಸ ಇನ್ನೂ ಮುಗ್ದೇ ಇಲ್ಲ, ಮೈ ವರ್ಕ್ ಈಸ್ ನಾಟ್ ಎಟ್ ಓವರ್, ನನ್ನ ಕೆಲಸ ಇನ್ನೂ ಮುಗ್ದಿಲ್ಲ ಅನ್ನೋದಕ್ಕೆ ಮೈ ವರ್ಕ್ ಈಸ್ ನಾಟ್ ಎಟ್ ಓವರ್, ನಿನ್ನ ಸಲಹೆ ಪಡೆಯೋದಕ್ಕಾಗೆ ನಾನು ಬಂದಿದ್ದೀನಿ, ಐ ಹ್ಯಾವ್ ಕಮ್ ಟು ಸೀಕ್ ಯುವರ್ ಅಡ್ವೈಸ್, ನಿನ್ನ ಸಲಹೆ ತಗೊಳ್ಳೋಕ್ಕಾಗಿ ಬಂದಿದ್ದೀನಿ, ಐ ಹ್ಯಾವ್ ಕಮ್ ಟು ಸೀಕ್ ಯುವರ್ ಅಡ್ವೈಸ್, ನಾನು ನಿನ್ನ ಜೊತೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ, ಐ ವಿಶ್ ಟು ಟಾಕ್ ಟು ಯು, ಐ ವಿಶ್ ಟು ಟಾಕ್ ಟು ಯು, ಟಿ ಎ ಎಲ್ ಕೆ, ಟಿ ಎ ಎಲ್ ಕೆ ಟಾಕ್, ಇಲ್ಲಿ ಟಾಲ್ಕ್ ಅಂತ ಹೇಳಬಾರ್ದು, ಎಲ್ ಸೈಲೆಂಟ್ ಆಗುತ್ತೆ ಟಾಕ್ ಅಂತಾಗುತ್ತೆ, ಐ ವಿಶ್ ಟು ಟಾಕ್ ಟು ಯು, ನಾನು ನಿನ್ನೊಡನೆ ಮಾತಾಡೋದಕ್ಕೆ ಬಯಸ್ತೀನಿ, ನಾನು ನಿನ್ಗೆ ಬಹಳ ಹೊತ್ತು ಕಾದೆ, ಐ ವೇಟೆಡ್ ಲಾಂಗ್ ಫಾರ್ ಯು, ಐ ವೇಟೆಡ್ ಲಾಂಗ್ ಫಾರ್ ಯು, ನಿಮ್ಗೆ ಬಹಳ ಹೊತ್ತು ಕಾದೆ, ಅದಲ್ಲದೆ ನೀನು ಬೇರೆ ಅರ್ಧ ಗಂಟೆ ತಡವಾಗಿ ಬಂದೆ, ಯು ಆರ್ ಲೇಟ್ ಬೈ ಹಾಫ್ ಆನ್ ಅವರ್, ನೀನು ಅರ್ಧ ಗಂಟೆ ತಡವಾಗಿ ಬಂದೆ ಅನ್ನೋದಕ್ಕೆ ಯು ಆರ್ ಲೇಟ್ ಬೈ ಹಾಫ್ ಆನ್ ಅವರ್, ನಾವು ಬಹಳ ಬೇಗ ಬಂದ್ವಿ, ವಿ ಹ್ಯಾವ್ ಕಮ್ ಟು ಅರ್ಲಿ, ಅವ್ರು ಅರ್ಧ ಗಂಟೆ ಲೇಟಾಗಿ ಬಂದರು ನಾವು ಬಹಳ ಬೇಗ ಬಂದ್ವಿ, ವಿ ಹ್ಯಾವ್ ಕಮ್ ಟು ಅರ್ಲಿ, ಯು ಆರ್ ಲೇಟ್ ಬೈ ಹಾಫ್ ಆನ್ ಅವರ್. ಹೌದು, ಈಗ ಹೇಗಿದ್ದೀರಾ ಅಂತ ವಿಚಾರಿಸ್ಬೇಕಲ್ಲ, ನೀವು ಹೇಗಿದ್ದೀರಾ, ಹವಾ ಯು, ಇದೆಲ್ಲರಿಗೆ ಗೊತ್ತಿರುತ್ತಲ್ಲ, ಹೆಚ್ಚಾಗಿ ಬಳಸ್ತೀವಿ, ನೀವು ಹೇಗಿದ್ದೀರಿ ಅನ್ನೋದಕ್ಕೆ ಹವಾರ್ ಯು. ಅವ್ರಿಗೆ ನಾನು ಪರಿಚಯ ಮಾಡಿಕೊಡು, ಇಂಟ್ರೊಡ್ಯೂಸ್ ಮೀ ಟು ಹಿಮ್, ಅವರಿಗೆ ನನ್ನ ಪರಿಚಯ ಮಾಡಿಕೊಡು, ಇಂಟ್ರೊಡ್ಯೂಸ್ ಮೀ ಟು ಹಿಮ್. ಯಾರನ್ನಾದರೂ ಭೇಟಿಯಾದಾಗ ಅವರ ಆರೋಗ್ಯ, ಸುಖ, ಕಷ್ಟ ಎಲ್ಲ ವಿಚಾರಿಸ್ತೀವಿ. ಹೀಗೆ ನೋಡ್ತಾ ಯಾರೋ ಸ್ವಲ್ಪ ಅನ್ಹೆಲ್ದಿ ಕಂಡಿರ್ಬೋದು, ತುಂಬ ದಪ್ಪ ಕಂಡಿರ್ಬೋದು, ನೀನು ಪ್ರತಿ ದಿವಸ ವ್ಯಾಯಾಮ ಮಾಡು ಅನ್ನೋ ಸಲಹೆ ಕೊಡ್ತೀರ, ಟೇಕ್ ಎಕ್ಸಸೈಸ್ ಡೈಲಿ ಅಥವಾ ಎವ್ರಿ ಡೇ, ಟೇಕ್ ಎಕ್ಸಸೈಸ್ ಎವ್ರಿ ಡೇ. ಬಹಳ ಕಾಲದಿಂದ ನಮಗೆ ಅವನಿಂದ ಸುದ್ದಿನೇ ಇಲ್ಲ. ಇನ್ನೊಬ್ಬ ವ್ಯಕ್ತಿ ಬರಬೇಕಿತ್ತು, ಬಂದಿಲ್ಲ. ಏನು ಹೇಳ್ತೀರಾ? ಐ ಹ್ಯಾವಂಟ್ ಹರ್ಡ್ ಅಬೌಟ್ ಹಿಮ್ ಫಾರ್ ಲಾಂಗ್. ಐ ಹ್ಯಾವಂಟ್ ಹರ್ಡ್ ಅಬೌಟ್ ಹಿಮ್ ಫಾರ್ ಲಾಂಗ್. ಹರ್ಡ್ HERD. ಐ ಹ್ಯಾವಂಟ್ ಹರ್ಡ್ ಅಬೌಟ್ ಹಿಮ್ ಫಾರ್ ಲಾಂಗ್. ಬಹಳ ಕಾಲದಿಂದ ನನಗೆ ಅವನಿಂದ ಸುದ್ದಿಯೇ ಇಲ್ಲ. ಏನಾದರೂ ಒಳ್ಳೆ ಸುದ್ದಿ ಹೇಳಿ. ಲೆಟ್ಸ್ ಹ್ಯಾವ್ ಸಮ್ ಗುಡ್ ನ್ಯೂಸ್. ಲೆಟ್ಸ್ ಹ್ಯಾವ್ ಸಮ್ ಗುಡ್ ನ್ಯೂಸ್. ಒಳ್ಳೆ ಸುದ್ದಿ ಹೇಳಿ ಅನ್ನೋದಕ್ಕೆ ಲೆಟ್ಸ್ ಹ್ಯಾವ್ ಸಮ್ ಗುಡ್ ನ್ಯೂಸ್. ನಿನ್ನ ಪತ್ರ ಈಗಷ್ಟೇ ಬಂತು. ಯುವರ್ ಲೆಟರ್ ಹ್ಯಾಸ್ ಜಸ್ಟ್ ಬೀನ್ ರಿಸೀವ್ಡ್. ಯುವರ್ ಲೆಟರ್ ಹ್ಯಾಸ್ ಜಸ್ಟ್ ಬೀನ್ ರಿಸೀವ್ಡ್. ನಿನ್ನ ಪತ್ರ ಈಗಷ್ಟೇ ಬಂತು. ಮತ್ತೆ ನೀವು ಹೊರಡ್ತೀರಲ್ವಾ, ಅವಾಗ ನಂಗೆ ಮಾತಾಡೋದಕ್ಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ತಲುಪಿದ ಕೂಡಲೇ ಪತ್ರ ಬರೀರಿ. ರೈಟ್ ಇಮಿಡಿಯೇಟ್ಲಿ ಆನ್ ರೀಚಿಂಗ್. ರೈಟ್ WRITE. ರೈಟ್ ಇಮಿಡಿಯೇಟ್ಲಿ ಆನ್ ರೀಚಿಂಗ್. ತಲುಪಿದ ತಕ್ಷಣ ಪತ್ರ ಬರೀರಿ. ಅದನ್ನು ಮರಿಬೇಡ, ತಲೆಯಲ್ಲಿರಲಿ, ಏನೋ ಹೇಳಿರ್ತೀರಾ ಮರ್ತು ಬಿಡ್ಬೇಡ ಅನ್ನೋದಕ್ಕೆ ಡೋಂಟ್ ಫೊಗೆಟ್ ಇಟ್. ಕೀಪ್ ಇಟ್ ಇನ್ ಮೈಂಡ್. ಕೀಪ್ ಇಟ್ ಇನ್ ಮೈಂಡ್. ಮರಿಬೇಡ, ನೆನಪಲ್ಲಿರಲಿ, ತಲೆಯಲ್ಲಿರಲಿ, ಡೋಂಟ್ ಫೊಗೆಟ್ ಇಟ್. ಅವ್ರು ಬಂದಾಗ ನನಗೆ ತಿಳಿಸಿ. ಲೆಟ್ ಮೀ ನೋ ವೆನ್ ಹಿ ಕಮ್ಸ್. ಅವ್ರು ಬಂದಾಗ ನನಗೆ ತಿಳಿಸಿ ಅನ್ನೋದಕ್ಕೆ ಲೆಟ್ ಮೀ ನೋ ವೆನ್ ಹಿ ಕಮ್ಸ್. ಪುನಃ ನಿನ್ನನ್ನು ನೋಡ್ತೀನಿ. ಸಿ ಯು ಅಗೇನ್. ಮೀಟ್ ಮಾಡಿ ಆಯಿತು, ಯಾರನ್ನೋ ಕಳಿಸ್ಕೊಡೋ ಸಮಯ ಕೂಡ ಬಂತು. ಪುನಃ ನಿನ್ನನ್ನು ನೋಡ್ತೀನಿ ಅನ್ನೋದಕ್ಕೆ ಸಿ ಯು ಅಗೇನ್ ಅಂತ ಹೇಳಬೇಕು. ಇನ್ನೂ ಒಬ್ಬರನ್ನ ಕಳಿಸೋದಿರುತ್ತೆ ಜೊತೆಯಲ್ಲಿ, ಅವರ ತಂದೆಯವರಿಗೋ ಇನ್ಯಾರಿಗೋ ನೀವು ನನ್ನ ನಮಸ್ಕಾರನ ತಿಳಿಸು ಅಂತ ಹೇಳೋದಕ್ಕೆ ಕನ್ವೇ ಮೈ ರಿಗಾರ್ಡ್ಸ್ ಟು ಹಿಮ್. ಗಿವ್ ಮೈ ರಿಗಾರ್ಡ್ಸ್ ಟು ಹಿಮ್. ಅವರಿಗೆ ನನ್ನ ನಮಸ್ಕಾರನ ತಿಳಿಸು ಅನ್ನೋದಕ್ಕೆ ಗಿವ್ ಮೈ ರಿಗಾರ್ಡ್ಸ್ ಟು ಹಿಮ್ ಅಥವಾ ಕನ್ವೇ ಮೈ ರಿಗಾರ್ಡ್ಸ್ REGARDS ರಿಗಾರ್ಡ್ಸ್ ಟು ಹಿಮ್. ನನಗೆ ಆಗಾಗ ಖಂಡಿತ ಪತ್ರ ಬರೀತಾ ಇರು. ಡೂ ರೈಟ್ ಟು ಮೀ ಸಮ್ಟೈಮ್ಸ್. ಡೂ ರೈಟ್ ಟು ಮೀ ಆಫ್ ಆ್ಯಂಡ್ ಆನ್. ಆಗಾಗ ಆಫ್ ಆ್ಯಂಡ್ ಆನ್ ಸಮ್ಟೈಮ್ಸ್.

0: Her or him? Have you arranged a meeting with her? Atwa fixed up anta kuda helbodu. Have you fixed up meeting with him? Have you fixed up meeting with him? Have you arranged a meeting with her? ನೋಡಿ, ಅವಳು ಅಥವಾ ಅವ್ರ ಜೊತೆಯಲ್ಲಿ ನನ್ನನ್ನು ಭೇಟಿ ಮಾಡೋದಕ್ಕೆ ಒಂದು ಏರ್ಪಾಡು ಮಾಡು. ಫಿಕ್ಸ್ಡ್ ಅಪ್ ಅ ಮೀಟಿಂಗ್, ಅರೇಂಜ್ಡ್ ಅ ಮೀಟಿಂಗ್ ಅಂತ ಆಗುತ್ತೆ. ಅವ್ರ ಜೊತೆ ಭೇಟಿ ಬಹಳ ಚೆನ್ನಾಗಿತ್ತು. ಇಟ್ ವಾಸ್ ನೈಸ್ ಮೀಟಿಂಗ್ ಹಿಮ್. ಅವರ ಜೊತೆಗಿನ ಭೇಟಿ ತುಂಬ ಚೆನ್ನಾಗಿತ್ತು. ಇಟ್ ವಾಸ್ ನೈಸ್ ಮೀಟಿಂಗ್ ಹಿಮ್. ನಿಮಗೆ ಯಾವಾಗಲೂ ಸ್ವಾಗತ. ಯು ಆರ್ ಆಲ್ವೇಸ್ ವೆಲ್ಕಮ್. ನಿಮಗೆ ಯಾವಾಗಲೂ ಸ್ವಾಗತ. ಯು ಆರ್ ಆಲ್ವೇಸ್ ವೆಲ್ಕಮ್. ತುಂಬ ಉಪಚಾರ ಮಾಡ್ತಾ ಇರ್ತಾರೆ. ಈ ಥರ ಏನು ಬೇಡ ಅಂತ ಹೇಳೋದಕ್ಕೆ ದರ್ ಇಸ್ ನೋ ನೀಡ್ ಫಾರ್ ಫಾರ್ಮಾಲಿಟಿ. ಡೋಂಟ್ ಬಿ ಫಾರ್ಮಲ್. ತುಂಬ ಉಪಚಾರ ಎಲ್ಲ ಬೇಡ ಅನ್ನೋದಕ್ಕೆ ದರ್ ಇಸ್ ನೋ ನೀಡ್ ಫಾರ್ ಫಾರ್ಮಾಲಿಟಿ ಅಥವಾ ಡೋಂಟ್ ಬಿ ಫಾರ್ಮಲ್ ಅಂತ ಹೇಳ್ಬೋದು. ಅವ್ರ ಜೊತೆ ನನ್ನ ಸಂಬಂಧ ಅಷ್ಟು ಚೆನ್ನಾಗಿಲ್ಲ. ಐ ಆಮ್ ನಾಟ್ ಆನ್ ಗುಡ್ ಟರ್ಮ್ಸ್ ವಿತ್ ಹಿಮ್. ಗುಡ್ ಟರ್ಮ್ಸ್, ಸಂಬಂಧ ಅಷ್ಟು ಚೆನ್ನಾಗಿಲ್ಲ ಅನ್ನೋದಕ್ಕೆ ಐ ಆಮ್ ನಾಟ್ ಆನ್ ಗುಡ್ ಟರ್ಮ್ಸ್ ವಿತ್ ಹಿಮ್. ಆದರೆ ನಮ್ಮಿಬ್ಬರ ಸಂಬಂಧ ಬಹಳ ಚೆನ್ನಾಗಿದೆ. ವಿ ಹ್ಯಾವ್ ಆನ್ ಎಕ್ಸಲೆಂಟ್ ರಿಲೇಶನ್ಶಿಪ್ ವಿತ್ ಈಚ್ ಅದರ್. ಅಥವಾ ಪರ್ಫೆಕ್ಟ್, ಎಕ್ಸಲೆಂಟ್ ಯಾವುದಾದ್ರೂ ಪದ ಬಳಸ್ಬೋದು. ವಿ ಹ್ಯಾವ್ ಆನ್ ಪರ್ಫೆಕ್ಟ್ ರಿಲೇಶನ್ಶಿಪ್ ವಿತ್ ಈಚ್ ಅದರ್. ಇವತ್ತಿನ ಸಂಜೆ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ಸ್ ಫಾರ್ ಅ ಪ್ಲೆಸೆಂಟ್ ವಂಡರ್ಫುಲ್ ಈವ್ನಿಂಗ್. ಥ್ಯಾಂಕ್ಸ್ ಫಾರ್ ಅ ಲವ್ಲಿ ಈವ್ನಿಂಗ್ ಅಂತ ಕೂಡ ಹೇಳ್ಬೋದು. ನೋಡಿ, ನಾವು ಹೊರಗಡೆ ಅಥವಾ ಎಲ್ಲಿಯೋ ಯಾರನ್ನಾದರೂ ಭೇಟಿಯಾದಾಗ ಮಾಡುವಂಥ ಸಂಭಾಷಣೆ ಬಗ್ಗೆ ನಾವೀಗ ತಿಳ್ಕೊಂಡ್ವಿ. ಈಗ ಒಂದಷ್ಟು ನೆನ್ಪಿಡಬೇಕಾಗಿರುವಂಥ ಪಾಯಿಂಟ್ಸ್ನ ಹೇಳ್ತೀನಿ. ನೋಡಿ, ಇಂಗ್ಲೀಷಲ್ಲಿ ಕೆಲವು ಶಬ್ದಗಳನ್ನು ಬಹುವಚನದಲ್ಲಿ ಬಳಸಿದಾಗ ಅದರ ಅರ್ಥ ಒಂದು ಸ್ವಲ್ಪ ಭಿನ್ನವಾಗಿ ಅನಿಸುತ್ತೆ. ಉದಾಹರಣೆಗೆ, ರಿಚ್ ಅಂದ್ರೇನು? ಶ್ರೀಮಂತ ಅಂತ. ರಿಚಸ್ ಅಂದರೆ ರಿಚ್ನ ಬಹುವಚನನ ಅಲ್ಲ. ಹೀ ಈಸ್ ಅ ರಿಚ್ ಮ್ಯಾನ್ ಅಂದರೆ ಅವನು ಶ್ರೀಮಂತ ಅಂತ. ರಿಚಸ್ ಮೇಕ್ ಮೆನ್ ಪ್ರೌಡ್ ಅಂದರೆ ಶ್ರೀಮಂತಿಕೆ ಮನುಷ್ಯನಲ್ಲಿ ಗರ್ವ ಉಂಟು ಮಾಡುತ್ತೆ. ಈಗ ನೋಡಿ, ಆಲ್ಮ್ಸ್ ಅಂದರೆ ALMS ಅಂದರೆ ಭಿಕ್ಷೆ. ಸ್ಪೆಕ್ಟಾಕಲ್ಸ್ ಅಂದರೆ ಕನ್ನಡಕ. ಟ್ರೌಸರ್ಸ್ ಅಂದರೆ ಸಾರಾಯಿ. ಸಿಸರ್ಸ್ ಅಂದರೆ ಕತ್ರಿ. ಶಾರ್ಟ್ಸ್ ಅಂದರೆ ನಿಕ್ಕರ್. ಇಲ್ಲೆಲ್ಲ ನೋಡಿ, ಎಸ್ ಅನ್ನೋ ಪದ ಬಂದಿದೆ. ಆದರೆ ಇವೆಲ್ಲ ಬಹುವಚನನ ಅಲ್ಲ, ಆ ಶಬ್ದಗಳೇ ಹಾಗೆ. ಕೆಲವು ಶಬ್ದಗಳು ಬಹುವಚನದಲ್ಲೇ ಇರುತ್ತೆ, ಆದರೆ ಅವುಗಳನ್ನು ಬಳಕೆಯಲ್ಲಿ ಏಕವಚನದ ಹಾಗೆ ಪರಿಗಣಿಸಲಾಗತ್ತೆ. ಉದಾಹರಣೆ ಹೇಳ, ಮ್ಯಾಥಮೆಟಿಕ್ಸ್ ಈಸ್ ಡಿಫಿಕಲ್ಟ್. ಗಣಿತ ಕಠಿಣ ವಿಷಯ. ನೋಡಿ, ಇದು ಮ್ಯಾಥಮೆಟಿಕ್ಸ್ ಅಂದರೆ ಬಹುವಚನ ಅನಿಸುತ್ತೆ, ಆದರೆ ಅದನ್ನು ಸಿಂಗ್ಯುಲರ್ ಆಗಿ ಬಳಸ್ತೀವಲ್ವಾ. ಇನ್ನಿಂಗ್ಸ್, ಇಲ್ಲಿ ಎಸ್ ಬಂತು. ಇನ್ನಿಂಗ್ಸ್ ಅಂದರೆ ಕ್ರಿಕೆಟಲ್ಲಿ ಬಳಸೋ ಶಬ್ದ. ನ್ಯೂಸ್, ಸಮಾಚಾರ ಸುದ್ದಿ. ಮೀನ್ಸ್ ಅಂದರೆ ಸಾಧನ. ಕಾಪ್ಸ್ ಅಂದರೆ ಸೇನೆಯ ತುಕಡಿ. ಸಿರೀಸ್ ಅಂದರೆ ಸರಣಿ. ಇವೆಲ್ಲದಕ್ಕೂ ಎಸ್ ಅನ್ನೋ ಪದ ಬಂದಿದೆ. ಆ ಎಸ್ ಅನ್ನೋ ಅಕ್ಷರ ಸೇರಿ ಈ ಶಬ್ದಗಳು ಬಹುವಚನನ ಅಂತ ಅನಿಸುತ್ತೆ, ಆದರೆ ಅಲ್ಲ, ಇವನ್ನ ಸಿಂಗ್ಯುಲರ್ ಆಗಿ ಬಳಸ್ತಾರೆ. ಹೀಗೆ ಸಿಂಗ್ಯುಲರ್ ಮತ್ತು ಪ್ಲೂರಲಲ್ಲಿ ಬಳಸಬೇಕಾದ್ರೆ ಏನೆಲ್ಲ ಪದಗಳು ಹೇಗೆ ಬಳಸ್ತೀವಿ ಅನ್ನೋದ್ರ ಕಡೆ ನಾವು ಒಂಚೂರು ಗಮನ ಇಡಬೇಕು. ಇನ್ನೂ ಕಲಿಯೋದಕ್ಕೆ ಹೇಳೋದಕ್ಕೆ ತುಂಬ ಇದೆ, ಆದರೆ ಅದಕ್ಕಾಗಿ ನೀವು ಮುಂದಿನ ಸಂಚಿಕೆವರೆಗೂ ಕಾಯಲೇಬೇಕು. ಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು. ಬಾಯ್.
1: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನು ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
4: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರಬೇಕಿತ್ತು.
3: ಅಯ್ಯ, ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
4: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
3: ಏ,
4: ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
3: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
4: ಏನವಿ ಅದು?
3: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
4: ಏನಾರು ಉಪಯೋಗಿಸಿದ್ರೆ ದಂಡ ಆಗ್ತಾರ ಕಣವಿ.
3: ಹಂಗ
4: ಅದ್ಯಾಕಂತೆ?
3: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
4: ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ

0: ಪ್ಲಾಸ್ಟಿಕ್ ಕವರು ನಮ್ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೆ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
1: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಏಕ ಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕ ಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
3: ಮನೆಯಲ್ಲಿರುವ ಪ್ರತಿಯೊಂದು ಹೆಣ್ಣಿನ ನಗು ಆ ಮನೆಯ ನಿಜವಾದ ಶ್ರೀಮಂತಿಕೆ. ಈ ವರ ಮಹಾಲಕ್ಷ್ಮಿ ಹಬ್ಬ ಪ್ರತಿಯೊಂದು ಕುಟುಂಬಕ್ಕೂ ಸಂತೋಷ, ಸಮೃದ್ಧಿ ಮತ್ತು ನೆಮ್ಮದಿ ತರಲಿ ಎಂದು ಆಶಿಸುವವರು ಮೈಸೂರಿನ ಸಿಹಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್. ಸರ್ವರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವು ಯಾಕೆ ಈ ಸ್ವೀಟ್ ಬಿಸ್ನೆಸ್ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವುದಾದ್ರೂ ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗೆ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ನಿನ್ಗ ಹಬ್ಬ ಮಾಡ್ತೀನಿ ಬಾರ.

Kim Barro.

0: এই পিশাচি,
1: ಬರಿ ಪಿಶಾಚಿ ಅಲ್ವೋ ಮಗನೇ, ರಕ್ತ ಪಿಶಾಚಿ.
0: ಇಲ್ಲಿಗೆ ಯಾಕೆ ಬಂದೆ?
1: ತಿನ್ನೋಕ್ ಬಂದೆ.
0: ಯಾರನ್ನ?
1: ನಿನ್ನ ಅಪ್ಪನ್ನ.
0: ಅಯ್ಯಯ್ಯ,

ಕಂಡಗಳ ತೊಂದು ಮಾಡುವೆ, ತೊಡ ತೊಡ ರಕ್ತವ ಘಟ ಘಟ ಕುಳಿವೆ, ಹಿಡಿ ಹಿಡಿ ಮೂಳೆಯ ಫಟ ಫಟ ಮುರಿವೆ, ಹೊಟ್ಟೆಯ ಬಗೆಯುವೆ.

0: ಕಾಲದಿಂದ ನಿನ್ನ ನೀಗ ದೂರ ತಳ್ಳಲಿ, ಯಂತ್ರ ಕಟ್ಟಿ ಪ್ರೇತ ಶಕ್ತಿಯನ್ನು ಕೊಲ್ಲಲಿ.
1: ರಾಮ್ ಕ್ರೀಂ ಕ್ರೂಂ ಪ್ರೇಮ್
2: ಕೊಠಾರ್
0: ಎಲ್ಲೇ ರಾಕ್ಷಸಿ. ಹೌದ್ಯಾ

0: ಹಲೋ ಗೆಳೆಯರೇ.
1: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು

0: ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
1: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತಾ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೆ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
4: ನನ್ ಮಾವನಾನೇ ಆಗ್ಲು, ನನ್ ಮಾವನ ಅಪ್ಪ ನಿಮ್ಮಾನೇ ಆಗ್ಲು.
5: ರಾಮ ರಾಮ ರಾಮ.

ನಂತೆಯು ಸೇರಿದ ಹಾಗೆ ಕೂಡಿ ಒಲಿದು ಆನಂದದಿಂದಲಿ ವೀಣೆಯು ತಂತಿಯು ಸೇರಿದ ಹಾಗೆ ಕೂಡಿ ಒಲಿದು ಆನಂದ

0: ಇನ್ನೆಲ್ಲಿ ಗುರುಗಿರಿಯಲ ಭೀತಿ ಕಾಲ ಹೀಗಾಯ್ತು ಊರೇ ಹಾಳಾಯ್ತು.
1: ಹಾಯ್ ಗಣಪ.
2: ಹಲೋ ಮೈ ಡಿಯರ್ ಪಾ.

ಕೇಳು, ನಾ ಹೇಳಿದಂತೆ ಕೇಳು, ಬಾಳಬೇಕು ಹಿಂದೆ ನೋಡದೆ. ಸುರಾಂಗಣೆ ಸುರಾಂಗಣೆ ಕಾಲವಿಂದು ಮುಂದೆ ಹೋಗಿದ್ದೆ. ಕೇಳು ಕೇಳು ಕೇಳು, ನಾ ಹೇಳಿದಂತೆ ಕೇಳು, ಬಾಳಬೇಕು ಹಿಂದೆ.

ಅಡಿಗೆ ಮಾಡಲೆಂದೇ ಹೆಣ್ಣು ಹುಟ್ಟಲಿಲ್ಲವೋ, ಮಡದಿ ಎಂದೇ ಎಲ್ಲರನ್ನು ಮುಟ್ಟಲಿಲ್ಲವೋ, ದೇಹವೆಂಬ ಮಾತ ನೀನು ಕೇಳೇ ಇಲ್ಲವೋ, ಹಳೆಯ ಬುದ್ಧಿಯನ್ನು ಇನ್ನು ತೊಳೆಯಲಿಲ್ಲವೇ. ಸುರಾಂಗಣಿ ಸುರಾಂಗಣಿ, ಕಣ್ಣು ಕೊಟ್ಟ ಅವನೇ ತಾನೆ ಹೆಣ್ಣು ಕೊಟ್ಟನು, ಅಂದ ತಂದ ಅವನೇ ತಾನೆ ಆಸೆ ತಂದೆನು, ತಿಂದು ಕುಡಿದು ಹಾಡಲೆಂದ ಬಾಯಿ ಕೊಟ್ಟನು.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನೂ 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
2: ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಪ್ರೀತಿ, ನಂಬಿಕೆ, ವಿಶ್ವಾಸ ಇದೆಲ್ಲ ತುಂಬಾ ಮುಖ್ಯ ಆಗುತ್ತೆ. ಅದನ್ನ ಕೆಲವರಲ್ಲಿ ಮಾತ್ರ ನಾವು ಬಯಸ್ತೀವಿ. ಹೀಗಿರುವಾಗ ಯಾರಲ್ಲಿ ನಿಮಗೆ ನಂಬಿಕೆ ಇಲ್ವೋ ಅಂತ ಕಡೆ ವಾದ ಮಾಡಕ್ ಹೋಗ್ಬೇಡಿ. ಹಾಗೆ ನೀವು ಯಾವಾಗ ಯಾವುದೇ ತಪ್ಪು ಮಾಡಿರಲ್ವೋ ಅಂತ ಸಮಯದಲ್ಲಿ ತಲೆ ತಗ್ಸಕ್ ಹೋಗ್ಬೇಡಿ. ತಪ್ಪು ಮಾಡಿದ್ರೆ ತಲೆ ತಗ್ಸಿ, ಆದ್ರೆ ತಪ್ಪು ಮಾಡಿಲ್ಲ ಅನ್ನುವಾಗ ತಲೆ ತಗ್ಸ್ಬೇಡಿ. ಹಾಗೇನೆ ಪ್ರೀತಿಯನ್ನ ಕೂಡ, ಯಾರು ನಿಮ್ಮ ಪ್ರೀತಿಗೆ ಬೆಲೆ ಕೊಡ್ತಾ ಇಲ್ವೋ ಅಂತವರಿಂದ ನೀವು ಪ್ರೀತಿಯನ್ನ ಬಯಸೋಕ್ ಹೋಗ್ಬೇಡಿ. ಈ ಪ್ರೀತಿ, ನಂಬಿಕೆ, ವಿಶ್ವಾಸ ಅನ್ನೋದು ತಾನಾಗೇನೆ ಸಿಗ್ಬೇಕು. ಆಲ್ ಇಸ್ ವೆಲ್.
0: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
5: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರು ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
0: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
5: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
6: ಮನೆಯಲ್ಲಿರುವ ಪ್ರತಿಯೊಂದು ಹೆಣ್ಣಿನ ನಗು ಆ ಮನೆಯ ನಿಜವಾದ ಶ್ರೀಮಂತಿಕೆ. ಈ ವರ ಮಹಾಲಕ್ಷ್ಮಿ ಹಬ್ಬ ಪ್ರತಿಯೊಂದು ಕುಟುಂಬಕ್ಕೂ ಸಂತೋಷ, ಸಮೃದ್ಧಿ ಮತ್ತು ನೆಮ್ಮದಿ ತರಲಿ ಎಂದು ಆಶಿಸುವವರು ಮೈಸೂರಿನ ಸಿಹಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್. ಸರ್ವರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು.

ಹಾಯ್ ಹಲೋ ನಮಸ್ತೆ ಗುಡ್ ಈವ್ನಿಂಗ್ ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು ಸಿನಿ ಕಹಾನಿ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು ನಿಮ್ಮ ಆರ್ ಜೆ ಅರ್ಪಿತಾ. ನಮ್ಮ ಪ್ರೀತಿಯ ಆತ್ಮೀಯ ನೆಚ್ಚಿನ ನಲ್ಮೆಯ ಕೇಳುಗರೆಲ್ಲರೂ ಹೇಗಿದ್ದೀರ್ರಿ? ಆರಾಮಾಗಿ ಆರೋಗ್ಯವಾಗಿ ಇದ್ದೀರಾ ತಾನೆ? ಆರೋಗ್ಯವಾಗಿ ಖುಷಿ ಖುಷಿಯಾಗಿ ನಗ್ನಾಗ್ತಾ ಇರಿ, ಓಕೆನಾ? ಯಾಕಂದ್ರೆ ಇರೋದೊಂದು ಜೀವನವನ್ನ ಆದಷ್ಟು ಖುಷಿಯಾಗಿ ಆನಂದದಿಂದ ಹಾಗೆ ಆರೋಗ್ಯದಿಂದ ಕಳೆಯೋಣ, ಏನಂತೀರಾ? ಹಾಗೆ ಮೊದಲನೇದಾಗಿ ನಮ್ಮ ಪ್ರೀತಿಯ ಕೇಳುಗರೆಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಒಂದೊಂದು ಹಬ್ಬ ಕೂಡ ಒಂದೊಂದು ಆಚರಣೆಯನ್ನ ಹೇಳುವಂಥದ್ದು. ನಮ್ಮ ಭಾರತೀಯ ಸಂಪ್ರದಾಯವೇ ಆಗಿದೆ ಅಲ್ಲ, ಪ್ರತಿಯೊಂದು ಹಬ್ಬದಲ್ಲೂ ಒಂದೊಂದು ಆಚರಣೆ ಇದೆ. ಹಾಗೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬವನ್ನ ಎಲ್ಲ ಕಡೆ ಆಚರಿಸ್ತಾ ಇದ್ದೀವಿ. ಹಾಗಿದ್ರೆ ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆ ಏನು, ಯಾಕೆ ಈ ಹಬ್ಬ ಆಚರಿಸ್ತಾರೆ ಅಂತ ನೀವು ಕೇಳಿರ್ಬೋದೇನೋ. ಕೆಲವರು ಹೇಳ್ತಾರೆ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಲಕ್ಷ್ಮಿ ಅಂದರೆ ಸಾಕು, ಬ್ಯಾಂಕಲ್ಲಿ ಬ್ಯಾಲೆನ್ಸು, ಚಿನ್ನ, ಆಸ್ತಿ ಪಾಸ್ತಿ ಹೇಳಿದರೆ ಅದೇ ಲಕ್ಷ್ಮಿ ಅಂತ. ಖಂಡಿತ ಅಲ್ಲ ಕೇಳುಗರೆ. ಈ ಲಕ್ಷ್ಮಿ ಅಂದರೆ ಏನು ಗೊತ್ತಾ? ಮನೆಯಲ್ಲಿ ನಿಜವಾಗ್ಲೂ ನೆಮ್ಮದಿ ಸಂತೋಷ ಇರುತ್ತಲ್ಲ, ಅವರೇ ನಿಜವಾದ ಶ್ರೀಮಂತರು. ಇನ್ನು ನಮ್ಮ ವರಮಹಾಲಕ್ಷ್ಮಿ ಹಬ್ಬದ ವ್ರತದ ಬಗ್ಗೆ ಹೇಳೋದಾದರೆ ಪುರಾಣಗಳಲ್ಲಿ ಪ್ರಸಿದ್ಧವಾಗಿರುವಂತಹ ಒಂದು ಕತೆ ಇದೆ. ಆ ಒಂದು ಕತೆ ಏನು ಹೇಳುತ್ತೆ ಅಂದರೆ, ನಮ್ಮ ಪುರಾಣದಲ್ಲಿ ಚಾರುಮತೆ ಕಥೆನ ನೀವು ಕೇಳಿರ್ಬೋದು. ಈ ವೃತ್ತಕಥೆಯ ಪ್ರಕಾರ ಚಾರುಮತಿ ಎಂಬ ಸದ್ಗುಣವಂತೆ ಈ ಮಹಿಳೆಯಲ್ಲಿ ಕನಸಿನಲ್ಲಿ ನಮ್ಮ ವರಮಹಾಲಕ್ಷ್ಮಿ ಪ್ರತ್ಯಕ್ಷ ಆಗ್ತಾರೆ. ನಂತರದಲ್ಲಿ ಮಹಾಲಕ್ಷ್ಮಿ ಕಾಣಿಸ್ಕೊಂಡು ತನ್ನನ್ನ ಆರಾಧಿಸೋಕೆ ಹೇಳ್ತಾರೆ. ಹೌದಾ, ಲಕ್ಷ್ಮಿ ಕೂಡ ಕನಸಲ್ಲಿ ಬಂದು ಆರಾಧಿಸೋಕೆ ಹೇಳ್ತಾರಂದ್ರೆ ನೀವು ಖಂಡಿತವಾಗ್ಲೂ ನಂಬಲೇಬೇಕು. ಇನ್ನು ಈ ವರಲಕ್ಷ್ಮಿ ವ್ರತದ ವಿಧಾನವನ್ನ ಕೂಡ ತಿಳಿಸ್ತಾರೆ, ಹೇಗೆ ಆಚರಣೆ ಮಾಡಬೇಕು ಏನು ಅಂತ. ಚಾರುಮತಿ ಅದನ್ನ ಭಕ್ತಿಯಿಂದ ಆಚರಿಸ್ತಾಳೆ, ಆಯ್ತಾ? ನಂತರದಲ್ಲಿ ಮಹಿಳೆಯರಿಗೆ ಅಂದರೆ ಬೇರೆ ಮಹಿಳೆಯರಿಗೂ ಕೂಡ ಈ ಒಂದು ವ್ರತವನ್ನು ಆಚರಿಸಿದ್ರೆ ನೀವು ಖುಷಿ ನೆಮ್ಮದಿ ಎಲ್ಲವನ್ನು ಕೂಡ ಕರುಣಿಸುವಂಥ ವರಮಹಾಲಕ್ಷ್ಮಿ ಕರುಣಿಸ್ತಾಳೆ ಅಂತ ಹೇಳಿದಾಗ, ಅಲ್ಲಿಂದ ಕೂಡ ತಲೆಮಾರುಗಳಿಂದ ಈ ಹಬ್ಬ ಸಾಗಿ ಬಂದಿದೆ, ನಂಬಿಕೆಯಾಗಿ ಸಾಗಿ ಬಂದಿದೆ. ಇನ್ನು ಈ ವರಮಹಾಲಕ್ಷ್ಮಿ ಹಬ್ಬದ ಸಂಪ್ರದಾಯ ತುಂಬ ವಿಶೇಷವಾಗಿದೆ. ಶ್ರಾವಣ ಮಾಸದ ಶುಕ್ರವಾರ ಅಂದರೆ ಕೆಲವರು ಎರಡನೇ ಶುಕ್ರವಾರ ಆಚರಿಸ್ತಾರೆ, ಕೆಲವರು ಮೂರನೇ ಶುಕ್ರವಾರ ಆಚರಿಸ್ತಾರೆ, ಆದರೆ ಶ್ರಾವಣ ಮಾಸದ ಶುಕ್ರವಾರವನ್ನೇ ಆಯ್ಕೆ ಮಾಡಿಕೊಂಡು ಆಚರಣೆ ಮಾಡ್ತಾರೆ. ಇನ್ನು ಸುಂದರವಾದ ಅರ್ಥ ಏನು ಗೊತ್ತಾ ಈ ಹಬ್ಬದಲ್ಲಿ ನಾವು ಕಾಣಬಹುದಾದಂಥದ್ದು? ಈಗ ಮಳೆಗಾಲ ಇರುತ್ತೆ, ಕೆಲವು ಕಡೆ ಮಳೆ ಆಗ್ತದೆ, ಕೆಲವು ಕಡೆ ಮಳೆ ಆಗಿಲ್ಲ, ಆದರೆ ಸುತ್ತಲೂ ಕೂಡ ಹಚ್ಚ ಹಸಿರಾದ ಪರಿಸರ ಇರುತ್ತೆ. ಅದೇ ರೀತಿ ನಮ್ಮ ಮನೆಯೊಳಗೂ ಹೊಸತನ ಹಾಗೆ ಸಕಾರಾತ್ಮಕತೆ ತುಂಬಿರಬೇಕು ಅಂತ, ಇನ್ನು ನೆಮ್ಮದಿ ಹಾಗೆ ಸಮೃದ್ಧಿ ತುಂಬಿರಲಿ ಅಂತ ಕೂಡ ಈ ಒಂದು ಹಬ್ಬದ ಆಚರಣೆಯಾಗಿದೆ. ನೀವು ಈ ಪೂಜೆಯನ್ನು ಒಮ್ಮೆ ಗಮನಿಸಿದಾಗ ಕಳಶ, ತೆಂಗಿನಕಾಯಿ, ಎಲೆಗಳು, ಧ್ಯಾನ, ಹೂವು, ದೀಪ, ಧಾನ್ಯಗಳಿಂದ ಹಬ್ಬವನ್ನು ಆಚರಣೆ ಮಾಡ್ತೀವಲ್ವ, ಈ ಎಲ್ಲವೂ ಕೂಡ ಪರಿಸರಕ್ಕೆ ಹತ್ತಿರವಾಗಿರುವಂಥದ್ದು. ಪ್ರಕೃತಿ ನಮಗೆ ಕೊಟ್ಟಿರುವಂಥ ವಸ್ತುವನ್ನು ನಾವು ದೇವರಿಗೆ ಅರ್ಪಿಸ್ತೀವಿ. ಇನ್ನು ನಮ್ಮ ಬದುಕು ಪ್ರಕೃತಿಯೊಂದಿಗೆ ಎಷ್ಟು ಬೆಸೆದುಕೊಂಡಿದೆ ಅಲ್ವಾ, ಇದನ್ನು ನೆನಪು ಮಾಡ್ಕೊಳ್ಳೋದು ಕೂಡ ಈ ಹಬ್ಬದ ಆಚರಣೆ. ಹಾಗೆ ಕೇಳುಗರೆ, ಇನ್ನೊಂದು ಸುಂದರವಾದ ಸಂಪ್ರದಾಯ ಇದೆ, ಏನು ಗೊತ್ತಾ? ಮುತ್ತೈದರನ್ನು ಮನೆಗೆ ಕರೆದು ಗೌರವಿಸ್ತೀವಿ ಈ ಒಂದು ವರಮಹಾಲಕ್ಷ್ಮಿ ಹಬ್ಬದಲ್ಲಿ. ಇದು ಕೇವಲ ಸಂಪ್ರದಾಯವಾಗಿ ಉಳಿಯದೆ ಇನ್ನು ಸ್ತ್ರೀ ಶಕ್ತಿಯನ್ನು ಗೌರವಿಸುವ ಸಂದೇಶ ಕೂಡ ಆಗಿದೆ ಈ ವರಮಹಾಲಕ್ಷ್ಮಿ ಹಬ್ಬದ ವ್ರತ. ಆದರೆ ಇವತ್ತು ದೇವರ ಕೋಣೆಯಲ್ಲಿರುವಂಥ ಲಕ್ಷ್ಮಿಗೆ ಹೂ ಹಾಕೋದಕ್ಕಿಂತಲೂ ನಮ್ಮ ಮನೆ ಮನೆಗಳಿರುವಂಥ ಸ್ತ್ರೀಗಳಿಗೆ ಅಂದರೆ ಹೆಂಡತಿ ಆಗಿರ್ಬೋದು, ತಾಯಿ ಆಗಿರ್ಬೋದು, ಮಗಳಾಗಿರ್ಬೋದು, ಅವರಿಗೆ ಕೂಡ ನಾವು ಗೌರವವನ್ನು ನೀಡಬೇಕು. ನಮ್ಮ ಮನೇಲಿರುವಂಥ ಲಕ್ಷ್ಮಿ ಅಂದರೆ ಜೀವಂತ ಲಕ್ಷ್ಮಿಯರನ್ನು ಗೌರವಿಸ್ಬೇಕು ಅಲ್ವಾ? ಖಂಡಿತವಾಗ್ಲೂ. ಯಾಕಪ್ಪ ಅಂದರೆ ಅಮ್ಮನ ತ್ಯಾಗಕ್ಕೆ ಬೆಲೆ ಕೊಡೋಕೆ ಸಾಧ್ಯನೇ ಇಲ್ಲ. ಇನ್ನು ಹೆಂಡತಿಯ ಕನಸುಗಳಿಗೆ ರೆಕ್ಕೆಯನ್ನು ಕೊಡಿ, ಸಾಧ್ಯ ಆದರೆ ಈ ರೀತಿ ಹಬ್ಬವನ್ನು ಆಚರಣೆ ಮಾಡಿ. ಹಾಗೆ ಮಗಳ ಧೈರ್ಯಕ್ಕೆ ಬೆಂಬಲವಾಗಿ ನೀವು ನಿಂತ್ಕೊಳ್ಳಿ. ಇನ್ನು ಅಕ್ಕ ತಂಗಿಯರ ಪ್ರೀತಿಯನ್ನು ಕಾಪಾಡ್ತಾ ಹೀಗೆ ಮಹಿಳೆಯರನ್ನು ಗೌರವಿಸ್ತಾ ಕೂಡ ನೀವು ಹಬ್ಬದ ಆಚರಣೆಗೆ ಮತ್ತೊಂದು ಅರ್ಥವನ್ನು ಕೊಡ್ಬೋದು, ಏನಂತೀರಾ? ಸೊ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯನ ಕೋರ್ತಾ ಇವತ್ತಿನ ಸಿನಿ ಕಹಾನಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸಿನಿಮಾಗಳ ಬಗ್ಗೆ ಮಾತಾಡುವಂತಹ ಕಾರ್ಯಕ್ರಮ. ಇನ್ನು ಹಬ್ಬ ಅಂದಾಗ ದೇವರ ಬಗ್ಗೆ ಮಾತಾಡಲೇಬೇಕು, ಅದರಲ್ಲೂ ಇವತ್ತಿನ ಕಾರ್ಯಕ್ರಮದಲ್ಲಿ ಭಕ್ತಿ ಪ್ರಧಾನ ಸಿನಿಮಾಗಳ ಬಗ್ಗೆ ಮಾತಾಡೋಣ ಅಂತ. ಹಾಗೆ ನೀವು ಕೂಡ ಕರೆ ಮಾಡಿ ನಿಮ್ಮ ನೆಚ್ಚಿನ ಭಕ್ತಿ ಪ್ರಧಾನ ಸಿನಿಮಾ ಯಾವುದು ಅಂತ ನನ್ನೊಟ್ಟಿಗೆ ಮಾತನಾಡ್ಬೋದು, ಹಾಗೆಯೇ ಇವತ್ತಿನ ಆಚರಣೆ ಬಗ್ಗೆ ಕೂಡ ಮಾತನಾಡ್ಬೋದು. ನೀವು ಕರೆ ಮಾಡಿ ಮಾತನಾಡಬೇಕಾಗಿರುವಂಥ ಸಂಖ್ಯೆ 9686096279. ಸಂಖ್ಯೆ ಮತ್ತೊಮ್ಮೆ 9686096279. ಈ ಒಂದು ಸಂಖ್ಯೆಗೆ ಕರೆಯನ್ನು ಮಾಡಿ ಮಾತಾಡಬಹುದು ಅಂತ ತಿಳಿಸ್ತಾ, ಹಾಗೆ ಮೊದಲನೇದಾಗಿ
ನಮ್ಮ ರೇಡಿಯೋ ಶಿವಮೊಗ್ಗದ ಕೇಳುಗರಿಗಾಗಿ ಒಂದು ಗೀತೆ ಪ್ರಸಾರ ಆಗ್ತಾ ಇದೆ. ಗೀತೆಯನ್ನ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಸಿನಿ ಕಹಾನಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಮ್ಮ ಕನ್ನಡ ಸಿನಿಮಾದಲ್ಲಿ ಭಕ್ತಿ ಪ್ರಧಾನ ಸಿನಿಮಾಗಳು ಸಾಕಷ್ಟಿದೆ ಆಯ್ತಾ. ಸೊ ನಿಮಗೆ ಇಷ್ಟವಾದಂತಹ ಭಕ್ತಿ ಪ್ರಧಾನ ಸಿನಿಮಾ ಯಾವುದು ಅಂತ ನೀವು ನನ್ನೊಟ್ಟಿಗೆ ಹಂಚ್ಕೋಬಹುದು, ಓಕೆನಾ? ಹಾಗಿದ್ರೆ ನೀವು ಕರೆ ಮಾಡಬೇಕಾದ ಸಂಖ್ಯೆ 9686 0962 ಸಂಖ್ಯೆ ಮತ್ತೊಮ್ಮೆ 9686 0962 79. ಸೊ ನಮ್ಮ ಕಂಡೀಷನ್ ಇದೆ, ಕರೆ ಮಾಡಿದವರು ನೆಟ್ವರ್ಕ್ ಇರುವಂತಹ ಜಾಗದಲ್ಲಿ ಕರೆ ಮಾಡಿ, ಜೊತೆಗೆ ರೇಡಿಯೋ ವಾಲ್ಯೂಮ್ನ ಕಡಿಮೆ ಮಾಡಿಕೊಂಡು ಕರೆ ಮಾಡಬೇಕು. ಸೊ ನಮ್ಮ ಫಸ್ಟ್ ಕಾಲರ್ ಅಡಿತಾರೆ, ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳುವ. ಹಲೋ,
1: ನಮಸ್ತೆ ಮೇಡಮ್, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್.
0: ನಮಸ್ತೆ ಸರ್, ಹೇಗಿದ್ದೀರಾ?
1: ನಾವು ಸೂಪರ್ ಆಗಿದ್ದೀವಿ ಮೇಡಮ್, ನೀವು ಹೇಗಿದ್ದೀರಾ ಮೇಡಮ್?
0: ನಾನು ಸೂಪರ್ ಆಗಿದ್ದೀನಿ. ಮೊದಲನೇದಾಗಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು.
1: ತಮಗೂ ಕೂಡ ಮೇಡಮ್.
0: ಓಕೆ ಸರ್, ಹಬ್ಬ ಜೋರಾ?
1: ಬೆಳಿಗ್ಗೆ ಆಯ್ತು ಮೇಡಮ್, ಪೂಜೆ ಎಲ್ಲ ಆಯ್ತು. ಇನ್ನ ಸಾಯಂಕಾಲ ಈ ಮುತ್ತೈದಾರೆಲ್ಲ ಬರ್ತಾರೆ, ಅಷ್ಟು ಕುಂಕುಮಕ್ಕೆ ಕೆಲ್ಸಕ್ಕೆ ಹೋಗಿರ್ತಾರೆ. ನಂತರ ಇವತ್ತು ಸ್ವಲ್ಪ ಬೇಗ ಹೋಗ್ಬೇಕು ಮನೆಗೆ.
0: ಓಕೆ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಭಕ್ತಿ ಪ್ರಧಾನ ಸಿನಿಮಾಗಳ ಬಗ್ಗೆ ಮಾತನಾಡ್ತಾ ಇದ್ವಿ.
1: ಹಾ ಮೇಡಮ್, ಹೇಳಿ.
0: ಸೊ ನಿಮಗೆ ನೆಚ್ಚಿನ ಭಕ್ತಿ ಪ್ರಧಾನ ಸಿನಿಮಾ ಯಾವ್ದು ಸರ್ ಕನ್ನಡದಲ್ಲಿ?
1: ಭಕ್ತಿ ಪ್ರಧಾನ ಅಂದ್ರೆ ಈ ಭಕ್ತ ಸಿರಿಯಾಳ ಮೇಡಮ್.
0: ವಾವ್, ಸೂಪರ್.
1: ಇದು ಹುಣಸೂರು ಕೃಷ್ಣಮೂರ್ತಿ ಅವರ ನಿರ್ದೇಶನ ಚಿತ್ರ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತೆ ಜಾನಕಮ್ಮ ಮತ್ತೆ ಯೇಸುದಾಸ್ ಕೂಡ ಆಡಿದ್ದಾರೆ ಗೀತೆಗಳನ್ನ.
0: ಹೌದು,
1: ಬಹಳ ಅದ್ಭುತವಾಗಿ ಮೂಡಿ ಬಂದಂತಹ ಚಿತ್ರ ಮೇಡಮ್. ಇದು ಆಗಿನ ಕಾಲದಲ್ಲಿ ಬಹಳಷ್ಟು ಯಶಸ್ಸನ್ನು ಕಂಡಂತಹ ಚಿತ್ರ ಅಂತ ಹೇಳ್ಬೋದು ಮೇಡಮ್.
0: ನಿಜ, ಲೋಕೇಶ್ ಅವರು ಹಾಗೆ ಆರತಿ ಅವರು ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ ಅಲ್ವಾ?
1: ಹೌದು ಮೇಡಮ್, ಹೌದು.
0: ಓಕೆ, ಸೊ ನಿಮಗೆ ಹಾಗಿದ್ರೆ ನೆಚ್ಚಿನ ಸಿನಿಮಾ ಅಂದ್ರೆ ಭಕ್ತಿ ಪ್ರಧಾನ ಸಿನಿಮಾ ಭಕ್ತ ಸಿರಿಯಾಳ ಅಂತ ಹೇಳ್ತಿದ್ದೀರಾ?
1: ಹೌದು ಮೇಡಮ್, ಭಕ್ತ ಸಿರಿಯಾಳ.
0: ಅದರಲ್ಲಿ ಫೇಮಸ್ ಸಾಂಗ್ ಇದೆ ಗೊತ್ತಾ?
1: ಐದು ಏನ್ ಮೇಡಮ್?
0: ಅದರಲ್ಲೊಂದು ಫೇಮಸ್ ಸಾಂಗ್ ಇದೆ,
1: ಶಿವ ಶಿವ ಎಂದರೆ ಭಯವಿಲ್ಲ.
0: ಹೌದು,
1: ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ. ಅದರಲ್ಲಿ ಸಾಹಿತ್ಯ, ಅನ್ನದಾನವ ತೊರೆಯದಿರೋ, ನಾನು ನನ್ನದು ಎನ್ನದು ಮರೆಯದಿರೋ, ಅದ್ಭುತವಾದ ಸಾಹಿತ್ಯ ಮೇಡಮ್.
0: ಖಂಡಿತ ಖಂಡಿತ ಸರ್. ಸೊ ಒಂದು ಒಳ್ಳೆ ಸಿನಿಮಾದ ಬಗ್ಗೆ ಮಾತಾಡಿದ್ರೆ ನಮ್ಗೂ ಕೂಡ ಭಕ್ತ ಸಿರಿಯಾಳ ಅಂತ ಸಿನಿಮಾದ ಹೆಸರು ಕೇಳುವಾಗ ಅಲ್ಲಿ ಈ ಹಾಡು ಮೊದಲೇ ನಿಮ್ಗೆ ನೆನಪಾಗತ್ತೆ.
1: ಹೌದು ಮೇಡಮ್,
0: ಸಿನಿಮಾದ ಕತೆ ಕೂಡ ತುಂಬಾ ಚೆನ್ನಾಗಿದೆ ಸರ್,
1: ಅದ್ಭುತವಾಗಿದೆ. ಬೇಬಿ ರೇಖಾ ಕೂಡ ಮಾಡಿದ್ದಾರೆ, ಸುಂದರ್ ಕೃಷ್ಣ ಅರಸು, ಸುರೇಖಾ ಅಶ್ವತ್, ಶ್ರೀನಿವಾಸ ಮೂರ್ತಿ, ಅದ್ಭುತವಾದ ನಟನೆ ಮೇಡಮ್ ಇದು.
0: ನಿಜ ನಿಜ ಸರ್, ನೀವು ಕೂಡ ತುಂಬಾ ಚೆನ್ನಾಗಿ ಮಾಹಿತಿನ ಹಂಚ್ಕೊಂಡ್ರಿ, ಕರೆ ಮಾಡಿದಕ್ಕೆ ಧನ್ಯವಾದಗಳು ಸರ್.
1: ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಅವಕಾಶ ಕೊಟ್ಟಿದ್ದು.
0: ಓಕೆ ಯೆಸ್, ಮುಂದಿನ ಕರೆ ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳುವ. ಹಲೋ,
2: ಹಲೋ, ನಮಸ್ಕಾರ ಮೇಡಮ್, ಗುಡ್ ಆಫ್ಟರ್ನೂನ್. ನಾನು ಬ್ರಹ್ಮಾನಂದ ರಾನಡೆ, ವಿದ್ಯಾನಗರ, ಶಿವಮೊಗ್ಗ. ಮೊದಲನೇದಾಗಿ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಿಮ್ಮ ಎಫ್ ಎಂ ಬಳಗಕ್ಕೆ ಮತ್ತು ಎಲ್ಲ ಕೇಳುಗರಿಗೆ.
0: ಗುಡ್ ಈವ್ನಿಂಗ್ ಸರ್. ನಮ್ಮ
2: ಆಮೇಲೆ ಈಗ ಒಳ್ಳೆ ಮಾಹಿತಿ ಕೊಟ್ಟರೆ
0: ನಿಮಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು.
2: ಹೌದು ಮೇಡಮ್, ಮತ್ತೆ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಒಳ್ಳೆ ಮಾಹಿತಿ ಕೊಟ್ರಿ, ಹೊಸ ವಿಚಾರಗಳು ತಿಳಿತು, ಮತ್ತೆ ಕೆಲವೊಂದು ಒಳ್ಳೆ ಟಿಪ್ಸ್ ಗಳನ್ನು ಕೊಟ್ರಿ, ಯಾವ ತರ ನಾವು ಈಗಿನ ಕಾಲದಲ್ಲಿ ಅದನ್ನ ತಿಳ್ಕೊಬೇಕು, ಆಚರಣೆ ಮಾಡ್ಬೇಕು ಅಂತ. ತುಂಬಾ ಸಂತೋಷ ಅನ್ನಿಸ್ತು. ವರಮಹಾಲಕ್ಷ್ಮಿ ಹಬ್ಬ ಮಳೆಗಾಲ ಮುಗಿತಿದ್ದಂಗೆ ಬರುತ್ತೆ, ತುಂಬಾ ಸಂತೋಷ ಅನ್ಸುತ್ತೆ. ನಾನೀಗ 2 ದಿವಸದಿಂದ ಶಿವಮೊಗ್ಗ ಮಾರ್ಕೆಟ್ ಅಲ್ಲಿ ನೋಡ್ತಾ ಇದ್ದೆ, ಎಲ್ಲೆಲ್ಲೂ ಹೂವು, ಹಣ್ಣು, ಬಾಳೆದಿಂಡು, ಬಾಯಿನ ಸೊಪ್ಪು, ಇವುಗಳ ಖರೀದಿ ಬರಾಟೆ ಜೋರಾಗಿತ್ತು.
0: ನಿಜ ನಿಜ,
2: ಏನೋ ಒಂಥರ ಹೊಸ ಮಾರ್ಕೆಟ್ ಸೃಷ್ಟಿ ಆಗಿದೆಯೇನೋ, ಇಷ್ಟು ಜನ ಇಷ್ಟು ಸಡಗರದಿಂದ ಹಬ್ಬ ಮಾಡ್ತಾರೆ ಅಂತ. ಮತ್ತೆ ಈ ರೋಡ್ ನಲ್ಲಿ ಹೋಗುವಾಗ 2-3 ಕಿಲೋಮೀಟರ್, ಇವತ್ತು ನಿನ್ನೆ ಸಂಜೆ ಮತ್ತೆ ಇವತ್ತು ಬೆಳಗ್ಗೆ ಎಲ್ಲ ಸ್ಕೂಟರ್ ಅಲ್ಲಿ, ಫೋರ್ ವೀಲರ್ ಅಲ್ಲಿ ಬಾಳೆದಿಂಡು, ಮಾಯಿನ ಸೊಪ್ಪು ಎಲ್ಲ ಕಾಣ್ತಾ ಇತ್ತು. ತುಂಬಾ ಖುಷಿ ಅನ್ನಿಸ್ತು,
0: ಆಚರಣೆ ಊರಲ್ಲೆಲ್ಲ ಇತ್ತು ಅಲ್ವಾ ಸರ್?
2: ಹೌದು ಮೇಡಮ್, ಇಷ್ಟು ಜನ ಆಚರಣೆ ಮಾಡ್ತಾರಲ್ಲ ಅಂತ ಖುಷಿ ಆಯ್ತು.
0: ಹೌದು ನೋಡಿ, ನಮ್ಮ ಆಚಾರ ನಮ್ಮ ಸಂಪ್ರದಾಯಗಳನ್ನ ನಾವ್ ಯಾವತ್ತೂ ಬಿಟ್ಕೊಡ್ಬಾರ್ದು, ಮುಂದುವರ್ಸಬೇಕು.
2: ಹೌದು ಹೌದು ಹೌದು ಮೇಡಮ್, ನಾನು ಕೂಡ ಇವತ್ತು ನಮ್ಮನೆಯಲ್ಲೂ ಈ ಮಧ್ಯಾಹ್ನ ಪೂಜೆ ಆಯ್ತು, ಇವಾಗ ಊಟ ಆಯ್ತು, ಹಾಗೆ ಕಾಲ್ ಮಾಡದೆ ಕಾಲ್ ಸಿಕ್ತು, ನೀವು ಮತ್ತೆ ಮಾಹಿತಿ ಕೊಟ್ರಲ್ಲ ಅದಕ್ಕೆ ಇನ್ನೂ ಸಂತೋಷ ಅನ್ನಿಸ್ತು ಮೇಡಮ್.
0: ಓಕೆ ಸರ್, ಈಗ ಇವತ್ತು ಹಬ್ಬ ಆಯ್ತು ಅಂತ ಹೇಳಿದ್ರಿ, ಹಬ್ಬದ ಊಟ ಏನಿತ್ತು ಸರ್?
2: ಮೇಡಮ್, ಹಬ್ಬದ ಊಟ ಹೋಳಿಗೆ ಇತ್ತು.
0: ನಮ್ನೆಲ್ಲ ಕರೀಲೇ ಇಲ್ವಲ್ಲ?
2: ಇಲ್ಲ, ಅದು ನೆನಪಿಗೆ ಬರ್ಲಿಲ್ಲ ಮೇಡಮ್, ಬನ್ನಿ ಸಂಜೆ.
0: ಕಾಲ್ ಮಾಡೋದ್ ನೆನಪಿಗೆ ಬರುತ್ತೆ, ಆದ್ರೆ ಊಟ ಕರಿಬೇಕಂತ ನೆನಪಾಗಲ್ಲ.
2: ಕರಿತೀವಿ ಬನ್ನಿ, ಪರವಾಗಿಲ್ಲ,
0: ನಾವೇ ಕರೆಸ್ಕೋಬೇಕಿರ್ಲಿ ಬಿಡಿ ಸರ್, ನಮ್ಮನೇಲಿ ಹೋಳಿಗೆ ಇದೆ, ನಾವು ತಿನ್ಕೊಳ್ತೀವಿ.
2: ಇಲ್ಲ, ನಾನೇ ಬರ್ತೀನಿ ತಗೊಳ್ಳಿ, ನಿಮ್ಮನೆ ಹೋಳಿಗೆ ತಿನ್ನಕ್ಕೆ.
0: ಇದು ಬುದ್ಧಿವಂತರ ಲಕ್ಷಣ ಸರ್. ಓಕೆ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಭಕ್ತಿ ಪ್ರಧಾನ ಸಿನಿಮಾಗಳ ಬಗ್ಗೆ ಮಾತನಾಡ್ತಿದ್ವಿ.
2: ಹೌದು ಮೇಡಮ್, ನಾವು ಚಿಕ್ಕವರಿದ್ದಾಗ, ಈಗ ಕಡಿಮೆ ಆಗಿದೆ ಭಕ್ತಿ ಪ್ರಧಾನ ಪಿಕ್ಚರ್ ಬರೋದು.
0: ಸೊ ನಿಮ್ಮ ನೆಚ್ಚಿನ ಕನ್ನಡ ಭಕ್ತಿ ಪ್ರಧಾನ ಸಿನಿಮಾ ಯಾವ್ದು ಸರ್?
2: ಮೇಡಮ್, ನಾನು ಈಗ ಚಿಕ್ಕದಲ್ಲಿ ನೋಡಿದ್ದು ಒಂದು ಅಥವಾ 2 ಕಿಲೋಮೀಟರ್ ಚಿಕ್ಕದಾಗ ಹೇಳ್ತೀನಿ. ನಾನು ಪ್ರೈಮರಿ ಸ್ಕೂಲ್ ಅಲ್ಲಿ ಇದ್ದಾಗ ಬೇಡರ ಕಣ್ಣಪ್ಪ ಪಿಕ್ಚರ್ ನೋಡಿದ್ದೆ, ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಮೊದಲನೇ ಚಲನಚಿತ್ರ.
0: ಓ ಸೂಪರ್,
2: ತುಂಬಾ ಚೆನ್ನಾಗಿತ್ತು, ಸ್ವಲ್ಪ ಓಲ್ಡ್ ಟೈಪ್ ಇತ್ತು ಅದು. ಅದ್ರಲ್ಲಿ ನಾವು ಚಿಕ್ಕವ್ರು ಬೇರೆ ಇದ್ವ, ನಾವು

0: ತುಂಬಾ ಅತ್ತೆ ಬಿಟ್ಟಿದ್ದೆ ರಾಜ್ಕುಮಾರ್ ಕಣ್ ಕಿತ್ತೊಟ್ಬಿಟ್ನಲ್ಲ ಶಿವನ್ಗೆ ಅಂತ.
1: ಓಹೋ,
0: ಶಿವಪ್ಪ ಕಾಯೋ ತಂದೆ ಮೂರು ಲೋಕ ಸ್ವಾಮಿ ದೇವ ಹಸಿವೆಯನ್ನು ತಾಳಲಾರೆ ಕಾಪಾಡೆಯ ಅಂತ ಆಡೇಳಿ ಕಣ್ ಅವಾಗ ನಮಗೆ ಚಿಕ್ಕ ಮಕ್ಕಳು ಇದ್ದಾಗ ಅದ್ ನಿಜ ಅನ್ನಿಸ್ತಿತ್ತು ಮೇಡಮ್.
1: ಓಕೆ,
0: ಆಮೇಲೆ ಇನ್ನೊಂದ್ ಪಿಕ್ಚರ್ ಇದ್ದು ಭಕ್ತ ಕುಂಬಾರದಲ್ಲಿ,
1: ಓಹೋ ಭಕ್ತ
0: ಆ ಬಾಗಿಲನ್ನು ತೆರೆಯೋ ಸೇವೆಯನ್ನು ಕೊಡೋ ಹರಿಯ ಹಾಡೇಳ್ತಾನಲ್ಲ, ಅಯ್ಯೋ ಬಾಗ್ಲು ಹೆಂಗ್ ತಿರ್ಕೊಂಡ್ಬಿಡ್ತು ಅಂತಿದ್ವಿ. ಅದಕ್ಕಿಂತನು ಬೇಜಾರಾಗಿತ್ತು ಅವನು ವಿಠಲ ವಿಠಲ ವಿಠಲ ಅಂತ ಭಜನೆ ಮಾಡ್ತಾ ಮಗು ತುಳಿದು ಬಿಡ್ತಾನೆ ನೋಡಿ ಮಣ್ಣಲ್ಲಿ, ಅಯ್ಯೋ ಮಗು ಸತ್ಯ ಹೋಯ್ತು ಅಂತ ದುಃಖ ಪಡ್ತಿದ್ವಿ. ಆದ್ರೆ ಚಿಕ್ಕವರಿದ್ವಲ್ಲ ಅವಾಗ ಅನ್ನಿಸ್ತಿತ್ತು. ಮತ್ತೆ ಆ ಹಳೆ ಪಿಕ್ಚರ್ಗಳನ್ನ ಅದೇ ಇದು ಏನ್ ಹೇಳ್ತಾರೆ ಈ ನಮ್ಮ ಪೌರಾಣಿಕ ಕತೆ ಆಧಾರಿತ ಚಲನಚಿತ್ರಗಳನ್ನ ನೋಡಿದಾಗ ನಮಗೆ ನಮ್ಮ ಕಲೆ ಸಂಸ್ಕೃತಿ ಭಕ್ತಿ ದೇವರ ಬಗ್ಗೆ ಮಾಹಿತಿ ಸಿಕ್ತಿತ್ತು, ಮತ್ತೆ ಸಂತೋಷನೂ ಆಗ್ತಿತ್ತು ಮೇಡಮ್. ಆದ್ರೆ ಇತ್ತೀಚೆಗೆ ಪೌರಾಣಿಕ ಚಿತ್ರಗಳು ಕಡಿಮೆ ಆಗಿದಾವೆ.
1: ಖಂಡಿತ ಖಂಡಿತ ಸರ್,
0: ಅದೇ ಏನೇ ಇದ್ರು ಹಳೆ ಚಿತ್ರಗಳನ್ನ ನೋಡಿದ್ದು ಇವತ್ತಿಗೂ ಸಹ ನಾವು ನೆನಪನ್ನ
1: ಮರೆಯೋದು. ಓಲ್ಡ್ ಈಸ್ ಗೋಲ್ಡ್ ಅಂತ.
0: ಹಾ, ಓಲ್ಡ್ ಈಸ್ ಆಲ್ವೇಸ್ ಗೋಲ್ಡ್ ಮೇಡಮ್. ಹೌದೌದು.
1: ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿ, ಒಳ್ಳೆ ಮಾಹಿತಿ.
0: ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು.
1: ಓಕೆ, ಎಸ್, ನೆಕ್ಸ್ಟ್ ಕಾಲರ್ ಹೇಳಿದರೆ ಯಾರು ಎಲ್ಲಿಂದ ಕರೆ ಮಾಡಿದರೆ ಕೇಳುವ. ಹಲೋ ಹಲೋ, ಓಕೆ ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ
2: ನಮಸ್ತೆ ಮೇಡಮ್.
1: ಹಲೋ ನಮಸ್ತೆ ರೀ ಸರ್. ನಾವು ಚಲೋ ಇದೀವ್ರಿ, ನೀವ್ ಹೇಗಿದ್ದೀರಿ?
2: ನಾವು ಚಲೋ ಇದ್ದೀವಿ ನೋಡ್ರಿ ಮೇಡಮ್.
1: ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು.
2: ನಮಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಮೇಡಮ್.
1: ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ನಿಮ್ ಕಡೆ ಹಬ್ಬ ಮಾಡ್ತಾರೇನ್ರಿ?
2: ನಮ್ ಕಡೆ ಮಾಡ್ತಾರೆ ಮೇಡಮ್, ಆದ್ರೆ ಲಾಸ್ಟ್ ಐದನೇ ಶುಕ್ರವಾರ ಮಾಡ್ತಾರೆ ಮೇಡಮ್. ಐದು ಶುಕ್ರವಾರ ಬಂದವ್ರಿ ಸಲ.
1: ಅದೇ ಒಂದೊಂದ್ ಕಡೆ ಒಂದೊಂದ್ ರೀತಿಯ ಆಚರಣೆ ಇರುತ್ತೆ. ನಿಮ್ ಕಡೆ ಐದನೇ ಶುಕ್ರವಾರ ಆಚರಿಸ್ತಾರೆ?
2: ಐದನೇ ಶುಕ್ರವಾರ ಮೇಡಮ್ ಲಾಸ್ಟ್ ಶುಕ್ರವಾರ ಆಚರ ಅಲ್ಲ ಮಾಡ್ತಾರೆ ಮೇಡಮ್ ಈಗ ಎಲ್ಲ.
1: ಓಕೆ,
2: ಆದ್ರೆ ಪ್ರತಿ ಶುಕ್ರವಾರ ದಿನ ಸಾಯಂಕಾಲ ಸ್ವಲ್ಪ ಏನಾರ ಅವ್ರಿಗೆ ಅರಿಶಿನ ಕುಡುದು, ಕುಂಕುಮ ಕುಡುದು, ಬಳೆ ಕುಡುದು ಕಾರ್ಯಕ್ರಮ ಮಾಡ್ತಾರೋ. ಆದ್ರೆ ಐದನೇ ಸೋಮವಾರ ಅಂತೂ ದೊಡ್ಡ ವಿಜೃಂಭಣೆಯಿಂದ ಮಾಡಿಬಿಡ್ತಾರೆ ಮೇಡಮ್.
1: ಸೂಪರ್ ಸೂಪರ್ ಸರ್. ಸರ್, ಅದೇ ಖುಷಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಕ್ತಿ ಪ್ರಧಾನ ಸಿನಿಮಾಗಳ ಬಗ್ಗೆ ಮಾತನಾಡ್ತಿದ್ವಿ. ಆಯ್ತಾ,
2: ಭಕ್ತಿ ಪ್ರಧಾನ
1: ಕನ್ನಡದಲ್ಲಿ ಸಾಕಷ್ಟು ಭಕ್ತಿ ಪ್ರಧಾನ ಸಿನಿಮಾಗಳಿದೆ.
2: ನಮಗೆ
1: ಇಷ್ಟ ಆದಂತ ಸಿನಿಮಾ ಯಾವ್ದು?
2: ನಮಗ್ ಬಹಳ ಹಳೆ ಸಿನಿಮಾ ಮೇಡಮ್, ಅದು ಮೂರುವರಿ ವಾಚನೆಗಳು ಅಂತ ಹೇಳಿ. ಮೂರುವರಿ ವಜ್ರಗಳು ಅಂತ ಹೇಳಿ ಮೇಡಮ್, ಅದು ಬಹಳ ಹಳೆ ಸಿನಿಮಾ ಮೇಡಮ್, ಬ್ಲಾಕ್ ಅಂಡ್ ವೈಟ್. ಅದು
1: ಮೂರುವರೆ ವಜ್ರಗಳು.
2: ಮೂರುವರೆ ವಜ್ರಗಳು ಮೇಡಮ್.
1: ಓಕೆ,
2: ಅದನ್ನ ರಾಜ್ಕುಮಾರ್ ಅವ್ರು ಮಾಡ್ಯಾರ ಮೇಡಮ್.
1: ಓಕೆ,
2: ನಾರಾಯಣ ಪಾತ್ರ ಅವರು ಮಾಡ್ಯಾರು, ಕೃಷ್ಣನ್ ಪಾತ್ರ ಅವರು ಮಾಡಿದಾರೆ.
1: ನಾರಾಯಣ ಮುರಿಗಳ ಪಾತ್ರ ಹಾಗೆ ಕೃಷ್ಣನ ಪಾತ್ರ ಕೂಡ ಅವರೇ ಮಾಡಿದ್ದಾರೆ.
2: ಎರಡು ಅವರು ಮಾಡಿದ್ದಾರೆ ಮೇಡಮ್. ಆದ್ರೆ ಅದರಲ್ಲಿ ಒಂದು ವಿಶೇಷ ಏನ್ ಮೇಡಮ್, ಅದು ಕೃಷ್ಣ ಮತ್ತು ನಾರದ ಇಬ್ರು ವೈರಿಗಳಿದ್ದಂಗೆ ಮೇಡಮ್. ಅವ್ರ ಲೆಕ್ಕಲೆ ಒಂದೊಂದು ನೋಡಿದ್ರೆ,
1: ಓಹೋ
2: ಇವ ಪತ್ರಕರ್ತ ಮೇಡಮ್. ಯಾವತ್ತು ಇಲ್ಲಿದ ಅಲ್ಲಿ ಹೇಳೋದು, ಅಲ್ಲಿದ ಇಲ್ಲಿ ಹೇಳೋದು.
1: ಯಾರು? ನಾರದ ಮುನಿಗಳ.
2: ನಾರದ ಮುನಿಗಳು ಸತ್ಯಭಾಮಗೊಂದು ಹೇಳ್ತಾನ, ರುಕ್ಮಿಣಿಗೊಂದು ಹೇಳ್ತಾನ, ಹೋಗಿ ಅಲ್ಲಿ.
1: ಹೌದೌದು,
2: ಇಬ್ರಿ ಜಗಳ ಆಡ್ತಾನೆ ಮೇಡಮ್. ಮತ್ತೆ ನಾವು ಅವ್ರ ಲಕ್ಷ್ಮಿ ಅಂತ ನಾವು ಕರಿತೇವೆ. ಇದು ಎಂತ ಅರ್ಥ ನೋಡ್ರಿ ಮೇಡಮ್, ನೀವು ಒಂದು ವಿಚಾರ
1: ಮಾಡ್ಬೇಕಾದ್ರೆ ಸರ್.
2: ಅಲ್ಲರಿ, ನಾಳ ಈಗ ನೋಡ್ತೀವಿ ನಮ್ಮ ಪೂರ್ತಿ ಪ್ರಪಂಚನೇ ಮೇಡಮ್. ಅದೆಲ್ಲಾನು ಒಟ್ಟು ನಾವ್ ಏನ್ ನಡೀತೈತಲ್ಲ, ಅದು ಪ್ರಪಂಚದ ಏನ್ ನಡೀತೈತೆ ಎಂಬುದ ಅದು ತೋರ್ಸಕ್ ಮೇಡಮ್ ಭಾಗವತ ಪೂರ್ತಿ.
1: ಹೌದ್ ಸರ್.
2: ಹಾ, ಅಂತ ಸಿನಿಮಾ ಮೇಡಮ್ ಅದು ನೋಡ್ರಿ ನೀವು. ಇಟ್ಟು ಭಗವದ್ಗೀತೆ ಏನ್ ನಗುವುದಿಲ್ಲ ಮೇಡಮ್. ಅದು
1: ನಿಜ ನಿಜ ಸರ್.
2: ಅದು ಮೂರ್ ತಾಸಿನ ಇಡೀ ಭಗವದ್ಗೀತೆ ಏನೈತೆ ಎಂಬುದ ಹೇಳ್ಬಿಡ್ತಾರ್ರಿ ಅದ್ರಾಗ.
1: ವಾವ್, ಹಾಗಿದ್ರೆ ನಾನು ಇವತ್ತು ಈ ಸಿನಿಮಾ ನೋಡ್ತೀನಿ ಸರ್. ಮೂರುವರೆ ವಜ್ರಗಳು ಅಲ್ವಾ? ಕೇಳಿಸ್ಕೊಳ್ತಾ ಇದಾರೆ ಅನ್ಸುತ್ತೆ. ಶಿವಶರಣ್ ಸರ್ ಹೇಳ್ತಿದಾರೆ ಮೂರುವರೆ ವಜ್ರಗಳು ತುಂಬಾ ಚೆನ್ನಾಗಿದೆಯಂತೆ. ಕೃಷ್ಣ ಹಾಗೆ ನಾರದ ಮುನಿಗೆ ಸಂಬಂಧಪಟ್ಟಂತ ಸಿನಿಮಾ, ಭಗವದ್ಗೀತೆಯನ್ನ ಸಾರುವಂತ ಸಿನಿಮಾ.
2: ಓಕೆ
1: ಓಕೆ ಸರ್. ಸೊ ಒಂದು ಒಳ್ಳೆ ಸಿನಿಮಾದ ಬಗ್ಗೆ ಮಾಹಿತಿನ ಹಂಚ್ಕೊಂಡ್ರಿ. ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ.
2: ಧನ್ಯವಾದ ಮೇಡಮ್. ಧನ್ಯವಾದ ಮೇಡಮ್.
1: ಓಕೆ, ಎಸ್, ನಮ್ಗೆ ಎಷ್ಟು ಸಿನಿಮಾಗಳು ಗೊತ್ತೇ ಇರಲ್ಲ. ನಾನು ಅನ್ಕೊಂಡಿದ್ದೆ ಶಿವಶರಣ್ ಸರ್ ಹೇಳಿದ್ದು ಮೂರುವರೆ ವಜ್ರಗಳು ಅಂತ. ಇವತ್ತು ನೋಡಿ ಸಿನಿಮಾವನ್ನ ನೋಡಬೇಕು ಅಂತ ಅನಿಸ್ತದೆ, ನಿಮಗೂ ಕೂಡ ಅನಿಸ್ತಾ ಇದೆಯಾ? ಹಾಗೆ ನೀವು ಇಷ್ಟಪಟ್ಟಂತಹ ಭಕ್ತಿ ಪ್ರಧಾನ ಸಿನಿಮಾ ಯಾವುದು, ಇದ್ರ ಬಗ್ಗೆ ಎಲ್ಲ ನೀವು ಮಾತನಾಡಬೇಕು ಅಂದ್ರೆ ನಮ್ಮ ಸಂಖ್ಯೆ 9686962729 ಈ ಸಂಖ್ಯೆಗೆ ಕರೆ ಮಾಡಿ ಮಾತನಾಡಬಹುದು. ಆದರೆ ಮಾತುಕತೆ ಮುಂದುವರ್ಸೋಕ್ಕೂ ಮೊದಲು ಸಿನಿ ಕಹಾನಿ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ತಗೊಳ್ಳುವ ಸಮಯ ಬಂದಿದೆ. ಸೊ ಲಾಸ್ಟ್ ವೀಕ್ ಬ್ರೇಕ್ ನೀವು ಕೇಳ್ತಾ ಇರೋದು ಸಿನಿ ಕಹಾನಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ, ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಮನೆಯಲ್ಲಿರುವ ಪ್ರತಿಯೊಂದು ಹೆಣ್ಣಿನ ನಗು ಆ ಮನೆಯ ನಿಜವಾದ ಶ್ರೀಮಂತಿಕೆ. ಈ ವರ ಮಹಾಲಕ್ಷ್ಮಿ ಹಬ್ಬ ಪ್ರತಿಯೊಂದು ಕುಟುಂಬಕ್ಕೂ ಸಂತೋಷ, ಸಮೃದ್ಧಿ ಮತ್ತು ನೆಮ್ಮದಿ ತರಲಿ ಎಂದು ಆಶಿಸುವವರು ಮೈಸೂರಿನ ಸಿಹಿ

0: ಮಹಾಲಕ್ಷ್ಮಿ ಸ್ವೀಟ್ಸ್ ಸರ್ವರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ.
2: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
4: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
2: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
4: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸಿನಿ ಕಹಾನಿ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ RJ ಅರ್ಪಿತಾ. ಕೇಳುಗರೆ, ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಸಿನಿಮಾಗಳ ಬಗ್ಗೆ ಮಾತಾಡಬೇಕು. ವಿಶೇಷವಾಗಿ ಭಕ್ತಿ ಪ್ರಧಾನ ಸಿನಿಮಾಗಳ ಬಗ್ಗೆ ಮಾತಾದರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಯಾಕಪ್ಪ ಅಂದರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಭಕ್ತಿ ಪ್ರಧಾನ ಚಿತ್ರಗಳು ಸಾಕಷ್ಟಿದೆ. ಈಗ ದೇವಾನುದೇವತೆಗಳ ಲೀಲೆಗಳಿರ್ಬೋದು, ಸಂತರ ಜೀವನ ಚರಿತ್ರೆ ಇರ್ಬೋದು, ಹಾಗೆ ಪೌರಾಣಿಕ ಕಥೆಗಳನ್ನು ಆಧರಿಸಿ ನಿರ್ಮಿಸಲ್ಪಟ್ಟಂತಹ ಚಿತ್ರಗಳು ಸಾಕಷ್ಟಿದೆ ಅಲ್ವಾ? ಇನ್ನು ಕನ್ನಡ ಸಿನಿಮಾದ ಇತಿಹಾಸದಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದಂತಹ ಕೆಲವು ಸಿನಿಮಾಗಳ ಪೈಕಿಯಲ್ಲಿ ಈಗ ಭಕ್ತ ಪ್ರಹ್ಲಾದ ಇರ್ಬೋದು, ಜೊತೆಗೆ ಭಕ್ತ ಕನಕದಾಸ, ಸತ್ಯ ಹರಿಶ್ಚಂದ್ರ, ಶ್ರೀ ಪುರಂದರದಾಸರು, ಇನ್ನು ಗಂಗೆ ಗೌರಿ, ಭಕ್ತ ಸಿರಿಯಾಳ, ಶಿವಲೀಲೆ, ಹೀಗೆ ಸಾಕಷ್ಟು ಸಿನಿಮಾಗಳು ಇದೆ ಅಲ್ವಾ? ಈ ಎಲ್ಲ ಸಿನಿಮಾಗಳ ಪೈಕಿಲಿ ನಿಮಗೆ ಇಷ್ಟ ಆದಂಥ, ನೀವು ಇಷ್ಟಪಟ್ಟಂಥ ಭಕ್ತಿ ಪ್ರಧಾನ ಸಿನಿಮಾ ಯಾವುದು ಅಂತ ನೀವು ನನ್ನೊಟ್ಟಿಗೆ ಮಾತಾಡ್ಬೋದು. ಸೊ ಕರೆ ಮಾಡಿ ಮಾತನಾಡಬೇಕಾಗಿರುವಂಥ ಸಂಖ್ಯೆ 9686096279. ಸೊ ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಯಾರು, ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳುವ. ಹಲೋ
7: ಅರ್ಪಿತಾ ಮೇಡಮ್ ಅವರಿಗೆ ಶುಭ ಸಂಜೆ ನಮಸ್ಕಾರಗಳು.
6: ಶುಭ ಸಂಜೆ, ನಮಸ್ಕಾರ ಸರ್, ಹೇಗಿದ್ದೀರಾ?
7: ನಾವು ಚೆನ್ನಾಗಿದ್ದೀವಿ ಮೇಡಮ್, ತಾವು ಚೆನ್ನಾಗಿದ್ದೀರಿ?
6: ನಾನು ಕೂಡ ಚೆನ್ನಾಗಿದ್ದೀನಿ ಸರ್.
7: ರಾಯಚೂರಿನಿಂದ ಭೀಮನಗೌಡ ಪಾಟೀಲ್ ಮೇಡಮ್.
6: ಓಕೆ, ಭೀಮನಗೌಡ ಪಾಟೀಲ್ ಅವರೇ, ತುಂಬಾ ದಿನ ಆಯ್ತು ನಿಮ್ಮೊಟ್ಟಿಗೆ ಮಾತಾಡಿ.
7: ಹೌದೌದ್ರಿ, ನಾವೇ ಸ್ವಲ್ಪ ಕರೆ ಮಾಡ್ತಾ ಇಲ್ಲ ಮೇಡಮ್.
6: ಹೌದೇನು?
7: ಹೌದ್ರಿ,
6: ಕಾರ್ಯಕ್ರಮ
7: ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮೇಡಮ್.
6: ಸ್ನೇಹಿತರಿಗೂ, ನಿಮಗೂ, ನಿಮ್ಮ ಕುಟುಂಬದವರಿಗೂ ರೇಡಿಯೋ ಶಿವಮೊಗ್ಗದ ಪರವಾಗಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು.
7: ಓಕೆ ಮೇಡಮ್, ಧನ್ಯವಾದಗಳು.
6: ಸರಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಕ್ತಿ ಪ್ರಧಾನ ಸಿನಿಮಾಗಳ ಬಗ್ಗೆ ಮಾತನಾಡ್ತಾ ಇದ್ದೆ.
7: ಹೌದು ಮೇಡಮ್.
6: ಸೊ ಈಗ ಹೇಳಿ, ನಿಮ್ಮ ನೆಚ್ಚಿನ ಭಕ್ತಿ ಪ್ರಧಾನ ಸಿನಿಮಾ ಯಾವುದು ಸರ್?
7: ನಮ್ಮದು ಬಬ್ರುವಾಹನ ಸರ್ ಮೇಡಮ್.
6: ಅರೇ, ಬಬ್ರುವಾಹನ?
7: ಹಾ ಮೇಡಮ್.
6: ಓ,
7: ನಾವು ಚಿಕ್ಕವರಿದ್ದಾಗ ನೋಡಿದ್ದೆ ಮೇಡಮ್ ಥಿಯೇಟರ್ಗೆ ಹೋಗಿ. ಬಬ್ರುವಾಹನ ನೋಡ್ರಿ, ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಮೂರು ಪಾತ್ರಗಳನ್ನು ಮಾಡಿದ್ದಾರೆ ಮೇಡಮ್.
6: ಹೌದ್ ಹೌದ್ ಸರ್.
7: ಒಂದು ಅರ್ಜುನ ಪಾತ್ರ ಮಾಡಿದ್ದಾರೆ, ಆಮೇಲೆ ಒಂದು ಇನ್ನೊಂದು ಪಾತ್ರ ಯಾವ್ದು ಮಾಡಿದ್ದಾರೆ ಮೇಡಮ್? ಅದರಲ್ಲಿ ಒಂದು ಯುದ್ಧ ಮಾಡೋ ಹೊತ್ತಿನಾಗ ಒಂದು ಹಾಡು ಆಯ್ತು ನೋಡಿ ಮೇಡಮ್, ಶ್ಲೋಕ
6: ಯಾರು ತಿಳಿಯರು ನಿನ್ನ ಭುಜಬಲದ
7: ಪರಾಕ್ರಮ ಅಂತ ಹೇಳಿ, ಒಂದು ಶ್ಲೋಕ ಮಾತ್ರ ತುಂಬಾ ಇಷ್ಟ ಮೇಡಮ್ ನಮ್ ಕೇಳಕ್ಕೆ. ಅವಾಗ ನಾವು ಚಿಕ್ಕವರಿದ್ದಾಗ ಸಾರಿ ಸಾರಿ ನೋಡ್ತಾ ಇದ್ವಿ, ಒಂದ್ ಸಲ ನೋಡಿದ್ರೆ ಇನ್ನೊಂದ್ಸಲ ನೋಡ್ಬೇಕೆಂಬ ಆಸೆ ಆಗ್ತದ್ರಿ.
6: ಪೌರಾಣಿಕ ನಾಟಕ.
7: ಹಾ ಮೇಡಮ್, ಅದು ಒಂದು ಪೌರಾಣಿಕ ಸಿನಿಮಾ ಮೇಡಮ್.
6: ಓಕೆ,
7: ಹೌದು ಮೇಡಮ್. ಹಾಗಾಗಿ ತುಂಬಾನೇ ಇಷ್ಟ. ಇವತ್ತು
6: ನಾನು ನಿಮಗೆ ಕೇಳ್ತಾ ಇರೋದು ಭಕ್ತಿ ಪ್ರಧಾನ ಸಿನಿಮಾ, ನೀವು ಯಾಕೆ ಪೌರಾಣಿಕ ಸಿನಿಮಾದ ಬಗ್ಗೆ ಮಾತಾಡ್ತಿದ್ದೀರಾ?
7: ಇಲ್ಲ ಮೇಡಮ್, ಅದು ಸಿನಿಮಾ ಇರೋದು ಪೌರಾಣಿಕ ಸಿನಿಮಾದ ಐತಿ ಮೇಡಮ್.
6: ಸೊ ನಿಮಗೆ
7: ಹಂಗಾಗಿ
6: ಬಬ್ರುವಾಹನ ಸಿನಿಮಾ ಇಷ್ಟ ಆಗತ್ತೆ.
7: ಹಾ ಮೇಡಮ್, ಆಮೇಲೆ ಇನ್ನೊಂದು ಭಕ್ತಿ, ಇದು ಭಕ್ತ ಪ್ರಹ್ಲಾದ.
6: ಭಕ್ತ ಪ್ರಹ್ಲಾದ್
7: ಅದರಲ್ಲಿ
6: ಪುನೀತ್ ರಾಜ್ಕುಮಾರ್ ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ.
7: ಹೌದೌದ್ರಿ, ತುಂಬಾ ಅದೊಂದು ನೋಡ್ಬೇಕಂತ ಸಿನಿಮಾ, ಭಾರಿ ಸಿನಿಮಾ ಐತ್ರಿ ಮೇಡಮ್ ಅದು. ಎಷ್ಟು ನೋಡಿದ್ರು ಕೂಡ ಅದು ಡಬಲ್ ಪಾರ್ಟಿ ಮಾಡಿರ್ತಾರ ಮೇಡಮ್. ಆ ಮನೆಯಲ್ಲಿ ಅದು ಒಂದು ಹಾಡು ಇದೆ ನೋಡಮ್, ಅಲ್ಲಿ ಬದಲಿ ಆಗ್ತಾರಲ್ರಿ ಮೇಡಮ್.
6: ಅದ್ರಲ್ಲಿ ಡಬಲ್ ಆಕ್ಟಿಂಗ್ ಇಲ್ಲ ಸರ್, ಭಕ್ತ ಪ್ರಹ್ಲಾದದಲ್ಲಿ ಸಿಂಗಲ್ ಅಷ್ಟೇ ಇರೋದು.

0: ಹೌದೇನ್ರಿ?
1: ಅದಲಿ ಬದಲಿ ಆಗದು ಎರಡು ನಕ್ಷತ್ರಗಳು ಸಿನಿಮಾ.
0: ಎರಡು ನಕ್ಷತ್ರ ಹೌದ್ರಿ.
1: ಹೌದು, ಈ ಭಕ್ತ ಪ್ರಹ್ಲಾದ ಸಿನಿಮಾದಲ್ಲಿ ಒಬ್ಬರೇ ಆಕ್ಟ್ ಮಾಡಿರೋದು, ಪುನೀತ್ ರಾಜ್ಕುಮಾರ್ ಸಿಂಗಲ್ ಆಕ್ಟ್. ಓಕೆ ಓಕೆ ಸರ್, ಧನ್ಯವಾದಗಳು ಕರೆ ಮಾಡಿದಕ್ಕೆ.
0: ಓಕೆ
1: ಮೇಡಮ್, ಧನ್ಯವಾದಗಳು. ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ, ಯಾರು ಇಲ್ಲಿಂದ ಕರೆ ಮಾಡಿದಾರೆ ಕೇಳುವ. ಹಲೋ
2: ಹಲೋ
1: ನಮಸ್ತೆ.
2: ಹಲೋ ಮೇಡಮ್ ಅರೆ, ನಮಸ್ಕಾರ.
1: ಹಲೋ ಸರ, ನಮಸ್ಕಾರ ರೀ.
2: ನಮಸ್ಕಾರ ರೀ ಮೇಡಮ್ ಅರೆ.
1: ಹಬ್ಬ ಜೋರೇನ್ರಿ?
2: ಹೂನ್ರಿ ಮೇಡಮ್ ಅರೆ, ಕಾರ್ಯಕ್ರಮ ಮುಗಿದ್ಮೇಲೆ ನಮ್ಮ ಮನೆಗೆ ಹಬ್ಬದ ಊಟಕ್ಕೆ ಬನ್ರಿ ಮೇಡಮ್ ಅರೆ.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ನಿಮ್ಮ ಒಂದು ಅಭಿಮಾನಕ್ಕೆ ನಮ್ಮ ಕಡೆಯಿಂದ ಅಭಿನಂದನೆಗಳು. ಖುಷಿ ಆಯ್ತು.
2: ಬಹಳ ದೂರ ಏನಿಲ್ರಿ, ಹತ್ರದಲ್ಲೇ ಇದಾವ್ರಿ.
1: ಹೌದೇನು?
2: ಹೂನ್ರಿ.
1: ಆಯ್ತು ಸರ್, ಬರ್ತೀವಿ ಸರ್. ಏನ್ ಮಾಡಿದೀರಾ ಹಬ್ಬದ ಊಟ?
2: ಹಬ್ಬದ ಊಟ ಇವತ್ತು ಪಾಯಸ, ಚಿತ್ರಾನ್ನ.
1: ಪಾಯಸ, ಚಿತ್ರಾನ್ನ,
2: ಅನ್ನ ಸಾಂಬಾರು.
1: ಅನ್ನ ಸಾಂಬಾರು, ಆಮೇಲೆ
2: ಆಮೇಲೆ ನೆಂಚ್ಕೊಳಕ್ಕೆ ಮತ್ತೆ ನೀರುಳ್ಳಿ ಬೋಂಡ,
1: ಹಪ್ಪಳ,
2: ಸಂಡಿಗೆ, ಉಪ್ಪಿನಕಾಯಿ.
1: ಸಿಕ್ಕಾಪಟ್ಟೆ ವೆರೈಟಿ ಇದೆ ಸರ್, ನೋಡೋಣ. ಕಾರ್ಯಕ್ರಮ ಮುಗಿಸಿ ಪ್ರಯತ್ನ ಮಾಡ್ತೀವಿ. ಆಯ್ತಾ?
2: ಪ್ರಯತ್ನ ಅಲ್ಲ ಮೇಡಮ್ ಅರೆ, ಬನ್ರಿ.
1: ಆಯ್ತು ಸರ್, ಬರುವ. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಭಕ್ತಿ ಪ್ರಧಾನ ಸಿನಿಮಾಗಳ ಬಗ್ಗೆ ಮಾತನಾಡ್ತಿದ್ದೆ.
2: ಹೌದು ಮೇಡಮ್ ಅರೆ, ಮೊದಲನೇದಾಗಿ 90.8 FM ಶಿವಮೊಗ್ಗ ತಂಡದವರಿಗೂ ಮತ್ತು ಸಮಸ್ತ ಎಲ್ಲ ರೇಡಿಯೋ ಕೇಳಗರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು.
1: ಖಂಡಿತ, ರೇಡಿಯೋ ಶಿವಮೊಗ್ಗ 90.8 FM ಕಡೆಯಿಂದ ನಿಮಗೂ ನಿಮ್ಮ ಕುಟುಂಬದವರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು.
2: ಖಂಡಿತ ಮೇಡಮ್ ಅರೆ, ಯಾಕಂದ್ರೆ ನೀವು ಮೊದಲನೇದಾಗಿ ಪ್ರಸಾರ ಮಾಡಿದ ಗೀತೆ ಇದೆಯಲ್ಲ, ಚಿತ್ರಮ್ಮನ ಅವ್ರು ಭಕ್ತಿಪೂರ್ವಕವಾಗಿ ಹಾಡಿರೋ ಹಾಡು ಇದೆಯಲ್ಲ ಬಾರಮ್ಮ ಅಂತಂದೇಳಿ, ಆ ಹಾಡು ಅದ್ ಮುಗಿದ್ರೆ ಎಷ್ಟು ಬೇಗ ಮುಗೀತಲ್ಲ ಅನ್ಸುತ್ತೆ ಮೇಡಮ್ ಅರೆ, ಅಷ್ಟು ಸುಮಧುರವಾದ ಹಾಡು ಕಂಡ್ರೆ, ಅದು ಕೇಳ್ತಾ ಇದ್ರೆ ಇನ್ನು ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ ಮೇಡಮ್ ಅರೆ, ಅಷ್ಟು ಚೆನ್ನಾಗಿದೆ.
1: ಹಾಗಾಗಿ ನಮ್ಮ ರೇಡಿಯೋ ಶಿವಮೊಗ್ಗದ ಕೇಳುಗರಿಗಾಗೇನೆ ಆ ಹಾಡನ್ನ ಪ್ರಸಾರ ಮಾಡಿತ್ತು, ಎಲ್ಲರೂ ಮನೆಯಲ್ಲೂ ಲಕ್ಷ್ಮಿ ಹೋಗ್ಲಿ ಅಂತ.
2: ಹಾಡಿನ ಮೂಲಕ ಎಲ್ಲರ ಮನೆಗೂ ಲಕ್ಷ್ಮಿ ಹೋಗ್ತಾ ಇವತ್ತು ಹೋಗುತ್ತೆ.
1: ಯಾರ್ಯಾರು ರೇಡಿಯೋ ಆನ್ ಮಾಡ್ಕೊಂಡಿರ್ತಾರೋ ಅವ್ರೆಲ್ಲರೂ ಮನೆಗೂ ಲಕ್ಷ್ಮಿ ಹೋಗಿರ್ತಾರೆ.
2: ಖಂಡಿತ
1: ಖಂಡಿತವಾಗ್ಲು.
2: ಲಕ್ಷ್ಮೀ ಪೂಜೆ ನನ್ ಮಗಳು ಬೆಳಗ್ಗೆನೆ ಬೇಗನೆ ಮಾಡ್ಬಿಟ್ಲೆ, ಇವತ್ತು ಒಂದು 6 ಗಂಟೆಗೆ ಬೆಳಗ್ಗೆ ಆಲೆ ಪೂಜೆನೆ ಆಗೋಗಿತ್ತು.
1: ಹೌದೌದು, ಇವತ್ತು ತುಂಬಾ ಒಳ್ಳೆ ಮುಹೂರ್ತಗಳಿತ್ತು,
2: ಹಂಗಾಗಿ ಬೆಳಗ್ಗೆನೆ ಬೇಗ ಮುಗಿಸಿದ್ರು. ಇರುತ್ತೆ ಸಂಜೆ ವರ್ಗೂನು ಇರುತ್ತೆ, ಒಟ್ಟು ಪೂಜೆ ಮಾತ್ರ ಬೆಳಗ್ಗೆನೆ ಮಾಡಿದ್ದು.
1: ಓಕೆ ಸರ್, ಈಗ ಭಕ್ತಿ ಪ್ರಧಾನ ಸಿನಿಮಾಗಳ ಬಗ್ಗೆ ನೀವು ಮಾತಾಡ್ಬೇಕು ಆಯ್ತಾ, ಯಾವ ಭಕ್ತಿ ಪ್ರಧಾನ ಸಿನಿಮಾದ ಬಗ್ಗೆ ಮಾತಾಡ್ತೀರಾ?
2: ಹೌದು ಮೇಡಮ್ ಅರೆ, ಭಕ್ತಿ ಪ್ರಧಾನವಾದ ಚಿತ್ರ ಅಂದ್ರೆ ನಮಗೆ ಇಷ್ಟವಾದ ಚಿತ್ರ ಕವಿರತ್ನ ಕಾಳಿದಾಸ ಚಿತ್ರದ್ದು. ಆ ಚಿತ್ರದಲ್ಲಿ ಮುಗ್ಧ ಮನಸ್ಸಿನ ರಾಜ್ಕುಮಾರ್ ಅವರು ಕಾಳಮ್ಮನ್ ದೇವಸ್ಥಾನಕ್ ಹೋಗಿ ನನಗೆ ವಿದ್ಯಾ ಬುದ್ಧಿ ಕೊಟ್ರನೆ ನಾನು ಹೋಗೋದು ಅಂತ ಹಠ ಮಾಡಿ ಅಲ್ಲೇ ಕುತ್ಕೊಂಡು,
1: ಹೌದು
2: ನಾನು ಹೋಗೋದಿಲ್ಲ, ನಾನು ವಿದ್ಯಾ ಬುದ್ಧಿ ಕೊಟ್ಟನೆ ಹೋಗೋದು ಅಂತಂದು ಹಠ ಹಿಡಿದು, ಆಮೇಲೆ ಆ ಒಂದು ದೇವತೆ ಒಂದು ಇದು ಒಂದು ತ್ರಿಶೂಲದಲ್ಲಿ ಆ ದೇವತೆ ಬಂದು ಆ ರಾಜ್ಕುಮಾರ್ ಅವರ ನ್ಯಾಲಿ ಓಂ ಅಂತ ಬರ್ದೆ, ಆಮೇಲೆ ಆ ರಾಜ್ಕುಮಾರ್ ಅವರಿಗೆ ಅವಾಗಿನಿಂದ ಮತ್ತೆ ಎಲ್ಲ ವಿದ್ಯಾ ಎಲ್ಲ ಇದಾಗುತ್ತೆ. ಅದು ನಮ್ಗೆ ತುಂಬಾ ಇಷ್ಟವಾದ ಒಂದು ದೃಶ್ಯ ಅಂತ ಹೇಳ್ಬೋದು ಮೇಡಮ್ ಅರೆ.
1: ನಿಜ ನಿಜ, ಸೊ ದೃಶ್ಯ ನೋಡುವಾಗ ತುಂಬಾ ಖುಷಿ ಆಗುತ್ತೆ, ಏನು ಬರ್ದೇ ಇರುವಂತಹ ವ್ಯಕ್ತಿಗೆ ಪಂಡಿತರಾಗಿ ಮಾಡ್ತಾರೆ ದೇವಿ.
2: ಹೌದು, ಅದ್ರಲ್ಲಿ ಬಹಳ ಮುಗ್ಧ ಮನಸ್ಸಿನಲ್ಲಿ ಪಾತ್ರ ಮಾಡಿರ್ತಾರೆ ಅವ್ರು, ಏನು ತಿಳಿಯೋದೇ ಇಲ್ಲ ಅನ್ಬೇಕು ಆ ತರ ಪಾತ್ರವನ್ನು ಮಾಡಿರ್ತಾರೆ. ಕಾಳಮ್ಮ ದೇವತೆ ಅವರಿಗೆ ಅವ್ರು ಕೇಳ್ಕೆಂದ್ರ ಇದಕ್ಕೆ ಒಂದು ಶಕ್ತಿಯಿಂದ ಒಂದು ವಿದ್ಯಾವನ್ನ ಬರೆದು ವಿದ್ಯಾ ಅವರಿಗೆ ಬರೋ ಹಾಗೆ ಮಾಡುತ್ತೆ, ಅದು ನನಗೆ ತುಂಬಾ ಖುಷಿ ಆಯ್ತು ಮೇಡಮ್ ಅರೆ.
1: ಸೂಪರ್ ಸರ್, ಒಂದು ಒಳ್ಳೆ ಸಿನಿಮಾದ ಬಗ್ಗೆ ಮಾತಾಡಿದ್ರೆ ನಿಮ್ಮೊಟ್ಟಿಗೆ ಮಾತಾಡಿ ನಮಿಗೂ ಅಷ್ಟೇ ಖುಷಿ ಆಯ್ತು. ಧನ್ಯವಾದಗಳು ಸರ್.
2: ಧನ್ಯವಾದಗಳು ಮೇಡಮ್ ಅರೆ, ಕಾರ್ಯಕ್ರಮ ಮುಗಿದ್ಮೇಲೆ ಬರೋದ್ ಮರಿಬೇಡ್ರಿ ಹಬ್ಬಕ್ಕೆ.
1: ಆಯ್ತು ಸರ್, ಬರುವ.
2: ಧನ್ಯವಾದಗಳು ಮೇಡಮ್ ಅರೆ, ನಮಸ್ಕಾರ.
1: ಓಕೆ ಎಸ್, ಚಿಕ್ಕಪ್ಪ ಅವರು ಕರೆ ಮಾಡಿ ಹಬ್ಬದ ಊಟ ಕರೀತಾ ಇದಾರೆ. ನೋಡೋಣ, ಕಾರ್ಯಕ್ರಮ ಮುಗಿದ ನಂತರ ಒಂದು ವಿಸಿಟ್ ಹೋಗಿ ಬರ್ತೀವಿ. ಸೊ ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ, ಯಾರು ಎಲ್ಲಿಂದ ಕರೆ ಮಾಡಿದಾರೆ ಕೇಳುವ. ಹಲೋ
3: ಹಲೋ
1: ನಮಸ್ತೆ.
3: ನಮಸ್ತೆ ಅರ್ಪಿತಾ,
1: ಹೇಗಿದ್ದೀರಾ ಮೇಡಮ್?
3: ಚೆನ್ನಾಗಿದ್ದೀವಿ.
1: ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು.
3: ನಿಮ್ಗೂ ಕೂಡ ಶುಭಾಶಯಗಳು.
1: ಹಬ್ಬ ಜೋರಾ?
3: ಜೋರೇನಿಲ್ಲ, ಸಾಧಾರಣವಾಗಿ ಮಾಡಿದೀವಿ, ಮಾಡ್ಬೇಕಲ್ಲ, ವರ್ಷಕ್ಕೊಂದ್ಸತಿ ಬರೋದು.
1: ಖಂಡಿತ ಖಂಡಿತ,
3: ವರ್ಷದಿಂದ ಕೇಳೋದಿರುತ್ತಲ್ಲ ಅಮ್ಮನವ್ರನ್ನ, ಹೊರಕೊಡಮ್ಮ ಅಂತ.
1: ಹೌದೌದು
3: ಅಲ್ವಾ.
1: ಶುಭ ಮೇಡಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ಭಕ್ತಿ ಪ್ರಧಾನ ಸಿನಿಮಾಗಳ ಬಗ್ಗೆ ಮಾತನಾಡ್ತಿದ್ವಿ. ಸೊ ನಿಮಗೆ ಇಷ್ಟವಾದಂತಹ, ನೀವು ತುಂಬಾನೇ ಮತ್ತೆ ಮತ್ತೆ ನೋಡ್ಬೇಕಂತ ಅನ್ಸುವಂತ ಭಕ್ತಿ ಪ್ರಧಾನ ಸಿನಿಮಾ ಯಾವ್ದು ಮೇಡಮ್?
3: ನಂಗೆ ಹೇಳ್ಬೇಕು ಅಂದ್ರೆ ಈ ಲಕ್ಷ್ಮೀ ಕಟಾಕ್ಷ, ಲಕ್ಷ್ಮೀ ಬಗ್ಗೆ ತುಂಬಾ ಚೆನ್ನಾಗಿ ಇತ್ತು.
1: ಹೌದು
3: ಹೌದು, ಆರತಿ ಮತ್ತೆ

0: ರಾಜೇಶ್, ಕಲ್ಯಾಣ್ ಕುಮಾರ್ ಅವರೆಲ್ಲ ಅಭಿನಯಿಸಿದ್ರು.
1: ಹೌದು.
0: ಅದರಲ್ಲಿ ಒಂಥರ ಬಾಂಧವ್ಯದ ಇದೆ, ಸಂಬಂಧಗಳಿಗೆ ಅನುಗುಣ ಆಗಿರುವಂತ ಬಾಂಧವ್ಯ ಖಾತೆನೂ ಇದೆ. ಹಾಗೆ ದೇವಿ ಸ್ವರೂಪದೊಂದು ಕತೆ ಕೂಡ ಇದೆ, ತುಂಬಾ ಅರ್ಥ ಮಾಡ್ಕೊಳ್ಳೋಂತ ಅರ್ಥಪೂರ್ಣವಾದ ಕತೆ ಇದೆ ಅದರಲ್ಲಿ. ನಾವು ಎಷ್ಟೋ ದೇವ್ರಗಳನ್ನ ನಂಬಿರೋದಿಲ್ಲ, ಅಟಾಚಾರ ಮಾಡ್ತಾ ಇರ್ತೀವಿ. ಅದರಲ್ಲಿ ದೇವ್ರನ್ನ ನಂಬಿದ್ರೆ ನಮ್ಗೆ ಎಷ್ಟು ಒಳ್ಳೇದು ಎಷ್ಟು ಕೆಟ್ಟದು, ನಾವು ಆ ರೀತಿನಲ್ಲಿ ನಡ್ಕೊಳ್ಳೋದ್ರಿಂದ ನಮ್ಗೆ ಎಷ್ಟು ಒಳ್ಳೇದಾಗುತ್ತೆ ಅನ್ನೋದನ್ನ ಕಾಲ್ಪನಿಕವಾಗಿ ಅಲ್ಲ, ಅದನ್ನ ನೋಡಿಗ ನಾವು ಅರ್ಥ ಮಾಡ್ಕೊಳ್ತೀವಿ.
1: ಹೌದು.
0: ದೇವ್ರ ಮೇಲೆ ಭಕ್ತಿ ಭಾವ ಮೂಡೋದೇ ಅಂತ ಮೂವಿಗಳಿಂದ ಹೇಳ್ಬೇಕು ಅಂದ್ರೆ.
1: ನಿಜ ನಿಜ.
0: ಹೌದು. ಮತ್ತೆ ಅದಕ್ಕಿಂತ ಇನ್ನೊಂದು ಭಕ್ತ ಸಿರಿಯಾಳ ಮೂವಿ ಇದೆಯಲ್ಲ, ಅಪ್ಪ ದೇವ್ರೆ, ಅದನ್ನ ನೋಡಿದ್ರೆ ಅದು ಅಳುನೇ ಬರುತ್ತೆ.
1: ಲೋಕೇಶ್ ಅವರು ಅಭಿನಯಿಸಿರೋದು.
0: ಹೌದು, ಲೋಕೇಶ್ ಆರತಿನ ಅಭಿನಯಿಸಿರೋದು. ಅದು ಕೂಡ ತುಂಬಾ ಚೆನ್ನಾಗಿದೆ ಅದು ಮೂವಿ.
1: ಆ ಸಿನಿಮಾ ನಮಗೆ ಏನ್ ಸಾರುತ್ತೆ ಅಂದ್ರೆ, ನಾವು ಜೀವನದಲ್ಲಿ ಏನು ತಗೊಂಡ್ ಹೋಗಲ್ಲ ಹೋಗುವಾಗ, ಇರೋ ದಿನ ಎಲ್ರಿಗೂ ಒಳ್ಳೇದು ಮಾಡ್ತಾ ಖುಷಿಯಾಗಿ ಜೀವಿಸಬೇಕು ಅಂತ, ನಿಸ್ವಾರ್ಥದಿಂದ ಜೀವನ
0: ಗಳಿಸಿರ್ತೀವಿ ಅದು ಮುಖ್ಯ ಅಲ್ಲ.
1: ಹೌದು,
0: ನಾವು ಗಳಿಸಿರೋದೆಲ್ಲ ಬಿಟ್ಟು ಹೋಗಿರ್ತೀವಿ, ಒಳ್ಳೇದು ಮಾತ್ರ ನಾವು ಬಿಟ್ಟು ಹೋಗೋದು, ಅದನ್ನೇ ಎಲ್ರಿಗೂ ದಾನ ಮಾಡ್ಬೇಕು ಅನ್ನೋದು ಅದ್ರದ್ದು ಒಂಥರ ಕಾಲ್ಪನಿಕ ಕತೆ ಅದು. ಆದ್ರೂ ಕೂಡ ಅದು ರಿಯಲ್ ರಿಯಲ್ ಆಗಿ ನಡೆದಿದೆಯೇನೋ, ರಿಯಲ್ ಆಗಿ ಇದೆಯೇನೋ ಅನ್ನಂಗ್ ಆಗುತ್ತೆ ಆ ಸ್ಟೋರಿ.
1: ಕಲಾವಿದರು ಅಷ್ಟು ಚೆನ್ನಾಗಿ ಅಭಿನಯಿಸಿರ್ತಾರಲ್ಲ ನಮ್ಮ ಮನಸ್ಸಿಗೆ ಮುಟ್ಟುವಂತೆ.
0: ಹೌದು, ಅದು ಒಂದು. ಮತ್ತೆ ಸತಿ ಸಕ್ಕುಬಾಯಿ, ಅದು ಕೂಡ ಆರತಿನೇ ನಟಿಸಿರೋದು, ಶ್ರೀನಾಥ್ ಮತ್ತೆ ಆರತಿ. ಅದು ತುಂಬಾ ಚೆನ್ನಾಗಿದೆ, ಅದು ಕೂಡ ನನಗೆ ತುಂಬಾ ಇಷ್ಟವಾಗಿರೋ ಮೂವಿ. ನಾನು ಯಾವಾಗ್ಲೂ ಹಳೆ ಇಷ್ಟು ವರ್ಷಗಳಾದ್ರೂ ಕೂಡ ಅದರಲ್ಲಿ ರೀಲ್ ಇಲ್ದೇ ಇದ್ರು ಇಲ್ದೇ ಕಟ್ ಆದ್ರೂ ಕೂಡ ನಾನು ಅದನ್ನ ಅವಾಗ ಅವಾಗ ನೋಡ್ತಾ ಇರ್ತೀನಿ ಮೂವಿಗಳನ್ನ.
1: ಸೂಪರ್ ಸೂಪರ್.
0: ನಂಗೆ ತುಂಬಾ ಇಷ್ಟವಾಗಿರೋ ಮೂವಿಗಳು ಮೂರು.
1: ಆ ರೀತಿ ಸಿನಿಮಾಗಳನ್ನ ನೋಡಿದಾಗ ನಮಗೆ ಒಂದ್ ರೀತಿ ಏನೋ ಎನರ್ಜಿ ಬರುತ್ತೆ ಅಲ್ವಾ, ಪಾಸಿಟಿವ್ ಎನರ್ಜಿ ಸಿಗುತ್ತೆ,
0: ಮನೋರಂಜನೆ ಆಗುತ್ತೆ, ಮೈಯೆಲ್ಲ ರೋಮಾಂಚನ ಆಗುತ್ತೆ ಆ ಸೀನ್ಗಳನ್ನ ನೋಡ್ಬೇಕಾದ್ರೆ, ಆ ಹಾಡುಗಳನ್ನ ಕೇಳ್ಬೇಕಾದ್ರೆ.
1: ಜೀವನದ ಮೌಲ್ಯಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬಹುದು ಅಂತ ಸಿನಿಮಾಗಳನ್ನ ನೋಡಿದಾಗ.
0: ನಿಜವಾಗ್ಲೂ ಅರ್ಥ ಮಾಡ್ಕೊಳ್ಳಿ ಅಂತ ಪೌರಾಣಿಕ ಕಥೆನಲ್ಲಿ ತುಂಬಾ ಇದೆ, ಮಹತ್ವವಾದ ಕಥೆ ಇದೆ ತಿಳ್ಕೊಳ್ಳುವಂತದ್ದನ್ನ ಜೀವನದಲ್ಲಿ.
1: ಸೊ ನೀವು ಕೂಡ ತುಂಬಾ ಚೆನ್ನಾಗಿ ನಿಮ್ಮ ಅನುಭವವನ್ನ ಹಂಚಿಕೊಂಡ್ರಿ, ಧನ್ಯವಾದಗಳು ಕರೆ ಮಾಡಿದಕ್ಕೆ.
0: ನಿಮಗೂ ಕೂಡ ಧನ್ಯವಾದಗಳು.
1: ಓಕೆ, ಎಸ್ ಶುಭ ಮ್ಯಾಮ್, ಕರೆ ಮಾಡಿ ಅವರ ನೆಚ್ಚಿನ ಭಕ್ತಿ ಪ್ರಧಾನ ಸಿನಿಮಾ ಯಾವುದು ಅಂತ ಹೇಳಿದ್ರು, ಹಾಗೆ ಮುಂದಿನ ಕರೆ ಸಿದ್ಧವಾಗಿದೆ. ಯಾರು ಕೇಳುವ? ಹಲೋ ಹಲೋ. ಓಕೆ, ಮತ್ತೊಂದು ಕರೆ. ಹಲೋ, ನಮಸ್ತೆ ಸರ್. ಖಂಡಿತ, ನಮ್ಮ ಸಿಬ್ಬಂದಿ ವರ್ಗದ ಪರವಾಗಿ ನಿಮಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಓಕೆ ಸರ್, ನಿಮ್ಮ ಧ್ವನಿಯಲ್ಲಿ ಏರಿಳಿತಾ ಇದೆಯಲ್ಲ, ನೆಟ್ವರ್ಕ್ ಇದೆಯೋ ಇಲ್ವೋ? ಸರಿಯಾಗಿ ಕೇಳಿಸ್ತಿಲ್ಲ ಸರ್, ಸ್ವಲ್ಪ ನೆಟ್ವರ್ಕ್ ಇರೋ ಜಾಗದಲ್ಲಿ ಬಂದು ಮಾತಾಡಬಹುದಾ? ಕ್ಷಮಿಸಿ ಸರ್, ನಿಮ್ಮ ಧ್ವನಿಯಲ್ಲಿ ಏರಿಳಿತಾ ಇದೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದೆ, ಯಾರು ಎಲ್ಲಿಂದ ಕರೆ ಮಾಡಿದರೆ ಕೇಳುವ. ಹಲೋ ಹಲೋ.
2: ಕನಕ
1: ನಮಸ್ಕಾರ ಸರ್.
2: ನಿಮಗೂ ನಿಮ್ಮ ಕುಟುಂಬದ ವರ್ಗದವರು ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಿಮ್ಮಲ್ಲಿ ಸಿರಿ ಸಂಪತ್ತು ಚೆನ್ನಾಗಿ ತುಂಬಿರ್ಲಿ ಅಂತ ದೇವ್ರದ ಬೇಡ್ಕೊಳ್ತೀವಿ.
1: ನಮ್ ಕಡೆಯಿಂದ ಅದೇ ವಿಶ್ವಾಸಕರಣ, ನಿಮ್ಮಗೂ ನಿಮ್ಮ ಕುಟುಂಬದವರಿಗೂ ಒಳ್ಳೇದಾಗ್ಲಿ.
2: ಶಿವಮೊಗ್ಗದಿಂದ ಮಾತಾಡ್ತಿದ್ದೀವಿ ಅಕ್ಕ.
1: ಎಲ್ಲಿಂದ?
2: ಮುರಳೀಧರ. ಶಿವಮೊಗ್ಗ.
1: ಶಿವಮೊಗ್ಗಿಂದ?
2: ಹೌದಕ್ಕ.
1: ಮುರಳೀಧರ್ ಸರ್, ಹಬ್ಬ ಮುಗೀತಾ? ಹೇಗೆ
2: ಅಗ್ಗ ಹಬ್ಬ? ಹಬ್ಬ ಮನೇಲಿ ಮಾಡಿದಾರಕ್ಕ. ನಾವು ಹಬ್ಬದ ಊಟ ಉಂಡಿಲ್ಲ, ಗೃಹ ಪ್ರವೇಶಕ್ಕೆ ಹೋಗಿ ಹೊಟ್ಟೆ ತುಂಬ ಉಂಟು ಬಂದಿದ್ವಿ.
1: ಇದು ವಿಶೇಷ ನೋಡಿ, ಹಬ್ಬ ದಿನ ಗೃಹ ಪ್ರವೇಶಕ್ಕೆ ಊಟ ಮಾಡೋದು. ಸರ್, ಇವತ್ತು ಮುಹೂರ್ತ ತುಂಬಾ ಚೆನ್ನಾಗಿ ಬಂದಿದ್ದು, ಸಾಕಷ್ಟು ಶುಭ ಕಾರ್ಯಗಳು ಇವತ್ತೇ ನಡೀತಾ ಇರೋದು.
2: ಮೂರ್ ಜನ ಕರೆದು ಒಬ್ಬರು ಮನೆಗೆ ಮಾತ್ರ ಉಂಟ್ಕೊಂಡ್ಬಂದಿ ಅಕ್ಕ.
1: ಇನ್ನಿಬ್ರಿಗೆ ಬೇಜಾರಾಗಲ್ವಾ? ಮೂರ್ ಜನ
2: ಸಾಯಂಕಾಲ ಹೋಗಿ ಮಾತಾಡ್ತೀನಿ ಅಕ್ಕ, ಮನೆ ಹೋಗಿ ಊಟ ಮಾಡ್ಬೇಕು. ಮಾತಾಡ್ಸ್ಕೊಂಡು ಹೋಗ್ಬಿಡ್ತೀನಿ.
1: ಸೂಪರ್ ಸೂಪರ್ ಸರ್. ಓಕೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಕ್ತಿ ಪ್ರಧಾನ
2: ಭಕ್ತಿ ಪ್ರಧಾನ ಅಂದ್ರೆ ನನಗೆ ಹೆಂಗನ್ಸುತ್ತೆ ಅಂದ್ರೆ, ಕಾಳಿದಾಸ ಅಂತರ ಹೋಗಿ ದೇವಸ್ಥಾನ ಬಾಗಿಲ ಕುತ್ಕೋಬೇಕು ಅನ್ಸುತ್ತೆ. ವಿದ್ಯಾ ಚೆನ್ನಾಗಿ ವಿದ್ಯಾಬುದ್ಧಿ ಕೊಟ್ಬಿಟ್ಟ ದೇವರು ಅಂತೇಳಿ, ಹಂಗ ಆಸೆ ಹಂಗ ಕನ್ಸ್ ಕಾಣ್ತೀವಿ. ಆಮೇಲೆ ಶ್ರೀ ಮಂಜುನಾಥ ಪಿಕ್ಚರ್ ಇದೆ ಅಲ್ಲಕ್ಕ.
1: ಹೌದು ಹೌದು, ತುಂಬಾ ಚೆನ್ನಾಗಿ
2: ಆ ಪಿಕ್ಚರ್ ಅಂದ್ರೆ ಬಹಳ ಇಷ್ಟ ಆಗ್ತಾರೆ ನಂಗೆ. ಹಾಡು ಹೇಳಿ ಧರ್ಮಸ್ಥಳಕ್ಕೆ ಹೋಗಿ ದೀಪ ಹತ್ತಿಸ್ಬೇಕು ಅನ್ನೋ ಆಸೆ ಇದೆ, ಅವೆಲ್ಲ ನಮ್ಗೆ ಸಾಧ್ಯ ಇಲ್ಲ. ಪಿಕ್ಚರ್ ಅದು ನಮ್ ಕೈಲೊಂದು ಸಾಧ್ಯ ಇಲ್ಲ ಅನ್ಸುತ್ತೆ.
1: ನಿಜ ನಿಜ, ಯಾಕಂದ್ರೆ ಸಿನಿಮಾಗಳು ಬೇರೆ ನಿಜ ಜೀವನ ಬೇರೆ ಆಗಿರುತ್ತೆ. ಹೌದೌದು, ಆದ್ರೆ ನಂಬಿಕೆ ಒಂದು ಕಳ್ಕೋಬಾರ್ದು ನಾವು ಅಷ್ಟೇ.
2: ಭಕ್ತ ಸೀರಿಯಲ್ ಪಿಕ್ಚರ್ ಅಲ್ಲಿ ದೇವರು ಹೊರ ಕೊಡ್ತಾನೆ ಒಂದು ತಟ್ಟೆ ಲೋಕೇಶ್,
1: ಅಕ್ಷಯ ಪಾತ್ರೆ.
2: ಅಕ್ಷಯ ಪಾತ್ರೆ
1: ಹೌದು,
2: ಆ ರೀತಿ ನಮ್ಮನೆಗೆ ಬಂದು ಊಟ ಮಾಡಿ ಒಂದು ಅಕ್ಷಯ ಪಾತ್ರೆ ಕೊಟ್ಟಲ್ಲಪ್ಪ ದೇವರೆಲ್ಲ ಕೆಟ್ಟವರಿಗೆ ಸಹಾಯ ಮಾಡ್ಬೇಕು ಅನ್ಸುತ್ತೆ, ಅವೆಲ್ಲ ಆಗಲ್ಲಕ್ಕ ಏನೋ ಕಲ್ಸ್ಕೊಳ್ಳೋದು.
1: ನಿಜ ನಿಜ ನೋಡಿ, ನಿಮ್ಗೂ ಕೂಡ ಸಹಾಯ ಮಾಡ್ಬೇಕು ಅನ್ನೋ ಮನೋಭಾವನೆ ಇದೆಯಲ್ಲ,
2: ಇದೇ ಕಣಕ
1: ಖುಷಿ ಆಯ್ತು.
2: ನಿಮ್ ಕಣಕ
1: ಓಕೆ, ತುಂಬಾ ಒಳ್ಳೆ ಸಿನಿಮಾಗಳ ಬಗ್ಗೆ ಮಾತಾಡಿದ್ರಿ ಸರ್. ಶ್ರೀಮಂಜುನಾಥ ಇರ್ಬೋದು ಅಥವಾ ಭಕ್ತ ಸಿರಿಯಾಳ, ಎಲ್ಲವೂ ಕೂಡ ಒಳ್ಳೆ ಸಿನಿಮಾಗಳೇ. ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ.
2: ಧನ್ಯವಾದ ಅಕ್ಕ.
1: ಓಕೆ, ಎಸ್ ಮುರಳೀಧರ್ ಸರ್ ಕರೆ ಮಾಡಿ ಚೆನ್ನಾಗಿ ಮಾತಾಡಿದ್ರು, ಹಾಗೆ ಮುಂದಿನ ಕರೆ ಕೂಡ ಸಿದ್ಧವಾಗಿದೆ. ಯಾರು ಎಲ್ಲಿಂದ ಕರೆ ಮಾಡಿದಾರೆ ಕೇಳುವ. ಹಲೋ
3: ಮೇಡಮ್, ನಮಸ್ತೆ.
1: ನಮಸ್ತೆ ಸರ್, ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು.
3: ತಮಗೂ ಕೂಡ ಶುಭಾಶಯಗಳು.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಮತ್ತೆ ಹಬ್ಬ ಜೋರ?
3: ಇಲ್ಲ ಮೇಡಮ್, ನಮ್ಮಲ್ಲಿ ಇದೆಲ್ಲ ಇದ್ ಮಾಡೋದಿಲ್ಲ,
1: ಆಚರಣೆ ಮಾಡ್ಕೊಂಡ್ ಬಂದಿಲ್ವಾ. ಓಕೆ,
3: ಲಕ್ಷ್ಮೀ ಪೂಜೆ ದೀಪಾವಳಿ ಸಮಯದಲ್ಲಿ.
1: ಹೌದು, ಕೆಲವರು ದೀಪಾವಳಿಗೆ ಲಕ್ಷ್ಮೀ ಪೂಜೆ ಮಾಡ್ತಾರೆ, ಕೆಲವರು ಇವತ್ತು ಮಾಡ್ತಾರೆ.
3: ಮಾಡ್ತಾರೆ, ನಮ್ಮಲ್ಲಿ ಕಡಿಮೆ ಮೇಡಮ್. ಇಲ್ಲ,
1: ಆದ್ರೆ ಲಕ್ಷ್ಮಿ ಎಲ್ಲರ ಮನೆಯಲ್ಲೂ ಮನದಲ್ಲೂ ನೆಲೆಸಬೇಕು ಅಲ್ವಾ?
3: ಹೌದು, ಖಂಡಿತ.
1: ಸೋಮಶೇಖರ್ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಭಕ್ತಿ ಪ್ರಧಾನ ಸಿನಿಮಾಗಳ ಬಗ್ಗೆ ಮಾತನಾಡ್ತಾ ಇದ್ದೆ.
3: ಹೌದೌದು.
1: ಸೊ ಹೇಳಿ, ನಿಮ್ಮ ನೆಚ್ಚಿನ ಭಕ್ತಿ ಪ್ರಧಾನ ಸಿನಿಮಾ ಯಾವ್ದು?
3: ಮೇಡಮ್, ನಾನು ನನಗೆ ನೆನಪಿದ್ದ ಹಾಗೆ ಮೊದಲು ನೋಡಿದ್ದು 1980, ನಾವು ಎಲ್ಲ 8 ಅಲ್ಲಿ ಇದ್ದು ಅವಾಗ.
1: ಓಕೆ,
3: ಭಕ್ತ ಸಿರಿಯಾಳ ಅಂತ.
1: ಭಕ್ತ ಸಿರಿಯಾಳ, ತುಂಬಾ ಜನ ಅದೇ ಸಿನಿಮಾ ಬಗ್ಗೆ ಮಾತಾಡ್ತಾ ಇದಾರೆ.
3: ಹೌದಾ? ಅದು ನಾವು ಟ್ರೈ ಮಾಡ್ತಿದ್ವಲ್ಲ, ಗೊತ್ತಾಗ್ತಾ ಇಲ್ಲ.
1: ಮಾತಾಡಿ ಮಾತಾಡಿ ಸರ್, ಪರವಾಗಿಲ್ಲ.
3: ಬಟ್ ಮೇಡಮ್, ಭಕ್ತ ಸಿರಿಯಾಳ ಆ ಸಿನಿಮಾ ನೋಡ್ಲಿಕ್ಕೆ ಆ ಟ್ರೆಂಡ್ ಹೇಗಿತ್ತು ಅಂದ್ರೆ, ಹಳ್ಳಿಗಳಿಂದ ಗಾಡಿಲಿ ಹೋಗ್ತಾ ಇದ್ರು, ಎತ್ತಿನ ಗಾಡಿಲಿ.
1: ವಾವ್.
3: ಅದೊಂದು, ಮತ್ತೆ ಗಣಪತಿ ಬೆಂಡಗಾಲ್ಗಳಲ್ಲಿ ಗುರುರಾಜರು ನಾಯ್ಡು ಅವ್ರ ಹರಿಕತೆ ಇದ್ರೆ ಗಾಡಿಲಿ ಹೋಗ್ತಿದ್ರಲ್ಲ, ಹಂಗೆ ಭಕ್ತ ಸಿರಿಯಾಳ ಚಿತ್ರ ನೋಡ್ಲಿಕ್ಕೆ ಎತ್ತಿನ ಗಾಡಿಲಿ ಹೋಗ್ತಾ ಇದ್ರು.
1: ಓಕೆ,
3: ನಾನು ಕೂಡ ಥಿಯೇಟರ್ ನೋಡಿದ್ ನೆನಪಿದೆ ಮೇಡಮ್, ನಮ್ಮ ಮನೆಯವ್ರು ಕರ್ಕೊಂಡು ಹೋದ್ರು ಫಾದರ್ ಎಲ್ಲ.
1: 1980s ಅಲ್ಲೇ ಥಿಯೇಟರ್ಗೆ ಹೋಗಿ ಭಕ್ತ ಸಿರಿಯಾಳ ಸಿನಿಮಾವನ್ನ ನೋಡಿದ್ರ?
3: ಖಂಡಿತ ಮೇಡಮ್. ನಮ್ಗೆ ಏನೊಂದು ಪ್ರಾಬ್ಲಮ್ ಅಂದ್ರೆ, ಅಲ್ಲಿ ಹಾಸ್ಯ ಸನ್ನಿವೇಶ ಬಂದ್ರೆ ಜೋರಾಗ್ ನಗ್ತಾ ಇದ್ದೆ ಥಿಯೇಟರ್ ಒಳಗೆ, ಇದು ದುಃಖದ ಸನ್ನಿವೇಶ ಅಳ್ತಾ ಇದ್ದೆ. ಅದಕ್ಕೆ ಈ ನನ್ನ ಮಗನ ಕರ್ಕೊಂಡ್ ಬರಬಾರ್ದು ಸಾತು ಅಂತ ನಮ್ ಫಾಸ್ಟ್ ಬೈತಾ ಇರೋರು, ಅದು ನೆನಪಿದೆ. ಅದು ಮೇಡಮ್, ಈ ಸಿನಿಮಾದಲ್ಲಿ ನಮ್ಗೆ ಇನ್ನೂ ಒಂದೆರಡು ದೃಶ್ಯ ತುಂಬಾ ಚೆನ್ನಾಗಿ ನೆನಪಿದೆ. ಅವರು ದೇವ್ರು ಇವನ್ ಪರೀಕ್ಷೆ ಮಾಡ್ಲಿಕ್ಕೆ ಬಂದು ನನಗೆ ನಿನ್ನ ಮಗನ ತಲೆದು ಊಟ ಬೇಕು ಅಂತಂದಾಗ ಅವರು ಒನಕೈಲಿ ಕುಟ್ಟಿ ಕೊಡುವಾಗಂತೂ ಆ ದೃಶ್ಯ ಭಾರಿ ನೋವಿನ
1: ಆಗತ್ತೆ ಅಲ್ವಾ?
3: ನಿಜ. ಆಮೇಲೆ ಅವರನ್ನ ಕೂರಿಸಿ ಸೌದೆ ಮೇಲೆ ಇಟ್ಟು ಬೆಂಕಿ ಹಾಕಿ ಬೇಸುವಾಗ ಮಳೆ ಏಕೋ ಏಕೋಪ ಶಂಕರ ಅಂತ ಒಂದು ಆಡಿದೆ ಮೇಡಮ್.
1: ಏಕೋ ಏಕೋಪ ಶಂಕರ ಸಾಂಗ್ ತುಂಬಾ ಚೆನ್ನಾಗಿದೆ.
3: ಖಂಡಿತ, ಅವಾಗ ಮಳೆ ಬಂದು ಅದೆಲ್ಲ ಇದಾಗುತ್ತೆ, ಕೊನೆಗೆ ದೇವರು ಪ್ರತ್ಯಕ್ಷ ಆಗಿ ನಿನ್ ಮಗನು ಎಲ್ಲಿ ಹೋಗಿಲ್ಲಪ್ಪ ಅಂತ ಅದೊಂದು. ಆಮೇಲೆ ಇನ್ನೊಂದ್ ಸಿನಿಮಾ ನನಗೆ ಒಂದ್ ಸ್ವಲ್ಪ, ಆಮೇಲೆ ಕಾಲೇಜ್ ಬಂದ್ಮೇಲೆ ಸತ್ಯ ಸಕ್ಕು ಬಾಯಿ ಅಂತ ಮೇಡಮ್, ಆರತಿ ಅವರು ತುಂಬಾ ಚೆನ್ನಾಗಿದೆ. ಅದ್ರಲ್ಲಿ ಉಮಾ ಶಿವಕುಮಾರ್ ಅವರು ಅತ್ತೆ ಪಾತ್ರ, ಘಟವಾಣಿ ಅತ್ತೆ ಪಾತ್ರ,
1: ಸಿಕ್ಕಾಪಟ್ಟೆ ಘಟವಾಣಿ ಇದಾರೆ ಸರ್ ಆ ಸಿನಿಮಾದಲ್ಲಿ.
3: ನಿಜ ಮೇಡಮ್, ಸೊಸೆಗೆ ಅದೆಲ್ಲ ತಿರುವಕ್ಕೆ ಅದು ಬೀಸ್ ಹಾಕೊಟ್ಟಾಗ ದೇವ್ರು ಎಲ್ಲ ಬೀಸ್ ಹಾಕ್ಬಿಟ್ಟಿರುತ್ತೆ, ಇವ್ರು ಸುಮ್ಮನೆ ಮಲಗಿದ ಭಾಷೆ ನೆನಪಿದೆ ನಮಗೆ.
1: ಹೌದು, ಪಾಂಡುರಂಗ ವಿಠಲ ದೇವರ ಸಿನಿಮಾ ಅಲ್ವಾ ಸರ್ ಅದು?
3: ಹೌದೌದು ಮೇಡಮ್, ನಿಜ. ಹಾಗಾಗಿ ಒಂದು ಏನು ಅಲ್ಲಿ ತೋರಿಸೋದು, ದೇವ್ರ ಮೇಲೆ ಭಕ್ತಿ ಇದ್ರೆ ನಮ್ಮ ಜೀವನ ಸುಲಭ ಆಗುತ್ತೆ, ಸುಖವಾಗಿರ್ತೀವಿ ಅನ್ನೋದೊಂದು ಸಂದೇಶ ಇರೋದು ಅದರಲ್ಲಿ.
1: ನಿಜ ನಿಜ ಸರ್.
3: ಹಾಗಾಗಿ ಭಕ್ತಿ ಪ್ರಧಾನ ಚಿತ್ರಗಳು, ನಂತರ ಭಕ್ತ ಪ್ರಹ್ಲಾದ, ಭಕ್ತ ಕುಂಬಾರ ಇವೆಲ್ಲ ಬಂತು ಮೇಡಮ್. ರಾಜ್ಕುಮಾರ್ ಅವರು ಅದ್ರಲ್ಲೆಲ್ಲ ವಿಜೃಂಭಿಸಿದ್ರು.
1: ಹೌದು,
3: ಲೋಕೇಶ್ ಅವರು ಕೂಡ ಭಕ್ತ ಸಿರಿಯಾಳದಲ್ಲಿ ತುಂಬಾ ಚೆನ್ನಾಗಿ, ಆರತಿ ಅವರು ಅವರು ಅದ್ಭುತವಾದ ಚಿತ್ರ ಚೆನ್ನಾಗಿ ಹೋಯ್ತು ಮೇಡಮ್. ಅದು
1: ಈಗಲೂ ಸರ್ ನಾನು ಪ್ರತಿ ಸರಿ ಅಬ್ಸರ್ವ್ ಮಾಡ್ತೀನಿ, ಶಿವರಾತ್ರಿ ಹಬ್ಬ ಬಂತು ಅಂತಂದ್ರೆ ಟಿವಿಗಳಲ್ಲಿ ಭಕ್ತ ಸಿರಿಯಾಳ ಸಿನಿಮಾ ಕನ್ಫರ್ಮ್ ಆಗಿ ಬರುತ್ತೆ.
3: ಒಂದು
1: ಸಮಯಕ್ಕಾದ್ರೂ ಹಾಕಿ ಹಾಕ್ತಾರೆ, ಬೆಳಗ್ಗೆ ಮಧ್ಯಾಹ್ನ ಅಥವಾ ರಾತ್ರಿ ಈ ಸಮಯದಲ್ಲಿ ಹಾಕಿ ಹಾಕ್ತಾರೆ.
3: ಅಂದ್ರೆ ಭಕ್ತಿ ಪ್ರಧಾನ ಚಿತ್ರ ಅಂತ ಬಂದಾಗ ಅದು ಟಾಪ್ ಲೈನ್ ಅಲ್ಲಿ ನಿಂತ್ಬಿಡುತ್ತೆ.
1: ಸೊ ನಮಗೆ ಶಿವರಾತ್ರಿ ಹಬ್ಬ ಸಮಯದಲ್ಲಿ ಭಕ್ತ ಸಿರಿಯಾಳ ಸಿನಿಮಾ ನೋಡಿದಾಗ ಏನೋ ಒಂದ್ ರೀತಿ ಸಮಾಧಾನ, ಶಿವನ್ ಮೇಲೆ ಇರುವಂತಹ ಭಕ್ತಿ ಹೆಚ್ಚಾಗುತ್ತೆ.
3: ಹೌದೌದು, ಖಂಡಿತ ಖಂಡಿತ.
1: ಓಕೆ ಸರ್, ನೀವು ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ.
3: ಧನ್ಯವಾದಗಳು ಮೇಡಮ್ ತಮಗೂ ಕೂಡ.
1: ಓಕೆ ಎಸ್, ಸೋಮಶೇಖರ್ ಸರ್ ಕರೆ ಮಾಡಿ ಅವ್ರು ಹೇಳ್ತಾ ಇದ್ರು 1980 ಭಕ್ತ ಶ್ರೀಯಳ ಸಿನಿಮಾವನ್ನ ನೋಡೋದಕ್ಕಾಗಿ ಥಿಯೇಟರ್ಗೆ ಹೋಗಿದ್ರು ಅಂತ. ಆಗಿನ ಸಿನಿಮಾ ಕ್ರೇಜ್ ಹೇಗಿತ್ತು ಅಲ್ವಾ, ಖಂಡಿತವಾಗ್ಲೂ. ಸೊ ಹಾಗಿದ್ರೆ ಈ ಸಿನಿಮಾಗಳ ಬಗ್ಗೆ ಮಾತುಕತೆಯನ್ನ ಮುಂದುವರೆಸಿನಿ. ಆದ್ರೆ ಅದಕ್ಕೂ ಮೊದಲು ಸಿನಿ ಕಹಾನಿ ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್ ತೆಗೆದುಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಸಿನಿ ಕಹಾನಿ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಇವತ್ತಿನ ಜಗತ್ತಿಗೆ ಬೇಕಿರೋದು ಬರೀ ಡಿಗ್ರಿ ಅಲ್ಲ, ಜಗತ್ತಿನ ಸವಾಲುಗಳಿಗೆ ಪರಿಹಾರ ಕಂಡುಹಿಡಿಯುವ ಪವರ್ಫುಲ್ ನಾಲೆಡ್ಜ್. ಕ್ಲೈಮೇಟ್ ಚೇಂಜ್ ಮತ್ತು ಪರಿಸರ ಸವಾಲುಗಳನ್ನ ಮೆಟ್ಟಿ ನಿಂತು ರಿಸರ್ಚ್ ಮತ್ತು ಡೇಟಾ ಸೈನ್ಸ್ ನಲ್ಲಿ ಸೂಪರ್ ಕೆರಿಯರ್ ಕಟ್ಟಿಕೊಳ್ಳಬೇಕಾ? ಹಾಗಾದ್ರೆ ದಿಸ್ ಈಸ್ ಯುವರ್ ಬೆಸ್ಟ್ ಚಾನ್ಸ್. ಶಂಕರಘಟ್ಟ ಶಿವಮೊಗ್ಗದಲ್ಲಿರುವ ಕುವೆಂಪು ವಿಶ್ವವಿದ್ಯಾಲಯ ನಿಮಗಾಗಿ ತಂದಿದೆ MSc ಇನ್ ಎನ್ವಿರೋನ್ಮೆಂಟಲ್ ಸೈನ್ಸ್. ಇಲ್ಲಿ ಪಶ್ಚಿಮ ಘಟ್ಟಗಳೇ ನಿಮ್ಮ ಕ್ಲಾಸ್ ರೂಮ್, ಭದ್ರಾ ಅಭಯಾರಣ್ಯವೇ ಲೈವ್ ಲ್ಯಾಬ್, ಫೋಟೋ ಸಿಂಥೆಸಿಸ್ ಅನಲೈಸರ್, ಕ್ಲೈಮೇಟ್ ಸೆನ್ಸರ್ಸ್ ಗಳಂತಹ ಹೈಟೆಕ್ ಉಪಕರಣಗಳ ಮೂಲಕ ಕಲಿಯಿರಿ ರಿಯಲ್ ಟೈಮ್ ರಿಸರ್ಚ್. ಗುಡ್ ನ್ಯೂಸ್ ಅಂದ್ರೆ ಯಾವುದೇ ಯೂನಿವರ್ಸಿಟಿಯ ಯಾವುದೇ BSc ಗ್ರಾಜ್ಯುಯೇಟ್ಸ್ ಕೂಡ ಅಪ್ಲೈ ಮಾಡಬಹುದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ August 28, 2026. ಸೀಟುಗಳು ಸೀಮಿತವಾಗಿವೆ, ಈಗಲೇ ಕರೆ ಮಾಡಿ 9448149461. ಸಂಖ್ಯೆ ಮತ್ತೊಮ್ಮೆ 9448149461.
5: ಮನೆಯಲ್ಲಿರುವ ಪ್ರತಿಯೊಂದು ಹೆಣ್ಣಿನ ನಗು ಆ ಮನೆಯ ನಿಜವಾದ ಶ್ರೀಮಂತಿಕೆ. ಈ ವರ ಮಹಾಲಕ್ಷ್ಮಿ ಹಬ್ಬ ಪ್ರತಿಯೊಂದು ಕುಟುಂಬಕ್ಕೂ ಸಂತೋಷ, ಸಮೃದ್ಧಿ ಮತ್ತು ನೆಮ್ಮದಿ ತರಲಿ ಎಂದು ಆಶಿಸುವವರು ಮೈಸೂರಿನ ಸಿಹಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಸರ್ವರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್.
4: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ, ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ, ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
7: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್, 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರೂ ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
4: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ SS ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. SS ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
7: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
1: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸಿನಿ ಕಹಾನಿ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಕ್ತಿ ಪ್ರಧಾನ ಸಿನಿಮಾಗಳ ಬಗ್ಗೆ ಮಾತನಾಡ್ತಿದ್ದೆ. ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು. ಹಾಗೆ ನಮ್ಮ ಸಂಖ್ಯೆ 9686096279. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ನೆಚ್ಚಿನ ಭಕ್ತಿ ಪ್ರಧಾನ ಸಿನಿಮಾಗಳ ಬಗ್ಗೆ ನನ್ನೊಟ್ಟಿಗೆ ಮಾಹಿತಿಯನ್ನ ಹಂಚ್ಕೋಬಹುದು. ಹಾಗಿದ್ರೆ ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ. ಯಾರು, ಎಲ್ಲಿಂದ ಕರೆ ಮಾಡ್ತೀಯಾರು ಕೇಳುವ. ಹಲೋ,
8: ನಮಸ್ತೆ ಮೇಡಮ್.
1: ನಮಸ್ತೆ ಸರ್.
8: ನಾನು ರಮೇಶ್ ಖಾಡೆ ಅಂತ ಮೇಡಮ್. ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕು ಅಲಿಯಾವಾದ ಗ್ರಾಮದ ತೋಟದ ಮನೆಯಿಂದ ಮಾತಾಡ್ತೀನಿ ಮೇಡಮ್.
1: ಓಕೆ ರಮೇಶ್ ಸರ್, ಹೇಗಿದ್ದೀರಾ?
8: ಸೂಪರ್ ಆಗಿದ್ದೀರಿ ಮೇಡಮ್. ನೀವು ಸೂಪರ್ ಆಗಿದ್ದೀರಿ ಮೇಡಮ್.
1: ನಾವು ಕೂಡ ಸೂಪರ್ ಆಗಿದ್ದೀವಿ ಸರ್. ವರ ಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು
8: ನಮ್ಮ ಕಡೆದಿಂದ ನಿಮಗೂ, ನಿಮ್ಮ ಕುಟುಂಬದವರಿಗೂ, ನಮ್ಮೆಲ್ಲ ಕೇಳುವವರಿಗೆ, ನಿಮ್ಮ ಸಿಬ್ಬಂದಿ ಅವರಿಗೆ ಮೇಡಮ್. ಹಾಗೆ ಮುಂದೆ ಬರುತ್ತಿರುವ ಈ ರಕ್ಷಾಬಂಧನ ಹಬ್ಬದ ಹಾರ್ದಿಕ ಶುಭಾಶಯಗಳು ಮೇಡಮ್.
1: ಸೂಪರ್ ಸೂಪರ್ ಸರ್, ಅಡ್ವಾನ್ಸ್ ಆಗಿ ಹ್ಯಾಪಿ ರಕ್ಷಾಬಂಧನ ಹೇಳ್ಬಿಟ್ರಿ.
8: ಹೌದು ಮೇಡಮ್.
1: ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಭಕ್ತಿ ಪ್ರಧಾನ ಸಿನಿಮಾಗಳ ಬಗ್ಗೆ ಮಾತನಾಡ್ತಿದ್ದೆ.
8: ಭಕ್ತಿ ಪ್ರಧಾನ ಸಿನಿಮಾ ಅಂತಂದ್ರೆ ಮೇಡಮ್ ಕವಿರತ್ನ ಕಾಳಿದಾಸ್ ಬಹಳ ಇಷ್ಟ ಮೇಡಮ್.
1: ಕವಿರತ್ನ ಕಾಳಿದಾಸ್ ಓಕೆ.
8: ಹಾ ರೀ ಮೇಡಮ್. ಹಾ ರೀ, ಒಬ್ಬ ಮುಗ್ಧ ಕುರಿಗಾಯಿ ಇರ್ತಾನ್ರಿ, ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಆ ಸಿನಿಮಾದ ಗೀತೆ ಐತ್ರಿ ಮೇಡಮ್. ಅದು ಮಾಣಿಕ್ ಕವಿನೇ
1: ಕವಿರತ್ನ ಕಾಳಿದಾಸ.
8: ಹೌದಿಲ್ರಿ ಮೇಡಮ್, ಅದು
1: ಆಗುವಂತ ಕತೆ.
8: ಅದು ಒಂದು ಶಿಶಿ ನದಿ ದಾಟುವಾಗ ಅದೊಂದು ಗುರ್ತಿನ ಊರ ಹೋಗ್ತೈತ್ರಿ ಮೇಡಮ್, ಅದು ಕಳೆದು ಅಲ್ಲಿ ಮೀನಾ ತಿಂತೈತ್ರಿ ಮೇಡಮ್.
1: ಹೌದೌದು ಸರ್.
8: ಮೀನುಗಾರ ಹಿಡ್ಕೊಂಡ್ಬಂದು ಅದು ಕೊಯ್ಯಾಗ ಮತ್ ಸಿಗ್ತೈತ್ರಿ, ಅದು ಮೀನಿನ ಹೊಟ್ಟೆಯಲ್ಲಿ ಸಿಗ್ತೈತ್ರಿ. ಅಲ್ಲಿದಿನ ಮತ್ತ ಅವ್ರದ್ದು ಇದು ಆಗ್ತೈತ್ರಿ. ಕವಿರತ್ನ ಹೋಗಿ ಕಾಳಿದಾಸ್ ಹೋಗಿ ಕವಿರತ್ನ ಆಗ್ತಾರೆ ಅವ್ರು.

0: ನಿಜ ಸರ್,
1: ದೊಡ್ಡ ಸಿನಿಮಾದ ಒಂದು ಕತೆನೆ ಐತ್ರಿ ಮೇಡಮ್, ಬಾಳ ಬಾರಿ ಅದ್ರೈತೆ, ಎಷ್ಟು ನೋಡಿದ್ರು ಕಡಿಮೆನೇ ಮೇಡಮ್ ಅದು.
0: ಸೊ ನಿಮಗೆ ತುಂಬಾ ಇಷ್ಟ ಆಗುವಂತಹ ಭಕ್ತಿ ಪ್ರಧಾನ ಸಿನಿಮಾ ಅಂದ್ರೆ ಅದು ಕವಿ ರತ್ನ ಕಾಳಿದಾಸ ಅಲ್ವಾ?
1: ಮತ್ತ ಇದು ರೀ ಮೇಡಮ್ ಭಕ್ತ ಕುಂಬಾರ ಒಂದ್ರಿ ಅವ್ರದ್ದು,
0: ಭಕ್ತ ಕುಂಬಾರ ಕೂಡ ಚೆನ್ನಾಗಿದೆ, ಅದು ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಅಲ್ವಾ?
1: ಭಕ್ತ ಪ್ರಹ್ಲಾದ ಒಂದ್ ಮೇಡಮ್.
0: ಭಕ್ತಿ ಪ್ರಧಾನ ಸಿನಿಮಾ ಅಂತ ನೋಡಕ್ ಹೋದಾಗ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿರುವಂತಹ ಹೆಚ್ಚು ಸಿನಿಮಾಗಳು ಇರುತ್ತೆ ಅಲ್ವಾ ಸರ್?
1: ಹೌದ್ ಹೌದ್ರಿ ಮೇಡಮ್.
0: ಓಕೆ ಸರ್, ಕರೆ ಮಾಡಿದಕ್ಕೆ ಧನ್ಯವಾದಗಳು ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ.
1: ಅವಕಾಶಕ್ಕೆ ಧನ್ಯವಾದಗಳು ಮೇಡಮ್.
0: ನಮಸ್ತೆ. ಎಸ್, ಮತ್ತೊಂದು ಕರೆ ಸಿದ್ಧವಾಗಿದೆ, ಯಾರು ಕೇಳುವ? ಹಲೋ ಹಲೋ,
2: ನಮಸ್ಕಾರ ಮೇಡಮ್.
0: ನಮಸ್ಕಾರ ಸರ್.
2: ಹಾ, ಬಿಜಾಪುರ್ ರಮೇಶ್ ಅವ್ರ, ನನಗ್ ಬಸವನ್ ಬಾಗೇವಾಡಿ ರಮೇಶ್ ಆಗಿ ಸಿಕ್ತಿರಿ.
0: ಓಹೋ, ಏನೀಗ ರಮೇಶ್ ಸ್ಕ್ವೇರ್ ಸಿಕ್ತಿದಾರೆ ನಮ್ಗೆ, ಈಗ ರಮೇಶ್ ಅವ್ರ ಆದ್ಮೇಲೆ ಮತ್ತೆ ರಮೇಶ್ ಅವ್ರ, ಸ್ಥಳ ಬೇರೆ ಹೆಸರು ಒಂದೇ ಅಲ್ವಾ?
2: ಹೌದೌದ್ರಿ ಮೇಡಮ್.
0: ಓಕೆ, ರಮೇಶ್ ಸರ್ಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು.
2: ನಿಮಗೂ ಮೇಡಮ್, ಕೇಳುವರೆಗೂ ಸಿಬ್ಬಂದಿ ವರ್ಗದವ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಮೇಡಮ್.
0: ಓಕೆ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಭಕ್ತಿ ಪ್ರಧಾನ ಸಿನಿಮಾಗಳ ಬಗ್ಗೆ ಮಾತನಾಡ್ತಾ ಇದ್ವಿ.
2: ಹೌದ್ರಿ ಮೇಡಮ್. ಉತ್ತರ ಕರ್ನಾಟಕದ ಶೈಲಿ ಒಳಗ ಅಂದ್ರಿ ಮೇಡಮ್, ಶ್ರೀ ರೇಣುಕಾ ದೇವಿ ರೀ.
0: ಹೌದ್ರಿ.
2: ಧರ್ಮ ದೇವತೆ ತೆಳಕೇಶಿ ಇಟಗಿ ಭೀಮಾಯಿ ಮೇಲೆ ಆಗ್ಯಾವ್ರಿ ಮೇಡಮ್. ಅವ್ರ ನಾವು ಸುಮಾರು ಸಾರಿ ನೋಡೇವ್ರಿ ಮೇಡಮ್.
0: ಓಕೆ,
2: ಎಲ್ಲ ನಮ್ ಭಾಷೆ ಜಯಂತಿ ಅಮ್ಮವರು ಇಟಗಿ ಭೀಮಾಯಿ ತಾಯಿ ಆಗಿರ್ತಾರೆ. ಜೋಳದ ರೊಟ್ಟಿ ಮಾಡಿ ಕಿಚ್ಚಿಗಚ್ಚಿದ ರೊಟ್ಟಿ ಇನ್ನೂ ನಾವು ಮಾಡಿ ತಿಂತೇವ್ರಿ ಮೇಡಮ್. ಎಲ್ಲ ನಮ್ಮ ಬಡತನ ಕುಟುಂಬದೊಳಗ ಏನ್ ನಡೀತೈತಿ ಆ ತರ ಎಲ್ಲ ತಗೊಂಡಾರ ಅದ್ರೊಳಗ.
0: ಓಕೆ,
2: ಮೂರ್ ಬಟ್ಟೆ ವಿಭೂತಿ ಹಚ್ಕೊಂಡು ತುಂಬಾ ಕುಂಕುಮ ತಲೆ ತುಂಬಾ ಸೆರಗ್ ಹೊತ್ಕೊಂಡು ಈಗ ನಮ್ ಹಳ್ಳಿಯಲ್ಲಿ ನಮ್ ತಾಯಿದಾರ ಹೆಂಗ ಇರ್ತಿದ್ರು ಆ ತರದ ಶೈಲಿ ಒಳಗ್ ಮಾಡ್ಯಾರ ಅದನ್ನ.
0: ಓಕೆ ಓಕೆ,
2: ಅದು ಬಾಳ ಇಷ್ಟ ರೀ ಮೇಡಮ್. ಶ್ರೀ ರೇಣುಕಾ ದೇವಿ ಸೌಂದರ್ಯ ಅವರು ರೇಣುಕಾನ್ ಪಾತ್ರ ಆಗ್ಯಾರ ಮೇಡಮ್.
0: ರೇಣುಕಾ ಎಲ್ಲಮ್ಮನ ಅಂತ.
2: ಹಾ ರೀ ಮೇಡಮ್.
0: ಓಕೆ ಓಕೆ ಸರ್, ಅದು ಕೂಡ ಚೆನ್ನಾಗಿದೆ ಸರ್, ಸೌಂದರ್ಯ ಅವ್ರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ.
2: ಹೌದ್ರಿ ಮೇಡಮ್, ಅವ್ರು ಇದು ಆಗಿ ಹೋದಾಗ್ರಿ ಮೇಡಮ್ ಅಂತ ಎಲ್ಲಾ ತಾಯಿರ ಇವ್ರನ್ನ ಉಳಿಸಿಲ್ಲ ಅಂತ ಹೇಳಿ ನಾವು ನೆನಸ್ಕೊಂಡು ದುಃಖ ಪಟ್ಟಿವ್ರಿ ಮೇಡಮ್. ಅವ್ರ ದುರಂತ
0: ಸೌದತ್ತಿಗೆ ಹೋಗಿದ್ದೀರಾ ಹಾಗಿದ್ರೆ?
2: ಸೌದತ್ತಿಗೆ ಹೋಗಿಲ್ರಿ ಮೇಡಮ್ ನಾವು, ಆದ್ರ ನಾವು ಎಲ್ಲಮ್ಮನ ಭಕ್ತರ ಕರೆ ಇಲ್ಲೇ ಬೂದಿ ಹಾಳ ಅಂತ ಹೇಳಿ ನಿಡುಗುಂದಿ ಬೈಲಿ ಬರ್ತೈತ್ರಿ ಮೇಡಮ್. ಸಮೀಪದಾಗ ಅದಾರ ಎಲ್ಲ ದೇವನೊಬ್ಬ ನಾಮ ಹಲು ಅನ್ನಂಗ ಇವ್ರು ಎಲ್ಲ ಮನೆ ಅವ್ರು ಎಲ್ಲ ಮನೆ ಅಂತ ಹೇಳಿ ನಾವ್ ಇಲ್ಲೇ ಹೋಗಿರ್ತೇವ್ರಿ ಮೇಡಮ್ ಮಂಗಳವಾರ ಶುಕ್ರವಾರ.
0: ಖಂಡಿತ ಸರ್, ದೇವನೊಬ್ಬ ನಾಮ ಹಲವು, ತುಂಬಾ ಒಳ್ಳೆ ಮಾತು.
2: ಹೌದಿಲ್ರಿ ಮೇಡಮ್?
0: ನಿಜ ನಿಜ ಸರ್, ತುಂಬಾ ಚೆನ್ನಾಗಿ ಮಾತಾಡ್ರಿ ಸರ್, ಧನ್ಯವಾದಗಳು ಕರೆ ಮಾಡಿದಕ್ಕೆ.
2: ಅವಕಾಶಕ್ಕೆ ಧನ್ಯವಾದಗಳು ಮೇಡಮ್, ಈ ವಿಷಯ ಚಂದ ಐತ್ರಿ ಇವತ್ತಿಂದ.
0: ಥ್ಯಾಂಕ್ ಯು ಸರ್, ನೀವು ಕೂಡ ಚಂದ ಮಾತಾಡಿದ್ರಿ.
2: ನಮಸ್ಕಾರ.
0: ನಮಸ್ಕಾರ ರೀ. ಓಕೆ, ಎಸ್ ರಮೇಶ್ ಸರ್ ಕರೆ ಮಾಡಿ ಒಳ್ಳೆ ವಿಚಾರಗಳನ್ನ ಹಂಚಿಕೊಂಡ್ರು ಅಲ್ವಾ? ಹಾಗೆ ಮುಂದಿನ ಕರೆ ಸಿದ್ಧವಾಗಿದೆ, ಯಾರು ಎಲ್ಲಿಂದ ಕರೆ ಮಾಡಿದಾರೆ ಕೇಳುವ. ಹಲೋ ಹಲೋ,
3: ನಮಸ್ತೆ ಮೇಡಮ್.
0: ನಮಸ್ತೆ ಸರ್. ಮೇಡಮ್
3: ಸರ್ ಇಲ್ಲರಿ, ನಾನು ಮೇಡಮ್ ಇದ್ದೇನೆ.
0: ನಾನು ನೀವ್ ಹೆಚ್ಚರ ಇದ್ರೋ ಇಲ್ಲೋ ಅಂತ ಚೆಕ್ ಮಾಡ್ತಿದ್ದೆ.
3: ಓಕೆ ಓಕೆ ಮೇಡಮ್, ಹೇಳ್ರಿ
0: ಮೇಡಮ್. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು.
3: ಇವತ್ತ ಲಕ್ಷ್ಮಿ ಹಬ್ಬದ ಶುಭಾಶಯಗಳು, ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು.
0: ಮಾಡ್ತೀರಾ ವರಮಹಾಲಕ್ಷ್ಮಿ ಹಬ್ಬ?
3: ಹಾ ಮಾಡಿದ್ದೇವ್ರಿ ಮೇಡಮ್, ತೋಟಕ್ಕೆ ಹೋಗಿದ್ದೇವ್ ನಾವ್ ಅಂದ್ರ ಮೊದ್ಲೆಲ್ಲ ಮನ್ಯಾಗ ಮಾಡ್ತೀವಿ, ಈ ಕಂಬ್ಲಿ ಎಲ್ಲ ತೋಟದಾಗ ಅದಾರಿ, ಅವ್ವನು ನಾನು ಇಬ್ಬರೇ ಮನ್ಯಾಗ ಇರೋದು.
0: ಓಕೆ,
3: ಹಾಗಾಗಿ ತೋಟಕ್ ಹೋಗಿ ಇವತ್ ಮುಗಿಸ್ಕೊಂಡ್ ಬಂದೇವ್ ಅಂದ್ರ ಮುತ್ತೈದಾರ್ ಮಾಡ್ತಾರಿ, ಚೀರಿ ಉಡಿಸ್ತಾರು. ನಮ್ ಕಡೆ ನಾವ್ ಹೆಂಗ್ ಮಾಡ್ತೀವ್ರಿ ಅಂದ್ರ ವಾರಕ್ಕೊಂದ್ ಚೀರಿ ಉಡಿಸ್ತಿರ್ತೀವಿ.
0: ಓ
3: ಹಾ, ಇವತ್ತಿನ ದಿನ ಮುತ್ತೈದಾರ್ ಮಾಡೋದು.
0: ಸೂಪರ್ ಸೂಪರ್, ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಕ್ತಿ ಪ್ರಧಾನ ಸಿನಿಮಾಗಳ ಬಗ್ಗೆ ಮಾತನಾಡ್ತಿದ್ದೆ.
3: ಕೇಳ್ತೀನಿ ಮೇಡಮ್.
0: ಸೊ ಹೇಳಿ, ನಿಮ್ಮ ನೆಚ್ಚಿನ ಭಕ್ತಿ ಪ್ರಧಾನ ಸಿನಿಮಾ ಯಾವ್ದು?
3: ನಾನು ಸಣ್ಣಕ್ಕಿದ್ದಾಗ ನೋಡಿದ್ರಿ, ಇದು ಬನಶಂಕರಿ.
0: ಬನಶಂಕರಿ, ಓಕೆ
3: ಬನಶಂಕರಿ, ಅದೇ ಫಿಲ್ಮು. ಮತ್ತೆ ಇದು ರೀ ಯಾವ್ದದು,
0: ಯಾವ್ದ್ರಿ
3: ದುರ್ಗಾಷ್ಟಮಿ? ದುರ್ಗಾಷ್ಟಮಿ,
0: ದುರ್ಗಾಷ್ಟಮಿ.
3: ಹಾ, ಎರಡು ಒಂದೇ ತರದ ಅವ್ರ ಫಿಲ್ಮ್ಗಳು, ಬದ್ಲು ಯಾವ್ದು ಆಗಿಲ್ಲ ಅಂದ್ರೆ ಅದ್ ಹಳಿ ಫಿಲ್ಮ್ ಐತಿ, ಇದು ಹೊಸ ಫಿಲ್ಮು.
0: ಓಕೆ,
3: ಹೊಸದಂದ್ರೆ ಇದು ಮಹಾಲಕ್ಷ್ಮಿ, ಇದು 30 ವರ್ಷ ಹಿಂದಿಂದ ಐತ್ರಿ.
0: ದುರ್ಗಾಷ್ಟಮಿ ಸಿನಿಮಾ ಶ್ರುತಿ ಅವ್ರದಲ್ಲೇನ್ರಿ?
3: ಇಲ್ಲ ಇಲ್ಲ, ದುರ್ಗಾಷ್ಟಮಿ ಮಹಾಲಕ್ಷ್ಮಿ ಅಶೋಕ್ ಅಲ್ಲಿ ಬಾವಿ ಒಳಗಿನ ಮಹಾಲಕ್ಷ್ಮಿ ಒಳಗಿದ್ಯಾ?
0: ಅದು ದುರ್ಗಾಷ್ಟಮಿ ಅಲ್ರಿ, ಲಕ್ಷ್ಮಿ ಕಟಾಕ್ಷ ಸಿನಿಮಾದ ಹೆಸರು.
3: ಇಲ್ಲರಿ ಮೇಡಮ್, ನೀವು ಚೆಕ್ ಮಾಡ್ರಿ,
0: ನಮ್ಗೆ ಗೊತ್ತೈತ್ರಿ ಲಕ್ಷ್ಮಿ ಕಟಾಕ್ಷ ಆ ಸಿನಿಮಾದ ಹೆಸರು. ದುರ್ಗಾಷ್ಟಮಿ ಸಿನಿಮಾದಲ್ಲಿ ಶ್ರುತಿ ಅವರು ಹಾಗೆ ದೇವರಾಜ್ ಅವರು ಅಭಿನಯಿಸಿರೋದು. ನೀವ್ ಹೇಳದಲ್ಲ ಕತೆ, ಲಕ್ಷ್ಮಿಗೆ ಕುಂಕುಮ ಕೊಡಕ್ಕೆ ಅಂತ ಹೇಳಿ ಅವರು ಬಾವಿಗೆ ಹೋಗಿ ಬಿದ್ದೋಗ್ತಾರೆ ಅಂತ.
3: ಅಳಬೇಡ ಅಳಬೇಡ ನನ್ನ ಜಾಣ ಅದ್ರೊಳಗ ಹಾಡೈತ್ರಿ
0: ಲಕ್ಷ್ಮಿ ಕಟಾಕ್ಷ.

0: ಸಿನಿಮಾದ್ರಿ?
1: ಓಕೆ ಮೇಡಮ್, ಯಾವ್ದಾದ್ರು ಪರವಾಗಿಲ್ಲ. ಅವ್ ಎರಡು ಫಿಲ್ಮ್ ಮಾತ್ರ ಬಹಳ ಇಷ್ಟವಾದು.
0: ಓಕೆ.
1: ಯಾಕಂದ್ರೆ ದೇವತಿ ಯಾವ ರೂಪದ ಬಂದು ನಮ್ಮನ್ನ ಕಾಡ್ತಾಳ ಅನ್ನೋದು ಅವ್ರು ತೋರಿಸ್ಕೊಟ್ರು. ಆತರ ಬಹಳ ಚೆನ್ನಾಗಿದ್ದಂತ ಫಿಲ್ಮ್ಗಳು. ದೇವಸ್ಥಾನ ಫಿಲ್ಮ್ಗಳೆಲ್ಲ ದೇವರದು, ಮತ್ತ ಇವು ಏನ್ ಅವನ ಭಕ್ತಿಗೆ ನೋಡ್ತಿರ್ತೇವಲ್ಲ ಅವೆಲ್ಲ ಕುಮಾರ ಮಗನೇ ತುಳಿದಿದ್ದು ಅವನಿಗೆ ಗೊತ್ತಿರಂಗಿಲ್ಲ. ಈ ತರ ಫಿಲ್ಮ್ ಗಳೆಲ್ಲ ನೋಡ್ಬೇಕ್ರಿ, ಮುಂದಿನ ಮಕ್ಕಳಿಗೂ ಇದೇ ತರ ಫಿಲ್ಮ್ ಗಳು ಕೊಡ್ಬೇಕು ಅಂತ ಹೇಳ್ತೀನಿ ರೀ.
0: ಖಂಡಿತ ರೀ, ಚೆನ್ನಾಗಿ ಮಾತಾಡಿದ್ರಿ, ಧನ್ಯವಾದಗಳು ಕರೆ ಮಾಡಿದಕ್ಕೆ.
1: ನಮಸ್ತೆ ಮೇಡಮ್.
0: ನಮಸ್ತೆ. ಓಕೆ, ಸೌಮ್ಯ ಅವರು ಕರೆ ಮಾಡಿ ಮಾತಾಡಿದ್ರು, ಹಾಗೆ ಮುಂದಿನ ಕರೆ ಕೂಡ ಸಿದ್ಧವಾಗಿದೆ. ಯಾರು ಎಲ್ಲಿಂದ ಕರೆ ಮಾಡಿದರೆ ಕೇಳುವ. ಹಲೋ ಹಲೋ. ಓಕೆ, ಮತ್ತೊಂದು ಕರೆ. ಹಲೋ
2: ನಮಸ್ತೆ ಮೇಡಮ್.
0: ನಮಸ್ತೆ ಸರ್.
2: ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಮೇಡಮ್.
0: ಧನ್ಯವಾದಗಳು ನಿಮಗೂ ಕೂಡ, ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು.
2: ಬನ್ನಿ ಮೇಡಮ್ ನಮ್ಮ ಮನೆಗೂ.
0: ಆಯ್ತು ಸರ್, ಬರುವ.
2: ವಿದ್ಯಾನಗರದಲ್ಲಿ ಹೋಗೋದು ಮೇಡಮ್ ನೀವು? ಬನ್ನಿ ನಮ್ಮ ಮನೆಗೂ.
0: ಆಯ್ತು ಸರ್, ಬರ್ತೀವಿ. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಭಕ್ತಿ ಪ್ರಧಾನ ಸಿನಿಮಾಗಳ ಬಗ್ಗೆ ಮಾತನಾಡ್ತಿದ್ದೆ.
2: ಹೌದು ಮೇಡಮ್.
0: ಸೊ ಹೇಳಿ, ನಿಮ್ಮ ನೆಚ್ಚಿನ ಭಕ್ತಿ ಪ್ರಧಾನ ಸಿನಿಮಾ ಯಾವುದು?
2: ಇಷ್ಟವಾದ ಸಿನಿಮಾ ನವಶಕ್ತಿ ವೈಭವ ಮೇಡಮ್.
0: ನವಶಕ್ತಿ ವೈಭವ ತುಂಬಾ ಒಳ್ಳೆ ಸಿನಿಮಾ.
2: ತುಂಬಾ ಫಿಲಂ, ಯಾಕೆಂದ್ರೆ 9 ಹೀರೋಯಿನ್ ಗಳು ಅದರಲ್ಲೇ ಇದ್ದಾರೆ ಮೇಡಮ್.
0: ರಾಮ್ ಕುಮಾರ್ ಅವರು, ಶ್ರುತಿ ಅವರು ಒಟ್ಟಿಗೆ ಅಭಿನಯಿಸಿದಾರಲ್ವಾ?
2: ಶ್ರುತಿ ಮೇಡಮ್ ಆಗಿರ್ಬೋದು, ಮತ್ತೆ ರಾಧಿ ಕುಮಾರ್ ಸ್ವಾಮಿ ಆಗಿರ್ಬೋದು ಮೇಡಮ್. ಮತ್ತೆ ಇವ್ರು ಯಾರು ಮೇಡಮ್?
0: ಹಲೋ. ಓಕೆ, ಕರೆ ಕಟ್ ಆಯ್ತು. ಸಿನಿಮಾದ ಬಗ್ಗೆ ಮಾಹಿತಿ ನೀಡ್ತಾ ಇದ್ರು, ಕರೆ ಕಟ್ ಆಯ್ತು, ಅದಕ್ಕೆ ನೆಟ್ವರ್ಕ್ ಇರುವಂತಹ ಜಾಗದಲ್ಲಿ ಕರೆ ಮಾಡಬೇಕು. ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ. ಹಲೋ
3: ಹಲೋ.
0: ನಮಸ್ತೆ ರೀ ಸರ.
3: ನಮಸ್ತೆ ರೀ ಮೇಡಮ್, ಆರಾಮದಿರಿ?
0: ನಾನ್ ಚಲೋ ಇದೀನ್ರಿ, ನೀವ್ ಹೇಗಿದ್ದೀರಿ?
3: ನಾವು ಆರಾಮಿದೇವ್ರಿ ಮೇಡಮ್. ಬಿಂದಾಸ್ ಕಾರ್ಯಕ್ರಮ ಮೂಡಿ ಬರಕತ್ತದ್ರಿ. ಕಾರ್ಯಕರ್ತ ಬರವ ಮಾ ಲಕ್ಷ್ಮಿ ಹಬ್ಬದ ಶುಭಾಶಯಗಳು ಮೇಡಮ್, ನಿಮ್ಗ ಹಾಗೂ ನಿಮ್ಮ ಸಿಬ್ಬಂದಿ ಅವರಿಗೆ ಹಾಗೂ ನಮ್ಮ ಎಲ್ಲ ಕೆಳಗರು ಮಿತ್ರರಿಗೆ.
0: ಖಂಡಿತ, ಎಲ್ಲರ ಪರವಾಗಿ ನಿಮಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಲಕ್ಷ್ಮಿ ನಿಮ್ಮ ಮನದಲ್ಲಿ ಮನೆಯಲ್ಲಿ ನೆಲೆಸಲಿ.
3: ಪ್ರಧಾನ ಚಿತ್ರಗಳು ತಂದ್ರಿ ಮೇಡಮ್. ಯಾಕಪ್ಪ ಅಂದ್ರೆ ಭಕ್ತಿ ಪ್ರಧಾನ ಚಿತ್ರಗಳು ನೋಡ್ತಕ್ಕಂತ ಬಹಳ ಅದಾವ್ರಿ ಮೇಡಮ್.
0: ಹೌದ್ ಸರ್.
3: ನಾವು ನೋಡಿದಂತರು ಭಕ್ತ ಪ್ರಹ್ಲಾದ ಮತ್ತೆ ಭಕ್ತ ಕುಂಬಾರ ಅಂತರು ಅದೇನು ನೋಡಂತ ಚಿತ್ರ ರೀ ಮೇಡಮ್ ಅದು.
0: ಓಕೆ.
3: ಹೌನ್ರಿ, ಭಕ್ತ ಕುಂಬಾರ ನೋಡಿದವ್ರಿ ಮೇಡಮ್. ಭಕ್ತ ಕುಂಬಾರ ಅಂದ್ರೆ ಏನಾದ್ರಿ, ಬಹಳ ಭಕ್ತಿ ಇರ್ತಾನ್ರಿ ಅವ. ಬಹಳ ಭಕ್ತಿ ಇದ್ರು ಸಹಿತ ಅವನಿಗೆ ಏನಾದ್ರು ಮಣ್ಣಿನ ಮಡಿಕಿಸ ಒಡಂಗಿಲ್ಲ, ಅಷ್ಟು ಭಕ್ತಿ ರೀ ಅವನಿಗೆ ಒಟ್ಟ.
0: ಓಕೆ.
3: ಹಾ, ಅವ್ರ ಮಗ್ಗಲ್ಕ ಅವ್ರು ಹೊಟ್ಟಿ ಹುಡ್ದ ಕಿಶಿಂದ ಮಡಿಕೆ ಮಾಡಿದ್ರ ಅವ್ ಮಡಿಕೆ ಹೊಡಿಲಾಕ್ ಹೋತಾರ್ರಿ, ಇವ ಹೊಡಿತಾನ ಇವನ್ ಮಡಿಕೆ ಹೊಡೆಯಂಗಿಲ್ಲ, ಯಾಕಂದ್ರೆ ಭಕ್ತಿ ಬಾಳ್ರಿ ಒಂದು.
0: ನಿಜ ನಿಜ ಸರ್.
3: ಹಾ, ಮತ್ತೊಬ್ಬ ಅವ್ರು ಹೊಡಿಲಾಕ್ ಹೋತಾರ ಅವ್ರು ಹೊಡೆದು ಚೂರಾಗಿ ಬಿಡ್ತಾವ್ರಿ ಮೇಡಮ್ ರೋಡಿನ ಮ್ಯಾಗ ರೀ.
0: ಹೌದು.
3: ಅದ್ರ ಸಲುವಾಗಿ ನಮ್ ಡಾಕ್ಟರ್ ರಾಜಕುಮಾರ, ಲೀಲಾವತಿ ಹಾಗೂ ನಮ್ಮ ಮಂಜುಳಾ ಅಭಿನಯ ಮಾಡ್ಯಾರ ಇದ್ರಾಗ್ರಿ.
0: ಖಂಡಿತ ಖಂಡಿತ ಸರ್.
3: ಮತ್ತೆ ಚಿತ್ರಗೀತೆಗಳನ್ನು ಬಹಳ ಚಂದ ಅದಾರ ಮೇಡಮ್, ಎಲ್ಲ ಪ್ರತಿಯೊಂದು ಹಾಡು ನಮ್ ಪಿ ಬಿ ಶ್ರೀನಿವಾಸ್ ಅವ್ರು ಹಾಡುದು ಹಾಡುಗಳಾದ್ರಿ ಅದ್ರಾಗ.
0: ಹೌದ್ ಹೌದ್ ಸರ್.
3: ಹಾ, ಮಾನವ ಮೂಳೆ ಮಾಂಸದ ಕಣಿಕೆ ಈ ದೇಹವು ಅಂತ ಹೇಳಿ ಒಂದು ಹಾಡಾದ್ರಿ.
0: ಹೌದ್ ಸರ್.
3: ಮತ್ತೆ ಎಲ್ಲ ಚಿತ್ರಗಳು ಹಂಗೆ ಅದಾವ್ರಿ ಮೇಡಮ್ ಅದ್ರಾಗ.
0: ನಿಜ ನಿಜ ಸರ್.
3: ಒಟ್ಟು
0: ಹಾಡುಗಳು ಧನ್ಯವಾದಗಳು
3: ಚಿತ್ರ ಮೇಡಮ್.
0: ಹಾಕ್ರಿ, ಧನ್ಯವಾದಗಳು ಕರೆ ಮಾಡಿದಕ್ಕೆ.
3: ಧನ್ಯವಾದ. ನಮಸ್ತೆ ಮೇಡಮ್.
0: ನಮಸ್ತೆ. ಓಕೆ, ನಮಸ್ತೆ. ಅವರ ನೆಚ್ಚಿನ ಭಕ್ತಿ ಪ್ರಧಾನ ಸಿನಿಮಾಗಳ ಬಗ್ಗೆ ಮಾತಾಡ್ತಿದ್ರು. ಖಂಡಿತವಾಗ್ಲೂ ಒಬ್ಬೊಬ್ಬರಿಗೆ ಒಂದೊಂದು ನೆಚ್ಚಿನ ಭಕ್ತಿ ಪ್ರಧಾನ ಸಿನಿಮಾಗಳಿರುತ್ತೆ. ಹಾಗೆ ಕೇಳುಗರೊಬ್ರು ನನಗೆ ಮೆಸೇಜ್ ಹಾಕಿದ್ದಾರೆ, ಮೇಡಮ್ ನಿಮ್ಮ ನೆಚ್ಚಿನ ಭಕ್ತಿ ಪ್ರಧಾನ ಸಿನಿಮಾ ಯಾವುದು ಅಂತ. ನೀವೆಲ್ಲ ಮಾತಾಡಿದ್ರಲ್ಲ, ಎಲ್ಲ ಸಿನಿಮಾ ಬಗ್ಗೆ ಕೂಡ ನನಗೆ ತುಂಬ ಇಷ್ಟ, ಅವೆಲ್ಲವೂ ಕೂಡ ತುಂಬ ಚೆನ್ನಾಗಿದೆ. ಆದರೆ ನಾವು ಚಿಕ್ಕ ವಯಸ್ಸಿಂದ ಕೂಡ ಒಂದು ಭಕ್ತಿ ಪ್ರಧಾನ ಸಿನಿಮಾ ಟಿ ವಿಲಿ ಹಾಕಿದ್ರೆ ಈಗಲೂ ಕೂಡ ಕುತ್ಕೊಂಡು ನೋಡೋದು ಅಂದರೆ ಅದು ಶಬರಿಮಲೆ ಸ್ವಾಮಿ ಅಯ್ಯಪ್ಪ. ಇದು 1990 ಬಿಡುಗಡೆ ಆಗಿದ್ದು. ಈ ಸಿನಿಮಾ ನೋಡುವಾಗ ತುಂಬ ಖುಷಿಯಾಗುತ್ತೆ, ಅಯ್ಯಪ್ಪ ಸ್ವಾಮಿ ಮೇಲೆ ಇರುವಂತಹ ಭಕ್ತಿ ಇನ್ನಷ್ಟು ಹೆಚ್ಚಿಗೆ ಆಗುತ್ತೆ. ಇನ್ನು ಅದರಲ್ಲಿ ಮಾಸ್ಟರ್ ಸಂಜಯ್ ಅವರು ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಪಾತ್ರದಲ್ಲಿ ಅಭಿನಯಿಸಿದರೆ ತುಂಬ ಖುಷಿ ಕೊಡುತ್ತೆ. ಅದರಲ್ಲಿ ಶ್ರೀಧರ್ ಸುಧಾರಾಣಿ ಎಲ್ಲರೂ ಅಭಿನಯಿಸಿದ್ದಾರೆ. ಈ ಸಿನಿಮಾ ನೋಡ್ತಾ ಇದ್ದಾಗ ಹೌದಾ, ದೇವ್ರ ಮನ್ಸು ಪಟ್ಟರೆ ಕಣ್ ಕಾಣ್ದಿದ್ದವರಿಗೆ ಕಣ್ ಕೊಡ್ಬೋದು, ಕಿವಿ ಕೇಳ್ದಿದ್ದವರಿಗೆ ಕಿವಿ ಕೇಳಿಸೋ ಥರ ಮಾಡ್ಬೋದು, ದೇವ್ರ ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದಲ್ಲ ಅಂಥೇಳಿ ದೇವರ ಮೇಲೆ ನಂಬಿಕೆ ಕೂಡ ಹೆಚ್ಚಾಗುತ್ತೆ ಈ ಸಿನಿಮಾ ನೋಡಿದಾಗ. ಓಕೆ, ನೀವು ಕೂಡ ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡಿದ್ರಿ, ಒಬ್ಬೊಬ್ರು ಕೂಡ ಅವರ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚ್ಕೊಂಡು ನನಗೂ ಕೂಡ ನಿಮ್ಮ ಒಟ್ಟಿಗೆ ಮಾತಾಡಿ ಖುಷಿ ಆಯಿತು. ಹಾಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಕೇಳುಕರೆ, ಲಕ್ಷ್ಮಿ ಅಂದರೆ ದೇವ್ರ ಮನೆಯಲ್ಲಿರುವಂಥ ಲಕ್ಷ್ಮಿ ಒಂದು ಕಡೆ ಆದರೆ ಮನೆಯಲ್ಲಿರುವಂಥ ಲಕ್ಷ್ಮಿ ಕೂಡ ಇನ್ನೊಂದು ಕಡೆ. ಸೊ ಮನೆಯಲ್ಲಿರುವಂಥ ಲಕ್ಷ್ಮಿಯನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಆ ಲಕ್ಷ್ಮಿ ಕಣ್ಣಲ್ಲಿ ನೀರು ತರಿಸಿ ನೀವು ಪೂಜೆ ಮಾಡಿದ್ರೆ ಯಾವುದೇ ರೀತಿ ಅರ್ಥ ಇರೋದ್ರಿಲ್ಲ. ಹಾಗಾಗಿ ಹಣದಿಂದ ದೊಡ್ಡ ಮನೆ ಕಟ್ಬಹುದು, ಆದರೆ ಪ್ರೀತಿ ಗೌರವ ಹಾಗೆ ನೆಮ್ಮದಿ ಇದ್ರೆ ಮಾತ್ರ ಮನೆತನ ಕಟ್ಬಹುದು. ಸೊ ಈ ವರಮಹಾಲಕ್ಷ್ಮಿ ಹಬ್ಬ ನಿಮ್ಮ ಮನೆಗೆ ಕೇವಲ ಧನವನ್ನಲ್ಲ, ಆರೋಗ್ಯ ನೆಮ್ಮದಿ ಸಂತೋಷ

0: ಸಂತೋಷ, ಸಮೃದ್ಧಿ ಮತ್ತು ನೆಮ್ಮದಿ ತರಲಿ ಎಂದು ಆಶಿಸುವವರು. ಮೈಸೂರಿನ ಸಿಹಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಸರ್ವರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ
2: ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ರೇಡಿಯೋ ಶಿವಮೊಗ್ಗದ ಕೇಳುಗರೆಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇಂದಿನ ಪೇಟೆ ಸಂಚಾರ ಹೇಗಿದೆ? ಹಬ್ಬಗಳು ನಮ್ಮ ಭವ್ಯ ಸಂಸ್ಕೃತಿಯ ಪ್ರತಿಬಿಂಬಗಳಾಗಿವೆ. ಇಂತಹ ಧಾರ್ಮಿಕ ಆಚರಣೆಗಳಿಂದ ಮನಸ್ಸಿಗೆ ಅಪಾರ ಶಾಂತಿ ಮತ್ತು ನೆಮ್ಮದಿ ದೊರೆಯುತ್ತದೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಕೆಎಸ್ ಷಡಾಕ್ಷರಿ ಅವರು ಅಭಿಮತ ವ್ಯಕ್ತಪಡಿಸಿದರು. ನಗರದ ರವಿ ಟ್ರೇಡರ್ಸ್ ಅಜಮನಿ ಕುಟುಂಬದವರು ಶ್ರಾವಣ ಮಾಸದಲ್ಲಿ ಹಮ್ಮಿಕೊಳ್ಳಲಾದ ದಾನಮ್ಮ ದೇವಿಯ ವಿಶೇಷ ಪೂಜೆಯಲ್ಲಿ ದಂಪತಿಗಳು ಸಮೇತ ಪಾಲ್ಗೊಂಡು ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿದ ಅವರು, ಕೇಳಿದ ವರವನ್ನು ಕರುಣಿಸುವ ವಿಶೇಷ ಶಕ್ತಿ ದೇವತೆ ದಾನಮ್ಮ ದೇವಿ ಎಂದು ಅವರು ಸ್ಮರಿಸಿದರು. ಅಜಮನಿ ಕುಟುಂಬದ ದಾನಮ್ಮ ಅವರು ಮಾತನಾಡಿ, ಶ್ರಾವಣ ಮಾಸದ ಮೊದಲ ವಾರದಲ್ಲಿ ಆಚರಿಸುವ ವ್ರತ ಹಾಗೂ ವಿಶೇಷ ಪೂಜೆಯಿಂದ ಎಲ್ಲರಿಗೂ ಒಳಿತಾಗುತ್ತದೆ. ನಮ್ಮ ಕುಟುಂಬವು ಆರ್ಥಿಕವಾಗಿ ಸದೃಢವಾಗಲು ದೇವಿಯ ಕೃಪೆ ಕಾರಣ ಹಾಗೂ ವ್ರತದ ಮಹಿಮೆ ಅಂತಹದ್ದು. ದಾನಮ್ಮ ದೇವಿಗೆ ಪ್ರತಿವರ್ಷ ವಿಜಯಪುರದಿಂದ ಪಾದಯಾತ್ರೆಯಲ್ಲಿ ಸಾವಿರಾರು ಭಕ್ತರು ಬರುವುದು ತುಂಬಾ ವಿಶೇಷ ಎಂದರು. ಇದೇ ಸಂದರ್ಭದಲ್ಲಿ ಮಹಿಳೆಯರಿಗೆ ಉಡಿ ತುಂಬಿ ಗೌರವಿಸಿ ಹರಸಿದರು. ಶ್ರದ್ಧೆ, ಭಕ್ತಿ ಹಾಗೂ ಶುದ್ಧ ಮನಸ್ಸಿನ ಪ್ರತೀಕವೇ ದಾನಮ್ಮ ದೇವಿಯ ಪೂಜೆಯಾಗಿದೆ ಎಂದು ಭಕ್ತರು ಅನಿಸಿಕೆ ವ್ಯಕ್ತಪಡಿಸಿದರು. ಮುಂದಿನ ವಿವರ. ಅರಸು ಎಂದರೆ ಒಂದು ಶಕ್ತಿ, ಉಳುವವನೇ ಭೂಮಿಯ ಒಡೆಯ. ಈ ಕಲ್ಪನೆಯ ಮೂಲಕ ಲಕ್ಷಾಂತರ ಶೋಷಿತರ ಬದುಕಿಗೆ ಬೆಳಕಾದ ಸಾಮಾಜಿಕ ನ್ಯಾಯದ ಹರಿಕಾರ ಡಿ ದೇವರಾಜ್ ಅರಸು ಅವರ ಕೊಡುಗೆಗಳನ್ನು ಚಿರಸ್ಥಾಯಿ ಎಂದು ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಸಿಎಸ್ ಚಂದ್ರಭೂಪಾಲ್ ತಿಳಿಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇವರುಗಳ ಸಂಯುಕ್ತಾಶ್ರಯದಲ್ಲಿ ನಗರದ ಕುವೆಂಪು ರಂಗಮಂದಿರದಲ್ಲಿ ಏರ್ಪಡಿಸಲಾಗಿದ್ದ ಡಿ ದೇವರಾಜ್ ಅರಸುರವರ 111ನೇ ಜನ್ಮದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಹಿಂದುಳಿದ ವರ್ಗಗಳ ಉದ್ಧಾರಕ, ಸಾಮಾಜಿಕ ಹರಿಕಾರ ಡಿ ದೇವರಾಜ್ ಅರಸು ಅವರು ಕೇವಲ ಆಡಳಿತಗಾರನಾಗಿ ಉಳಿಯದೆ ಶೋಷಿತ ಸಮುದಾಯಗಳಿಗೆ ರಾಜಕೀಯ ಮತ್ತು ಸಾಮಾಜಿಕ ಧ್ವನಿ ನೀಡುವ ಮೂಲಕ ಕರ್ನಾಟಕದ ರಾಜಕಾರಣದ ದಿಕ್ಕನ್ನೇ ಬದಲಿಸಿದ ಅಪರೂಪದ ಜನನಾಯಕ ಡಿ ದೇವರಾಜ್ ಅರಸು. ಭೂ ಸುಧಾರಣೆ, ಮೀಸಲಾತಿ ಹಾಗೂ ಜೀತ ಪದ್ಧತಿ ನಿರ್ಮೂಲನೆಯಂತಹ ಕ್ರಾಂತಿಕಾರಿ ಹೆಜ್ಜೆಗಳ ಮೂಲಕ ಅವರು ಬರೆದ ಸಾಮಾಜಿಕ ನ್ಯಾಯದ ಇತಿಹಾಸ ಇಂದಿಗೂ ಸಾರ್ವಕಾಲಿಕ ಎಂದರು. ಮುಂದಿನ ವಿವರ. ಶಿರಾಳಕೊಪ್ಪ ಪುರಸಭೆ ವ್ಯಾಪ್ತಿಯಲ್ಲಿ ಯುವಜನರನ್ನು ಸಮಾಜಮುಖಿ ಚಟುವಟಿಕೆಗಳಲ್ಲಿ ತೊಡಗಿಸುವ ಉದ್ದೇಶದಿಂದ ಭಾರತ್ ಜೋಡೋ ಯುವ ಸಂಘ ಸದಸ್ಯತ್ವಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಶಿರಾಳಕೊಪ್ಪ ಪುರಸಭೆಯ ಜಂಟಿ ಸಹಯೋಗದಲ್ಲಿ ಈ ಸಂಘಗಳನ್ನು ಪುರಸಭೆ ವ್ಯಾಪ್ತಿಯ ಎಲ್ಲಾ ವಾರ್ಡ್ಗಳಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಸ್ಥಾಪಿಸಲಾಗಿದೆ. ಶಿರಾಳಕೊಪ್ಪ ಪುರಸಭೆ ವ್ಯಾಪ್ತಿಯ 16-35 ವರ್ಷದೊಳಗಿನ ಯುವಕ ಯುವತಿಯರು ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ. ಆಯ್ಕೆಯಾದ ಸದಸ್ಯರು ಕ್ರೀಡೆ, ಫಿಟ್ನೆಸ್, ಯುವ ಸಬಲೀಕರಣ, ಕೌಶಲ್ಯಾಭಿವೃದ್ಧಿ, ಸಮುದಾಯ ಅಭಿವೃದ್ಧಿ, ಅರಣ್ಯ ಮತ್ತು ಪರಿಸರ ಸಂರಕ್ಷಣೆ, ಆರೋಗ್ಯ, ಯೋಗಕ್ಷೇಮ ಹಾಗೂ ಸಾಂಸ್ಕೃತಿಕ ಸಾಮಾಜಿಕ ಸಾಮರಸ್ಯ ಕಾಪಾಡುವ ವಿವಿಧ ಸೇವಾ ಕ್ಷೇತ್ರಗಳಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸಬೇಕಾಗುತ್ತದೆ. ಆಸಕ್ತರು ಅಧಿಕೃತ ಪೋರ್ಟಲ್ ಮೂಲಕ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ಪುರಸಭೆ ವೆಬ್ಸೈಟ್ www.shiralkoppatown.mrc.gov.in ಅಥವಾ ಪುರಸಭೆ ಕಚೇರಿಯನ್ನು ಸಂಪರ್ಕಿಸುವಂತೆ ಶಿರಾಳಕೊಪ್ಪ ಪುರಸಭೆ ಮುಖ್ಯಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನೀವು ಕೇಳ್ತಾ ಇದ್ದೀರಾ ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

യു കേൾത്താ ഇതിരാ റേഡിയോ ശിവമൊഗ 90.8 FM സമുദായ ബാനുലി ഭരവസെഗാഗി ഭവിഷ്യക്കാഗി നമ്മ ബാനുലി നാനു നിമ്മ ആർജെ രക്ഷിതാ ഹൊള്ള. ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬೆಳೆ ಸಾಲ ಪಡೆಯಲು ರೈತರಿಗೆ ನೋಂದಣಿ ಅವಧಿಯನ್ನ ಆಗಸ್ಟ್ 31ರವರೆಗೆ ವಿಸ್ತರಿಸಲಾಗಿದೆ. ಭತ್ತ ಹಾಗೂ ರಾಗಿ ಬೆಳೆಗಳಿಗೆ ನೋಂದಣಿ ಮಾಡಿಕೊಳ್ಳಲು ಆಗಸ್ಟ್ 14 ಕೊನೆಯ ದಿನವಾಗಿತ್ತು. ರೈತರ ಕೋರಿಕೆಯ ಮೇರೆಗೆ ಇದೀಗ ಸಾಲ ಪಡೆದ ರೈತರಿಗೆ ಮಾತ್ರ ಅನ್ವಯವಾಗುವಂತೆ ದಿನಾಂಕ ವಿಸ್ತರಿಸಲಾಗಿದೆ. ಬಿತ್ತನೆ ಅಥವಾ ನಾಟಿ ಮಾಡುವ ಮುನ್ನವೇ ರೈತರು ನೋಂದಣಿ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ. ಸಾಲ ಪಡೆಯದ ರೈತರು ಪಹಣಿ ಮತ್ತು ಆಧಾರ್ ಕಾರ್ಡ್ ದಾಖಲೆಗಳೊಂದಿಗೆ ಸಮೀಪದ ಬ್ಯಾಂಕ್, ಹಣಕಾಸು ಸಂಸ್ಥೆ ಅಥವಾ ಸಿಎಸ್ಸಿ ಕೇಂದ್ರಗಳಲ್ಲಿ ನೋಂದಣಿ ಮಾಡಿಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ಕೃಷಿ, ಕಂದಾಯ, ಸಹಕಾರ ಇಲಾಖೆ, ಬ್ಯಾಂಕ್ಗಳು, ಸರ್ಕಾರದ ಸಂರಕ್ಷಣೆ ವೆಬ್ಸೈಟ್ಗೆ ಭೇಟಿ ನೀಡುವಂತೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಡಾಕ್ಟರ್ ಎಂ ಕಿರಣ್ ಕುಮಾರ್ ತಿಳಿಸಿದ್ದಾರೆ. ಮುಂದಿನ ವಿವರ. ಬಸವಾದಿ ಶಿವಶರಣರ ಬದುಕು ವಚನಗಳ ಮೂಲಕ ವ್ಯಕ್ತಿತ್ವ ವಿಕಸನ ಮಾಡುವುದಾಗಿತ್ತು ಎಂದು ಜಡೆ ಹಿರೇಮಠದ ಶ್ರೀ ಘನಬಸವ ಅಮರೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಹೇಳಿದರು. ಸೊರಬ ಪಟ್ಟಣದ ಚಾಮರಾಜಪೇಟೆಯ ಕಾನುಕೇರಿ ಮಠದಲ್ಲಿ ಸದ್ಗುರು ಸೇವಾ ಟ್ರಸ್ಟ್, ಅಕ್ಕನ ಬಳಗ ಸೇವಾ ಟ್ರಸ್ಟ್, ಟೌನ್ ವೀರಶೈವ ಸಮಾಜದಿಂದ ಆಯೋಜಿಸಿದ್ದ ವಚನ ಶ್ರಾವಣ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದರು. ಭಯ ಭಕ್ತಿಯಿಂದ ಧರ್ಮದ ಪರಿಪಾಲನೆ ಮಾಡುವುದು ಹಿಂದಿನ ಕಾಲದಲ್ಲಿತ್ತು. ಎಲ್ಲರನ್ನೂ ಪ್ರೀತಿಸುವ ಮೂಲಕ ಬದುಕಿಗೆ ಅದೇ ಸ್ವರ್ಗ. ಆಚಾರವೇ ಸ್ವರ್ಗವಾಗಿದ್ದು ಅದನ್ನ ಪಾಲಿಸಬೇಕು. ವಾಸ್ತವದಲ್ಲಿ ಬದುಕು ನಡೆಸಲು ಮುಂದಾಗಬೇಕು. ಕಾರಣ ಮನುಷ್ಯ ಲೌಕಿಕ ಜೀವಿ. ಎಲ್ಲ ಬಂಧಗಳಿಂದ ಮುಕ್ತಿ ಹೊಂದಲು ಆಚಾರವಿರಬೇಕು. ಬಸವಾದಿ ಚಿಂತನೆಗಳ ರಸಸತ್ವವನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ಉಪನ್ಯಾಸಕ ಡಾಕ್ಟರ್ ಉಮೇಶ್, ಟೌನ್ ವೀರಶೈವ ಸಮಾಜದ ಅಧ್ಯಕ್ಷ ಮಂಜುನಾಥ್, ರೇಖಾ ಜಗದೀಶ್, ನಿಜಗುಣ ಚಂದ್ರಶೇಖರ್, ಸುಧಾ ಶಿವಪ್ರಸಾದ್, ಶಿವಕುಮಾರ್ ಗೌಡ, ಜಯಮಾಲಾ ಇತರರಿದ್ದರು. ಮುಂದಿನ ವಿವರ. ಜೈನ ಧರ್ಮವು ಮಾನವೀಯ ಮೌಲ್ಯ ಮತ್ತು ಅಹಿಂಸಾತ್ಮಕ ಭಾವನೆ ಬೆಳೆಸಲು ಪ್ರೇರೇಪಿಸುತ್ತದೆ ಎಂದು ಹೊಂಬುಜ ಜೈನ ಮಠದ ಸ್ವಸ್ತಿ ಶ್ರೀ ದೇವೇಂದ್ರ ಕೀರ್ತಿ ಭಟ್ಟಾರಕ ಸ್ವಾಮೀಜಿ ಹೇಳಿದರು. ಶ್ರೀ ಪಾರ್ಶ್ವನಾಥ ತೀರ್ಥಂಕರರ ಮೋಕ್ಷ ಕಲ್ಯಾಣದ ಸುದಿನ ಮುಕುಟ ಸಪ್ತಮಿ ಕುರಿತು ಮಾತನಾಡಿ ಇಂದ್ರಿಯ ನಿಗ್ರಹ ಮತ್ತು ಕಠೋರ ಧ್ಯಾನದ ಮಹತ್ವ ಅರಿತುಕೊಳ್ಳಬೇಕು. ಹೊಂಬುಜ ಕ್ಷೇತ್ರದ ಅಧಿನಾಯಕ ಪಾರ್ಶ್ವನಾಥ ತೀರ್ಥಂಕರರು ಆಗಿರುವುದರಿಂದ ಭಕ್ತರು ವಿಶ್ವದ ಎಲ್ಲೆಡೆಯಿಂದ ಆಗಮಿಸಿ ದರ್ಶನ ಪಡೆದು ಸಂಕಷ್ಟದಿಂದ ಪರಿಹಾರ ಪಡೆಯುತ್ತಾರೆ ಎಂದು ತಿಳಿಸಿದರು. ಶ್ರೀಗಳು ಭಕ್ತರಿಗೆ ಶ್ರೀಫಲ ಮಂತ್ರಾಕ್ಷತೆ ನೀಡಿ ಹರಸಿದರು. ಶ್ರೀ ಪಾರ್ಶ್ವನಾಥ ತೀರ್ಥಂಕರ ಸನ್ನಿಧಿಯಲ್ಲಿ ವಿಶೇಷ ಪೂಜಾ ದ್ರವ್ಯಗಳನ್ನು ಅರ್ಪಿಸಲಾಯಿತು. ಶ್ರೀ ಸ್ವರ್ಣ ಪಲ್ಲಕ್ಕಿಯಲ್ಲಿ ಜಿನಬಿಂಬ ಶ್ರೀ ವಿಹಾರ ನಡೆಸಲಾಯಿತು. ನಿರ್ವಾಣ ಲಾಡು ಸಮರ್ಪಿಸಲಾಯಿತು. ಜಗನ್ಮಾತೆ ಶ್ರೀ ಪದ್ಮಾವತಿ ದೇವಿ ಸನ್ನಿಧಿಯಲ್ಲಿ ಪೂಜಾ ವಿಧಾನ ನೆರವೇರಿಸಲಾಯಿತು. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ, ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಭದ್ರಾವತಿ ಶಿಶು ಅಭಿವೃದ್ಧಿ ಯೋಜನೆಯಡಿಯ 16 ಅಂಗನವಾಡಿ ಕಂ ಕ್ರಶ್ ಕೇಂದ್ರಗಳಲ್ಲಿ ಖಾಲಿ ಇರುವ ಒಂದು ಕಾರ್ಯಕರ್ತಿ ಹಾಗೂ ಒಂದು ಸಹಾಯಕಿಯರ ತಾತ್ಕಾಲಿಕ ಗೌರವಧನ ಆಧಾರದ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತರು ಅರ್ಜಿ ನಮೂನೆಯನ್ನು ಭದ್ರಾವತಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿಯಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಯೊಂದಿಗೆ ಸೂಕ್ತ ದಾಖಲೆಗಳನ್ನು ಲಗತ್ತಿಸಿ ಆಗಸ್ಟ್ 21 ಸಲ್ಲಿಸುವುದು. ಹೆಚ್ಚಿನ ಮಾಹಿತಿಗಾಗಿ ಭದ್ರಾವತಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿ ದೂರವಾಣಿ ಸಂಖ್ಯೆ 08282229551 ಈ ಸಂಖ್ಯೆಯನ್ನು ಸಂಪರ್ಕಿಸುವಂತೆ ಭದ್ರಾವತಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಆಲ್ಕುಳ ವಿದ್ಯುತ್ ವಿತರಣಾ ಕೇಂದ್ರದ ಫೀಡರ್ AF-3 ಮೆಸ್ಕಾಂ ತುರ್ತು ಕಾಮಗಾರಿಯನ್ನು ನಿರ್ವಹಿಸುವುದರಿಂದ ನಾಳೆ ಬೆಳಗ್ಗೆ 10-4 ಜಡ್ಜ್ ಕ್ವಾರ್ಟರ್ಸ್, ಎಸ್ವಿ ಬಡಾವಣೆ, ಸಿ ಬ್ಲಾಕ್, ವೃದ್ಧಾಶ್ರಮ ಸುತ್ತಮುತ್ತ, ಡಾಕ್ಟರ್ಸ್ ಲೇಔಟ್, ಅಯ್ಯಪ್ಪಸ್ವಾಮಿ ದೇವಸ್ಥಾನ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದ್ದು ಸಾರ್ವಜನಿಕರು ಸಹಕರಿಸುವಂತೆ ಮೆಸ್ಕಾಂ ಪ್ರಕಟಣೆಯಲ್ಲಿ ತಿಳಿಸಿದೆ. ಮತ್ತು ಶಿವಮೊಗ್ಗ ನಗರ ಉಪವಿಭಾಗ ಘಟಕ 1, ಘಟಕ 2 ಮೆಸ್ಕಾಂ ಕಂಬ ತೆರವು ಕಾಮಗಾರಿ ಇರುವುದರಿಂದ ನಾಳೆ ಬೆಳಗ್ಗೆ 10-5 ಬಾಪೂಜಿ ನಗರ, ಟ್ಯಾಂಕ್ ಬಂಡ್ ರಸ್ತೆ, ಜೋಸೆಫ್ ನಗರ, ಟಿಜಿಎನ್ ಲೇಔಟ್, ಟ್ಯಾಂಕ್ ಮೊಹಲ್ಲಾ, ಸೋಮಯ್ಯ ಲೇಔಟ್, ಬಿಎಚ್ ರಸ್ತೆ, ಮೀನಾಕ್ಷಿ ಭವನ್ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದ್ದು ಸಾರ್ವಜನಿಕರು ಸಹಕರಿಸುವಂತೆ ಮೆಸ್ಕಾಂ ಪ್ರಕಟಣೆಯಲ್ಲಿ ತಿಳಿಸಿದೆ. ಮುಂದಿನ ವಿವರ. ಕೆಳದಿ ಶಿವಪ್ಪ ನಾಯ್ಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಕೃಷಿ ವಿಜ್ಞಾನ ಕೇಂದ್ರದ ವತಿಯಿಂದ ಸೆಪ್ಟೆಂಬರ್ 5 ಮತ್ತು 6 ಕೃಷಿ ಮಹಾವಿದ್ಯಾಲಯ ನವಿಲೆ ಆವರಣದಲ್ಲಿ ಸಹ್ಯಾದ್ರಿ ಕೃಷಿ ಸಂತೆ 2026 ಆಯೋಜಿಸಲಾಗಿದೆ. 2 ಕಾಲ ಬೆಳಗ್ಗೆ 9-8 ಈ ಸಹ್ಯಾದ್ರಿ ಕೃಷಿ ಸಂತೆ ಜರುಗಲಿದ್ದು ಈ ಮೇಳದಲ್ಲಿ ಹಣ್ಣಿನ ಸಸಿಗಳ ನರ್ಸರಿ, ಅಲಂಕಾರಿಕ ಗಿಡಗಳು, ತರಕಾರಿ ಮತ್ತು ಹೂವಿನ ಬೀಜಗಳು, ತಾರಸಿ ಅಥವಾ ಕೈತೋಟದ ಪರಿಕರಗಳ ಮಾರಾಟ ಮಳಿಗೆಗಳು, ಅಲಂಕಾರಿಕ ಮೀನುಗಳು, ಕರಕುಶಲ ವಸ್ತು ಪ್ರದರ್ಶನ ಮತ್ತು ಮಾರಾಟವನ್ನು ಒಳಗೊಂಡು 50 ಮಳಿಗೆಗಳನ್ನು ಸ್ಥಾಪಿಸಲಾಗುತ್ತಿದೆ. ಮುಖ್ಯವಾಗಿ ಈ ಮೇಳವು ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳ ಬೀಜಗಳು, ಸಸಿಗಳು ಮತ್ತು ಪರಿಕರಗಳು ಒಂದೇ ಸೂರಿನಡಿ ಪ್ರದರ್ಶನ, ಮಾರಾಟ ಮತ್ತು ತಾಂತ್ರಿಕ ಮಾಹಿತಿಯನ್ನು ರೈತ ಸಮೂಹಕ್ಕೆ ನೀಡುವ ಉದ್ದೇಶ ಹೊಂದಿದೆ. ಅಲ್ಲದೆ ತಾರಸಿ ತೋಟ ಅಥವಾ ಕೈತೋಟ ಅಥವಾ ಪೌಷ್ಟಿಕ ತೋಟ ಸ್ಥಾಪಿಸಲು ಆಸಕ್ತಿಯುಳ್ಳ ಸಾರ್ವಜನಿಕರಿಗೆ ಈ ಮೇಳದಲ್ಲಿ ಪರಿಕರಗಳು ಮತ್ತು ತಾಂತ್ರಿಕ ಮಾಹಿತಿ ಲಭ್ಯವಿರುತ್ತದೆ. ಈ ಸಂತೆಯಲ್ಲಿ ಮಲೆನಾಡು ವಿಶಿಷ್ಟ ಸಿಹಿ ಖಾದ್ಯ, ತೊಡೆದೇವು, ಉತ್ತರ ಕರ್ನಾಟಕದ ತಿಂಡಿ ತಿನಿಸುಗಳು ಹಾಗೂ ಸಿರಿಧಾನ್ಯಗಳ ಉತ್ಪನ್ನಗಳನ್ನು ಮತ್ತು ಸ್ಥಳೀಯ ವಿಶಿಷ್ಟ ಖಾದ್ಯಗಳು, ಜೇನುತುಪ್ಪದ ಮೌಲ್ಯವರ್ಧಿತ ಉತ್ಪನ್ನಗಳ ಮಳಿಗೆಗಳು ಕೂಡ ಈ ಸಂತೆಯಲ್ಲಿ ಪ್ರಮುಖ ಆಕರ್ಷಣೆಗಳಾಗಿವೆ. ಇದರೊಂದಿಗೆ ಇವತ್ತಿನ ಪೇಟೆ ಸಂಚಾರ ಕಾರ್ಯಕ್ರಮ ಮುಕ್ತಾಯವಾಗಲಿದ್ದು, ನಿಮಗೆ ಇಷ್ಟೋ ತನಕ ಮಾಹಿತಿಯನ್ನ ಕೊಟ್ಟಿದ್ದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಪ್ರಸಾರ ಮುಂದುವರೆಯಲಿದ್ದು, ವಂದನೆಗಳೊಂದಿಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಇವತ್ತಿನ ಜಗತ್ತಿಗೆ ಬೇಕಿರೋದು ಬರೀ ಡಿಗ್ರಿ ಅಲ್ಲ, ಜಗತ್ತಿನ ಸವಾಲುಗಳಿಗೆ ಪರಿಹಾರ ಕಂಡುಹಿಡಿಯುವ ಪವರ್ಫುಲ್ ನಾಲೆಡ್ಜ್. ಕ್ಲೈಮೇಟ್ ಚೇಂಜ್ ಮತ್ತು ಪರಿಸರ ಸವಾಲುಗಳನ್ನ ಮೆಟ್ಟಿ ನಿಂತು ರಿಸರ್ಚ್ ಮತ್ತು ಡೇಟಾ ಸೈನ್ಸ್ ನಲ್ಲಿ ಸೂಪರ್ ಕೆರಿಯರ್ ಕಟ್ಟಿಕೊಳ್ಳಬೇಕಾ? ಹಾಗಾದ್ರೆ ದಿಸ್ ಈಸ್ ಯುವರ್ ಬೆಸ್ಟ್ ಚಾನ್ಸ್. ಶಂಕರಘಟ್ಟ ಶಿವಮೊಗ್ಗದಲ್ಲಿರುವ ಕುವೆಂಪು ವಿಶ್ವವಿದ್ಯಾಲಯ ನಿಮಗಾಗಿ ತಂದಿದೆ ಎಂಎಸ್ಸಿ ಇನ್ ಎನ್ವಿರೋನ್ಮೆಂಟಲ್ ಸೈನ್ಸ್. ಇಲ್ಲಿ ಪಶ್ಚಿಮ ಘಟ್ಟಗಳೇ ನಿಮ್ಮ ಕ್ಲಾಸ್ ರೂಮ್, ಭದ್ರಾ ಅಭಯಾರಣ್ಯವೇ ಲೈವ್ ಲ್ಯಾಬ್, ಫೋಟೋ ಸಿಂಥೆಸಿಸ್ ಅನಲೈಸರ್, ಕ್ಲೈಮೇಟ್ ಸೆನ್ಸರ್ಸ್ ಗಳಂತಹ ಹೈಟೆಕ್ ಉಪಕರಣಗಳ ಮೂಲಕ ಕಲಿಯಿರಿ ರಿಯಲ್ ಟೈಮ್ ರಿಸರ್ಚ್. ಗುಡ್ ನ್ಯೂಸ್ ಅಂದ್ರೆ ಯಾವುದೇ ಯೂನಿವರ್ಸಿಟಿಯ ಯಾವುದೇ ಬಿಎಸ್ಸಿ ಗ್ರಾಜ್ಯುಯೇಟ್ಸ್ ಕೂಡ ಅಪ್ಲೈ ಮಾಡಬಹುದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಸ್ಟ್ 28, 2026. ಸೀಟುಗಳು ಸೀಮಿತವಾಗಿವೆ, ಈಗಲೇ ಕರೆ ಮಾಡಿ 9448149461. ಸಂಖ್ಯೆ ಮತ್ತೊಮ್ಮೆ 9448149461.
1: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
2: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
3: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
4: ನಂದಿನಿ, ಪರಿಶುದ್ಧತೆಯ ಪ್ರತೀಕ.
5: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲಾ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
0: ಹಲೋ, ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈಗ ಬರೀ ಹಾಡುಗಳನ್ನ ಕೇಳೋದಷ್ಟೇ ಅಲ್ಲ ಸ್ನೇಹಿತರೆ, ಅದರ ಜೊತೆಗೆ ನಮ್ಮ ಜೀವನದ ಅತಿ ದೊಡ್ಡ ಆಸ್ತಿ ಅಂತಂದ್ರೆ ನಮ್ಮ ಆರೋಗ್ಯದ ಬಗ್ಗೆ ಮಾತನಾಡೋಣ. ಎಸ್, ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ಪೆಷಲ್ ಟಾಪಿಕ್ ಅಂದ್ರೆ ಯೋಗ, ಪೌಷ್ಟಿಕ ಆಹಾರ ಮತ್ತು ಸಾಂಕ್ರಾಮಿಕ ರೋಗಗಳ ತಡೆಗಟ್ಟುವಿಕೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ಅಂತಂದ್ರೆ, ನಾವು ದಿನಪೂರ್ತಿ ಓಡ್ತಾ ಇರ್ತೀವಿ, ನಮ್ಮ ದೇಹಕ್ಕೆ ಕೊಡೋ ಟೈಮ್ ಎಷ್ಟು? ಯೋಗ ಅಂದ ತಕ್ಷಣ ಏನೋ ಕಷ್ಟದ ಕಸರತ್ತು ಅಂತ ಅನ್ಕೋಬಿಡಿ. ಬೆಳಗ್ಗೆ ಎದ್ದು ಒಂದು 15 ನಿಮಿಷ ಪ್ರಾಣಾಯಾಮ ಮಾಡಿದ್ರೆ ಸಾಕು, ದಿನ ಪೂರ್ತಿ ನಿಮ್ಮ ಮೈಂಡ್ ಫ್ರೆಶ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಸೂರ್ಯ ನಮಸ್ಕಾರದಂತಹ ಸರಳ ಆಸನಗಳು ನಮ್ಮ ದೇಹದ ಇಮ್ಯುನಿಟಿಯನ್ನ ಹೆಚ್ಚಿಸುತ್ತೆ. ಜಿಮ್ಮಿಗೆ ಹೋಗೋದಕ್ಕೆ ಟೈಮ್ ಇಲ್ದಿದ್ರೂ ಪರವಾಗಿಲ್ಲ, ಮನೆಯಲ್ಲೇ ಕೂತ್ಕೊಂಡು ದೀರ್ಘವಾಗಿ ಉಸಿರಾಡಿ. ನೆನ್ಪಿಡಿ, ಉಸಿರು ಸರಿಯಾಗಿದ್ರೆ ಹಸನವಾಗುತ್ತೆ ನಮ್ಮ ಬದುಕು. ಸರಿ, ಈಗ ಯೋಗ ಆಯ್ತು, ಇನ್ನ ಊಟದ ವಿಷಯಕ್ಕೆ ಬರೋಣ. ಪಿಜ್ಜಾ ಬರ್ಗರು ಫೋಟೋದಲ್ಲಿ ನೋಡೋದಕ್ಕೆ ಮಾತ್ರ ಚೆನ್ನಾಗಿರುತ್ತೆ, ಆದ್ರೆ ಹೊಟ್ಟೆಗೆ ನಷ್ಟ ಅಂತ ನಿಮಗೆ ಗೊತ್ತೇ ಇದೆ. ಸೊ, ನಮ್ಮ ಅಜ್ಜಿ ಕಾಲದ ಊಟ ನೆನ್ಪಿದೆಯಾ? ರಾಗಿ, ನವಣೆ, ಹೀಗೆ ಸಿರಿಧಾನ್ಯಗಳು ನಿಮ್ಮ ಊಟದಲ್ಲಿದ್ರೆ ಚಂದ. ಇದು ಬರೀ ಆಹಾರವಲ್ಲ ಸ್ನೇಹಿತರೆ, ಅದೊಂದು ಔಷಧ ಅಂತಾನೆ ಹೇಳ್ಬಹುದು. ದಿನಕ್ಕೊಂದು ಹಣ್ಣು ತಿಂದ್ರೆ ಡಾಕ್ಟರ್ ಅವಶ್ಯಕತೆಯೇ ಬರೋದಿಲ್ಲ. ಹಣ್ಣುಗಳಲ್ಲಿರೋ ವಿಟಮಿನ್ ಸಿ ನಮ್ಮನ್ನು ರೋಗಗಳಿಂದ ದೂರ ಇಡುತ್ತವೆ. ಹಾಗೆ ಹೈಡ್ರೇಟ್ ಆಗಿರೋದು ಬಹಳ ಮುಖ್ಯ. ದಿನಕ್ಕೆ ಕನಿಷ್ಠ 3-4 ಲೀಟರ್ ನೀರು ಕುಡಿಯೋದನ್ನ ಮರಿಬೇಡಿ. ಹಾಗೆ ಇನ್ನ ಮುಖ್ಯವಾದ ವಿಷಯ ಏನಪ್ಪಾ ಅಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ಹೊಸ ಹೊಸ ವೈರಸ್ಸು, ಬ್ಯಾಕ್ಟೀರಿಯಾಗಳು ದಾಳಿ ಮಾಡ್ತಾನೆ ಇದ್ದಾವೆ. ಇದನ್ನ ತಡೆಯೋದು ಹೇಗೆ ಅಂತ ಹೇಳೋದಾದ್ರೆ, ಮೊದಲನೇದಾಗಿ ಶುಚಿತ್ವವನ್ನ ಕಾಪಾಡ್ಕೊಳ್ಬೇಕು. ಕೈ ತೊಳೆಯೋದು ನಮಗೆ ಮರೆತು ಹೋಗ್ಬಾರ್ದು. ಊಟಕ್ಕಿಂತ ಮುಂಚೆ ಕೈ ತೊಳೆದ್ರೆ ಅರ್ಧ ರೋಗಗಳು ಬರೋದಿಲ್ಲ. ಹಾಗೆ ಮನೆಯ ಸುತ್ತ ನೀರು ನಿಲ್ಲದಂತೆ ನೋಡ್ಕೊಳ್ಳಿ, ಡೆಂಗ್ಯೂ, ಮಲೇರಿಯಾದಂತಹ ರೋಗಗಳು ಅಲ್ಲೇ ಹುಟ್ಟೋದು. ಇನ್ನ ಸರ್ಕಾರದ ಲಸಿಕಾ ಕಾರ್ಯಕ್ರಮಗಳಿಗೆ ಸಹಕರಿಸಿ, ಭಯ ಬೇಡ, ಜಾಗೃತಿ ಇರಲಿ. ನಂತರ ಗುಂಪು ಇರುವ ಕಡೆ ಸ್ವಲ್ಪ ಎಚ್ಚರವಿರಲಿ ಸ್ನೇಹಿತರೆ. ನಿಮಗೆ ಶೀತ ಕೆಮ್ಮು ಇದ್ರೆ ಮನೆಯಲ್ಲಿ ವಿಶ್ರಾಂತಿ ತಗೊಳ್ಳಿ, ಬೇರೆಯವರಿಗೆ ಹರಡದಂತೆ ನೋಡಿಕೊಳ್ಳಿ. ಸೊ ಸ್ನೇಹಿತರೆ, ಯೋಗ ಮಾಡೋಣ, ಪೌಷ್ಟಿಕ ಆಹಾರವನ್ನ ತಿನ್ನೋಣ, ಹಾಗೆ ಶುಚಿಯಾಗಿರೋಣ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ. ಬನ್ನಿ ಇವತ್ತು ಒಂದು ಸಂಕಲ್ಪ ಮಾಡೋಣ, ಆರೋಗ್ಯವಂತ ಸಮಾಜ ನಮ್ಮ ಗುರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ಭಾಗದಲ್ಲಿ. ಈಗ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮನೆಯಲ್ಲಿರುವ ಪ್ರತಿಯೊಂದು ಹೆಣ್ಣಿನ ನಗು ಆ ಮನೆಯ ನಿಜವಾದ ಶ್ರೀಮಂತಿಕೆ. ಈ ವರ ಮಹಾಲಕ್ಷ್ಮಿ ಹಬ್ಬ ಪ್ರತಿಯೊಂದು ಕುಟುಂಬಕ್ಕೂ ಸಂತೋಷ, ಸಮೃದ್ಧಿ ಮತ್ತು ನೆಮ್ಮದಿ ತರಲಿ ಎಂದು ಆಶಿಸುವವರು ಮೈಸೂರಿನ ಸಿಹಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಸರ್ವರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ
2: ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಪೌಷ್ಟಿಕ ಆಹಾರ ಮತ್ತು ಸಾಂಕ್ರಾಮಿಕ ರೋಗಗಳ ತಡೆಗಟ್ಟುವಿಕೆಯ ಬಗ್ಗೆ ಅರಿವು ಮೂಡಿಸುವ ಜಾಗೃತಿ ಕಾರ್ಯಕ್ರಮ ಇದಾಗಿದೆ. ಹಾಗಾದ್ರೆ ಈಗ ಸಾಂಕ್ರಾಮಿಕ ರೋಗವನ್ನ ಹೇಗೆ ತಡೆಗಟ್ಟಬಹುದು ಅನ್ನೋದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಈಗ ನಿಮ್ಮ ಮನೆಯ ಸುತ್ತಮುತ್ತ ಅಥವಾ ಆಫೀಸಿನ ಸುತ್ತಮುತ್ತ ನೀರು ನಿಲ್ಲೋ ಜಾಗಗಳಿದ್ರೆ ಹುಷಾರಾಗಿರಿ. ಯಾಕಂದ್ರೆ ಈಗ ಡೆಂಗ್ಯೂ ಹಾವಳಿ ಜಾಸ್ತಿ ಆಗ್ತಾ ಇದೆ. ಇದನ್ನ ತಡೆಯೋದು ತುಂಬಾ ಸುಲಭ, ಆದ್ರೆ ನಿರ್ಲಕ್ಷ್ಯ ಮಾಡಿದ್ರೆ ಕಷ್ಟವಾಗುತ್ತೆ. ಡೆಂಗ್ಯೂ ಹರಡುವ ಈಡೀಸ್ ಸೊಳ್ಳೆಗಳು ಶುದ್ಧ ನೀರಲ್ಲೇ ಮೊಟ್ಟೆ ಇಡುತ್ತವೆ. ನಿಮ್ಮ ಮನೆಯ ಟೆರೆಸ್ ಮೇಲಿರೋ ಹಳೆ ಟೈರ್ ಆಗಿರ್ಬೋದು, ಒಡೆದ ಪ್ಲಾಸ್ಟಿಕ್ ಡಬ್ಬಿ ಅಥವಾ ಫ್ರಿಡ್ಜ್ನ ಹಿಂಭಾಗದ ಟ್ರೇನಲ್ಲಿ ನೀರು ನಿಲ್ಲದಂತೆ ನೋಡ್ಕೊಳ್ಳಿ. ಹಾಗೆ ನಿಮ್ಮ ಆರೋಗ್ಯದಲ್ಲಿ ತೀವ್ರ ಜ್ವರ ಕಾಣಿಸ್ಕೊಂಡ್ರೆ, ಹಾಗೆ ಕಣ್ಣಿನ ಹಿಂಭಾಗದಲ್ಲಿ ನೋವು ಕಾಣಿಸ್ಕೊಂಡ್ರೆ, ಮೈ ಕೈ ನೋವು ಕಾಣಿಸ್ಕೊಂಡ್ರೆ ತಕ್ಷಣ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ. ಸ್ವಂತ ಚಿಕಿತ್ಸೆ ಪಡ್ಕೊಳ್ಳೋದು ಖಂಡಿತ ಬೇಡ ಅಂತಾನೆ ಹೇಳ್ಬಹುದು. ಹಾಗೇನೆ ವಾರಕ್ಕೊಂದ್ಸರಿನಾದ್ರೂ ಡ್ರೈ ಡೇ ಆಚರಿಸಿ. ಏನ್ ಶ್ವೇತಾ, ಡ್ರೈ ಡೇ ಅಂದ್ರೆ ಏನು ಅಂತ ಕೇಳಬಹುದು. ಎಸ್, ಅಂದ್ರೆ ಮನೆಯ ಎಲ್ಲಾ ನೀರಿನ ತೊಟ್ಟಿಗಳನ್ನ ಖಾಲಿ ಮಾಡಿ, ಒಣಗಿಸಿ ಮತ್ತು ನೀರು ತುಂಬಿಸಿ. ಇದು ಸೊಳ್ಳೆಗಳ ಸಂತತಿಯನ್ನ ತಡೆಯುತ್ತೆ ಅಂತಾನೆ ಹೇಳ್ಬಹುದು. ಹಾಗೆ ಸ್ನೇಹಿತರೆ, ನಾವು ಬರೀ ಅಕ್ಕಿ ಗೋಧಿಯನ್ನ ತಿಂತಾ ಇರ್ತೀವಿ, ಆದ್ರೆ ನಮ್ಮ ಹಿರಿಯರು ಗಟ್ಟಿಮುಟ್ಟಾಗಿದ್ದ ರಹಸ್ಯ ಏನು ಗೊತ್ತಾ? ಅದೇ ಸಿರಿಧಾನ್ಯಗಳು ಅಥವಾ ಮಿಲೆಟ್ಸ್ ಅಂತ ಕರಿತೀವಿ. ಈ ರಾಗಿ, ನವಣೆ, ಸಜ್ಜೆ, ಬರಗು, ಸಾಮೆ ಇವೆಲ್ಲವೂ ಪ್ರಕೃತಿ ನಮಗೆ ಕೊಟ್ಟಿರೋ ವರ ಅಂತಾನೆ ಹೇಳಬಹುದು. ಇದರಲ್ಲಿ ನಾರಿನಂಶ ಜಾಸ್ತಿ ಇರುತ್ತೆ. ಇದರಿಂದ ಸಕ್ಕರೆ ಕಾಯಿಲೆ ಇರೋರಿಗೆ ಮತ್ತು ತೂಕ ಇಳಿಸೋರಿಗಂತೂ ಇದು ರಾಮಬಾಣ ಅಂತಾನೆ ಹೇಳಬಹುದು. ಹಾಗೆ ಸೇರಿದ್ರೆ ಇವುಗಳಲ್ಲಿ ಕಬ್ಬಿಣದ ಅಂಶ ಮತ್ತು ಕ್ಯಾಲ್ಸಿಯಂ ಹೇರಳವಾಗಿರುತ್ತೆ. ಮಕ್ಕಳ ಬೆಳವಣಿಗೆಗೆ ಮತ್ತು ಮೂಳೆಗಳ ಬಲಕ್ಕೆ ರಾಗಿ ಮುದ್ದೆ ಅಥವಾ ನವಣೆ ಕಿಚಡಿಗಿಂತ ಬೆಸ್ಟ್ ಆಹಾರ ಇನ್ನೊಂದಿಲ್ಲ ಅಂತಾನೆ ಹೇಳಬಹುದು. ನಂತರ ವಾರದಲ್ಲಿ ಕನಿಷ್ಠ 3 ದಿನ ನಿಮ್ಮ ಊಟದಲ್ಲಿ ಯಾವುದಾದರೂ ಒಂದು ಸಿರಿಧಾನ್ಯ ಇರುವಂತೆ ನೋಡ್ಕೊಳ್ಳಿ. ಇದು ನಿಮ್ಮ ಜೀರ್ಣಕ್ರಿಯೆಯನ್ನು ಸುಧಾರಿಸಿ ಹೊಟ್ಟೆಯ ಸಮಸ್ಯೆಗಳನ್ನ ದೂರ ಮಾಡುತ್ತವೆ. ಸೊ ಸ್ನೇಹಿತರೆ, ಕೆಲಸದ ಒತ್ತಡದಿಂದ ತಲೆನೋವು ಬರ್ತಿದ್ಯಾ? ಹಾಗಾದ್ರೆ 1-2 ನಿಮಿಷ ಭ್ರಮರಿ ಪ್ರಾಣಾಯಾಮ ಮಾಡಿ. ಕಣ್ಣು ಮುಚ್ಚಿ, ಕಿವಿಗಳನ್ನು ಹೆಬ್ಬೆರಳಿನಿಂದ ಮುಚ್ಚಿ, ಜೇನು ನೊಣದಂತೆ ಅಂತ ಶಬ್ದ ಮಾಡಿ ಉಸಿರು ಬಿಡಿ. ನಿಮ್ಮ ಮನಸ್ಸು ತಕ್ಷಣ ಶಾಂತವಾಗುತ್ತೆ. ಸೊ ಕೇಳಿಸ್ಕೊಂಡಲ್ವಾ ಸ್ನೇಹಿತರೆ, ಸಣ್ಣ ಬದಲಾವಣೆಯಿಂದ ದೊಡ್ಡ ವ್ಯತ್ಯಾಸವಾಗುತ್ತೆ. ಡೆಂಗ್ಯೂ ಬರದಂತೆ ಎಚ್ಚರ ವಹಿಸೋಣ, ಸಿರಿಧಾನ್ಯ ತಿಂದು ಬಲಿಷ್ಠರಾಗೋಣ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ ಇದೆ ಅಂತ ಹೇಳ್ತಾ ಮುಂದಿನ ಭಾಗದಲ್ಲಿ ಮಕ್ಕಳ ಬಗ್ಗೆ ಹಾಗೆ ಗರ್ಭಿಣಿಯರ ಪೌಷ್ಟಿಕಾಂಶದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಈಗ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮನೆಯಲ್ಲಿರುವ ಪ್ರತಿಯೊಂದು ಹೆಣ್ಣಿನ ನಗು ಆ ಮನೆಯ ನಿಜವಾದ ಶ್ರೀಮಂತಿಕೆ. ಈ ವರ ಮಹಾಲಕ್ಷ್ಮಿ ಹಬ್ಬ ಪ್ರತಿಯೊಂದು ಕುಟುಂಬಕ್ಕೂ ಸಂತೋಷ, ಸಮೃದ್ಧಿ ಮತ್ತು ನೆಮ್ಮದಿ ತರಲಿ ಎಂದು ಆಶಿಸುವವರು ಮೈಸೂರಿನ ಸಿಹಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಸರ್ವರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ
2: ಎಸ್ ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಪೌಷ್ಟಿಕ ಆಹಾರ ಮತ್ತು ಸಾಂಕ್ರಾಮಿಕ ರೋಗಗಳ ತಡೆಗಟ್ಟುವಿಕೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತಾ ಇದ್ದೆ. ಈಗ ನಮ್ಮ ಈ ಆರೋಗ್ಯ ಜಾಗೃತಿ ಕಾರ್ಯಕ್ರಮದಲ್ಲಿ ನಾವು ಮಾತಾಡಲೇಬೇಕಾದ ಒಂದು ಮುಖ್ಯ ವಿಷಯ ಇದೆ ಸ್ನೇಹಿತರೆ. ಏನು ಗೊತ್ತಾ, ನಮ್ಮ ಮನೆಯ ನಾಳೆಗಳಾದ ಮಕ್ಕಳು ಮತ್ತು ಆ ನಾಳೆಯನ್ನು ಹೊತ್ತು ನಿಂತಿರುವ ಗರ್ಭಿಣಿ ತಾಯಂದಿರು. ತಾಯಿ ಚೆನ್ನಾಗಿದ್ರೆ ಮಗು ಚೆನ್ನಾಗಿರುತ್ತೆ, ಮಗು ಚೆನ್ನಾಗಿದ್ರೆ ನಮ್ಮ ದೇಶದ ಭವಿಷ್ಯ ಚೆನ್ನಾಗಿರುತ್ತೆ ಅಲ್ವಾ? ನೋಡಿ ಸ್ನೇಹಿತರೆ, ಗರ್ಭಿಣಿ ಸಮಯ ಅಂತಂದ್ರೆ ಅದು ಬರೀ ಕಾಯುವಿಕೆಯಲ್ಲ, ಅದು ಒಂದು ಜೀವನವನ್ನು ರೂಪಿಸುವ ಸಂಭ್ರಮ. ಈ ಸಮಯದಲ್ಲಿ ಬರೀ ಹೊಟ್ಟೆ ತುಂಬಿಸಿಕೊಳ್ಳೋದು ಮುಖ್ಯ ಅಲ್ಲ, ಸರಿಯಾದ ಪೌಷ್ಟಿಕಾಂಶ ಮುಖ್ಯ. ರಕ್ತಹೀನತೆ ಮತ್ತು ಅನಿಮಿಯಾ ಬಗ್ಗೆ ಕೇಳಿದ್ದೀರಿ ಅಲ್ವಾ? ಗರ್ಭಿಣಿಯರಿಗೆ ಇದು ತುಂಬಾ ಕಾಡುತ್ತೆ. ಸೊ ಹಾಗಾಗಿ ಸೊಪ್ಪು, ಬೆಲ್ಲ ಮತ್ತು ಒಣ ದ್ರಾಕ್ಷಿ ತಿನ್ನೋದನ್ನ ಮರಿಬೇಡಿ. ಸರ್ಕಾರ ಕೊಡುವ ಐರನ್ ಮಾತ್ರೆಗಳನ್ನ ತಪ್ಪದೇ ನುಂಗಿ. ಹಾಗೆ ಮಗುವಿನ ಮೂಳೆಗಳು ಗಟ್ಟಿಯಾಗಬೇಕಲ್ವಾ? ಸೊ ಹಾಗಾಗಿ ದಿನಕ್ಕೆ 2 ಲೋಟ ಹಾಲು, ಮೊಟ್ಟೆ ಅಥವಾ ರಾಗಿ ನಿಮ್ಮ ಆಹಾರದಲ್ಲಿ ಇರಲಿ. ಇನ್ನ ಫೋಲಿಕ್ ಆಸಿಡ್ಸ್, ಹಸಿರು ತರಕಾರಿಗಳಲ್ಲಿ ಇದು ಹೇರಳವಾಗಿರುತ್ತೆ. ಇದು ಮಗುವಿನ ಮೆದುಳಿನ ಬೆಳವಣಿಗೆಗೆ ತುಂಬಾ ಸಹಕಾರಿ ಅಂತಾನೆ ಹೇಳಬಹುದು. ಹಾಗೆ ಸ್ನೇಹಿತರೆ, ಒಂದು ಜಾಗೃತಿ ಟಿಪ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಬರೀ ಊಟ ಮಾಡಿದ್ರೆ ಸಾಲದು, ಮನಸ್ಸು ಕೂಡ ಸಂತೋಷವಾಗಿರ್ಬೇಕು. ತಾಯಿ ಖುಷಿಯಾಗಿದ್ರೆ ಮಗು ಕೂಡ ಲವಲವಿಕೆಯಿಂದ ಇರುತ್ತೆ. ಇನ್ನು ನಮ್ಮ ಪುಟ್ಟ ಪುಟಾಣಿಗಳ ವಿಷಯಕ್ಕೆ ಬರೋಣ. ಮಕ್ಕಳು ಅಳೋದು, ಆಟ ಆಡೋದು ನೋಡೋದಕ್ಕೆ ಎಷ್ಟು ಚಂದವೋ, ಅವರ ಆರೋಗ್ಯ ಕಾಪಾಡೋದು ಕೂಡ ಅಷ್ಟೇ ಸವಾಲು. ಮಗು ಹುಟ್ಟಿದ ಮೊದಲ 6 ತಿಂಗಳು ಕೇವಲ ತಾಯಿ ಹಾಲು ಮಾತ್ರ ಕೊಡಬೇಕು, ಅದುವೇ ಮಗುವಿನ ಮೊದಲ ಲಸಿಕೆ ಅಂತಾನೆ ಹೇಳಬಹುದು. 1 ಹನಿ ನೀರು ಕೂಡ ಹೊರಗಿನಿಂದ ಬೇಡ. ಹಾಗೆ ಲಸಿಕಾ ಅಭಿಯಾನ, ಸರಿಯಾದ ಸಮಯಕ್ಕೆ ಲಸಿಕೆ ಕೊಡಿಸೋದು ಪೋಷಕರ ಜವಾಬ್ದಾರಿಯಾಗಿರುತ್ತೆ. ಪೋಲಿಯೋದಿಂದ ಹಿಡಿದು ಎಲ್ಲಾ ಲಸಿಕೆಗಳನ್ನ ಹತ್ತಿರದ ಅಂಗನವಾಡಿ ಅಥವಾ ಆಸ್ಪತ್ರೆಗೆ ಹೋಗಿ ಕೊಡಿಸಿ. ಇದು ಸಾಂಕ್ರಾಮಿಕ ರೋಗಗಳಿಂದ ಮಗುವನ್ನು ರಕ್ಷಿಸುತ್ತೆ. ಹಾಗೆ ಸ್ನೇಹಿತರೆ, 6 ತಿಂಗಳ ನಂತರ ಮಗುವಿಗೆ ರಾಗಿ, ಗಂಜಿ, ಹಣ್ಣಿನ ರಸ ಮತ್ತು ಚೆನ್ನಾಗಿ ಬೆಂದ ತರಕಾರಿಗಳನ್ನ ಅಭ್ಯಾಸ ಮಾಡಿ. ಹೊರಗಿನ ಕುರುಕುಲು ತಿಂಡಿ ಅಂದ್ರೆ ಚಿಪ್ಸ್, ಚಾಕ್ಲೇಟ್ಸ್ ಅಂತ ಕೊಟ್ಟು ಅವರ ಆರೋಗ್ಯವನ್ನ ಹಾಳು ಮಾಡಬೇಡಿ. ಸೊ ಸಾಂಕ್ರಾಮಿಕ ರೋಗಗಳಿಂದ ರಕ್ಷಣೆ ಹಾಗೂ ಸಣ್ಣ ಎಚ್ಚರಿಕೆ ವಹಿಸಿ. ಸ್ನೇಹಿತರೆ, ಮಕ್ಕಳಿಗೆ ಮತ್ತು ಗರ್ಭಿಣಿಯರಿಗೆ ರೋಗ ನಿರೋಧಕ ಶಕ್ತಿ ಸ್ವಲ್ಪ ಕಡಿಮೆ ಇರುತ್ತೆ. ಅದಕ್ಕೆ ಯಾವಾಗ್ಲೂ ನೀರನ್ನ ಕುದಿಸಿ ಆರಿಸಿ ಕುಡಿಸಿ. ಇದರಿಂದ ನೀರಿನಿಂದ ಬರುವ ಸಾಂಕ್ರಾಮಿಕ ರೋಗಗಳನ್ನ ತಡಿಬಹುದು. ನಂತರ ಮಗುವನ್ನು ಎತ್ತುವ ಮೊದಲು ಕೈಗಳನ್ನ ಸ್ವಚ್ಛವಾಗಿ ತೊಳೆದುಕೊಳ್ಳಿ, ಪರಿಸರವನ್ನ ಶುಚಿಯಾಗಿಡಿ. ಸೊ ಸ್ನೇಹಿತರೆ, ಒಂದು ಕಿವಿ ಮಾತಿದೆ, ಏನಪ್ಪ ಅಂದ್ರೆ ಗರ್ಭಿಣಿಯರು ಮತ್ತು ಮಕ್ಕಳ ಆರೋಗ್ಯ ಅಂತಂದ್ರೆ ಅದು ಕೇವಲ ಒಂದು ಕುಟುಂಬದ ವಿಷಯ ಅಲ್ಲ, ಅದು ಸಮಾಜದ ಹೊಣೆ. ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಆಶಾ ಕಾರ್ಯಕರ್ತೆಯರು ಕೊಡುವ ಸಲಹೆಗಳನ್ನ ಪಾಲಿಸಿ. ನೆನ್ಪಿಡಿ, ಆರೋಗ್ಯವಂತ ತಾಯಿ, ಸದೃಢ ಮಗು, ಇದೇ ನಮ್ಮ ಮಂತ್ರ ಅಂತ ಹೇಳ್ತಾ ಪೌಷ್ಟಿಕ ಆಹಾರ ಮತ್ತು ಸಾಂಕ್ರಾಮಿಕ ರೋಗಗಳ ತಡೆಗಟ್ಟುವಿಕೆಯ ಬಗ್ಗೆ ಅರಿವು ಮೂಡಿಸುವ ಜಾಗೃತಿ ಕಾರ್ಯಕ್ರಮ ಇದಾಗಿತ್ತು ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ

0: 6266?
1: Yes.
0: Hi, Sanju.
2: Hi, Geeta.
0: Sanju, ನಾ ವೋಟಿಂಗ್ ಹೋಗ್ತಿದ್ದೀನಿ.
2: ಕಂಗ್ರಾಚ್ಯುಲೇಷನ್ಸ್. ಯಾವಾಗ?
0: ನಾಳೆ ಬರ್ತಿದ್ದಾನೆ.

0: ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ
1: ಏನು? ಏನ್ ವಿಷಯಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸೆಪ್ಟೆಂಬರ್ 4, 2026 ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶಿವಮೊಗ್ಗದ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ, ನಂತರ ಸರ್ವರಿಗೂ ಮಹಾಪ್ರಸಾದ ವಿತರಣೆಯಾಗಲಿದೆ. ದರ್ಶನ ಮತ್ತು ಪ್ರಸಾದ ವಿತರಣೆ ಸಮಯ 8:00 to 8:00 PM. ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ. ಸ್ವಾಗತ ಕೋರುವವರು ಇಸ್ಕಾನ್ ಶಿವಮೊಗ್ಗ, ದಕ್ಷಿಣ ಶ್ರೀ ಮಾಯಾಪುರ ಧಾಮ, ಬಿಎಚ್ ರಸ್ತೆ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, ಬಿದರೆ, ಶಿವಮೊಗ್ಗ. ಹರೇ ಕೃಷ್ಣ.
1: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈ ಜುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈ ಜುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈ ಜುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈ ಜುವೆಲ್. ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
0: ಬೆಳ್ಳಂ ಬೆಳಿಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡು ಹೋದ್ರು ಏನು, ಅಲ್ಲಿ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜೀವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ. ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ.

ಎಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದ್ರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರ ಅಂತಂದ್ರೆ, ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದರೂ ಚರ್ಚೆ ಮಾಡ್ತಿರೋ ಅಂದರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ನ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ನ ನಾವಿಲ್ಲಿ ಓದ್ತೀವಿ. ಆ್ಯಂಡ್ ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686029629. ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬೋದು. ಹಾಗೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ತಿಳಿಸೋಕೆ ಬಂದಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯ ನಿಮಗೂ ಕೂಡ ಒಂದಲ್ಲ ಒಂದ್ಸಾರಿ ಕ್ವಶನ್ ಆಗಿ ಉಳ್ಕೊಂಡಿರುತ್ತೆ. ಆ್ಯಂಡ್ ಆನ್ಸರ್ ಕೂಡ ಸಿಕ್ಕಿರ್ಬೋದು. ಆದರೆ ಗೊತ್ತಿಲ್ಲದೆ ಇರೋರಿಗೆ ಇವತ್ತಿನ ನಮ್ಮ ಶೋನಲ್ಲಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ಈ ವಿಷಯನ ಎಕ್ಸ್ಪ್ಲೋರ್ ಮಾಡೋಣ. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ರೆ, ಇವತ್ತಿನ ಕಾಲದಲ್ಲಿ ನಾವೆಲ್ಲ ಕಡೆ ಓಡಾಡಬೇಕು ಅಂತಂದರೆ ಆರಾಮಾಗಿ ಸ್ವಂತ ಬೈಕು ಕಾರನ್ನು ಇಟ್ಕೊಂಡಿರ್ತೀವಿ. ಆ್ಯಂಡ್ ಅದನ್ನು ಹೊರತುಪಡಿಸಿದ್ರೆ ಟ್ರಾವೆಲ್ ಮಾಡೋದಕ್ಕೆ ಪಬ್ಲಿಕ್ ವೆಹಿಕಲ್ಗಳನ್ನ ಬಳಕೆ ಮಾಡ್ತೀವಿ. ಅದರಲ್ಲಿ ಒಂದು 50-60 ಕಿಲೋಮೀಟ್ರ್ ಅಥವಾ 100-150 ಕಿಲೋಮೀಟ್ರ್ 200 ಕಿಲೋಮೀಟ್ರ್ ಹೋಗೋದಕ್ಕೆ ಏನು ತೊಂದರೆ ಇಲ್ಲ, ಬಸ್ಸುಗಳಲ್ಲಿ ಓಡಾಡ್ಬೋದು. ಆದರೆ ಅದಕ್ಕಿಂತ ಹೆಚ್ಚಿನ ಜರ್ನಿಯನ್ನು ಮಾಡಬೇಕು ಅಂತಂದರೆ, ಮತ್ತು ಚೀಪ್ ಆ್ಯಂಡ್ ಬೆಸ್ಟಾಗಿ ಜರ್ನಿಯನ್ನು ಮಾಡಬೇಕು ಅಂತಂದರೆ ಅದಕ್ಕಿರುವಂತಹದ್ದು ಒಂದು ವೇ ಅಂತಂದರೆ ಅದು ನಮಗೆ ರೈಲ್ವೆ. ಸೊ ಈ ಒಂದು ರೈಲ್ವೆ ಸ್ಟಾರ್ಟ್ ಆಗಿದ್ದು ಹೇಗೆ, ಇವಾಗೆಲ್ಲ ನಾವು ನೋಡ್ತೀವಿ ಅಂದರೆ ಈಸಿಯಾಗಿ ನಮಗೆ ಎಲೆಕ್ಟ್ರಿಕ್ ಟ್ರೈನ್ಗಳು ಕಾಣಿಸ್ಬಿಡುತ್ತೆ. ಆದರೆ ಈ ಒಂದು ಟ್ರೈನ್ನ ಒಂದು ಜರ್ನಿ ಸ್ಟಾರ್ಟ್ ಆಗಿದ್ದು ಹೇಗೆ, ಮತ್ತು ಇದರ ಹಿಂದೆ ನಾವು ಕೇಳಿರೋ ಹಾಗೆ ನಾನಂತೂ ನೋಡಿಲ್ಲ ಉಗಿಬಂಡಿ ಎಲ್ಲ ಹೇಗಿತ್ತು ಅಂತೇಳಿ. ಆದರೆ ಉಗಿಬಂಡಿಗಳು ಸ್ಟಾರ್ಟ್ ಆದ ನಂತರದಲ್ಲಿ ಆ ಒಂದು ಜರ್ನಿನೇ ಒಂದು ಮಜಾ ಕೊಡ್ತಾ ಇತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ನಾನು ಫಸ್ಟ್ ಟ್ರೈನೆಲ್ಲ ನೋಡಿದಂತರ ನಮ್ಮ ಶಿವಮೊಗ್ಗ ಪಾರ್ಕಲ್ಲಿರುವಂತಹ ಟ್ರೈನು, ಮಕ್ಕಳಿಗೆ ಆಟಾಡೋಕ್ಕೆ ಇರುವಂತಹ ಟ್ರೈನ್ ಅದು. ಸೊ ಆ ಟ್ರೈನನ್ನು ನೋಡಿ ಟ್ರೈನ್ನ ಒಂದು ಇಮ್ಯಾಜಿನೇಷನ್ ಇತ್ತು. ಬಟ್ ಆಗಿನ ಕಾಲದ ಏನು ಫಸ್ಟ್ ಟ್ರೈನ್ ಏನಿತ್ತು, ಸೊ ಆ ಟ್ರೈನ್ನ ನಾವು ಇಮ್ಯಾಜಿನ್ ಕೂಡ ಮಾಡ್ಕೊಳೋಕ್ಕಾಗಲ್ಲ. ಯಾಕೆಂತಂದರೆ ಆ ರೀತಿಯ ಒಂದು ಎಂಜಿನ್ಗಳು ಮತ್ತು ಆ ರೀತಿಯ ಒಂದು ಹೊಗೆ ಬರ್ತಾ ಇತ್ತು, ಅದನ್ನೆಲ್ಲ ನಾವು ಹಳೆಯ ಸಿನಿಮಾಗಳಲ್ಲಿ ನೋಡ್ಬೋದು. ಆದರೆ ಈ ಒಂದು ಹುಗಿಬಂಡಿ ಅಥವಾ ಏನು ಕಲ್ಲಿದ್ದಲಿನಿಂದ ಓಡ್ತದಂತಹ ಈ ಟ್ರೈನ್ಗಳೇನಿತ್ತು, ಈ ಟ್ರೈನ್ಗಳ ಜರ್ನಿ ಸ್ಟಾರ್ಟ್ ಆಗಿದ್ದೆ ಹೇಗೆ, ಈ ಒಂದು ಕಾನ್ಸೆಪ್ಟು ಯಾವ ರೀತಿಯಲ್ಲಿ ತಲೆಗೆ ಹೊಳಿತು, ಇದೆಲ್ಲದ್ರ ಬಗ್ಗೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೀನಿ. ಸೊ ಈಗೆಲ್ಲ ನಾವು ನೋಡ್ತೀವಿ ಅಂತಂದರೆ ಈಗಾಗಲೇ ಡೀಸೆಲ್ ಎಂಜಿನಿಂದ ಎಲೆಕ್ಟ್ರಿಕ್ ಎಂಜಿನಿಗೆ ಬಂದಾಗಿದೆ. ಸೊ ಈಗಿನ ಮಕ್ಕಳೆಲ್ಲ ಡೀಸೆಲ್ ಎಂಜಿನ್ ನೋಡೋದಕ್ಕೂ ಕೂಡ ಕಷ್ಟ ಆಗಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ಈಗ ನಾವು ನೋಡ್ತಾ ಇರುವಂತಹ ಈ ಒಂದು ಏನು ಸೌಂಡ್ಲೆಸ್ಸು ಮತ್ತು ತುಂಬಾ ಫಾಸ್ಟೆಸ್ಟ್ ಟ್ರೈನ್ಗಳನ್ನ ನೋಡ್ತಾ ಇದ್ದೀವಿ. ಆದರೆ ಆಗಿನ ಕಾಲದಲ್ಲಿ ಇದ್ದಂತಹ ಒಂದು ಉಗಿಬಂಡಿಗಳು ಹೇಗೆ ಸ್ಟಾರ್ಟ್ ಆಯಿತು, ಮತ್ತು ಈ ಟ್ರೈನ್ನ ಕಾನ್ಸೆಪ್ಟ್ ಹೇಗೆ ಬಂತು, ಮತ್ತು ಈ ರೀತಿಯಲ್ಲಿ ಎಂಜಿನ್ನ ಮಾಡಿದ್ರೆ ಅದು ಓಡೋದಾದರೂ ಹೇಗೆ, ಈ ಥರದ್ದೆಲ್ಲ ವಿಚಾರಗಳು ಬರೋದಕ್ಕೆ ಏನು ಸಹಾಯಕವಾಯಿತು ಅನ್ನೋದ್ರ ಬಗ್ಗೆನೂ ಕೂಡ ನಾನು ಇವತ್ತಿನ ನಮ್ಮ ಶೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇದರ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೇಳೋದಕ್ಕೆ ನೀವು ಕೂಡ ಕಾತರದಲ್ಲಿದ್ದೀರಾ ಅಂತಂದರೆ ನಮ್ಮ ಶೋನ ಕೇಳಿಸ್ಕೊಳ್ತಾರೆ. ಹಾಗೆ ಇವತ್ತಿನ ಶೋನಲ್ಲಿ ನಾನು ತಿಳಿಸಿರುವಂತಹ ಈ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ಕೂಡ ತಿಳ್ಕೊಳ್ಳಿ. ಆ್ಯಂಡ್ ನೀವು ಕೂಡ ನಿಮಗೇನಾದ್ರು ಗೊತ್ತಿದ್ರೆ ಅದನ್ನು ಕೂಡ ನಮಗೆ ಮೆಸೇಜ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಪ್ಲೇ ಮಾಡ್ತಾ ಇದ್ದೀನಿ. ಈ ಸಾಂಗ್ನ ಎಂಜಾಯ್ ಮಾಡಿಕೊಂಡು ವಾಪಸ್ ಬನ್ನಿ, ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸಿನಿ. ಇವತ್ತು ಉಗಿಬಂಡಿ ಅಥವಾ ಟ್ರೈನ್ ಅನ್ನೋದು ಯಾವ ರೀತಿಯಲ್ಲಿ ಸ್ಟಾರ್ಟ್ ಆಯಿತು ಅನ್ನೋದನ್ನು ಕೂಡ ಹೇಳ್ತೀನಿ. ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರ ಫ್ಯಾಮ್ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮನೆಯಲ್ಲಿರುವ ಪ್ರತಿಯೊಂದು ಹೆಣ್ಣಿನ ನಗು ಆ ಮನೆಯ ನಿಜವಾದ ಶ್ರೀಮಂತಿಕೆ. ಈ ವರ ಮಹಾಲಕ್ಷ್ಮಿ ಹಬ್ಬ ಪ್ರತಿಯೊಂದು ಕುಟುಂಬಕ್ಕೂ ಸಂತೋಷ, ಸಮೃದ್ಧಿ ಮತ್ತು ನೆಮ್ಮದಿ ತರಲಿ ಎಂದು ಆಶಿಸುವವರು ಮೈಸೂರಿನ ಸಿಹಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಸರ್ವರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗನಾಡಿ ಪೊನ್ನಡ ಫ್ಯಾಮ್ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಸೊ ನೀವು ಕೂಡ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ಕೊಳ್ಬೋದು. ಹಾಗೆ ಇದ್ರ ಬಗ್ಗೆ ಇವತ್ತಿನ ವಿಷಯದಲ್ಲಿ ನಿಮಗೇನಾದ್ರು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯ ಅಂತ ಅನಿಸಿದ್ರೆ ಅದ್ರ ಬಗ್ಗೆ ಕೂಡ ಒಂದು ಮೆಸೇಜ್ನ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ, ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೆ ಈ ಒಂದು ಹುಗಿಬಂಡಿ ಆಗಿರ್ಬೋದು ಅಥವಾ ಏನು ಟ್ರೈನ್ ಅಂತ ಕರಿತೀವಿ, ಸೊ ಇದರ ಸ್ಟಾರ್ಟಿಂಗ್ ಟೈಮ್ ಹೇಗಿತ್ತು ಮತ್ತು ಈ ಒಂದು ಕಾನ್ಸೆಪ್ಟ್ ಬರೋದಕ್ಕೆ ಇನ್ಸ್ಪೈರ್ ಆಗಿದ್ದೇನು, ಸೊ ಇದೆಲ್ಲದ್ರ ಬಗ್ಗೆ ಕೂಡ ಇವತ್ತು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ನಾನು ತಿಳಿಸ್ತಾ ಇದ್ದೀನಿ. ಸೊ ನೀವೇನಾದರೂ ಈ ರೀತಿ ಉಗಿ ಬಂಡಿಗಳನ್ನ ನೋಡಿದಿರಾ ಅಂತಂದರೆ, ಸೊ ಆ ಒಂದು ಸ್ಟೀಮ್ ಬರುವಂತಹ ಒಂದು ಬಂಡಿಗಳು ಹೇಗಿರ್ತಾ ಇತ್ತು, ಸೊ ಅದ್ರ ಬಗ್ಗೆ ಕೂಡ ನೀವು ನಮಗೆ ಮೆಸೇಜ್ನ ಮಾಡಿ ತಿಳಿಸ್ಕೊಡ್ಬೋದು. ಹಾಗಾದರೆ ಈ ಒಂದು ಉಗಿ ಬಂಡಿ ಅಥವಾ ಈ ಒಂದು ಉಗಿ ಎಂಜಿನ್ ಏನಿದೆ, ಸೊ ಇದು ಸ್ಟಾರ್ಟ್ ಆಗಿರುವಂಥದ್ದು ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯ ಅಂತಲೇ ಹೇಳ್ಬೋದು. ಯಾಕೆ ಅಂತ ಕೇಳ್ತೀರಾ, ಇದನ್ನೇನೋ ಸ್ಟಡಿ ಮಾಡಿ ರಿಸರ್ಚ್ ಮಾಡಿ ಕಂಡಿಡ್ದಿದ್ದಲ್ಲ, ಇದು ಕುದೀತಾ ಇರುವಂತಹ ನೀರಿನ ಕೆಟಲ್ನ ನೋಡಿ ಈ ಒಂದು ಕಾನ್ಸೆಪ್ಟ್ ಬರುತ್ತೆ. ಕುದೀತಾ ಇರುವಂತಹ ನೀರಿನ ಕೆಟಲ್ನ ನೋಡಿದ ನಂತರ ಇದರ ಮೂಲೆ ಮೂಲೆಯಿಂದ ಉಗಿ ಹೊರಗೆ ಬರ್ತಾ ಇರುತ್ತೆ. ಆ್ಯಂಡ್ ಈ ಉಗಿ ಬರುವಂತಹ ಟೈಮ್ನಲ್ಲಿ ಉಗಿ ಸುಮ್ಮನೆ ಬಂದು ಹಾಗೆ ಹೋಗಲ್ಲ, ಅಂದರೆ ಅದು ಎಷ್ಟು ಪ್ರೆಷರಲ್ಲಿ ಬರ್ತಾ ಇರುತ್ತೆ ಅಂತಂದರೆ, ಅದ್ರ ಪಕ್ಕದಲ್ಲಿ ಯಾವುದಾದ್ರು ವಸ್ತು ಇದ್ದರೆ ಅದನ್ನು ತಳ್ಳುವಷ್ಟು ಶಕ್ತಿ ಅದಕ್ಕೆ ಇರ್ತಾ ಇತ್ತು. ಆಗ ಈ ಒಂದು ಕಾನ್ಸೆಪ್ಟು ಶುರುವಾಗುತ್ತೆ. ಉಗಿ ಎಂಜಿನ್ನು ಉಗಿ ಶಕ್ತಿಯಿಂದ ಕೆಲಸ ಮಾಡೋದು ಇದೇ ರೀತಿನಲ್ಲೇ. ಆ್ಯಂಡ್ ಫಸ್ಟ್ ಟೈಮಲ್ಲಿ ಈ ಒಂದು ಶಕ್ತಿಯಿಂದ ಉಗಿ ಎಂಜಿನ್ನ ರೆಡಿ ಮಾಡ್ತಾರೆ. ಸೊ ಇದು ಟರ್ಬೈನ್ ರೀತಿನಲ್ಲಿ ಇರುತ್ತೆ. ಸುಮಾರು 2000 ವರ್ಷಗಳ ಹಿಂದೆ ಈಜಿಪ್ಟ್ನ ಇಂಜಿನಿಯರ್ ಹೀರೋ 2 ಮೂತಿಗಳಿರುವಂತಹ ಮುಚ್ಚಳವಿಲ್ಲದ ಟರ್ಬೈನನ್ನು ಸಿದ್ಧ ಮಾಡ್ತಾರೆ. 17ನೇ ಶತಮಾನದಲ್ಲಿ ಥಾಮಸ್ ಸಾವೇರಿ ಕಲ್ಲಿದ್ದಲಿನ ಗಣಿಗಳಿಂದ ನೀರನ್ನು ಮೇಲೆತ್ತೋದಕ್ಕೆ ಒಂದು ಪಂಪನ್ನು ತಯಾರು ಮಾಡ್ತಾರೆ. ಇದರ ಜೊತೆಗೆ ಇಲ್ಲಿ ಇನ್ನೊಂದು ಕ್ಯೂರಿಯಸ್ ಆಗಿರುವಂತಹ ವಿಷಯ ಏನಂತಂದರೆ, ಈ ಉಗಿ ಏನಿರುತ್ತೆ, ಇದು ತಣ್ಣಗಾದ ಮೇಲೆ ನೀರಾಗೋದಕ್ಕೆ ಶುರು ಆಗುತ್ತೆ, ಹಾಗಾದರೆ ಗಾತ್ರನೂ ಕೂಡ ಕಡಿಮೆ ಆಗುತ್ತೆ. ಇದೇ ಒಂದು ಕಾನ್ಸೆಪ್ಟನ್ನ ಉಪಯೋಗ ಮಾಡಿಕೊಂಡು ಪಂಪ್ ಕೂಡ

ಕೆಲಸ ಮಾಡ್ತಾ ಇತ್ತು. ಆದರೆ ಈ ಪಂಪ್ನ ಏನು ಬಳಕೆ ಮಾಡ್ತಿದ್ರಲ್ಲ, ಇದರಲ್ಲಿ ಉಗಿ ಬಹಳ ಖರ್ಚಾಗ್ತಾ ಇರುತ್ತೆ. ಹಾಗೆ ಉಗಿಯಿಂದ ಬರ್ತಾ ಇದ್ದಂತಹ ಹೈ ಪ್ರೆಷರ್ ಏನಿತ್ತು ಅದು ಪಂಪ್ ಹೊಡೆದೋಗೋ ರೀತಿಯಲ್ಲಿ ಆಗ್ತಾ ಇತ್ತು. ಆಗ ಏನು ಮಾಡ್ತಾರೆ, ಒಬ್ಬ ಫ್ರೆಂಚ್ ವಿಜ್ಞಾನಿ ಡೆನಿಸ್ ಪಾಪಿನ್ ಮತ್ತು ಇಂಗ್ಲೆಂಡ್ನ ಥಾಮಸ್ ನ್ಯೂಕಮೆನ್ ಅನ್ನೋರು ಹೈ ಪ್ರೆಷರ್ ಉಗಿ ಬಳಸುವಂತಹ ಎಂಜಿನ್ಗಳನ್ನ ತಯಾರು ಮಾಡ್ತಾರೆ. ಇವುಗಳಲ್ಲಿ ಕೂಡ ಕಲಿದ್ಲು ಬಹಳ ಖರ್ಚಾಗ್ತಾ ಇರುತ್ತೆ. ಆಮೇಲೆ 1769 ಜೇಮ್ಸ್ ವ್ಯಾಟ್ ತಯಾರಿಸಿದಂತಹ ಉಗಿ ಎಂಜಿನ್ ಕೈಗಾರಿಕಾ ಕ್ರಾಂತಿಗೆ ಕಾರಣ ಆಗುತ್ತೆ. ಆನಂತರ ಅವರೇನು ಮಾಡ್ತಾರೆ ಅಂತಂದರೆ, ಈ ಉಗಿ ಎಂಜಿನ್ ಏನಿರುತ್ತಲ್ಲ, ಇದಕ್ಕೇ ಬಾಯ್ಲರ್ ಮತ್ತು ಸಿಲಿಂಡರ್ಗಳಷ್ಟೇ ಅಲ್ಲದೆ ಇದಕ್ಕೆ ಸಾಂದ್ರಕಾರಿ ಎನ್ನುವಂತಹ ಒಂದು ಮೂರನೆಯ ಭಾಗವನ್ನು ಕೂಡ ಸೇರಿಸ್ತಾರೆ. ಇದರಿಂದ ಒಂದು ಸಾರಿ ಉಪಯೋಗಿಸಿರುವಂತಹ ಏನು ಉಗಿ ಇರುತ್ತೆ ಅದನ್ನು ತಣ್ಣಗಾಗಿಸಿ ನೀರಿನ ರೂಪಕ್ಕೆ ಮಾಡಿಕೊಂಡು ಮತ್ತೆ ರೀಯೂಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಆಮೇಲೆ ಸಿಲಿಂಡರ್ನ ಸುತ್ತಲೂ ಕೂಡ ಉಗಿ ಚಲಿಸುವಂತಹ ಹೊರ ಕವಚವನ್ನು ಸಿದ್ಧಪಡಿಸ್ತಾರೆ. ಆ ಪ್ರೆಷರ್ ಬರುವಂತಹ ಜಾಗದಲ್ಲೇ ಎರಡು ಪಿಸ್ಟನ್ಗಳನ್ನು ಮುಂದೆ ಒತ್ತೋ ರೀತಿಯಲ್ಲಿ ಮಾಡ್ತಾರೆ. ಈ ರೀತಿಯಲ್ಲಿ ಈ ಒಂದು ಉಗಿ ಬಂಡಿಯ ಕಾನ್ಸೆಪ್ಟ್ ಸ್ಟಾರ್ಟ್ ಆಗುತ್ತೆ. ಸೊ ಎಂಜಿನ್ ಕೂಡ ಇದೇ ರೀತಿಯಲ್ಲಿ ರೆಡಿ ಮಾಡ್ತಾರೆ. ಇದರಿಂದಾಗಿ ಒಂದು ವೆಹಿಕಲ್ನ ರೀತಿಯಲ್ಲಿ ಇದನ್ನು ತಯಾರು ಮಾಡ್ಕೊಳ್ಬೋದು ಅನ್ನೋಂತಹ ಒಂದು ಕಾನ್ಸೆಪ್ಟ್ ಇವರ ತಲೆಗೆ ಬರುತ್ತೆ. ಹಾಗಾದರೆ ಫಸ್ಟ್ ಟೈಮ್ ಈ ಉಗಿ ಬಂಡಿಯನ್ನು ನಡೆಸಿದ್ದು ಯಾವಾಗ, ಮತ್ತು ಸಾಮಾನ್ಯವಾಗಿ ನೋಡ್ತೀವಿ ಅಂತಂದರೆ ಈ ಉಗಿ ಬಂಡಿಯ ಎಂಜಿನ್ನ ರಚನೆ ಹೇಗಿರುತ್ತೆ, ಇದನ್ನು ಯಾವ್ಯಾವ ರೀತಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಶುರು ಮಾಡಿದ್ರು, ಅಷ್ಟೇ ಅಲ್ಲ ಈ ಉಗಿಯಿಂದ ಬರೀ ಟ್ರೈನ್ ಮಾತ್ರ ಚಲಿಸಿದ್ದಲ್ಲ, ಇದರಿಂದ ಬೇರೆ ಬೇರೆ ವೆಹಿಕಲ್ಗಳು ಕೂಡ ಓಡುತ್ತೆ. ಸೊ ಅದು ಯಾವ ರೀತಿಯಲ್ಲಿ ಆಯಿತು, ಆ ಇನ್ವೆನ್ಷನ್ನ ಬಗ್ಗೆನೂ ಕೂಡ ಇವತ್ತು ಸ್ವಲ್ಪ ವಿಚಾರಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲ ವಿಷಯಗಳನ್ನ ತಿಳ್ಕೊಳ್ತಾ ನೀವು ಸಹ ಈ ಒಂದು ಉಗಿ ಬಂಡಿಯನ್ನು ನೋಡಿದಿರಾ ಅಂತಂದರೆ ಉಗಿ ಬಂಡಿಯಲ್ಲಿ ಏನೆಲ್ಲ ಸ್ಪೆಷಾಲಿಟಿಗಳಿತ್ತು, ಮತ್ತು ಆ ಒಂದು ಟ್ರೈನ್ ಜರ್ನಿ ಹೇಗೆ ಅನಿಸ್ತಾಯಿತ್ತು, ಅದ್ರ ಬಗ್ಗೆಯೂ ಕೂಡ ನೀವು ನಿಮ್ಮ ಒಪಿನಿಯನ್ಗಳನ್ನ ನಮ್ಮ ಜೊತೆಯಲ್ಲಿ ಹಂಚ್ಕೊಳ್ಬೋದು. ನಮ್ಮ ಸಂಖ್ಯೆಗೆ ವಾಟ್ಸಪ್ ಮಾಡಿ, ನಮ್ಮ ಸಂಖ್ಯೆ 9689 ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಸಾಂಗ್ನ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ರೀ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮನೆಯಲ್ಲಿರುವ ಪ್ರತಿಯೊಂದು ಹೆಣ್ಣಿನ ನಗು ಆ ಮನೆಯ ನಿಜವಾದ ಶ್ರೀಮಂತಿಕೆ. ಈ ವರ ಮಹಾಲಕ್ಷ್ಮಿ ಹಬ್ಬ ಪ್ರತಿಯೊಂದು ಕುಟುಂಬಕ್ಕೂ ಸಂತೋಷ, ಸಮೃದ್ಧಿ ಮತ್ತು ನೆಮ್ಮದಿ ತರಲಿ ಎಂದು ಆಶಿಸುವವರು ಮೈಸೂರಿನ ಸಿಹಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಸರ್ವರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಗ್ಯಾರಂಟಿ ಕರ್ನಾಟಕ ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ ನಿಮಗೆ, ಇವತ್ತು ಉಗಿ ಬಂಡಿ ಬಗ್ಗೆ ಮಾತಾಡ್ತೀನಿ ಅಂತೇಳಿ. ಈಗ ನಾವು ನೋಡ್ತಾ ಇರುವಂತಹ ಟ್ರೈನ್ಗಳಾಗಿದೆ, ಎಲೆಕ್ಟ್ರಿಕಲ್ ಟ್ರೈನ್ ಇದೆ, ಡೀಸೆಲ್ ಇಂಜಿನ್ ಟ್ರೈನ್ ಇದೆ. ಹಾಗೆ ಸುಮಾರು ವರ್ಷಗಳ ಹಿಂದೆ ನೋಡ್ತೀವಿ ಅಂತಂದರೆ ಅಲ್ಲಿ ಈ ಉಗಿ ಬಂಡಿಗಳು ಕಾಣಿಸ್ಕೊಳ್ತಾ ಇತ್ತು. ಈ ಉಗಿ ಬಂಡಿಗಳು ಸಾಮಾನ್ಯವಾಗಿ ಯಾವ ರೀತಿಯಲ್ಲಿ ರಚನೆ ಆಗಿರುತ್ತೆ, ಇದರ ಇಂಜಿನ್ನ ರಚನೆ ಹೇಗಿರುತ್ತೆ ಅನ್ನುವಂತಹ ಒಂದು ಕಾನ್ಸೆಪ್ಟ್ನ ಬಗ್ಗೆ ನಾನಿವಾಗ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಹಳೆ ಸಿನಿಮಾಗಳನ್ನ ನೀವು ನೋಡಿದಿರಾ ಅಂತಂದರೆ ಈ ರೀತಿ ಉಗಿ ಬಂಡಿಗಳನ್ನ ನೋಡಿರ್ತೀರಾ. ಸೊ ಅದನ್ನು ನೋಡಿದಾಗ ಇದರ ಇಂಜಿನ್ನ ಒಂದು ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಇವಾಗ ಒಂದು ಕಡಾಯಿ ರೀತಿಯಲ್ಲಿ ಇರುವಂತಹ ಅದರಲ್ಲಿ ನೀರನ್ನು ತುಂಬಿಸಿಟ್ಟಿರ್ತಾರೆ. ಅದರ ಕೆಳಗಡೆ ಏನು ಮಾಡ್ತಾರೆ ಅಂತಂದರೆ ಕಲ್ಲಿದ್ದಲನ್ನು ಉರಿಸ್ತಾ ಇರ್ತಾರೆ. ನೀರನ್ನು ಚೆನ್ನಾಗಿ ಕುದಿಸೋದ್ರಿಂದ ಒಂದು ಉಗಿ ಹೊರಗಡೆ ಬರುತ್ತೆ. ಆ ಉಗಿ ಪೆಟ್ಟಿಗೆ ಏನಿರುತ್ತಲ್ಲ, ಆ ಪೆಟ್ಟಿಗೆಯ ಮೂಲಕ ಸಿಲಿಂಡರ್ನ ಪ್ರವೇಶ ಮಾಡುತ್ತೆ. ನಂತರ ಸಿಲಿಂಡರ್ನಲ್ಲಿ ಹಿಂದೆ ಮುಂದೆ ಚಲಿಸುವಂತಹ ಒಂದು ಪಿಸ್ಟನ್ ಇರುತ್ತೆ. ಮತ್ತು ಸಿಲಿಂಡರ್ನ ಹೊರಗಡೆಗೆ ನಾವು ನೋಡ್ತೀವಿ ಅಂತಂದರೆ ಅಲ್ಲಿ ಫ್ಲೈವೀಲ್ಗಳನ್ನ ಹಾಕಿರ್ತಾರೆ. ಆ್ಯಂಡ್ ಈ ಫ್ಲೈವೀಲ್ಗಳನ್ನ ಪಿಸ್ಟನ್ಗೆ ಜೋಡಿಸಿಟ್ಟಿರ್ತಾರೆ. ಇದರಿಂದ ಪಿಸ್ಟನ್ನ ಚಲನೆ, ಚಕ್ರ ಹೇಗೆ ತಿರುಗುತ್ತೆ ಆ ರೀತಿಯಲ್ಲಿ ಚಲನೆಯಾಗಿ ಮಾರ್ಪಡುತ್ತೆ. ಸಿಲಿಂಡರ್ನ ಒಳಗಡೆ ಉಗಿ ಹೋಗೋದಕ್ಕೆ ಎಡ ಮತ್ತು ಬಲಗಳಲ್ಲಿ ಎರಡೂ ಕಡೆಯೂ ಕೂಡ ಸ್ವಲ್ಪ ಸ್ಪೇಸ್ನ ಬಿಟ್ಟಿರ್ತಾರೆ. ಆ್ಯಂಡ್ ಅವನ್ನ ಮುಚ್ಚೋದಕ್ಕೆ ಮತ್ತು ತೆಗೆಯೋದಕ್ಕೆ ಕೂಡ ಕವಾಟಗಳನ್ನ ಅಲ್ಲಿ ಹಾಕಿರ್ತಾರೆ. ಈ ಕವಾಟು ಅಂತಂದರೆ ಒಂದು ರೀತಿಯ ಕ್ಯಾಪ್ಗಳಾಗಿರ್ತವೆ. ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ ಒಂದು ಕಡೆ ಇರುವಂಥ ಮುಚ್ಚಿರುವಂತಹ ಈ ಒಂದು ಕವಾಟ ಏನಿರುತ್ತೆ ಅದು ಒಂದು ಕಡೆ ಕ್ಲೋಸ್ ಆದಾಗ ಇನ್ನೊಂದು ಕಡೆ ಓಪನ್ ಆಗುತ್ತೆ, ಇನ್ನೊಂದು ಕಡೆಗೆ ಓಪನ್ ಆದಾಗ ಇನ್ನೊಂದು ಕಡೆ ಕ್ಲೋಸ್ ಆಗುತ್ತೆ. ಆ ರೀತಿಯಲ್ಲಿ ಆಗುತ್ತೆ. ಆಗ ಈ ಒಂದು ವೀಲ್ ಏನಿರುತ್ತೆ ಅದು ಮೂಮೆಂಟ್ನ ಸ್ಟಾರ್ಟ್ ಮಾಡುತ್ತೆ. ಇದರಿಂದಾಗಿ ಈ ಉಗಿ ಬಂಡಿ ಚಲನೆಯನ್ನು ಮಾಡುತ್ತೆ. ನಂತರ 1829 ಜಾನ್ ಸ್ಟೀವನ್ ಮತ್ತು ಅವರ ಮಗ ರಾಬರ್ಟ್ ಉಗಿ ಎಂಜಿನ್ನ ರೈಲುಗಳನ್ನು ನಡೆಸೋದಕ್ಕೆ ಆರಂಭ ಮಾಡ್ತಾರೆ. ಪಿಸ್ಟನ್ ಇಲ್ಲದೆ ಇರುವಂತಹ ಉಗಿ ಎಂಜಿನ್ ಉಗಿ ಟರ್ಬೈನಿಂದ ಚಲಿಸೋದಕ್ಕೆ ಶುರುವಾಗುತ್ತೆ. ಸೊ ಈ ರೀತಿಯಲ್ಲಿ ಉಗಿ ಬಂಡಿಗಳು ತಮ್ಮ ಕೆಲಸವನ್ನು ಆರಂಭ ಮಾಡ್ತವೆ. ಅದಾದ ನಂತರದಲ್ಲಿ ಡೀಸೆಲ್ ಎಂಜಿನ್ಗಳು ಕಾರ್ಯರೂಪಕ್ಕೆ ಬರುತ್ತೆ. ಅದಾದ ನಂತರ ಎಲೆಕ್ಟ್ರಿಕ್ ಎಂಜಿನ್ಗಳು ಈಗ ಪ್ರಸ್ತುತ ಓಡ್ತಾ ಇದೆ. ಸೊ ಈ ರೀತಿಯಲ್ಲಿ ಒಂದು ರೈಲ್ನ ಹಿಸ್ಟ್ರಿನ ನೋಡ್ಬೋದು ನಾವು. ಆ್ಯಂಡ್ ನಾನಾಗಲೇ ಹೇಳಿದೆ, ಇನ್ನೊಂದು ವಿಷಯವನ್ನು ಹೇಳ್ತೀನಿ ಅಂತೇಳಿ. ಈಗ ಉಗಿಯನ್ನು ಬಳಸೋದಿದ್ದು ಬರೀ ಏನು ರೈಲಿಗಷ್ಟೇ ಅಲ್ಲ, ಇದನ್ನು ಹಡಗುಗಳಿಗೂ ಕೂಡ ಬಳಕೆ ಮಾಡ್ಕೊಳ್ತಾ ಇದ್ರು. ಉಗಿಯನ್ನು ಬಳಸ್ಕೊಂಡು ಹಡಗನ್ನು ಕೂಡ

ಸಾರ್ ಇದ್ದಾರೆ. ಅದು ಅಷ್ಟೇ, ಫಸ್ಟಿಗೆ ಚಿಕ್ಕದಾದಂತಹ ದೋಣಿಯಿಂದ ಆರಂಭ ಮಾಡಿ ನಂತರದಲ್ಲಿ ದೊಡ್ಡ ದೊಡ್ಡ ಹಡಗುಗಳನ್ನು ಈ ಒಂದು ಉಗಿಯಿಂದ ನಡೆಸೋದಕ್ಕೆ ಆರಂಭ ಮಾಡ್ತಾರೆ. ಈ ರೀತಿಯಲ್ಲಿ ಈ ಒಂದು ಉಗಿಯ ಅನ್ವೇಷಣೆ ಆಗುತ್ತೆ. ಇದರಿಂದಾಗಿ ಉಗಿ ಬಂಡಿಗಳು ಮತ್ತು ಉಗಿ ಹಡಗುಗಳು ಕೂಡ ನಡೀತಾ ಇರುತ್ತೆ. ಪ್ರಸ್ತುತ ನೀವೇನಾದರೂ ಈ ಒಂದು ಓಲ್ಡ್ ಸ್ಟೀಮ್ ಲೊಕೊಮೋಟಿವ್ನ ನೋಡಬೇಕು ಅಂತಾದರೆ, ದ ವರ್ಲ್ಡ್ಸ್ ಓಲ್ಡೆಸ್ಟ್ ಆಪರೇಷನಲ್ ಸ್ಟೀಮ್ ಲೊಕೊಮೋಟಿವ್ ಇರುವಂಥದ್ದು ನಮ್ಮ ಇಂಡಿಯಾದ ಚೆನ್ನೈನಲ್ಲಿ ಪರಂಬೂರ್ ಲೋಕೋ ವರ್ಕ್ಶಾಪ್ನಲ್ಲಿ ಈ ಒಂದು ಟ್ರೈನ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ತುಂಬಾ ಸ್ಪೆಷಲ್ ಒಕೇಷನ್ಸ್ ಇದ್ದಾಗ ಅಥವಾ ಇಂಡಿಪೆಂಡೆನ್ಸ್ ಡೇ ಈ ಥರದ ಟೈಮಲ್ಲಿ ಈ ಒಂದು ಫೇರಿ ಕ್ವೀನ್ ಟ್ರೈನ್ ರನ್ ಆಗುತ್ತೆ. ಆ್ಯಂಡ್ ಫೇರಿ ಕ್ವೀನ್ ಅನ್ನುವಂಥದ್ದು ಇನ್ನೊಂದು ಸ್ಟೀಮ್ ಲೊಕೊಮೋಟಿವ್. ಇದು 1855 ಅಲ್ಲಿ ಇಂಡಿಯನ್ ರೈಲ್ವೇಸಲ್ಲಿ ಬರುತ್ತೆ. ಇದನ್ನು ನಾವು ನೋಡಬೇಕು ಅಂತಂದರೆ ರಿವಾರಿ ರೈಲ್ವೆ ಹೆರಿಟೇಜ್ ಮ್ಯೂಸಿಯಂನಲ್ಲಿ ನೋಡ್ಬೋದು. ಇದು ಕೂಡ ರನ್ ಆಗುತ್ತೆ ಟೂರಿಸ್ಟ್ ರೂಟ್ ಆದಂತಹ ನ್ಯೂ ಡೆಲ್ಲಿ ಟು ಅಲ್ವಾರ್ ಮತ್ತು ರಾಜಸ್ಥಾನ ಇಲ್ಲೆಲ್ಲ ಓಡಾಡುತ್ತೆ. 4th ಮತ್ತು 2nd ಸ್ಯಾಟರ್ಡೇ, ಅದು ಕೂಡ ಅಕ್ಟೋಬರ್ ಮತ್ತು ಮಾರ್ಚ್ನ ತಿಂಗಳುಗಳ ಮಧ್ಯದಲ್ಲಿ ಈ ಒಂದು ಟ್ರೈನ್ ರನ್ ಆಗುತ್ತೆ. ಸೊ ಇಂಥ ಟೈಮಲ್ಲಿ ನೀವೆಲ್ಲರೂ ಆ ಕಡೆ ಹೋದ್ರಿ ಅಂತಂದರೆ ಟ್ರೈನ್ ಎಕ್ಸ್ಪೀರಿಯನ್ಸ್ನ ಮಾಡ್ಬೋದು. ಇದಾಗಿತ್ತು ಇವತ್ತಿನ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯ. ಸೊ ನೀವು ಕೂಡ ಇದನ್ನು ಎಂಜಾಯ್ ಮಾಡಿದ್ರ ಅಂತ ಅಂದ್ಕೊಳ್ತೀನಿ. ಹಾಗೆ ನಿಮಗೂ ಕೂಡ ಇದು ಇಂಟ್ರೆಸ್ಟಿಂಗ್ ಅಂತ ಅನಿಸಿತ್ತು ಅಂದರೆ, ಫಸ್ಟ್ ಟೈಮ್ ಕೇಳಿದ್ರೆ ಅಂತಂದರೆ ನಿಮ್ಮ ಒಪಿನಿಯನ್ಗಳನ್ನ ನಮಗೆ ವಾಟ್ಸಪ್ ಮಾಡ್ಬೋದು. ನಮ್ಮ ಸಂಖ್ಯೆ 9686 8609 6279. ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನ ಮುಗಿಸುವಂತಹ ಸಮಯ ಆಗಿದೆ. ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸಾದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರ ಫ್ಯಾಮ್ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರೂ ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿಯೊಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
6: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
7: ಹೂನೆ, ರೆಡಿ ಆಗ್ತಾ ಇದೆ.
6: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
8: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
9: ಯಾರು ಮಧ್ಯವರ್ತಿಗಳಿಲ್ಲದೇ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
10: ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಮ್ಮ ಪ್ರೀತಿಯ ಕೇಳುಗರೆಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ತಾನೆ? ಕಾಫಿ ಟೀ ಆಯ್ತಾ? ಏನ್ ಸಮಾಚಾರ? ಬಿಸಿ ಬಿಸಿ ಕಾಫಿ ಟೀ ಕುಡಿತಾ, ಚುರುಮುರಿ ತಿಂತಾ, ಮಂಡಕ್ಕಿ ತಿಂತಾ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ? ನಿಮ್ಮೆಲ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಕೇಳುಗರೆ, ಸಮಯ ಏನೋ 6:30 ಆಯ್ತು. ಹಾಗಿದ ಮೇಲೆ ನಾನೊಂದು ನಿಮ್ಮ ಆರ್ಜೆ ಅರ್ಪಿತಾ ಮಾತಾಡೋಕೆ ಬಂದಿದ್ದು ಆಯ್ತು. ತಡ ಮಾಡೋದು ಬೇಡ, ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋಣ. ನಿಮ್ಮೆಲ್ರಿಗೂ ಮತ್ತೊಮ್ಮೆ ಬಿಸ್ನೆಸ್ ಬಸ್ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ, ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ಒಂದಿನ ಒಂದಲ್ಲ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡ್ತಾನೆ ಇರ್ತೀವಿ, ಹಾಗೆ ಮಾಹಿತಿಯನ್ನ ಕೂಡ ಕೊಡ್ತಾನೆ ಇರ್ತೀವಿ. ಸರಿ ಅರ್ಪಿತಾ, ಇವತ್ತು ಯಾವ ಬಿಸ್ನೆಸ್, ಏನ್ ಸಮಾಚಾರ ಅಂತ ಕೇಳ್ತಿದ್ದೀರಾ? ಡೆಫಿನೆಟ್ಲಿ ಸಮಾಚಾರ ಹೇಳೋದಕ್ಕೆ ನಾನು ಕೂಡ ಬಂದಿದ್ದಾಗಿದೆ. ಏನಪ್ಪಾ ಅಂದ್ರೆ, ಮನೆಗೆ ಮಲಗೋಕೆ ಅಂತ ಒಂದು

0: ಮಂಚ ಇರಬೇಕು. ಮಂಚ ಇದ್ರೆ ಸಾಕ, ಮಂಚದ ಮೇಲೆ ಒಂದು ಹಾಸಿಗೆ ಕೂಡ ಇರಬೇಕು. ಸೊ ಒಂದು ಹಾಸಿಗೆ ಇತ್ತು ಅಂತ ಹೇಳಿದ್ರೆ ಚಳಿನೋ ಮಳೆನೋ ಮಂಚ ಇಲ್ಲ ಅಂದ್ರೂ ಪರವಾಗಿಲ್ಲ, ಹಾಸಿಗೆ ಮೇಲೆ ಮಲಗ್ತೀವಿ ಅಂತ ಯೋಚನೆ ಮಾಡ್ತಿರ್ತೀವಿ. ಮುಂಚೆ ಎಲ್ಲ ಈ ಹಾಸಿಗೆ ಹೊಲಿಯೋರು ಮನೆ ಮನೆಗೂ ಕೂಡ ಬರ್ತಾ ಇದ್ರು, ಈಗೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಆಯ್ತಾ. ಹಾಗಿದ ಮೇಲೆ ಯಾಕೆ ಒಂದು ಹಾಸಿಗೆ ಬಿಸ್ನೆಸ್ ಬಗ್ಗೆ ಮಾತಾಡಬಾರ್ದು ಅಂತ ಅನ್ನಿಸ್ತು. ಸೊ ಇವತ್ತು ನಮ್ಮೊಟ್ಟಿಗೆ ಬಿಸ್ಮಿಲ್ಲಾ ಬೆಡ್ ಮಾರ್ಟ್ ನ ಮಾಲೀಕರಾಗಿರುವಂತ ಶ್ರೀಯುತ ಟಿಪ್ಪು ಸುಲ್ತಾನ್ ಅವರಿದ್ದಾರೆ. ಅವ್ರ ಜೊತೆ ಮಾತುಕತೆಯನ್ನ ಪ್ರಾರಂಭಿಸೋಣ. ಟಿಪ್ಪು ಸುಲ್ತಾನ್ ಅವರೇ ನಮಸ್ತೆ.
1: ನಮಸ್ತೆ.
0: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ಥ್ಯಾಂಕ್ ಯು
0: ಸರ್. ನಿಮ್ಮ ಹೆಸರು ಟಿಪ್ಪು ಸುಲ್ತಾನ್ ಅಂತ ಗೊತ್ತಾಯ್ತು. ಓಕೆ ಸರ್, ನಿಮ್ಮ ಪರಿಚಯವನ್ನ ಮಾಡ್ಕೊಡ್ಬೋದಾ? ನೀವು ಹುಟ್ಟಿ ಬೆಳೆದಿದ್ದು ಓದಿದ್ದಲ್ಲ ಎಲ್ಲಿ?
1: ಹುಟ್ಟಿ ಬೆಳೆದಿದ್ದಲ್ಲ ಶಿವಮೊಗ್ಗನೇ. ಹುಟ್ಟಿ ಬೆಳೆದಿದ್ದಲ್ಲ.
0: ಏನ್ ಓದಿದ್ರಿ?
1: ಫಸ್ಟ್ ಇಯರ್ ತನಕ ಓದಿದ್ರಿ?
0: ಫಸ್ಟ್ ಪಿ ಯು ಸಿ ತನಕ ಓದಿದ್ರಿ? ಆಮೇಲೆ ಏನ್ ಮಾಡಿದ್ರಿ ಸರ್?
1: ಆಮೇಲೆ ನಮ್ಮ ತಂದೆ ಇದೇ ಬಿಸ್ನೆಸ್ ಮಾಡ್ತಿದ್ರು, ನಾವು ಇದಕ್ಕೆ ಬಂದ್ಬಿಡಿ, ಅವ್ರು ಹೊರಗಡೆ ಕೆಲ್ಸಕ್ಕೆ ಹೋಗ್ತಿದ್ರು ಹಾಸಿಗೆ ಮಾಡ್ಲಿಕ್ಕೆ. ನಾವು ಸ್ವಲ್ಪ ಕೆಲಸ ಮಾಡಿದ್ವಿ, ಆಮೇಲೆ ಹೊರಗಡೆ ಹೋಗ್ಲಿಕ್ಕೆ ಆಗ್ಲಿಲ್ಲ, ಒಂದು ಅಂಗಡಿ ಮಾಡ್ಕೊಂಡಿದೀವಿ ಅಂತ ಇದ್ದೀವಿ.
0: ಸೊ ನಿಮ್ಮ ತಂದೆಯವರು ಕೂಡ ಇದೇ ಒಂದು ಬಿಸ್ನೆಸ್ ನಡೆಸ್ತಿದ್ರು, ಹಾಗಾಗಿ ಅದೇ ಬಿಸ್ನೆಸ್ ನೀವು ಕಂಟಿನ್ಯೂ ಮಾಡ್ತಿದ್ದೀರಾ?
1: ಅವರು ಹೊರಗಡೆ ಕೆಲಸ ಮಾಡ್ತಿದ್ರು, ನಾವು ಅಂಗಡಿಗೆ ಬಂದು ಜಾಯಿನ್ ಆದ್ವಿ.
0: ಓಕೆ. ಸೊ ನಿಮ್ದಾದಂತ ಒಂದು ಶಾಪ್ ನ ಇಟ್ಕೊಂಡಿದ್ದೀರಾ?
1: ಇಟ್ಕೊಂಡು 35 years ಹತ್ತತ್ರ ಬಂತು.
0: ಓ ಸೂಪರ್, ಸುಮಾರು 35 years ಆಗಿದೆ. ಓಕೆ ಟಿಪ್ಪು ಸರ್, ಈಗ ನನಗೆ ಮೊದಲನೇದಾಗಿ ನಿಮ್ಮ ಅಂಗಡಿಯ ಪರಿಚಯವನ್ನ ಮಾಡ್ಕೊಡ್ಬೋದಾ ಸರ್? ಈ ಬಿಸ್ಮಿಲ್ಲಾ ಬೆಡ್ ಮಾರ್ಟ್ ಇಲ್ಲಿ ಏನೆಲ್ಲ ಸರ್ವಿಸಸ್ ಸಿಗುತ್ತೆ?
1: ಇಲ್ಲಿ ಹಾಸಿಗೆ ಮಾಡ್ಕೊಡ್ತೀವಿ, ಬಟ್ಟೆ ಸಿಗುತ್ತೆ, ಹತ್ತಿ ಸಿಗುತ್ತೆ. ಮತ್ತೆ ಮನೆ ಹತ್ರ ಹೇಳಿದ್ರು, ಮನೆ ಹತ್ರ ಮಾಡ್ಕೊಡ್ತೀವಿ, ಮಾಡ್ಕೊಳಕ್ಕೆ ಜನ ಇದ್ದಾರೆ. ಇಲ್ಲಿಗೆ ತಗೊಂಬಂದ್ರು ಇಲ್ಲೇ ಮಾಡ್ಕೊಡ್ತೀವಿ. ಒಳ್ಳೆ ಕಾಟನ್, ಒಳ್ಳೆ ಕ್ಲಾತು, ಲೇಬರು ಕನ್ಫರ್ಮ್ ಆಗಿ ಮಾಡ್ಕೊಡ್ತೀವಿ.
0: ಮುಖ್ಯವಾಗಿ ಹಾಸಿಗೆ ವ್ಯಾಪಾರ, ಕೈಯಲ್ಲಿ ಮಾಡುವಂತಹ ಹಾಸಿಗೆ
1: ಮಾಡುವಂತಹ ವ್ಯಾಪಾರ.
0: ಓಕೆ ಸರ್, ಇತ್ತೀಚಿನ ದಿನಗಳಲ್ಲಿ ಏನಪ್ಪಾ ಅಂದ್ರೆ ನೀವೇ ನೋಡ್ಬೋದು ಈ ರೆಡಿಮೇಡ್ ಹಾಸಿಗೆಗಳು ಹೆಚ್ಚಾಗಿ ಬರುತ್ತೆ ಆಯ್ತಾ. ಅದರಲ್ಲೇ ಎಷ್ಟೊಂದು ಕುರ್ಲಾನ್ ಹಾಸಿಗೆ ಅಂತಾನೋ ಅಥವಾ ಬ್ರ್ಯಾಂಡೆಡ್ ಸ್ಲೀಪ್ ವೆಲ್ ಈ ತರದೆಲ್ಲ ಇರುತ್ತೆ. ಈ ಕಾಂಪಿಟೇಷನ್ ಮಧ್ಯೆ ನಿಮ್ಮ ಹತ್ರ ಈಗಲೂ ಬಂದು ಜನ ಹಾಸಿಗೆ ಹೊಲಿಸ್ಕೊಳ್ತಾರ ಸರ್?
1: ಹೊಲಿಸ್ಕೊಳ್ತಾರೆ, ಯಾಕಂದ್ರೆ ಒಬ್ಬೊಬ್ಬರಿಗೆ ಅದು ಇದಾಗಲ್ಲ, ಸೆಟ್ ಆಗಲ್ಲ, ಒಬ್ಬೊಬ್ಬರಿಗೆ ಹೀಟ್ ಆಗತ್ತೆ, ಒಬ್ಬೊಬ್ಬರಿಗೆ ಅದು ಇದಿಲ್ಲ. ಇದೆಲ್ಲ ಕಾಲದಲ್ಲೂ ಯೂಸ್ ಇದೆ. ಮತ್ತೆ ಕುರ್ಲಾನ್ ಬೆಡ್ ತಗೊಂಡ್ಬಂದು ಮತ್ತೆ ಅದು ಬೇಡ ಅಂತ ತೆಗೆದು ಇಟ್ಟು ತಗೊಂಡೋದ್ರೆ ಎಷ್ಟೋ ಜನ ಇದ್ದಾರೆ. ಹಾಗಾಗಿ ಇದು ಹಳೇದೇನಿದೆ ಅದು ರನ್ನಿಂಗ್ ಹಂಗೆ ಇದೆ, ಸ್ವಲ್ಪ ಕಡಿಮೆ ಆಗಿದೆ. ಅದು ವರ್ಕರ್ಸ್ ಹೊರಗಡೆ ಚೆನ್ನಾಗಿ ಮಾಡಿ ಬರಲ್ಲ, ಹಾಗಾಗಿ ಅದರಿಂದ ಕಂಪ್ಲೇಂಟ್ ಜಾಸ್ತಿ ಇರೋದು. ಅಂಗಡಿಯಲ್ಲಿ ಸ್ವಲ್ಪ ಏನು ಮಾಡ್ತಾರೆ ಅವರು ಅದನ್ನು ಸ್ವಲ್ಪ ಇದು ಮಾಡಿ ಸ್ವಲ್ಪ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಂಗೆ ಮಾಡಿಕೊಡ್ತಾರೆ ಅಂಗಡಿಯವರು.
0: ಓಕೆ ಸರ್, ಈಗ ನೀವೇ ಅಂಗಡಿಲೇ ಹೊಲ್ಕೊಡ್ತೀನಿ ಅಂದ್ರಲ್ಲ, ತಗೊಂಡೋಗೋರೆಲ್ಲ ಹೇಗೆ ತಗೊಂಡೋಗ್ತಾರೆ ಅಂದ್ರೆ ಇಲ್ಲಿಂದ ಬಂದು ಏನಾರ ಟ್ರಾನ್ಸ್ಪೋರ್ಟ್ ಅಲ್ಲಿ ತಗೊಂಡೋಗ್ಬೇಕಾ ಅಥವಾ ನೀವೇ ಕಳಿಸ್ಕೊಡ್ತೀರಾ ಇಲ್ಲೇ ಹೊಲ್ಸಿದ್ರೆ?
1: ನಾವೇ ಇದ್ರು ನಾವೇ ಕಳಿಸ್ಕೊಡ್ತೀವಿ, ಒಬ್ಬೊಬ್ರು ಅವರೇ ಬಂದು ಆಡೋದಲ್ಲಿ ತಗೊಂಡೋಗ್ತಾರೆ. ನಮ್ಮಲ್ಲಿ ಹೊಸದ್ ಮಾಡಿದ್ರೆ ನಾವೇ ಕಳಿಸ್ಕೊಡ್ತೀವಿ, ಅವ್ರು ನಮ್ಮ ಜವಾಬ್ದಾರಿ.
0: ಈಗ ಬೆಲೆ ಎಷ್ಟಿದೆ ಸರ್ ಒಂದು ಸಿಂಗಲ್ ಬೆಡ್ ಹಾಸಿಗೆ ಹೊಲಿಸ್ತೀವಿ ಅಂದ್ರೆ ಎಷ್ಟು ಆಗುತ್ತೆ?
1: ನಾರ್ಮಲ್ ಆಗಿ 650 ಆಗುತ್ತೆ.
0: 650 ಹಾಸಿಗೆಗೆ. ಡಬಲ್ ಬೆಡ್ ಆದ್ರೆ?
1: ಡಬಲ್ ಬೆಡ್ ಆದ್ರೆ 2500
0: ಅಂದ್ರೆ ನಿಮ್ಮದೇ ಹಾಸಿಗೆ ಬಟ್ಟೆ ಎಲ್ಲವೂ ಸೇರಿ ಅಷ್ಟಾಗುತ್ತೆ. ಸಿಂಗಲ್ ಆದ್ರೆ ಕಡಿಮೆ ಆಗುತ್ತೆ, ಒಂದು 650 ರೂಪಾಯಿಗೆಲ್ಲ ಆಗುತ್ತೆ.
1: 650 ರೂಪಾಯಿ ಸಾದಾ ಆಗುತ್ತೆ.
0: ಓಕೆ,
1: ಬಾಕ್ಸ್ ಟೇಪ್ ಅಂತ ದಿವಾನ್ ಕಾರ್ಡಲ್ಲಿ 1200 ಆಗುತ್ತೆ,
0: ಆ ತರ ಆಗುತ್ತೆ. ಓಕೆ ಸರ್, ಹೇಗಿದೆ ವ್ಯಾಪಾರ ಆಗಿದ್ರೆ?
1: ಈಗ ಶ್ರಾವಣ ಎಲ್ಲ ಸ್ವಲ್ಪ ಕಡಿಮೆ ಇದೆ, ಶ್ರಾವಣ ಕಾಲದಾದ್ಮೇಲೆ ಸ್ವಲ್ಪ ಆಗುತ್ತೆ.
0: ಬೇರೆ ಈ ಹಾಸಿಗೆ ಬಿಸ್ನೆಸ್ ಕೂಡ ಸೀಸನ್ ಅಂತ ಇರುತ್ತೆ ಸರ್?
1: ಹಾಸಿಗೆ ಮಜೆ ಸೀಸನ್ ಸ್ವಲ್ಪ ಜಾಸ್ತಿ ಇರುತ್ತೆ.
0: ಒಂದು ದಿನಕ್ಕೆ ಎಷ್ಟು ವ್ಯಾಪಾರ ಮಾಡ್ಬೋದು ಸರ್ ನೀವು?
1: ನಾವು ಅದು ಹೇಳಕ್ ಬರಲ್ಲ ಸರ್, 10,000 ಮಾಡ್ಬೋದು, ಒಂದು 4-5 ಹಾಸಿಗೆ ಹೋಗ್ಬೋದು, ಒಂದಿವಸ ಏನಿರಲ್ಲ. ಒಂದಿವಸ 10,000, ಒಂದಿವಸ 15,000, ಒಬ್ಬೊಬ್ರು ಬಂದು ಒಂದು 10 ಹಾಸಿಗೆ ತಗೊಂಡೋಗ್ತಾರೆ.
0: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಟಿಪ್ಪು ಸುಲ್ತಾನ್ ಅವರು ಅವರ ಒಂದು ಹಾಸಿಗೆ ಬಿಸ್ನೆಸ್ ಬಗ್ಗೆ ನಮಗೆ ಮಾಹಿತಿಯನ್ನ ಕೊಡ್ತಾ ಇದ್ರು. ಸುಮಾರು 35 years ಕೂಡ ಇವರು ಈ ಒಂದು ವ್ಯಾಪಾರವನ್ನ ಮಾಡ್ತಾ ಇದಾರೆ. ಹಾಗಿದ್ರೆ ಇವರೊಟ್ಟಿಗೆ ಮಾತುಕತೆಯನ್ನ ಮುಂದುವರೆಸೋಣ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರೋ ಸಾಂಗ್ ಅನ್ನ ಕೇಳ್ಕೊಂಡು ಬನ್ನಿ. ನೀವು ಕೇಳ್ತಾ ಇದೀರಾ ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮನೆಯಲ್ಲಿರುವ ಪ್ರತಿಯೊಂದು ಹೆಣ್ಣಿನ ನಗು ಆ ಮನೆಯ ನಿಜವಾದ ಶ್ರೀಮಂತಿಕೆ. ಈ ವರ ಮಹಾಲಕ್ಷ್ಮಿ ಹಬ್ಬ ಪ್ರತಿಯೊಂದು ಕುಟುಂಬಕ್ಕೂ ಸಂತೋಷ, ಸಮೃದ್ಧಿ ಮತ್ತು ನೆಮ್ಮದಿ ತರಲಿ ಎಂದು ಆಶಿಸುವವರು ಮೈಸೂರಿನ ಸಿಹಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಸರ್ವರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಹಾಗೆ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ನಾವು ಬಿಸ್ಮಿಲ್ಲಾ ಬೆಡ್ ಮಾರ್ಟ್ ಬಗ್ಗೆ ಮಾತಾಡ್ತಿದ್ವಿ. ಇದರ ಮಾಲೀಕರಾಗಿರುವ ಶ್ರೀಯುತ ಟಿಪ್ಪು ಸುಲ್ತಾನ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಸುಮಾರು 35 ವರ್ಷಗಳಿಂದ ಕೂಡ ಇವರು ಈ ಒಂದು ವ್ಯಾಪಾರವನ್ನ ಮಾಡ್ತಾ ಇದಾರೆ. ಹಾಗಿದ್ರೆ ಇವ್ರ ಜೊತೆ ಮಾತುಕತೆಯನ್ನ ಮುಂದುವರೆಸೋಣವಾ. ಟಿಪ್ಪು ಸುಲ್ತಾನ್ ಅವರೇ, ಈಗ ಏನಪ್ಪ ಅಂದ್ರೆ ನೀವು ಸುಮಾರು ವರ್ಷದಿಂದ ಈ ಒಂದು ವ್ಯಾಪಾರವನ್ನ ಮಾಡ್ತಿದ್ರೆ, ಹಾಗೆ ಇಲ್ಲಿಗೆ ಬರುವಂತ ಗ್ರಾಹಕರು ಹೇಗೆ ಅಂದ್ರೆ ರೆಗ್ಯುಲರ್ ಆಗಿ ಬರ್ತಾ ಇರ್ತಾರಾ ಅಥವಾ ಹೊಸಬ್ರು ಜಾಸ್ತಿನಾ, ಅದ್ರ ಬಗ್ಗೆ ತಿಳಿಸ್ಕೊಡ್ಬೋದಾ?
3: ನಮಗೆ ಬರೋಂತಾರಲ್ಲ, ರೆಗ್ಯುಲರ್ ಒಂದ್ಸಲ ಇದು ಮಾಡಿದ್ರೆ ಬಿಸ್ನೆಸ್ ಮಾಡಿದ್ರೆ ಮತ್ತೆ ಇಲ್ಲಿಗೆ ಬರ್ತಾರ.
2: ಮೂವತ್ತೈದು
3: ವರ್ಷದಿಂದ ಮಾಡ್ತಿದೀವಲ್ಲ, ಆಗ ಕನ್ಫರ್ಮ್ ಆಗಿದೆ ಅವರಿಗೆ, ಗ್ಯಾರಂಟಿ ಇರುತ್ತೆ ನಾವು ಒಳ್ಳೆ ಕೆಲಸ ಮಾಡ್ಕೊಡ್ತೀವಿ, ಮತ್ತೆ ಅವ್ರಿಗೆ ಏನೋ ಕಂಪ್ಲೇಂಟ್ ಇಲ್ದಂಗೆ ಮಾಡ್ಕೊಡ್ತೀವಿ ಅಂತ ಅವ್ರಿಗೊಂದು ಗ್ಯಾರಂಟಿ ಇದೆ.
2: ಶಿವಮೊಗ್ಗ, ಬೆಂಗಳೂರು ಹಳ್ಳಿಯಿಂದ ಬರ್ತಾರೆ. ಬೆಂಗಳೂರಿಂದ ಬಂದ್ ನಿಮ್ಮ ಹತ್ರ ಹಾಸಿಗೆ ಹೊಲ್ಸ್ಕೊಂಡು ಹೋಗ್ತಾರಾ ಸರ್?
3: ಬೆಂಗಳೂರು ಬಂದ ಹಾಸಿಗೆ ತಗೊಂಡು ಹೋಗ್ತೀವಿ, ಇಲ್ಲಿರ್ತಾರಲ್ಲ ಅವರು. ಅವರು ಈಗ ಇಲ್ಲಿಂದ ಅಲ್ಲಿಗೆ ಹೋಗ್ಬಂದ್ಮೇಲೆ ಇಲ್ಲಿಂದ ಇಲ್ಲ ಚೆನ್ನಾಗಿ ಮಾಡ್ಕೊಡ್ತಾರೆ, ಇಲ್ಲಿಂದ ಮಾಡ್ತಾ ಹೋಗ್ತಾರೆ, ಒಬ್ಬೊಬ್ರಿಗೆ ಮಾಡ್ಬಿಟ್ಟು ಬೆಂಗಳೂರಿಗೆ ಕಳ್ಸಿಕೊಡ್ತೀವಿ.
2: ಸೂಪರ್ ಸರ್. ಸೊ ನಮ್ಮ ಶಿವಮೊಗ್ಗದಲ್ಲಿ ನೀವು ಮಾಡುವಂತ ಹಾಸಿಗೆ ಬೆಂಗಳೂರು ತನಕ ಹೋಗುತ್ತೆ ಅನ್ನುವಾಗ ಎಷ್ಟು ಖುಷಿ ಆಗುತ್ತೆ?
3: ಖುಷಿ ಆಗತ್ತೆ, ನಮಗೆ
2: ಖುಷಿ ಆಗುತ್ತೆ.
3: ದುಡ್ಡು ಕರೆಕ್ಟಾಗಿ ಕೊಡ್ತಾರೆ, ಹಂಗೇನಿಲ್ಲ. ನಾವು ಕರೆಕ್ಟಾಗಿ ಇದು ಐಟಮ್ ಒಳ್ಳೆ ಬೆಟ್ ಕೊಟ್ರೆ ಇನ್ನೊಂದ್ಸಲ ಪಕ್ಕದವರು ನೋಡಿ ಮತ್ತೆ ಬರ್ತಾರೆ ಅವರು. ಅದೇ ಕಸ್ಟಮರ್ ಸಾಕು ನಮಗೆ, ಮತ್ತು ಹೊಸ ಕಸ್ಟಮರ್ ಜೊತೆ ಬರ್ತಾ ಇರ್ತಾರೆ.
2: ಹಾಗೆ ಟಿಪ್ಪು ಸುಲ್ತಾನ್ ಅವರೇ, ನಿಮ್ಮ ಕೆಲಸ ನಿಮಗೆ ಎಷ್ಟು ಖುಷಿ ಕೊಡುತ್ತೆ?
3: ನಮಗೆ ಕೆಲಸ ಆದರೆ ಇದು ವ್ಯಾಪಾರ ಆದರೆ ಖುಷಿ ಕೊಡುತ್ತೆ. ಒಂದೊಂದ್ಸಲ ಬಿಸ್ನೆಸ್ ಇಲ್ಲ ಅಂದರೆ ಸ್ವಲ್ಪ ಬೇಜಾರಾಗತ್ತೆ, ಅಷ್ಟೇ. ಒಟ್ಟಿಗೆ ಟೈಮು ಪಿಕಪ್ ಆಗತ್ತೆ, ನಮಗೇನು ಬೇಜಾರಾಗಲ್ಲ ಅಂಗಡಿ ಬಂದರೆ.
2: ಸೊ ಈ ಒಂದು ಬಿಸ್ಮಿಲ್ಲಾ ಬೆಡ್ ಮಾರ್ಟ್ ಏನಿದೆ, ಎಷ್ಟೊತ್ತಿಗೆ ಪ್ರಾರಂಭ ಆಗಿ ಎಷ್ಟೊತ್ತಿಗೆ ಕ್ಲೋಸ್ ಆಗುತ್ತೆ?
3: ಬೆಳಿಗ್ಗೆ 11:00 ರಾತ್ರಿ 9:00 ಇರ್ತೀವಿ.
2: ಓ, ಬೆಳಿಗ್ಗೆ 11:00 ರಾತ್ರಿ 9:00. ಸರ್, ನೀವು ಮತ್ತೆ ತಿಂಡಿ ಊಟ ಎಲ್ಲ?
3: ತಿಂಡಿ ಊಟ ಎಲ್ಲ ಒಮ್ಮೆ ಮಧ್ಯಾಹ್ನ ಮನೆಗೆ ಹೋಗ್ತೀವಿ, ಇಲ್ಲಾಂದ್ರೆ ಮಧ್ಯಾಹ್ನ ಇಲ್ಲೇ ಮಾಡ್ಕೊಳ್ತೀವಿ.
2: ಇಲ್ಲೇ ಮಾಡ್ಕೊಳ್ತೀವಿ. ಓಕೆ, ನಿಮ್ಮ ಈ ಬಿಸ್ನೆಸ್ಗೆ ಫ್ಯಾಮಿಲಿ ಸಪೋರ್ಟ್ ಹೇಗಿದೆ?
3: ಫ್ಯಾಮಿಲಿ ಸಪೋರ್ಟ್ ಯಾರಿಲ್ಲ, ನಾವು ಒಬ್ಬರೇ ಇದ್ದೀವಿ, ನಮ್ಮ ಮಗ ಇದ್ದಾರೆ, ಅವರೆಲ್ಲ ಇದ್ದಾರೆ, ಓದ್ಬಿಟ್ಟು ಬೇರೆ ಕೆಲಸದೊಳಗಿದ್ದಾರೆ.
2: ಯಾಕಂದ್ರೆ ನಿಮ್ಮ ತಂದೆಯವ್ರು ನಡೆಸಿದಂತ ಬಿಸ್ನೆಸ್ ನೀವು ನಡೆಸಿದಾರೆ, ಈಗ ನೆಕ್ಸ್ಟ್ ನಿಮ್ಮ ಮಗ ನಿಮ್ಮ ಬಿಸ್ನೆಸ್ ನಡೆಸಲ್ವಂತ?
3: ನಡೆಸ್ತಾರ ಇಲ್ಲ ಗೊತ್ತಿಲ್ಲ, ನಡೆಸ್ಬೋದು, ಅವ್ರಿಗೆಲ್ಲ ಬರುತ್ತೆ. ನಮ್ಮ ಮಗ ಸಣ್ಣವನೊಬ್ಬ ಇದ್ದಾನೆ, ಅವ್ರಿಗೆ ಬರುತ್ತೆ.
2: ಓಕೆ,
3: ಅವ್ನು ಕಲ್ತಿದ್ದಾನೆ ಆದರೂ ಬರ್ತಾ ಇಲ್ಲ, ಬೇರೆ ಬಿಸ್ನೆಸ್ಗೆ ಹೋಗ್ತಾ ಇದ್ದಾನೆ.
2: ಓಕೆ ಸರ್, ಹಾಗೆ ಈ ಒಂದು ಹಾಸಿಗೆ ಬಿಸ್ನೆಸ್ ಅಂತ ಹೇಳುವಾಗ ಈ ಹಾಸಿಗೆ ಹೊಲಿಯುವಾಗೆಲ್ಲ ತುಂಬ ಡಸ್ಟ್ ಬರುತ್ತೆ, ಆರೋಗ್ಯದ ಮೇಲೆ ಸಮಸ್ಯೆ ಕೂಡ ಆಗುತ್ತೆ, ಇದನ್ನೆಲ್ಲ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಸರ್?
3: ನಾವು ಇಷ್ಟು ವರ್ಷ ಬ್ಯಾಲೆನ್ಸ್ ಮಾಡ್ಕೊಂಬಂದಿದ್ದೀವಲ್ಲ, ಏನಾಗಲ್ಲ.
2: ಮಾಸ್ಕ್ ಏನು ಹಾಕೊಳ್ಳಲ್ವಾ?
3: ಮಾಸ್ಕ್ ಹಾಕೊಂಡು ಕೆಲಸ ಮಾಡ್ಬೋದು, ಒಂದು ಅರ್ಧ ಗಂಟೆ 1 ಗಂಟೆ ಮಾಸ್ಕ್ ಹಾಕೊಂತೀವಿ ಅಷ್ಟೇ, ಮತ್ತು ಅದರಿಂದ ಏನು ಪ್ರಾಬ್ಲಮ್ ಇಲ್ಲ. ಅದ್ರಲ್ಲಿ ನಮ್ಮವ್ರು ಇದಾರಲ್ಲ, ಕುಡಿಯೋದು ಪಡೆಯೋದು ಬಿಡಿ ಕುಡಿಯೋದು ಮಾಡ್ತಾರಲ್ಲ, ಅವ್ರಿಗೆ ಪ್ರಾಬ್ಲಮ್ ಆಗತ್ತೆ. ಬರೀ ಇದು ಒಂದೇ ಇದ್ರೆ ಏನಾಗಲ್ಲ, ಏನಾಗಲ್ಲ, ಅದರಿಂದ ಏನು ಪ್ರಾಬ್ಲಮ್ ಇಲ್ಲ. ನಾನು ನನಗೆ ಅನಿಸಿದಂಗೆ ಕಾಟನ್ನಿಂದ, ಕಾಟನಲ್ಲಿ ಕರೆಕ್ಟಾಗಿ ಏನು ಡೈಲಿ ಪೂರ ಮಾಡಲ್ಲ, ದಿವಸ ಒಂದು 2-3 ಅವರ್ ಮಾಡ್ತಾರೆ, ಮತ್ತು ದಿನ ಫುಲ್ ರೆಸ್ಟು ಅಷ್ಟೇ, ಹಾಗಾಗಿ ಫ್ರೀ ಆಗಿರ್ತಾರೆ. ಈ ಕುಡಿಯೋದು ಮಾಡೋದ್ರಿಂದ ಅವ್ರಿಗೆಲ್ಲ ಹುಷಾರಿರಲ್ಲ, ಮತ್ತೆಲ್ಲ ಪ್ರಾಬ್ಲಮ್ ಇರುತ್ತೆ ಅಷ್ಟೇ.
2: ಸರ್, ಈ ಒಂದು ಹಾಸಿಗೆ ವ್ಯಾಪಾರ ಬಿಸ್ನೆಸ್ ಪ್ರಾರಂಭ ಮಾಡೋದಕ್ಕೆ ಮುಖ್ಯವಾಗಿ ಏನೆಲ್ಲ ಬೇಕಾಗುತ್ತೆ ಸರ್?
3: ವ್ಯಾಪಾರ ಮಾಡಲಿಕ್ಕೆ ಹತ್ತಿ ಬಟ್ಟೆ ಮುಖ್ಯವಾಗಿ ಬೇಕು, ಹತ್ತಿನೂ ಮುಖ್ಯವಾಗಿ ಬೇಕು, ಅದು ಹತ್ತಿ ಬಟ್ಟೆ ಮಿಷಿನ್ ಬೇಕು, ಮಿಷಿನ್ ಅಂತೂ ಬೇಕು, ಮತ್ತೆ ಅದಕ್ಕೆ ಗೋಡನ್ ಇರಬೇಕು, ಮತ್ತೆ ನಾವು ಅದು ವರ್ಕ್ ಮಾಡಲಿಕ್ಕೆ ಅದಕ್ಕೆ ಮಿಷಿನ್ ಇರಬೇಕು.
2: ಸ್ನೇಹಿತರೆ, ಟಿಪ್ಪು ಸುಲ್ತಾನ್ ಅವರು ಅವರ ಒಂದು ಹಾಸಿಗೆ ವ್ಯಾಪಾರದ ಬಗ್ಗೆ ಮಾತಾಡ್ತಾ ಇದ್ರ ಜೊತೆಗೆ, ಹಾಸಿಗೆ ವ್ಯಾಪಾರವನ್ನ ಪ್ರಾರಂಭ ಮಾಡ್ತೀವಿ ಅಂದ್ರೆ ಮುಖ್ಯವಾಗಿ ಏನೆಲ್ಲ ಬೇಕಾಗತ್ತೆ, ಹೇಗೆ ಬಿಸ್ನೆಸ್ ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ಮಾತಾಡ್ತಾ ಇದ್ರು. ಸೊ ಇವ್ರ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಸೂಪರ್ ಟ್ರ್ಯಾಕ್ ಅನ್ನ ಕೇಳ್ಕೊಂಡು ಬನ್ನಿ. ನೀವ್ ಕೇಳ್ತಾ ಇದ್ದೀರಾ ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮನೆಯಲ್ಲಿರುವ ಪ್ರತಿಯೊಂದು ಹೆಣ್ಣಿನ ನಗು ಆ ಮನೆಯ ನಿಜವಾದ ಶ್ರೀಮಂತಿಕೆ. ಈ ವರ ಮಹಾಲಕ್ಷ್ಮಿ ಹಬ್ಬ ಪ್ರತಿಯೊಂದು ಕುಟುಂಬಕ್ಕೂ ಸಂತೋಷ, ಸಮೃದ್ಧಿ ಮತ್ತು ನೆಮ್ಮದಿ ತರಲಿ ಎಂದು ಆಶಿಸುವವರು ಮೈಸೂರಿನ ಸಿಹಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಸರ್ವರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ.
2: ಎಸ್, ವೆಲ್ಕಮ್ ಬ್ಯಾಕ್. ಸೂಪರ್ ಆಗಿರೋ ಸಾಂಗ್ ಏನೋ ಕೇಳ್ಕೊ ಬಂದ್ರಿ. ಮತ್ತೊಮ್ಮೆ ನಿಮ್ಮೆಲ್ರಿಗೂ ಬಿಸ್ನೆಸ್ ಪ್ಲಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜಿ ಅರ್ಪಿತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕೇಳುಗರೆ, ಪ್ರತಿ ಒಂದು ಬಿಸ್ನೆಸ್ ಅಲ್ಲೂ ಕೂಡ ಅದರದೇ ಆದಂತಹ ಚಾಲೆಂಜಿಂಗ್ ಇರುತ್ತೆ. ಜೊತೆಗೆ ಬಿಸ್ನೆಸ್ ಮ್ಯಾನ್ಗಳು ಆ ಚಾಲೆಂಜಿಂಗ್ ಅಲ್ಲಿ ಸಕ್ಸಸ್ ಅನ್ನ ಹುಡುಕ್ತಾ ಇರ್ತಾರೆ. ಹೀಗೆಲ್ಲ ಇರುವಾಗ ಇವತ್ತಿನ ಕಾರ್ಯಕ್ರಮದಲ್ಲಿ ಬಿಸ್ಮಿಲ್ಲಾ ಬೆಡ್ ಮಾರ್ಟ್ ಬಗ್ಗೆ ಮಾತಾಡ್ತಿದ್ವಿ. ಇದೊಂದು ಹಾಸಿಗೆ ವ್ಯಾಪಾರ. ಇದರ ಮಾಲೀಕರಾಗಿರುವ ಟಿಪ್ಪು ಸುಲ್ತಾನ್ ಅವರು ಸುಮಾರು 35 ವರ್ಷದಿಂದ ಕೂಡ ಇದೇ ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಅವರ ಜೊತೆ ಇನ್ನೊಂದಿಷ್ಟು ಕುತೂಹಲಕಾರಿ ವಿಷಯಗಳು ಮಾತಾಡೋದು ಬಾಕಿ ಇದೆ. ಮಾತುಕತೆಯನ್ನ ಮುಂದುವರೆಸೋಣವಾ. ಟಿಪ್ಪು ಸುಲ್ತಾನ್ ಅವರೇ, ಈಗ ಮುಖ್ಯವಾಗಿ ಹಾಸಿಗೆಯನ್ನ ಹೊಲಿತೀವಿ ಅನ್ನುವಾಗ ಹತ್ತಿ ಅನ್ನೋದು ಬೇಕಾಗುತ್ತೆ ಆಯ್ತಾ. ಹೀಗಿದ ಮೇಲೆ ಈ ಹತ್ತಿಗಳನ್ನೆಲ್ಲ ಎಲ್ಲರಿಂದ ತರಿಸ್ತೀರಾ, ಅದ್ರ ಬಗ್ಗೆ ಹೇಳ್ಬಹುದಾ?
3: ಇವಾಗೆಲ್ಲ ಬರ್ತಿರೋದೆಲ್ಲ ತಮಿಳ್ನಾಡಿಂದ ಬರುತ್ತೆ. ಇಲ್ಲಿ ಹೋಲ್ಸೇಲ್ ಒಬ್ರು ಕೊಡೋರಿದ್ದಾರೆ, ಅವ್ರು ಕೊಡ್ತಾರೆ ನಮಗೆ ಅರ್ಜೆಂಟಿಗೆ. ಇಲ್ಲ ಮುಂಚೆಲ್ಲ ಚಿತ್ರ

0: ದುರ್ಗ ದಾವಣಗೆರೆ ಇತ್ತು, ಈಗೆಲ್ಲ ಕಂಪ್ನಿಗಳೆಲ್ಲ ಬಂದಾಗ್ಬಿಟ್ಟಿದ್ದಾವೆ.
1: ಓಕೆ,
0: ಯಾವೂ ಇಲ್ಲ ಕಂಪ್ನಿಗಳಿಗೆ, ಅಷ್ಟಕ್ಕಷ್ಟೇ ಅಲ್ಲ, ಅಲ್ಲಿ ಅಲ್ಲಕ್ಕಿನ ಅಲ್ಲೇ ಕಮ್ಮಿ ತಮಿಳ್ನಾಡಿನಲ್ಲಿ.
1: ಸರ್, ಕ್ವಾಲಿಟಿ ಹೇಗಿರುತ್ತೆ ಈ ಹತ್ತಿಯಲ್ಲೂ ಕೂಡ? ಎರಡು ಮೂರು ಥರ ಕ್ವಾಲಿಟಿ ಇರುತ್ತಾ? ಹೇಗೆ
0: ಹತ್ತಿಯಲ್ಲಿ ಎರಡು ಮೂರು ಥರ ಇರುತ್ತೆ?
1: ನೀವು ತರಿಸುವಾಗಲೂ ಕೂಡ ಎರಡು ಮೂರು ಥರ ಕ್ವಾಲಿಟಿ ತರಿಸ್ತೀರಾ?
0: ಎರಡು ಮೂರು ಥರ ಕ್ವಾಲಿಟಿ ತರಿಸ್ತೀವಿ. ಅದರಲ್ಲಿ ಎರಡು ಮೂರು ಥರ ಒಳ್ಳೆ ಕ್ವಾಲಿಟಿ ಹಾಕಿದ್ರೆ ಚೆನ್ನಾಗಿರುತ್ತೆ.
1: ನಿಮ್ಮ ಈ ಒಂದು 35 ವರ್ಷದ ಬಿಸ್ನೆಸ್ ಜರ್ನಿ ಏನಿದೆ ಅದರಲ್ಲಿ ಯಾವತ್ತೊಂದಿನ ತುಂಬ ಖುಷಿ ಆಯಿತು, ಪರವಾಗಿಲ್ಲ ನಮ್ಮ ಅಪ್ಪ ಮಾಡ್ತಿದ್ದ ಬಿಸ್ನೆಸ್ ನಾನು ನಡೆಸ್ತಾ ಇರೋದಕ್ಕೂ ಒಂದು ಸಾರ್ಥಕತೆ ಸಿಕ್ತು ಅಂತ ಯಾವಾಗ ಅನ್ನಿಸ್ತು ಸರ್?
0: ಇವಾಗ 10 ವರ್ಷದಿಂದ ಸಿಕ್ಕಿದೆ ಅಷ್ಟೇ ನಮಗೆ.
1: 10 ವರ್ಷದಿಂದ
0: ಜನ ವ್ಯಾಪಾರ ಆಗಿದೆ ಅಲ್ಲಿ, ಅಲ್ಲಿ ತನಕ ನಮಗೆ ಇದಾಗಿಲ್ಲ. ಏನಾದ್ರೂ ಅಲ್ಲಿಗೆ ನೇರ ಆಯಿತು, ಮತ್ತೆ ಏನು ಅಷ್ಟು ಕನ್ಫರ್ಮ್ ಆಗಿಲ್ಲ. ಈಗ 10 ವರ್ಷ ಮೇಲೆ ಸ್ವಲ್ಪ ಪರವಾಗಿಲ್ಲ ಅನಿಸ್ತು, ನಾವು ಸ್ವಲ್ಪ ಇದು ಮಾಡ್ಕೊಂಡು ಬಿಸ್ನೆಸ್ ಒಳಗೆ ಚೆನ್ನಾಗಿ ಹೋಗಿದೆ. ನಿಮ್ಮ ಮಕ್ಕಳಿಗೆಲ್ಲ ಓದಿಸಿ, ಮಕ್ಕಳಿಗೆ ಓದಿಸ್ಬಿಟ್ಟು ಇಂಜಿನಿಯರ್ ಮಾಡಿದ್ವಿ ಒಂದಿಬ್ಬರಿಗೆ. ಹಾಗಾಗಿ ಪರವಾಗಿಲ್ಲ, ನಮ್ಮ ಮಗಳೊಬ್ಬಳು ಇಂಜಿನಿಯರ್ ಓದ್ತಾಳೆ, ದೊಡ್ಡವರೊಬ್ಬ ಇಂಜಿನಿಯರ್ ಜಾಬಲ್ಲಿ ಇದ್ದಾನೆ, ಹಾಗಾಗಿ ಪರವಾಗಿಲ್ಲ.
1: ಸೊ ಇದೇ ಒಂದು ಹಾಸಿಗೆ ವ್ಯಾಪಾರದಿಂದನೇ ಮಗಳಿಗೆ ಇಂಜಿನಿಯರಿಂಗ್ ಓದಿಸಿ ಮಗಂಗೂ ಕೂಡ ಒಳ್ಳೆ ಕೆಲಸ ಕೊಡಿಸಿದ್ದೀರಾ?
0: ಕೆಲಸ ಕೊಡಿಸಿದ್ವಿ, ಹಾಗಾಗಿ ಆಗೋ ಪರವಾಗಿಲ್ಲ.
1: ಸರ್, ಹೊಸದಾಗಿ ಯಾರಾದರೂ ಈ ರೀತಿ ಒಂದು ಹಾಸಿಗೆ ವ್ಯಾಪಾರ ಶುರು ಮಾಡಬೇಕು ಅಂತ ಇರ್ತಾರೆ, ಅಂಥವ್ರಿಗೆ ಏನು ಸಲಹೆ ಕೊಡ್ತೀರಾ ಸರ್? ನೀವು
0: ಮಾಡ್ಬೋದು, ಅದಕ್ಕೆ ಕರೆಕ್ಟಾಗಿ ಮಾಡೋಲ್ಲ ಅಷ್ಟೇ, ಅವರಿಗೆಲ್ಲ ಅನುಭವ ಇರ್ಬೇಕು, ಸ್ವಲ್ಪ ಅನುಭವ ಇದ್ದರೆ ಮಾಡ್ಬೋದು, ಮಾಡೋದೇನಿಲ್ಲ,
1: ಅನುಭವ ಬೇಕು ಕೆಲಸ ಮಾಡೋದಕ್ಕೆ.
0: ಸ್ವಲ್ಪ ಅನುಭವ ಇದ್ದರೆ ಬೆಟ್ರು, ಬೇರೆಯವ್ರಿಗೆ ನಂಬ್ಕೊಂಡು ಮಾಡೋಕ್ಕಾಗಲ್ಲ, ಕಷ್ಟ ಇದೆ.
1: ಸರ್, ಇದು ಹಾಸಿಗೆ ವ್ಯಾಪಾರಕ್ಕೆ ಸರಿ ಹೋಯ್ತು. ಈಗಿನ ಯಂಗ್ ಜನ್ರೇಷನ್ ಅವರು ಈಗ ತಾನೇ ಎಜುಕೇಷನ್ ಮುಗಿಸಿರ್ತಾರೆ, ಹೊಸದಾಗಿ ಏನೋ ವ್ಯಾಪಾರ ಮಾಡಬೇಕು ಅಂತಿರ್ತಾರೆ, ಬರೀ ಹಾಸಿಗೆ ವ್ಯಾಪಾರ ಅಲ್ಲ, ಯಾವುದೇ ವ್ಯಾಪಾರ ಮಾಡಿದ್ರು ಕೂಡ ಅವರು ಒಂದಿಷ್ಟು ಅಂಶವನ್ನು ತಲೆಯಲ್ಲಿ ಇಟ್ಕೋಬೇಕು ಅನ್ನೋದಾದರೆ ಯಾವ ಅಂಶವನ್ನು ಗಮನದಲ್ಲಿ ಇಟ್ಕೋಬೇಕು ಸರ್?
0: ಅನುಭವ ಇರಬೇಕು ಅಷ್ಟೇ, ಸ್ವಲ್ಪ ಅನುಭವ ಮಾರ್ಕೆಟಿಂಗ್ ಮಾಡಿ ಆಮೇಲೆ ಮಾಡೋದು ಒಳ್ಳೇದು ಅನಿಸುತ್ತೆ ನನಗೆ. ಸುಮ್ಮನೆ ಯಕ್ದಮ್ಮ ಕೈ ಹಾಕಿದ್ರೆ ಸುಟ್ಕೊಂಡು ಹೋಗ್ಬಿಡ್ತಾರೆ, ಯಾಕಂದ್ರೆ ಜಲ್ದಿ ಅಷ್ಟು ಬೇಗ ರನ್ನಿಂಗ್ ಆಗಲ್ಲ.
1: ಓಕೆ, ಹಾಗಾಗಿ ಸ್ವಲ್ಪ ಆದರೂ ಅನುಭವ ಇರಬೇಕು,
0: ಅನುಭವ ಇದ್ದಷ್ಟು ಒಳ್ಳೇದು
1: ಸರ್. ಹಾಗೇನೆ ನಿಮ್ಮ ಪ್ರಕಾರ ಒಬ್ಬ ಬಿಸ್ನೆಸ್ ಮ್ಯಾನ್ ಅಥವಾ ವ್ಯಾಪಾರಿಗೆ ಇರಬೇಕಾದಂತ ಒಂದಿಷ್ಟು ಗುಣಲಕ್ಷಣಗಳು ಅಂದ್ರೆ ಏನಿರಬೇಕು ಸರ್?
0: ಒಳ್ಳೆ ಕ್ವಾಲಿಟಿ ಕೊಡಬೇಕು, ಮತ್ತು ಅವರಿಗೆ ಕಸ್ಟಮರ್ ಬೇಜಾರಾಗಂಥದ್ದು ಇದು ಮಾತಾಡಬಾರ್ದು, ಒಳ್ಳೆ ಮಾತಾಡ, ಅವ್ರು ಸಿಟ್ಟು ಬರೋಕೆ ಮಾತಾಡಿದ್ರು ನಾವು ಇದು ಮಾಡಬಾರ್ದು, ತಾಳ್ಮೆ ಇರಬೇಕು. ಆ ರೀತಿ ಮಾಡ್ಕೊಂಡು ಹೋದ್ರೆ ಕಸ್ಟಮರಿಗೆ ಉಳಿಸ್ಕೊಂಡು ಹೋದ್ರೆ ಅವರಿಂದ ನಾಲ್ಕು ಜನ ಕಸ್ಟಮರ್ ಬರ್ತಾರೆ, ಅವ್ರದ್ದು ಸ್ವಲ್ಪ ಚೆನ್ನಾಗಿ ಇದಾಗತ್ತೆ, ರನ್ನಿಂಗ್ ಆಗತ್ತೆ, ಹಾಂ ಬೇಗ ರನ್ನಿಂಗ್ ಆಗತ್ತೆ.
1: ಸೂಪರ್. ಟಿಪ್ಪು ಸುಲ್ತಾನ್ ಅವರೇ, ನಿಮ್ಮ ಸಮಯನ ಬಿಡು ಮಾಡಿಕೊಂಡು ನಿಮ್ಮ ಬಿಸ್ನೆಸ್ ಜರ್ನಿ ಬಗ್ಗೆ ಒಳ್ಳೆ ಮಾಹಿತಿನ ಕೊಟ್ರಿ, ನಿಮಗೆ ಆತ್ಮೀಯ ಧನ್ಯವಾದಗಳು ಸರ್.
0: ಆಯ್ತು ಮೇಡಮ್, ಥ್ಯಾಂಕ್ಸ್.
1: ಆಲ್ ರೈಟ್, ಕೇಳಿದ್ರಲ್ಲ ಸ್ನೇಹಿತರೆ, ಹಾಸಿಗೆ ವ್ಯಾಪಾರಿ ಆದಂತಹ ಟಿಪ್ಪು ಸುಲ್ತಾನ್ ಅವರು ಅವರ 35 ವರ್ಷದ ಬಿಸ್ನೆಸ್ ಜರ್ನಿಯನ್ನು ನಮ್ಮೊಟ್ಟಿಗೆ ಹಂಚಿಕೊಂಡ್ರು. ಹಾಗೆ ಅವ್ರು ಹೇಳ್ತಾ ಇದ್ರು, ಈ ಒಂದು ವ್ಯಾಪಾರದಿಂದಲೇ ನಾನು ನನ್ನ ಮಕ್ಕಳನ್ನ ಚೆನ್ನಾಗಿ ಓದಿಸಿದ್ದೀನಿ, ಒಳ್ಳೆ ಕೆಲಸವನ್ನ ಕೊಡಿಸಿದ್ದೀನಿ ಅಂತ. ಖಂಡಿತವಾಗ್ಲೂ ಎಲ್ಲ ಬಿಸ್ನೆಸ್ ಅಲ್ಲಿ ಕೂಡ ಯಶಸ್ಸನ್ನ ಕಾಣ್ಬೋದು, ಆದ್ರೆ ಅದರ ಹಿಂದೆ ನಮ್ಮ ಪರಿಶ್ರಮ ಅನ್ನೋದು ತುಂಬಾ ಮುಖ್ಯ ಆಗತ್ತೆ ಅಲ್ವಾ? ನಾವು ಟಿಪ್ಪು ಸುಲ್ತಾನ್ ಸರ್ ನೋಡುವಾಗ ಕೂಡ ಅಷ್ಟೇ, ಅವರಿಗೆ ಸ್ವಲ್ಪ ವಯಸ್ಸಾಗಿದೆ, ಆದರೆ ಅವರು ಮಾಡುವಂಥ ಕೆಲಸಕ್ಕೆ ಯಾವುದೇ ರೀತಿ ವಯಸ್ಸಾಗಿಲ್ಲ, ಈಗಲೂ ಕೂಡ ಅಷ್ಟೇ ಶ್ರದ್ಧೆಯಿಂದ ಅಷ್ಟೇ ಉತ್ಸಾಹದಿಂದ ಕೆಲಸವನ್ನು ಮಾಡ್ತಾ ಇದ್ರು. ಹಾಗಿದ್ರೆ ಈ ಒಂದು ಕಾರ್ಯಕ್ರಮ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ಇದರೊಂದಿಗೆ ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂದಿದೆ. ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಸಿಗ್ತೀನಿ. ಹಾಗಿದ ಮೇಲೆ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕೂಡ 9686096279 ಈ ಒಂದು ಸಂಖ್ಯೆಗೆ ಕಳಿಸಿ. ಹಾಗೆ ನಿಮಗೂ ಕೂಡ ಉತ್ತಮವಾದ ಹಾಸಿಗೆಯನ್ನ ಹೋಲಿಸಬೇಕು ಅನ್ನೋ ಒಂದು ಐಡಿಯಾ ಇದ್ರೆ ನಮ್ಮ ಶಿವಮೊಗ್ಗದ ಗಾಂಧಿ ಬಜಾರ್ ನಲ್ಲಿರುವಂತಹ ಬಿಸ್ಮಿಲ್ಲಾ ಬೆಡ್ ಮಾರ್ಟಿಗೆ ಒಂದ್ಸರಿ ವಿಸಿಟ್ ಮಾಡಿ. ಸೊ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ಯಾವಾಗ್ಲೂ ಖುಷಿಯಾಗಿರಿ, ನಗ್ತಾ ಇರಿ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮನೆಯಲ್ಲಿರುವ ಪ್ರತಿಯೊಂದು ಹೆಣ್ಣಿನ ನಗು ಆ ಮನೆಯ ನಿಜವಾದ ಶ್ರೀಮಂತಿಕೆ. ಈ ವರ ಮಹಾಲಕ್ಷ್ಮಿ ಹಬ್ಬ ಪ್ರತಿಯೊಂದು ಕುಟುಂಬಕ್ಕೂ ಸಂತೋಷ, ಸಮೃದ್ಧಿ ಮತ್ತು ನೆಮ್ಮದಿ ತರಲಿ ಎಂದು ಆಶಿಸುವವರು ಮೈಸೂರಿನ ಸಿಹಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಸರ್ವರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ
2: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ, ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
3: ನಂದಿನಿ
4: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
5: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರು ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
4: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849678.
5: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
6: ಹಾ, ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ. ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅನ್ಕೊಂಡಿದ್ರೆ

0: 9686096279 ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡೋದಕ್ಕೆ ಹೊರಟಿರುವಂತಹ ವಿಷಯ ಏನಪ್ಪ ಅಂತಂದ್ರೆ ಗೋಡಂಬಿ ಕೃಷಿಯ ಬಗ್ಗೆ. ಅಂದ್ರೆ ನಮ್ಮ ದೇಶದ ಪ್ರಮುಖ ವಾಣಿಜ್ಯ ಬೆಳೆಗಳಲ್ಲಿ ಒಂದಾದಂತಹ ಕೃಷಿಗೂ ಲಾಭಕ್ಕೂ ಎರಡಕ್ಕೂ ಸೂಕ್ತವಾದಂತಹ ಬೆಳೆ ಅಂತಂದ್ರೆ ಅದು ಗೋಡಂಬಿ ಅಂತಾನೆ ಹೇಳ್ಬೋದು. ಇದು ಕೇವಲ ಡ್ರೈ ಫ್ರೂಟ್ ಅಷ್ಟೇ ಆಗಿರಲ್ಲ, ಇದು ರೈತರಿಗಾಗಿ ಒಂದು ಬಂಗಾರದ ಬೆಳೆ ಅಂತಲೂ ಕೂಡ ಹೇಳೋದಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಕಡಿಮೆ ನೀರಿನಲ್ಲೂ ಬೆಳೆಯುವಂತಹ ಸಾಮರ್ಥ್ಯ ಈ ಗೋಡಂಬಿಗಿದೆ. ಅಷ್ಟೇ ಅಲ್ಲದೆ ಕಡಿಮೆ ನಿರ್ವಹಣಾ ವೆಚ್ಚ ಕೂಡ ಇರೋದ್ರಿಂದ ಒಂದು ಉತ್ತಮ ಮಾರುಕಟ್ಟೆ ಬೆಲೆಯಲ್ಲಿ ನಮಗೆ ಗೋಡಂಬಿ ಕೃಷಿ ಸಹಾಯಕವಾಗುತ್ತೆ. ಸೊ ಭಾರತದಲ್ಲಿ ವಿಶೇಷವಾಗಿ ಕರ್ನಾಟಕ, ಕೇರಳ, ಗೋವಾ, ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಗೋಡಂಬಿ ಬೆಳೆ ಉತ್ತಮವಾಗಿ ಬೆಳೀತಾ ಇದ್ದಾರೆ. ಅಂಡ್ ನಮ್ಮ ಕರ್ನಾಟಕದಲ್ಲೂ ಕೂಡ ಕರಾವಳಿ ಮತ್ತು ಮಲೆನಾಡು ಪ್ರದೇಶಗಳಲ್ಲಿ ಇದಕ್ಕೆ ಹೆಚ್ಚು ಅವಕಾಶಗಳಿದೆ ಅಂತಲೇ ಹೇಳ್ಬೋದು. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಗೋಡಂಬಿ ಕೃಷಿಗೆ ಸಂಬಂಧಪಟ್ಟಂತೆ ಗೋಡಂಬಿ ಬೆಳೆಗೆ ಸೂಕ್ತವಾದ ಮಣ್ಣು ಯಾವುದು ಮತ್ತು ಹವಾಮಾನ ಹೇಗಿರಬೇಕು, ನೆಡುವಂತಹ ವಿಧಾನ ಹೇಗೆ, ಪಾಲನೆ ಮಾಡೋದು ಹೇಗೆ, ಯಾವ್ಯಾವ ಜಾತಿಯ ಗೋಡಂಬಿ ಬೆಳೆಗಳಿದೆ, ಜೊತೆಗೆ ಕೀಟ ರೋಗ ನಿಯಂತ್ರಣ ಹೇಗೆ ಮಾಡಬಹುದು, ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಹೋಗೋಣ. ಸೊ ಹಾಗಿದ್ರೆ ಇವತ್ತಿನ ಈ ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ಗೋಡಂಬಿ ಕೃಷಿಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ ತಿಳಿಸೋದಕ್ಕೆ ನಮ್ಮ ಜೊತೆಗಿದ್ದಾರೆ ಪುತ್ತೂರಿನ ಗೋಡಂಬಿ ಸಂಶೋಧನಾ ನಿರ್ದೇಶನಾಲಯದಲ್ಲಿ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಜೆ ದಿನಕರ ಅಡಿಗ ಸರ್ ನಮ್ಮ ಜೊತೆಗಿದ್ದಾರೆ. ಸರ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಇವತ್ತು ಗೋಡಂಬಿ ಕೃಷಿಗೆ ಸಂಬಂಧಪಟ್ಟಂತೆ ಹಲವಾರು ವಿಚಾರಗಳನ್ನ ಅವರ ಜೊತೆ ತಿಳ್ಕೊಳ್ಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ. ನಮಸ್ತೆ ಶ್ರೀಧರ್ ಅವರೇ.
0: ಸರ್, ಮೊದಲನೇದಾಗಿ ನಾವು ಮಾತಾಡೋದಾದ್ರೆ ಗೋಡಂಬಿ ಬೆಳೆ ಬೆಳೆಯುವಂತಹ ಪ್ರಮುಖವಾದ ಪ್ರದೇಶಗಳು ಯಾವ್ದಾವ್ದಿದೆ ಮತ್ತೆ ಅದರ ಪ್ರಮುಖ ತಳಿಗಳು ಯಾವ್ದಾವ್ದಿದೆ ಅದ್ರ ಬಗ್ಗೆ ಹೇಳ್ಬೋದು ಸರ್?
1: ನೋಡಿ, ಗೋಡಂಬಿ ನಮ್ಮ ದೇಶದ ಒಂದು ವಾಣಿಜ್ಯ ಪ್ಲಾಂಟೇಶನ್ ಬೆಳೆಗಳಲ್ಲಿ ಒಂದು ಪ್ರಮುಖವಾದಂತ ಬೆಳೆ. ಇದರದ್ದು ಮುಖ್ಯವಾದ ಒಂದು ಅನುಕೂಲ ಏನಂದ್ರೆ ಇದು ಮಳೆಯಾಶ್ರಿತ ಬೆಳೆ. ಇವಾಗ ನೀರಾವರಿ ಇಲ್ಲದೇನು ಕೂಡ ಇದು ಇಳುವರಿ ನೀಡಬಲ್ಲಂತ ಬೆಳೆ. ಈಗ ವರ್ಷದಿಂದ ವರ್ಷಕ್ಕೆ ನೀವು ನೋಡ್ತಾ ಇದ್ದೀರಿ, ಹವಾಮಾನ ವೈಪರೀತ್ಯದಿಂದಾಗಿ ನೀರಿನ ಸೆಲೆಗಳು ಕಮ್ಮಿ ಆಗ್ತಾ ಇದೆ, ಆಮೇಲೆ ಮಳೆಯು ಕೂಡ ಕಮ್ಮಿ ಆಗ್ತಾ ಇದೆ, ಬಿಸಿಲು ಜಾಸ್ತಿ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ನೀವು ನೀರಾವರಿಯನ್ನು ಅವಲಂಬಿಸದೇ ಬೆಳೆಯಬಹುದಾದಂತ ಬೆಳೆ ಅಂದ್ರೆ ಗೋಡಂಬಿ. ಗೋಡಂಬಿಯಲ್ಲಿ ನಮ್ಗೆ ರಫ್ತಿಗೆ ತುಂಬಾ ಅವಕಾಶ ಇದೆ. ಈಗ ನಮ್ಮ ದೇಶ ನೋಡೋದಾದ್ರೆ ಪ್ರಪಂಚದಲ್ಲಿ ಹೆಚ್ಚಿಗೆ ಗೋಡಂಬಿ ತಿನ್ನುವವರೇ ನಾವು ಭಾರತದವರು. ಒಟ್ಟು ಪ್ರಪಂಚದ ಉತ್ಪಾದನೆಯ ಮೂರನೇ ಒಂದು ಭಾಗ ಗೋಡಂಬಿಯನ್ನು ನಾವು ಭಾರತೀಯರೇ ತಿಂತಾ ಇದ್ದೀವಿ. ಆದ್ರೆ ನಮ್ಮಲ್ಲಿ ಉತ್ಪಾದನೆ ಸಾಕಾಗ್ತಾ ಇಲ್ಲ. ನಾವು ಏನ್ ಮಾಡ್ತಾ ಇದ್ದೀವಿ, ಇದನ್ನ ಆಫ್ರಿಕಾ ಮತ್ತು ಇತರ ದೇಶಗಳಿಂದ, ಇಂಡೋನೇಷ್ಯಾ, ಆಫ್ರಿಕಾ, ಹೆಚ್ಚಾಗಿ ಆಫ್ರಿಕಾದಿಂದ ಬರ್ತಾ ಇದೆ, ವೆಸ್ಟ್ ಆಫ್ರಿಕಾ, ಈಸ್ಟ್ ಆಫ್ರಿಕಾ, ಅಲ್ಲಿಂದ ನಾವು ಬೆಳೀತಾ ಇರೋದು ಬರೀ ಒಂದು 8 ಲಕ್ಷ ಟನ್ ಆದ್ರೆ ನಾವು ಸುಮಾರು ಒಂದು 12 ಲಕ್ಷ ಟನ್ಗಳಷ್ಟು ಕಚ್ಚಾ ಗೇರು ಬೀಜವನ್ನು ನಾವು ಆಮದು ಮಾಡ್ಕೊಳ್ತಾ ಇದ್ದೇವೆ. ಈ ಆಮದು ಪ್ರಮಾಣವನ್ನು ನಾವು ಹೆಚ್ಚೆಚ್ಚು ಬೆಳೆದು ಕಮ್ಮಿ ಮಾಡಬಹುದು, ಹಾಗೆ ದೇಶಕ್ಕೆ ಈ ಕರೆನ್ಸಿಯನ್ನು ಉಳಿಸಬಹುದು. ನಾವು ಇಂಪೋರ್ಟ್ ಮಾಡ್ಲಿಕ್ಕೆ, ಆಮದು ಮಾಡ್ಲಿಕ್ಕೆ ಏನು ಖರ್ಚು ಮಾಡ್ತೀವಲ್ಲ ಅದನ್ನು ಉಳಿಸುವ ಸಲುವಾಗಿ ಗೋಡಂಬಿಯನ್ನು ನಾವು ಹೆಚ್ಚೆಚ್ಚು ಬೆಳಿಬೇಕಾಗಿದೆ. ಹೀಗೆ ಮಾಡಿದಲ್ಲಿ ರೈತರಿಗೂ ಕೂಡ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯ ಕೊಡುವಂತಹ ಬೆಳೆ ಇದು ಗೋಡಂಬಿ ಆಗಿದೆ. ಇದರಲ್ಲಿ ಬೆಳೆಯುವ ಪ್ರದೇಶಗಳು ಏನಂದ್ರೆ ನೋಡಿ, ಕರಾವಳಿಯಲ್ಲಿ ಎಲ್ಲಾ ಕಡೆ ಬೆಳೀತಾರೆ. ನೀವು ಈಗ ಮಾಲಾಕಾರದಲ್ಲಿ, ಭಾರತದ ಭೂಪಟದಲ್ಲಿ ಮಾಲಾಕಾರದಲ್ಲಿ ಬೆಳೆಯನ್ನು ಬೆಳೀತಾ ಇದ್ದಾರೆ. ಅಂದ್ರೆ ಗುಜರಾತಿನಿಂದ ಶುರು ಆಗ್ತದೆ, ಗುಜರಾತ್ ನಂತರ ಮಹಾರಾಷ್ಟ್ರ, ಮಹಾರಾಷ್ಟ್ರ, ಗೋವಾ, ಆಮೇಲೆ ಕರ್ನಾಟಕ, ಕೇರಳ, ತಮಿಳ್ನಾಡು, ಆಂಧ್ರಪ್ರದೇಶ್, ಒರಿಸ್ಸಾ, ಮತ್ತೆ ಪಶ್ಚಿಮ ಬಂಗಾಳ, ಮೇಘಾಲಯದಲ್ಲಿ ಜಾಸ್ತಿ ಬೆಳೀತಾರೆ. ಹಾಗೆ ಒಳ ಪ್ರದೇಶಗಳಾದ ಛತ್ತೀಸ್ಗಢ ಇರ್ಬೋದು, ಅಲ್ಲಿ ಜಗದಾಲ್ಪುರ್ ಮತ್ತು ಸುತ್ತಮುತ್ತ ಜಾಸ್ತಿ ಬೆಳೀತಾರೆ, ಮತ್ತೆ ಜಾರ್ಖಂಡ್, ಇಷ್ಟು ರಾಜ್ಯಗಳಲ್ಲಿ ಹೆಚ್ಚಾಗಿ ಬೆಳೀತಾ ಇದ್ದಾರೆ. ಬೇರೆ ಇತರ ರಾಜ್ಯಗಳು ಅಲ್ಪ ಸ್ವಲ್ಪ ಮಟ್ಟಿಗೆ ಬೆಳೀತಾ ಇದ್ದಾರೆ. ಸುಮಾರು ಒಂದು 17-18 ರಾಜ್ಯಗಳಲ್ಲಿ ಗೋಡಂಬಿಯನ್ನು ಬೆಳೀತಾ ಇದ್ದಾರೆ ನಮ್ಮ ಈ ದೇಶದಲ್ಲಿ. ಇದರ ತಳಿಗಳ ಬಗ್ಗೆ ಹೇಳೋದಾದ್ರೆ ಸುಮಾರು ನಾವು 68 ತಳಿಗಳನ್ನು ಈ ಗೋಡಂಬಿಯಲ್ಲೂ ಬಿಡುಗಡೆ ಮಾಡಿದ್ದೇವೆ. ಈಗ ನಮ್ಮ ರಾಷ್ಟ್ರೀಯ ಗೇರು ಸಂಶೋಧನಾ ನಿರ್ದೇಶನಾಲಯ ಪುತ್ತೂರಲ್ಲಿ ಏನಿದೆಯಾ, ಇದು ದೇಶದ ನೋಡಲ್ ಏಜೆನ್ಸಿ. ಅಂದ್ರೆ ದೇಶದ ಗೋಡಂಬಿ ಸಂಶೋಧನೆ ಏನಾಗ್ತಾ ಇದೆಯೋ ಅದರ ನಿರ್ಧಾರವನ್ನು ಇಲ್ಲಿಂದ ಮಾಡಲಾಗ್ತದೆ. ನಮ್ಮ ಕೆಳಗಡೆ ಬೇರೆ ಬೇರೆ ರಾಜ್ಯದಲ್ಲಿ ಗೋಡಂಬಿ ಸಂಶೋಧನೆ ಮಾಡುವಂತಹ ಸಂಸ್ಥೆಗಳು ಕೆಲಸ ನಿರ್ವಹಿಸ್ತಾ ಇವೆ. ಅಂದ್ರೆ ನಾವು ಹೇಳಿದ್ನಲ್ಲ, ಈಗ ಗುಜರಾತ್ನಲ್ಲಿ ಒಂದು ಸೆಂಟರ್ ಇದೆ, ಮಹಾರಾಷ್ಟ್ರದಲ್ಲಿದೆ, ಆಮೇಲೆ ನಿಮ್ಮ ಗೋವಾದಲ್ಲಿದೆ, ಕೇರಳದಲ್ಲಿದೆ, ಆಂಧ್ರಪ್ರದೇಶ, ತಮಿಳ್ನಾಡು, ಒರಿಸ್ಸಾ, ಅಖಿಲ ಭಾರತ ಗೋಡಂಬಿ ಸಮನ್ವಯ ಸಂಶೋಧನಾ ಕೇಂದ್ರಗಳಿವೆ, ಇವೆಲ್ಲರ

0: ಸಂಶೋಧನೆಯನ್ನು ನಮ್ಮ ಪುತ್ತೂರಿನ ಗೇರು ಸಂಶೋಧನಾ ನಿರ್ದೇಶನಾಲಯದಲ್ಲಿ ನಿರ್ಧರಿಸಲಾಗ್ತದೆ. ಈ ತಳಿಗಳಿಗೆ ಬಂದ್ರೆ ನಿಮ್ಮ ಬೇರೆ ಬೇರೆ ರಾಜ್ಯಕ್ಕೆ ಬೇರೆ ಬೇರೆ ತಳಿಯನ್ನು ನಾವು ಅಭಿವೃದ್ಧಿಪಡಿಸಿದ್ದೇವೆ. ಈಗ ಮಹಾರಾಷ್ಟ್ರಕ್ಕೆ ಒಂದಷ್ಟು ತಳಿಗಳಿದೆ, ಗುಜರಾತಿಗೆ ಒಂದಷ್ಟು ತಳಿ ಇದೆ, ಕೇರಳದ ತಳಿಗಳೇ ಬೇರೆ ಇದೆ, ನಮ್ಮ ಕರ್ನಾಟಕಕ್ಕೆ ಸೂಕ್ತವಾದ ತಳಿಗಳೇ ಬೇರೆ ಇದೆ, ಹಾಗೆ ತಮಿಳುನಾಡಿಗೂ ಬೇರೆ ಇದೆ. ಪ್ರತಿಯೊಂದು ರಾಜ್ಯಕ್ಕೂ ಆ ರಾಜ್ಯದ ಹವಾಮಾನ ಹಾಗೂ ಮಣ್ಣಿನ ಗುಣಗಳಿಗೆ ಹೊಂದಿಕೊಂಡು ಬೆಳೆಯುವಂತಹ ತಳಿಗಳನ್ನು ನಾವು ಇಲ್ಲಿ ಅಭಿವೃದ್ಧಿಪಡಿಸಿದ್ದೇವೆ. ಈ ಕರ್ನಾಟಕಕ್ಕೆ ಬರೋದಾದ್ರೆ ನೀವು ಭಾಸ್ಕರ ಅಂತ ಒಂದು ನಮ್ಮ ನಮ್ಮ ಕೇಂದ್ರದಿಂದ ಅಭಿವೃದ್ಧಿಪಡಿಸಿದಂತಹ ತಳಿ ಬಹಳ ಒಂದು ಪ್ರಮುಖವಾದ ತಳಿ. ಅದರ ಜೊತೆಗೆ ಉಳ್ಳಾಳದಿಂದ ಬಂದಂತಹ ಉಳ್ಳಾಳ ಒಂದು, ಉಳ್ಳಾಳ ಮೂರು, ಉಳ್ಳಾಳ ಐದು ತಳಿಗಳು, ಉಳ್ಳಾಳ ನಾಲ್ಕು ಕೂಡ ಇದೆ. ಅದು ಕೂಡ ರೈತರು ಬೆಳೀತಾ ಇದ್ದಾರೆ. ಮಹಾರಾಷ್ಟ್ರಕ್ಕೆ ಹೋಗೋದಾದ್ರೆ ಹೆಚ್ಚಾಗಿ ವೆನ್ಗುರ್ಲಾ ನಾಲ್ಕು, ವೆನ್ಗುರ್ಲಾ ಏಳು, ವೆನ್ಗುರ್ಲಾ ಒಂಬತ್ತು ಈ ತಳಿಗಳು ಬೆಳೀತಾರೆ. ಹಾಗೆ ನಿಮ್ಮ ಕೇರಳಕ್ಕೆ ಬಂದ್ರೆ ನಿಮ್ಮ ಮಡಕತರ ಒಂದು, ಮಡಕತರ ಎರಡು, ದನ, ಪ್ರಿಯಾಂಕಾ, ಸುಲಭ, ಹಾಗೆ ಇವೆಲ್ಲ ತಳಿಗಳು ಕೇರಳಕ್ಕೆ. ಹಾಗೆ ತಮಿಳ್ನಾಡಲ್ಲಿ ನಿಮ್ಮ ವೃದ್ಧಾಚಲಂನಲ್ಲಿ ಒಂದು ಕೇಂದ್ರ ಇದೆ, ಅದು ವೃದ್ಧಾಚಲಂ ಒಂದು, ವೃದ್ಧಾಚಲಂ ಎರಡು, ವೃದ್ಧಾಚಲಂ ಮೂರು, ವೃದ್ಧಾಚಲಂ ಹೈಬ್ರಿಡ್ ಒಂದು ಅನ್ನುವಂಥ ತಳಿಗಳನ್ನ ಬೆಳೀತಾ ಇದ್ದಾರೆ. ಒರಿಸ್ಸಾಕ್ಕೆ ಬಂದ್ರೆ ನಿಮ್ಗೆ ಒರಿಸ್ಸಾದಲ್ಲಿ ಜಗನ್ನಾಥ್, ಬಲಭದ್ರ ಮತ್ತೆ ಕಳಿಂಗ ಕ್ಯಾಶು ಒಂದು ಅನ್ನುವಂಥ ತಳಿಯನ್ನು ಬೆಳೀತಾ ಇದ್ದಾರೆ. ಛತ್ತೀಸ್ಗಢಕ್ಕೆ ಹೋದ್ರೆ ಛತ್ತೀಸ್ಗಢದಲ್ಲಿ ಈಗ ಚಳಿಯನ್ನು ತಡೆದುಕೊಳ್ಳುವಂತಹ ಇಂದಿರಾ ಕಾಜು ಅನ್ನುವಂತ ಒಂದು ತಳಿಯನ್ನು ಕೂಡ ಛತ್ತೀಸ್ಗಢದಲ್ಲಿ ಈಗ ಪ್ರಮುಖವಾದ ತಳಿಯಾಗಿದೆ. ಹಾಗೆ ನಮ್ಮ ಈ ಆಂಧ್ರದಲ್ಲಿ ಬಂದ್ರೆ ಬಾಪಟ್ಲದಲ್ಲಿ ಒಂದು ನಮ್ಮ ಕೇಂದ್ರ ಇದೆ, ಬಾಪಟ್ಲ ಸೀರೀಸ್ ಇದೆ, ಬಿಪಿಪಿ ಒಂದು, ಬಿಪಿಪಿ ಎರಡು, ಬಿಪಿಪಿ ಎಂಟು, ಒಂಬತ್ತು, ಹತ್ತು ಅಂತ ಇವೆಲ್ಲ ಆಂಧ್ರ ಪ್ರದೇಶಕ್ಕೆ ಸೂಕ್ತವಾದ ತಳಿಗಳು. ಹಾಗೆ ಬೇರೆ ಬೇರೆ ಪ್ರದೇಶಕ್ಕೆ ಬೇರೆ ಬೇರೆ ತಳಿಗಳನ್ನು ನಾವು ಶಿಫಾರಸು ಮಾಡಿದ್ದೇವೆ, ಹಾಗೆ ಅಭಿವೃದ್ಧಿ ಪಡಿಸ್ತಾ ಇದ್ದೀವಿ. ಈ ತಳಿ ಅಭಿವೃದ್ಧಿ ಕಾರ್ಯ ನಿರಂತರವಾಗಿ ನಡೀತಾ ಇದೆ. ಯಾಕಂದ್ರೆ ಈಗ ಹವಾಮಾನ ವೈಪರೀತ್ಯಕ್ಕೆ ಸೂಕ್ತವಾದಂತಹ ತಳಿಗಳು, ಆಮೇಲೆ ಕೆಲವೊಂದು ಬೀಜದ ವಿಶಿಷ್ಟ ಗುಣಗಳನ್ನು ಹೊಂದಿರುವ ತಳಿಗಳು, ಉಳ್ಳ ಜಾತಿಯ ತಳಿಗಳು, ಇವನ್ನೆಲ್ಲ ನಾವು ಅಭಿವೃದ್ಧಿ ಪಡಿಸ್ತಾ ಇದ್ದೇವೆ.
1: ಓಕೆ ಓಕೆ ಸರ್, ಹಾಗೆ ನೀವು ಹೇಳ್ತಾ ಇದ್ರಿ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಈ ಒಂದು ಬೆಳೆಗಳನ್ನ ಬೆಳೆಯೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿ. ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರೀತಿಯ ಹವಾಮಾನಗಳಿರುತ್ತೆ. ಸೊ ಅಂತಹ ಕಡೆಗಳಲ್ಲಿ ನಾವು ಬೆಳಿಬೇಕು ಅಂತಂದ್ರೆ ಹವಾಮಾನನ ನಿರ್ಧಾರ ಮಾಡಿಕೊಂಡು ಬೆಳಿಬೇಕಾಗತ್ತೆ, ಅಥವಾ ಮಣ್ಣಿನ ಪ್ರಕಾರ ಈ ಒಂದು ಗೋಡಂಬಿ ಬೆಳೆಯನ್ನು ಬೆಳಿಬೇಕಾಗತ್ತೆ, ಇದ್ರ ಬಗ್ಗೆ ಹೇಳ್ಬೋದಾ?
0: ಈ ಗೋಡಂಬಿ ಬೆಳಿಲಿಕ್ಕೆ ಹವಾಮಾನ, ಮಣ್ಣು ಎರಡು ಕೂಡ ಮುಖ್ಯ. ಹವಾಮಾನ ನೋಡಿ, ಈಗ ಕೋಸ್ಟಲ್ ವೆದರ್ ಈಗ ಬೆಳೆಯುವಂತಹದ್ದೆಲ್ಲ ಈಗ ಗುಜರಾತಿನ ಕರಾವಳಿ ಇರ್ಬೋದು, ಆಮೇಲೆ ಗೋವಾ ಕರಾವಳಿ, ಮಹಾರಾಷ್ಟ್ರ ಕರಾವಳಿ, ತಮಿಳುನಾಡಿನ ಕರಾವಳಿ, ಇವೆಲ್ಲ ಕರಾವಳಿಯಲ್ಲಿ ಏನಿರ್ತದೆ ಅಂದ್ರೆ ಸ್ವಲ್ಪ ಆರ್ದ್ರತೆ ಜಾಸ್ತಿ ಇರ್ತದೆ, ಹಾಟ್ ಅಂಡ್ ಹ್ಯೂಮಿಡ್ ಅಂತ ಹೇಳ್ತೀವಲ್ಲ, ಸುಮಾರು ನಮ್ಮ ಉಷ್ಣತೆ ತೀರಾ ಜಾಸ್ತಿ ಇರುವುದಿಲ್ಲ, 40-40 ಮೇಲೆ ಹೋಗೋದು ಕಡಿಮೆ. ಆದ್ರೆ ಅದರಲ್ಲಿ ಹ್ಯುಮಿಡಿಟಿ ಅಂತ ಏನು ಕೇಳ್ತೀವಲ್ಲ, ಆರ್ದ್ರತೆಯ ಪ್ರಮಾಣ ಒಂದು 65-70, ಕೆಲವೊಂದ್ಸರಿ 80-90 ಹೋಗ್ತದೆ ಮಳೆಗಾಲದಲ್ಲಿ. ಇದು ಬಹಳ ಮುಖ್ಯ. ಹಾಗೆ ಇನ್ನೊಂದು ಏನಂದ್ರೆ ನಮ್ಮ ಚಳಿಗಾಲದಲ್ಲಿ ತುಂಬಾ ಚಳಿ ಇರಬಾರದು. ನಿಮ್ಮ 18 ಡಿಗ್ರಿಗಿಂತ ಕೆಳಗೆ ಹೋದಾಗ ಅದರ ನಮ್ಮ ಏನು ಪರ್ಫಾರ್ಮೆನ್ಸ್ ಅಂತ ಹೇಳ್ತೀವಲ್ಲ, ಅದು ಸ್ವಲ್ಪ ಕಮ್ಮಿ ಆಗ್ತದೆ. ಈಗ ನಾವು ಏಕದಮ್ ಎಲ್ಲಾ ಹವಾಮಾನ ಆಗ್ತದೆ ಅಂದ್ರೆ ಈಗ ಜಮ್ಮು ಕಾಶ್ಮೀರದಲ್ಲಿ ಬೆಳಿಲಿಕ್ಕೆ ಆಗುದಿಲ್ಲ. ಸಮುದ್ರ ಮಟ್ಟದಿಂದ ಸುಮಾರು 900 ಅಡಿವರೆಗೆ ಅದು ತೃಪ್ತಿಕರವಾಗಿ ನಮ್ಮ ಇಳುವರಿಯನ್ನು ಕೊಡಬಲ್ದು. ಈಗ ಬೆಂಗಳೂರಿನಲ್ಲಿ ಬೆಳಿಬಹುದು, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ಕೋಲಾರ, ಆದ್ರೆ ಅದೇ ತರ ಊಟಿಯಲ್ಲಿ ಬೆಳಿಲಿಕ್ಕೆ ಆಗುದಿಲ್ಲ, ಕೊಡಗಿನಲ್ಲಿ ಬೆಳಿಲಿಕ್ಕೆ ಆಗುದಿಲ್ಲ, ಆದ್ರೆ ಕೊಡಗಿನ ಘಟ್ಟದ ಕೆಳಭಾಗದ ಸಂಪಾಜಿಯಲ್ಲಿ ಬೆಳಿಬಹುದು. ಮತ್ತೆ ನಿಮ್ಮ ಸಾಗರ ಶಿವಮೊಗ್ಗದಲ್ಲೆಲ್ಲ ಬೆಳಿಬಹುದು, ಅಲ್ಲಿ ತೀರ ಚಳಿ ಬರೋದಿಲ್ಲ. ಅದೇ ತೀರ ಚಳಿ ಅಂದ್ರೆ ನಿಮ್ಗೆ 15 ಡಿಗ್ರಿಗಿಂತ ಕೆಳಗೆ ಅಲ್ಲಿ ಚಳಿಗಾಲದಲ್ಲಿ ಜಾಸ್ತಿ ದಿವಸ ಇರ್ತದ, ಅಂತ ಜಾಗದಲ್ಲಿ ನಿಮ್ಗೆ ಗೋಡಂಬಿ ಬೆಳೆಯನ್ನು ಬೆಳಿಲಿಕ್ಕೆ ಆಗುದಿಲ್ಲ. ಮತ್ತೆ ಮಣ್ಣಿನ ಪ್ರಕಾರ ಅಂದ್ರೆ ಹೆಚ್ಚಾಗಿ ನಾವು ಈ ಸ್ಯಾಂಡಿ ಲೋಮ್ ಅಂದ್ರೆ ನಿಮ್ಮ ಮರಳು ಮಿಶ್ರಿತ ಗೋಡು ಮಣ್ಣು ಬಹಳ ಸೂಕ್ತವಾದ ಮಣ್ಣು, ಹಾಗೂ ಕರಾವಳಿಯಲ್ಲಿ ನಿಮ್ಗೆ ಲ್ಯಾಟ್ರೇಟ್ ಮಣ್ಣು ಅಂತ ಹೇಳ್ತೀವಿ, ಲ್ಯಾಟ್ರೇಟ್ ಮಣ್ಣಿನಲ್ಲಿ ಬರ್ತದೆ. ಲ್ಯಾಟ್ರೇಟ್ ಮಣ್ಣಿಗಿಂತ ನಿಮ್ಮ ಸ್ಯಾಂಡಿಲೋಮ್ ಅಂತ ಏನ್ ಹೇಳ್ತಿರಲ್ಲ, ಮರಳು ಮಿಶ್ರಿತ ಗೋಡು ಮಣ್ಣು, ಅದು ಇನ್ನೂ ಸೂಕ್ತ. ಅದಕ್ಕೆ ನಿಮ್ಮ ಚಿತ್ರದುರ್ಗ ಕಡೆಯಲ್ಲಿ ಮತ್ತೆ ತುಮಕೂರು ಕಡೆಯಲ್ಲಿ ಗೇರಿನ ಇಳುವರಿ ನಮ್ಮ ಕರಾವಳಿಗಿಂತ ಜಾಸ್ತಿ ಆಗಿದೆ. ಅಂದ್ರೆ ಅದು ಮಣ್ಣಿನ ಗುಣ ಅದು. ಮತ್ತೆ ಅಲ್ಲಿ ಹವಾಮಾನ ಕೂಡ ಸ್ವಲ್ಪ ಆರ್ದ್ರತೆ ಕಮ್ಮಿ ಇರೋದ್ರಿಂದ ಬೀಜದ ಕ್ವಾಲಿಟಿ, ಹಣ್ಣಿನ ಕ್ವಾಲಿಟಿ ಎರಡು ಕೂಡ ಚೆನ್ನಾಗಿ ಬರ್ತಾ ಇದೆ. ಈ ಅಸಾಂಪ್ರದಾಯಿಕ ಪ್ರದೇಶಗಳಾದ ನಿಮ್ಮ ಚಿತ್ರದುರ್ಗ, ದಾವಣಗೆರೆ, ತುಮಕೂರು ಈ ಕಡೆಯಲ್ಲೂ ಕೂಡ ಗೇರನ್ನು ನೀವು ಬೆಳೆಯಬಹುದು, ಅತ್ಯುತ್ತಮವಾಗಿ ಬೆಳಿಬಹುದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಮಣ್ಣಿನಲ್ಲಿ ನೀವು ನೋಡೋದಾದ್ರೆ ಮರಳು ಮಣ್ಣು ಆಗ್ತದೆ, ಆದ್ರೆ ಕಪ್ಪು ಮಣ್ಣಲ್ಲಿ ಗೋಡಂಬಿ ಬೆಳೆಯೋದಿಲ್ಲ. ಕಪ್ಪು ಮಣ್ಣು ಇದಕ್ಕೆ ಸೂಕ್ತವಲ್ಲ. ಹಾಗಾಗಿ ನಾವು ಇಂಥ ಕಪ್ಪು ಮಣ್ಣು ಇರೋ ಪ್ರದೇಶದಲ್ಲಿ ಗೋಡಂಬಿಯನ್ನು ಬೆಳಿಲೇಬೇಡಿ ಅಂತ ಹೇಳ್ತೀವಿ. ಹಾಗೆ ಮಣ್ಣಿನ ಆಳ ಮುಖ್ಯ. ಸುಮಾರೊಂದು 3 ಅಡಿಯವರೆಗೆ ಯಾವುದೇ ಒಂದು ಕಲ್ಲಿನ ಪದರ ಇರಬಾರ್ದು, ದಪ್ಪ ಕಲ್ಲಿನ ಪದರ. ಸಣ್ಣ ಪುಟ್ಟ ನಿಮ್ಮ ಕಲ್ಲುಗಳಿದ್ರೆ ತೊಂದರೆ ಇಲ್ಲ, ಅದನ್ನು ಬೆಳಿಬಹುದು. ಈಗ ಕೆಲವೊಂದು ಮಹಾರಾಷ್ಟ್ರದಲ್ಲಿ ಏನಾಗ್ತದೆ, ನಿಮ್ಮ ಲ್ಯಾಟ್ರೈಟ್ ಹಾರ್ಡ್ ರಾಕ್ ಇರ್ತದೆ, ಅಂತ ಕಡೆಯಲ್ಲಿ ಏನ್ ಮಾಡ್ತಾರೆ, ಮಣ್ಣನ್ನ ಬ್ಲಾಸ್ಟ್ ಮಾಡಿ ಗುಂಡಿ ಮಾಡಿ ಅದರಲ್ಲಿ ಒಳ್ಳೆ ಮಣ್ಣನ್ನು ತುಂಬಿ ಕೂಡ ಬೆಳೀತಾ ಇದ್ದಾರೆ. ಹೀಗಾಗಿ ಮಣ್ಣು ಮತ್ತೆ ಹವಾಮಾನ ಗೋಡಂಬಿಗೆ ಬಹಳ ಮುಖ್ಯ. ಹಾಗೆ ನಿಮ್ಮ ಹೂ ಬರುವಾಗ ಮಳೆ ಬಂದ್ರೆ, ಮತ್ತೆ ಕಾಯಿ ಕಚ್ಚಿದ ನಂತರ ಹಣ್ಣು ಇರುವಾಗ ತುಂಬಾ ಮಳೆ ಬಂದ್ರೆ ಕೂಡ ಅದರ ಬೀಜದ ಗುಣಮಟ್ಟ ಹಾಳಾಗ್ತದೆ.
1: ಓಕೆ ಸರ್, ಹಾಗಾದ್ರೆ ನಿಮ್ಮ ಜೊತೆಗೆ ಮಾತನ್ನ ಮುಂದುವರಿಸ್ತೀನಿ ಸರ್. ಅದಕ್ಕೂ ಮುಂಚೆ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಸೊ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಗೆ ಗೋಡಂಬಿ ಸಂಶೋಧನಾ ನಿರ್ದೇಶನಾಲಯ ಪುತ್ತೂರು ಇಲ್ಲಿಯ ನಿರ್ದೇಶಕರಾಗಿರುವಂತಹ ಜೆ ದಿನಕರ್ ಸರ್ ನಮ್ಮ ಜೊತೆ ಮಾತಾಡ್ತಾ ಇದ್ರು. ಹಾಗೆ ಗೋಡಂಬಿ ಕೃಷಿಗೆ ಸಂಬಂಧಪಟ್ಟಂತೆ ಅವರ ಜೊತೆ ಇನ್ನಷ್ಟು ವಿಚಾರಗಳನ್ನ ಮಾತಾಡೋಣ. ಅದಕ್ಕೂ ಮುಂಚೆ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬನ್ನಿ. ನಾನು ಆರ್ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ ರಾಂಡಿ ಪುನಡ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವಾ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ವಿಶೇಷವಾಗಿ ಗೋಡಂಬಿ ಕೃಷಿಯ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆ ಗೋಡಂಬಿ ಕೃಷಿಯಲ್ಲಿ ಯಾವ್ಯಾವ ರೀತಿಯ ತಳಿಗಳಿದ್ದಾವೆ, ಹಾಗೆ ಯಾವ್ಯಾವ ಪ್ರದೇಶಗಳಲ್ಲಿ ಗೋಡಂಬಿ ಕೃಷಿಯನ್ನು ಮಾಡಬಹುದು, ಹಾಗೆ ಗೋಡಂಬಿ ಬೆಳೆಗಾಗಿ ಸೂಕ್ತವಾದಂತಹ ಹವಾಮಾನ ಯಾವುದು, ಮತ್ತು ಮಣ್ಣಿನ ಪ್ರಕಾರ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಮಾಹಿತಿಗಳನ್ನ ಕೊಡ್ತಾ ಇರೋರು ಗೋಡಂಬಿ ಸಂಶೋಧನಾ ನಿರ್ದೇಶನಾಲಯ ಪುತ್ತೂರು ಇಲ್ಲಿಯ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಜೆ ದಿನಕರ ಅಡಿಗ ಸರ್. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ನೀವಾಗಲೇ ಹೇಳಿದ್ರಿ ಯಾವ್ಯಾವ ಮಣ್ಣಿನಲ್ಲಿ ಒಂದು ಗೋಡಂಬಿ ಬೆಳೆ ಬೆಳೆಯುತ್ತೆ ಅಂತ ಹೇಳಿ. ಸೊ ಹಾಗೆ ಈಗ ನಾವು ಗೋಡಂಬಿ ಬೆಳೆ ಬೆಳೆಸುವಂತಹ ವಿಧಾನವನ್ನು ನೀವು ಹೇಳೋದಾದರೆ, ಸೊ ಅದನ್ನು ಯಾವ ರೀತಿಯಲ್ಲಿ ಬೆಳಿಬೇಕಾಗುತ್ತೆ, ಅಂದರೆ ನಾಟಿ ಮಾಡಿ ಅದನ್ನು ಮಾಡಬೇಕಾಗತ್ತಾ ಅಥವಾ ಅಂತರ ಬೆಳೆಯಾಗಿ ಮಾಡಬಹುದಾ, ಇದರ ನಿರ್ವಹಣೆ ಎಲ್ಲ ಯಾವ ರೀತಿಯಲ್ಲಿ ಮಾಡಬೇಕಾಗತ್ತೆ, ಇದ್ರ ಬಗ್ಗೆ ಹೇಳ್ಬೋದಾ ಸರ್?
5: ವಿಧಾನದ ಬಗ್ಗೆ ಬಂದ್ರೆ, ಮೊದಲನೇದಾಗಿ ನಾವು ಯಾವ ಊರಿನಲ್ಲಿ ಗೋಡಂಬಿ ಬೇಸಾಯ ಮಾಡ್ತಾ ಇದ್ದೇವೆ ಅನ್ನೋದನ್ನ ಅವಲಂಬಿಸಿ ಆ ಊರಿಗೆ ಸೂಕ್ತವಾದ ತಳಿಗಳನ್ನು ನಾವು ಆರಿಸ್ಬೇಕು. ಸೂಕ್ತವಾದ ತಳಿಗಳ ಆಯ್ಕೆ ಮಾಡಿದ ಮೇಲೆ ಸೂಕ್ತವಾದ ಗಿಡಗಳ ಆಯ್ಕೆ ಮುಖ್ಯ. ಅಂದ್ರೆ ಕಸಿ ಕಟ್ಟಿದ ಗಿಡಗಳನ್ನೇ ನಾವು ಆಯ್ಕೆ ಮಾಡಬೇಕು. ಅಂದ್ರೆ ಕೆಲವರು ಬೀಜದಿಂದ ಬಂದಂತ ಗಿಡ ಹಾಕ್ಬೋದು ಹಾಗೆ ಹೇಗೆ ಅಂತ ಹೇಳ್ತಾರೆ, ಆದ್ರೆ ಬೀಜದಿಂದ ಬಂದಂತ ಗಿಡಗಳಲ್ಲಿ ತಾಯಿಯ ಗುಣ ಇರೋದಿಲ್ಲ. ಹಾಗಾದ್ರೆ ಆ ವೆರೈಟಿ, ಒಂದು ವೆರೈಟಿಯನ್ನು ನೀವು ಅದೇ ವೆರೈಟಿ ಹಾಕ್ಬೇಕಂದ್ರೆ ಕಸಿ ಕಟ್ಟಿದ ಮೃದುಕಾಂಡ ಕಸಿ ಅಂತ ನಾವು ಹೇಳ್ತೀವಿ, ಅಂತ ಗಿಡಗಳ ಆಯ್ಕೆ ಮಾಡಬೇಕು. ಮತ್ತೆ ಆ ಊರಿಗೆ ಹವಾಮಾನಕ್ಕೆ ಸೂಕ್ತವಾದ ತಳಿಯನ್ನು ಆಯ್ಕೆ ಮಾಡಬೇಕು. ಅದು ಮೊದಲನೇ ಕೆಲಸ. ನಂತರ ಅಂತರಕ್ಕೆ ಬಂದ್ರೆ, ನೀವು ಹತ್ರ ಹತ್ರ ನಡೀತಿರೋ, ದೂರ ದೂರ ನಡೀತಿರೋ, ಅಂದ್ರೆ ಸಾಮಾನ್ಯ ಪದ್ಧತಿಯಲ್ಲಿ ಹೆಚ್ಚಾಗಿ ನಾವು ಒಂದು ಸಾಲಿಂದ ಸಾಲಿಗೆ 7-8 meters, ಗಿಡದಿಂದ ಗಿಡಕ್ಕೂ ಕೂಡ ಚಚ್ಚೌಕಾರದಲ್ಲಿ 7-8 meters ಅಂತರ ನಾವು ಕೊಡ್ಬೋದು. ಈಗ 7-7 meters ಅಂತರ ಕೊಟ್ಟಲ್ಲಿ ಒಂದ್ ಎಕರೆಗೆ ನೀವು ಸುಮಾರು 80 ಗಿಡಗಳನ್ನು ನಾಟಿ ಮಾಡಬಹುದಾಗಿದೆ. ಅದೇ ಈಗ ನೀವು ನಮ್ಗೆ ಬಹಳ ಬೇಗ ಒಂದ್ 5-10 years ಜಾಸ್ತಿ ಇಳುವರಿ ಬೇಕು, ನಮ್ಗೆ ಪ್ರಾಫಿಟ್ ಜಾಸ್ತಿ ಬೇಕು ಅನ್ನೋರಿಗೆ ನಾವು ಘನಸಾಂದ್ರ ಬೇಸಾಯ ಒಂದು ಸೂಕ್ತವಾದ ಬೇಸಾಯ ಆಗಿದೆ. ಅದರಲ್ಲಿ ನಾಟಿ ಅಂತರ 4 meters, 4 meters, ಅಂದ್ರೆ ಗಿಡದಿಂದ ಗಿಡಕ್ಕೆ 4 meters, ಸಾಲಿಂದ ಸಾಲಿಗೂ ಕೂಡ 4 meters ಅಂತರ. ಹಾಗೆ ಇನ್ನೊಂದು ಅತಿ ಘನಸಾಂದ್ರ ಬೇಸಾಯ ಅಂತಿದೆ, ಆವಾಗ ಬರೀ 3 meters, 3 meters ಅಂತರದಲ್ಲಿ ನಾವು ಗಿಡಗಳನ್ನ ನಾಟಿ ಮಾಡಬಹುದು. ಇಲ್ಲಿ ಈ ಘನಸಾಂದ್ರ ಮತ್ತು ಅತಿ ಘನಸಾಂದ್ರ ಬೇಸಾಯದಲ್ಲಿ ನಾವು ನಾಟಿ ಮಾಡುವಾಗ ಅದಕ್ಕೆ ಸೂಕ್ತವಾದ ತಳಿಗಳನ್ನ ಮಾತ್ರ ಆಯ್ಕೆ ಮಾಡಬೇಕು. ಎಲ್ಲಾ ತಳಿಗಳು ಇದಕ್ಕೆ ಸೂಕ್ತವಾಗಿಲ್ಲ. ಅಂದ್ರೆ ನೀವು ಈ ಪ್ರೂನಿಂಗ್ ಮಾಡಿದಾಗ, ಅದನ್ನ ಚಾಟಣಿ ಮಾಡಿದಾಗ ಚೆನ್ನಾಗಿ ಹೊಸ ಚಿಗುರು ಕೊಟ್ಟು ಅದರಲ್ಲಿ ಹೂ ಬಿಡುವಂತಹ ಗುಣ ಹೊಂದಿರುವಂತಹ ತಳಿಗಳನ್ನೇ ಇಂಥ ಘನಸಾಂದ್ರ ಬೇಸಾಯ ಮತ್ತು ಅತಿ ಘನಸಾಂದ್ರ ಬೇಸಾಯಕ್ಕೆ ಆಯ್ಕೆ ಮಾಡಬೇಕು. ಇದು ನಿಮ್ಮ ಅಂತರದ ವಿಷಯ ಆಯಿತು. ಆಮೇಲೆ ಇದರ ಗುಂಡಿಯ ಗಾತ್ರ, ಗಿಡ ನೆಡುವಾಗ ಒಂದೊಂದು ಗುಂಡಿಗೂ ನಾವು ಶಿಫಾರಸು ಮಾಡಿದ್ದೇನೆಂದ್ರೆ ಮೂರು ಘನ ಅಡಿ ಇರಬೇಕು ಅಂತ. ಮೂರು ಅಡಿ ಆಳ, ಮೂರು ಅಡಿ ಅಗಲ, ಮೂರು ಅಡಿ ಉದ್ದ, ಈ ರೀತಿ ಗುಂಡಿಯನ್ನು ತೋಡಿ ಅದರಲ್ಲಿ ಸುಮಾರು 10 kg ನಾವು ಕಾಂಪೋಸ್ಟ್ ಗೊಬ್ಬರವನ್ನು ಹಾಕಬೇಕು. ಹಾಗೆ ಶುರುವಿನಲ್ಲಿ 1.5 kg ನೀವು ಒಂದೇ ರಾಕ್ ಫಾಸ್ಫೇಟ್ ಹಾಕಬೇಕು, ಇಲ್ಲ ಸಿಂಗಲ್ ಸೂಪರ್ ಫಾಸ್ಫೇಟ್ ಅನ್ನು ಹಾಕಬೇಕು. ಹಾಕಿಬಿಟ್ಟು ಮತ್ತೆ ಇನ್ನೇನು ಬೇರೆ ಗೊಬ್ಬರಗಳು ಬೇಕಾಗಿಲ್ಲ. ಮತ್ತೆ ಅಲ್ಲಿ ಸುತ್ತಮುತ್ತ ನಿಮಗೆ ಈ ಒಂದು ಗೆದ್ದಲುಗಳ ಸಮಸ್ಯೆ ಇದ್ರೆ ಗೆದ್ದಲನ್ನು ಕಂಟ್ರೋಲ್ ಮಾಡುವಂತ ಯಾವ್ದಾದ್ರು ಔಷಧಿಯನ್ನು ಹಾಕ್ಬೋದು. ಹಾಗೆ ಮಾಡಿ ನಾವು ಗುಂಡಿಯನ್ನು ಪೂರ್ತಿ ಮುಚ್ಚಬಾರದು, 1.75 ಮುಚ್ಚಿ ಆಮೇಲೆ ಗಿಡಗಳನ್ನು ನಾಟಿ ಮಾಡಬೇಕು. ಆ ಗುಂಡಿಯ ಮಧ್ಯದಲ್ಲಿ ನಾಟಿ ಮಾಡುವಾಗ ಏನಾಗ್ತದೆ, ಇದು ಕಸಿ ಕಟ್ಟಿದ ಭಾಗ ಯಾವತ್ತೂ ಮಣ್ಣಿನಗಿಂತ ಮೇಲಿರಬೇಕು. ಈ ನಾಟಿ ಮಾಡಿದ ನಂತರ ಅದಕ್ಕೆ ಸ್ವಲ್ಪ ನೀವು ಹಸಿರು ತಪ್ಪಲನ್ನು ಹರಡಬೇಕು, ಸುತ್ತ ಹರಡಿಬಿಟ್ಟು ಆಮೇಲೆ ನೀವು ನೀರಿನ ವ್ಯವಸ್ಥೆ ಮಾಡಕ್ಕೆ. ಮಳೆಗಾಲದಲ್ಲಿ ನೆಟ್ರೆ ನೀವು ನೀರು ಹಾಕಬೇಕಾಗಿಲ್ಲ. ಮಳೆ ಬರುವ ಮುಂಚೆ ಏನಾದರೂ ನೀವು ನಾಟಿ ಮಾಡ್ತೀರಂದ್ರೆ ಗಿಡಕ್ಕೆ ನೀರು ಬೇಕಾಗ್ತದೆ, ಇಲ್ಲ ಅಂದ್ರೆ ಮಳೆಗಾಲದಲ್ಲಿ ನೀರೇ ಬೇಕಾಗುವುದಿಲ್ಲ. ಹಾಗೆ ಇದು ನಾಟಿಯ ವಿಧಾನ ಆಯಿತು. ನಾಟಿ ಮಾಡುವಾಗ ಈ ಕಸಿ ಕಟ್ಟುವವರು ಏನ್ ಮಾಡ್ತಾರೆ, ಆ ಕಸಿ ಕಟ್ಟಿದ ಭಾಗದಲ್ಲಿ ಪ್ಲಾಸ್ಟಿಕ್ ಸುತ್ತಿರ್ತಾರೆ. ಆ ಪ್ಲಾಸ್ಟಿಕ್ ಅನ್ನು ನೀವು ನಿಧಾನವಾಗಿ ಹರಿದು ಆಮೇಲೆ ನಾಟಿ ಮಾಡಬೇಕು. ಇಲ್ಲ ಅಂದ್ರೆ ಏನಾಗ್ತದೆ, ಆ ಕಸಿ ಕಟ್ಟಿದ ಭಾಗ ನಿಮ್ಗೊಂಥರ ಕನ್ಸ್ಟ್ರಕ್ಷನ್ ಅಂತಾಗಿ ಅಲ್ಲಿ ಗಿಡದ ಬೆಳವಣಿಗೆ ಆಗೋದಿಲ್ಲ. ಈ ನಾಟಿ ಮಾಡಿದ ನಂತರ ಅದನ್ನ ನಿರ್ವಹಣೆ ಏನಂದ್ರೆ, ಮೊದಲನೇ 1 ವರ್ಷದವರೆಗೆ ಈ ಬೇರು ಗಿಡದಿಂದ ಹೊಸ ಚಿಗುರು ಬರ್ತಾ ಇರ್ತದೆ. ಬೇರು ಗಿಡದನ್ನು ಯಾವತ್ತು ನಾವು ಬೆಳಿಲಿಕ್ಕೆ ಬಿಡಬಾರದು. ಇದು ಕಸಿ ಕಟ್ಟುವಾಗ ಬೇರು ಗಿಡ ಮತ್ತೆ ತುದಿ ಗಿಡ ಅಂತ ಎರಡು ಇರ್ತದೆ. ಯಾವಾಗ್ಲೂ ಆ ಬರುವಂತ ಚಿಗುರನ್ನು ನಾವು ತೆಗಿತಾ ಇರಬೇಕು, ಇಲ್ಲ ಅಂದ್ರೆ ನಮಗೆ ಬೇರು ಗಿಡದಿಂದನೇ ಮುಖ್ಯ ಕಾಂಡ ಬರ್ತದೆ. ಆವಾಗ ನಿಮ್ಗೆ ಗಿಡದ ಏನಂದ್ರೆ ನಿಜವಾದ ವೆರೈಟಿ ನಿಮ್ಗೆ ಸಿಗೋದಿಲ್ಲ. ಹಾಗೆ ಮಾಡಿದ ನಂತರ ಮತ್ತೆ ಗಾಳಿಯ ಹೊಡೆತಕ್ಕೆ ಒಮ್ಮೊಮ್ಮೆ ಈ ಗಿಡಗಳು ಮುರಿಯೋ ಸಾಧ್ಯತೆ ಇದೆ. ಹಾಗಾಗಿ ಅದಕ್ಕೆ ಆಧಾರ ಕೋಲನ್ನು ಕೊಟ್ಟು ಆ ಗಿಡಗಳಿಗೆ ನೀವು ಸಪೋರ್ಟ್ ಕೊಡ್ಬೇಕಾಗ್ತದೆ. ಮತ್ತೆ ಕೆಲವೊಂದ್ ಕಡೆ ಹಂದಿ ಕಾಟ ಇರ್ತದೆ, ಹಂದಿ ಇರ್ಬೋದು, ಕೆಲವೊಂದ್ಸರಿ ಇನ್ನೇನಾದ್ರೂ ಬೇರೆ ಇಲಿಗಳಿರ್ಬೋದು, ತಿನ್ಲಿಕ್ಕೆ ಬರುವಂತದಕ್ಕೆ ನೀವು ಸಪೋರ್ಟ್ ಮಾಡ್ಬೇಕು. ಅಂದ್ರೆ ಅಲ್ಲಿ ಚಿಕನ್ ಮೆಶ್ ಅಂತ ಹೇಳ್ತೀವಿ, ನಿಮ್ಮ ಹಾರ್ಡ್ವೇರ್ ಶಾಪ್ ನಲ್ಲಿ ಸಿಗ್ತದೆ, ಅದನ್ನು ಕತ್ತರಿಸಿ ಸುತ್ತ ಒಂದು ರಕ್ಷಾ ಕವಚವಾಗಿ ಆ ಗಿಡಗಳಿಗೆ ಕೊಟ್ಟಲ್ಲಿ ನೀವು ಹಂದಿಗಳಿಂದ ಕೂಡ ಗಿಡಗಳನ್ನು ರಕ್ಷಿಸಿಕೊಳ್ಬಹುದು. ಹಾಗೆ ನೀವು ಈ 1 ವರ್ಷದವರೆಗೆ ಇದನ್ನ ನಿರ್ವಹಣೆ ಮಾಡಿದ ನಂತರ 2ನೇ ವರ್ಷದಿಂದ ನಿಮ್ಗೆ ಅದಕ್ಕೆ ಗೊಬ್ಬರ ಕೊಡ್ಬೇಕಾಗ್ತದೆ. ಅಂದ್ರೆ ರಾಸಾಯನಿಕ ಗೊಬ್ಬರ ಪ್ಲಸ್ ನಿಮ್ಮ FIM. ನಾವೇನ್ ಹೇಳ್ತೀವಿ, 1 ರಿಂದ 5 ವರ್ಷದವರೆಗೆ ಶಿಫಾರಸು ಮಾಡಿದ ಗೊಬ್ಬರದ 1/5 5/2 5/3 5/4 ಹಾಗೆ 5 ವರ್ಷದ ನಂತರ ಪೂರ್ತಿ ಡೋಸೇಜ್ ಅನ್ನು ಗಿಡಗಳಿಗೆ ಕೊಡಬಹುದು. ಅದನ್ನ ನಮ್ಮ ಕರ್ನಾಟಕಕ್ಕೆ ನಾವು ಹೇಳೋದಾದ್ರೆ ಪ್ರತಿಯೊಂದು ಗಿಡಕ್ಕೆ, ವಯಸ್ಕ ಗಿಡಕ್ಕೆ ಸುಮಾರು 500 ಗ್ರಾಂನಷ್ಟು ಸಾರಜನಕ, 250 ಗ್ರಾಂನಷ್ಟು ರಂಜಕ, ಹಾಗೂ 250 ಗ್ರಾಂನಷ್ಟು ಪೊಟ್ಯಾಶ್ ಬೇಕಾಗ್ತದೆ. ಪ್ರತಿ ವರ್ಷ ನಿಮ್ಗೆ ಸಗಣಿ ಗೊಬ್ಬರ 1 kg ಗಿಡಕ್ಕೆ ಬೇಕಾಗ್ತದೆ. ಇದು ಗೊಬ್ಬರ ನಿರ್ವಹಣೆ. ಹಾಗೆ ಕಳೆ ನಿರ್ವಹಣೆ ನಿಮ್ಮ ಶುರುವಿನ ವರ್ಷಗಳಲ್ಲಿ ಬಹಳ ಮುಖ್ಯ, ಯಾಕಂದ್ರೆ ಕರಾವಳಿಯಲ್ಲಿ ಮಳೆ ಜಾಸ್ತಿ ಬರುವಲ್ಲಿ ಕಳೆಗಳದ್ದೇ ಮುಖ್ಯ ಸಮಸ್ಯೆ ಆಗಿರ್ತದೆ. ತುಂಬಾ ಎತ್ತರಕ್ಕೆ ಕಳೆ ಬೆಳೀಲಿಕ್ಕೆ ಬಿಡಬಾರ್ದು. ಅದು ಬಂದ್ರೆ ಏನಾಗ್ತದೆ, ಕಳೆಗಳಿಂದಾಗಿ ಗಿಡಕ್ಕೆ ನೆರಳು ತಪ್ಪುತ್ತದೆ, ನೆರಳು ತಪ್ಪಿ ಗಿಡದ ಬೆಳವಣಿಗೆ ಕಮ್ಮಿ ಆಗ್ತದೆ. ಇದೊಂದು ನಿಮ್ಮ ಇನ್ನೊಂದು ನಿರ್ವಹಣೆ. ಹಾಗೆ ಶುರುವಿನ ವರ್ಷಗಳಲ್ಲಿ ನಿಮ್ಗೆ 1-2 ವರ್ಷದಲ್ಲಿ ಸಣ್ಣ ಪುಟ್ಟ ಕೀಟ ಬಾಧೆ ಇದ್ರು ಅದಕ್ಕೆ ಬಹಳ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಅದ್ರ 3ನೇ ವರ್ಷದ ನಂತರ ಇಳುವರಿಗೆ ಏನ್ ಬಿಡ್ತಿರಲ್ಲ, ಆ ಸಮಯದಲ್ಲಿ ಕೀಟ ಬಂದ್ರೆ ಕೀಟವನ್ನು ನಿಯಂತ್ರಿಸಬೇಕಾಗ್ತದೆ. ಮತ್ತೊಂದು ನಿಮ್ಮ ಇಳಿಜಾರು ಪ್ರದೇಶದಲ್ಲಿ ನಾಟಿ ಮಾಡುವಾಗ, ಕರಾವಳಿಯಲ್ಲಿ ನಮ್ಮ ಪಶ್ಚಿಮ ಕರಾವಳಿ ಇಳಿಜಾರು ಪ್ರದೇಶದಲ್ಲಿ ಹೆಚ್ಚಾಗಿ ನಾಟಿ ಮಾಡ್ತಾರೆ. ಅದರಲ್ಲಿ ನಿಮ್ಮ ಕಾಂಟೂರ್ ಪ್ಲಾಂಟಿಂಗ್ ಅಂತ ಹೇಳ್ತೀವಿ. ಸೊ ಕಾಂಟೂರ್ ಪ್ಲಾಂಟಿಂಗ್ ನಲ್ಲಿ ಟೆರೇಸ್, ರಬ್ಬರ್ಗೆ ಏನು ಟೆರೇಸ್ ಮಾಡ್ತಾರೆ.

ಆ ತರ ಟೆರೇಸ್ ಮಾಡಿ ಕೂಡ ನೆಟ್ರೆ ಅಲ್ಲಿ ಮಣ್ಣು ಹಾಗೂ ನೀರಿನ ಸವಕಳಿಯನ್ನು ನಾವು ತಡೆಯಬಹುದು. ಹಾಗೆ ಈ ಮಣ್ಣಿನಲ್ಲಿ ನಿಮ್ಮ ಏನೂ ಇಲ್ಲ, ನ್ಯೂಟ್ರಿಯೆಂಟ್ಸ್ ಇಲ್ಲ ಅಂದಾಗ ಶುರುವಿನಲ್ಲಿ ನೀವು ದ್ವಿದಳ ಧಾನ್ಯ ಬೆಳೆಗಳನ್ನು ಬಿತ್ತಿ ಅದನ್ನು ಮಣ್ಣಿಗೆ ಸೇರಿಸಿ ಮಣ್ಣಿನ ಪೋಷಕಾಂಶವನ್ನು ಜಾಸ್ತಿ ಮಾಡಬಹುದು. ಹಾಗೆ ನೀವು ಮಣ್ಣು ಮತ್ತು ನೀರಿನ ಹಿಡಿದಿಟ್ಟುಕೊಳ್ಳುವಿಕೆಯನ್ನು ಜಾಸ್ತಿ ಮಾಡಬೇಕಾದ್ರೆ ನಿಮಗೆ ಬಂಡಿಂಗ್ ಅಂತ ಹೇಳ್ತೀವಿ ನಮ್ಮಲ್ಲಿ, ಅರ್ಧಚಂದ್ರಾಕೃತಿಯ ಒಂದು ಬದುಗಳನ್ನು ಮಾಡಿ ಗಿಡದ ಸುತ್ತಲೂ ಅದನ್ನ ಟೆರೇಸ್ ಅಂತ ಹೇಳ್ತೀವಿ ನಾವು. ಮಾಡಿದಾಗ ಮಳೆಗಾಲದಲ್ಲಿ ಬಂದಂತ ನೀರನ್ನು ಅದು ಚೆನ್ನಾಗಿ ಹಿಡಿದಿಟ್ಟುಕೊಂಡು ಬೇಸಿಗೆಯ ಶುರುವಿನ ತಿಂಗಳಲ್ಲೂ ಕೂಡ ಗಿಡಗಳಿಗೆ ನೀರಿನ ಅಂಶ ಸಿಗುವಂತೆ ಮಾಡ್ತದೆ. ಇದು ಕೆಲವೊಂದು ವಿಧಾನಗಳು ನಾಟಿ, ಅಂತರ ಹಾಗೂ ನಿರ್ವಹಣೆ ಬಗ್ಗೆ.

0: ಮನೆಯಲ್ಲಿರುವ ಪ್ರತಿಯೊಂದು ಹೆಣ್ಣಿನ ನಗು ಆ ಮನೆಯ ನಿಜವಾದ ಶ್ರೀಮಂತಿಕೆ. ಈ ವರ ಮಹಾಲಕ್ಷ್ಮಿ ಹಬ್ಬ ಪ್ರತಿಯೊಂದು ಕುಟುಂಬಕ್ಕೂ ಸಂತೋಷ, ಸಮೃದ್ಧಿ ಮತ್ತು ನೆಮ್ಮದಿ ತರಲಿ ಎಂದು ಆಶಿಸುವವರು ಮೈಸೂರಿನ ಸಿಹಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಸರ್ವರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗನ ಡಿ ಪೋನೋಟ್ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಗೋಡಂಬಿ ಕೃಷಿಯ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆ ಗೋಡಂಬಿ ಬೆಳೆಯನ್ನು ಬೆಳೆಸುವಂತಹ ವಿಧಾನ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಡಾಕ್ಟರ್ ಜೆ ದಿನಕರ್ ಸರ್ ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ರು. ಇವರು ಗೋಡಂಬಿ ಸಂಶೋಧನಾ ನಿರ್ದೇಶನಾಲಯ ಪುತ್ತೂರು ಇಲ್ಲಿ ನಿರ್ದೇಶಕರಾಗಿದ್ದಾರೆ. ಸೊ ಸರ್ ಜೊತೆಗೆ ಮಾತನ ಮುಂದುವರ್ಸೋಣ. ಹಾಗೆ ಈ ಒಂದು ಗೋಡಂಬಿ ಕೃಷಿನಲ್ಲಿ ಇನ್ನೂ ಏನೆಲ್ಲ ವಿಚಾರಗಳಿದ್ದಾವೆ, ಹಾಗೆ ಈ ಗೋಡಂಬಿ ಕೃಷಿನ ನಾವು ಆರಂಭ ಮಾಡಿದ್ವಿ ಅಂತಂದಾಗ ಸೊ ಅಲ್ಲಿ ಬರುವಂತಹ ಚಾಲೆಂಜಸ್ ಏನು ಅನ್ನೋದ್ರ ಬಗ್ಗೆ ಕೂಡ ಅವ್ರ ಜೊತೆನಲ್ಲಿ ಮಾತಾಡೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ನೀವಾಗಲೇ ಹೇಳ್ತಾ ಇದ್ರಿ ಈ ಒಂದು ಗೋಡಂಬಿ ಬೆಳೆಯನ್ನ ಬೆಳೆಸುವಂತಹ ವಿಧಾನ ಹೇಗಿರಬೇಕು ಅನ್ನೋದ್ರ ಬಗ್ಗೆ, ಜೊತೆಗೆ ಅದನ್ನು ನಾಟಿ ಮಾಡುವುದು ಯಾವ ರೀತಿಯಲ್ಲಿ ಇರಬೇಕು, ಮತ್ತು ಆ ಒಂದು ಹವಾಮಾನಕ್ಕೆ ತಕ್ಕಂತೆ ಯಾವ ರೀತಿಯಲ್ಲಿ ಆ ಒಂದು ಬೆಳೆಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಸೊ ಹಾಗೆ ಈಗ ಸರ್, ಗೋಡಂಬಿ ಬೆಳೆಯನ್ನು ಮಾಡಿದ್ವಿ ಅಂತ ಅಂದ್ಕೊಂಡ್ರೆ ಗೋಡಂಬಿ ಬೆಳೆಗೆ ಪ್ರಮುಖವಾಗಿ ಕಾಣಿಸ್ಕೊಳ್ಳುವಂತಹ ರೋಗಗಳ್ಯಾವುದು, ಮತ್ತು ಆ ಗೋಡಂಬಿ ಬೆಳೆಗೆ ಬರುವಂತಹ ಕೀಟಗಳು ಯಾವ್ದಾವುದಿದೆ, ಅವುಗಳ ನಿಯಂತ್ರಣವನ್ನು ಯಾವ ರೀತಿಯಲ್ಲಿ ಮಾಡಬೇಕು, ಆ ಕ್ರಮಗಳ ಬಗ್ಗೆ ಹೇಳ್ಬೋದಾ?
3: ರೋಗಗಳು ಇತ್ತೀಚೆಗೆ ಒಂದೆರಡು ಕಾಣ್ಲಿಕ್ಕೆ ಶುರುವಾಗಿದೆ. ಅದೇನಂದ್ರೆ ಹೂವು ಒಣಗುವಿಕೆ. ಹೆಚ್ಚಾಗಿ ಈ ನಮ್ಮ ಡಿಸೆಂಬರ್ ಜನವರಿಲಿ ನಾವೇನ್ ಹೇಳ್ತೀವಿ ಫಾಗ್ ಅಂತ ಏನ್ ಹೇಳ್ತೀವಲ್ಲ, ಮಂಜು ಕಾಣಿಸ್ಕೊಂಡಾಗ ವಾತಾವರಣದಲ್ಲಿ, ಆ ಸಮಯದಲ್ಲಿ ಕೆಲವಾರು ರೋಗಾಣುಗಳು ಈ ಹೂವನ್ನು ಬಾಧಿಸಿ ಹೂ ಒಂಚೂರು ಒಣಗುವಂತೆ ಮಾಡುವಂತ ಒಂದು ತೊಂದರೆಯನ್ನು ನಾವು ನೋಡಿದ್ದೇವೆ. ಅದು ಒಂದು ರೋಗಬಾಧೆ. ಅದು ಬಿಟ್ಟರೆ ಮತ್ತೆ ಬೇರೆ ಯಾವುದು ರೋಗಬಾಧೆಗಳು ಇಲ್ಲ. ಬಟ್ ನರ್ಸರಿಯಲ್ಲಿ ಈಗ ನರ್ಸರಿ ಗಿಡಗಳ ಕೊಳೆಯುವಿಕೆಯನ್ನು ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ಶಿಲೀಂಧ್ರ ನಾಶಕವನ್ನು ಶುರುವಿನಲ್ಲೇ ನಾವು ನರ್ಸರಿಗೆ ಮಣ್ಣನ್ನೇನು ತಯಾರಿ ಮಾಡ್ತೀವಲ್ಲ, ಆವಾಗಲೇ ನಾವು ಶುದ್ಧವಾದ ಒಂದು ಮಣ್ಣನ್ನು ನಾವು ಹಾಕಿದಾಗ ಇದನ್ನು ತಡೆಗಟ್ಟಬಹುದು. ಬಟ್ ಈ ರೋಗಗಳಿಗೆ ನಾವು ಹೆಚ್ಚಾಗಿ ಸಾಫ್ ಅಂತ ಏನು ಕರಿತೀವಲ್ಲ, ಒಂದು ಫಂಗಿಸೈಡ್ ಇದೆ, ಅದನ್ನು ಸುಮಾರು 2 ಗ್ರಾಂ 1 ಲೀಟರ್ಗೆ ತಕ್ಕಂತೆ ಹೊಡೆದ್ರೆ ಈ ಒಂದು ಇಬ್ಬನಿ ಬಿದ್ದಂತ ಸಮಯದಲ್ಲಿ ನಾವು ಈ ರೋಗವನ್ನು ನಿಯಂತ್ರಿಸಬಹುದು. ಕೀಟಗಳು ಇದಕ್ಕೆ ಬಹಳ ಮುಖ್ಯ. 2 ಮುಖ್ಯ ಕೀಟಗಳೇನಂದ್ರೆ, ಒಂದು ಚಹಾ ಸೊಳ್ಳೆ ಅಂತ ಹೇಳ್ತೀವಿ. ಚಹಾ ಸೊಳ್ಳೆ ಬಾಧೆಯಲ್ಲಿ ನಿಮಗೆ ಸುಮಾರು 40-60% ಇಳುವರಿ ನಷ್ಟ ಆಗ್ಬೋದು. ಇದು ಚಹಾ ಸೊಳ್ಳೆ 3 ಹಂತಗಳಲ್ಲಿ ಬಾಧಿಸ್ತದೆ ಗೋಡಂಬಿಗೆ. ಒಂದನೇದಾಗಿ ಹೊಸ ಚಿಗುರು ಬಂದಾಗ, ಎರಡನೇದಾಗಿ ಹೂ ಬಿಟ್ಟಾಗ, ಮೂರನೇದಾಗಿ ಈ ಬೀಜ ಸಣ್ಣ ಹಂತದಲ್ಲಿರುವಾಗ. ಇದು ಹೆಚ್ಚಾಗಿ ಬೇಗ ಹೂ ಬಿಡುವಂತ ತಳಿಗಳಲ್ಲಿ ಈ ಕೀಟದ ಬಾಧೆ ಜಾಸ್ತಿ. ಯಾಕಂದ್ರೆ ವಾತಾವರಣದಲ್ಲಿ ಉಷ್ಣಾಂಶ ಜಾಸ್ತಿ ಆದಾಗ ಈ ಕೀಟದ ವಂಶ ಕಮ್ಮಿ ಆಗ್ತದೆ. ಇದನ್ನು ಚಹಾ ಸೊಳ್ಳೆ ಅಂತ ಕರಿತೇವೆ. ಇದು ಚಹಾದಲ್ಲೂ ಕೂಡ ಬರ್ತದೆ, ಗೋಡಂಬಿಯಲ್ಲಿ ಜಾಸ್ತಿ ಬರ್ತದೆ. ಇದಕ್ಕೆ ನಾವು ನಿಯಂತ್ರಣಕ್ಕೆ ಏನ್ ಮಾಡ್ಬೇಕಂದ್ರೆ, ಮೊದಲನೇದಾಗಿ ಚಿಗುರು ಬಿಡುವ ಸಮಯದಲ್ಲಿ ಕೀಟ ಬಾಧೆ ಶುರುವಾಯಿತು ಅಂದಾಗ, ಕೆಲವರಂತೂ ಏನ್ ಮಾಡ್ತಾರೆ, ಕೀಟ ಬಾಧೆಯನ್ನು ಕಂಡಿಡ್ಲಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ, ಅಂತವ್ರು ಚಿಗುರು ಬಂದಾಗ ಮತ್ತೆ ಹೂ ಬಿಟ್ಟಾಗ ಮತ್ತೆ ಹೂವಾಗಿ ಕಾಯಿ ಕಟ್ಟಿದಾಗ 3 ಸರ್ತಿ ಅದಕ್ಕೆ ನಾವು ಔಷಧವನ್ನು ಸಿಂಪಡಣೆ ಮಾಡ್ಬೇಕಾಗ್ತದೆ. ಇದಕ್ಕೆ ಒಂದು ಲ್ಯಾಂಡಾ ಸೈಹಲತ್ರಿನ್ ಅಂತ ಇದೆ, ಅದನ್ನ ಕರಾಟೆ ಅಂತ ನೀವು ಟ್ರೇಡ್ ನಂಬಲ್ಲಿ ಸಿಗ್ತದೆ. ಅದನ್ನ 1 ಲೀಟರ್ಗೆ 0.6 ml ಅಥವಾ 10 ಲೀಟರ್ಗೆ 6 ml ನಂತೆ ಸೇರಿಸಿ ಇದನ್ನು ಹೊಡೆಯಬಹುದು. ಇನ್ನೊಂದು ಥಯಾಮಿಥಾಕ್ಸಾಮ್ ಅಂತಿದೆ, ಮತ್ತೊಂದು ಎಸಿಟಮಾಪ್ರಿಡ್ ಅಂತಿದೆ, ಅದನ್ನು 0.5 ಗ್ರಾಂ 1 ಲೀಟರ್ಗೆ ಮಾಡಿ ಹೊಡಿಬೇಕು. ಅಂದ್ರೆ ಪ್ರತಿ ಸಾರಿ ಒಂದೇ ಕೀಟನಾಶಕವನ್ನು ಹೊಡಿಬಾರದು. ನಿಮ್ಗೆ ಮೊದಲನೇ ಸ್ಪ್ರೇಗೆ ಒಂದು ಕೀಟನಾಶಕ ಹೊಡೆದ್ರೆ ಎರಡನೇ ಸ್ಪ್ರೇಗೆ ಕೀಟನಾಶಕವನ್ನು ಬದಲಾಯಿಸಬೇಕಾಗ್ತದೆ. ಇದು ಚಹಾ ಸೊಳ್ಳೆ ಬಗ್ಗೆ ಹೇಳೋದಾದ್ರೆ. ಇನ್ನೊಂದು ಕೀಟ ಅಂದ್ರೆ ಇದರ ಕ್ಯಾಶ್ಯೂ ಸ್ಟೆಮ್ ಅಂಡ್ ರೂಟ್ ಬೋರರ್, ಕಾಂಡ ಮತ್ತು ಬೇರು ಕೊರಕ ಹುಳ ಅಂತ ಒಂದಿದೆ. ಇದು ಬಹಳಷ್ಟು ನಷ್ಟ ಉಂಟು ಮಾಡುವಂತ ಒಂದು ಕೀಟ. ಇದರಲ್ಲಿ ನಿಮ್ಗೆ ಒಂದು ಕಾಂಡ 50% ಜಾಸ್ತಿ ಏನಾದ್ರೂ ಹಾನಿ ಆಯ್ತು ಅಂದ್ರೆ ಆ ಮರ ಸತ್ತೋಯ್ತು ಅಂತಾನೆ ತಿಳ್ಕೊಳ್ಬಹುದು. ಯಾಕಂದ್ರೆ ಅದನ್ನ ಮರ ಬದುಕಿಸ್ಲಿಕ್ಕೆ ಆಗೋದಿಲ್ಲ. ಈ ಕಾಂಡ ಕೊರಕ ಬಂದಾಗ ಮರ ಸತ್ತೋಗ್ತದೆ, ಆದ್ರೆ ಚಹಾ ಸೊಳ್ಳೆ ಬಂದಾಗ ಇಳುವರಿ ಅಷ್ಟೇ ಕಮ್ಮಿ ಆಗ್ತದೆ. ಈ ಕಾಂಡ ಕೊರಕ ನಿಯಂತ್ರಣಕ್ಕೆ ಏನಂದ್ರೆ, ಮೊದಲನೇದಾಗಿ ನಾವು ಅದು ಮೊಟ್ಟೆ ಇಡುವ ಸಮಯದಲ್ಲಿ ಹೆಚ್ಚು ಕಮ್ಮಿ ನೀವು ಇದೊಂದು ಇಳುವರಿ ನಿಮ್ಮ ಗೋಡಂಬಿ ಬೀಜ ಆರಿಸ್ಲಿಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ನೀವು ಮರದ ಸುತ್ತಮುತ್ತ ನೋಡ್ಬೇಕು, ಮರದ ಕಾಂಡದಲ್ಲಿ ಏನಾದರೂ ಅಂಟು ದ್ರವ ಸೋರ್ತಾ ಇದೆಯಾ ಅಥವಾ ಮರದ ಹುಡಿ ಏನಾದರೂ ಬೀಳ್ತಾ ಇದೆಯಾ ಅದನ್ನ ಗಮನಿಸಬೇಕು. ಹಾಗೇನಾದ್ರೂ ಬಿತ್ತು ಅಂದ್ರೆ ಕೂಡ್ಲೇ ಅದ ಅಂಟನ್ನು ತೆಗೆದು ಅದರ ಮರದ ಹುಡಿ ಬರುವಂತ ಜಾಗದಿಂದ ಯಾವ್ದಾದ್ರು ಒಂದು ಕಬ್ಬಿಣದ ಸರಿಗೆ ಹಾಕಿ ಒಳಗಡೆ ಹುಳ ಇರ್ತದೆ, ಆ ಹುಳಗಳನ್ನು ತೆಗಿಬೇಕಾಗ್ತದೆ. ತೆಗೆದು ಆ ನಂತರ ಪ್ರತಿ ಮರಕ್ಕೆ, ಹಾನಿಯಾದ ಮರಕ್ಕೆ ಒಂದು ಲೀಟರ್ಗೆ 5 ml ನಷ್ಟು ಕ್ಲೋರೋಪೈರಿಫಾಸ್ ಅಂತ ಒಬ್ಬ ಕೀಟನಾಶಕ ಇದೆ, ಅದನ್ನು ಕಾಂಡದ ಬುಡಕ್ಕೆ ಬಳಿಬೇಕು ಹಾಗೂ ಬುಡದಲ್ಲಿ ಚೆನ್ನಾಗಿ ತೊಯ್ಯುವಂತೆ ಮಣ್ಣಿಗೆ ಹಾಕಬೇಕು. ಯಾಕಂದ್ರೆ ಅದು ಬೇರಲ್ಲೂ ಕೂಡ ಇರ್ತದೆ ಆ ಕೀಟ, ಅಥವಾ ಫೈಪ್ರೋನಿಲ್ ಅಂತ ಇನ್ನೊಂದು ಕೀಟನಾಶಕ ಇದೆ, ಅದನ್ನು 2 ml 1 ಲೀಟರ್ನಷ್ಟಿಗೆ ಹಾಕಿ ಅದನ್ನು ಕೂಡ ಕಾಂಡಕ್ಕೆ ಚೆನ್ನಾಗಿ ಬೆಳಿಬೇಕು. ಸ್ವಾಬಿಂಗ್ ಅಂತ ಹೇಳ್ತೀವಲ್ಲ, ಹಾಗೆ ಮರದ ಸುತ್ತ ಕೂಡ ನಾವು ಮಣ್ಣನ್ನು ತೊಯ್ಯುವಂತೆ ಒಯ್ಯಬೇಕು. ಇದು ಉಳಿದ ಕೀಟಗಳು, ಈಗ ಇತ್ತೀಚೆಗೆ ಥ್ರಿಪ್ಸ್ ಅಂತ ಒಂದು ಕಂಡು ಬರ್ತಾ ಇದೆ, ಬೇಸಿಗೆಯಲ್ಲಿ ಬರುವಂತ ಕೀಟ, ಇದು ಎಲೆಗಳನ್ನ ಹಾನಿ ಮಾಡ್ತದೆ, ಕೆಲವೊಂದು ಗೋಡಂಬಿ ಕಾಯಿಗಳನ್ನ ಕೂಡ ಹಾಳು ಮಾಡ್ತಾ ಇದೆ. ಅದು ಬಿಟ್ಟರೆ ಮತ್ತೊಂದು ನಮ್ಗೆ ಸಣ್ಣ ಮುಟ್ಟ ಹೂ ತಿನ್ನುವಂತ ಒಂದು ಥ್ರಿಪ್ಸ್ ಕೂಡ ಇದೆ, ಇದು ಇನ್ನೊಂದು ಕೀಟ. ಹಾಗೆ ಆಪಲ್ ಅಂಡ್ ನಟ್ ಬೋರರ್ ಅಂತಿದೆ, ಅದು ಹಣ್ಣು ಮತ್ತು ಕಾಯಿಯ ಒಂದು ಜಂಕ್ಷನ್ ಇದೆಯಲ್ಲ ಅಲ್ಲಿ ಅದು ಕೊರಿತದೆ, ಕೊರೆದು ಬಿಟ್ಟು ಅವಾಗ ನಿಮ್ಮ ಬೀಜದ ಗುಣಮಟ್ಟ ಹಣ್ಣಿನ ಗುಣಮಟ್ಟ ಎಲ್ಲ ಹಾಳಾಗ್ತದೆ. ಅದಕ್ಕೂ ಅದು ಕೂಡ ನೀವು ಹಣ್ಣು ಬಿಡುವ ಸಮಯದಲ್ಲಿ ಬರ್ತದೆ. ಇವೆಲ್ಲರೂ ಕೂಡ ಈಗ ನಾನು ಹೇಳಿದಂತ ಕೀಟನಾಶಕದಿಂದ ಅದನ್ನು ಹತೋಟಿಯಲ್ಲಿ ಇಡಬಹುದು.
2: ಓಕೆ ಸರ್, ಹಾಗೆ ಈಗ ಗೋಡಂಬಿ ಬೆಳೆಯ ಜೊತೆಗೆ ಯಾವ್ಯಾವ ಬೆಳೆಗಳನ್ನ ಅಂತರ ಬೆಳೆಯಾಗಿ ಬೆಳೆಸೋದಕ್ಕೆ ಸಾಧ್ಯ ಇದೆ ಸರ್?
3: ಇಲ್ಲಿ ಒಂದು ಮುಖ್ಯವಾದ ಪ್ರಿನ್ಸಿಪಲ್ ಏನಂದ್ರೆ, ಯಾವುದೇ ಅಂತರ ಬೆಳೆ ಒಂದು ಊರಿಗೆ ಸೂಕ್ತ ಆಗ್ತದೋ ಅವೆಲ್ಲ ಬೆಳಿಬಹುದು, ಆದ್ರೆ ಅಂತರ ಬೆಳೆಯಿಂದ ಗೋಡಂಬಿಗೆ ನೆರಳು ಬೀಳಬಾರದು. ಗೋಡಂಬಿ ಪೂರ್ತಿ ಬಿಸಿಲನ್ನು ಬಯಸುವಂತ ಬೆಳೆ, ಗೋಡಂಬಿಗಿಂತ ಕಡಿಮೆ ಎತ್ತರ ಹೋಗುವಂತ ಯಾವುದೇ ಅಂತರ ಬೆಳೆ ಬೆಳಿಬಹುದು. ಈಗ ನೀವು ತರಕಾರಿ ಬೆಳಿಬಹುದು, ಮಳೆಗಾಲದಲ್ಲಿ ಬರುವಂತ ಯಾವುದೇ ತರಕಾರಿ ಇದ್ರೂ ಹಾಕೊಳ್ಬಹುದು, ಆಮೇಲೆ ಹೂವಿನ ಬೆಳೆ ಹಾಕೊಳ್ಬಹುದು, ಆಮೇಲೆ ಔಷಧ ಹಾಗೂ ಸುಗಂಧ ಸಸ್ಯಗಳನ್ನು ಹಾಕೊಳ್ಬಹುದು. ಹಾಗೆ ಇನ್ನು ಕೆಲವರು ಗೋಡಂಬಿ ಮಧ್ಯದಲ್ಲಿ ನೆಲಗಡಲೆ ಕೂಡ ಬೆಳೆದಿದ್ದಾರೆ. ನಿಮ್ಮ ಎಣ್ಣೆ ಬೆಳೆಗಳು ನೆಲಗಡಲೆಯನ್ನು ಬೆಳಿಬಹುದು, ಸೂರ್ಯಕಾಂತಿಯನ್ನು ಬೆಳಿಬಹುದು, ಚೆಂಡು ಹೂ ಇರ್ಬೋದು. ಹೂವಿನ ಬೆಳೆಗಳಲ್ಲಿ ನಿಮ್ಗೆ ಆದಾಯ ಜಾಸ್ತಿ ಸಿಗ್ತದೆ. ಹೂವಿನ ಬೆಳೆ ಎಲ್ಲವನ್ನು ಬೆಳಿಬಹುದು, ತರಕಾರಿ ನಾನು ಹೇಳಿದ್ದೀನಿ ಅದನ್ನು ಬೆಳಿಬಹುದು. ಈಗ ನಮ್ಮ ಕರಾವಳಿಯಲ್ಲಿ ನಾವು ಏನ್ ನೋಡಿದೀವಿ ಅಂದ್ರೆ, ಮೊದಲ 7 ವರ್ಷದಲ್ಲಿ ಈ ಪೈನಾಪಲ್ ಬೆಳೆದಾಗ ಅತ್ಯುತ್ತಮವಾದ ಆದಾಯ ನಮಗೆ ಸಿಕ್ಕಿದೆ. ಅಂದ್ರೆ ಮೊದಲನೇ 4 ವರ್ಷದವರೆಗೆ ಒಂದು ಬೆಳೆ, 4ನೇ ವರ್ಷದ ನಂತರ ಮತ್ತೊಮ್ಮೆ ತೆಗೆದು ಹೊಸದಾಗಿ ನಾಟಿ ಮಾಡಿದಾಗ. ಪೈನಾಪಲ್ ಮಾಡಿದ್ರೆ ನಿಮ್ಗೆ ಒಂದು ಅನುಕೂಲ ಏನಂದ್ರೆ, ಅದರಲ್ಲಿ ಏನ್ ಟ್ರೆಂಚ್ ತೆಗಿತಿರಲ್ಲ ಅದರಲ್ಲಿ ನೀರಿನ ಸಂರಕ್ಷಣೆ ಜಾಸ್ತಿ ಆಗ್ತದೆ. ಆದ್ರೆ 7 ವರ್ಷದ ನಂತರ ನಿಮ್ಗೆ ಬೀಜ ಬಿಡ್ಲಿಕ್ಕೆ ಜಾಸ್ತಿ ಬೀಳ್ಲಿಕ್ಕೆ ಶುರು ಆಗ್ತದೆ, ಅದು ಪೈನಾಪಲ್ ಇದ್ರೆ ನಿಮ್ಗೆ ಅಡ್ಡಿ ಆಗ್ತದೆ. ಹಾಗೆ ಇನ್ನೊಂದು ವಯಸ್ಕ ಮರದಲ್ಲಿ 5 ವರ್ಷದ ನಂತರ ಪ್ರತಿ ಮರಕ್ಕೆ ನೀವು ಕಾಳು ಮೆಣಸನ್ನು ಹಬ್ಬಿಸಬಹುದು. ಕಾಳು ಮೆಣಸನ್ನು ನೀವು ಎತ್ತರಕ್ಕಲ್ಲ ಅಡ್ಡಡ್ಲಾಗಿ ಏನು ಕೊಂಬೆಗಳು ಹೋಗ್ತಾವಲ್ಲ ಆ ಕೊಂಬೆ ಮೇಲೆ ಕಾಳು ಮೆಣಸನ್ನು ಹಬ್ಬಿಸಬಹುದು. ಇದರಿಂದಾಗಿ ಖಂಡಿತವಾಗಿ ನಮ್ಗೆ ಆದಾಯ ಹೆಚ್ಚಿಗೆ ಬಂದಿದೆ. ಒಂದೊಂದು ಮರ ವಯಸ್ಕ ಕಾಳು ಮೆಣಸಿನ ಬಳ್ಳಿ 1-3 ಕೆಜಿ ವರೆಗೆ ಕೊಡಬಲ್ಲದು. ಸೊ ಗೋಡಂಬಿ ಆದಾಯ ಜೊತೆ ಈ ಕಾಳು ಮೆಣಸಿನ ಬೆಳೆಯನ್ನು ಕೂಡ ಅಂತರ ಬೆಳೆಯಾಗಿ ನೀವು ಬೆಳೆಸಬಹುದು. ಹಾಗೆ ಯಾವುದೇ ಹಣ್ಣಿನ ಬೆಳೆ ಬೆಳೆಸಬೇಕಾದ್ರೆ ಅದು ಕುಬ್ಜ ಗಾತ್ರದ ಯಾವುದೇ ಹಣ್ಣಿನ ಬೆಳೆ ಇದ್ರೂ ಕೂಡ ಗೋಡಂಬಿ ಮಧ್ಯೆ ಬೆಳೆಸಬಹುದು. ಈಗ ಈ ತರ ನೀವು ಈ ಮರಗಳನ್ನು ಬೆಳೆಸ್ತಾ ಇದ್ದೀರಿ, ಅಂತರ ಬೆಳೆ ಬೆಳೆಸ್ತಾ ಇದ್ದೀರಿ ಅಂದ್ರೆ ಕೆಲವೊಂದು ಹಣ್ಣಿನ ಬೆಳೆಗಳನ್ನು ಗೋಡಂಬಿಗಿಂತ ಕಡಿಮೆ ಎತ್ತರ ಹೋಗುವಂತ ಹಣ್ಣಿನ ಬೆಳೆಗಳನ್ನು ಬೆಳೆಸ್ತಾ ಇದ್ದೀರಿ ಅಂದ್ರೆ ಅಂತರದಲ್ಲಿ ಸಾಲಿಂದ ಸಾಲಿಗೆ 10 ಮೀಟರ್ ಇಟ್ಟು ಗಿಡದಿಂದ ಗಿಡಕ್ಕೆ 5 ಮೀಟರ್ ಇಟ್ಟಲ್ಲಿ ಅನುಕೂಲ. ಆಗ ನೀವು ಸಾಲಿಂದ ಸಾಲಿನ 2 ಸಾಲಿನ ಮಧ್ಯ ಈ ಅಂತರ ಬೆಳೆಯನ್ನು ಹಾಕಬಹುದಾಗಿದೆ.
2: ಓಕೆ ಸರ್, ಸೊ ಕೆಳಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅಂತರ ಬೆಳೆಯಾಗಿ ಯಾವ್ಯಾವ ಬೆಳೆಗಳನ್ನ ಗೋಡಂಬಿನಲ್ಲಿ ಹಾಕ್ಬೋದು ಅನ್ನೋದ್ರ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿ ಸರ್ ಹೇಳ್ತಾ ಇದಾರೆ. ಸೊ ಸರ್ ಜೊತೆಗೆ ಮಾತನ್ನ ಮುಂದುವರ್ಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತೆ, ಹಾಗೆ ಗೋಡಂಬಿ ಕೃಷಿಯ ಕುರಿತಂತೆ ಇನ್ನಷ್ಟು ವಿಚಾರಗಳನ್ನ ಸರ್ ಜೊತೆನಲ್ಲಿ ಮಾತಾಡ್ತಾ ತಿಳ್ಕೊಳ್ಳೋಣ. ನಾನು ಆರ್ಜಿ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
0: ಮನೆಯಲ್ಲಿರುವ ಪ್ರತಿಯೊಂದು ಹೆಣ್ಣಿನ ನಗು ಆ ಮನೆಯ ನಿಜವಾದ ಶ್ರೀಮಂತಿಕೆ. ಈವರ ಮಹಾಲಕ್ಷ್ಮಿ ಹಬ್ಬ ಪ್ರತಿಯೊಂದು ಕುಟುಂಬಕ್ಕೂ ಸಂತೋಷ, ಸಮೃದ್ಧಿ ಮತ್ತು ನೆಮ್ಮದಿ ತರಲಿ ಎಂದು ಆಶಿಸುವವರು ಮೈಸೂರಿನ ಸಿಹಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಸರ್ವರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ ನಾಡಿ ಪೊನ್ನಡ ಫ್ಯಾಮ್ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ನಾನು ಆರ್ಜಿ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ದ ಹಾಗೆ ಗೋಡಂಬಿ ಕೃಷಿಯ ಕುರಿತಂತೆ ಮಾಹಿತಿಗಳನ್ನ ತಿಳ್ಕೊಳ್ತಾ ಇದ್ವಿ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಗೋಡಂಬಿ ಕೃಷಿಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ ತಿಳಿಸೋದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಪುತ್ತೂರಿನ ಗೋಡಂಬಿ ಸಂಶೋಧನಾ ನಿರ್ದೇಶನಾಲಯ ಇಲ್ಲಿಯ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಜೆ ದಿನಕರ ಅಡಿಗ ಸರ್ ನಮ್ಮ ಜೊತೆಗಿದ್ದಾರೆ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮದಲ್ಲಿ ನೀವು ಗೋಡಂಬಿ ಕೃಷಿಯ ಕುರಿತಂತೆ ಹಲವಾರು ಮಾಹಿತಿಗಳನ್ನ ತಿಳಿಸ್ತಾ ಇದ್ದೀರಾ. ಹಾಗೆ ಗೋಡಂಬಿ ಕೃಷಿಯನ್ನ ಮಾಡುವಂತಹ ವಿಧಾನ ಹೇಗಿದೆ ಮತ್ತೆ ಯಾವ್ಯಾವ ಬೆಳೆಗಳನ್ನ ಅಂತರ ಬೆಳೆಗಳಾಗಿ ಮಾಡಿಕೊಳ್ಬಹುದು ಅನ್ನೋದ್ರ ಬಗ್ಗೆ ಕೂಡ ತುಂಬಾ ಚೆನ್ನಾಗಿ ಹೇಳಿದ್ರಿ. ಸೊ ಹಾಗೆ ಸರ್, ಈಗ ಗೋಡಂಬಿ ಬೆಳೆ ಉತ್ಪಾದನೆಯನ್ನ ಹೆಚ್ಚು ಮಾಡಬೇಕು ಅಂತ ಅಂದಾಗ ನಮಗೆ ಒಂದಷ್ಟು ಸುಧಾರಿತ ತಂತ್ರಜ್ಞಾನಗಳು ಬೇಕಾಗತ್ತೆ. ಸೊ ಆ ರೀತಿನಲ್ಲಿ ಈಗ ಗೋಡಂಬಿ ಬೆಳೆಗೆ ಸುಧಾರಿತ ತಂತ್ರಜ್ಞಾನಗಳು ಯಾವ್ದಾವ್ದಿದೆ ಅನ್ನೋದ್ರ ಬಗ್ಗೆ ಹೇಳ್ಬೋದಾ ಸರ್?
3: ಸುಧಾರಿತ ತಂತ್ರಜ್ಞಾನಗಳು ಹೇಳೋದಾದ್ರೆ ಮೊದಲನೇದಾಗಿ ಈ ಕಸಿ ತಂತ್ರಜ್ಞಾನ, ಕಸಿ ಕಟ್ಟುವಿಕೆ ತಂತ್ರಜ್ಞಾನ. ನಾವು ಎಲ್ಲಾ ರೈತರಿಗೂ ಆ ತಂತ್ರಜ್ಞಾನ ಕೂಡ ನಮ್ಮ ಸಂಸ್ಥೆಯಿಂದ ಡೆವಲಪ್ ಆಗಿರೋದು. ಮೊದಲನೇದಾಗಿ ತಳಿ ತಂತ್ರಜ್ಞಾನ. ನಾವೊಂದು 68 ತಳಿಗಳನ್ನ ಬಿಡುಗಡೆ ಮಾಡಿದ್ದೇವೆ. ಹಾಗೆ ಕಸಿ ತಂತ್ರಜ್ಞಾನ, ಗೊಬ್ಬರ ನಿರ್ವಹಣೆ. ನಾನು ಹೇಳ ಹಾಗೆ ಗೊಬ್ಬರ ನಿರ್ವಹಣೆ ಬಹಳ ಮುಖ್ಯ. ಅದಕ್ಕೆ ಗೊಬ್ಬರ ನಿರ್ವಹಣೆಯಲ್ಲಿ ನಿಮಗೆ ಈ ಸಾರಜನಕ, ರಂಜಕ, ಪೊಟ್ಯಾಶ್ ಬಹಳ ಮುಖ್ಯ. ಅದು ವಯಸ್ಕ ಮರಗಳಲ್ಲಿ ಪೊಟ್ಯಾಶ್ ಕೊಡ್ಲೇಬೇಕಾಗ್ತದೆ. ಕೊಟ್ಟಾಗ ನಿಮಗೆ ಬೀಜದ ಇಳುವರಿ ಜಾಸ್ತಿ ಸಿಗ್ತದೆ. ಮತ್ತು ಮಣ್ಣು ಮತ್ತು ನೀರಿನ ನಿರ್ವಹಣೆ ಬಗ್ಗೆ ನಾವು ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದ್ದೇವೆ. ಬೇರೆ ಬೇರೆ ರೀತಿಯಲ್ಲಿ ಮಣ್ಣಿನ ಸವಕಳಿ ಹೇಗೆ ತಡೆಯಬಹುದು, ನೀರಿನ ಸಂರಕ್ಷಣೆ ಹೇಗೆ ಹೆಚ್ಚಿಸಬಹುದು ಅನ್ನೋದ್ರ ಬಗ್ಗೆ ನಮ್ಮ ಸಂಸ್ಥೆಯಿಂದ ತಂತ್ರಜ್ಞಾನವನ್ನು ಮಾಡಿದ್ದೇವೆ. ಈಗ ಈ ಮರದ ಸುತ್ತಲೂ ವೃತ್ತಾಕಾರದಲ್ಲಿ ನೀವು ಒಂದು ಸಣ್ಣ ಕಣಿಯನ್ನು ತೋಡಿ, ಅದರಲ್ಲಿ ನಿಮ್ಮ ಈ ತೆಂಗಿನ ಏನು ಮೊಟ್ಟೆ ಅಂತ ಹೇಳ್ತೀವಲ್ಲ, ತೆಂಗಿನ ಸಿಪ್ಪೆಯನ್ನು ಹುಗಿದಲ್ಲಿ ಮಳೆಗಾಲದಲ್ಲಿ ಬಂದಂತ ನೀರನ್ನು ಅದು ಹಿಡಿದಿಟ್ಟುಕೊಂಡು ಬೇಸಿಗೆಯಲ್ಲೂ ಕೂಡ 2 ಹೆಚ್ಚಿಗೆ ನೀರಿನ ಪಸೆ ಗಿಡಗಳಿಗೆ ಸಿಗುವಂತೆ ಮಾಡ್ತದೆ. ಹಾಗೆ ಇನ್ನೊಂದು ತಂತ್ರಜ್ಞಾನ ಅಂದ್ರೆ ಅದಕ್ಕೆ ಆಕಾರ ಕೊಡುವಿಕೆ ಬಹಳ ಮುಖ್ಯ, ಟ್ರೈನಿಂಗ್ ಅಂತ ಹೇಳ್ತೀವಿ. ಅದರಲ್ಲಿ ನಮ್ಮ ಈ ಸಾಮಾನ್ಯ ಅಂತರಕ್ಕೆ ಒಂದು ರೀತಿಯಲ್ಲಿ ಟ್ರೈನಿಂಗ್ ಕೊಡ್ತೀವಿ, ಅಂದ್ರೆ 3 ಎತ್ತರದವರೆಗೆ ಯಾವುದೇ ಅಡ್ಡರಂಬೆ ಬರದಂತೆ ನಾವು ಗಿಡವನ್ನು ಒಂದೇ ರೀತಿ ಆಕಾರ ಕೊಡುವಂಥದ್ದು ಅದು ಶಿಫಾರಸು ಮಾಡಿದ್ದೇವೆ. ಹಾಗೆ ಹತ್ರ ನಿಟ್ಟಲ್ಲಿ ಹೈ ಡೆನ್ಸಿಟಿಯಲ್ಲಿ ನೀವು 2 ವರೆಗೆ ಕಾಂಡವನ್ನು ನೇರವಾಗಿರುವಂತೆ ಮಾಡಿ ಅಡ್ಡರಂಬೆಗಳು ಯಾವುದು ಇದ್ರೂ ತೆಗೆದು 2 ನಂತರ ಅಡ್ಡರಂಬೆಗಳನ್ನು ಬಿಡಬೇಕಾಗ್ತದೆ. ಆಮೇಲೆ ಈ ಚಾಟಣಿ ಸೌರವಿಕೆ ಬಗ್ಗೆ ಕೂಡ ನಾವು ತಂತ್ರಜ್ಞಾನವನ್ನು ಮಾಡಿದ್ದೇವೆ. ಯಾವ ಎಷ್ಟು ಅಂತರದವರೆಗೆ ಒಂದು ನಾವು ಈ ಒಂದು ಚಿಗುರುಗಳನ್ನು ಕತ್ತರಿಸ್ಬೋದು, ಹೊಸ ಒಂದು ಬಿಟ್ಟಂತ ಒಂದು ಕೊಂಬೆಗಳನ್ನು ಕತ್ತರಿಸ್ಬೋದು, ಹಾಗೆ ಈ ಹಳತಾದ ಮರವನ್ನು ಕಡಿದು ಪುನಶ್ಚೇತನ ಮಾಡುವಂಥದ್ದು ಇನ್ನೊಂದು ತಂತ್ರಜ್ಞಾನ. ತುಂಬಾ ಒಂದು 15 ನಂತರ ಮರಗಳಲ್ಲಿ ಇಳುವರಿ ಕಮ್ಮಿ ಆಗುವಂತಹ ಮರಗಳು ಅಥವಾ ಯಾವುದೇ ನಿಮ್ಗೆ ತಳಿಯ ಬಗ್ಗೆ ಯಾವುದೇ ಒಂದು ಜ್ಞಾನ ಇರುವುದಿಲ್ಲ ಯಾವ ತಳಿ ಅನ್ನೋದು, ಅಂತ ಸಮಯದಲ್ಲಿ ಅದನ್ನು ನಾವು ಕಾಲರ್ ಪ್ರೂನಿಂಗ್ ಅಂತ ಕರಿತೀವಿ. ಕಾಲರ್ ಪ್ರೂನಿಂಗ್ ಮಾಡಿಬಿಟ್ಟು ಅಂದ್ರೆ ದೊಡ್ಡ ದೊಡ್ಡ ಕೊಂಬೆಗಳನ್ನು ಬುಡದಿಂದ ಒಂದು 1 ಬಿಟ್ಟು ಕಡಿದು ಅದರಲ್ಲಿ ಬಂದಂತ ಚಿಗುರುಗಳನ್ನು ನಾವು ಕಸಿ ಕಟ್ಟುವಿಕೆ, ಇದನ್ನ ಟಾಪ್ ವರ್ಕಿಂಗ್ ಅಂತ ಕರಿತೀವಿ. ಕಸಿ ಕಟ್ಟಿದಾಗ ಯಾವುದೇ ಒಂದು ಹಳೆಯ ನಿಮ್ಗೆ ಗೊತ್ತಿಲ್ಲದಂತಹ ತಳಿಗಳು ಇರ್ಬೋದು, ಬೀಜದಿಂದ ಬಂದಂತ ಗಿಡಗಳು ಇರ್ಬೋದು, ಅದನ್ನ ಹೊಸ ತಳಿಯಾಗಿ ಮಾರ್ಪಾಡು ಮಾಡಬಹುದು. ಇದೊಂದು ತಂತ್ರಜ್ಞಾನ. ಹಾಗೆ ಮುಂದುವರಿದು ಈ ಘನಸಾಂದ್ರ ಮತ್ತು ಅತಿ ಘನಸಾಂದ್ರ ಬೇಸಾಯದ ಬಗ್ಗೆ ಕೂಡ ನಾವು ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದ್ದೇವೆ. ಎಷ್ಟೆಷ್ಟು ಅಂತರ ಬೇಕು, ಅದರಲ್ಲಿ ಸವರುವಿಕೆ ಹೇಗ್ ಮಾಡಬೇಕು, ಯಾವ ತಳಿಗಳು ಸೂಕ್ತ ಅನ್ನೋದ್ರ ಬಗ್ಗೆ ನಾವು ಶಿಫಾರಸು ಕೊಟ್ಟಿದ್ದೇವೆ. ಇನ್ನೊಂದು ರಸಾವರಿ ಫರ್ಟಿಗೇಷನ್ ಅಂತ ಕರಿತೀವಿ. ಈ ಫರ್ಟಿಗೇಷನ್ ಮಾಡಿದಾಗ ಅಂದ್ರೆ ಈ ನಿಮ್ಮ ಡ್ರಿಪ್ ಇರಿಗೇಷನ್ ಜೊತೆಗೆ ಗೊಬ್ಬರ ಕೊಡೋದು, ಅದ್ರ ಮೂಲಕ ಗೊಬ್ಬರ ಕೊಡುವಂಥದ್ದು. ಇದು ಮಾಡಿದಾಗ ಗೊಬ್ಬರದ ಅಗತ್ಯವನ್ನು, ರಾಸಾಯನಿಕ ಗೊಬ್ಬರದ ಅಗತ್ಯವನ್ನು ಸುಮಾರು 50% ತಗ್ಗಿಸಬಹುದಾಗಿದೆ. ಆಮೇಲೆ ನಾವು ಇತ್ತೀಚೆಗೆ ಕ್ಯಾಶ್ಯೂ ಸ್ಪೆಷಲ್ ಅನ್ನುವಂತ ಒಂದು ಮೈಕ್ರೋನ್ಯೂಟ್ರಿಯಂಟ್ ಮಿಕ್ಸ್ ಅದನ್ನ ನಾವು ಬಿಡುಗಡೆ ಮಾಡಿದ್ದೇವೆ. ಇದನ್ನ ಪ್ರತಿ ಲೀಟರ್ಗೆ 5 ಗ್ರಾಂನಂತೆ ಸೇರಿಸಿ ನೀವು ಗಿಡಗಳಿಗೆ ಹೂ ಬಿಟ್ಟಾಗ ಸ್ಪ್ರೇ ಮಾಡಿದರೆ, ಸಿಂಪಡಣೆ ಮಾಡಿದರೆ ಗಿಡಗಳ ಇಳುವರಿಯನ್ನು 25% ಜಾಸ್ತಿ ಮಾಡಬಹುದಾಗಿದೆ. ಇದು ನಮ್ಮ ಇತ್ತೀಚಿನ ಸಂಶೋಧನೆ. ಆಮೇಲೆ ಈ ಕೀಟ ನಿರ್ವಹಣೆಗೆ ಹೊಸ ಹೊಸ ಔಷಧಿಗಳು, ಹೊಸ ಹೊಸ ವಿಧಾನಗಳನ್ನು ನಾವು ಅಭಿವೃದ್ಧಿಪಡಿಸಿದ್ದೇವೆ. ಒಂದು ನಿಮ್ಮ ಔಷಧಿಯ ಮುಖೇನ, ಇನ್ನೊಂದು ಈ ನಮ್ಮ ಬಯಾಲಜಿಕಲ್ ಕಂಟ್ರೋಲ್ ಬಗ್ಗೆ ಕೂಡ. ಈ ಒಂದು ನಿಮ್ಮ ಬೇರು ಮತ್ತು ಕಾಂಡ ಕೊರಕ ಹುಳಗಳಿಗೆ ಒಂದು ನೆಮಟೋಡ್ ಅಂತ ಬರ್ತದೆ, ಎಂಟಮೋಪ್ಯಾಥೋಜೆನಿಕ್ ನೆಮಟೋಡ್ ಅಂತ, ಅದನ್ನು ಮಣ್ಣಲ್ಲಿ ಸೇರಿಸಿದಾಗ ಮಣ್ಣಿನಲ್ಲಿ ತೇವಾಂಶ ಇರಬೇಕು, ಈ ಒಂದು ಕಾಂಡ ಕೊರಕ ಹುಳವನ್ನು ತಿಂದು ಅದರ ಸಂತಾನವನ್ನು ಹತೋಟಿಯಲ್ಲಿಟ್ಟು ನಿಮಗೆ ಔಷಧಿಯನ್ನು ಕಡಿಮೆ ಬಳಸಿ ಈ ಕೀಟವನ್ನು ನಿಯಂತ್ರಣ ಮಾಡಬಹುದಾಗಿದೆ. ಹಾಗೆ ಲಿಂಗಾಕರ್ಷಕ ತಂತ್ರಜ್ಞಾನವನ್ನು ಕೂಡ ನಾವು ಅಭಿವೃದ್ಧಿಪಡಿಸ್ತಾ ಇದ್ದೇವೆ. ಮತ್ತೊಂದು ರೈತರಿಗೆ ಅನುಕೂಲವಾದಂಥ ಸಂಶೋಧನೆ ಅಂದರೆ ಹಣ್ಣಿನಿಂದ ಬೀಜ ಬೇರ್ಪಡಿಸುವ ಯಂತ್ರವನ್ನು ನಾವು ಇತ್ತೀಚೆಗೆ ಅಭಿವೃದ್ಧಿಪಡಿಸಿದ್ದೇವೆ. ಸುಮಾರು ಜನ ಇದನ್ನ ಕೂಡ ತಗೊಂಡಿದ್ದಾರೆ. ಇದರಲ್ಲಿ ಏನಂದ್ರೆ ಒಬ್ಬ ಮನುಷ್ಯ 1 ಗಂಟೆಗೆ 10 kg ಬೀಜವನ್ನು ಸಪರೇಟ್ ಮಾಡಬಹುದು ಅಷ್ಟೇ, ಒಂದು ಹಣ್ಣಿಂದ. ಆದ್ರೆ ಈ ಯಂತ್ರದಲ್ಲಿ 1 ಗಂಟೆಯಲ್ಲಿ 320 kg ಬೀಜಗಳನ್ನು ನೀವು ಸಪರೇಟ್ ಮಾಡಬಹುದಾಗಿದೆ, ಹಣ್ಣಿಂದ ಬೀಜ ಸಪರೇಟ್ ಮಾಡುವಂತ ಒಂದು ಯಂತ್ರ. ಮತ್ತೆ ಇನ್ನೊಂದು, ರೈತರಿಗೆ ಅನುಕೂಲ ಆಗುವಂತೆ ನಾವು ಕ್ಯಾಶ್ಯೂ ಇಂಡಿಯಾ ಅಂತ ಒಂದು ಮೊಬೈಲ್ ಆಪ್ ಅನ್ನ ನಾವು ಅಭಿವೃದ್ಧಿಪಡಿಸಿದ್ದೇವೆ. ಇದರಲ್ಲಿ ಈ ಆಪ್ ಮೂಲಕ ರೈತರು ಗೋಡಂಬಿಗೆ ಸಂಬಂಧಪಟ್ಟ ಎಲ್ಲಾ ತಂತ್ರಜ್ಞಾನಗಳನ್ನು ಪಡೆಯಬಹುದಾಗಿದೆ. ಬೇಸಾಯದ ಕ್ರಮಗಳ ಬಗ್ಗೆ ಇದೆ, ಆಮೇಲೆ ಮಾರುಕಟ್ಟೆಯಲ್ಲಿದೆ, ಮಾರುಕಟ್ಟೆ ವಿಚಾರಗಳ ಬಗ್ಗೆ ಕೂಡ ಇದೆ. ಹಾಗೆ ಜೊತೆಗೆ ಗೇರು ಗಿಡಗಳ ಬುಕ್ಕಿಂಗ್ ಕೂಡ ಈ ಆಪ್ ಮೂಲಕ ಮಾಡಬಹುದಾಗಿದೆ. ಇನ್ನೊಂದು ಕ್ಯಾಶ್ಯೂ ಪ್ರೊಟೆಕ್ಷನ್ ಆಪ್ ಅಂತ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್ ಆಪ್ ಕೂಡ ನಾವು ಡೆವಲಪ್ ಮಾಡಿದ್ದೇವೆ. ಇದರಲ್ಲಿ ಏನಂದ್ರೆ ರೈತರು ಈ ಆಪ್ ಮೂಲಕ ಗೇರು ಗಿಡಕ್ಕೆ ಯಾವ್ದಾದ್ರು ಕೀಟ ಅಥವಾ ರೋಗ ಬಾಧಿಸಿದ್ರೆ ಅದರ ಫೋಟೋ ತೆಗೆಯೋದ್ರಿಂದ, ಫೋಟೋ ತೆಗೆದು ಅಪ್ಲೋಡ್ ಮಾಡಿದಾಗ ಆಪ್ ಮೂಲಕ ಅದು ಹೇಳ್ತದೆ ಇದು ಯಾವ ಕೀಟ, ಯಾವ ರೋಗ, ಇದಕ್ಕೆ ಏನು ನಿಯಂತ್ರಣ ಕೈಗೊಳ್ಬಹುದು ಅಂತ. ಹಾಗಾಗಿ ಅವರು ವಿಜ್ಞಾನಿಗಳ ಸಂಪರ್ಕ ಇಲ್ಲದೆ ಕೂಡ ರೋಗ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ. ಇದು ಇವಷ್ಟು. ಇನ್ನೊಮ್ಮೆ ತಂತ್ರಜ್ಞಾನಗಳು, ಹಣ್ಣಿನ ಸಂಸ್ಕರಣೆಯಲ್ಲಿ ತುಂಬಾ ತಂತ್ರಜ್ಞಾನಗಳು ನಾವು ಅಭಿವೃದ್ಧಿಪಡಿಸಿದ್ದೇವೆ ಹಾಗೂ ನಿರಂತರವಾಗಿ ಈ ಸಂಶೋಧನೆ ನಡೀತಾ ಇದೆ.
2: ಓಕೆ, ತುಂಬಾ ಚೆನ್ನಾಗಿದೆ ಸರ್. ಈಗ ಗೋಡಂಬಿ ಬೆಳೆ ಜೊತೆಗೆ ತಂತ್ರಜ್ಞಾನ ಕೂಡ ಇಷ್ಟು ಇಂಪ್ರೂವ್ ಆಗಿರೋದ್ರಿಂದ ರೈತರಿಗೆ ಕೆಲಸನೂ ಕಡಿಮೆ ಆಗುತ್ತೆ, ಜೊತೆಗೆ ಒಂದು ಒಳ್ಳೆ ಆಲೋಚನೆ ಕೂಡ ಬರುತ್ತೆ ಬೇರೆ ಬೇರೆ ರೀತಿಯಲ್ಲಿ ಯಾವ ರೀತಿ ಮಾಡಬಹುದು ಅಂತ ಹೇಳಿ.
3: ಖಂಡಿತ ಖಂಡಿತ
2: ಸರ್. ಹಾಗೆ ಈಗ ಗೋಡಂಬಿ ಬೆಳೆ ಜೊತೆನಲ್ಲಿ ಅಂತರ ಬೆಳೆಯಾಗಿ ಬೇರೆ ಬೇರೆ ಏನೋ ಬೆಳೆಗಳನ್ನು ಕೂಡ ಮಾಡಬಹುದು ಅಂತ ಹೇಳಿದ್ರಿ. ಸೊ ಹಾಗಾದ್ರೆ ಈಗ ನೀರನ್ನ ಯಾವ ರೀತಿಯಲ್ಲಿ ಬಳಕೆ ಮಾಡಬಹುದಾಗುತ್ತೆ, ನೀರಾವರಿಯ ಪಾತ್ರ ಏನಾಗುತ್ತೆ ಅದ್ರ ಬಗ್ಗೆ ಹೇಳ್ಬೋದು ಸರ್?
3: ಇದು ಗೋಡಂಬಿ ಎಲ್ಲರ ಮನಸ್ಸಿನಲ್ಲಿ ಇರುವಂತದ್ದು ಅದು ಮಳೆಯಾಶ್ರಿತ ಬೆಳೆ ಅಂತ. ಹೌದು, ಮಳೆಯಾಶ್ರಿತ ಬೆಳೆ ಹೌದು. ಆದ್ರೆ ನೀವು ಕೆಲವೊಂದು ಅಂತರ ಬೆಳೆ ಬೆಳೆದಾಗ ನೀರಾವರಿ ಅಂತರ ಬೆಳೆಗಾದ್ರೂ ಕೊಡ್ಲೇಬೇಕಾಗ್ತದೆ. ಹಾಗೆ ಗೋಡಂಬಿಯನ್ನು ವಿಚಾರ ಮಾಡೋದಾದ್ರೆ ಬೇಸಿಗೆಯಲ್ಲಿ ಅದಕ್ಕೆ ನೀರಿನ ಅಭಾವ ಖಂಡಿತ ಆಗ್ತದೆ, ಆದ್ರೆ ಅದು ಬೆಳೆ ಕೊಡ್ತದೆ ಅದರಷ್ಟಕ್ಕೆ. ನಾವು ಏನಾದ್ರೂ ನೀರಾವರಿ ಕೊಟ್ಟಲ್ಲಿ 10 kg ಕೊಡುವಂತ ಮರ 15-20 kg ಕೊಡಬಲ್ದು. ಇದು ನೀರಾವರಿಯ ಮಹತ್ವ ನೋಡಿ. ನಾವು ನೀರಾವರಿ ಯಾವಾಗ ಹೇಳ್ತೀವಂದ್ರೆ ಮೊದಲ ವರ್ಷಗಳಲ್ಲಿ ಹೇಳೋದಿಲ್ಲ. ಮೊದಲ ವರ್ಷ ಮಳೆಗಾಲದಲ್ಲಿ ನಾಟಿ ಮಾಡಿ ಅಂತೀವಿ, 2ನೇ ವರ್ಷನೂ ಬೇಡ. 3ನೇ ವರ್ಷದಿಂದ ನೀವು ಇಳುವರಿ ತಗೊಳ್ಳುವಾಗ ನೀರಾವರಿ ಕೊಟ್ರೆ ನಿಮ್ಮ ಇಳುವರಿಯನ್ನು 2 ಪಟ್ಟು ಹೆಚ್ಚಿಸಬಹುದು ಅನ್ನೋದು ನಮ್ಮ ಸಂಶೋಧನೆಯಿಂದ ಕಂಡು ಬಂದಿದೆ. ಏನಾದ್ರೆ ಬಹಳಷ್ಟು ನೀರು ಬೇಕಾಗುದಿಲ್ಲ, ಗೋಡಂಬಿಗೆ ನೀರು ಬಹಳ ಕಡಿಮೆ ಸಾಕು. ಈ ಬೀಜ ಬಿಡುವ ಸಮಯದಲ್ಲಿ, ಹೂ ಬಿಟ್ಟ ನಂತರ, ಅಂದ್ರೆ ನಿಮ್ಮ ಜನವರಿ ನಂತರ ಮಾರ್ಚ್ ಏಪ್ರಿಲ್ ವರೆಗೆ, ಜನವರಿ ಎಂಡ್ ಇಂದ ನಿಮ್ಗೆ ಮಾರ್ಚ್ ಅಥವಾ ಏಪ್ರಿಲ್ ಎಂಡ್ ವರೆಗೆ, ಅದು ತಳಿಯ ಮೇಲೆ ಹೊಂದಾಣಿಕೆ ಇದೆ. ತಳಿ ಏಪ್ರಿಲ್ ವರೆಗೂ ಬಿಡ್ತಾ ಇದೆ ಅಂದ್ರೆ ನೀವು ಅಲ್ಲಿವರೆಗೂ ನೀರು ಕೊಟ್ರೆ, ನೀರು ಕೊಡೋದೇನಂದ್ರೆ ನಿಮ್ಮ ಡ್ರಿಪ್ ಇದ್ರೆ ನಿಮ್ಗೆ ದಿವಸಕ್ಕೆ 1 ಮರಕ್ಕೆ ಬರೀ 20 ಲೀಟರ್ ಸಾಕಾಗ್ತದೆ. 4 ದಿವಸಕ್ಕೊಮ್ಮೆ ಬಿಡೋದಾದ್ರೆ 80 ಲೀಟರ್ ಸಾಕಾಗ್ತದೆ. ಕೆಲವರು ಬೇರೆ ಹಾಗೆ ನಿಮ್ಮ ಕನ್ವೆನ್ಷನಲ್ ಮೆಥಡ್ ಅಲ್ಲಿ ನೀರು ಬಿಡೋದಾದ್ರೆ 15 ದಿವಸಕ್ಕೊಮ್ಮೆ 200 ಲೀಟರ್ ನೀರು 1 ಮರಕ್ಕೆ ಕೊಡ್ತಾ ಇದ್ರು. ಬಟ್ ಈಗೆಲ್ಲ ನೀರಿನ ಅಭಾವ ಆದ ನಂತರ ಡ್ರಿಪ್ ಅನ್ನೇ ನಾವು ಶಿಫಾರಸು ಮಾಡ್ತಾ ಇದೀವಿ. ಇಳುವರಿ ಸಮಯದಲ್ಲಿ 1 ದಿವಸಕ್ಕೆ ಬರೀ 20 ಲೀಟರ್ ನೀರು ಕೊಟ್ರೆ 10 ಕೆಜಿ ಕೊಡುವಂತ ಮರ 15 20 ಕೆಜಿ ವರೆಗೂ ಕೊಡಬಲ್ಲದು. ಅದನ್ನ ನಾವು ರೈತರ ತೋಟದಲ್ಲೂ ಕೂಡ ನೋಡಿದ್ದೀವಿ, ನಮ್ಮ ಸಂಶೋಧನೆಯಲ್ಲೂ ಕೂಡ ಅದು ಬಂದಿದೆ, ಬಂದ ನಂತರ ನಾವು ಶಿಫಾರಸು ಮಾಡಿದ್ದು. ಹಾಗಾಗಿ ಈ ನೀರಾವರಿ ಈ ಹೆಚ್ಚಿನ ಕಾಯಿ ಕಚ್ಚಲಿಕ್ಕೆ, ಕಾಯಿಯ ಒಳಗಡೆ ಬೊಂಡು ಏನು ಹೇಳ್ತೀವಲ್ಲ ತಿರುಳು ತುಂಬಲಿಕ್ಕೆ, ಮತ್ತೆ ಈ ಹೆಣ್ಣು ಹೂ ಉದುರುವ ಸಮಸ್ಯೆಯನ್ನು ಕಡಿಮೆ ಮಾಡಲಿಕ್ಕೆ ನೀರಾವರಿ ಪಾತ್ರ ಬಹಳ ಮುಖ್ಯ ಗೋಡಂಬಿಯಲ್ಲಿ.
2: ಓಕೆ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಗೋಡಂಬಿ ಕೃಷಿಗೆ ಸಂಬಂಧಪಟ್ಟಂತೆ ಹಲವಾರು ವಿಚಾರಗಳನ್ನ ತಿಳಿಸಿದಿರಾ. ಸೊ ಹಾಗೆ ಇನ್ನೂ ಒಂದಷ್ಟು ವಿಚಾರಗಳನ್ನ ನಾವು ಮಾತಾಡೋದಕ್ಕಿದೆ, ಆದರೆ ಸಮಯ ಆಗಿರೋದ್ರಿಂದ ಮತ್ತೆ ನಾವು ಮುಂದಿನ ಕಾರ್ಯಕ್ರಮದಲ್ಲಿ ಅಂದರೆ ನಾಳೆ ಸಂಚಿಕೆನಲ್ಲಿ ಭೇಟಿ ಆಗ್ತೀವಿ. ಸೊ ಸರ್, ಇವತ್ತಿನ ಕಾರ್ಯಕ್ರಮದ ಕುರಿತು ತಾವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ, ಮತ್ತೆ ಗೋಡಂಬಿ ಕೃಷಿನ ಮಾಡಬೇಕು ಅಂತ ಅನ್ನೋಂಥವರಿಗೆ ತಾವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್?
3: ಇದು ಇಷ್ಟೊಂದು ವಿಚಾರಗಳನ್ನು ನೀವು ತಿಳಿದಿದ್ದೀರಿ, ಈಗ ಅದರಲ್ಲಿ ಯಾವ್ಯಾವ ತಳಿಗಳು, ಹವಾಮಾನ ಯಾವುದು ಸೂಕ್ತ, ಮಣ್ಣು ಹೇಗಿರಬೇಕು, ರೋಗ ಕೀಟಗಳ ಬಾಧೆ ಏನೇನು, ಅಂತರ ಬೆಳೆಗಳು ಯಾವುದು, ನೀರಾವರಿ ಪಾತ್ರ, ಇಷ್ಟನ್ನು ಇವತ್ತು ನಾನು ಹೇಳಿದ್ದೇನೆ. ಇನ್ನ ಮುಂದಿನ ಸಂಚಿಕೆಯಲ್ಲಿ ಅದರ ಕೊಯ್ಲು ಮತ್ತು ಕೊಯ್ಲಿನ ನಂತರ ಪ್ರಕ್ರಿಯೆಗಳೇನೇನು, ಮತ್ತು ಗೇರು ಹಣ್ಣು ಅದರ ಸಂಸ್ಕರಣೆ ಹೇಗೆ ಹೇಗೆ ಮಾಡ್ಬೋದು, ಇದರ ಮಾರುಕಟ್ಟೆ ವ್ಯವಸ್ಥೆ, ಬೆಲೆ ನಿರ್ಧಾರ ಹೇಗಾಗತ್ತೆ, ಮತ್ತೆ ರೈತರು, ಗೋಡಂಬಿ ಬೆಳೆಯುತ್ತಿರುವ ರೈತರು ಅನುಭವಿಸ್ತಿರುವ ಮುಖ್ಯ ಸಮಸ್ಯೆಗಳೇನೇನು, ಹಾಗೆ ಭವಿಷ್ಯದಲ್ಲಿ ಈ ಬೆಳೆಗೆ ಏನೇನು ಅವಕಾಶಗಳಿದೆ, ಹಾಗೆ ಇದರಲ್ಲಿ ಹೊಸ ತಂತ್ರಜ್ಞಾನವಾದ ಡ್ರೋನ್ನ ಬಳಕೆ ಹೇಗೆ, ಹಾಗೆ ಇದರ ತಿರುಳಿನ ಸಂಸ್ಕರಣ ವಿಚಾರಗಳು, ಹಾಗೆ ಇದರ ಅಭಿವೃದ್ಧಿಗೆ ನಮ್ಮ ಸಂಸ್ಥೆ ನೀಡುತ್ತಿರುವ ಕೊಡುಗೆಗಳ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ನಾನು ಹೇಳಲಿದ್ದೇನೆ. ನಮಸ್ಕಾರ.
2: ಓಕೆ, ಧನ್ಯವಾದಗಳು ಸರ್. ಸೊ ಕೇಳುಗರೆ, ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಕೂಡ ಆಗ್ತಾ ಇದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿದಂತಹ ಗೋಡಂಬಿ ಕೃಷಿಯ ಮಾಹಿತಿಗಳು ನಿಮಗೆ ಕೂಡ ಉಪಯುಕ್ತ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಹಾಗೆ ನಾಳೆಯ ಸಂಚಿಕೆನಲ್ಲಿ ಗೋಡಂಬಿ ಕೃಷಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ವಿಚಾರಗಳನ್ನ ಮಾತಾಡೋದಕ್ಕಿದೆ, ಅದನ್ನು ಕೂಡ ಮಾತಾಡೋಣ. ಹಾಗೆ ನಿಮಗೂ ಕೂಡ ಏನಾದರೂ ಪ್ರಶ್ನೆಗಳಿತ್ತು ಅಂತ ಅಂದರೆ ಅವುಗಳನ್ನು ಕೂಡ ನಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಾನು ಆರ್ಜ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
5: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
4: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
5: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
4: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
5: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
6: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
7: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
8: ನೀರಾನೆ ಎಂಬ ಜಗತ್ತಿನ 3ನೆಯ ಅತಿದೊಡ್ಡ ದೈತ್ಯ ಸಸ್ತನಿ. ಭಾರತದಲ್ಲಿ ಹುಲಿ, ಚಿರತೆ ಅಂತ ಪ್ರಾಣಿಗಳನ್ನು ನೋಡಲು, ಅವುಗಳ ಫೋಟೋ ತೆಗೆಯಲು ತಿಂಗಳುಗಟ್ಟಲೆ ಕಾದರೂ ಅವು ಕಾಣುವುದಿಲ್ಲ. ಆದರೆ ಕೀನ್ಯ ದೇಶದ ಮಸೈ ಮಾರ ಸವನ್ನಾ ಹುಲ್ಲುಗಾವಲಿನಲ್ಲಿ ಒಂದು ದಿನ ಸಫಾರಿ ಮಾಡಿದರೆ ಸಾಕು, ಚಿರತೆ, ಸಿಂಹ, ಆನೆ, ಚೀತಾ, ಜಿರಾಫೆ, ಹಯಾನ ಮುಂತಾದ ನೂರಾರು ಸಂಖ್ಯೆಯಲ್ಲಿ ಪ್ರಾಣಿಗಳು ಕಣ್ಣಿಗೆ ಬೀಳುತ್ತವೆ. ವನ್ಯಜೀವಿ ಛಾಯಾಗ್ರಾಹಕರಿಗೆ ಅವುಗಳನ್ನು ನೋಡುವುದು ಅತ್ಯಂತ ಸಂಭ್ರಮದ ಸಂಗತಿ. ಕೀನ್ಯ ದೇಶದಲ್ಲಿ ಮಾರಾ ನದಿ ಜನರ ಹಾಗೂ ವನ್ಯಜೀವಿಗಳ ಜೀವನಾಡಿ. ನದಿಯ ದಂಡೆ ಉದ್ದಕ್ಕೂ ಆನೆಗಳ ಹಿಂಡು, ಸಿಂಹಗಳ ಸಂಸಾರ, ವೈಲ್ಡ್ ಬೀಸ್ಟ್ಗಳ ನದಿ ದಾಟುವಿಕೆ ವನ್ಯಜೀವಿ ಛಾಯಾಗ್ರಾಹಕರಿಗೆ ಅಚ್ಚರಿ ಮೂಡಿಸುತ್ತವೆ. ಮಾರಾ ನದಿಯ ಮತ್ತೊಂದು ಆಕರ್ಷಣೆಯೇ ಅಲ್ಲಲ್ಲಿ ಗುಂಪು ಗುಂಪಾಗಿ ಕಂಡುಬರುವ ನೀರಾನೆಗಳು. ಜಗತ್ತಿನ ದೈತ್ಯ ಸಸ್ತನಿಗಳೆಂದರೆ ಆನೆ ಮತ್ತು ಘೇಂಡಾಮೃಗ. ಈ ಎರಡರ ನಂತರ ಮೂರನೆಯ ದೈತ್ಯ ಪ್ರಾಣಿಯೇ ನೀರಾನೆ. ಜೀವವಿಜ್ಞಾನದಲ್ಲಿ ಈ ಪ್ರಾಣಿಗೆ ಇಂಗ್ಲಿಷ್ನಲ್ಲಿ ಹಿಪೋಪಟಮಸ್ ಎಂದು ಕರೆಯುತ್ತಾರೆ. ಪೌರಾಣಿಕವಾಗಿ ಗ್ರೀಕ್ ಇತಿಹಾಸದಲ್ಲಿ ನೀರಾನೆಗಳಿಗೆ ನೀರ್ಗುದುರೆ ಎಂದು ಕರೆಯುತ್ತಿದ್ದರು. ಪ್ರಾಣಿ ವಿಜ್ಞಾನಿಗಳ ಪ್ರಕಾರ ನೀರಾನೆಗಳಿಗೆ ಈಜು ಬರುವುದಿಲ್ಲ ಎಂದು ತಿಳಿದಿತ್ತು. ಹಾಗಾಗಿ ಅವುಗಳಿಗೆ ನೀರ್ಗುದುರೆ ಎಂದು ಕರೆದರು. ನೀರಾನೆಗಳು ಶಾಂತ ಸ್ವಭಾವದಂತೆ ಕಂಡರೂ ಅವು ಆಕ್ರಮಣಕಾರಿಯಾದ ಪ್ರಾಣಿಗಳು. ಎಷ್ಟೋ ಸಂದರ್ಭಗಳಲ್ಲಿ ಸಾಕಿದ ನಾಯಕನನ್ನೇ ನೀರಾನೆ ದಾಳಿ ಮಾಡಿ ಕೊಂದು ಹಾಕಿದ ಉದಾಹರಣೆಗಳಿವೆ. ಸರಾಸರಿ 5 ಅಡಿ ಎತ್ತರದ ನೀರಾನೆ 6-16 ಅಡಿ ಉದ್ದವಿರುತ್ತದೆ. ನೀರಿನಲ್ಲಿ ಸದಾ ಮುಳುಗೇಳುವ ಸ್ವಭಾವದ ನೀರಾನೆಗೆ ದೇಹದ ಮೇಲ್ಭಾಗದಲ್ಲಿ ಮೂಗು, ಕಣ್ಣು, ಕಿವಿಗಳಿರುತ್ತವೆ. ನೀರಾನೆ ಹಗಲು ಹೊತ್ತು ಸಂಪೂರ್ಣ ನೀರಿನಲ್ಲಿರುತ್ತದೆ. ಅದರ ಮೂಲಕ ಈ ಪ್ರಾಣಿ ತನ್ನ ದೇಹದ ತಂಪನ್ನು ಕಾಯ್ದುಕೊಳ್ಳುತ್ತದೆ. ದೇಹ ಸಂಪೂರ್ಣ ನೀರಿನಲ್ಲಿದ್ದರೂ ನೀರಾನೆ ಮೇಲೆ ನೋಡುತ್ತಲೇ ಆಲಿಸುತ್ತಲೇ ಇರುತ್ತದೆ. ವಸ್ತುಗಳ ಇರುವಿಕೆಯನ್ನು ಮೂಗಿನ ಮೂಲಕ ಗ್ರಹಿಸುತ್ತದೆ. ಸುಮಾರು 180 ಡಿಗ್ರಿ ಬಾಯಿ ಅಗಲಿಸುವ ನೀರಾನೆ ಅತ್ಯಂತ ಶಕ್ತಿಶಾಲಿಯಾದದು. ನೈಲ್ ನದಿಯಂಥ ಜಾಗಗಳಲ್ಲಿ ನೀರಾನೆಗಳು ಹಾಯಿ ದೋಣಿಗಳನ್ನೇ ಮುರಿದು ಪುಡಿ ಪುಡಿ ಮಾಡಿದ ಅದೆಷ್ಟೋ ಉದಾಹರಣೆಗಳಿವೆ. ಗಂಡು ನೀರಾನೆಗೆ ಬುಲ್ ಎಂದು, ಮರಿ ನೀರಾನೆಗೆ ಕಾಫ್ ಎಂದು ಕರೆಯುತ್ತಾರೆ. ವಿಶೇಷವೆಂದರೆ ನೀರಾನೆಗಳ ಹಿಂಡನ್ನು ಮುನ್ನಡೆಸುವುದು ಹೆಣ್ಣಾನೆ, ಹೆಣ್ಣು ನೀರಾನೆ. ಕಂದುಗಪ್ಪು ಮೈಬಣ್ಣದ ನೀರಾನೆಗೆ ಸುಮಾರು 2 ಅಡಿ ಉದ್ದದ ಚೂಪಾದ ದಂತಗಳಿರುತ್ತವೆ. ಅವುಗಳೇ ನೀರಾನೆಯ ರಕ್ಷಣೆಗೆ ಮೂಲ ಅಸ್ತ್ರಗಳು. ನೀರಾನೆಗಳಿಗೆ ಶತ್ರುಗಳೆಂದರೆ ಮೊಸಳೆ ಮತ್ತು ಸಿಂಹಗಳು ಮಾತ್ರ. ನೀರಿನಲ್ಲಿ ಇದ್ದಾಗ ಅದು ಮೊಸಳೆ ಮತ್ತು ಸಿಂಹಗಳ ಬರುವಿಕೆಯನ್ನು ಸದಾ ನೋಡುತ್ತಿರುತ್ತದೆ. ನೀರಾನೆಗಳು ಉಭಯವಾಸಿಗಳು. ಇವು ಹಂದಿಗಳ ಮೂತಿಯ ಆಕಾರದಂತಿರುತ್ತವೆ. ಪ್ರಾಣಿ ವಿಜ್ಞಾನಿಗಳ ಪ್ರಕಾರ ನೀರಾನೆಗಳು ಲಕ್ಷಾಂತರ ವರ್ಷಗಳ ಹಿಂದೆ ತಿಮಿಂಗಿಲ, ಡಾಲ್ಫಿನ್ ಹಾಗೂ ಪರ್ಪಾಯ್ಸ್ನಂಥ ಸಸ್ತನಿಗಳ ಹತ್ತಿರದ ಸಂಬಂಧಿಗಳಾಗಿದ್ದವು ಎಂದು ಅಭಿಪ್ರಾಯವಿದೆ. ನೀರಾನೆ ಸಣ್ಣ ಸಣ್ಣ ಕಾಲುಗಳ ಮೂಲಕ ನೀರಲ್ಲಿ, ಕೆಸರಲ್ಲಿ ಸದಾ ಹೆಚ್ಚು ಸಮಯ ಕಳೆಯುತ್ತದೆ. ಸುಮಾರು 40 ವರ್ಷ ಜೀವಿತಾವಧಿಯ ನೀರಾನೆ 1.5-3 ಟನ್ ಭಾರವಿರುತ್ತದೆ. ಈ ಸಸ್ತನಿ ಸಸ್ಯಾಹಾರಿ. ದಿನಕ್ಕೆ ಈ ಪ್ರಾಣಿಗೆ 50-60 ಕೆಜಿ ತೂಕದ ಹುಲ್ಲು ಬೇಕು. ನೀರಾನೆ ನೀರಿನಲ್ಲಿರುವಾಗ ಸದಾ ಮಲಮೂತ್ರ ವಿಸರ್ಜನೆ ಮಾಡುವುದರಿಂದ ನೀರೆಲ್ಲ ತ್ಯಾಜ್ಯದಿಂದ ಕಲುಷಿತಗೊಂಡಿರುತ್ತದೆ. ನೀರಿನಲ್ಲಿರುವ ಇತರ ಜೀವಿಗಳಿಗೆ ಇದು ಅಪಾರ ಹಾನಿಯನ್ನು ತರುತ್ತದೆ. ಸಾಮಾನ್ಯವಾಗಿ ಹೆಣ್ಣು ನೀರಾನೆ 1 ಬಾರಿಗೆ 1 ಮರಿ ಹಾಕುತ್ತದೆ. ಅಪರೂಪಕ್ಕೊಮ್ಮೆ 2 ಮರಿಗಳು ಹುಟ್ಟುವುದೂ ಉಂಟು. ಹೆಣ್ಣು ಮರಿಗಳು 25 ವರ್ಷದವರೆಗೆ ಬೆಳೆಯುತ್ತವೆ, ಆದರೆ ಗಂಡು ಮಾತ್ರ ಸಾಯುವವರೆಗೆ ಬೆಳೆಯುತ್ತಲೇ ಇರುತ್ತದೆ. ನೀರಾನೆಗೆ ಅತಿ ನೇರಳೆ ಅಂದರೆ ಅಲ್ಟ್ರಾವಯೊಲೆಟ್ ಕಿರಣಗಳನ್ನು ತಡೆಯುವ 2 ಇಂಚು ದಪ್ಪದ ಬುಲೆಟ್ ಪ್ರೂಫ್ ಮೈಕವಚವಿದೆ. ಆನೆಗಳಿಗೂ ಕೂಡ ಸುಮಾರು 2.5 ಇಂಚು ದಪ್ಪದ ಚರ್ಮವಿದೆ. ಅದರಿಂದ ಅದು ಮೈ ತಾಪವನ್ನು ನಿಯಂತ್ರಣ ಮಾಡಿಕೊಳ್ಳುತ್ತದೆ. ನೀರಾನೆ ಭಾರವಾದ ದೇಹವನ್ನು ಹೊತ್ತಿದ್ದರೂ ಗಂಟೆಗೆ 48 ಕಿಲೋಮೀಟರ್ ವೇಗದಲ್ಲಿ ಓಡುತ್ತದೆ. ಸದಾ ನೀರಿನಲ್ಲಿ ಮುಳುಗೇಳುವ ನೀರಾನೆ ಕನಿಷ್ಠ 5 ನಿಮಿಷ ನೀರಿನೊಳಗಿದ್ದು ಉಸಿರುಗಟ್ಟುತ್ತದೆ. ಅದರ ಆಹಾರ ಕ್ರಮವೆಂದರೆ ಹಸಿರು ಹುಲ್ಲು. ಸಂಜೆ ಆಗುತ್ತಿದ್ದಂತೆ ನೀರಾನೆ ನದಿ ಸರೋವರಗಳಿಂದ ಮೇಲೆದ್ದು ಹುಲ್ಲು ಮೇಯಲು ಹೊರಟುಬಿಡುತ್ತದೆ.

0: ಇಥಿಯೋಪಿಯಾ ಮುಂತಾದ ದೇಶಗಳ ನದಿ ಸರೋವರಗಳಲ್ಲಿ ನಾವು ಅಧಿಕ ಸಂಖ್ಯೆಯ ನೀರಾನೆಗಳ ಚಟುವಟಿಕೆಗಳನ್ನು ಗಮನಿಸಬಹುದು. ಭಾರತದಲ್ಲಿಯೂ 85% ಸಂಖ್ಯೆಯ ನೀರಾನೆಗಳನ್ನು ನಾವು ನೋಡಬಹುದು. ಭಾರತ ಸರ್ಕಾರ ಮುಂದಿನ ದಿನಗಳಲ್ಲಿ ಕೊಲಂಬಿಯಾದಿಂದ 20 ನೀರಾನೆಗಳನ್ನು ತರುವ ಯೋಜನೆಯನ್ನು ಹಾಕಿಕೊಂಡಿದೆ. ಆದರೆ ಆನೆಗಳು ಭಾರತಕ್ಕೆ ಬಂದರೆ ಎಷ್ಟು ಬದುಕುತ್ತವೆಯೋ ಕಾದು ನೋಡಬೇಕು. ಏಕೆಂದರೆ ಇತ್ತೀಚೆಗೆ ನಮೀಬಿಯಾದಿಂದ ತಂದ 20 ಚಿರತೆಗಳಲ್ಲಿ ಈಗಾಗಲೇ 3 ಚಿರತೆಗಳು ಹಸುನೀಗಿವೆ. ಹಾಗಾಗಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಬಂದ ಪ್ರಾಣಿಗಳ ಬದುಕು ಅತ್ಯಂತ ಕಷ್ಟಕರವಾದದ್ದು ಅಂತ ಈ ಸಂದರ್ಭದಲ್ಲಿ ಹೇಳಬಹುದು.
1: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರ್ ಅವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಹೀಗಿದ್ರ ಏನಾಗ್ತಾ ಇದ್ದೀವ?
1: ಆ ಸ್ವರ್ಗಕ್ಕೆ

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದ

ಇದೀಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೇ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಸ್ವತಃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕುಂಕುಮ ರಕ್ಷೆ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ತಾನೊಂದು ನೆನೆದರೆ ಮಾನವ ಎನ್ನುವಂತಹ ಒಂದು ಸುಮಧುರವಾದಂಥ ಗೀತೆ ಇದು. ಎಸ್

ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆಯನ್ನ ಕೇಳೋಣ. ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ ಇದು 1977 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ತಾಯಿಯ ನುಡಿ ಚಿತ್ರದ ಒಂದು ಗೀತೆಯತ್ತ ಸಾಕ್ತಾ ಇದ್ದೀನಿ. ಇರಬೇಕು ಇರಬೇಕು ಎನ್ನುವಂತಹ ಒಂದು ಮಧುರವಾದಂತಹ ಗೀತೆ ಇದು. ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ, ಸತ್ಯಂ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅಂದರೆ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
5: ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ತಾಯಿಯ ಮಡಿಲಲ್ಲಿ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಅಲ್ಲೊಂದು ಲೋಕ ಉಂಟು, ಇಲ್ಲೊಂದು ದಾರಿಯುಂಟು ಎನ್ನುವಂತ ಒಂದು ಸುಮಧುರವಾದಂತಹ ಗೀತೆಯನ್ನ ಪಿ ಸುಶೀಲ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆಯನ್ನ ಇದೀಗ ಕೇಳೋಣ. ಸತ್ಯಂ ಅವರ ಒಂದು ಸಂಗೀತ ನಿರ್ದೇಶನ, ಇದು ಆರತಿ ಅಶೋಕ್ ಹಾಗೂ ಶಂಕರ್ ನಾಗ್ ಅವರ ಒಂದು ನಟನೆಯ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ. ಹಾಗೆ ಈ ಒಂದು ಚಿತ್ರ 1981 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಿಮಗಾಗಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ತೀರದ ಭಯಕ್ಕೆ ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಕಾಲದ ಕಾಲ್ಚೆಂಡಿನಂತೆ ಎನ್ನುವಂಥ ಒಂದು ಸುಮಧುರವಾದಂಥ ಗೀತೆಯನ್ನ ಇದೀಗ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ವಿಜಯ ನಾರಸಿಂಹ ಅವರ ಒಂದು ರಚನೆಯನ್ನ ಕೇಳೋಣ. ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ದುರ್ಗಾ ಪ್ರಸಾದ್ ಅವರ ಒಂದು ನಟನೆಯ ಚಿತ್ರ. ಇದು 1979ರಲ್ಲಿ ತೆರೆ ಕಂಡಿರುವಂತ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ ಇದೀಗ ನಿಮಗಾಗಿ ಕೇಳಿ ಆನಂದಿಸಿ. ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಗೌರಿ ಗಣೇಶ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಒಂದು ಊರಲ್ಲಿ ಎನ್ನುವಂತಹ ಒಂದು ಸುಮಧುರವಾದಂತಹ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅಂದರೆ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಮುಕ್ಕಣಕ್ಕ ಒಸಿ ತರಕಾರಿ ದಿನ್ಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹಂಗೆ ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನ ಲಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನೋ?
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
1: ಏನಾರು ಉಪಯೋಗಿಸಿದ್ರೆ
0: ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಹಿಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಉಷಾ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ನಿನ್ನಂತ ಶ್ರೀಮತಿಗೆ ಎನ್ನುವಂತಹ ಒಂದು ಸುಮಧುರವಾದಂತಹ ಗೀತೆಯನ್ನ ಕೆಜೆ ಯೇಸುದಾಸ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಉದಯ ಶಂಕರ್ ಬರೆದಿರುವಂತಹ ಒಂದು ಗೀತೆ, ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಮಧುರವಾದಂತಹ ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಭಾವಗೀತೆಯತ್ತ ಸಾಗೋಣ. ಆನಂದಮಯ ಈ ಜಗದ ಹೃದಯ ಎನ್ನುವಂತಹ ಒಂದು ಸುಂದರವಾದಂತಹ ಭಾವಗೀತೆಯನ್ನ ಶಿವಮೊಗ್ಗ ಸುಬಣ್ಣ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಕುವೆಂಪು ಬರೆದಿರುವಂತಹ ಒಂದು ಗೀತೆಯನ್ನ ಇದೀಗ ಕೇಳೋಣ. ಸಿ ಅಶ್ವಥ್ ಅವರ ಒಂದು ಸಂಗೀತ ನಿರ್ದೇಶನ ಈ ಒಂದು ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೈದಿ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ನಲ್ಲೆಯನ್ನ ಬೇಡ ನನ್ನ ನಲ್ಲ ಎನ್ನುವಂತಹ ಒಂದು ಸುಮಧುರವಾದಂತಹ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
2: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
4: ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ರೇಡಿಯೋ ಸ್ಟೇಷನ್ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಗಣೇಶ ಸುಬ್ರಹ್ಮಣ್ಯ ಚಿತ್ರದ ಒಂದು ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಓ ಕುಸುಮ ಬಾಲೆ ಎನ್ನುವಂತ ಒಂದು ಸುಮಧುರವಾದಂತ ಗೀತೆ. ಇದು ಅನಂತನಾಗ್ ಅವರ ಒಂದು ನಟನೆಯ ಚಿತ್ರ. ಇದು 1992 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕಲಿಯುಗ ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಎಂದೆಂದು ಹೀಗೆ ನಗಬೇಕು, ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಒಂದು ಮಧುರವಾದಂಥ ಕಂಠ ಸಿರಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆಯನ್ನ ಕೇಳೋಣ. ರಾಜೇಶ್ ಹಾಗೂ ಆರತಿ ಅವರ ಒಂದು ನಟನೆಯ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಶ್ರೋತೃಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಬಡವರ ಬಂಧು ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ನಿನ್ನ ಕಂಗಳ ಎನ್ನುವಂತ ಒಂದು ಗೀತೆ. ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಸಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆಯನ್ನ ಕೇಳೋಣ. ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ಡಾಕ್ಟರ್ ರಾಜ್ಕುಮಾರ್ ಸಂಪತ್ ಹಾಗೂ ಜಯಮಾಲ ಅವರ ಒಂದು ಜೋಡಿಯ ಚಿತ್ರ. ಇದು 1976 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಜಗ್ಗು ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಬೆಳ್ಳಿಯ ತಾರೆ ಹಾಸಿ ಎನ್ನುವಂತ ಗೀತೆಯನ್ನ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತ ಒಂದು ಗೀತೆಯನ್ನ ಕೇಳೋಣ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ, ಇದು ಅಂಬರೀಷ್ ಹಾಗೂ ಆರತಿ ಅವರ ಒಂದು ಜೋಡಿಯ ಚಿತ್ರ. ಇದು 1983 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ ಇದೀಗ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಕಲಿಯುಗದ ಕರ್ಣ ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಕಲಿಯುಗ ಕರ್ಣನೆ ಎನ್ನುವಂಥ ಒಂದು ಸುಮಧುರವಾದಂಥ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಗುರು ಹಾಗೂ ರವಿ ಅವರ ಒಂದು ಮಧುರವಾದಂಥ ಕಂಠ ಸಿರಿಯಲ್ಲಿ MN ವ್ಯಾಸರಾವ್ ಬರೆದಿರುವಂಥ ಒಂದು ಗೀತೆಯನ್ನು ಕೇಳೋಣ. ಗುರು ಅವರ ಒಂದು ಸಂಗೀತ ನಿರ್ದೇಶನ ಇದು 2005 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಜೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಮಿನಿಮಮ್ ಲೋ ಮಾಡಿ, ಮೀಡಿಯಂ ಡೋ ಮಾಡಿ, ಮ್ಯಾಕ್ಸಿಮಮ್ ಆಟಾಡಿ, ಔಟ್ ಮಾಡಿ ಸ್ಟೇಡಿಯಂ ಇಂದ ಔಟ್ ಆಗೋ ಪ್ಲೇಯರ್ ನಾನಲ್ಲ. ಕಮ್ಮಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ, ಜಾಸ್ತಿ ಹೇಳಿದ್ರೆ ನಿಮ್ಗೆ ಇಷ್ಟವೇ ಆಗಲ್ಲ. ಅಂತೂ ಸ್ಟಾರ್ ಆಗ್ಬಿಟ್ರೆ ಫ್ಯಾನ್ ಆಗ್ಬಿಟ್ನಲ್ಲ.
1: ಯೋ ಯೋ ಯೋ ಮ್ಯಾನ್ ಈಸ್ ಅ ಫ್ಯಾನ್, ಶೀಸ್ ಅ ಸ್ಟಾರ್, ಲೆಟ್ಸ್ ಚೆಕ್ ಔಟ್ ಡಿ ಡಿ ಡಿ ಡಿ ಡಿ ಡಿ ಬಿಟ್ಸ್, ಕಿಕ್ ಆನ್ ದಿ ಫ್ಲೋರ್.

0: ಏನಣ್ಣ ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂಗಾರೆ.
1: ಏನು ಏನ್ ವಿಷಯ ಅಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು,
1: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ,
2: ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ,
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ,
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ
1: ಹೇಳ್ತೀನಿ ತಡಿಕಂದ.
2: ಮಿಸ್ ಪಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
2: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

ನಮ್ದೊಂಥರ ಟಿಪಿಕಲ್ ಲವ್ ಸ್ಟೋರಿ. ಲವ್ವಲ್ಲಿ ಬಿದ್ದಾಗಿಂದ ದಿನ ದೀಪಾವಳಿ ಬಾಸ್, ಪಟಾಕಿ ಅವಳು ಹೊಡಿತಾಳೋ ನಾನು ಹೊಡಿತೀನೋ ಗೊತ್ತಿಲ್ಲ, ಆದರೆ ಸೌಂಡ್ ಅಂತೂ ದಿನ ಇದ್ದಿದ್ದೆ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡ್ ಹೋದ್ರೆ ಹಂಗೆ ಒಂದ್ ಬುಟ್ಟಿನ ಚೀಲನ ತಕೊಂಡೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತಾ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಜೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
6: Let's go. You already know.
7: Meri aashiqui
8: chahu main aana
6: 2013.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಋಷಿರ್ ದರ್ಶನಾತ್ ಎಂಬುದಾಗಿ ಹೇಳಿದರು ಪ್ರಾಜ್ಞರು. ಸತ್ಯವನ್ನು ದರ್ಶಿಸುವ ಯೋಗ್ಯತೆ ಋಷಿಗಳಿಗೆ ಮಾತ್ರ ಇದೆ ಅಂತ ಇದಕ್ಕೆ ಅರ್ಥ. ಈ ಕಣ್ಣಿಗೆ ಕಾಣುವಂತಹ ಯಾವತ್ತೂ ಅಶಾಶ್ವತವಾದಂತಹ ವಿಷಯದಲ್ಲಿ ಲಯಿಸದೇ ಇದ್ದಂತಹ ಮನಸ್ಥಿತಿ ಪರಬ್ರಹ್ಮ ತತ್ವದಲ್ಲಿ ಪ್ರತಿಷ್ಠಾಪಿತವಾದಾಗ ವಿಶ್ವದಲ್ಲಿ ಋಷಿಯ ಯೋಗ್ಯತೆ ಹೆಚ್ಚುತ್ತದೆ, ಋಷಿ ಜನ್ಮ ಸಾರ್ಥಕವಾಗ್ತದೆ. ಇದು ಜ್ಞಾನಿಗಳಂಬೋಣ. ನಾನು ಋಷಿಯಾದರೂ ಗೃಹಸ್ಥಾಶ್ರಮಿಯಾಗಿದ್ದೇನೆ. ಜಮದಗ್ನಿ ಗೃಹಸ್ಥಾಶ್ರಮಿಯಾದದ್ದು ತಪ್ಪು ಅಂತ ಯಾರೂ ಹೇಳುವುದಕ್ಕಿಲ್ಲ. ಆದರೆ ನನಗೆ ಈ ಹೊತ್ತಿಗೂ ಇದೊಂದು ಆಶ್ಚರ್ಯದ ಘಟನೆ ಅನ್ನಿಸ್ತಾ ಇದೆ. ನಮ್ಮ ತಂದೆಯವರಾದಂತಹ ರುಚಿಕ ಮಹರ್ಷಿಗಳು ವೃದ್ಧಾಪ್ಯದ ಕಾಲದಲ್ಲಿ ಯಾತ್ರೆಯನ್ನು ಬಯಸಿದ್ರಿಂದ ಅವರ ಜೊತೆ ದೇಶ ಸಂಚಾರಕ್ಕೆ ಹೊರಟವನು ನಾನು. ಆದರೆ ರೇಣುಕೆ ನನ್ನ ಪತ್ನಿಯಾಗಿ ಬರುವಂತಹ ಸಂದರ್ಭ ಹೇಗೆ ಘಟಿಸಿತು ನೆನಪು ಮಾಡುತ್ತೇನೆ. ಅವಳ ಸ್ವಯಂವರ ಏರ್ಪಟ್ಟಿತ್ತು. ಬ್ರಾಹ್ಮಣರು ಋಷಿಗಳು ಎಂಬ ಕಾರಣಕ್ಕಾಗಿ ಸ್ವಯಂವರ ಮಂಟಪದಲ್ಲಿ ನಮಗೂ ಸ್ಥಳ ಏರ್ಪಟ್ಟಿತ್ತು. ನಾವು ಆಕೆ ಮಾಲೆ ಹಾಕಬಹುದು ಅಂತ ಗ್ರಹಿಸಿದವರೇನಲ್ಲ. ನಮ್ಮಪ್ಪನಿಗೂ ರಾಜಕುಮಾರಿ ಸೊಸೆಯಾಗಿ ಬರ್ತಾಳೆ ಎಂಬ ಕಲ್ಪನೆಯೂ ಇರಲಿಲ್ಲ. ರೇಣುಕೆ ಅಷ್ಟೂ ಮಂದಿಗಳನ್ನು ಬಿಟ್ಟು ನನ್ನ ಕೊರಳಿಗೆ ಮಾಲೆ ಹಾಕಿ ಈ ಬ್ರಾಹ್ಮಣನ ಜೊತೆಯಲ್ಲಿ, ಈ ಋಷಿಯ ಜೊತೆಯಲ್ಲಿ ದಾಂಪತ್ಯ ಜೀವನ ನಡೆಸುವುದಕ್ಕೆ ಸಿದ್ಧಳಾಗಿ ಬಂದದ್ದು ಅಂತಂದರೆ ದೈವೀ ನಿರ್ಣಯವೇ ಇರಬೇಕು. ಒಂದು ದಿನವೂ ತನ್ನ ಅರಸುತನದ ಯೋಗ್ಯತೆ ಕುರಿತು ಅವಳು ಹಚ್ಚಿಕೊಂಡವಳಲ್ಲ, ಯೋಚಿಸಿದವಳಲ್ಲ. ಉಳಿದವರಿಗಿಂತ ಭಿನ್ನವಾದಂತಹ ವ್ಯಕ್ತಿತ್ವ ನನ್ನದು ಎಂಬ ತೀರ್ಮಾನದಿಂದ ನನ್ನ ಆಶ್ರಮದ ಬೆಳಕಾಗಿ ಬಂದು ನನ್ನ ಜೊತೆಯಲ್ಲಿ ದಾಂಪತ್ಯ ಜೀವನ ನಡೆಸಿದ್ದಾಳೆ. ದೀರ್ಘವಾದಂತಹ ದಾಂಪತ್ಯ ನಮ್ಮದು, ಸುಖಮಯವಾದಂತಹ ದಾಂಪತ್ಯ ನಮ್ಮದು. ಪತಿವ್ರತೆಯಾದಂತಹ ರೇಣುಕೆಯ ಸಹವಾಸ 5 ಗಂಡು ಮಕ್ಕಳನ್ನು ಪಡೆಯುವಂತಹ ಪುಣ್ಯವನ್ನು ನನಗೆ ಕೊಟ್ಟಿದೆ. ಅದರಲ್ಲೂ ಕೊನೆಯವನಾದಂತಹ ರಾಮ ನನ್ನ ವಂಶದ ಉತ್ತುಂಗವಾದಂತಹ ಯೋಗ್ಯತೆಯನ್ನು ವಿಶ್ವಕ್ಕೆ ಪ್ರಸಾರ ಮಾಡುವಂತಹ ಸಾಮರ್ಥ್ಯದಿಂದ ಕೂಡಿದವನು. ಇದು ಜ್ಞಾನಿಗಳ ಬ್ರಾಹ್ಮಣರ ಭವಿಷ್ಯದ್ವಾಣಿ. ಈ ಹೊತ್ತು ಉದಯ ಕಾಲದಲ್ಲಿ ನನ್ನ ಜೀವನ ನಡೆದು ಬಂದ ದಾರಿಯನ್ನು ಯೋಚಿಸ್ತಾ ಇರುವ ನಾನು ಪ್ರಕೃತದ ಕರ್ತವ್ಯದ ಕಡೆಗೆ ಸ್ವಲ್ಪ ಯೋಚನೆ ಮಾಡಬೇಕಾಗಿದೆ. ರೇಣುಕೆ ಆಗಲೇ ಎದ್ದಿದ್ದಾಳೆ, ನದಿಯ ಕಡೆಗಾಗಿ ನಡೆದಿದ್ದಾಳೆ. ಶುದ್ಧೋದಕವನ್ನು ಅವಳು ತರುವವರೆಗೆ ನನಗೇನು ಕೆಲಸವಿಲ್ಲ. ಅವಳ ದಾರಿಯನ್ನೇ ನೋಡ್ತಾ ಅವಳು ಬಂದ ಮೇಲೆ ಮತ್ತುಳಿದ ಉದ್ಯೋಗ, ಅದಕ್ಕಾಗಿ ಅವಳ ಪ್ರತೀಕ್ಷೆಯಲ್ಲಿರುತ್ತೇನೆ ನೋಡೋಣ.

0: ನಿತ್ಯ ಪದ್ಧತಿಯಂತೆ ಪತಿಯ ಸಾನ್ನಿಧ್ಯವನ್ನು ಬಿಟ್ಟು ಈ ನದಿ ತೀರಕ್ಕೆ ಬಂದಿದ್ದೇನೆ. ಸ್ನಾನವನ್ನು ಪೂರೈಸಿ ಶುದ್ಧೋದಕವನ್ನು ಕೊಂಡು ಹೋಗಿ ನನ್ನ ಸ್ವಾಮಿಯ ಪಾದವನ್ನು ತೊಳೆದು ಅಲ್ಲ ಅವರು ಮಾಡುವಂತಹ ಯಜ್ಞ ಯಾಗಾದಿಗಳ ಹೀಗೆ ಬೇಕಾದ ಸುವಸ್ತುಗಳನ್ನು ಒದಗಿಸಿಕೊಡುವಂತಹದ್ದು ಅದು ನನ್ನ ಕರ್ತವ್ಯ. ಹಾಗೆ ಸ್ನಾನವನ್ನು ಪೂರೈಸಿದೆ, ಶುದ್ಧೋದಕವನ್ನು ತೆಗೆದುಕೊಳ್ಳೋಣ ಅಂತ ಈ ನದಿಗೆ ಬಗ್ಗಿದರೆ ಆ ಅದೇನು ಕೇಳಿಸುತ್ತಿದೆ? ಗೊಂದಲ. ಆ ಕಡೆಯಲ್ಲಿ ಏನೋ ಸದ್ದು ನೋಡಿದರೆ ಆಹಾ, ಸುಂದರವಾದಂತಹ ದೃಶ್ಯ. ಹತ್ತಾರು ನೂರಾರು ಮಂದಿ ಸ್ತ್ರೀಯರ ಮಧ್ಯದಲ್ಲಿ ಒಬ್ಬ ಪುರುಷನಿದ್ದಾನೆ. ಆತನನ್ನು ನೋಡಿದರೆ ಸಾಮಾನ್ಯ ಮಾನವನಂತೆಯೇ ಕಾಣಿಸುವುದಿಲ್ಲ. ಏನು ವರ್ಚಸ್ಸು, ಏನು ತೇಜಸ್ಸು! ಸುತ್ತಮುತ್ತ ಬಳಸಿಕೊಂಡಿದ್ದಾರೆ ಸುಂದರಿಯರಾದಂತಹ ನಾರಿಯರು. ಅವರ ಕೈಗಳನ್ನು ಹಿಡಿದುಕೊಂಡು ಜಲಕ್ರೀಡೆಯಾಡುತ್ತಿದ್ದಾರೆ. ಆಹಾ, ಏನು ಸುಂದರವಾದ ದೃಶ್ಯವದು! ಅದನ್ನು ಕಾಣುತ್ತಿರುವಾಗ ನನಗೂ ಆಸೆಯಾಗ್ತಾ ಇದೆ. ನಾನು ಹೆಣ್ಣಲ್ಲವೇ, ಅರಗೋರಿಯಾಗಿದ್ದೇನೆ. ಒಬ್ಬ ಅರಗೂರನ ಕೈ ಹಿಡಿಯುತ್ತಿದ್ದರೆ ನಾನು ಕೂಡ ಈ ವಿಲಾಸದಲ್ಲಿ ಸುಖ ಪಡೆಯಬಹುದಿತ್ತು. ಅಂತಹ ಭಾಗ್ಯ ನನ್ನ ಪಾಲಿಗೆ ಬಂದಿಲ್ಲ. ಅಲ್ಲ, ಅದಕ್ಕಾಗಿ ದುಃಖವಲ್ಲ, ಮಹರ್ಷಿಗಳಿಗೆ ಪತ್ನಿಯಾಗಿದ್ದೇನೆ ಎಂಬುದು ನನ್ನ ಆನಂದಕ್ಕೆ ಕಾರಣವಾಗಿದೆ. ಅದೊಂದು ಪುಣ್ಯ ಯೋಗ ಅಂತ ಸಮಾಧಾನ ಮಾಡಿಕೊಂಡಿದ್ದೇನೆ. ಅವರೊಡನೆ ಮಾತ್ರ ಸರಸವಿಲ್ಲ, ಸಲ್ಲಾಪವಿಲ್ಲ. ಜಮದಗ್ನಿ ಮಹರ್ಷಿಗಳ ಕೋಪ ಇದು ಪ್ರಪಂಚದಲ್ಲಿ ಆದರ್ಶವಾಗಿದೆ. ಅವರ ಹೆಸರೆತ್ತುವುದಕ್ಕೆ, ಅವರ ಬಳಿಗೆ ಹೋಗುವುದಕ್ಕೆ ಯಾರಿಗೂ ಎದೆಗಾರಿಕೆ ಇಲ್ಲ. ಅಂತಹ ಮುನಿಸಿನ ಮುನಿ ಅವರಾಗಿದ್ದಾರೆ. ನಾನು ಕೂಡ ಸತಿಯಾಗಿದ್ದರೂ ಭಯಪಡ್ತಾ ಇದ್ದೇನೆ. ಅವರ ಬಳಿಯಲ್ಲಿ ಸರಸವೂ ಇಲ್ಲ, ವಿರಸವೂ ಇಲ್ಲ, ಸಲ್ಲಾಪವಿಲ್ಲ. ಇಂತಹ ಜಲಕ್ರೀಡೆ ಮೊದಲಾದಂತಹ ವಿಲಾಸ ಜೀವನಕ್ಕೆ ಅವಕಾಶವೇ ಇಲ್ಲ. ಬಿಡೋಣ. ನಾನು ಏನು ಮಾಡಿದೆ, ಏನನ್ನು ನೋಡಿದೆ, ಏನನ್ನು ಯೋಚಿಸಿದೆ? ಒಂದು ನಿಮಿಷ ನನ್ನ ಮನಸ್ಸಲ್ಲಿ ಏನೇನೋ ಆತುರಗಳು, ಆಕಾಂಕ್ಷೆಗಳು ಮೂಡಿದವಲ್ಲ, ನನ್ನ ಮನಸ್ಸು ಎತ್ತ ಹರಿಯಿತು. ಏನನ್ನೋ ಬಯಸಿತು. ಛೀ, ನೋಡಬಾರದು ಇತ್ತು ಆ ದೃಶ್ಯವನ್ನು. ಕಂಡುದೇ ತಪ್ಪಾಯಿತು. ಬಿಡೋಣ, ಸಾವಕಾಶ ಮಾಡುವುದಲ್ಲ. ನಾನು ಬಂದ ಕರ್ತವ್ಯವನ್ನೇ ಮರೆತನಲ್ಲ. ಆದಷ್ಟು ಬೇಗನೆ ಶುದ್ಧೋದಕವನ್ನು ಕೊಂಡೋಗಬೇಕಾದ ನನ್ನ ಕರ್ತವ್ಯ. ನಿರಿಗಿಳಿತೇನೆ. ಎಲ್ಲ ಸತಿಯರಂತೆ ಕೊಡದಿಂದ ನಾನು ನೀರನ್ನು ಕೊಂಡು ಹೋಗೋಳಲ್ಲ. ನನ್ನ ಪಾತಿವ್ರತ್ಯ ಪ್ರಭಾವದಿಂದ ಸೀರೆಯ ಸೆರಗಿಂದಲೇ ನೀರನ್ನು ಕೊಂಡು ಹೋಗುವಳು. ಹಾಗೆ ಇಂದು ನನ್ನ ಸೆರಗನ್ನು ಈ ನೀರಿಗಿಳಿಸಿದರೆ ನನ್ನ ಸೀರೆಯ ಸೆರಗಿನಲ್ಲಿ ಜಲವೇ ನಿಲ್ಲುವುದಿಲ್ಲವಲ್ಲ, ಸೋರುತ್ತಾ ಇದೆ. ಬಿಡೋಣ. ಮಳಲಿಂದಲಾದರೂ ಪಾತ್ರೆಯನ್ನು ರಚಿಸಿ ಅದರಲ್ಲಿ ನೀರನ್ನು ತುಂಬಿಕೊಳ್ಳೋಣ ಅಂತ ಪ್ರಯತ್ನಿಸಿದರೆ ಇಲ್ಲ, ನನ್ನ ಇಚ್ಛೆಯಂತೆ ಮಳಲು ಪಾತ್ರೆಯಾಗುವುದಿಲ್ಲ. ಯಾಕಾಯಿತು ಹೀಗೆ? ಏನಾಯಿತು? ಏನೋ ಆಗಿರಬೇಕಲ್ಲ. ಹೌದು, ನನ್ನ ಪಾತಿವ್ರತ್ಯ ಕೆಟ್ಟಿರಬಹುದೇ? ನನ್ನ ಚಿತ್ತ ಚಾಂಚಲ್ಯದಿಂದ ಈಗ ಅನರ್ಥವಾಗಿರಬಹುದೇ? ಆಗಿರಲೇಬೇಕು. ಏನೇ ಆಗಲಿ, ಇನ್ನು ಒಂದು ನಿಮಿಷವಾದರೂ ನಾನು ಕಾಲಹರಣ ಮಾಡುವುದು ಉಚಿತವಲ್ಲ. ಆದಷ್ಟು ಬೇಗನೆ ನನ್ನ ಸ್ವಾಮಿಯ ಸನ್ನಿಧಿಯನ್ನು ಸೇರಿಕೊಳ್ತೇನೆ, ತಪ್ಪನಾದರೂ ಒಪ್ಪಿಕೊಳ್ತೇನೆ. ನೋಡೋಣ.
1: ಪರಿಗಿಸಿದಲಾಚಾರ ದೃಷ್ಟಿಯೋಳ್ ಅರರೆ ಏನಚ್ಚರಿಯಿದಿರುದಲೇ ಹರಣದರ ಗುಡುಗುಡಿಸುತ್ತಂತನು ಅರಸಿ ರೇಣುಕೆಗೆ
2: ಯಾಕೆ ಹೀಗಾಯ್ತು? ರೇಣುಕೆಯನ್ನು ಕಾಯುತ್ತಾ ಇದ್ದೆ. ಈಗ ಬರಬಹುದು, ಇನ್ನೊಂದು ನಿಮಿಷದಲ್ಲಿ ಬರಬಹುದು ಎಂಬುದು ನನ್ನ ಯೋಚನೆ ಆಗಿತ್ತು. ಅವಳಿನ್ನೂ ಬಂದಿಲ್ಲ, ಯಾವತ್ತೂ ತಡ ಮಾಡಿದವಳಲ್ಲ. ನನ್ನ ನಿತ್ಯವಿಧಿಗೆ ಆತಂಕ ಉಂಟು ಮಾಡುವುದಕ್ಕೆ ಅವಳು ಮನಸ್ಸು ಮಾಡಿದವಳಲ್ಲ. ಈ ಹೊತ್ತು ಹೀಗೆ ಯಾಕಾಯಿತು, ಯಾಕಾಯಿತು ಅಂತ ನಾನು ಯಾಕೆ ವಿಚಾರ ಮಾಡುತ್ತಾ ಕಾಲ ಕಳೆಯಬೇಕು? ಜ್ಞಾನದೃಷ್ಟಿಯಿಂದ ನೋಡಿ ಸತ್ಯವನ್ನು ತಿಳಿಯುವುದಕ್ಕೆ ಸಾಧ್ಯ. ನೋಡ್ತೀನಿ, ತಿಳಿಯುತ್ತೇನೆ. ಏನು ಏನು? ನನ್ನವಳು ಕಳಂಕಿತಳಾದಳೆ, ಪತಿತೆಯಾದಳೆ. ನನ್ನ ಹೆಂಡತಿ ಶುದ್ಧ ಪತಿವ್ರತೆ ಅಂತ ತಿಳಿದದ್ದು ಸುಳ್ಳಾಗಿ ಹೋಯಿತೆ. ಬರ್ತಿದ್ದಾಳಲ್ಲ, ಬರಲಿ ಬರಲಿ, ವಿಚಾರಿಸಿಕೊಳ್ತೇನೆ.
0: ಸ್ವಾಮಿಯೇ ಪಾದಗಳಲ್ಲಿ ಪಡಬಟ್ಟಿದ್ದೆ.
2: ಚೀ, ಕಳಗ.

0: ಪ್ರಾಣೇಶ್ವರ.
1: ಏನು ಪ್ರಾಣೇಶ್ವರನಿಗೆ?
0: ನಾನು ಅಪರಾಧ ಮಾಡಿದ್ದೇನೆ ಎಂಬುದನ್ನು ತಿಳಿದೆ ಅವಸರವಾಗಿ ಸನ್ನಿಧಿಗೆ ಓಡೋಡುತ್ತಾ ಬಂದಿದ್ದೇನೆ. ಈವರೆಗೆ ನಾನು ಇಂತಹ ತಪ್ಪನ್ನು ಮಾಡಿದವಳೆಲ್ಲ ಕಾಯೇನ ವಾಚ ಮನಸ ತ್ರಿಕರಣ ಶುದ್ಧವಾಗಿ ನಿಮ್ಮನ್ನು ನನ್ನ ಪಾಲಿನ ಆರಾಧ್ಯ ದೇವತೆ ಅಂತ ನಾನು ಪೂಜಿಸಿದವಳು.
1: ಓಹೋ
0: ಸ್ವಾಮಿಯೇ, ಹಿಂದೇನೋ ನನ್ನ ಮನಸ್ಸು ಚಾಂಚಲ್ಯಕ್ಕೀಡಾಯಿತು. ಹೌದು, ಒಂದು ನಿಮಿಷ ನನ್ನ ಮನಸ್ಸು ಕೆಟ್ಟದು. ಹೌದು, ಸುಂದರವಾದಂತಹ ದೃಶ್ಯವನ್ನು ನೋಡಿದೆ, ಅದರಿಂದ ಆಕರ್ಷಿತಳಾದೆ. ಇದರಲ್ಲಿ ನಾನು ವಂಚಿಸುವುದಿಲ್ಲ, ಸತ್ಯವನ್ನೇ ಹೇಳುತ್ತಾ ಇದ್ದೇನೆ ಸ್ವಾಮಿಯೇ.
1: ಏನು
0: ಮನಸ್ಸು ಬುದ್ಧಿ ಇದು ಎರಡರಲ್ಲಿ ಮನಸ್ಸು ಚಂಚಲವಾದ್ದಲ್ಲವೇ, ಅದರಲ್ಲಿಯೂ ಹೆಣ್ಣು ನಾನು. ನನ್ನ ಸ್ತ್ರೀತ್ವದಂತೆ ಆ ಮನಸ್ಸು ಚಾಂಚಲ್ಯ ಹೊಂದಿತು. ಅಷ್ಟು ಹೊರತು ಅದೋ ನನ್ನ ದೇಹ ಕೆಟ್ಟಿಲ್ಲ, ಅಂತಹ ಅಪವಿತ್ರತೆ ಉಂಟಾಗಲಿಲ್ಲ. ಆದ್ದರಿಂದ ನನ್ನ ಕ್ಷಮಿಸಿ, ಇದು ಪ್ರಮಾದ.
1: ಪ್ರಮಾದ ಕ್ಷಮೆ ಕೆಟ್ಟಿಲ್ಲ,

0: ಅಪರಾಧವನ್ನು ಮಾಡಿ ಅದನ್ನು ಲಘುವಾಗಿ ಪರಿಗಣಿಸಬೇಕು ಎಂಬ ಮಾತನ್ನಾಡಿದ್ರೆ ನಾನು ಕೇಳುವವನಲ್ಲ, ನಾನು ಕೇಳುವವನಲ್ಲ. ಶಾಸ್ತ್ರ ತಿಳಿದವಳು ನೀನು, ಲೋಕವನ್ನು ತಿಳಿದವಳು ನೀನು. ದೇಹದಿಂದ ನೀನು ಕೆಟ್ಟಿಲ್ಲದೇ ಇರಬಹುದು, ಮನಸ್ಸಿನಿಂದ ಕೆಟ್ಟದ್ದಂತೂ ಹೌದಲ್ಲ.
1: ಸತ್ಯ
0: ಮನಪೂತಂ ಸಮಾಚರೇತ್. ಮಾನಸಿಕವಾದಂತಹ ಶುದ್ಧತೆ ಏನಿದೆಯೋ ಅದರಿಂದ ಆಚಾರ ಕ್ರಮ ರೂಪಿತವಾದಾಗ ವ್ಯಕ್ತಿಗೆ ಯೋಗ್ಯತೆ ಸಿದ್ಧವಾಗ್ತದೆ. ಬಂಧನಕ್ಕೂ ಮೋಕ್ಷಕ್ಕೂ ಮನಸ್ಸು ಕಾರಣ ಅಂತ ಶಾಸ್ತ್ರ ಹೇಳಿದ್ದು. ಅದಕ್ಕೆ ಮನಸ್ಸಿನಲ್ಲಿ ನೀನು ಇನ್ನೊಬ್ಬನನ್ನು ಯೋಚಿಸಿದ್ರೆ, ಮತ್ತೊಬ್ಬನ ಜೊತೆಯಲ್ಲಿ ಕ್ಷಣ ಕಾಲವಾದರೂ ರಮಿಸಬೇಕು ಎಂಬ ಭಾವಕ್ಕೆ ಪಕ್ಕಾದ್ರೆ ನಿನ್ನ ಪಾತಿವೃತ್ಯ ಎಲ್ಲಿ ಉಳಿಯಿತು ಹೇಳು. ಗಂಧರ್ವರ ಕ್ರೀಡೆಯನ್ನು ಕಂಡು ಗಡ್ಡದವನ ಜೊತೆಯಲ್ಲಿ ಸಂಸಾರವನ್ನು ಮಾಡಿ ದಡ್ಡಳಾದೆ ಅಂತ ನೀನು ಯೋಚಿಸಿದ್ರೆ ನೀನು ಪತಿವೃತ್ತಿಯಾಗಿ ಹಾಗೆ ಉಳಿಯುತ್ತಿ. ಇದು ನನ್ನ ಮಾತಲ್ಲ, ನೀನು ತರುತ್ತಾ ಇದ್ದಂತ ನಿನಗೆ ನಿನ್ನ ಪತಿವ್ರತ ಶಕ್ತಿಯಿಂದ ಶುದ್ಧೋದಕವನ್ನು ಸೆರಗಿನಲ್ಲೋ ಮರಳಿನ ಲಿಂಗದಲ್ಲೋ ತರುವುದಕ್ಕೆ ಸಾಧ್ಯವಾದ್ರೆ ಈ ಹೊತ್ತು ಆಗಲಿಲ್ಲ ಅಂತಂದ್ರೆ ನೀನು ಕೆಟ್ಟಿದ್ದಿ ಅನ್ನುವುದಕ್ಕೆ ಪ್ರತ್ಯಕ್ಷ ಪ್ರಮಾಣ ಸಿದ್ಧವಾಯಿತು. ನಾನು ಹೇಳ್ತೀನಿ, ಬ್ರಾಹ್ಮಣನಾದ ಋಷಿಯಾದ ಜಮದಗ್ನಿಯ ಹೆಂಡತಿ ಮಾರುವಸ್ತ್ರಕ್ಕೆ ದುರ್ಬಲಳಾಗ್ತಾಳೆ, ಮನೋ ದೌರ್ಬಲ್ಯಕ್ಕೊಳಗಾಗಿ ಪತಿತಳಾಗ್ತಾಳೆ ಅಂತಂದ್ರೆ ಇನ್ನೇನು ಉಳಿಯಿತು ಈ ಪ್ರಪಂಚದಲ್ಲಿ? ನನ್ನ ಯೋಗ್ಯತೆ ಹೇಳು, ನನ್ನ ಹೆಂಡತಿ ಹೇಗಾಗಬೇಕೇನೆ
1: ಸ್ವಾಮಿ? ಏನು ಮಾಡಲಿ?

0: ಏನು ಹೃದಯೇಶ್ವರನಿಗೆ?
1: ನದಿಯಲ್ಲಿ ನೂರಾರು ಮಂದಿ ಸ್ತ್ರೀಯರನ್ನು ಕೂಡಿಕೊಂಡು ಒಬ್ಬ ಪುರುಷ ಜಲಕ್ರೀಡೆ ಆಡುತ್ತಿದ್ದ. ಅವನನ್ನು ಕಂಡರೆ ಅವನು ನಿಜವಾಗಿಯೂ ಗಂಧರ್ವನಿ ಇದ್ದಿರಬೇಕು. ಹತ್ತಾರು ಹೆಣ್ಣಾನೆಗಳ ಮಧ್ಯದಲ್ಲಿ ಸಲಗವೊಂದು ಮೆರೆಯುತ್ತಿದ್ದರೆ ಅದು ಹೇಗೆ ಸುಂದರವಾಗಿ ಕಂಡಿತೋ ಹಾಗೆ ನನ್ನ ಕಂಡಿಗೆ ಆ ದೃಶ್ಯ ತೋರಿತು. ಆದ್ದರಿಂದ ದೃಶ್ಯವನ್ನೇ ಕಾಣುತ್ತ ಒಂದು ನಿಮಿಷ ನಾನು ಕಾಲಹರಣ ಮಾಡಿದ್ದು ಹೌದು, ಆಕರ್ಷಿತಳಾದ್ದು ಹೌದು, ಆದರೆ ಕಾಮುಕತನದಿಂದಲ್ಲ. ಮತ್ತೆ ನನ್ನ ಬುದ್ಧಿ ನನಗೆ ಎಚ್ಚರಿಕೆಯನ್ನು ಕೊಟ್ಟಿತು, ಹಾಗೆ ನನಗೆ ವಿವೇಕ ತಿಳಿಯಿತು. ಆದ್ದರಿಂದ ನನ್ನ ತಪ್ಪಾಯಿತೆಂದು ನನ್ನ ತಪ್ಪನ್ನು ಒಪ್ಪಿಕೊಳ್ಳುವುದಕ್ಕಾಗಿ ತಮ್ಮ ಸನ್ನಿಧಿಗೆ ನಾನು ಓಡೋಡಿ ಬಂದವಳು. ಸ್ವಾಮಿ, ನಾನು ಕಾಮುಕಳಾಗುವುದಕ್ಕೆ ಎಳೆ ಪ್ರಾಯದ ಹುಡುಗಿಯಲ್ಲ, ಯೌವನದ ಸೊಕ್ಕು ನನ್ನಲ್ಲಿಲ್ಲ, ನನ್ನ ಯೌವನ ಜಾರಿದೆ. ಅಲ್ಲ, ಐದು ಮಂದಿ ಮಕ್ಕಳನ್ನು ಹೆತ್ತಂತಹ ತಾಯಿ ನಾನು, ಅದರಲ್ಲಿಯೂ ಕಿರಿಯವರಾದಂತಹ ರಾಮ ಅವನು ಸಾಕ್ಷಾತ್ ಅವತಾರ ಪುರುಷ, ಶ್ರೀಮನ್ನಾರಾಯಣನೇ ನನ್ನ ಹೊಟ್ಟೆಯಲ್ಲಿ ಮಗನಾಗಿ ಹುಟ್ಟಿದ್ದಾನೆ ಅಂತ ಜ್ಞಾನಿಗಳು ಮೊದಲೇ ನಿರ್ಣಯಿಸಿದ್ದಾರೆ. ಅವನ ಜಾತಕವನ್ನು ನೋಡಿ ನಾವು ಹಾಗೆ ತಿಳಿದುಕೊಂಡಿದ್ದೇವೆ. ಅಂತಹ ರಾವಣನು ಹೆತ್ತ ಹೊಟ್ಟೆ ನನ್ನದು. ಇಂತಹ ಪವಿತ್ರವಾದ ಗರ್ಭ ನನ್ನದಾಗಿರುವಾಗ, ಇಂತಹ ಪವಿತ್ರವಾದ ದೇಹ ನನ್ನದಾಗಿರುವಾಗ ಈ ದೇಹ ಅಪವಿತ್ರವಾಗುವುದಕ್ಕುಂಟೆ? ಇದರಲ್ಲಿ ಅಂತಹ ಕಾಮಭಾವನೆ ಮೂಡೀತೆ? ನಾನು ಪತಿತಳ ಆದೇನೆ ಹೇಳಿ.
0: ರೇಣುಕಾ
1: ಸ್ವಾಮಿ,
0: ನಿನ್ನ ವಿವರಣೆಯಿಂದ ನನಗೆ ಸಮಾಧಾನವಾಗುವುದಿಲ್ಲ. ನೀನು ಪತಿತಳು ಅನ್ನುವುದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಒದಗಿರುವಾಗ ನೀನಿಲ್ಲ ಅಂದ್ರೆ ನಾನು ನಂಬುತ್ತೇನೆ ಏನೇ? ಸಾವಿರ ಆನೆಗಳ ಮಧ್ಯದಲ್ಲಿ ಗಂಡಾನೆ ವಿಹಾರವನ್ನು ಕಂಡಂತಾಯಿತು ನಿನಗೆ. ಆ ಸಾವಿರ ಆನೆ ಹೆಣ್ಣಾನೆಗಳು, ಮಧ್ಯದಲ್ಲೊಂದು ಗಂಡಾನೆ, ಆ ಹೆಣ್ಣಾನೆಗಳ ಕೂಟದಲ್ಲಿ ನಾನು ಒಂದು ಹೆಣ್ಣಾನೆ ಆಗ್ಬೇಕಾಗಿತ್ತು ಅಂತ ನಿನ್ನ ಮನಸ್ಸಿಗೆ ತೋರಿತೋ ಇಲ್ವೋ? ಇದಕ್ಕೆ ಮಾನಸಿಕ ವ್ಯಭಿಚಾರ ಅಂತ ಹೆಸರು. ನಿನ್ನಂತ ಅಪವಿತ್ರಳ ಅಂತ ಪತ್ನಿಯ ಜೊತೆಯಲ್ಲಿ ನನ್ನ ದಾಂಪತ್ಯ ಜೀವನ ನಡೆಯುವುದಕ್ಕೆ ಸಾಧ್ಯ ಇಲ್ಲ. ನಾನು ಹೇಳ್ತೇನೆ, ತೊಲಗು.

0: ಇನ್ನು ಮುಂದೆ ಈ ಸ್ಥಳ ನನ್ನದು, ಈ ಆಶ್ರಮ ನನ್ನದು, ನನ್ನ ಭಾಗವನ್ನು ಪಡೆದು ನನ್ನ ಅರ್ಧಾಂಗಿಯಾಗಿ ನನ್ನ ಮನೆಯ ಬೆಳಕಾಗಿ ನೀನು ಉಳಿತಾ ಇದ್ದಂತಹ ಬೆಳೆಯುತ್ತಾ ಇದ್ದಂತಹ ನಗನಗುತ್ತಾ ಇದ್ದಂತಹ ಕಾಲ ನನ್ನ ಪಾಲಿಗೆ ಅಷ್ಟಂಗತವಾಯಿತು. ನಾನು ನಿನಗೆ ಹೇಳುವುದು ಕೊನೆಯ ಮಾತು, ನನ್ನೆದುರು ನಿಲ್ಬೇಡ, ನಿನ್ನ ಮುಖ ನೋಡುವುದಕ್ಕೆ ನನಗಿಷ್ಟ ಇಲ್ಲ, ನನ್ನಲ್ಲಿ ಕ್ರೋಧ ಉಂಟು ಮಾಡಬೇಡ, ಒಳ್ಳೆಯ ಮಾತಿನಲ್ಲಿ ಹೇಳ್ತೇನೆ, ಈ ಪವಿತ್ರ ಪರಿಸರವನ್ನು ಬಿಟ್ಟು ತೊಲಗು. ಐದು ಮಕ್ಕಳ ತಾಯಿ ನನ್ನಲ್ಲಿ ವಿಕಾರವೇ ಅಂತ ಕೇಳಿದೆಯಲ್ಲ ನೀನು, ನಾನು ಅದನ್ನೇ ಕೇಳ್ತೇನೆ. ಐದು ಮಕ್ಕಳ ತಾಯಿಯಾದ ಮೇಲೆ ನಿನಗೆ ಈ ಬುದ್ಧಿ ಬಂತಲ್ಲ, ನಿನ್ನಂತ ಹೆಣ್ಣನ್ನು ಮನೆಯಲ್ಲಿಟ್ಟುಕೊಳ್ಬಹುದೇ? ನಿನಗೆ ಗಂಡನಾದದ್ದಕ್ಕಾಗಿ ನಾನು ನಾಚಿಕೆಯಿಂದ ತಲೆ ತಗ್ಗಿಸುವ ಸ್ಥಿತಿಯಾಗಿ ಹೋಯಿತು.
1: ನಾನು ಸಾವಿದಾದರೂ ನಿಮ್ಮ ಸನ್ನಿಧಿಯಲ್ಲೇ ಸಾಯ್ತೇನೆ,
0: ಸಾವು
1: ನಿಮ್ಮಿಂದಲೇ ಸಾವನ್ನಪ್ಪಿಕೊಳ್ಳ,
0: ಸಾವು ನಿನ್ನನ್ನು ಶಪಿಸಿಕೊಳ್ಳಬಹುದು, ಕಡಿದುಕೊಳ್ಳಬಹುದು, ಆದ್ರೆ ನಿನ್ನ ಅಪವಿತ್ರ ದೇಹವನ್ನು ನನ್ನ ತಪಶಕ್ತಿಯನ್ನು ವ್ಯಯ ಮಾಡುವುದರ ಮೂಲಕವಾಗಿ ಇಲ್ಲವಾಗಿಸುವುದಕ್ಕೆ ನನಗೆ ಇಷ್ಟ ಇಲ್ಲ. ನಿನ್ನ ತಪ್ಪಿಗೆ ಶಿಕ್ಷೆ ನಾನು ವಿಧಿಸಲಿಕ್ಕೆ ಬೇಕು, ನಿನ್ನನ್ನು ಕಡಿಯುವುದಕ್ಕೆ ನನ್ನ ಕೈಯನ್ನು ಆಯುಧವನ್ನು ನಾನು ಉಪಯೋಗ ಮಾಡುವ ಹಾಗಿಲ್ಲ. ಹಾಗಂತ ನೀನು ಉಳಿಯಬಾರದು, ಹೋಗು ಅಂದ್ರೆ ಹೋಗುವುದಿಲ್ಲ, ನನ್ನ ಕಣ್ಣೆದುರಿಂದ ಮರೆಯಾಗುವುದಿಲ್ಲ, ನಿನ್ನನ್ನು ಕಡಿದುಕೊಳ್ಳುವುದಕ್ಕೆ ವ್ಯವಸ್ಥೆ ಬೇರೆ ಮಾಡ್ತೀನಿ. ಯಾವ ಮಕ್ಕಳಿಗೆ ನೀನು ಜನ್ಮ ಕೊಟ್ಟೆಯೋ ಆ ಮಕ್ಕಳು ನಿನ್ನನ್ನು ಶತ್ರು ಅಂತ ತಿಳಿದಾಗ ಮಾತ್ರ ನಿನ್ನ ವ್ಯಕ್ತಿತ್ವ ದೂಷಿತ ಅನ್ನುವುದು ನಿನ್ನ ಮನಸ್ಸಿನಲ್ಲಿ ನೆಟ್ಟಿತು. ಅದಕ್ಕಾಗಿ ಒಬ್ಬೊಬ್ಬ ಮಗನನ್ನು ಕರೆದು ಹೇಳ್ತೇನೆ, ನನ್ನ ಮಾತನ್ನು ಯಾರು ಕೇಳ್ತಾರೋ ಅದು ಒಂದು ತೀರ್ಮಾನ ಆಗಿ ಹೋಗಲಿ. ಮಗನೇ ವಸು ಬಾ, ಕಡಿ ಇವಳ ತಲೆ. ತಾಯಿಯ ತಲೆ ಕಡಿ ಅಂದ್ರೆ ಅವನು ಹೋದದ್ದು ಮಾತ್ರ ಅಲ್ಲ, ಅವನ ಜೊತೆಯಲ್ಲಿ ಉಳಿದವರು ನೆಗೆದು ಬಿದ್ದು ಹೋದರು. ಸತೇ ಹೋಗಿ ಅಂತ ಶಾಪ ಕೊಟ್ಟು ಮುಗಿಸಿದೆ. ಮಗನೇ, ಆ ಮಗನಿಗೆ ಈ ತಾಯಿ, ಆ ಮಕ್ಕಳೆಲ್ಲ ಅಷ್ಟೇ, ನೀನು ಅಷ್ಟೇ. ಬಿಡೋದಿಲ್ಲ, ನಿನ್ನನ್ನು ಬಿಡೋದಿಲ್ಲ, ಬಿಡಲಾರೆ. ಈಗ ಯಾರನ್ನು ಸ್ಮರಿತೇನೆ ಗೊತ್ತಾ?
2: ಅರುಳ್ಪೇರು ರಾಮನೋರ್ ಬಗೆ ಬರದಳಿರುತ್ತ ರಜತ ಶೈಲದುಳಿರುವ ಪುತ್ರನ ಕ್ರೂರ ರವದಲ್ಲಿ ಕರೆದರಂದು
0: ನಾಲ್ಕು ಮಕ್ಕಳು ನಿಷ್ಪ್ರಯೋಜಕರಾದರು. ಋಣಪುತ್ರರ ಹೊರತು ಕರ್ಮಕ್ಕೊದಗುವವರಲ್ಲ, ಕಾರ್ಯಕ್ಕೊದಗುವವರಲ್ಲ. ಅದಕ್ಕೆ ಶಪಿಸಿ ಅವರ ಕಥೆ ಮುಗಿಸಿದ್ದೇನೆ. ನನಗೊಬ್ಬನ ಬಗ್ಗೆ ಭರವಸೆ ಇದೆ, ಅವನ ವ್ಯಕ್ತಿತ್ವದ ಬಗ್ಗೆ ಕಲ್ಪನೆ ಇದೆ. ಅವನೇ ನನ್ನ ಐದನೇ ಮಗ ರಾಮ. ಗಣಪತಿಯಲ್ಲಿ ಅಧ್ಯಯನವನ್ನು ಮಾಡಿ ಪರಶುವಿದ್ಯೆಯಲ್ಲಿ ಪ್ರವೀಣನಾಗಿ ಬರ್ತೇನಪ್ಪ ಅಂತ ಆಶೀರ್ವಾದ ಪಡೆದು ಹೋಗಿದ್ದಾನೆ. ಕೈಲಾಸವನ್ನು ಸೇರಿದಂತಹ ಮಗ ಸ್ಮರಣ ಮಾತ್ರದಿಂದ ಇಲ್ಲಿ ಬರುವುದಕ್ಕೆ ಸಾಧ್ಯ. ಆ ಯೋಗ್ಯತೆ ಅವನಿಗೂ ಉಂಟು, ಕರೆಸಿಕೊಳ್ಳುವಂತಹ ಆತ್ಮಶಕ್ತಿ ನನಗೂ ಉಂಟು. ಅದಕ್ಕಾಗಿ ಎತ್ತರದ ಸ್ಥಳವನ್ನು ಏರಿ ನಿಂತು ದೀರ್ಘ ಸ್ವರದಲ್ಲಿ ರಾಮನನ್ನು ಕೂಗಿ ಕರೆಯುತ್ತೇನೆ, ನೋಡೋಣ. ಮಗನೇ ರಾಮ,
3: ಅಪ್ಪ
2: ಜನಕರೇ ಬಿಡು ಬಿಡು.

0: ಶಾಂತಮೂರ್ತಿ ಆಗಿರುವಂತಹ ನೀವು ಇನ್ನು ಕ್ರೋಧದಿಂದ ಕುಣಿದಾಡ್ತಾ ಇದ್ದೀರಿ. ಒಂದೆಡೆಯಲ್ಲಿ ತಾಯಿ ಕಣ್ಣೀರು ಸುರಿಸ್ತಾ ಇದ್ದಾರೆ, ಮತ್ತೊಂದೆಡೆಯಲ್ಲಿ ನನ್ನ ಅಣ್ಣಂದಿರು ಮಡಿದು ಬಿದ್ದಿದ್ದಾರೆ. ಅಪ್ಪ,
1: ಏನೋ
0: ಈ ರೀತಿ ಆಗುವುದಕ್ಕೆ ಕಾರಣವೇನೆಂಬುದಾಗಿ ನಾನು ತಿಳಿದಿಲ್ಲ. ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ. ಸಂತೋಷದಿಂದ ನೀವು ಹೇಳಿದ್ರೆ ನಡೆಸಿಕೊಡೋದಕ್ಕೆ ಸಿದ್ಧನಾಗಿದ್ದೇನೆ ನಾನು.
1: ರಮಾ, ನನ್ನ ತನುಭವನೇನು?

0: దీక్ష చేతి అని మనుమత రిపుసగను.
1: ನಿನ್ನಣ್ಣಂದ್ರು ಆಳಿದು ಬಿದ್ದಿದ್ದಾರೆ.
2: ಹೌದು,
1: ನನಗೆ ವಿಧೇಯರಾಗಿ ನಡೆಯುತ್ತಿದ್ರೆ ಅಗತ್ಯವರಿಗೆ ಬರುತ್ತಿರಲಿಲ್ಲ. ಈಗ ನೀನು ಬಂದು ಕೇಳ್ತಾ ಇದ್ದಿ, ಏನು ಯಾಕೆ ಎತ್ತ ಎಂಬುದಾಗಿ.
2: ಹೌದಪ್ಪ,
1: ನನ್ನ ಮನಸ್ಸಿನಲ್ಲಿ ಒಂದು ಅನುಭವ ಆಗಿದೆ.
2: ಏನು?
1: ಆ ಅನುಭವದ ಆಧಾರದಿಂದ ಹೇಳ್ತೇನೆ. ನಾನು ಏನು ನಡೆಯಿದೆಯೋ, ಏನು ನಡೆಯಬೇಕಾಗಿದೆಯೋ ಅದನ್ನು ಹೇಳಬೇಕಾದ್ರೆ ನನ್ನ ಮಾತನ್ನು ನಡೆಸಿಕೊಡುವುದಾಗಿ ಕೈ ತಟ್ಟಿ ಭಾಷೆ ಕೊಡು.
2: ಅಪ್ಪ, ನನ್ನಲ್ಲಿ ಅನುಮಾನವೇ ತಂದೆ. ಅಪ್ಪ, ನಿಮ್ಮ ಮಾತನ್ನು ನಡೆಸೋದಕ್ಕೆ ಬೇಕಾಗಿ ಮುಂದೆ ಹೋಗ್ತಿರುವಂತಹ ಸಮಯದಲ್ಲಿ ಇಂದ್ರಾದಿ ದೇವತೆಗಳು ಬಂದು ತಡೆದ್ರೆ ಅವರನ್ನು ಎದುರಿಸಿ ನಿಮ್ಮ ಮಾತನ್ನು ನಡೆಸಿಕೊಟ್ಟೆನು. ಬ್ರಹ್ಮದೇವರೇ ಎದುರಾಗಿ ಬಂದ್ರೆ ಅವರನ್ನು ಲೆಕ್ಕಕ್ಕೆ ತಾರದೆ ನಿಮ್ಮ ಮಾತನ್ನು ನಡೆಸಿಕೊಡ್ತೇನೆ. ಏನಾಗಬೇಕಪ್ಪ, ನೀವು ಭಾಷೆ ಕೊಟ್ಟಿದ್ದೇನೆ.
1: ಶಾಬಾಸ್ ಮಗನೇ, ಶಾಬಾಸ್. ಇನ್ನು ನನಗೆ ಯಾವ ಸಂಕೋಚವೂ ಇಲ್ಲ, ಯಾವ ಭಯವೂ ಇಲ್ಲ. ಕೇಳ್ತೀಯನೋ ನನ್ನ ಆಜ್ಞೆಯನ್ನು? ಕೇಳ್ತೀಯನೋ? ನಿನ್ನ ಕೈಯಲ್ಲಿ ಕ್ರೂರವಾದಂತಹ ಕೊಡಲಿ ಇದೆಯಲ್ಲ.
2: ಹೌದಪ್ಪ.
1: ಯೋ, ಈ ನತದೃಷ್ಟ ಹೆಣ್ಣು, ಈ ನನ್ನ ಹೆಂಡತಿ ಅನಿಸಿಕೊಂಡಿದ್ದಂತಹ ರೇಣುಕೆ, ಇವಳ ಕತ್ತನ್ನು ಒಂದೇ ಏಟಿಗೆ ಕತ್ತರಿಸು.
2: ಏನಪ್ಪ, ತಾಯಿಯ ತಲೆ ಕಡಿಬೇಕೆ? ತಾಯಿಯ ತಲೆ ಕಡಿಬೇಕೆ? ತಾಯಿಯ ತಲೆ ಕಡಿಬೇಕೆ?

0: ನಿಮ್ಮ ಮಾತನ್ನು ನಡೆಸಿದೆ.
1: ಶಹಬಾಸ್ ಮಗನೇ ಶಹಬಾಸ್, ಆ ಮಕ್ಕಳು ಮಕ್ಕಳಲ್ಲ, ಮಕ್ಕಳಿರಬೇಕು ನಿನ್ನಂಥವರು. ನೀನೊಬ್ಬ ಸಾಕು ನನ್ನ ಕುಲಕ್ಕೆ ರತ್ನ. ಕಂದ, ಹಿಂದೆ ಮುಂದೆ ನೋಡದೆ ಯಾವ ವಿಚಾರವನ್ನು ಮಾಡದೆ ಅಪ್ಪನ ಅಪ್ಪಣೆ ಎಂಬ ಒಂದೇ ಒಂದು ವಾಕ್ಯವನ್ನು ಆಧರಿಸಿಕೊಂಡು ಮಾತೆಯ ತಲೆಯನ್ನು ಕಡಿದು ನನ್ನ ಮಾತಿಗೆ ಬೆಲೆ ಕೊಟ್ಟೆ ನೀನು.
0: ಹೌದಪ್ಪ.
1: ಯ ಪ್ರೀಣಯ ಸುತ್ತಲಿದೆ ಪಿತರಂ ಸಾಪುತ್ರ, ಮಗ ಯಾರು ಗೊತ್ತೇನೋ, ಅಪ್ಪನ ಅನುಸರಣೆಯನ್ನು ಮಾಡುವನು, ಅಪ್ಪನ ಪ್ರೀತಿಯನ್ನು ಸಂಪಾದನೆ ಮಾಡುವನು, ಅಪ್ಪನಿಗೆ ಬೆಲೆ ಕೊಟ್ಟು ಅಪ್ಪನಂತಾಗುವುದಕ್ಕೆ ಮುಂದಾಗುವವನು ಮಗ. ನನ್ನ ಆತ್ಮಸ್ವರೂಪ ನೀನು. ಸಂತೋಷವಾಯಿತು, ಸಮಾಧಾನವಾಯಿತು. ನಿನ್ನಂತ ಮಗನಿಗಾಗಿ ನಾನು ಅಭಿಮಾನ ಪಡ್ತೇನೆ. ಕಂದ ರಾಮ, ಮೆಚ್ಚಿದ ನಾನು ಮೆಚ್ಚಿದೆ ಅಂದ್ರೆ ಸಾಕು, ಆದ್ರೆ ನನಗಷ್ಟಲ್ಲ, ಇನ್ನಷ್ಟು ಬೇಕು ಅನ್ನಿಸ್ತಾ ಇದೆ ಈ ಪ್ರಸಂಗದಲ್ಲಿ.
0: ಹೌದೇ,
1: ಅದಕ್ಕಾಗಿ ಹೇಳ್ತಾ ಇದ್ದೇನೆ. ನಿನಗೆ ಅನುಗ್ರಹ ಬುದ್ಧಿಯಿಂದ ಆಶೀರ್ವಾದ ಮಾಡಿ ಕಳಿಸುವುದಕ್ಕೆಲ್ಲ ನನಗೆ ಮನಸ್ಸಿರೋದು.
0: ಮತ್ತೆ
1: ನೀನು ಯಾವ ಕಾರ್ಯವನ್ನು ಮಾಡಿದೆಯೋ ಆ ಕಾರ್ಯವನ್ನು ನಿನ್ನ ಅಣ್ಣಂದಿರು ಅಲ್ಲಗಳೆದರು, ಮಾಡುವಲ್ಲಿ ಹಿಂದೆ ಬಿದ್ದರು. ಹಾಗಾದ್ರೆ ಅವರಿಗಿಂತ ನೀನು ಬೇರೆ, ನಿನ್ನ ಯೋಗ್ಯತೆ ವಿಶಿಷ್ಟವಾದದ್ದು ಅಂತಾಯ್ತಲ್ಲ, ಅದಕ್ಕಾಗಿ ನಿನಗೆ ಹೇಳ್ತಾ ಇದ್ದೇನೆ. ಮೂರು ವರಗಳನ್ನು ಬೇಡು,
0: ಅನುಗ್ರಹಿಸ್ತೇನೆ. ನನಗೆ ಮೆಚ್ಚಿ ಮೂರು ವರಗಳನ್ನು ಕೊಡ್ತಾ ಇದ್ದೀರಾ?
1: ಹೌದು.
0: ಲಾಲಿ

0: ನಿಮ್ಮ ಬಾಯಿಯಲ್ಲಿ ಈ ಹೊಗಳಿಕೆಯನ್ನು ಕೇಳುವುದಕ್ಕೆ ನಾನು ಪೂರ್ವ ಜನ್ಮದ ಪುಣ್ಯ ಪಡೆದಿರಬೇಕು. ನಾನು ಭಾಗ್ಯವಂತನಾದೆ ತಂದೆಯೇ, ಭಾಗ್ಯವಂತನಾದೆ. ಬಂದಾಕ್ಷರವೇ ನೀವು ಆಡಿದಂತಹ ಮಾತನ್ನು ಯಾಕೆ ಏನೆಂಬುದನ್ನು ಕೇಳುವಂತಹ ವಿಮರ್ಶೆ ಮಾಡುವಂತಹ ಅವಶ್ಯಕತೆ ನನಗಿರಲಿಲ್ಲ. ನಿಮ್ಮ ಮಾತನ್ನು ನಡೆಸುವುದೇ ನನ್ನ ಉದ್ದೇಶವಾಗಿತ್ತು. ಅಪ್ಪ,
1: ಏನು ಬೇಕಾಗಿದೆಯೋ?
0: ಮೊದಲನೇ ವರವಾಗಿ ನಾನು ಕೇಳೋದೊಂದೇ,
1: ಹೇಳು.
0: ನನ್ನಕ್ಕಿಂತ ಮೊದಲು ಹುಟ್ಟಿದಂತಹ ನನ್ನ ಅಣ್ಣಂದಿರನ್ನು ಪಡೆದುಕೊಳ್ಬೇಕೆಂಬ ಆಸ್ತಿ. ಒಂದನೇ ವರವಾಗಿ ಕರುಣಿಸ್ತೀರಾ ತಂದೆ?
1: ಅವಿವೇಕಿ ಹುಡುಗ ನೀನು, ಅಯೋಗ್ಯ ಅಣ್ಣಂದಿರವರು
0: ಅಪ್ಪ
1: ಬೇಕಾಗಿದ್ದಾರೆ ನಿನಗೆ.
0: ಹೌದು,
1: ನಿನಗೆ ಬೇಕಾದ್ರೆ ನನಗೇನು? ನನಗಂತೂ ಅಂತ ಮಕ್ಕಳಿಂದ ಏನು ಪ್ರಯೋಜನ ಇಲ್ಲ. ಬದುಕಿ ಬರಲಿ.
0: ಅಪ್ಪ, ನೀವು ನನ್ನನ್ನು ಕರೆದಂತ ಹೊತ್ತಿನಲ್ಲಿ ನನ್ನ ತಾಯಿಯ ಮುತ್ತಿನಂತಹ ಮಾತುಗಳನ್ನು ಕೇಳಬಹುದು, ಅವರನ್ನು ಪ್ರೀತಿಯಿಂದ ಕರೆಯುವುದನ್ನು ನಾನು ಕೇಳಬಹುದು ಅಂತೇಳಿ ಸಂತೋಷದಿಂದ ಓಡಿ ಬಂದೆ. ಆದ್ರೆ ನನ್ನ ತಾಯಿ ಅಳುವುದನ್ನು ಮಾತ್ರ ನಾನು ಕಂಡಿದ್ದೆ. ಅವರ ತಲೆ ಕಡಿಯುವುದೇ ನನ್ನ ಉದ್ದೇಶವಾಗಿತ್ತು, ನಿಮ್ಮ ಮನ ಸಂತೋಷಕ್ಕೆ ಬೇಕಾಗಿ. ಅಪ್ಪ, ನನ್ನ ತಾಯಿಯನ್ನು ನೋಡಬೇಕು ಅಂತೇಳಿ ನನಗೆ ಆಸೆ ಇದೆ. ನನ್ನ ತಾಯಿಯನ್ನು ಬದುಕಿಸ್ತೀರಾ ಎರಡನೇ ವರವಾಗಿ?
1: ಏನು ತಲೆ ಕಟ್ಟು ಮಾತಾಡ್ತೀಯೋ ನೀನು?
0: ಯಾಕಪ್ಪ,
1: ಅವಳನ್ನು ಬದುಕಿಸುವುದಿದ್ರೆ ಕೊಲಿಸ್ತಿದ್ನು ನಾನು, ನನಗೇನು ಬೇರೆ ಉದ್ಯೋಗ ಇಲ್ಲ ಅಂತ ಮಾಡಿದ್ಯೋ ನೀನು?
0: ಅಪ್ಪ,
1: ಮತ್ತೆ
0: ನಿಮ್ಮ ಮಾತನ್ನು ನಡೆಸೋದಕ್ಕೆ ಬೇಕಾಗಿ ತಾಯಿಯ ತಲೆ ನಾನು ಕಡದೆ. ನನ್ನ ಸಂತೋಷಕ್ಕೆ ಬೇಕಾಗಿ ನಾನು ಕೇಳ್ತಾ ಇದ್ದೇನೆ. ನನ್ನ ಮಾತೃ ದೇವತೆ ನನಗೆ ಬೇಕು. ತಾಯಿ ಇಲ್ಲದಂತ ಈ ಪ್ರಪಂಚದಲ್ಲಿ ಬದುಕುವಂತ ಆಸೆ ನನಗಿಲ್ಲಪ್ಪ.
1: ವರ ಕೊಟ್ಟವನು ನಾನು, ಆಗುವುದಿಲ್ಲ ಅಂದ್ರೆ ನೀನು ಒಪ್ಪುವುದಿಲ್ಲ.
0: ಇಲ್ಲಪ್ಪ,
1: ನಿನಗೆ ಕೊಟ್ಟ ಮಾತನ್ನು ಇಲ್ಲ ಅನ್ನುವುದು ನನ್ನ ವ್ಯಕ್ತಿತ್ವಕ್ಕೆ ಸಲ್ಲ. ಸರಿ, ನನಗೆ ಬೇಕೋ ಬೇಡುವ ನಿನಗೆ ಬೇಕಲ್ಲ ಅಮ್ಮ.
0: ಹೌದು, ನನಗಮ್ಮ ಬೇಕು.
1: ಅಗೋ, ನಿನ್ನ ಅಮ್ಮ ಎದ್ದಿದ್ದಾಳೆ.
0: ಅಮ್ಮ, ನಿಮ್ಮ ಪವಿತ್ರವಾದಂತಹ ಪಾದಗಳಿಗೆ ವಂದಿಸಿಕೊಂಡಿದ್ದೇನೆ ತಾಯಿ.
2: ಶುಭವಾಗಲಿ ಮಗನೇ.
0: ಅಮ್ಮ, ನಿಮ್ಮ ತಲೆಯನ್ನು ಕಡಿದರ ಫಲವಾಗಿ ನನಗೆ ತಂದೆ ಮೂರು ವರವನ್ನು ಕೊಟ್ಟರು. ಒಂದು ವರವಾಗಿ ಅಣ್ಣಂದಿರನ್ನು ನಾನು ಪಡೆದುಕೊಂಡೆ, ಎರಡನೇ ವರವಾಗಿ ನಿಮ್ಮನ್ನು ಪಡೆದುಕೊಂಡೆ, ಇನ್ನೊಂದು ವರ ಉಳಿದಿದೆ ಅಮ್ಮ. ಏನು ಕೇಳಬೇಕು ಅಂತೇಳಿ ನನಗೆ ಹೊಳೆಯುತ್ತಾ ಇಲ್ಲ. ನೀವು ಅಪ್ಪಣೆ ಮಾಡಿದ್ರೆ ಆ ದಾರಿಯಂತೆ ನಾನು ನಡೀತೇನೆ.
2: ಮಗನೇ ರಾಮ,
0: ಅಮ್ಮ
2: ಮಾಡಬೇಕಾದ ಕೆಲಸವನ್ನೇ ಮಾಡಿದೆ. ಪಿತೃವಾಕ್ಯ ಪರಿಪಾಲನೆ ಮಾಡಬೇಕಾದ್ದು ಪುತ್ರನ ಪರಮ ಧರ್ಮ. ಅದನ್ನು ನೀನು ಅನುಸರಿಸಿದೆ. ನೀನು ಕೊಂದುದರಿಂದ ನನಗೇನೂ ದುಃಖವಿಲ್ಲ. ನಾನು ಪಾಪ ಮಾಡಿದವಳು, ಪತಿತಳಾದಂತಹ ನನಗೆ ತಕ್ಕ ಶಿಕ್ಷೆ ಆಯಿತು. ಇದೋ ನನ್ನನ್ನು ಕೊಂದು ಮತ್ತೆ ನೀನು ಬದುಕಿಸಿದೆ. ನನಗೆ ಈ ಪುನರ್ಜನ್ಮ ಉಂಟಾಗಿದೆ. ಇದು ಪವಿತ್ರವಾದಂತಹ ದೇಹ. ಆದ್ರಿಂದ ಮಗನೇ, ನಿನ್ನ ಕಾರ್ಯಕ್ಕಾಗಿ ನಾನು ಸಂತೋಷ ಪಡ್ತಾ ಇದ್ದೇನೆ. ಹೋಗು, ತಂದೆಯ ಪಾದಗಳಿಗೆ ಪಡಮಟ್ಟು. ಮಾತೃಹತ್ಯಾ ದೋಷ ಪರಿಹಾರವಾಗಬೇಕೆಂದು ಆ ತಂದೆಯಲ್ಲಿ ಬೇಡಿಕೋ. ಅವರು ಆಶೀರ್ವದಿಸಿದಲ್ಲಿ ನಿನ್ನ ಪಾಪ ಪರಿಹಾರವಾಗಬಹುದು.
0: ಅಪ್ಪ, ಏನದು? ಎರಡು ವರವನ್ನು, ಎರಡು ವರದಿಂದ ತಾಯಿಯನ್ನು ಮತ್ತು ಅಣ್ಣಂದಿರನ್ನು ಪಡೆದುಕೊಂಡೆ. ಒಂದನೇ ವರವನ್ನು ನನ್ನ ಸ್ವಾರ್ಥಕ್ಕೆ ಬೇಕಾಗಿ ನಾನು ಕೇಳ್ತಾ ಇದ್ದೆ.
1: ಏನು ಸ್ವಾರ್ಥ ಇದೆ?
0: ತಾಯಿಯ ತಲೆ ಕಡದ್ರಿಂದ ಪಾಪವು ನನ್ನ ಬೆನ್ನಟ್ಟುತ್ತಾ ಇದೆ. ಆ ಪಾಪ ದೂರ ಆಗುವಂತೆ ನನಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ಕೇಳ್ತಾ ಇದ್ದೇನೆ.
1: ನಿನ್ನ ಇಷ್ಟ ಸಿದ್ಧಿ ಆಗಲಿ, ನಿನ್ನ ಪಾಪ ನಿವಾರಣೆ ಆಗ್ತದೆ ನನ್ನ ತಪಶಕ್ತಿಯ ಬಲದಿಂದ.
0: ಅಪ್ಪ
1: ಹೋಗು, ಅಭ್ಯಾಸ ಪೂರ್ತಿ ಮಾಡಿಕೊಂಡು ಬಾ.
0: ಕೈಲಾಸಕ್ಕೆ ತೆರಳುತ್ತೇನೆ ನಾನು.
1: ಒಳ್ಳೆಯದು,
0: ಕೈಲಾಸಕ್ಕೆ ತೆರಳಿ.
3: ಯದಿ ಬಗೆಯಲಿ ಜಯಲಿ ಮಾ

0: ಯಾರದು?
1: ನಾವು ಬುದ್ಧಿ ವನಪಾಲಕರು.
0: ಓ, ನಮ್ಮ ವನಪಾಲಕರು?
1: ಹೌದು ಬುದ್ಧಿ.
0: ಏನು ಬಂದಿರ?
1: ನಮಗೆ ಕಾಡಿನಲ್ಲಿ ಬದುಕೋಕೆ ಸಾಧ್ಯ ಇಲ್ಲ ಬುದ್ಧಿ.
0: ಮಹಿಪತಿ ಸಾಮ್ರಾಜ್ಯದ ಕಾಡಿನಲ್ಲಿ
1: ಹೌದು
0: ಕಾವಲಾಗಿದ್ದಂತ ನಿಮಗೆ ಬದುಕುವುದಕ್ಕೆ ಕಷ್ಟವಾಯ್ತಿ.
1: ಹೌದು ಬುದ್ಧಿ.
0: ನಮ್ಮ ಆಳ್ವಿಕೆಯೊಳಗೂ ಕಷ್ಟವೇ.
1: ಹೌದು.
0: ಏನಾಯ್ತು ನಿಮಗೆ?
1: ಕಾಡಿನ ದುಷ್ಟ ಮೃಗಗಳೆಲ್ಲ ಬಂದು ಬೆಳೆ ಎಲ್ಲ ನಾಶ ಮಾಡಿತು. ನಮಗೆ ಬದುಕೋಕೆ ಸಾಧ್ಯ ಇಲ್ಲ ಬುದ್ಧಿ.
0: ಬಡಿಗಟ್ಟುವುದಕ್ಕೆ ಸಾಧ್ಯವಾಗಲಿಲ್ವೇನ?
1: ನಮ್ಮಿಂದ ಏನು ಪ್ರಯೋಜನ ಆಗಲಿಲ್ಲ. ಅದಕ್ಕೆ ತಮ್ಗೆ ದೂರು ಕೊಟ್ಟು ಬೇಟೆಯಾಡೋಣ ಅಂತೇಳಿ ಇದ್ದೇವೆ ಬುದ್ಧಿ.
0: ವನಪಾಲಕರೇ,
1: ಬುದ್ಧಿ,
0: ಕಾರ್ತವೀರ್ಯಾರ್ಜುನ ಆಳ್ವಿಕೆ ಇದುವರೆಗೆ ಭದ್ರವಾಗಿತ್ತು ಎಂಬ ವಿಶ್ವಾಸ ನನಗೆ. ನಮ್ಮ ಪ್ರಜೆಗಳಿಗೆ ಈಗ ಕಷ್ಟ ಬಂತು ಅಂತಾದ್ರೆ ಆ ಕಷ್ಟದ ಪರಿಹಾರವನ್ನು ಮಾಡಿಕೊಡಬೇಕಾದ್ದು ನನ್ನ ಕರ್ತವ್ಯವಲ್ಲವೇ? ಆದ್ರಿಂದ ಪರಿವಾರ ಸಮೇತನಾಗಿ ನಾನೇ ಬೇಟೆಯ ಸಿದ್ಧತೆಯನ್ನು ಮಾಡಿಕೊಂಡು ಹೊರಡಲಿದ್ದೇನೆ. ನಡೆಯೋಣ ಕಾಡಿಗೆ.

0: ಪರಿವಾರ ಸಮೇತನಾಗಿ ನಾನೇ ಅಡವಿಯನ್ನು ಸೇರಿದವ. ನಿಮ್ಮೆಲ್ಲವರ ಉತ್ಸಾಹದಿಂದ, ನಿಮ್ಮೆಲ್ಲವರ ಪ್ರಯತ್ನದಿಂದ ಹುಲಿ, ಕರಡಿ, ಸಿಂಹ, ಶಾರ್ಥುಲವೇ ಬದಲಾದ ಭಯಂಕರ ಪ್ರಾಣಿಗಳನ್ನೆಲ್ಲ ನಾಶ ಮಾಡಿ ಬೇಟೆಯ ಕಾರ್ಯಕ್ರಮವನ್ನು ನಾವು ಮುಕ್ತಾಯಗೊಳಿಸಿದ ಹಾಗಾಯಿತು.
1: ಹೌದಡಿಯ,
0: ಸಮಯ ಎಷ್ಟಾಯ್ತು ಈಗ?
1: ನೆತ್ತಿ ಮೇಲೆ ಬಂದ ಸೂರ್ಯ.
0: ಸೂರ್ಯ ನೆತ್ತಿಯ ಮೇಲೆ ಬಂದದ್ದಲ್ಲ, ಮಧ್ಯಾಹ್ನದ ವೇಳೆ ಆಯ್ತು.
1: ಹೌದಡಿಯ,
0: ಕಾಡಿನಲ್ಲಿ ಬೇಟೆಯನ್ನಾಡಿ ಪ್ರಯಾಸ ಪಟ್ಟವರು.
1: ಹೌದು,
0: ತುಂಬಾ ಆಯಾಸ ಆಗಿರಬಹುದು ನಿಮಗೆ.
1: ಹಸಿತಾ ಇದೆ ಬುದ್ಧಿ,
0: ಹಸಿವೆಯೂ ಆಗಬಹುದು.
1: ಹೌದು,
0: ಮಧ್ಯಾಹ್ನದ ವೇಳೆ ಅಲ್ಲವೇ.
1: ಹೌದು,
0: ವಿಶ್ರಾಂತಿಯು ನಿಮಗೆ ಅಗತ್ಯವಾಗಿದೆ. ಅದ್ ತಡೀರಿ. ಅದೇ, ಓಹೋ, ಏನಂತೆ?
2: ಜಮದಗ್ನಿ ಮಹರ್ಷಿಗಳ ಆಶ್ರಮಕ್ಕೆ ಬರಬೇಕಂತೆ.
0: ಅಪ್ಪಣೆ ಆಯ್ತಿ, ಇಲ್ಲಿ ಸಮೀಪದಲ್ಲಿ ಅವರ ಆಶ್ರಮ ಇದೆ. ಹಾಗಾದ್ರೆ ನೋಡೋಣ, ಬರ್ತೇನೆ. ಬಾಲಕರೇ, ಬಂದವರು ಯಾರು ಅಂತ ಅರ್ಥ ಆಯ್ತು ನಿಮಗೆ?
1: ಯಾರದು?
0: ಜಮದಗ್ನಿ ಮಹಾರ್ಷಿಗಳಿಂದ ಕಳುಹಿಸಲ್ಪಟ್ಟಂತ ವಟು ಒಬ್ಬ ಬಂದಾಡ್ತಾ ಇದ್ದಾನೆ. ಇಲ್ಲಿ ಸಮೀಪದಲ್ಲಿ ಅವರ ಆಶ್ರಮ ಇದೆಯಂತೆ. ಪುಣ್ಯಾತ್ಮರಾದವರ ದರ್ಶನವನ್ನು ಮಾಡಿಕೊಳ್ಳಬೇಕಾದ್ರೆ ಆ ಭಾಗ್ಯವೂ ನಮಗೆ ಬೇಕಲ್ಲ. ಆದ್ರಿಂದ ಈ ಸಂದರ್ಭವನ್ನು ನಾವು ಕಳಕೊಳ್ಬಾರದು. ಎಲ್ಲವರೂ ಅಲ್ಲಿಗೆ ಹೋಗಿ ಅವರ ಪಾದಕ್ಕೆ ವಂದಿಸಿ ಸೇವೆಯನ್ನು ಸಲ್ಲಿಸಿ ಆಶೀರ್ವಾದವನ್ನು ಪಡೆದು ಆಮೇಲೆ ಮುಂದೆ ಪ್ರಯಾಣ ಮಾಡೋಣ. ನಡೆಯಿರಲ್ಲಿವರೆಗೆ ಅಲ್ಲೇ ಇದ್ದಾರಲ್ಲ ಪುಣ್ಯಾತ್ಮರು. ಯಜ್ಞೇಶ್ವರನೇ ಮೂರ್ತಿ ತಳೆದು ಕುಳಿದ ಹಾಗೆ ಗೌರವದಿಂದ ಕುಳಿತಂತಹ ದೃಶ್ಯವನ್ನು ಕಂಡಾಗ ನನ್ನ ಕಣ್ಣುಗಳಿಗೆ ಈ ಹಬ್ಬವೇ ಆಗಿ ಹೋಯಿತು.
1: ನಮಗೂ ಕೂಡ ಸಂತೋಷ.
0: ಎಲ್ಲವರೂ ಹೋಗಿ ಉದ್ದಂಡ ನಮಸ್ಕಾರಗಳನ್ನು ಮಾಡಿ. ಪುಣ್ಯಾತ್ಮರೇ,
3: ರಾಜೇಂದ್ರ
0: ಆಧಾರವಿಂದಗಳಿಗೆ ನಮೋ ನಮಃ.

0: ಸ್ವಾಮಿ,
1: ನಿನ್ನ ಆಗಮನದಿಂದ ಪರಮಾನಂದವಾಯಿತು. ನಿನ್ನ ನಮಸ್ಕಾರ ಭಕ್ತಿ ನಮಗೆ ಪ್ರಿಯವನ್ನುಂಟು ಮಾಡಿತು.
0: ಹೌದೇ,
1: ನಿಂತೇ ಇದೆಯಲ್ಲ.
0: ಸರಿ ಸ್ವಾಮಿ.
1: ಅದು ನಿನಗಾಗಿ ನನ್ನ ಶಿಷ್ಯರು ದರ್ಭಾಸನವನ್ನು ವಿರಚಿಸಿದ್ದಾರೆ.
0: ಆಗಲಿ,
1: ಕುಳಿತುಕೊಳ್ಳಯ್ಯ.
0: ಸ್ವೀಕಾರ ಮಾಡಿಕೊಂಡೆ.
1: ವಿಶ್ರಮಿಸಿಕೊ.
0: ಆಗಲಿ.
1: ಏನು ಈ ಕಡೆಗೆ ಬಂದೆ? ನಗರವನ್ನು ಬಿಟ್ಟು ಇಷ್ಟು ದೂರ ಬರುವುದಕ್ಕೆ ಕಾರಣ ಏನು ಹೇಳ್ತೀಯ?
0: ಸ್ವಾಮಿ, ಇಲ್ಲಿಯವರೆಗೆ ಬರುವುದಕ್ಕೆ ಅವಶ್ಯವಾದಂತಹ ಕಾರ್ಯಕ್ರಮವೂ ಇತ್ತು ಸ್ವಾಮಿ.
1: ಯಾವುದು?
0: ನಮ್ಮ ವನ ಪ್ರದೇಶಗಳಲ್ಲಿ ಕ್ರೂರ ಪ್ರಾಣಿಗಳ ಬಾಧೆಯು ಹೆಚ್ಚಿದ ಕಾರಣವಾಗಿ ನಮ್ಮ ಪ್ರಜೆಗಳೆಲ್ಲ ಕಷ್ಟವನ್ನು ಪರಿಹಾರ ಮಾಡಿಕೊಡಬೇಕೆಂದು ರಾಜಸಭೆಯಲ್ಲಿ ಬಂದು ಬೋಳಿಟ್ಟಾಗ ಅವರಿಗೆ ಅಭಯವನ್ನು ನೀಡಿ ಪರಿವಾರ ಸಮೇತನಾಗಿ ಮೃಗಬೇಟೆಗಾಗಿ ಹೊರಟು ಬಂದವನ.
1: ಭೂಪತಿ, ರಾಜನಾದವನು ಪ್ರಜೆಗಳನ್ನು ರಕ್ಷಿಸುವಲ್ಲಿ ಮೃಗಬೇಟೆಯನ್ನು ಅಗತ್ಯವಾಗಿ ಮಾಡಬೇಕಾಗ್ತದೆ. ಈ ಆಶ್ರಮದ ಪ್ರದೇಶದ ಹೊರಗಡೆ ದುಷ್ಟ ಮೃಗಗಳ ಹಾವಳಿ ಇದ್ದುದು ನಮಗೂ ಗೊತ್ತಿತ್ತು. ನಿನ್ನ ಪ್ರವೇಶದಿಂದ ಎಲ್ಲ ವ್ಯವಸ್ಥಿತವಾಗಿ ಮುಗಿಯಿತಲ್ಲ.
0: ಹೌದು ಸ್ವಾಮಿ.
1: ಆತಂಕ ನಿವಾರಣೆ ಆಯ್ತಲ್ಲ.
0: ಬೇಟೆಯ ಕಾರ್ಯಕ್ರಮವನ್ನು ಪೂರ್ಣಗೊಳಿಸಿದ್ದೇನೆ. ಅರಮನೆಯ ಕಡೆಗೆ ಹೊರಡುವುದಕ್ಕೆ ಸಿದ್ಧನಾಗಿದ್ದೇನೆ. ಆಶೀರ್ವಾದ ಮಾಡಿ ಕಳುಹಿಸಿಕೊಡಬೇಕು ಅಂತ ಬೇಡ್ತೇನೆ.
1: ರಾಜೇಂದ್ರ
0: ಸ್ವಾಮಿ,
1: ಸಮಯದ ಕಡೆಗೆ ಏನಾದರೂ ಲಕ್ಷ್ಯ ಇದೆಯೇ ನಿನಗೆ? ಆಶ್ರಮಕ್ಕೆ ಬಂದಿದ್ದಿ.
0: ಹೌದು ಸ್ವಾಮಿ.
1: ಆಶೀರ್ವದಿಸಿ ಕಳಿಸಿಕೊಡಬೇಕು ಎಂದು ಹೇಳ್ತಾ ಇದ್ದೀಯ.
0: ಸರಿ,
1: ನಮ್ಮ ಆಶೀರ್ವಾದ ನಿನ್ನಂಥ ಅರಸರಿಗೆ ಯಾವತ್ತೂ ಇದ್ದದ್ದೇ. ಆದರೆ ಈಗ ನೋಡು,
0: ಏನು ಸ್ವಾಮಿ,
1: ಮಧ್ಯಾಹ್ನದ ವೇಳೆ.
0: ಸರಿ,
1: ನೀವು ಊಟವನ್ನಿನ್ನೂ ಮಾಡಿಲ್ಲ ಅಂತ ನಾನು ಗ್ರಹಿಸ್ತೀನಿ. ಭೋಜನದ ವೇಳೆಗೆ ಮನೆಗೆ ಬರುವಂತಹ ವ್ಯಕ್ತಿಯನ್ನು ವ್ಯಕ್ತಿಯಾಗಿ ಕಾಣಬಾರದು, ಅತಿಥಿ ಸ್ವರೂಪನಾದಂತಹ ನಾರಾಯಣನೆಂದು ತಿಳಿಬೇಕು. ಇದು ನಮ್ಮ ಶಿಷ್ಟಾಚಾರ, ನಮ್ಮ ಸಂಸ್ಕೃತಿ. ನಿನಗೂ ಅದು ಗೊತ್ತಿಲ್ಲದೆ ಇದ್ದದ್ದೇನೂ ಅಲ್ಲ. ಭೋಜನವನ್ನು ಪೂರೈಸಿ ವಿಶ್ರಾಂತಿಯನ್ನು ಪಡೆದು ಆಮೇಲೆ ನಗರದ ಕಡೆಗೆ ಪ್ರಯಾಣ ಬೆಳೆಸಬಹುದು.
0: ಸ್ವಾಮಿಯೇ, ನೀವೇನೋ ಗೃಹಸ್ಥ ಧರ್ಮಕ್ಕೆ ಸರಿಯಾಗಿ ನಮ್ಮೆಲ್ಲವರನ್ನು ಉಪಚರಿಸುವುದಕ್ಕೆ ಮನ ಮಾಡಬಹುದು. ಆದರೆ ನನಗೇನೋ ಅನ್ನಬೇಕು ಅನಿಸ್ತಾ ಇದೆ ಸ್ವಾಮಿ.
1: ಏನಯ್ಯ ಅದು?
0: ನಾನೊಬ್ಬನೇ ಬಂದದ್ದಲ್ಲವಲ್ಲ. ಬೇಟೆಗೆ ಬರುವಾಗ ಹಲವಾರು ಮಂದಿಗಳು ನನ್ನ ಜೊತೆಯಲ್ಲಿ ಬಂದವರೇ ಇದ್ದಾರೆ. ನೀವೇನೋ ಭೋಜನ ಮಾಡಿ ಹೋಗಿರಿ ಅಂತ

0: ಹೋಗೋಣ,
1: ಸ್ನಾನ ಮಾಡೋಣ, ಭೋಜನ ಶಾಲೆಯಿಂದ ಸೇರೋಣ, ಊಟವನ್ನೆಲ್ಲ ತೀರಿಸಿ ಪುಣ್ಯಾತ್ಮನನ್ನು ಕಂಡು ಆಶೀರ್ವಾದ ಪಡೆದು ಆ ಮುಂದೆ ಪ್ರಯಾಣ ಮಾಡೋಣ. ಬನ್ನಿ ಸ್ನಾನ ಮಾಡಿ. ಸ್ನಾನ ಆಯ್ತೇ?
0: ಆಯ್ತು ಬಿಟ್ಟಿ.
1: ಬನ್ನಿ ಊಟ ಮಾಡಿ.
0: ಊಟವಾಯ್ತು,
1: ಬೇಗ ಬೇಗ ಊಟ ಮಾಡಿ, ಸಮಯ ವೇಳೆ ಆಗಿ ಹೋಯ್ತು. ಆಯ್ತೇ?
0: ಆಯ್ತು ಬಿಟ್ಟಿ.
1: ಆಯ್ತೇ?
0: ಆಯ್ತು.
1: ಇಲ್ಲಿ ಬನ್ನಿ
0: ಬುದ್ಧಿ. ಬನ್ನೆ,
1: ಹೀಗೆ ಬನ್ನಿ.
0: ಬಂದೆ ಬುದ್ಧಿ.
1: ವನಪಾಲಕರೇ
0: ಬುದ್ಧಿ,
1: ನಿಮ್ಮಲ್ಲಿ ಹೇಗೆ ಭೋಜನದ ವ್ಯವಸ್ಥೆ ಆಗಿತ್ತ?
0: ಬಹಳ ಒಳ್ಳೆ ಊಟ ಬುದ್ಧಿ,
1: ಚೆನ್ನಾಗಿತ್ತು.
0: ಇಂಥ ಊಟ ನಾನು ಇಷ್ಟರವರೆಗೆ ಮಾಡ್ಲೇ ಇಲ್ಲ.
1: ಬಹಳ ರುಚಿಕರವಾದಂತಹ ಪದಾರ್ಥಗಳು,
0: ಇಷ್ಟರ ತನಕ ಕೈಯ ಪರಿಮಳ ಹೋಗ್ಲಿಲ್ಲ.
1: ಬಗೆ ಬಗೆಯಾದಂತಹ ಭಕ್ಷ್ಯಾದಿಗಳು.
0: ಹೌದು
1: ಅಲ್ವೇ?
0: ಹೌದು.
1: ನನಗೊಂದು ದೊಡ್ಡ ಸಮಸ್ಯೆ ಬಂತಲ್ಲ ಇಲ್ಲಿ.
0: ಏನ್ ಬುದ್ಧಿ?
1: ನೋಡು, ನಾವಿಲ್ಲಿ ಬಂದು ಹೊತ್ತೆಷ್ಟಾಯ್ತು?
0: ತುಂಬಾ.

0: ಸಮಸ್ಯೆ ಅಂದ್ರೆ ಮತ್ತೇನು ಅಲ್ಲ.
1: ಏನ್ ಬುದ್ಧಿಯದ್ದು?
0: ನಾವ್ ಈ ಮುನಿ ಆಶ್ರಮಕ್ಕೆ ಬಂದು ಹೊತ್ತೆಷ್ಟಾಯ್ತಾ?
1: ಸ್ವಲ್ಪ ಹೊತ್ತಾದಷ್ಟೇ.
0: ಕೇವಲ ಅರ್ಧ ಗಳಿಗೆ ಆಯ್ತು.
1: ಹೌದು,
0: ಅರ್ಧ ಗಳಿಗೆ ಒಳಗೆ ನನ್ನನ್ನು ಹಿಂಬಾಲಿಸಿ ಬಂದಂತ ಇಷ್ಟು ಮಂದಿಗಳನ್ನು ನನ್ನನ್ನು ಸಮೇತ ಭೋಜನಾದಿಗಳಿಂದ ತೃಪ್ತಿಪಡಿಸಿದ್ದಾರೆ. ಬಗೆ ಬಗೆಯಾದಂತಹ ಸಿದ್ಧತೆಗಳನ್ನೆಲ್ಲ ಮಾಡಿದ್ರಲ್ಲ.
1: ಹೌದು.
0: ಈ ಭಕ್ಷಾದಿಗಳನ್ನು ಮಾಡಿದವರು ಯಾರು?
1: ಯಾರು?
0: ಹೇಗೆ ಸಿದ್ಧವಾಯಿತು?
1: ಹೇಗೆ
0: ಇಂತಹ ರುಚಿಕರವಾದಂತಹ ಪದಾರ್ಥವನ್ನು ಮಾಡಬೇಕಾಗಿದ್ದರೆ ಆ ಬ್ರಾಹ್ಮಣನ ಯೋಗ್ಯತೆ ಎಂಥದ್ದಾಗಿರಬೇಕು?
1: ಮತ್ತೆ
0: ನಮ್ಮ ರಾಜಸ್ಥಾನದಲ್ಲಿ ರಾಜಭೋಜನವನ್ನು ಸಿದ್ಧಪಡಿಸುವ ಬ್ರಾಹ್ಮಣರು ಹಲವಾರು ಮಂದಿಗಳಿದ್ದಾರೆ.
1: ಹೌದು.
0: ಒಬ್ಬರಿಂದೊಬ್ಬರು ಶ್ರೇಷ್ಠರಿದ್ದಾರೆ.
1: ಹೌದು.
0: ಬುದ್ಧಿವಂತರಿದ್ದಾರೆ.
1: ಹೌದು.
0: ಆದರೆ ನನ್ನ ಜೀವನದಲ್ಲಿ ಇಂತಹ ರುಚಿಕರವಾದ ಪದಾರ್ಥಗಳನ್ನು ಇದುವರೆಗೂ ನಾನು ತಿಂದಿಲ್ಲ ಅಂದ್ರೆ ಈ ಪಾಕವನ್ನು ಮಾಡಿದವರು ಯಾರು?
1: ಬುದ್ಧಿ, ಇಲ್ಲಿ ಎಲ್ಲಿ ನೋಡಿದ್ರು ಯಾವ ಮನೆಗೂ ಬೆಂಕಿಯೇ ಬೀಳಲಿಲ್ಲ. ಬುದ್ಧಿ,
0: ಮನೆಗೆ ಬೆಂಕಿ ಬಿದ್ದದ್ದಲ್ವಾ? ಯಾವ ಎಲೆ ಮನೆಯೊಳಗೂ ಬೆಂಕಿ ಉರಿಯುವುದಿಲ್ಲ.
1: ಹೌದು.
0: ಅಡಿಗೆ ಮಾಡಿದ ಬ್ರಾಹ್ಮಣ ಯಾರೂ ಕಾಣುವುದಿಲ್ಲ.
1: ಇಲ್ಲ.
0: ಹಾಗಾದ್ರೆ ಈ ಭಕ್ಷ್ಯಗಳನ್ನು ಮಾಡಿದವರು ಯಾರು?
1: ಬುದ್ಧಿ, ನಾವೇ ಯಾರು ಯಾರು ಅಂತ ಯೋಚಿಸುವುದಕ್ಕಿಂತ ಅವರಲ್ಲೇ ಕೇಳಿ ನೋಡೋಣ. ಬುದ್ಧಿ,
0: ಅದು ಸರಿ
1: ಅಲ್ವೇ?
0: ಹಾಗಾದ್ರೆ ಹಾಗೆ ಮಾಡೋಣ.
1: ಆಗಲಿ,
0: ವಿಚಾರಿಸಿ ಬರ್ತೇನೆ,
1: ಕೇಳಿ ನೋಡಿ.
0: ಸ್ವಾಮಿ,
2: ಭೂಪತಿ,
0: ನಿಮ್ಮ ಆಜ್ಞಾಧಾರಕರಾಗಿ ಸ್ನಾನವನ್ನು ಭೋಜನವನ್ನು ಪೂರೈಸಿ ಮರಳಿ ಬಂದಿದ್ದೇನೆ.
2: ತುಂಬಾ ಸಂತೋಷ.
0: ಆದ್ರೆ
2: ನಿನ್ನವರಿಗೆಲ್ಲ ಊಟವಾಯ್ತು ತಾನೆ?
0: ಎಲ್ಲವರೂ ಸಂತೋಷದಿಂದ ವಿಶ್ರಾಂತಿ ಪಡೆಯುತ್ತಾ ಇದ್ದಾರೆ.
2: ಒಳ್ಳೇದು, ಬರಯ್ಯ, ಕುಳಿತುಕೋ.
0: ಸ್ವಾಮಿ,
2: ಏನು
0: ನನ್ನ ಒಂದು ಸಂಶಯವನ್ನು ಪರಿಹಾರ ಮಾಡಿ ಕೊಡ್ತೀರಾ?
2: ಏನಯ್ಯ ಅಂತ ಸಂಶಯ ನಿನಗೆ?
0: ಬೇರೇನೂ ಅಲ್ಲ ಸ್ವಾಮಿ, ಅರ್ಧ ಗಳಿಗೆ ಒಳಗೆ ಇಷ್ಟೂ ಮಂದಿಗಳಿಗೆ ಇಷ್ಟೂ ತರದ ಭಕ್ಷಾದಿಗಳನ್ನು ಬಡಿಸಿ ಭೋಜನಾದಿಗಳಿಂದ ಸಂತೋಷ ಪಡಿಬೇಕಾಗಿದ್ರೆ ಯಾವ ಮಹಿಮೆಯೋ ನನಗೆ ಅರ್ಥವಾಗಲಿಲ್ಲ. ದಯಮಾಡಿ ಅಪ್ಪಣೆ ಆಗಬೇಕು.
2: ರಾಜೇಂದ್ರ, ನಿನಗಿದು ದೊಡ್ಡ ಪವಾಡವೆಂದು ಅನಿಸಿದೆ ಅಲ್ಲ?
0: ಹೌದು ಸ್ವಾಮಿ.
2: ಇಲ್ಲಿ ನನ್ನ ಯೋಗ್ಯತೆ ಏನೂ ಇಲ್ಲ. ಈ ಸತ್ಕಾರ ಹೇಗೆ ನಡೆಯಿತು ಗೊತ್ತಾ? ನೀನು ಬಂದಾಗ ಹೋಗು, ಸ್ನಾನವನ್ನು ಮಾಡಿ ಬಾ, ನಾನು ಊಟಕ್ಕೆ ವ್ಯವಸ್ಥೆಯನ್ನು ಮಾಡಿಸ್ತೇನೆ ಅಂತ ಹೇಳಿದ್ದು ಅಡುಗೆಯವರಿಂದ ಅಡುಗೆ ಮಾಡಿಸಿ ಹಾಕ್ತೇನೆ ಎಂಬ ಅರ್ಥದಲ್ಲೆಲ್ಲ.
0: ಮತ್ತೆ
2: ಈ ಆಶ್ರಮಕ್ಕೆ ದೇವತೆಗಳ ಅನುಗ್ರಹವಾಗಿದೆ.
0: ಹೌದೇ?
2: ಹೌದಯ್ಯ. ಕಾಮಧೇನುವಿನ ಬಗ್ಗೆ ನೀನು ಕೇಳಿರ್ಬೇಕಲ್ಲ. ಮನಸ್ಸಿನಲ್ಲಿ ಕಾಮಿಸಿದ್ದನ್ನು ಕೊಡುವಂತಹ ಯೋಗ್ಯತೆ ಉಳ್ಳಂತಹ ದೇನು ಆ ಲೋಕದಲ್ಲಿದೆ. ಅವಳದ್ದೇ ಸಂತಾನ ಶಬಲಾದೇವಿ ಎಂಬವಳನ್ನು ದೇವೇಂದ್ರ ನಮಗೆ ಅನುಗ್ರಹ ಮಾಡಿದ್ದಾನೆ.
0: ಕಾಮಧೇನುವಿನ ಮಗಳಾದಂತಹ ಸಬಲಾದೇವಿಯನ್ನು ತಮಗಾಗಿ ದೇವೇಂದ್ರನೇ ಕೊಟ್ಟನೆ.
2: ನೀನು ಊಟಕ್ಕೆ ಅಂತ ಸ್ನಾನದ ವ್ಯವಸ್ಥೆ ಮಾಡುವುದಕ್ಕೆ ಆ ಕಡೆಗೆ ಹೋದಾಗ ಊಟದ ಮೊದಲು ನಿನ್ನ ಸ್ನಾನಕ್ಕೆಷ್ಟು ವೇಳೆ ಬೇಕಾಗಿತ್ತೋ ಅಡುಗೆ ಸಿದ್ಧ ಮಾಡುವುದಕ್ಕೆ ಆ ಮಹಾತಾಯಿಗೆ ಅಷ್ಟು ವೇಳೆ ಬೇಕಾಗಿರ್ಲಿಲ್ಲ. ನಾನು ನನ್ನವಳ ಜೊತೆಯಲ್ಲಿ ಕೈ ಮುಗಿದು ಆಕೆಗೆ ಬಲವೊಂದು ಪ್ರಾರ್ಥಿಸಿದ್ದೆ ತಡ. ಬಂದವರಿಗೆಲ್ಲ ಏನು ಬೇಕೋ ಅಷ್ಟನ್ನು ಒದಗಿಸಿದ್ದಾಳೆ. ಇದು ದೇವತೆಗಳ ಅನುಗ್ರಹ. ಆದ್ರಿಂದ ನನ್ನ ದೊಡ್ಡತನ ಇದರಲ್ಲಿ ಏನೂ ಇಲ್ಲ.
0: ಕಾಮಿಸಿದ್ದನ್ನು ಕೊಡುವಂತ ಮಹಾಶಕ್ತಿ ದೇವಲೋಕದಲ್ಲಿರುವಂತ ಕಾಮದೇವಿಗೆ ಮಾತ್ರವಲ್ಲ,
2: ಅಲ್ಲ
0: ನಿಮ್ಮಲ್ಲಿರುವಂತಹ ಸಬಲಾದೇವಿಗೂ ಇದೆ.
2: ಇದೆ, ಇದೆ.
0: ಸ್ವಾಮಿ,
2: ಏನಪ್ಪ?
0: ನನ್ನೊಂದು ಆಸೆ ಹೇಳ್ತೀರಿ?
2: ಹೇಳು.
0: ದಯಮಾಡ್ತೀರಾ? ನಾನೊಬ್ಬ ಚಕ್ರೇಶ್ವರನಲ್ವೇ ಸ್ವಾಮಿ.
2: ಹೌದು.
0: ಅತಿವೃಷ್ಟಿ ಅನಾವೃಷ್ಟಿಗಳ ಮೂಲಕವಾಗಿ ಎಲ್ಲಿಯಾದರೂ ಭೂಲೋಕದಲ್ಲಿ ಅವ್ಯವಸ್ಥೆ ಬಡತನ ಬಂದು ಹೋಯಿತು ಅಂತ ಆದ್ರೆ ಪ್ರಜೆಗಳ ರಕ್ಷಣಾ ಭಾರ ಇರುವುದಾದ್ರೆ ನನ್ನಲ್ಲಲ್ವೇ? ಕಾಮಿಸಿದನ್ನು ಕೊಡುವಂತ ಸಬಲಾದೇವಿ ನಮ್ಮಲ್ಲೇ ಇದ್ದರೆ ಪ್ರಜೆಗಳ ರಕ್ಷಣೆಗೂ ಅನುಕೂಲ. ಅಂತೂ ನಿಮ್ಮ ಯಾಗಕ್ಕಾದಿಗಳು ಯಾವ ಕೊರತೆಯೂ ಬರುವ ಹಾಗಿಲ್ಲ. ಒಂದು ಧೇನುವಿಗೆ ಸಾವಿರಾರು ಧೇನುಗಳನ್ನು ತಂದೊಪ್ಪಿಸಿ ಕೊಡ್ತೇನೆ. ಆ ಕಾಮಧೇನುವಿನ ಮಗಳನ್ನು ಮಾತ್ರ ದಯಮಾಡಿ ನನಗೆ ಕೊಡಬೇಕು ಅಂತ ಕೇಳಿ.

0: ರಾಜಾ, ನಿನ್ನ ಅಪೇಕ್ಷೆ ಸಾಧುವಾದದ್ದಲ್ಲ. ನೀನು ಈ ರೀತಿಯಲ್ಲಿ ಖಂಡಿತ ಕೇಳಬಾರದು.
1: ಅದೇನು ಸ್ವಾಮಿ?
0: ಕಾಮಧೇನುವನ್ನು ನೀನು ಬಯಸುತ್ತಾ ಇರುವುದು ಕ್ಷಾಮಾದಿಗಳು ಬಂದ ಕಾಲದಲ್ಲಿ ಉಪಯೋಗಕ್ಕೆ ಅಂತ ತಾನೆ. ಈಗಂತೂ ನಿನ್ನ ಊರಲ್ಲಿ ಕ್ಷಾಮ ಇಲ್ಲ,
1: ಹಾಗೇನೂ ಇಲ್ಲ,
0: ಬರಗಾಲ ಬಂದಿಲ್ಲ.
1: ಬಂದಿಲ್ಲ,
0: ಬಂದ ಕಾಲಕ್ಕೆ ಈ ಧೇನುವನ್ನು ನೀನು ಪಡೆದುಕೊಂಡು ಹೋಗುವುದರಲ್ಲಿ ಔಚಿತ್ಯ ಇರ್ತದೆ.
1: ಈಗಲೇ ಪೂರ್ವ ಸಿದ್ಧತೆಯನ್ನು ಮಾಡ್ತಾ ಇದ್ದೀನಲ್ಲ.
0: ನಾಳೆ ರೋಗ ಬಂದೀತು ಅಂತ ಈ ಹೊತ್ತೇ ಔಷಧ ಯಾರು ಕುಡಿಯುವುದಿಲ್ಲ.
1: ಪ್ರಯತ್ನ ಸ್ವಾಮಿ.
0: ನಾಳೆ ಕೆಟ್ಟ ಕಾಲ ಬಂದೀತು ಅಂತ ಈ ಹೊತ್ತು ನಮ್ಮಲ್ಲಿರುವುದನ್ನು ನೀನು ಪಡೆಯುವುದಕ್ಕೆ ಬಯಸುವುದು ಸರಿಯಲ್ಲ. ಮತ್ತೊಂದು ಮಾತು ಕೇಳ್ತೀನಯ್ಯ.
1: ಏನು ಸ್ವಾಮಿ?
0: ನಾನು ನಿನ್ನನ್ನು ಸತ್ಕರಿಸಿದೆ ದೇವತೆಗಳ ಅನುಗ್ರಹದಿಂದ ಸಿಕ್ಕಿದ ಧೇನುವಿನ ಮಹಿಮೆಯಿಂದ. ಈ ಧೇನುವಿನ ಮೇಲೆ ನನ್ನ ಅಧಿಕಾರ ಎಷ್ಟು ಗೊತ್ತು? ಅವಳಿಗೆ ಕೈ ಮುಗಿಯುವಷ್ಟು ಮಾತ್ರ. ದೇವತೆಗಳು ನನಗಿದನ್ನು ಕೊಡುವಲ್ಲಿ ಅವರಿಗೂ ಒಂದು ಸ್ವಾರ್ಥ ಇದೆ. ನಮ್ಮ ಯಜ್ಞಯಾಗಾದಿಗಳು ನಡೆಯಬೇಕು, ಬ್ರಾಹ್ಮಣರ ಆರಾಧನೆ ನಡೆಯಬೇಕು, ಆ ಮೂಲಕವಾಗಿ ವಿಶ್ವಕ್ಕೆ ಕಲ್ಯಾಣ ಆಗಬೇಕು. ಇಂಥ ಲಕ್ಷ್ಯ ಅವರದ್ದು. ನಿನಗೆ ಅದನ್ನು ಕೊಡುವ ಉದ್ದೇಶ ಅವರಿಗೆ ಇರ್ತಿದ್ರೆ ಆ ಮಾತು ಬೇರೆ. ನನಗೆ ಕೊಟ್ಟಿದ್ದಾರೆ ಅಂದ ಮೇಲೆ ಇಲ್ಲಿ ನಡೆಯುವಂತಹ ಕಾರ್ಯ ಅವರಿಗೆ ಪ್ರಿಯವಾದದ್ದು ಅಂತಾಯ್ತು. ಅವರಿಂದ ಕೊಡಲ್ಪಟ್ಟಂತಹ ಧೇನುವನ್ನು ನಿನಗೆ ನಾನು ಕೊಡುವುದಕ್ಕೆ ಮನಸ್ಸು ಮಾಡಿದರೆ ಭೂಪತಿ
1: ಸ್ವಾಮಿ,
0: ಅಧಿಕಾರ ಇಲ್ಲದೆ ಇದ್ದ ವಸ್ತುವನ್ನು ದಾನ ಮಾಡುವುದಕ್ಕೆ ಹೊರಟ ಹಾಗೆ. ಆದ್ರಿಂದ ದಯವಿಟ್ಟು ಈ ಆಸೆ ಇಟ್ಟುಕೊಳ್ಳಬೇಡ. ಇವಳನ್ನು ನಾನು ಕೊಡಲಾರೆ, ನೀನು ಇವಳ ಬಗ್ಗೆ ಯೋಚನೆಯನ್ನೇ ಮಾಡಬೇಕು.
1: ಕಾಮಧೇನುವನ್ನು ಕೊಡುವುದಕ್ಕೆ ಮನ ಮಾಡುವುದಿಲ್ಲವೇ ಸ್ವಾಮಿ?
0: ಸಾಧ್ಯ ಇಲ್ಲ.
1: ಮುನಿವರ್ಯಾ,
0: ಏನು

0: ಸಮಾಧಿ ಕೊಟ್ಟರೆ ಮುಳ್ಳಿತುದೇನು ಸಮಾಧಿ ತಪ್ಪಿದ ಬಳಿಕ ನಾ ಮಾಡುವುದೇನು ತಂಡವೇ ಕೃಪ ಧರ್ಮವು ಈ ಮುಹೂರ್ತದ ಇವತ್ತು.
1: ಸ್ವಾಮಿ
2: ಏನಪ್ಪ
1: ನನ್ನ ಬೇಡಿಕೆಗೆ ನಿಮ್ಮ ತಿರಸ್ಕಾರವೇ? ಹಾಗಾದ್ರೆ
2: ನಿನಗೆ ಅಗತ್ಯ ಇಲ್ಲ, ನನಗೆ ಅಗತ್ಯ ಉಂಟು, ನಾನು ಕೊಡ್ಲಿಕ್ಕಾಗ.
1: ನೀವು ಮಾಡುವಂತ ಯಾಗ ಯಜ್ಞ ಇತ್ಯಾದಿಗಳು ಏನೇ ಇದ್ದರೂ ಸರಿ, ಯಾವುದೇ ಅಡ್ಡಿ ಆತಂಕಗಳು ಬಾರದಂತೆ ವ್ಯವಸ್ಥೆ ನನ್ನದು ಅಂದ್ರೆ ನನ್ನ ಮಾತನ್ನು ನೀವು ಮನ್ನಿಸಿಕೊಳ್ಳುವುದಿಲ್ಲ.
2: ನಿನ್ನ ವ್ಯವಸ್ಥೆ ಇರಬಹುದು, ಆದ್ರೆ ಅವರು ಮಾಡಿದ ವ್ಯವಸ್ಥೆಯಲ್ಲಿ ನಿನಗೆ ಪಾಲಿಲ್ಲ.
1: ಹಾಗಾದ್ರೆ ಕಾಮಧೇನು ನೀವು ಕೊಡುವುದಿಲ್ಲ.
2: ಬ್ರಾಹ್ಮಣರ ಸೊತ್ತಿನ ಮೇಲೆ ಆಸೆ ಪಡಬಾರ್ದಯ್ಯ. ಅದು
1: ನಾನೊಬ್ಬ ಚಕ್ರೇಶ್ವರ, ಗೊತ್ತಲ್ಲ ನಿಮಗೆ?
2: ಗೊತ್ತಿದ್ರೆ
1: ಯಾವುದೇ ಒಂದು ವ್ಯವಹಾರಗಳನ್ನು ಮಾಡುವಾಗ ಸಾಮ ದಾನ ದಂಡ ಭೇದ ಇತ್ಯಾದಿ ಚತುರೋಪಾಯಗಳನ್ನು ಮುಂದಿಟ್ಟೇ ವ್ಯವಹಾರ ಮಾಡುವವ ನಾನು.
2: ಅಂದ್ರೆ
1: ಕಾಮಧೇನುವಿನ ಮಗಳಾದ ಸಬಲಾದೇವಿಯನ್ನು ನಿಮ್ಮಲ್ಲಿ ಕೇಳಿದ್ರಲ್ಲ, ಕೊಡುವುದಿಲ್ಲ ಅಂದ್ರೆ ಮುಂದೇನು ಎಂಬುದನ್ನು ನಾನು ಅರ್ಥ ಮಾಡಿಕೊಳ್ತಾ ಇದ್ದೇನೆ.
2: ಏನು ಅರ್ಥ ಮಾಡಿದೆ?
1: ದಂಡ ಪ್ರಯೋಗವಾದರೂ ಮಾಡಬೇಕಾದೀತು. ಆದ್ರಿಂದ ದೇರುವಿನ ಮೇಲೆ ಬಲತ್ಕಾರ ನಡೆಸಬೇಕಾದ ಸಂದರ್ಭ ಕೊಡಬೇಡಿ, ಕೊಡುವುದು ಲೇಸು ಅಂತೇನೆ.
2: ಅಲ್ಲಿವರೆಗೂ ಹೋಗ್ತೀಯಾ?
3: ತೋರಿಸು.

0: ಚಕ್ರವರ್ತಿ, ಉಂಡವನಿಗೆ ಎರಡನ್ನು ಬಗೆಯ ಬೇಡ.
1: ಅಂದ್ರೆ
0: ಕಾಮಧೇನುವನ್ನು ಕಾಮಿಸಿ ಅನ್ಯಾಯವನ್ನು ಮಾಡಬೇಡ. ಋಷಿಗಳಿಗೆ ಅಥವಾ ಆಶ್ರಮಕ್ಕೆ ಅನ್ಯಾಯವನ್ನು ಮಾಡಿದಲ್ಲಿ ಕೇಡಾದೀತು ನಿನಗೆ. ಆದ್ದರಿಂದ ಒಂದು ಮಾತು ಕೇಳು.
1: ಏನು?
0: ಅದೋ ನನ್ನ ಸ್ವಾಮಿಯಾದಂತಹ ಜಮದಗ್ನಿ ಮಹರ್ಷಿಗಳು ಕೋಪವನ್ನು ಸಂಪೂರ್ಣ ಬಿಟ್ಟಿದ್ದಾರೆ. ಆ ಕೆಟ್ಟ ಗುಣವನ್ನು ಬಿಟ್ಟು ಶಾಂತ ಮೂರ್ತಿಯಾಗಿದ್ದಾರೆ. ಅಂಥವರನ್ನು ನೀನು ಕೆಡಿಸಬಾರದು. ಕಾಮಧೇನುವಿನ ಮೇಲೆ ಬಲಾತ್ಕಾರವನ್ನು ನಡೆಸಬಾರದು. ಇದರಿಂದ ಸರ್ವನಾಶವಾದೀತು. ಆದ್ದರಿಂದ ಬಂದಂತೆ ಸಮಾಧಾನದಿಂದ ಹಿಂತೆರಳು ಅಂತ ಹೇಳ್ತಾ ಇದ್ದೀನಿ.
1: ಯಾರು ಹೆಣ್ಣು ಮಾತಾಡ್ತಾ ಇದ್ದಾಳೆ?
2: ಆ ಮುನಿಗಳ ಹೆಂಡತಿ.
1: ಓ ರೇಣುಕಾದೇವಿ!
2: ಹೌದು,
1: ಆಶ್ಚರ್ಯ, ಲೋಕ ಹಾಳಾಯ್ತ.
2: ಹೌದಪ್ಪ,
1: ಹೆಣ್ಣು ಮಕ್ಕಳಿಗೆ ಇಷ್ಟು ಅಧಿಕಾರವೇನಾ?
2: ನಿಜವಾಗ್ಲು
1: ನಾನಿಲ್ಲಿ ಜಮದಗ್ನಿಯಲ್ಲಿ ವಾದಿಸ್ತಾ ಇದ್ದೇನೆ. ನನ್ನ ಮಾತುಗಳಿಗೆ ಉತ್ತರ ಜಮದಗ್ನಿಯ ಕೊಡ್ತಾ ಇದ್ದಾನೆ. ಆ ಮಧ್ಯದಲ್ಲಿ ಹೆಣ್ಣುಪ್ಪಳ ಪ್ರವೇಶ ಅಂದ್ರೆ ಅಧಿಕ ಪ್ರಸಂಗಿಣಿ ಎಂಬುದಕ್ಕೆ ಸಂಶಯವೇ ಇಲ್ಲ. ಹೌದಲ್ಲ, ಗಂಡನಿಂದ ಮೀರಿದ ಹೆಣ್ಣು ಮನೆಗೆ ಭೂಷಣವೇನಾ?
2: ಅಲ್ಲಪ್ಪ,
1: ಏನಾಡ್ತಾ ಇದ್ದಾಳೆ ಅವಳು? ವಿಪ್ರದ್ವೇಷ ಕುಲನಾಶಕ್ಕೆ ಕಾರಣವಾದೀತು.
2: ಗಂಡ ಕೋಪ ಬಿಟ್ಟಿದ್ದಾರಂತೆ.
1: ಇವಳ ಮಾತನ್ನು ಕೇಳಿ ಹೆದರಿ ಕಾಮಧೇನುವನ್ನು ನಾವು ಬಿಟ್ಟು ಹೋಗ್ತೇವೆ ಅಂತ ಯೋಚನೆ ಇರಬಹುದು.
2: ಗಂಡ ಕೋಪ ಬಿಟ್ಟರೆ ಹೆಂಡತಿಗೆ ಒಳ್ಳೆದಾಯ್ತು.
1: ಕಾಮಧೇನುವಿನ ವಿಷಯದಲ್ಲಿ ಯಾವುದೇ ಗಂಡಾಂತರಗಳು ಬರಲಿ,
2: ಅಷ್ಟೇ
1: ಎದುರಿಸುವಂತಹ ಯೋಗ್ಯತೆ ಈ ಚಕ್ರೇಶ್ವರನಾದಂತಹ ಕಾರ್ತಿಕೇಯನಿಗೆ ಉಂಟು ಇಲ್ವಾ ಹೇಳೋ?
2: ಉಂಟು.
1: ಮತ್ತೇನು ನೋಡ್ತಾ ಇದ್ದೀರಿ?

0: ಉಗ್ರಮುನಿ ಎಂದು ಪ್ರಸಿದ್ಧನಾದಂತಹ ನಾನು ಶಾಂತಮುನಿಯಾಗಿ ಮಾರ್ಪಟ್ಟೆ. ರೇಣುಕೆಯಿಂದ ನಡೆದಂತಹ ಪ್ರಮಾದಕ್ಕಾಗಿ ಸಿಟ್ಟುಕೊಂಡ ನಾನು ಅವಳ ತಲೆ ಕಡಿಸಿದ ಹೊತ್ತಿಯೇ ನನ್ನ ಮನಸ್ಸಿನಲ್ಲೇ ಮೂಡಿತ್ತೊಂದು ಭಾವ. ಅತಿಯಾದ ಸಿಟ್ಟು ಋಷಿಗಳಿಗೆ ಭೂಷಣ ಅಲ್ಲ. ಈಗ ನನಗೆ ಗೊತ್ತಾಗ್ತದೆ, ಅತಿಯಾದ ಸಿಟ್ಟು ಭೂಷಣ ಅಲ್ಲ, ಮಿತಿಯಲ್ಲಿ ಸಿಟ್ಟು ಇಲ್ಲದೇ ಇದ್ದರೂ ಭೂಷಣ ಅಲ್ಲ. ನನ್ನ ಹಿಂದಿನ ಸ್ಥಿತಿಯಾದರೆ ಕಾರ್ತವೀರ್ಯ ಧೇನುವನ್ನು ಕೊಂಡು ಹೋಗುವುದು ಬಿಡಲಿ. ಧೇನುವಿನ ಸಮೀಪಕ್ಕೆ ಹೋದರೂ ಶಾಪ ಕೊಟ್ಟು ಬಿಡುತ್ತಿದ್ದೆ, ಸುಟ್ಟು ಬೂದಿ ಮಾಡುತ್ತಿದ್ದೆ. ಈಗ ಮನಸ್ಥಿತಿಯೇ ನಿರ್ಮಾಣವಾಗ್ತಾ ಇಲ್ಲ. ಸಿಟ್ಟು ಬಿಟ್ಟು ಕೆಟ್ಟನೆ. ಸಿಟ್ಟಿಲ್ಲದೇ ಇದ್ದದ್ರ ಪರಿಣಾಮ ನನ್ನಲ್ಲಿ ದೌರ್ಬಲ್ಯವನ್ನೇ ಅವನು ಕಂಡನೆ. ದೇವತೆಗಳು ಕೊಟ್ಟ ಗೋವನ್ನು ಕಾಪಾಡುವುದಕ್ಕೆ ಯೋಗ್ಯತೆ ಇಲ್ಲದೇ ಇದ್ದಂತಹ ಒಬ್ಬ ಸಾಮಾನ್ಯ ಋಷಿ ನಾನಾದನೆ. ನನ್ನ ದೇವತೆಗಳಿಗೂ ತಪ್ಪಿದ ಹಾಗಾಯಿತು, ನನ್ನ ಆಶ್ರಮಕ್ಕೂ ಅನ್ಯಾಯವನ್ನು ಮಾಡಿದ ಹಾಗಾಯಿತು. 10,000 ಶಿಷ್ಯರಿಗೆ ಅಶನ ವಸನಗಳನ್ನು ಕೊಟ್ಟು ಕಾಪಾಡುವಂತಹ ಯೋಗ್ಯತೆ ಧೇನುವಿನಿಂದ ನನಗೆ ಬಂದಿತ್ತು. ನಾನು ಕುಲಪತಿಯಾದೆ. ಈಗ ಬಲವಿಲ್ಲದ, ಯೋಗ್ಯತೆ ಇಲ್ಲದ, ಮಾತೆ ಧೇನುವಿನ ಅನುಗ್ರಹ ಇಲ್ಲದ ದುರ್ಬಲ ಮುನಿಯಾದೆ. ಏನು ಮಾಡಲಿ? ಅಯ್ಯೋ, ಏನು ಗತಿ ಬಂತು, ಏನು ಗತಿ ಬಂತು!
1: ಚಿಂತಾಕ್ರಾಂತನಾಗಿರಲು ಭೂತನಾತ್ಮಜನ ಬೀಳ್ಕೊಂಡವರ ತಾತ ಮಾತೆಯ ನೀಕ್ಷಿಪ ತವ ಕದಿಂ ಬಂದು ಜನಕನಂಗ್ರಿಯಲ್ಲಿ ಮಡಿದು
2: ಜನಕ, ಮೊದಲಾಗಿ ನಿಮ್ಮ ಪವಿತ್ರವಾದಂತಹ ಪಾದಗಳಿಗೆ ಶಿರವಾಗಿದೆ ತಂದೆ.
0: ರಾಮ,
2: ಸಂತೋಷದಿಂದಿರ್ಬೇಕಂತ ನೀವು ನೆಲಲೋಟಕರಾಗಿದ್ದೀರಾ.
0: ಬಂದೆಯಾ?
2: ಯಾಕಪ್ಪ ಚಿಂತೆ
0: ಕುಮಾರ?
2: ಯಾಕೆ ಈ ವ್ಯಥೆ?
0: ಆಶ್ರಮದ ಸ್ಥಿತಿ ಬದಲಾಗಿದೆಯಪ್ಪ. ನಿನ್ನಪ್ಪನ ಕಥೆ ವ್ಯಥೆಯಲ್ಲಿ ಪರ್ಯವಸಾನ ಹೊಂದಿದೆ.
2: ನಿಮಗೂ ವ್ಯಥೆ?
0: ಮಹಿಷ್ಮತಿ ಅರಸನಾದಂತಹ ಕಾರ್ತವೀರ್ಯ ಅರ್ಜುನ ಮೃಗವಿಕಾರಕ್ಕಾಗಿ ಬಂದವನು. ನಮ್ಮ ಆತಿಥ್ಯವನ್ನು ಸ್ವೀಕರಿಸುವುದಕ್ಕೆ ಮನಸ್ಸು ಮಾಡಿದ. ಉಂಡಂತಹ ಅವನು ಈ ಊಟದ ವ್ಯವಸ್ಥೆ ಯಾರಿಂದ ಆಯಿತು ಅಂತ ಪ್ರಶ್ನೆ ಮಾಡಿದಾಗ ಶಬಲಾದೇವಿಯ ಅನುಗ್ರಹ ಅಂತ ನಾನು ತಿಳಿಸಿದೆ. ಮಗನೇ, ಆ ಮಾತನ್ನು ಕೇಳಿದಂತಹ ರಾಜ ಶಬಲೆಯನ್ನು ವಶಪಡಿಸಿಕೊಳ್ಳುವುದಕ್ಕೆ ಆಸೆ ಪಟ್ಟ. ನಾನಾಕೆಯ ಮೇಲೆ ನನ್ನ ಅಧಿಕಾರ ಇಲ್ಲ, ಅವಳು ದೇವತೆಗಳು ಕೊಟ್ಟ ಪ್ರಸಾದ, ನೀನು ಬಯಸಬಾರದು ಎಂದು ನೀತಿಯ ಮಾತುಗಳನ್ನು ಹೇಳಿದೆ. ಎಷ್ಟು ಹೇಳಿದರೂ ಕೇಳಲಿಲ್ಲ ಮಗನೇ. ಆತ ಧೇನುವನ್ನು ಬಲಾತ್ಕಾರವಾಗಿ ಎಳೆದುಕೊಂಡು ಹೋಗಿಯೇ ಬಿಟ್ಟ.
2: ಧರ್ಮವನ್ನು ಉಳಿಸಬೇಕಂತ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದಂತ ಕಾರ್ತಿವೀರ ಅಧರ್ಮದ ತಾಂಡವನ್ನು ಆಡೋದಕ್ಕೆ ಪ್ರಯತ್ನಿಸಿದನೆ.
0: ಹೌದು,
2: ಅವರಿಗೆ ಸರಿಯಾದ ಶಿಕ್ಷೆಯನ್ನು ಕೊಡೋದಕ್ಕೆ ಬೇಕಾಗಿ ನಾನೇ ಹೋಗ್ತೀನಪ್ಪ. ತುಂಬ ಹೃದಯದಿಂದ ಒಪ್ಪಿಗೆಯನ್ನು ನನಗೆ ಕೊಡಿ, ನಾನು ಹೊರಡ್ತೇನೆ.
0: ನಾನು ಸಿಟ್ಟು ಬಿಟ್ಟದ್ದು ಹೊರತು ನೀನು ಸಿಟ್ಟು ಬಿಟ್ಟಿಲ್ಲ, ನನಗೆ ಗೊತ್ತುಂಟು. ಅಪ್ಪನಿಗೆ ಸಿಟ್ಟಿಲ್ಲದೇ ಇದ್ರೇನು, ಮಗನಿಗುಂಟಲ್ಲ. ಆದ್ರೆ ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಡಬೇಡ, ಅವನಿಗೆ ವಿವೇಕವನ್ನು ಹೇಳು. ಯಾವ ಮಾತು ನಡೆಯಲಿಲ್ಲ ಅಂದ್ರೆ ಮತ್ತೆ ನೀನೇನು ಮಾಡಬೇಕು ಅದನ್ನು ಮಾಡು. ಶ್ರೇಯೋಸ್ತು.
2: ಹೋಗ್ತೇನೆ. ಅಪ್ಪನೇ ಒಪ್ಪಿಗೆ ಬರಲಾಯ್ತು,
1: ನಡೀತೇನೆ. ಯಾರು ಬಂದ? ಭಾರ್ಗವ ರಾಮನು ಯುದ್ಧಕ್ಕಾಗಿ ನಮ್ಮಲ್ಲಿಗೆ ಬಂದನೆ. ಬರಲಿ, ಭಾರ್ಗವರಾಮನು ಇಲ್ಲಿ ಬರಲೇಬೇಕೆಂದು ಇಚ್ಛಿಸಿದ ನಾನು ಸಬಲಾದೇವಿಯನ್ನು ಇಲ್ಲಿ ತಂದದ್ದು ಆಗಿಯದೆ. ಬ್ರಹ್ಮದ್ವೇಷದಿಂದಲೇ ನನ್ನ ಕುಲನಾಶ ಎಂಬುದನ್ನು ದತ್ತಾತ್ರೇಯ ಮೂಲಕವಾಗಿ ನಾನು ಮೊದಲೇ ಅರ್ಥ ಮಾಡಿಕೊಂಡಿದ್ದರೂ ನಂದಿನಿಯ ಮೇಲೆ ಕೈ ಮಾಡುವುದಕ್ಕೆ ಕಾರಣ ಏನು? ಬೇರೆ ಯಾವ ಉದ್ದೇಶವೂ ಅಲ್ಲ, ನನ್ನ ಪೂರ್ವ ಜನ್ಮವು ಹೀಗಿದೆ. ಮಹಾವಿಷ್ಣುವಿನ ಕೈಯಲ್ಲಿ ರಾರಾಜಿಸುವ ಸುದರ್ಶನ ಆಯುಧವೇ ನಾನು. ಶತ್ರುಪ್ರಸೂದನ ಎಂಬವನ ಕೊಲೆಯ ಪ್ರಕರಣದಲ್ಲಿ ಮಹಾವಿಷ್ಣುವಿಗೆ ಸೋಲಾದಾಗ ಅವನ ಕೊಲೆಗಾಗಿ ನಾನೇ ಮುಂದೆ ಹೋಗಬೇಕಾಯಿತು. ನನ್ನ ಕೈಯಲ್ಲೇ ಅವನ ಕೊಲೆಯಾಗಬೇಕಾಯಿತು. ಆ ಕಾಲದಲ್ಲಿ ನಾನು ಗರ್ವಿತನಾದೆ. ಮಹಾವಿಷ್ಣುವಿನ ಬಲ ಏನು, ನನ್ನ ಯೋಗ್ಯತೆ ಏನು ಎಂದು ಅಹಂಕಾರಿಯಾದಾಗ ನನ್ನ ಅಭಿಪ್ರಾಯವನ್ನು ತಿಳಿದಂತ ಮಹಾವಿಷ್ಣು ನನ್ನ ಪಾಲಿಗೆ ಶಾಪವನ್ನು ಕೊಟ್ಟ. ಹೋಗು ಭೂಲೋಕದಲ್ಲಿ, ನೀನು ಮನುಷ್ಯನಾಗಿ ಹುಟ್ಟು, ನಾನು ಅವತಾರಿಯಾಗಿ ಬರ್ತೇನೆ. ನಿನ್ನ ನನ್ನ ತೋಳ್ಬಲ ಯೋಗ್ಯತೆಗಳು ಭೂಲೋಕದಲ್ಲಿ ಇತ್ಯರ್ಥವಾಗಲಿ, ಆಮೇಲೆ ವೈಕುಂಠಕ್ಕೆ ಬಾ. ಆ ಶಾಪ ಪ್ರಕಾರವಾಗಿ ಕೃತವೀರ್ಯ ರಾಕಾವತಿಯರ ಸುಖ ದಾಂಪತ್ಯದಲ್ಲಿ ಹುಟ್ಟಿದ ಚಕ್ರೇಶ್ವರ ಕಾರ್ತವೀರ್ಯ ಅರ್ಜುನ ನಾನು. ಈಗ ಮಹಾವಿಷ್ಣುವೇ ಅವತಾರಿಯಾಗಿ ಭಾರ್ಗವರಾಮನಾಗಿ ನಮ್ಮಲ್ಲಿಗೆ ಬಂದಿದ್ದಾನೆ ನನ್ನ ಕೊಲೆಗಾಗಿ. ಅಂದ್ರೆ ಸದ್ಯದಲ್ಲೇ ವೈಕುಂಠವನ್ನು ಸೇರುವಂತಹ ಒಂದು ಯೋಗ್ಯತೆ ನನಗೆ ಬರ್ತದೆ ಎಂಬುದಕ್ಕೆ ಯಾವ ಸಂದೇಹವೂ ಇಲ್ಲ. ಆಹಾ, ನನ್ನ ಭಾಗ್ಯ! ಆದರೆ ನನಗಾಗಿ ಹೋರಾಟ ಮಾಡಿದಂತಹ ಮಂತ್ರಿ ಮಂಡಲ ಅವರ ಸರ್ವನಾಶವಾಗಬೇಕು, ಅವರಿಗೆ ಸಾಯುಜ್ಯ ಪದವನ್ನು ಕೊಡಿಸಬೇಕು, ಆಮೇಲೆ ನಾನು ವೈಕುಂಠವನ್ನು ಸೇರಬೇಕು ಈ ನಿರ್ಣಯಕ್ಕೆ ಬಂದಿದ್ದೇನೆ. ನನ್ನ ಮುಖ್ಯಮಂತ್ರಿ ಎಲ್ಲಿ? ಶಂಕ್ರಜಿತ್.
3: ಪ್ರಭೋ,
1: ಹೀಗೆ ಬಾ.
3: ಏನ್
1: ಶಂಕ್ರಜಿತ್?

0: ಕಣ್ಣಿನ ಭೂಸುರ ಬಾಲ ತಕ್ಕನೆ ಬಂದಿರಲ್ಲ.
1: ಮಹಾಪ್ರಭುಗಳೇ,
2: ನನ್ನ ದೇಹದ ಎಡಬಲದ ಭುಜಗಳ ಹಾಗೆ, ನನ್ನ ದೇಹದ ಕಣ್ಣುಗಳ ಹಾಗೆ 60,000 ವರ್ಷಗಳ ನನ್ನ ಆಳ್ವಿಕೆಯಲ್ಲಿ ನನ್ನ ಸಹಾಯಕರಾಗಿ ಹೋರಾಟ ಮಾಡಿದವರು ನೀವು. ಮೊನ್ನೆ ಮೊನ್ನೆಯಾಗಿ ಜಮದಗ್ನಿ ಆಶ್ರಮದಿಂದ ಕಾಮದೇವಿನ ಮಗಳಾದ ಸಬಲಾದೇವಿಯನ್ನು ಬಲತ್ಕಾರವಾಗಿ ಇಳತಂದವನ. ಇದನ್ನು ತಿಳಿದಂತ ಭಾರ್ಗವ ರಾಮ ಪರಶುಧರನಾಗಿ ನಮ್ಮಲ್ಲಿ ಹೋರಾಟದ ಸಿದ್ಧತೆಯಿಂದ ಬಂದಿದ್ದಾನಂತೆ. ಬಂದವ ಬ್ರಾಹ್ಮಣ ಹುಡುಗ, ಯುದ್ಧ ಮಾಡುವುದೇ, ಕಾಮದೇವನು ಒಪ್ಪಿಸುವುದೇ, ಏನೆಂಬುದು ಸಮಾಧಾನಕ್ಕಾಗಿ ನಿಮ್ಮ ಉತ್ತರ ಕೇಳ್ತಾ ಇದ್ದೇನೆ.

0: அதனை தூக்க என் புசுர பாலகனோர் வனு பரதலி நடைத்தந்திகனே நீ கருணி செல்ல மகா ஜெயனு
1: மகாபிரபோ
2: சத்ருஜித்து
1: பிராமணகுமாரனு சமரக்கு வந்திதான்
2: ಹೌದು
1: ವಿಚಿತ್ರ ಘಟನೆ ಇದು ಚಕ್ರವರ್ತಿಯನ್ನು ಯುದ್ಧಕ್ಕೆ ಕರೆಯುವುದು ಒಬ್ಬ ಬ್ರಾಹ್ಮಣ ಹುಡುಗ ಧೇನುವನ್ನು ತಂದಾಗಲಿ ಆ ಸುದ್ದಿ ತಿಳಿದಾಗಲಿ ನಿಮಗೆ ನಾನು ಹೇಳಿದ್ದೇನೆ ದುಡುಕಿದ್ದು ಹೆಚ್ಚಾಯಿತು
2: ಹೌದು
1: ರಾಜರಾದವನು ಸಾಮ ಬಿಡಬಾರದಂತೆ ಸಾಮವೆಂಬುದು ರಾಜನೀತಿಗೆ ತಾ ಮನೋಹರ ರೂಪು ಬದುಕುವ ಭೂಮಿಪಾಲರ ಅನಂತ ವಿಭವಕ್ಕೆ ಬೀಜ ಮಂತ್ರವದು ಸಾಮ ತಪ್ಪಿದ ಬಳಿಕ ನೀತಿ ವಿರಾಮವಾಗದೆ ಬಿಡದು ದಂಡದ ಸೀಮೆ ಎಂಬ ಉಪಾಯದಲ್ಲಿ ಸಾಮಾನ್ಯ ತರ ಅಂತ ಆದ್ರೆ ಏನು ಮಾಡುದು ತಂದಾಗಿದೆ ಮರ್ಯಾದೆ ಪ್ರಶ್ನೆ ಇನ್ನು ಆದುದಾಗಲಿ ನಾವು ಸುಮ್ಮನಿದ್ದವರು ಬ್ರಾಹ್ಮಣ ಬರಲಿ ಇನ್ಯಾರೇ ಬರಲಿ ಯಾವ ಶಾಪವು ಯಾವ ಮಾತು ಅದಕ್ಕೆ ಬೆಲೆ ಕೊಡುವುದಲ್ಲ ನಮ್ಮ ಮರ್ಯಾದೆಯ ಪ್ರಶ್ನೆ ನೀವು ಹೋಗುವುದು ಬೇಡ ನಮ್ಮಿಂದ ಆಗಿದ್ರೆ ನೀವು ಬನ್ನಿ ನನಗೆ ಕೊಡಿ ಅಪ್ಪಣೆ
2: ಹೋಗಿ ಸಮರವನ್ನೇ ಸೇರಿ

0: ಪ್ರಕಾರ ವಾಗುವುದು ಹರಿಹರಾಚರು ಅಳುಕುಮಾರಲ್ಲಿಗೆ ತರವಲ್ಲ ಬಂದು
1: ಕೈಯಲ್ಲಿ ಪರಶುರಾಮ ಹಿಡಿದು
2: ನಿಜ
1: ಸಮರಕ್ಕೆ ಬಂದವ ಬ್ರಾಹ್ಮಣ ಹುಡುಗನೇ. ಆಶ್ಚರ್ಯ
2: ಯಾಕೆ?
1: ಕಲಿಸುವುದು ಕಲಿಯುವುದು, ಹೋಮ ಮಾಡುವುದು ಹೋಮ ಮಾಡಿಸುವುದು, ದಾನ ಕೊಡುವುದು ದಾನ ಪಡೆಯುವುದು, ಈ ಷಟ್ಕರ್ಮ ಬ್ರಾಹ್ಮಣರಿಗೆ ಸೇರಿತ್ತು.
2: ನಿಜ,
1: ನಿನ್ನ ಕುಲಧರ್ಮವನ್ನು ಬಿಟ್ಟು ಕ್ಷತ್ರಿಯ ಧರ್ಮವನ್ನು ಅನುಸರಿಸಿ ಸಮರಕ್ಕೆ ಬಂದೆ ಅಲ್ಲ, ಯಾಕೆ ಬಂದೆ? ನಾನೇ ಅರ್ಥ ಮಾಡಿದೆ, ನಿನ್ನ ಶನಿಯಲ್ಲಿ ನಾನು ಹೇಳಿ ತಂದದ್ದು. ಈ ಶತ್ರುನ ಕೈಯಲ್ಲೇ ಪ್ರಾಣ ಕಳ್ಕೊಳ್ಬೇಡ. ಜಾಗ್ರತೆ,
2: ತಪ್ಪಾಗಿ ತಿಳಿದುಕೊಂಡಿದ್ದೀರಿ. ನೀನು ಧರ್ಮದಲ್ಲಿ ನಡೀಬೇಕಂತ ನೀವು ಆ ಧರ್ಮದ ತಾಂಡವನ್ನು ಆಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀರಾ. ನಿಮ್ಮ ನಾಶ ನನ್ನ ಕೈಯಲ್ಲೇ ಇದೆ ಅಂತೇಳಿ ಆದ್ರೆ ಅದನ್ನು ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ನೀನೋ ನಾನ ಯಾರು ಎಂಬುದನ್ನು ರಣರಂಗ ತೀರ್ಮಾನ ಮಾಡಲಿ. ನಾನು
3: ಯಾರನು ಮಾರ್ಗವನ

0: ಕೆಳಗಿ ಬರಿದೆ ಕೆಟ್ಟೆ ಎಂದು ಜರೆದ ಅರಸನವನನು.
1: ಏನು
2: ನನ್ನ ಕಣ್ಣುಗಳನ್ನೇ ನಾನು ನಂಬದ ಹಾಗೆ ಆಗಿ ಹೋಯ್ತಲ್ಲ?
1: ಯಾಕೆ
2: ಬ್ರಾಹ್ಮಣ ಹುಡುಗ
1: ದರ್ಬೇನು
2: ಹಿಡಿಯಬೇಕಾದಂತ ಕೈಯಲ್ಲಿ ಪರಶುವನ್ನು ಧಾರಣೆ ಮಾಡಿದೀಯಾ ನೀನು?
1: ಹೌದು,
2: ಇಳೆಯ ವಯಸ್ಸಿನ ತರಳ ನೀನು. ಮಿಂಚಿನ ಹೊಡೆತದಂತೆ ನೇರವಾಗಿ ನಮ್ಮ ರಾಜಸ್ಥಾನವನ್ನು ಪ್ರವೇಶ ಮಾಡುವಲ್ಲೇ ವರೆಗೂ ಮುಂದೆ ಬಂದಿದ್ದೀಯ ಅಂದ್ರೆ ಅನರ್ಥ ಕಾಲದ ದೋಷ ಇದು. ಅಲ್ಲ, ನಿನ್ನ ಹುಡುಗ ಬುದ್ಧಿಯು ನನಗೆ ಅರ್ಥವಾಗುವುದಿಲ್ಲ.
1: ಓ,
2: ಕಾರ್ತಿವೀರ ಅರ್ಜುನ ಭದ್ರವಾದಂತ ಈ ಆಳ್ವಿಕೆಯ ಒಳಗೆ ಬ್ರಾಹ್ಮಣರು ಎಷ್ಟು ಸೊಕ್ಕಿದ್ದಾರೆ ಅಂದ್ರೆ ಮತ್ತೆ ಕ್ಷತ್ರಿಯರಾದ ನಾವು ಹೇಗಿರ್ಬೇಕು? ಸರಿಯಾಗಿ ಯೋಚನೆ ಮಾಡು. ಯೋಚನಾ ಶಕ್ತಿ ನಿನಗೆ ಇರ್ಲಿಕ್ಕಿಲ್ಲ. ಆದ್ರಿಂದ ಹುಡುಗ, ನಿನಗೆ ಸಾರಿ ಹೇಳ್ತೇನೆ, ಸಮರ ಬೇಡ, ನಡಿ ಹಿಂದೆ ಇಲ್ಲಿಂದ.
1: ನಾನು ಹುಡುಗನೆಂಬ ಕೀಳು ಭಾವನೆ ಎದುರಿಗೆ ಕಾರ್ತಿವೀರ ಹುಡುಗನಾದ್ರೆ ಏನಾಯ್ತು? ನಾನಿಡಿದಂತ ಪರಶುವಿಗೆ ಹುಡುಗತನವೇನೂ ಇಲ್ಲ. ಉದ್ದಟತನವನ್ನು ತೋರಿಸುವುದಕ್ಕೆ ನಾನು ಬಂದವನೇನೂ ಅಲ್ಲ. ನೀನು ತಪ್ಪಿದರೆ ನಡೆದಿದ್ದೆ ಎಂಬುದನ್ನು ತಿಳಿದಂತ ನಾನು ನಿನ್ನನ್ನು ಸರಿದಾರಿಗೆ ತರುವುದಕ್ಕೆ ಬೇಕಾಗಿ, ಧರ್ಮವನ್ನು ಉಳಿಸುವುದಕ್ಕೆ ಬೇಕಾಗಿ, ಕ್ಷತ್ರಿಯ ಅಂತ ನೀನು ಗೋವುಗಳನ್ನು ಹಾಗೆ ಹೆಣ್ಣು ಮಕ್ಕಳನ್ನು ಬ್ರಾಹ್ಮಣರನ್ನು ಉಳಿಸುವುದಕ್ಕೆ ಪ್ರಯತ್ನ ಬರಬೇಕಾಗಿತ್ತು. ಅದನ್ನು ತಪ್ಪಿ ನಡೆದಿದ್ದೆ ಎಂಬುದನ್ನು ತಿಳಿದಂತ ನಾನು ನಿನ್ನನ್ನು ದಂಡಿಸುವುದಕ್ಕೆ ಬಂದದ್ದಲ್ಲ. ತೀನತೆಯಿಂದ ಕಾಮಧೇನುವನ್ನು ಕೇಳ್ತಾ ಇದ್ದೇನೆ. ಒಳ್ಳೆ ರೀತಿಯಲ್ಲಿ ಕಾಮಧೇನುವನ್ನು ಕೊಟ್ಟರೆ ನಿನಗೆ ಉಳಿಗಾಲವಿದೆ. ಎಲ್ಲಿಯಾದ್ರೂ ಅಧರ್ಮದಲ್ಲಿ ನಡೆಯುತ್ತಾ ಅಂತ ಹೇಳಿದ್ರೆ ನಿನಗೆ ವಿನಾಶ ಕಾಲ ವಿಪರೀತ ಬುದ್ಧಿ.
2: ಬಲತ್ಕಾರದಲ್ಲಿ ತಂದಂತಹ ದೇನುವನ್ನು ಸಾಮದಿಂದ ಒಪ್ಪಿಸುವುದಕ್ಕೆ ರಣಹೇಡಿಗಳು ನಾವಲ್ಲ. ಬಾ ಮುಂದೆ ನೋಡ್ತೇನೆ.

0: ಮಹೇಶ್ಪತಿ ಬೆಟ್ಟಡದಲ್ಲಿದ್ದವರೆಲ್ಲರೂ ಭಯಗೊಂಡಿದ್ದಾರೆ. ಅವರಿಗೆಲ್ಲರಿಗೂ ಭರವಸೆಯ ಮಾತನ್ನು ಕೊಟ್ಟು ಶಬಲೆಯನ್ನು ಕರೆದುಕೊಂಡು ತನ್ನ ತಂದೆಯ ಎಡೆಗೆ ಹೋಗಬೇಕಾಗಿದೆ. ನಡೀತೇನೆ ನೋಡೋಣ ಆಶ್ರಮದ ಬಳಿಗೆ. ಅಪ್ಪ
1: ಮಗನೇ ರಾಮ,
0: ಕಾರ್ತಿವೀರ ನೀವು ಬುದ್ಧಿಯ ಮಾತನ್ನು ಹೇಳಿದೆ, ಕೇಳುವಂತಹ ತಾಳ್ಮೆ ಅವನಿಗೆ ಇರಲಿಲ್ಲ. ಯುದ್ಧದ ಪರಿಣಾಮ ಅವನ ವಧೆಯಾಯಿತು. ಶಬಲೆಯನ್ನು ತಂದಿದ್ದೇನಪ್ಪ, ಮುಂದೆ ಏನು ದಾರಿ ಎಂಬುದನ್ನು ನೀವು ತೋರಿಸಬೇಕು.
1: ಬ್ರಾಹ್ಮಣರನ್ನು ರಕ್ಷಿಸಬೇಕಾದಂತಹ ಕ್ಷತ್ರಿಯರು ದುಷ್ಟರಾಗಿ ಭೂಭಾರಕರಾದಾಗ ಬ್ರಾಹ್ಮಣರೇ ಕೈಯಲ್ಲಿ ಕತ್ತಿ ಹಿಡಿಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತಾಯ್ತು.
0: ಹೌದಪ್ಪ
1: ಮಗನೇ.
0: ಅಪ್ಪ
1: ಕಳೆದು ಹೋದದ್ದಕ್ಕಾಗಿ ವ್ಯಥೆ ಬೇಡ. ಧೀನುವನ್ನು ಪೂಜೆ ಮಾಡಿ ನಿತ್ಯ ವಿಧಿಗಳನ್ನು ಪೂರೈಸಿ ಮುಂದಿನ ಕಾರ್ಯಕ್ರಮಗಳು ಯಥಾಕ್ರಮವಾಗಿ ನಡೆಯುವುದಕ್ಕೆ ಆ ದೇವತೆಗಳ ಪ್ರಾರ್ಥನೆಯನ್ನು ಮಾಡೋಣ. ಅಮಂಗಳ ನಿವಾರಣೆಗಾಗಿ ಸರ್ವಶಕ್ತನಾದಂತಹ ಪರಮೇಶ್ವರನಲ್ಲಿ ಪ್ರಾರ್ಥನೆ ಮಾಡೋಣ.

0: ಇದುವರೆಗೂ ಕೇಳಿದಿರಿ ಯಕ್ಷಗಾನ ಗದಾಪರ್ವ. ಭಾಗವತರು ಶ್ರೀ ಕಡತೂಕ ಮಂಜುನಾಥ ಭಾಗವತ್, ಮೃದಂಗ ಶ್ರೀ ಗಣಪತಿ ಭಾಗವತ್. ಇದೀಗ ಎಂದಿನಂತೆ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
2: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
3: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
2: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
4: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಬಯಲಾಟವನ್ನು ಕೇಳಲಿದ್ದೀರಿ.

ನನ್ನ ಪ್ರಿಯ ಭಕ್ತಳಾದ ಮಲ್ಲಮ್ಮನು ಧ್ಯಾನಾಸಕ್ತಳಾಗಿ ನನ್ನನ್ನೇ ಶೋಧ ಮಾಡುತ್ತಾ ಕಲ್ಲು ಮುಳ್ಳಿನ ಪರಿವೆಯಲ್ಲದೆ ಅರಣ್ಯದಲ್ಲಿ ಅರಿಯುತ್ತಲಿದ್ದಾಳೆ. ಆದರೆ ಕಾಲುಗಳಿಂದ ರಕ್ತವು ಹೊರಸೂಸುತ್ತಿದ್ದರೂ ಅದರ ಕಡೆಗೆ ಆ ತಾಯಿಯು ಗಮನವನ್ನೇ ಮಾಡಿರುವುದಿಲ್ಲ. ಧನ್ಯ ಧನ್ಯ ನನ್ನ ಶರಣ ಶರಣೆಯರೇ, ನೀವೇ ಧನ್ಯರು. ಆಗಲಿ, ನಾನೀಗ ಈ ಜಂಗಮ ರೂಪವನ್ನು ಧರಿಸಿಕೊಂಡು ಆ ತಾಯಿ ದನದ ಪಟ್ಟಿಗೆಯಲ್ಲಿ ವಾಸ ಮಾಡುವೆನು. ಅಂದರೆ ಅವಳು ಮಾಡುವಂಥ ಸತ್ಕಾರಕ್ಕೆ ಒಳ್ಳೆ ಅನುಕೂಲವಾಗುವುದು.

0: ನಾನು ಓರ್ವ ಜಂಗಮನು, ಹಸಿವಿಯಾಗಿದೆಯಮ್ಮ, ನನಗೆ ಸ್ವಲ್ಪ ಕವಳವನ್ನು ಕೊಟ್ಟು ಕಾಪಾಡು ತಾಯಿ.
1: ಶಿವಶಿವ, ಈ ವೃದ್ಧ ಜಂಗಮನು ಹಸಿದು ಕಳವಳಿಸುತ್ತಿರುವನಲ್ಲ. ಆ ಮಲ್ಲಿಕಾರ್ಜುನನೇ ಈ ಜಂಗಮನ ವೇಷವನ್ನು ಧರಿಸಿಕೊಂಡು ಇಲ್ಲಿಗೆ ಬಂದಿರಬಹುದೇನು?
2: ಹೌದು ಅಯ್ಯ.
1: ತಂದೆ,
0: ತಾಯಿ,
1: ಸ್ವಾಮಿ,
0: ನನ್ನಮ್ಮ ನಿನಗೆ ಮಂಗಲವಾಗಲಿ ಮಗಳೇ. ನೀನೋರ್ವಳೇ ಈ ಕಾನನದಲ್ಲಿ ಅಲಿಯುತ್ತಿರಲು ಏನು ಕಾರಣ? ನೀನು ಯಾರಮ್ಮ?
1: ತಂದೆ, ಇಲ್ಲಿಗೆ ಒಂದು ಸ್ವಲ್ಪ ಸಮೀಪದೊಳಗೆ ಸಿದ್ದಾಪುರ ಅಂತ ಒಂದು ಗ್ರಾಮ ಇದೆ. ಅಲ್ಲಿ ಹೇಮರೆಡ್ಡಿ ಎಂಬ ಸದ್ಗೃಹಸ್ಥನಿದ್ದಾನೆ. ಅವರ ಸೊಸೆ ನಾನು. ದನಗಳನ್ನು ಕಾಯುವುದಕ್ಕಾಗಿ ಅತ್ತೆಯವರ ಅಪ್ಪಣೆಯಂತೆ ಇಲ್ಲಿಗೆ ಬಂದಿರುವೆನೆ ಸ್ವಾಮಿ. ಬಹುತರವಾಗಿ ನನ್ನ ವಾಸ ಇಲ್ಲಿಂದ ಒಂದು ಸ್ವಲ್ಪ ಸಮೀಪದೊಳಗೆ ಆಗುವುದು. ಮನೆಯಿಂದ ಯಾವಾಗಲಾದರೊಮ್ಮೆ ರೊಟ್ಟಿ ಹಾಗೂ ಅಂಬಲಿಯನ್ನು ಅವರು ನನಗೆ ಇಲ್ಲಿಗೆ ಕಳಿಸಿಕೊಡುತ್ತಿದ್ದಾರೆ. ಅದನ್ನೇ ಆ ಪರಮಾತ್ಮನಿಗೆ ಅರ್ಪಿಸಿ ಆ ಪ್ರಸಾದದಿಂದ ಜೀವಿಸಿಕೊಂಡಿರುವೆನು. ಲಿಂಗ ಜಂಗಮರ ಸೇವೆಯಲ್ಲಿ ನನಗೆ ಆಸಕ್ತಿ ಬಹಳ. ಆದರೆ ಆ ಸೇವೆ ಅದು ಇಲ್ಲಿ ನನಗೆ ದೊರಕುವುದಿಲ್ಲವಲ್ಲ ಅಂತ ಚಿಂತೆಯಾಗುತ್ತಿದೆಯಪ್ಪ.
0: ನನ್ನಮ್ಮ,
1: ತಂದೆ,
0: ನೀನೇನು ಚಿಂತಿಸಬೇಡ ತಾಯಿ.
1: ಯಾಕೆ ಸ್ವಾಮಿ?
0: ಅದು ಅಲ್ಲಿ ನೋಡಮ್ಮ, ಆ ಕಾಣುವ ಬೆಟ್ಟದ ಮೇಲೆ ಒಂದು ಶಿವಲಿಂಗವಿದೆ ತಾಯಿ. ಅವನಿಗೆ ಮಲ್ಲಯ್ಯನೆಂದು ಕರೆಯುತ್ತಾರೆ.
1: ನಿಜ ಸ್ವಾಮಿ.
0: ಆ ಬೆಟ್ಟದ ಅಡಿಯಲ್ಲಿಯೇ ಪಾತಾಳ ಗಂಗೆ ಇರುವಳು.
1: ಹೌದು.
0: ನೀರು ಸಮೃದ್ಧಿಯಾಗಿದೆ. ಸ್ನಾನ ಪಾನಾದಿಗಳನ್ನು ಮಾಡಲಿಕ್ಕೆ ಬಲು ಯೋಗ್ಯವಾಗಿದೆಯಮ್ಮ ಅಲ್ಲಿ.
1: ಹೌದಪ್ಪ.
0: ಆದ್ದರಿಂದ ನೀನೀಗ ಅಲ್ಲಿಗೆ ಹೋಗಮ್ಮ.
1: ಆಗಲಿ ಸ್ವಾಮಿ.
0: ಅಂದ್ರೆ ನಿನ್ನ ವ್ರತೋಪಾಸನೆಗೆ ಒಳ್ಳೆ ಅನುಕೂಲವಾಗ್ತಾ ಇದೆ.
1: ತಂದೆ, ನನಗೆ ಒಳ್ಳೆಯ ಸ್ಥಳವನ್ನೇ ತೋರಿಸಿದೆಯಲ್ಲ ನನ್ನಪ್ಪ. ಅಪ್ಪ, ಈಗ ನೀನು ಮೊದಲು ಈ ಅಂಬಲಿಯನ್ನ ಸೇವಿಸಿಕೊಂಡು ತೃಪ್ತನಾಗ ಸ್ವಾಮಿ.
0: ನಿನ್ನ ಇಚ್ಛೆಯಂತೆ ಆಗಲಿ ತಾಯಿ.
1: ದೇವ, ಭಕ್ತರಿಂದ ಪಂಚಾಮೃತವನ್ನೇ ಸೇವಿಸುತ್ತಿರುವ ನಿಮಗೆ ಬಡವಿಯಾದ ನಾನು ಈಗ ರೊಟ್ಟಿ ಹಾಗೂ ಅಂಬಲಿಯನ್ನ ನಿಮಗೆ ನೀಡಬೇಕಾಯಿತಲ್ಲ ತಂದೆ. ಇದು ಇದು ನಿಮಗೆ ರುಚಿ ಹತ್ತಬಹುದೇನು ಸ್ವಾಮಿ? ಇಲ್ಲ ಇಲ್ಲ ಇಲ್ಲ.
0: ಅದು ಏನೇ ಇರಲಿ ತಾಯಿ, ನನಗೆ ಮಾತ್ರ ಬಹಳ ಹಸಿವಿಯಾಗಿದೆಯಮ್ಮ. ಕೊಡಮ್ಮ ತಾಯಿ.
1: ತೆಗೆದುಕೋ ಅಪ್ಪ, ತೆಗೆದುಕೋ.
0: ಹಾ, ಇದು ಹಳಸಿದ ಅಂಬಲೆಯೇ? ಅಲ್ಲ,

0: ಭಕ್ತ ಶಿರೋಮಣಿಯಾದ ಮಲ್ಲಮ್ಮ ನಿನಗೆ ಮಂಗಲವಾಗಲಿ.
1: ತಂದೆ, ಏನಿದು? ಸ್ವಾಮಿಯು ಅವನು ಮಾಯವಾದನಲ್ಲ, ಅವನು ಮಲ್ಲಿಕಾರ್ಜುನ ಆಗಿರಬಹುದೇನು? ಆ ಹೌದು, ನಿಸ್ಸಂದೇಹವಾಗಿಯೂ ಅವನೇ. ದೇವ, ಬಡವಿಯಾದ ನಾನು ಅಂಬಲಿ ಹಾಗೂ ರೊಟ್ಟಿಯನ್ನ ನೀಡಿದನಲ್ಲ, ನನ್ನ ಎಲ್ಲ ಅಪರಾಧಗಳನ್ನ ಕ್ಷಮಿಸಿಬಿಡು ತಂದೆ, ಕ್ಷಮಿಸು.

0: ದೇವ, ಈ ದೀನರ ವಿಷಯದಲ್ಲಿ ನಿನಗೆ ಕರುಣೆ ಇಲ್ಲವೇನು ಸ್ವಾಮಿ? ಈ ಭಕ್ತರ ಅಪರಾಧವನ್ನು ನೀನು ಕ್ಷಮಿಸುವುದಿಲ್ಲವೇನು ತಂದೆ? ನೀನು ಕ್ಷಮಿಸದೇ ಇದ್ದಲ್ಲಿ, ನೀನು ಕ್ಷಮಿಸದೇ ಇದ್ದಲ್ಲಿ ಈ ಶಿಲಾಮಯ ಲಿಂಗ ಮೂರ್ತಿಗೆ ತಲೆಯನ್ನಪ್ಪಳಿಸಿ ಪ್ರಾಣವನ್ನೇ ಕೊಡುವೆನು. ಜೈ ಮಲ್ಲಿಕಾರ್ಜುನ.
1: ತಡೆ ಮಲ್ಲಮ್ಮ, ನನ್ನಮ್ಮ ನಿನಗೆ ಜನ್ಮ ಕೊಟ್ಟಂತಹ ನಿನ್ನ ತಾಯಿ ತಂದೆಗಳನ್ನು ಉದ್ಧರಿಸಿದೆ, ಅಲ್ಲದೆ ನಿನ್ನ ಅತ್ತೆಯ ಮನೆಯ ಉನ್ನತಾವಸ್ಥೆಗೆ ತಲುಪಿಸಿದೆ. ಅಳಬೇಡ ತಾಯಿ, ಶಾಂತಳಾಗಮ್ಮ, ಮಗಳೇ ಶಾಂತಳಾಗಮ್ಮ.
0: ದೇವ, ಯಾವಾಗಲೂ ನೀನು ನನ್ನ ಬಳಿಯಲ್ಲೇ ಇದ್ದರೂ ಕೂಡ ನಿನ್ನನ್ನು ತಿಳಿಯಲಾರದೆ ನಾನು ಮೂಢಳಾಗಿ ಇದ್ದೇನಲ್ಲ. ನನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸು ತಂದೆ, ಕ್ಷಮಿಸು ಸ್ವಾಮಿ.
1: ನನ್ನಮ್ಮ, ನಿನಗಾವಚ್ಛವು ಕೇಳಿಕೋ ತಾಯಿ, ಕೇಳಿಕೋ ಅಮ್ಮ.
0: ದೇವ, ನನಗೆ ಈ ಸಂಸಾರ ಜಂಜಡುವ ಅದು ಸಾಕಾಯಿ ತಂದೆ. ಇನ್ನು ಮೇಲೆ ತಂದೆ ನನಗೆ ಮುಕ್ತಿಯನ್ನೇ ದಯಪಾಲಿಸು ಸ್ವಾಮಿ.
1: ನನ್ನಮ್ಮ, ನಿನಗೆ ಸಂಸಾರವು ಸಾಕಾಯಿತೆ?
0: ಹೌದು ಸ್ವಾಮಿ.
1: ಹುಚ್ಚಮ್ಮ, ಮಾನವ ಪ್ರಾಣಿ ಹುಟ್ಟಿ ಬಂದ ಮೇಲೆ ತನಗೆ ಬಂದ ಕಷ್ಟವನ್ನು ಅನುಭವಿಸಲೇಬೇಕು.
0: ಓ

0: ಧರ್ಮಪರಾಯಣದಲ್ಲಿ ಕೋರಾನ್ ಭಿಕ್ಷಾ, ಭಿಕ್ಷಾ ಭವತಿ ಭಿಕ್ಷಾಂ ದೇಹಿ.
1: ತಂಗಿ, ಹೊರಗೆ ಯಾರೋ ಒಬ್ಬ ಕೂಗಿದ ನೋಡು.
2: ಮತ್ತಾವ ಬಂದ? ಊರ್ ಬಿಟ್ರು ಸೋಮಾರ ಬಿಡವಲ್ಲ ನೋಡು ಅಕ್ಕ. ಇವನಪ್ಪ ಜಂಗಮಯ್ಯ.
1: ಯಾಕೋ ಜಂಗಮಯ್ಯ, ಏತಕ್ಕಾಗಿ ಬಂದಿರುವಿ?
0: ನನ್ನಮ್ಮ, ನಾನು ಭಿಕ್ಷೆಗಾಗಿ ಬಂದಿರುವೆ ತಾಯಿ. ಆದ್ದರಿಂದ ಯಾವ ಬಗೆಯ ಭಿಕ್ಷೆಯಾದರೂ ಸರಿಯೇ. ಹಸಿ ಹಿಟ್ಟು, ಕಾಳು ಇಲ್ಲವೇ ಬೇಸಿದ ಕಜ್ಜಾಯ? ನನ್ನಮ್ಮ, ನನಗೆ ಬಹಳ ಹಸಿವಿಯಾಗಿದೆ. ಆದ್ದರಿಂದ ಒಂದು ತುತ್ತು ನೀಡಿ ಕಳಿಸಿರಮ್ಮ.
2: ಏ ಅಯ್ಯ, ಊರೆಲ್ಲ ಹಾಳಾಗಿ ಹೋಗಿದೆಯೇನು? ತಿರುಗಿ ಮುರುಗಿ ನಮ್ಮ ಮನೆಗೆ ಗಂಟು ಬಿದ್ದಿವೆ ಅಲ್ಲ ಅಕ್ಕ. ಆ ಮಲ್ಲಿಯು ಧರ್ಮ ಅಧರ್ಮ ಅಂತ ಹಾಕಿ ಸವಿಗರಿಸಿ ಬಿಟ್ಟಿದ್ದಾಳೆ. ಏ ಅಯ್ಯಪ್ಪ, ಆ ಮಲ್ಲಿಯು ಈಗ ಇಲ್ಲಯ್ಯಪ್ಪ.
0: ಅಲ್ಲವಮ್ಮ, ನಿಮ್ಮಿಂದ ಆ ನನ್ನ ತಾಯಿಗೆ ತೊಂದರೆಯಾಗಿಲ್ಲವಷ್ಟೇ.
1: ಅವಳಿಗೆ ತೊಂದರೆ ಕೊಡಲು ನಮಗೇನು ಕಾರಣ? ಅವಳು ಪರರ ಮನೆಯಿಂದ ಬಂದವಳು, ನಾವು ಬಂದವರು.
0: ಹೌದಮ್ಮ, ಇದು ನಿಜವಾದ ಮಾತಮ್ಮ.
1: ಸಮಾನ ಸುಖ ದುಃಖದಲ್ಲಿ ಸಮಭಾಗಿ ಆಗಿರುವವರು ಭಾಗಿಗಳು.
0: ನನ್ನ ಪ್ರಿಯ ಭಕ್ತಳಾದ ಮಲ್ಲಮ್ಮನ ಯೋಗ್ಯತೆಯನ್ನು ಈ ಕಾಕು ಜಾತಿಯ ಕುಣ್ಯಗಳೆಂತರಿವವು. ಒಂದೆವು ಶಾಪನುಚ್ಚರಿಸಿದ ಮಾತ್ರಕ್ಕೆ ಹುರುಪುಳಿಸಿ ಹೋಗುವವು. ನಿಂದಕರು ನೆರೆಯಲ್ಲಿದ್ದರೇನೆ ಸಜ್ಜನರ ಪ್ರಭಾವ ಎದ್ದು ಕಾಣುವುದು.
3: ಈ ಮುದುವನಾರು
2: ಅತ್ತೆಯವರೇ, ಇವನಪ್ಪ ಜಂಗಮಯ್ಯ. ನನಗೆ ರೊಟ್ಟಿ ಹಾಕ್ರಿ, ಅನ್ನ ಹಾಕ್ರಿ ಅಂತ ರಿಪಿರಿಪಿ ಹಚ್ಚಿ ಬಿಟ್ಟಾನ. ಏನು ಹೇಳಿದ್ರು ಕೇಳವಲ್ಲ, ಮುಂದಿನ ಮನೆಗೆ ಹೋಗವಲ್ಲ.
3: ಜಂಗವನೋ ಗಂಟು ನುಂಗವನೋ? ಅಯ್ಯ, ಸರಕ್ನೆ ಬರೋದು ಕೋರಾನ್ನ ಭಿಕ್ಷ ನಿಲ್ಲುವುದು. ತಂಗಿ ನಾಗಮ್ಮ, ಬಸಮ್ಮ,
2: ಅತ್ತೆ,
3: ಈ 500 ಬಳ ಹಚ್ಚಿದಂತೆ ಕಾಣುವುದು. ಇವನು ಚೆನ್ನಾಗಿ ಊಟ ಮಾಡಿಸಿಬಿಡ್ರಿ.
1: ಆಗಲಿ ಅತ್ತೆಯವ್ರಿ, ನೀವು ಹೊರಗೆ ಹೋಗಿ ನೋಡ್ತಾ ಇರ್ರಿ.
3: ಆಗಲಿ ಆಗಲಿ
2: ಸ್ವಾಮಿ.
0: ಅಮ್ಮ.
2: ಸ್ವಾಮಿಗಳೇ.
0: ಯಾಕಮ್ಮ ತಾಯಿ?
2: ತಾವು ಬಹಳ ಹಸಿದಂತೆ ಕಾಣುತ್ತದೆ.
0: ಹೌದಮ್ಮ, ಅದಕ್ಕೆ ಪ್ರತಿಯಾಗಿ ಮತ್ತೆ ನೀವೇನ್ ಮಾಡ್ತಾ ಇದ್ದೀರಮ್ಮ?
1: ನಾವು ಊಟ ಮಾಡಿಸ್ಬೇಕಿತ್ತವಯ್ಯಪ್ಪ.
0: ಇದು ಹೊಸ್ತಾಯ್ತಲ್ಲವಮ್ಮ.
1: ಏನಿಲ್ಲಯ್ಯಪ್ಪ, ವರ್ಷ ವರ್ಷ ಮಾಡಿಸ್ತೀವಿ ನಾವು.
0: ಆಗಲಿ ತಾಯಿ, ನಿಮ್ಮ ಇಚ್ಛೆಯಂತೆ ಆಗಲಮ್ಮ.
2: ಸಾವಕಾಶ ಕುಳಿತುಕೊಳ್ಳಪ್ಪ.
0: ಒಳ್ಳೆಯದಮ್ಮ ತಾಯಿ.
1: ತಂಗಿ ಬಸಮ್ಮ, ಪಾಪ ಸ್ವಾಮಿಗಳು ಬಹಳ ಹಸಿದಂತೆ ಕಾಣುವುದು.
2: ಹೌದಮ್ಮ,
1: ಅವರಿಗೆ ಬಿಸಿ ಬಿಸಿ.
2: ಒಳ್ಳೆಯದು.
0: ನನ್ನಮ್ಮ, ನನಗೇನು ನಿಮ್ಮ ಬಿಸಿ ರೊಟ್ಟಿ ಮತ್ತೆ ಇನ್ನಾವ ಪದಾರ್ಥ, ಅದು ನನಗೆ ಬೇಕಾಗಿಲ್ಲ ತಾಯಿ.
1: ಮತ್ತೇನು ಸ್ವಾಮಿ?
0: ನಾನು ಕೇಳ್ತಾ ಇರುವುದು ಅದೇ. ಆ ಅಂಬಲಿ ಇಲ್ಲವೇ ತುಣುಕು ರೊಟ್ಟಿದಷ್ಟೇ ಸಾಕಮ್ಮ, ಅದನ್ನೇ ಊಟ ಮಾಡಿ ತೃಪ್ತನಾಗುತ್ತೇನೆ.
2: ಸ್ವಾಮಿ, ತಮ್ಮ ಪ್ರೇಮ ಕಥೆಯೆಲ್ಲ ತಿಳಿದಂತಾಯ್ತು.
0: ಅಂದ್ರೆ ಏನಮ್ಮ ಇದರ ಅರ್ಥ?
2: ಅಂದ್ರೆ ಆ ಮಲ್ಲಿಗೆ ನಿಮ್ಮಂತಹ ಜಂಗಮರು ಎಷ್ಟು ಮಂದಿ ಇರೋ ರಮಗತ್ತನಿ.
0: ಎಂಥ ಮಾತನ್ನಾಡಿದೆಯಮ್ಮ ಆ ನನ್ನ ತಾಯಿ, ಎಂಥ ಬಿರುನುಡಿಗಳನ್ನ ಆಡಿದೆಯಮ್ಮ. ನನ್ನಮ್ಮ ಕೇಳಲಾರುತ್ತಾಳೆ.
2: ಸುಖವಾಗಿ ಊಟ ಮಾಡೋಮ್ಮ.
0: ನನ್ನಮ್ಮ ಮಲ್ಲಮ್ಮ, ಎಲ್ಲಿಗೆ ಹೋಗಿರುವೆಯಮ್ಮ? ನೀನಿರ್ತಾ ಇದ್ದರೆ ನನಗೆ ವಿಪತ್ತಾನೆ ಬರ್ತಾ ಇದ್ದಿಲ್ಲ. ಎಲ್ಲಿಗೆ ಹೋಗಿದ್ದೀಯಾ ತಾಯಿ?
1: ಅತ್ತೆಯವರೇ, ಈ ಮಲ್ಲೆ ಮಲ್ಲಯ್ಯನ ಸಂಬಂಧವು ಎಂತಾದ್ದು ವಿಷಯ ನಿಮಗೆ ಹೊಳೆಯುತ್ತೆ?
3: ಐ ತಂಗಿ, ಹೊಳೆದೇನು ಮಾಡಿತು? ಆ ಮಲ್ಲೆ ಇಂಥ ವಿಟಮಲ್ಲಯ್ಯನೊಡನೆ ಸರಸವಾಡುವ ಅಭಿಪ್ರಾಯವು ನನ್ನ ಸರಿಯಾಗಿ ಹೊಳಿತು ನೋಡಮ್ಮ.
2: ಅತ್ತೆ, ಹೀಗಿದ್ದು ನಿಮ್ಮ ಚಾಣಾಕ್ಷತೆಯನ್ನು ಗಂಟು ಕಟ್ಟಿ ಬಚ್ಚಿಟ್ರೆ ಫಲಕಾರಿಯಾಗುವುದಿಲ್ಲ, ನಮ್ಮ ಮಾನವ ಉಳಿದಂತಾಗಲಿಲ್ಲ. ಸರಿ, ಸಮಾನಿಕರಲ್ಲಿ ನನಗೆ ಮುಖಬಿತ್ತಿ ತಿರುಗಾಡಲು ನಾಚಿಕೆಯಾಗಿದೆ. ಹೇಮರಡ್ಡಿ ಸೊಸೆ ಹಾದರಿಗಿತ್ತಿಯಾದರೆಂದು ಊರು ಜನರೆಲ್ಲ ಪಿಸಿ ಪಿಸಿ ಮಾತಾಡುತ್ತಿದ್ದಾರೆ. ಇಂದು ನೀವೇ ಆ ವಿಷಯವನ್ನು ತೆಗೆದಿರೆಂದು ಹೇಳಿದೆವು.
3: ಹೌದು ತಂಗಿ, ಇನ್ನೇನು ಮಾಡಬೇಕು?
1: ಮಾಡುವುದೇನು, ಮುಳ್ಳನ್ನು ಮುಳಿದು ತೆಗೆಯಬೇಕು.
2: ಅತ್ತೆ, ತೆಗೆಯಬೇಕು ಉಪಯೋಗಿಸ ಮುಳ್ಳು ಲೊಡ್ಡಾಗಿರಬಾರ್ದ.
3: ತಂಗಿ ಬಸಮ್ಮ, ನೀನೇ ಹೋಗಿ ಆ ಭರಮಡ್ಡನ್ನು ಕರ್ಕೊಂಡು ಬರ ಹೋಗು.
2: ಎಲ್ಲಿ ಹೋಗ್ಯಾನೋ?
3: ಎಲ್ಲ ನೋಡವ.
2: ಭಾವಯ್ಯ, ಭಾವಯ್ಯನವರ, ಅತ್ತೆಯವರು ನಿಮ್ಮನ್ನು ಕರೆಯುತ್ತಿದ್ದಾರೆ, ಬರ್ತೀರೇನ್ರಿ?
4: ಬಾಂಡ್ಯ ಸೊಸಿಯ ಶ್ಯಾವಿ ಬಸಿಯ ಯಾಕೆ ಬೇಯಮ್ಮ?
3: ಮಾರಿಗಡೆ ನಗತಿಯೇನು?
4: ಮತ್ತೇನು ಮಾಡ್ಲಿ, ನಿನ್ನ ಮುಂದ್ ಕುತ್ಕೊಂಡ.
3: ಏ ಹಾಗಲ್ಲೋ, ಆಕಿನ ಅಡವಿ ಗಟ್ಟಿದ್ರು ಕೂಡ ಆಕೆ ತನ್ನ ದುರ್ನಡತಿನ ಬಿಡಲಿಲ್ಲ.
4: ಯಾವಾಕಿನ ಯಾವಾಗ ಅಡವಿ ಗಟ್ಟಿದ್ರಿ? ಹಿಂದ್ ಮುಂದ್ ಸಂಬಂಧ ಇಲ್ದ ಏನಾರೆ ಮಾತಾಡಿಬಿಟ್ರ ಆತಿನ ಬೇಯಮ್ಮ. ನನ್ನ ಹೆಂಡತಿನ ಅಡವಿ ಗಟ್ಟೆ ನನ್ನ ಒಂಟಿಗೇನು ಮಾಡಿಬಿಟ್ಟರಿ?
3: ನೀನು ಒಪ್ಪಟ್ಟಿಗನಾಗಿದ್ರೆ ನಮಗೆ ಸಂತೋಷ.
4: ನಾವು ಒಂಟಿಗೆ ಆದ್ರೆ ಸಂತೋಷ, ನೀ ಮಾತ್ರ ಸೀಟ್ ಭರ್ತಿ ಮಾಡಿದ್ರಾಗ.
3: ಹಾಗಲ್ಲೋ, ಅಲ್ಲಿ ಕೊಡುವ ಮಲ್ಲಯ್ಯನಿಗೆ ಗಂಟು ಬಿತ್ತಿರುವಂತೆ.
4: ಬೇಷ್ ಎಮ್ಮ, ಬಿತ್ತು ಮಾತಿನಿಂದ ಹೇಳಬಾರ್ದ, ಸೂಳಿತರ ಮಾಡ್ತಾಳಂತ.
2: ಹಾವ, ನಾವಷ್ಟೇ ಅಂತೀವಿ, ಹೀಗಲ್ಲ. ಊರ ಮಂದೆಲ್ಲ ಇದೇ ಮಾತಾಡುತ್ತಿದ್ದಾರೆ. ಅವರ ಮುಂದೆ ನನಗೆ ಮುಖವೇ ತಿರುಗಾಡಲು ನಾಚಿಕೆಯಾಗಿದೆ, ಏನು ಮಾಡಬೇಕು?
4: ಏ ಬಸಮ್ಮ, ಅವ್ರ ಮುಂದ ನಿನ್ನ ಮುಖ ಎತ್ತದ ಬ್ಯಾಡಿನ ತೆಗೆದು ಮಣ್ಣಾಗಿ ಮುಚ್ಚಿಸ್ಬಿಡು ನೋಡೇ ಬಸಮ್ಮ. ಗಡಿಗಿ ಬಾಯಿ ಮುಚ್ಚಾಕ್ ಬರ್ತೈತೆ, ಆದ್ರೆ ಮಂದಿ ಬಾಯಿ ಮುಚ್ಚಾಕ್ ಆಗಾನಿಲ್ಲ ಎಂಬ ಮಾತೈತೆ. ಆಗ್ಲಿ, ಈಗ ಸದ್ಯ ನನಗೆ ಏನ್ ಮಾಡನ್ರಿ?
3: ಆ ದುಷ್ಟರಿಬ್ಬರನ್ನ ಕೊಂದು ಬರ್ಬೇಕು.
4: ಮತ್ ನನಗೆ ಹೇಳ್ತಿ,
3: ನಿನಗೆ ಇನ್ನೊಬ್ಬಳನ್ನು ತಂದು ಮದುವೆ ಮಾಡ್ತೇನೆ.
4: ಈಗ ಮಾಡಿಬಿಡಂಗ್ರ, ಅಡಿವಾಗಿದ್ದಾಗಿನಕೊಂದ ನಾಯಾಗ ಪಾಪ ಕಟ್ಟಿಕೊಳ್ಳಿ.
2: ಹಾಗಲ್ಲ ಭಾವ, ತಿಳಿದು ತಿಳಿದು ಸೌತಿ ಮೇಲೆ ಯಾರ ತನ್ನ ಹೆಣ್ಣು ಮಕ್ಕಳನ್ನು ಕೊಡ್ತಾರೆ?
4: ಯಾರು ಕೊಡಂಗಿಲ್ಲ ಬಸಮ್ಮ.
2: ಇಲ್ಲ
4: ಯಾಕ ಅವ್ರ ನೇನು ಹಗೆಯದಾಗ ಹಾಕಿ ಬಾಯಿಗಲ್ ಮುಸ್ತಾರನ?
2: ಹಾಗಲ್ಲ ಭಾವ, ಆ ದುಷ್ಟ ಮಲ್ಲಿಯನ್ನು ಕೊಂದು ಹಾಕ್ರಂತ ಹೇಳಿದ್ ಇಷ್ಟೇ
4: ಇಷ್ಟೇ. ವಹವಾರೆ ಜಂಗರೆ ಬೆಲ್ಲಿ ನೋಡೇ ಬಸಮ್ಮ, ಈಗ ಅಗ್ದಿ ಆಕಿನ ಕೊಂದು ಬಂದೆ ಮತ್ತೊಬ್ಬಕಿನ ಮಾಡ್ಕೊಂಡ ಅಂತ ತಿಳಿ. ನೀವು ಈಗ ಇಕ್ಕಿಗೆ ಮಾಡಿದಂಗ ಮುಂದ ಅಕ್ಕಿಗೂ ಮಾಡಿದ್ರ ಅಕ್ಕಿನೂ ಕೊಲ್ಲಬೇಕಾಗಿ ಬಂತಲ್ಲ. ಹೇ ಗುಡ್ಡದೊಡೆಯ ಮಲ್ಲಯ್ಯ, ಬಂಗಾರದಂತ ಹೆಂತಿನಿ ಬಿಟ್ಟದೊಂದು ಪಾಪ, ಅಡಿವಿ ಗಟ್ಟಿದ್ದೊಂದು ಪಾಪ, ಈಗ ಕೊಲ್ಲಾಕ್ ಹೋಗುದೊಂದು ಪಾಪ, ಮುಂದ ಮತ್ತೊಬ್ಬಕಿನ ತಂದಿವ್ರ ಕೈಯಾಗಿ ಸಿಗಿಸುವುದೊಂದು ಪಾಪ. ಇಷ್ಟೆಲ್ಲ ಪಾಪದ ಹೊರೆ ಹೊತ್ಕೊಂಬುದು ಯಾಕೆ ಪಾಸುಮಕ? ನಾನ ಈ ಸಾತಿಯಿಂದ ಸುನಿಗದು ಪಾಡಲ್ಲನೋ ಮಲ್ಯ ಮಲ್ಲಯ್ಯ ಮಲ್ಲಯ್ಯ ಮಲ್ಲಯ್ಯ ಮಲ್ಲಯ್ಯ. ಏ ನಾಗಮ್ಮ ಬಸಮ್ಮ, ನಾನು ಹೇಳಿದ ಆದ್ರ ಮಾಡಿದ್ದನ್ನ ಪ್ರತ್ಯಕ್ಷ ಕಂಡಿರ? ಏನು ಮಂದಿ ಮಾತಿನ ಮೇಲೆ ಮಾತಾಡ್ತೀರಾ?
2: ಸುಳ್ಳು ಹೇಳಲಿಕ್ಕೆ ಮಂದಿಗೆ ಏನು ಹೊಟ್ಟೆ ಕಡೆ ಇರೋದು? ಹಾವ, ನೀವು ಅಡವೆಗಿನ ಗುಡಿಸಲಿಕ್ಕೆ ಹೋಗಿ ಮರಿಯಾಗಿ ನಿಂತು ಕಣ್ಣಾರ್ ನೋಡಿ ಆಮೇಲೆ ಏನು ಮಾಡೋದನ್ನ ಮಾಡ್ರಿ.
4: ಏ ಏ ಬಸಮ್ಮ, ನಾನು ಹೇಳ್ತ ಆದ್ರ ಮಾಡ್ಯಾಳಂತ ದೇವ್ರ ಪಾದ ಮುಟ್ಟಿ ಆಣಿ ಮಾಡಿ ಹೇಳ್ತೀರಾ? ಏನು ನಿಮ್ಮ ಗಂಡರು ತಲೆ ಮುಟ್ಟಿ ಹೇಳ್ತೀರಾ?
1: ನಾವು ಮಾಡಲು ಸಿದ್ಧರಿದ್ದೇವೆ, ನೀವು ಪ್ರತ್ಯಕ್ಷವಾಗಿ ಹೋಗಿ ನೋಡ್ಕೊಂಡು ಬರ್ರಿ. ಆಮೇಲಾಣಿ ಮಾಡಿ ಹೇಳ್ತೀವಿ.
4: ಹೆಂಗಸರು ಬಹಳ ಬೇರಿಕೆಯರಪ್ಪ, ಮಾರಿ ಮೇಲೆ ಕಾಣ್ತಾರ ಸಂಭವಿತರಂಗ ಮುಸುಕಿನಾಗ ಮಾಡ್ತಾರ ಇಂತ ಕೆಟ್ಟ ಕೆಲಸನ. ಏ ಅಮ್ಮ, ನಾನು ಹೇಳ್ತ ಆದ್ರ ಮಾಡಿದ ಕರೆ ಆತಂದ್ರ ಗೋಳಿ ಗೋಣ ಮುರಿದಾಗ ಒಂದ ಏಟ್ಗೆ ರುಂಡ ಹಾರಿಸಿ ಬರ್ತನು ತಾಕೊಡ್ಲಿ.
2: ತಕ್ಕೊಳ್ಳಿ.

0: ಶಗಣಿಯನ್ನು ಕೂಡಿಸುವುದು, ಜಳಕ ಹಾಗೂ ಲಿಂಗ ಪೂಜೆ ಎಲ್ಲವೂ ಆಯಿತು. ಆದರೆ ಆ ಮಲ್ಲಯ್ಯ ಸ್ವಾಮಿಯ ಸುಳಿವೆ ಇಲ್ಲವಲ್ಲ, ಅವನಿಗೆ ಎಡೆಯನ್ನು ತೋರಿಸಲಾರದೆ ನಾನು ಹೇಗೆ ಊಟ ಮಾಡಬೇಕು? ದೇವ, ಬಡವಿಯಾದ ನನ್ನಲ್ಲಿ ಷಡ್ರಶಾನ್ನವನ್ನು ನೀಡುವಷ್ಟು ಶಕ್ತಿ ಇಲ್ಲ ಸ್ವಾಮಿ. ಇಲ್ಲ ತಂದೆ.
1: ಮಗಳೇ ಮಲ್ಲಾಂಬೆ, ನನ್ನಮ್ಮ ಸಹಿಷನು ಸಹಿಷನು, ನನ್ನ ಶರೀರವೆಲ್ಲ ನೋವು
0: ತಂದೆ.
1: ತಾಯೇ, ನನ್ನ ಮೈ ನುಕ್ಕಾಗಿದೆಯಮ್ಮ.
0: ಏನು ಸ್ವಾಮಿ ಇದು? ಇದುವರೆಗೆ ಎಲ್ಲಿಗೆ ಹೋಗಿದೆಯಪ್ಪ? ದೇಹಾಲಸ್ಯವಾಗಿದ್ದರೆ ಇಲ್ಲಿಯೇ ಸ್ವಸ್ಥವಾಗಿ ಮಲಗಿಕೊಳ್ಳಬಾರದಿತ್ತೇನು ತಂದೆ? ಅಪ್ಪ, ನಿಮ್ಮ ಕೈಕಾಲುಗಳನ್ನ ಒತ್ತಲೇನು ಸ್ವಾಮಿ?
1: ಏನು ಹೇಳಲಿ ತಾಯೇ, ನನ್ನಮ್ಮ ಹಸಿವೆಯಿಂದ ಪೀಡಿತನಾಗಿ ಧರ್ಮಾತ್ಮನಾದ ಹೇಮರಡ್ಡಿಯ ಮನೆಗೆ ಕಜ್ಜಾಯ ಭಿಕ್ಷೆಗಾಗಿ ಹೋದನು. ಅವನ ಮನೆ ಹಾಳಾಗ ಕಜ್ಜಾಯವನ್ನು ನೀಡುವ ಬದಲು ನನ್ನ ಮೈಯನ್ನೇ ಜಜ್ಜಿ ಜಜ್ಜಿ ಕಳುಹಿಸಿದ್ದಾರಮ್ಮ.
0: ಯಾರು ಸ್ವಾಮಿ ಅವರು?
1: ಅವರೇ ನಿನ್ನ ನೆಗಣ್ಣಿಯರಮ್ಮ.
0: ಶಿವ ಶಿವ ತಂದೆ, ಅದೇಕೆ ಪರಿತ ಆಡಿಸಿದರು ತಂದೆ? ಅಪ್ಪ, ತಲೆಗೆ ಹಚ್ಚಿಕೊಳ್ಳುವುದಕ್ಕಾಗಿ ಅತ್ತೆಯವರು ಕೊಟ್ಟಿರುವಂತಹ ತುಪ್ಪ ಇದೆ, ಅದನ್ನೇ ಹಚ್ಚಿ ಮಜ್ಜನೆ ಮಾಡಿಸಲೇನು ಸ್ವಾಮಿ? ನೋವಾದರೂ ಒಂದು ಸ್ವಲ್ಪ ಕಡಿಮೆ ಆದೀತು. ದೇವ, ದಿನಾಲು ನಾನು ನೀಡುವ ತಂಗಳ ಅಂಬಲಿ ರುಚಿ ಹತ್ತದ್ದರಿಂದ ಈ ರೀತಿಯಾಗಿ ಹಾಸಿಕೊಂಡು ಬಂದೀಯಾ ತಂದೆ? ಸ್ವಾಮಿ, ಹಸುವಿನ ಕಾಯಿಸಿದ ಹಾಲನ್ನು ಕುಡಿದುಕೊಂಡು ಒಂದು ಸ್ವಲ್ಪ ಅಡ್ಡಾಗಿರಿ. ಹೌದಪ್ಪ.
1: ತಾಯಿ,
0: ಸ್ವಾಮಿ,
1: ನಿನ್ನ ದಯಾದೃಷ್ಟಿಯಿಂದ ನನ್ನ ಎಲ್ಲ ಬಾಧಿ ನಿವಾರಣೆಯಾಯಿತು. ಆದರೆ ಆದರೆ ಆ ಪಾಪಿಗಳಿಗೆಷ್ಟು ಅಹಂಕಾರ ತಾಯೇ! ಪರಪಿ ನರಕ ಸಾಧನ ಸಾಧು ಮುಕ್ತಿ ಕಡೆಯವರ ಲಕ್ಷ್ಯವೇ ಇಲ್ಲ. ಅವರ ಭೋಗದಲ್ಲಿ ಇದ್ದದ್ದನ್ನು ತಪ್ಪಿಸಲಾಗುವುದೇ ಆ ಪಾಪಿ ಕಡೆಗಾಲು ಸಮೀಪಿಸಿದೆ.
0: ನನ್ನಯ್ಯ,
1: ನಿನ್ನ ಅತ್ತೆ ನೆಗಂಡ್ರಿಗೆ ತಕ್ಕ ಶಾಸನ ಅದು ಈಗಲೇ ಆಗಲೇ ಬೇಕು.
0: ಸ್ವಾಮಿ,
1: ಮಹಾಶಾಪ ಕೊಡುವೇ ವಿನಾಶ, ಮಹಾಶಾಪ ಕೊಡುವೇ ವಿನಾಶ, ಜೈ ದಭಾಜವಾನ ಹರಿಸುವುದೇ, ಜೈ ದಭಾಜವಾನ ಹರಿ, ಮಹಾಶಾಪ ಕೊಡುವೇ ವಿನಾಶ, ಮಹಾಶಾಪ ಕೊಡುವೇ. ಮದಾಂಧಾರ ಮದ ಭಾರ, ಮದಾಂಧಾರ ಮದ ಭಾರ, ದತ್ತನ ಧಾರ ಸರ್ವನಾಶ, ದತ್ತನ ಧಾರ ಸರ್ವನಾಶ, ಮಹಾಶಾಪ ಕೊಡುವೇ ವಿನಾಶ, ಮಹಾಶಾಪ ಕೊಡುವೇ, ಶಾಪ ಕೊಡುವೇ, ಶಾಪ ಕೊಡುವೇ, ಶಾಪ ಕೊಡುವೇ.
2: ಸಿಕ್ಕಲೋ ಮಗನ ಅಯ್ಯ ಕಳ್ಳ ತುಡುಗ, ಚೆಟ್ಟಿನ ಬರದಾಗ ಬಂದ್ ಬಿಟ್ಟಿದ್ನಂದ್ರೆ ಏನಾಗ್ತಿತ್ತು ನಿನ್ನ ಅವಸ್ಥೆ? ಎಂತ ಹುತ್ತು ಮನುಷ್ಯನ ಪಾವನೀನು, ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡ್ಬೇಕಂತ ಬಲ್ಲವ್ರು ಹೇಳ್ತಿರ್ತಾರ. ಆಗ್ಲಿ, ಈಗ ಸದ್ಯ ಇಲ್ಲೇ ನಿತ್ತ ಇವರಿಬ್ಬರು ಏನೇನು ಮಾತಾಡ್ತಾರೆ, ಏನೇನು ಕೃತಿ ಮಾಡ್ತಾರೆ ಎಂಬುದನ್ನು ಕಣ್ಣು ಮುಟ್ಟ ನೋಡಿ ಮುಂದೆ ಹೋಗ್ಲಿ ಮಗನ. ಹಂಗ ಗಸಕ್ಕೆ ನಾನು ನುಗ್ಗಬೇಡ.
0: ಆದರೂ ನನ್ನಪ್ಪ, ನನ್ನ ಅತ್ತಿ ಮನೆಯವರನ್ನು ನೀನು ದಂಡಿಸಬೇಡ. ಯಾಕಂದ್ರೆ ಇಲ್ಲಿಗೆ ಹೊಡೆಯಲು ಗಣಪತಿಗೆ ತಾಕುವುದಿಲ್ಲವೇನು ತಂದೆ?
2: ಅಲೇ ಇವಳ ಗೆಳೆಯಾಗ ಅಪ್ಪ ಅಯ್ಯ ಅಂತ ಕರೀತಾಳ, ಆಮ ಮಗಳೇ ಮಲ್ಲಮ್ಮ ಅಂತ ಪಿರೂತಿ ಮಾಡ್ತಾಳ, ಅಂದ ಮೇಲೆ ಹಂಗ ದೋಷ ಕೊಡುದಪ್ಪ?
1: ಮಗಳೇ,
0: ತಂದೆ,
1: ನಾನು ಇನ್ನು ಮುಂದೆ ನಿನ್ನ ಗುಡಿಸಲಕ್ಕೆ ಬರುವುದೇ ಇಲ್ಲ ತಾಯೇ.
0: ಯಾಕೆ ಸ್ವಾಮಿ?
1: ಯಾಕಂದರೆ ನನ್ನ ನಿನ್ನ ಈ ಸಂಬಂಧವು ನಿನ್ನ ಅತ್ತೆಯನ್ನು ಜನರ ವಿಪರೀತ ಭಾವನೆ ಉಂಟು ಮಾಡಿದೆಯಮ್ಮ.
0: ತಂದೆ, ಅವರ ದುಷ್ಟ ಕಲ್ಪನೆಗಳಿಂದ ನಮಗೆ ಏನಾಗುವುದು? ಹಾಲಿದ್ದದ್ದು ಹಾಲಾಗುವುದು, ನೀರಿದ್ದದ್ದು ನೀರಾಗುವುದು. ನೀನು ಪ್ರತಿನಿತ್ಯ ಬಂದು ನಿನ್ನ ಪಾದ ದರ್ಶನವನ್ನು ಕೊಡಲಿಕ್ಕೇ ಬೇಕು ತಂದೆ.
1: ಅಮ್ಮ,
0: ತಂದೆ,
1: ಅವರು ಬರೇ ಬಗಳುತ್ತಾ ಕುಳಿತಿಲ್ಲ ತಾಯೇ, ನಮ್ಮೀರ್ವರನ್ನು ಕೊಂದು ಹಾಕುವಂತೆ ನಿನ್ನ ಪತಿಯನ್ನು ಪ್ರೇರೇಪಿಸಿ ಕಳುಹಿಸಿದ್ದಾರೆ. ಆತನು ಇಲ್ಲಿಗೆ ಬಂದು ನಮ್ಮ ಮಾತುಗಳನ್ನು ಕೇಳುತ್ತಲೇ ಇದ್ದಾನೆ. ಅಲ್ಲದೆ ನಮ್ಮಿರುವ ದೃಶ್ಯವನ್ನು ನೋಡಲು ಕಣ್ತಿರಿದಿರುವನು.
2: ಅಯ್ಯಪ್ಪ, ನಾ ಯಾರಿಗೂ ತಿಳಿಲಾರ್ದ ಬಂದದ್ದು ನಿಮಗೆ ಹಂಗ ತಿಳಿದಿರ್ಬೇಕಪ್ಪ? ಛೇ ಛೇ ಛೇ ಛೇ, ಇವ್ ಮನುಷ್ಯನ ಅಲ್ರಪ್ಪ, ದೇವರ ಸೈ.
1: ನನ್ನಮ್ಮ, ನೀನು ಇಲ್ಲಿ ಕೇಳು ತಾಯೇ, ನೀನು ನಿನ್ನ ಅತ್ತೆಯ ಮನೆಯಲ್ಲಿ ಕಾಲಿಟ್ಟ ದಿನದಿಂದ ನಿನ್ನ ಮಾವನ ಮನೆಯ ಸಂಪತ್ತು ಹಾಲು ಉಚ್ಚಿದಂತೆ ಉಚ್ಚೇರುತ್ತಿತ್ತು. ಆದರೆ ಆ ಪಾಪಿಗಳ ದೈವದಲ್ಲಿ ಅದನ್ನು ಅನುಭವಿಸುವುದು ಇದ್ದಿಲ್ಲ. ನಿನ್ನನ್ನು ಪರಿಪರಿಯಿಂದ ಕಾಡಿ ಎಂದು ಅರಣ್ಯವಾಸಕ್ಕೆ ನೂಚಿದರೋ ಅಂದಿನಿಂದ ಇಳಿಯ ಹತ್ತಿ ನೆಲಮನೆ ಸೇರಿತು ಆ ಸಂಪತ್ತು. ದರಿದ್ರ ಎಂದು ನನ್ನನ್ನು ಕೂಡ ಎಂದು ಪಡೆದಟ್ಟಿದರೋ ಅಂದಿನಿಂದ ಪ್ರತಿಯೊಬ್ಬರು ವ್ಯಾಧಿಯಿಂದ ಬಳಲುತ್ತ ಮನೆಯಲ್ಲಿ ಬಿದ್ದುಕೊಂಡಿದ್ದಾರೆ. ಮಗಳೇ,
0: ಸ್ವಾಮಿ
1: ನೋಡು ತಾಯಿ, ನನ್ನ ಇಚ್ಛಾಶಕ್ತಿಯನ್ನು ಈಗ ಸದ್ಯ ನಿನ್ನ ಪತಿದೇವನು ನಮ್ಮಿಬ್ಬರನ್ನು ಕಡಿದು ತಂದಿರುವ ಕಬ್ಬಿಣದ ಕೊಡ್ಲಿ ಬಂಗಾರದ್ದಾಗಿದೆ ಮಗಳೇ.
2: ಅಲೇ ಇವನ ಕರೇ ಒಂದ್ರ ಬಂಗಾರ ಕೊಡ್ಲಿನ ಆಗಿಬಿಟ್ಟಲ್ಲಪ್ಪ. ಛೇ ಛೇ, ಇವ್ ಮನುಷ್ಯ ಅಲ್ರಿಪ್ಪ, ದೇವರ ಸ್ಥೈ. ಎಲೆ ನಾಗಿ ಬಸಿ, ನಿಮ್ಮ ಮಾತಿನಂತೆ ನನ್ನ ಹೆಂಡತಿ ಮಲ್ಲಮ್ಮ ಅಲ್ಲ ಅಲ್ಲ ಅಲ್ಲ ಮಲ್ಲಿ ಹಾದಿರಿಗಿತ್ತಿ ಅಂತ ಹೇಳಿ ಕಡಿದು ಬಾ ಅಂತ ಕಳಿಸಿದ್ರಲ್ಲ ಭೇಷ್ ಮಾಡಿದ್ರಿ. ನೀವ ಕಳಿಸಿರ್ಲಿಕ್ಕಂದ್ರ ಈ ಮಹಿಮಾ ನನಗೆ ಎಲ್ಲಿಂದ ತೋರ್ತಿತ್ತು? ಆಗ್ಲಿ ಆಗ್ಲಿ, ಈಗ ಸದ್ಯ ಹೋಗಿ ಇವರಿಬ್ಬರ ಪಾದ ಹಿಡ್ಕೊಳ್ಳಕ್ಕೆ ಬೇಕು.
3: ಮಗಳೇ, ನಾನೀಗ ಸದ್ಯ ಇಲ್ಲಿರಲು ಸಾಧ್ಯವಿಲ್ಲವಮ್ಮ. ಯಾಕಂದ್ರೆ ನಿನ್ನ ಪತಿಯು ಬಂದು ಬಹು ಸಮಯವಾಯಿತು, ಅವನನ್ನು ಉಪಚರಿಸಮ್ಮ.
0: ತಂದೆ ಸ್ವಾಮಿ,
2: ಎಷ್ಟು ಹತ್ತಾಗಿತ್ತು
0: ಪರಮಾತ್ಮ? ಹಾ, ಯಾರು ಪತಿದೇವ?
2: ಸ್ವಾಮಿ ಸರಿ, ಹಿಂದಕ್ಕೆ ಮಹಾದೇವನ ಹೆಂಡತಿ ಸಾಕ್ಷಾತ್ ಪಾರ್ವತಿ ದೇವಿ ಅಂತಿರುವಿ ನೀನು, ನಾನೇ ಪಾಪಿಯು, ನನ್ನನ್ನು ನೀನೇ ಉದ್ಧರಿಸುವಾಕಿ.
0: ಛೇ ಛೇ ಛೇ ಸ್ವಾಮಿ, ತಾವು ನನಗೆ ನಮಸ್ಕಾರ ಮಾಡಕೂಡದು ಸ್ವಾಮಿ.
2: ಏನು ಪರವಾಗಿಲ್ಲ, ಅದೇನು ಶಿಷ್ಯನಿಂದ ಗುರುವಿಗೆ ಮುಕ್ತಿ ಆಯ್ತಂತೆ, ಆದ್ದರಿಂದ ನಿನ್ನಿಂದಲೇ ನನಗೆ ಸದ್ಗತಿಯು.
0: ಇಲ್ಲ ಸ್ವಾಮಿ, ಮಲ್ಲಿಕಾರ್ಜುನ ಸ್ವರೂಪಿ ಪತಿದೇವ ನನ್ನನ್ನು ಕೈಲಾಸಕ್ಕೆ ಕಳುಹಬೇಕೆಂದು ಈ ಕೊಡಲಿ ತುಂಬಾ
2: ಒಳ್ಳೆಯದಾಯ್ತು,
0: ತೀವ್ರ ಕಾರ್ಯ ಮಾಡ್ರಿ.
2: ಹೌದು, ನಾಗಿ ಬಸಿಯರ ಮಾತಿನಂತೆ ಬಂಗಾರದಂತ ಹೆಂಡತಿನ ಕಡದ ಚೂರು ಮಾಡ್ಬೇಕಂತ ಬಂದೀನಿ. ಹೌದು, ಆದ್ರ ನಿನ್ನ ಮಲ್ಲಯ್ಯನ ದೃಷ್ಟಿ ಬೀಳನ ಕೆಬ್ಬಿಣದ ಮೂಳ ಬಂಗಾರದಾಗಿ ಬಿಟ್ಟೈತಿ ನೋಡಿ
0: ಮಲ್ಲೇಶ.
2: ಇಂಥ ಮಲ್ಲಯ್ಯನ ಹೆಂಡತಿ ಗೌರಿ ಅಂತಿರುವಿ ನೀನು ನೋಡಿ, ನನ್ನನ್ನು ಉದ್ಧರಿಸಕ ಆ ನಿನ್ನ ಮಲ್ಲಯ್ಯಗೆ ಬಲವಂತ ಮಾಡ್ತೀಯ.
0: ಪತಿದೇವನ ಆಜ್ಞೆ ನನಗೆ ಶಿರಸಾಮಾನ್ಯವು. ಆಗ್ಲಿ ಸ್ವಾಮಿ,
2: ಆಗ್ಲಿ ಆಗ್ಲಿ, ಎನ್ನ ಮ್ಯಾಲ ಮನೆಗೆ ಹೋಗಿ ಆ ನಾಗಿನ ಬಸಿನ ಕಡಿದು ಚೋರ ಮಾಡಿ ಬರ್ತೀನಿ. ಸರಿ,
0: ಇದೇನು ಜೀವೇಶ್ವರ,
2: ಜೀವ ತೆಗೆದು ಬರ್ತೀನಿ ಬಿಡ.
0: ಆಗಲ್ಲ ಪ್ರಾಣೇಶ್ವರ,
2: ಪ್ರಾಣ ತೆಗೆದು ಬರ್ತೀನಿ ಬಿಡ.
0: ಪತಿದೇವ
2: ಏ ಪತ್ತ ಮಾಡಿ ಬರ್ತೀನಿ ಬಿಡ.
0: ನೋಡಿ ಮಲ್ಲಿ ಸ್ವಾಮಿ,
2: ಆ ಮಲ್ಲಯ್ಯನ ದರ್ಶನ ಮಾಡಿಸ್ತೀಯ?
0: ಆಗ್ಲಿ ಸ್ವಾಮಿ.

0: ಸದಯದೇವ ಮಲ್ಲಿಕಾರ್ಜುನ ಸತೀಪತಿಗಳಾದಂಥ ನಮ್ಮಿರುವರಿಗೂ ನಿಜವಾದ ನಿನ್ನ ರೂಪವನ್ನು ತೋರಿಸಿ ನಮ್ಮನ್ನೆಲ್ಲ ಪಾವನಗೊಳಿಸುತ್ತಂದೆ. ಹೌದು ಸ್ವಾಮಿ ಪರಮಾತ್ಮ.
1: ಜವತಿ ಜಯವಾಗಲಿ ನಿಮಗೆ, ಜವತಿ ಜಯವಾಗಲಿ.
2: ಮಕ್ಕಳೇ, ಸತೀಪತಿಗಳಾದ ನೀವು ನಿತ್ಯ ಶುಚಿಗಳು, ನಿಮಗಾವ ಇಚ್ಛೆ ಕೇಳಿಕೊಳ್ಳಿರಿ.
0: ದೇವ ನಾನು ಧನ್ಯಳಾದೆ. ದೇವ ಯಾವಾಗಲೂ ನನ್ನ ರೆಡ್ಡಿಯ ಕುಲದವರಿಗೆ ಬಡತನವು ಬಾರದಂತೆ ವರವನ್ನು ಅನುಗ್ರಹಿಸು ತಂದೆ.
2: ಮಗಳೇ,
0: ತಂದೆ
2: ನಿನ್ನ ಕೋರಿಕೆಯು ಅದು ಶ್ಲಾಘ್ಯವಾದದ್ದು. ಈ ನಿನ್ನ ಚಾರಿತ್ರವು ಇಡೀ ಪ್ರಪಂಚನೇ ವ್ಯಾಪಿಸಿ ಚಿರಕಾಲ ಬಾಳುವುದು. ನಿನ್ನ ರೆಡ್ಡಿ ಬಾಂಧವರಲ್ಲಿ ಯಾರು ನನ್ನ ಮೂರ್ತಿಯನ್ನು ನಿತ್ಯ ಜಗಲೆ ಮೇಲಿಟ್ಟು ಪೂಜಿಸಿ ಮಲ್ಲಿಕಾರ್ಜುನ ಸ್ಮರಿಸಿ ಪ್ರತಿ ವರ್ಷಕ್ಕೊಮ್ಮೆ ತಪ್ಪದೇ ನನ್ನ ಶ್ರೀಶೈಲಗಿರಿಗೆ ಬಂದು ನನ್ನ ಜಾತ್ರೆಯನ್ನು ಪೂರೈಸಿಕೊಂಡು ಹೋಗಬೇಕು. ಅಲ್ಲದೆ ನಿತ್ಯ ತಮ್ಮ ಹುಟ್ಟು ಉದ್ಯೋಗವಾದ ಒಕ್ಕಲುತನವನ್ನೇ ಮಾಡಿ ಬೇರೆ ಮತ್ತ ಉದ್ಯೋಗಲ್ಲಿ ಕೈ ಹಾಕದೆ ಯಾವನು ಕಾಲ ಕಳೀತಾ ಇದ್ದಾನೆಯೋ ಅಂತಹ ಭಕ್ತನಿಗೆ ಮಾತ್ರ ಎಂದಿಗೂ ಬಡತನ ಉಂಟಾಗುವುದಿಲ್ಲ. ಇದು ನನ್ನ ಸಂಪೂರ್ಣ ಆಶೀರ್ವಾದವು. ಮಗಳೇ,
0: ತಂದೆ
2: ನಿನಗೆ ಮತ್ತಾವ ಕೋರಿಕೆ ಇದೆಯೋ ಅದನ್ನು ಸಹ ಕೇಳಮ್ಮ.
0: ದೇವ ನನ್ನ ಪತಿದೇವರಿಗೆ ಪ್ರಪಂಚದೊಳಗೆಲ್ಲ ಹುತ್ತರು ಎಂದು ಹೇಳುತ್ತಿದ್ದಾರೆ ಸ್ವಾಮಿ. ಅವರಿಗೆ ದಿವ್ಯ ಜ್ಞಾನವನ್ನು ಕೊಟ್ಟು ಕರುಣಿಸು ತಂದೆ.
2: ನನ್ನಮ್ಮ
0: ಸ್ವಾಮಿ,
2: ನೀನು ಅದನ್ನು ಕೇಳುವ ಅವಶ್ಯವೇ ಇಲ್ಲ ತಾಯೇ. ಇಂದಿನಿಂದ ನಿನ್ನ ಪತಿ ದೇವನು ದಿವ್ಯ ಜ್ಞಾನಿಯಾಗಿ ಲೋಕಕ್ಕೆ ಒಳ್ಳೆ ಉಪಕಾರ ಮಾಡಿ ಪ್ರಪಂಚದಲ್ಲಿ ಕೀರ್ತಿವಂತನಾಗಿ ಬಾಳುವನು.
3: ದೇವ ದಯಾಘನ ಶ್ರೀ ಚನ್ನ ಮಲ್ಲಿಕಾರ್ಜುನ, ನಿನ್ನ ಕೃಪಾ ಆಶೀರ್ವಾದದ ಬಲದಿಂದ ಇಂದು ನನ್ನ ನಿಜದ ಎತ್ತರವಾಯಿತು. ನಾನೇ ಸಚ್ಚಿದಾನಂದ ಸ್ವರೂಪನು, ನಾನೇ ಪರಬ್ರಹ್ಮ ವಸ್ತುವು. ಶಿವೋಹಂ ಶಿವೋಹಂ ಶಿವೋಹಂ.
2: ನನ್ನಮ್ಮ, ನಿನಗೇನು ಬೇಕೆಂಬುದನ್ನು ಕೇಳಲೇ ಇಲ್ಲವಲ್ಲ. ಮಗಳೇ,
0: ತಂದೆ
2: ನಿನಗಾಗಿ ಒಂದು ವರವನ್ನು ಬೇಡು, ಅದನ್ನು ಸಹ ಕೊಡುವೆನು, ಕೇಳಿಕೋತಾಯಿ.
0: ದೇವ ನನಗೆ ಈ ಸಂಸಾರ ಜಂಜಡ ಅದು ಸಾಕಾಗಿ ಹೋಯಿತು ಸ್ವಾಮಿ. ಇನ್ನು ಮೇಲೆ ನಿನ್ನಲ್ಲಿ ನನ್ನನ್ನು ಐಕ್ಯ ಮಾಡಿಕೋ ತಂದೆ.
2: ಆಹ್, ಎಂಥ ವರವನ್ನು ಬೇಡಿದೆ ತಾಯಿ. ಧನ್ಯ ಧನ್ಯ ಮಗಳೇ, ನೀನೇ ಧನ್ಯಳು.

ಇಲ್ಲಿಯ ಶ್ರೀಮಂತ ಯುವಕನಾದ ಭೀಮರೆಡ್ಡಿಯನ್ನು ದಾಣದಲ್ಲಿ ಕಬ್ಬು ಹಿಂಡಿದಂತೆ ಅವನ ಸರ್ವಸ್ವನ್ನೆಲ್ಲ ಅಪಹರಿಸಿದೆನು. ಇನ್ನು ಮುಂದೆ ಅವನ ಮನೆ ಮಠಗಳನ್ನು ಮಾರದಷ್ಟೇ ಉಳಿದಿದೆ. ಆದರೆ ಅಣ್ಣನಾದ ಸಂಜೀವನ್ ಎಲ್ಲಿಗೆ ಹೋಗಿರಬಹುದು? ಮನೆಯಲ್ಲಿ ಆತನ ಸದ್ದವೇ ಇಲ್ಲವಲ್ಲ. ಓಹೋ, ಅವನೇ ಬರುವಂತಿದೆ.

0: ஹலோ சஞ்சீவண்ணா, இதுவரைக்கும் ಎಲ್ಲಿಗೆ ಹೋಗಿದ್ದೆ?
1: ಅಯ್ಯ, ನಾನೆಲ್ಲಿಗೆ ಹೋಗಲಿಯ ತಾಯಿ? ನಿನ್ನ ಹಿತಕ್ಕೋಸ್ಕರವೇ ಊರೆಲ್ಲ ಸಂಚರಿಸಬೇಕಾಗಬಹುದು. ನೋಡ ತಂಗಿ, ನಿನಗೊಂದ ವಿಷಯವನ್ನು ಹೇಳಬೇಕಂತ ಮಾಡಿರುವೆನು.
0: ಅದೇನು ಅಣ್ಣ, ಬೇಗನೆ ಹೇಳು.
1: ನೀನು ಅದರಂತೆ ವರ್ತಿಸಿದೆಯಾದರೆ ನಿನ್ನ ಸುಖಕ್ಕೆ ಸೀಮೆಯೇ ಇಲ್ಲ.
0: ಅದೇನು ಹೇಳು, ನಿನ್ನ ಆಜ್ಞೆಯಂತೆ ವರ್ತಿಸುವೆ.
1: ತಂಗಿ, ನಿನ್ನ ವಿಠನಾದ ವೇಮನನ ಅತ್ತಿಗೆಯು
0: ಯಾರು?
1: ಆ ಮಲ್ಲಾಂಬೆಯು.
0: ಓಹೋ, ಹೀಗೇನು?
1: ರತ್ನದ ಮೂಗುತಿಯನ್ನು ಧರಿಸಿಕೊಂಡು ದೇವಸ್ಥಾನಕ್ಕೆ ಬಂದಿದ್ದಳು.
0: ಮುಂದೆ
1: ಮುಂದೇನ ತಾಯಿ, ಎಷ್ಟು ಅಂದವಾಗಿರುವುದು ಆ ಮೂಗುತಿ! ಬೆಲೆಯನ್ನು ಕಟ್ಟಲು ಯಾರಿಂದಲೂ ಸಾಧ್ಯವಿಲ್ಲ. ನೋಡ ತಂಗಿ, ಹೇಗಾದರೂ ಮಾಡಿ ಆ ವೇಮನ್ನನ ಕಡೆಯಿಂದ ಆ ಮೂಗುತಿಯನ್ನು ವಶಪಡಿಸಿಕೊಳ್ಳಲಿಕ್ಕೆ ಬೇಕು.
0: ಎಷ್ಟೇ ಅಲ್ಲವೇ, ಇದಕ್ಕೊಂದು ಇಷ್ಟು ಯೋಚನೆ ಅಣ್ಣ. ಅವರು ಬರಲಿ, ಬಂದ ತಕ್ಷಣವೇ ತರಿಸಿಕೊಳ್ಳುವೆನು. ಮೋಹ ಪರವಶನಾದ ವೇಮನ ನನ್ನ ಆಜ್ಞೆಯನ್ನು ಮೀರುವುದುಂಟೆ.
1: ಅಯ್ಯ, ನಿಂದ ಮೀರ್ತಾನ ಆಜ್ಞೆ? ಇಡೀ ಜಗಾನ ಮೀರಂಗಿಲ್ಲ.
2: ಇದೇನು ಪ್ರಿಯೆ, ಹೀಗೇಕೆ ಸಚಿಂತಳಾಗಿ ನಿಂತುಕೊಂಡಿರುವಿ? ಹುಣ್ಣಿಮೆಯ ಚಂದ್ರನಂತೆ ಪ್ರಫುಲ್ಲಿತವಾದ ಈ ನಿನ್ನ ಮುಖ ಕಮಲವು ಕಳಿಗುಂದಲು ಕಾರಣವೇನಿ? ನಾನು ಬಂದು ರೇಗಿಕೊಂಡು ದೂರದಲ್ಲಿ ನಿಂತುಕೊಳ್ಳಲು ನನ್ನಿಂದೇನು ಅಂತಹ ಅಪರಾಧವಾಗಿದೆ ಹೇಳು ಪ್ರಿಯೆ.
0: ಅದನ್ನು ಹೇಳಲಿಕ್ಕೆ ಅವಕಾಶವಿಲ್ಲ. ಎವರಿಗೆ ನಿಲ್ಲಬೇಡಿ, ಇಲ್ಲಿಂದ ಹೊರಟು ಹೋಗಿ.
2: ಪ್ರಿಯೆ, ಹಾಗೆ ಮಾತ್ರ ಮಾಡಬೇಡ. ಇದು ನಿನಗಾಗಿಷ್ಟು ಕಷ್ಟಪಟ್ಟು ಈ ಬೆಲೆ ಬಾಳುವ ಆಭರಣ ತಂದಿರುವನು, ಹೀಗೇಕೆ ಮಾಡುವೆ ಪ್ರಿಯೆ?
0: ಎಲ್ಲಿ?
2: ಇದು ನನ್ನ ಕೈಯಲ್ಲಿ.
0: ಹಾಗಿದ್ದರೆ ನನ್ನ ಕೈಯಲ್ಲಿ ಕೊಡಿ.
2: ಹಾ ಹಾ ಹಾ, ಅದರ ಪ್ರತಿಯಾಗಿ?
0: ಇಲ್ಲ, ಮೊದಲು ಕೈಯಲ್ಲಿ ಕೊಡಿ, ಆಮೇಲೆ
1: ನೋಡೋಣ.
2: ಪ್ರಿಯೆ, ಇದು ತೆಗೆದುಕೋ, ನಿನಗಾಗಿ ಮೀಸಲ
0: ಇದೆ ಅಲ್ಲವಿ,
2: ಅಲಂಕರಿಸಿಕೊ ನಿನ್ನ ಕೊರಳಲ್ಲಿ.
0: ಇದಕ್ಕೊಂದು ಇಷ್ಟು ಯೋಚನೆ.
2: ಅದಕ್ಕೇನಾಗಿದೆ?
0: ನನಗೆ ಬೇಕಾಗಿಲ್ಲ.
1: ಅಯ್ಯ, ನನಗೆ ಬೇಕಾಗೈತೆ.
2: ಪ್ರಿಯೆ ಹೇಳು, ನಿನಗೆ ಮತ್ತೇನು ಬೇಕಾಗಿದೆಯೋ ಅದನ್ನು ಬೇಗನೆ ಹೇಳು. ನಿನಗಾಗಿ ನನ್ನ ಸರ್ವಸ್ವನ್ನೇ ಕೊಡಬಲ್ಲೆ, ಬೇಕಾದದನ್ನು ಕೇಳಿಕೋ.
0: ಸಂಜೀವಣ್ಣ, ಅದೆಲ್ಲವನ್ನೂ ಹೇಳಿಬಿಡು.
1: ಅಯ್ಯ ಭಾವನವರ,
2: ಏನು
1: ಅದನ್ನೆಲ್ಲ ನಾ ಹೇಳ್ತೀನಿ ಬರೀಲಿ.
2: ಅದನ್ನೆಲ್ಲ ನೀನೇ ಹೇಳ್ತಾ ಇದೀಯಾ?
1: ಹೂ, ನದವಳ ಅವನ ಬಾಯಿ ಕಾಡೆ.
2: ಹೇಳ್ಬಿಡು ಮತ್ತೆ ಇಲ್ಲೇ.
1: ಅಯ್ಯ ಇಲ್ಲಂಗ, ಅಲ್ಲಿ ನನ್ನ ಸ್ಪೇಷಲ್ ರೂಮಿಗೆ ಬಾಲ ಹೇಳ್ತಾನೆ.
2: ಲೇ ಲೇ ರೂಮ್ಯಾ, ಅಲ್ಲೋ ಇವಳಿಗೆ ಬೇಕಾದ ವಸ್ತು ನೀನು ಹೇಗೆ ಹೇಳುವೆಯೋ?
1: ಅಯ್ಯೋ ಭಾವನವರ, ನಾವು ಇದನ್ನೆಲ್ಲ ಮೊದಲ ಮಾಡಿಟ್ಕೊಂಡಿದ್ದೀವಿ. ಮೀಟಿಂಗ್
2: ಮೀಟಿಂಗ್ ಮಾಡಿದ್ರ?
1: ಹೂನ ದೌಳ ಅವನ.
2: ಅಲ್ಲ, ನಿನಗೆ ಇಂಗ್ಲಿಷ್ ಭಾಷಾ ಬರ್ತಾ ಇದೇನೆ?
1: ಅಯ್ಯೋ ನನಗೇಲಿ ಬರ್ತಿತ್ತ ಅಪ್ಪ, ಇಂಗ್ಲಿಷ್ ಮಾಸ್ತರ್ ಇಟ್ಕೊಂಡಿನಿ.
2: ಏ ಲೇ ಸಂಜೀವ, ಸುಮ್ಮನೆ ಇರಗಳೇ ಹೇಳ್ಬೇಡ, ಅದಾ ವಸ್ತು ಬೇಗನೆ ಹೇಳು.
1: ಅಯ್ಯೋ ನೋಡ್ರಿ ಭಾವನವರ,
2: ಏನು
1: ನಿನ್ನ ಅತ್ತಿಗೆಯಾದ ಮಲ್ಲಾಂಬೆಯು?
2: ಹೌದು.
1: ರತ್ನದ ಮೂಗುತಿಯನ್ನು ತೋರಿಸಿಕೊಂಡು ದೇವಸ್ಥಾನಕ್ಕೆ ಬಂದಿದ್ದಳಂತೆ. ಆ ವೇಳೆಯಲ್ಲಿ ಲಲಿತೆಯೂ ದೇವಸ್ಥಾನಕ್ಕೆ ಹೋಗಿದ್ದಳು. ಅದೇ ಮೂಗುತಿ ಬೇಕಂತ ಒಂದೇ ಸವಣೆ ಹಠ ಹಿಡಿದಿರುವಳು.
2: ಈಗೇನು?
1: ಅಯ್ಯೋ ನೋಡ್ರಿ ಭಾವನವರ, ಲಲಿತವ್ವ ಹಂಗೆಲ್ಲ ಬೇಡಬಾರ್ದವ ಅಂತ ನಾ ಎಷ್ಟು ಬುದ್ಧಿ ಹೇಳಿದ್ರು ನನ್ನ ಮಾತು ಕೇಳಲಾರ್ದ ನನ್ನ ಬಹಳ ಬಹಳ ಬೈದ್ಲು ನೋಡ ಭಾವ.
2: ಏನಂದ ಬಯಳೋ?
1: ಅಯ್ಯೋ ನಿನಗೆ ಯಾಕೆ ಬೇಕ ಹಳೆ ರಗಟೆ, ಹೋಗ ಕಡೆ ಅಂದ್.
2: ಏ ರಗಟೆ ಜಿಗಟೆ ಏನು, ಎಲ್ಲಿಯ ಭಾಷೆ ಇದು?
1: ಹೋಗ ನಿನ್ನ ಚಿಪ್ಪಾಡಿ, ಹೋಗ ನಿನ್ನ ಡಾವ ಡಿಮ್.
2: ಲೇ ಲೇ ಡಮ್ಯ.
1: ಅಯ್ಯ ಹಂಗ ಅಲ್ರಿ.
2: ಇದು ಯಾರಿಗೆ?
1: ನನಗತ್ತಾಳ್ರಿ. ಅಯ್ಯೋ ಭಾವನವರ, ಇಂತಿಂತ ಎಲ್ಲಾ ಬೇಗಳ ಬೇದ ಮತ್ತಂಗ ನಿಂತಾಳ ನೋಡು, ಹೈಬ್ರಿಡ್ ಗೊಂಟಾಳಗತ್ತೆ.
2: ಲೇ ಸಂಜೀವ, ಅದೆಲ್ಲವನ್ನು ನಾನೇ ನೋಡ್ತೀನಿ, ನೀನು ಸ್ವಲ್ಪ ಸುಮ್ಮನೆ ಇಲ್ಲೇ ಇರು.
1: ಅಯ್ಯ ಭಾವನವರ, ಅದನ್ನೆಲ್ಲ ನೀವನ್ ನೋಡ್ಕೊಳ್ರಿ. ಇನ್ನಷ್ಟು ಬುದ್ಧಿ ಹೇಳ್ರಿ ಅಕ್ಕಿಗೆ, ವಾಂಡ ಬಾಳತಿ.
2: ಇದೇನು ಪ್ರಿಯೆ, ಅದಕ್ಕಾಗಿ ಇಷ್ಟೊಂದು ರೇಗಬಹುದೇ? ಬೆಳಗಾದ ಕೂಡಲೇ ಒಂದೇ ಒಂದು ನಿಮಿಷದಲ್ಲಿ ತಂದು ಒಪ್ಪಿಸುವೆನು. ಒಪ್ಪಿಸ ಹೊರತು ಭೋಜನವನ್ನು ಕೂಡ ಮಾಡಲಿಕ್ಕಿಲ್ಲ. ಚಿಂತೆಯನ್ನು ಬಿಡು, ಹಾಸ್ಯಮುಖ ಮಾಡಿ ನಿನ್ನ ಹೃದಯವನ್ನು ಬೇಡಿಸು.
0: ಆಹಾ, ಅದೇ ಇಲ್ಲ, ಇದೇ ಕ್ಷಣವೇ ತಂದು ಕೊಡಬೇಕು.
2: ಪ್ರಿಯೆ ಹಾಗೆ ಮಾತ್ರ ಮಾಡಬೇಡ, ಇದೇ ಈ ಕ್ಷಣವೇ ತರುತ್ತೇನೆ.
0: ಅದೇನಿಲ್ಲ, ಪ್ರಮಾಣ ಮಾಡಿ ಹೇಳಬೇಕು.
2: ಪ್ರಮಾಣ?
0: ಹೌದು
2: ಪ್ರಿಯೆ, ಪ್ರಮಾಣ ಮಾಡಿಯೇ ತರಬೇಕೆ?
0: ಹೌದು.
2: ಆಗಲಿ, ಈಗ ಸದ್ಯ ತರ್ತಾ ಇದ್ದೀನಿ.

0: ಸಮಯ ಏನಮ್ಮ? ನಿನ್ನ ಪಾದಗಳ ಮೇಲೆ ಬಿದ್ದು ಅರಳುವೆನು. ನನ್ನ ನೀ ವಚನ ಬಂಧನದಿಂದ ಕಡೆಯ ಮಾಡಮ್ಮ, ಕಡೆಯ ಮಾಡು.
1: ಭೀಮಣ್ಣ, ಕೊಟ್ಟ ವಚನಕ್ಕಾಗಿ ಪ್ರಾಣವನ್ನೇ ಕೊಡುವೆನೆಂಬ ಒಂದು ಮಾತು ಎಂಥ ಮಾತು ಆಡಿದೆಯಪ್ಪ? ಇದು ನೋಡು, ಲಕ್ಷವರಹ ಬೆಲೆ ಬಾಳುವಂಥ ಈ ಮುತ್ತಿನ ಮೂಗುತಿಯನ್ನು

0: ಭೀಮಣ್ಣ, ಈ ಮೂಗುತಿಯನ್ನ ನಿನಗೆ ಕೊಡುವೆನಪ್ಪ, ಆದರೆ ನನ್ನದೊಂದು ವಚನವನ್ನು ಪಾಲಿಸುವೆಯೇನಪ್ಪ?
1: ಸತ್ಯ ಸಾಕ್ಷಿಯಾಗಿ ಪಾಲಿಸುವೆನಮ್ಮ.
0: ಭೀಮಣ್ಣ, ನೀನು ಈ ಮೂಗುತಿಯನ್ನು ಆ ಸೂಳಿಗೆ ಕೊಡುವ ಮೊದಲು ಅವಳು ಬತ್ತಲೆಯಾಗಿ ಬಂದು ನಿನ್ನನ್ನು ಮೂರು ಬಾರಿ ಸುತ್ತಿ ನಿನ್ನ ಮುಂದೆ ನಿಲ್ಲುವಂತೆ ಹೇಳು. ಆವಾಗಿ ಇದನ್ನು ಅವಳ ಕೈಯಲ್ಲಿ ಕೊಡು. ಕೊಡುವಿಯಪ್ಪ?
1: ತಾಯಿ, ಕೊಡುವೆನು.
0: ಈ ಮಾತು ಇದು ಪ್ರಮಾಣವೇನು?
1: ಇದಕ್ಕೆ ನಿನ್ನ ಪಾದಗಳೇ ಸಾಕ್ಷಿಯಮ್ಮ.
0: ಶಿವಶಿವ ಶಿವಶಿವ. ಅಪ್ಪ ಹೇಳಪ್ಪ ಹೇಳು, ಇದ ನೋಡು, ಈ ಮೂಗುತಿಯನ್ನು ತೆಗೆದುಕೊಂಡು ಹೊರಡಪ್ಪ. ದೇವ, ಇವನಿಗೆ ಎಂದು ಜ್ಞಾನೋದಯವಾಗುವುದು? ನಿನ್ನ ಕರುಣೆಯಾಗದ ವಿನಃ ಈತನಿಗೆ ಜ್ಞಾನವು ಬಾರದು. ದೇವ, ಇವನಿಗೆ ಬೇಗನೆ ಸುಜ್ಞಾನವನ್ನು ದಯಪಾಲಿಸುತ್ತಂದೆ.

0: ಅಯ್ಯ ಪಾವಲವರ ಬಾಂದ್ರೇನ ಮೂಗುತಿ ತಾಂದ್ರ ಹಂಗ ಬಾಂದ್ರೋ
1: ಸಂಜೀವ ನೀನು ಚೇಷ್ಟೆ ಮಾಡ್ಬೇಡ ಸುಮ್ಮನಿರು.
0: ಅಯ್ಯ ಅದ ಆತನ ನಾಂದೇನ ನಿನಗ
2: ಪ್ರಿಯೆ, ನಾನು ಹೋದ ಮೇಲೆ ಹಾಗೆ ಬಿಟ್ಟು ಬರ್ತಕ್ಕವನೇ.
1: ಎಲ್ಲಿ?
2: ಇದು ನನ್ನ ಕೈಯಲ್ಲಿ.
1: ಹಾಗಿದ್ದರೆ ನನ್ನ ಕೈಯಲ್ಲಿ ಕೊಡಿ.
2: ಆಹಾ, ಇಷ್ಟೇ ಅವಸರ ಇದನ್ನು ನಿನಗಾಗಿ ತಂದಿರುವೆನು. ಆದರೆ ನೀನು ಮಾತ್ರ ನಾನು ಹೇಳಿದಂತೆ ವರ್ತಿಸಿದರೆ ತಾನೇ.
1: ಏನ್ ಮಾಡಬೇಕು?
2: ಏನ್ ಮಾಡಬೇಕು ಅಂದ್ರೆ ನೀನು ಬೆತ್ತಲೆಯಾಗಿ,
0: ಅಯ್ಯೋ ಇದು ಬಹಳ ಸುಮಾರು ತೆಗೆದವ,
2: ನನ್ನನ್ನು 3 ಸಲ ಪ್ರದಕ್ಷಿಣೆ ಹಾಕಬೇಕು, ಆವಾಗಿದ್ದನ್ನು ಕೊಡುವೆ.
1: ಸಂಜೀವ ಇದೇನಾ?
0: ಅಯ್ಯೋ ಇದೆಲ್ಲಿ ರೀತಿಯ ತಾಯಿ?
1: ಇದನ್ನು ಬೇಡಂತ ಹೇಳು, ಹಾಗೆ ಕೊಡುವುದಿದ್ರೆ ಕೊಟ್ಟು ಬಿಡಲಿಕ್ಕೆ ಹೇಳು.
0: ಅಯ್ಯೋ ಬ್ಯಾಡ ಅಂದ್ರೆ ಕೇಳ್ತಾ ಇಲ್ಲ, ಅದು
1: ಕೇಳಿ ನೋಡೋಣ.
0: ಅಯ್ಯೋ ಭಾವನವರ,
2: ಏನು
0: ಎಲ್ಲ ಬತ್ತಲೇನ ಆಗಿಬಿಡುದ?
2: ಬಹುದು, ಸರ್ವಾಂಗ ಬತ್ತಲೆ.
0: ಅಯ್ಯ ನಿನ್ನ ನಶೀಬ ಎಲ್ಲಿ ಬೇಡ. ಏನ ಅದ ನಮಗ್ ಬೇಕಾಗಿ ತಂದ ಮ್ಯಾಲ ಅದಕ್ಕೆ ಯಾಕೆ ಇಷ್ಟ? ತಂಗಿ ಕುಣ್ಯಾಕಿ ನಿಂತ ಮ್ಯಾಲ ಕಣಮಿಸ್ಕ್ಯಾಕ?
1: ಇಷ್ಟೇ ಅಲ್ಲವಿ, ಇದಕ್ಕೊಂದು ಇಷ್ಟು ಯೋಚನೆ. ನಾನು ಯಾರು ಗೊತ್ತೇನು, ಸುಳೆ
2: ಆಗಿದ್ದರೆ ಆಗಲಿ
0: ಆಗಲಿ, ನಿಮ್ದು ಆಗಲಿ ನಮ್ದು ಆಗಲಿ, ಕುತ್ತಾವ್ರದ್ ನಿತ್ತಾವ್ರದ್ ಕೇಳಾವ್ರದ್ ಟೇಪ್ನವ್ರದ್ ಎಲ್ಲಾರ್ದು ಆಗೇ ಹೋಗ್ಲಿ.

0: ಕೇವಲ ನರಕದ ಕೂಪ, ಕೇವಲ ಚಿನ್ನದ ಆಭರಣದ ಮುಚ್ಚಿ ನೆರೆದ ಕೂದಲಗಳಿಂದ ಆಚಾಸಿ ಈ ಸುಂದರವಾಗಿ ಕಾಣುವ ತರುಣಿಯ ಶರೀರದ ಪರಿಯನ್ನು ತಿಳಿಯದೆ ಮುರುಳತನದ ಮೋಸಿ ಕೆಟ್ಟೆನು. ಇದಕ್ಕಿಂತಲೂ ಅಮಂಗಲ, ಇದಕ್ಕಿಂತಲೂ ಕಷ್ಟತರ ಅನ್ಯವಾಗುವುದುಂಟು. ಪ್ರಪಂಚದಲ್ಲಿ ವ್ಯರ್ಥವಾಗಿ ನಮ್ಮಂಥ ಅಜ್ಞಾನಿಗಳು ಮೋಸ ಹೋಗುವರಲ್ಲವೇ? ಆದರೆ ಈ ದಿವಸ ಮಲ್ಲಮತ ಉಪದೇಶವೆಂಬ ಸೂರ್ಯನ ಪ್ರಕಾಶದಿಂದ ನನ್ನ ಅಜ್ಞಾನವೆಂಬ ಅಂಧಕಾರವು ಬೆಳಗಿತು, ಅಂಧಕಾರವು ಬೆಳಗಿತು, ಅಂಧಕಾರವು ಬೆಳಗಿತು.
1: ಇದೇನು ಪ್ರಿಯಕರ, ಹೀಗೇಕೆ ಭ್ರಮಿಷ್ಠಂತೆ ಮಾಡಿದ್ರಿ?
0: ಛೇ, ಸರಿ ಅಂದಕ್ಕೆ ನಾನು ಭ್ರಮಿಷ್ಠನು, ಹುಚ್ಚನು ಅಂದಲ್ಲಿ ಈ ನರಕದಲ್ಲಿ ಬಿದ್ದು ಹೊರಳಾಡಿದೆನು. ಆದರೆ ಈ ದಿವಸ ಮಲ್ಲಮತೆಯ ಅನುಗ್ರಹದಿಂದ ಈ ನರಕಾಂಬುಧಿಯಿಂದ ಎದ್ದು ಬಂದೆನು. ಆಗಲಿ, ಇನ್ನು ಮುಂದೆ ಆ ನನ್ನ ತಾಯಿಯ ಪಾದ ಸನ್ನಿಧಿಗೆ ಹೋಗಿ ಈ ಕಷ್ಟತರ ಸಂಸಾರದ ಪಾರಾಗುವ ಯೋಚನೆ ಮಾಡುವೆನು. ನಾನು ಮರುಳನು, ಭ್ರಮಿಷ್ಠನು, ಹುಚ್ಚನು, ಪಾಪಿಯು, ನರಕಗಾಮಿಯು.
1: ಪ್ರಿಯಕರ, ಪ್ರಿಯಕರ,
2: ಬೇಡ

0: ಕಳಕೊಂಡೇ ನಂದು, ಉಳಕೊಂಡೇ ನಾನು, ಮೂರು ಮಲೆಗಳನ್ನು ತೊಳಕೊಂಡೇ ಸತ್ಯವಾವುದೆಂಬುದನ್ನು ತಿಳಕೊಂಡೆ. ಉಜ್ಜಿಯಲ್ಲಿ ಬಂದ ನಂದು, ಬತ್ತಲಲ್ಲಿ ಬಿದ್ದ ನಂದು, ಹುಚ್ಚು ನಾಯಿಯಂಥ ಸೂಳೆಯನ್ನು ಮೆಚ್ಚಿ ಗಲ್ಲ ಕೆಡದ ನಂದು, ಗಲ್ಲ ಕೆಡದ ನಂದು, ಭೋಗದಲ್ಲಿ ಬಂದ ನಂದು, ಯೋಜಿಯನ್ನು ಕೊಂದ ನಂದು, ರಾಗವೆಂಬ ವಿಷದ ಹಲ್ಲಿನ ನಾಗರ ಹಾವಿನಂಥ ನಂದು, ಹಣ್ಣು ಹೆಣ್ಣು ಮಣ್ಣು ನಂದು, ಕಣ್ಣು ಕೆಡಿಸುವಂಥ ನಂದು, ಬಣ್ಣ ಎಡಿಸಿ ಹುಟ್ಟು ಸಾವನ್ನುಣ್ಣು ಹಚ್ಚಿದಂಥ ನಂದು, ಆಶೆ ಅಳಿಯದಿರಲು ಪಾಶ ಮುಕ್ತನಾಗುವೇನೇ, ಮಾಯೆಯನ್ನು ಗೆದ್ದವನೇ ಮರ್ಮಜ್ಞನಾದ ಯೋಗಿಯು, ನವರಂಧ್ರಗಳಿಂದ ಯುಕ್ತವಾದ ಈ ಚೀಲಕ್ಕೆ ನವಕುಂದನದ ಭೂಷಣಗಳೇಕೆ, ತಾಯಿಯ ಗರ್ಭದಿಂದ ಮೊದಲು ವಸ್ತ್ರವಿಲ್ಲದೆ ಬತ್ತಲೆಯಾಗಿ ಈ ಬಂದ ದೇಹವು ತುದಿಗೂ ಬತ್ತಲೆಯಾಗಿ ಹೋಗುತ್ತಿರಲು, ನಡುವೆ ಬಟ್ಟೆ ಪೀತಾಂಬರ ಧರಿಸುವುದು ಅಪಹಾಸ್ಯವಲ್ಲವೇ? ನಶ್ವರವಾದ ಈ ಜಗತ್ತಿನಲ್ಲಿ ನಾನು ನನ್ನದು ಎನ್ನುವುದೆಲ್ಲವೂ ಮಿಥ್ಯವೇ? ನಾನೊಂದು ದಿವಸ ಎಲ್ಲವನ್ನು ಇಲ್ಲಿಯೇ ಬಿಟ್ಟು ಹೋಗಬೇಕು. ನನ್ನನ್ನು ಸ್ಮಶಾನದಲ್ಲಿ ಹೂಳಿ ಹೆಂಡರು ಮಕ್ಕಳು ಮನೆಗೆ ಸಾಗುವರಂದ ಬಳಿಕ ಯಾವುದು ನನ್ನದೆನಲಿ? ಈ ಭೂಮಿ ನನ್ನದೆನಲಿ? ಭೂಮಿ ನನ್ನದೆನಲು ಭುವನೇಶ ನಗುವ ಕಾಮಿತವ ಕಂಡು ಲೋಭಿಯ ಧನವೇ ನಗುವುದು, ಕಾಮಿನಿಯು ನನ್ನವಳು ಎಂದರೆ ಮೃತ್ಯು ನಗುವಳು, ಪ್ರೇಮ ದೂಷಿತ ಪತೆಯು ಸುತನಪ್ಪುವುದು ಕಂಡು ಜಾರ್ಯತ ನಗುವಂತೆ ಕಲಿರಾಜ ನಗುವನು, ವಿಶ್ವತೋಭಿರಾಮ ಕೇಳೋ ವೇಮ ಕೇಳೋ ಕೇಳೋ ವೇಮ ಕೇಳಪ್ಪ. ನಾನು ನನ್ನದೆನ್ನುವುದರ ತ್ಯಾಗದಿಂದ ನಾನು ನನ್ನದೆನ್ನುವುದರ ತ್ಯಾಗದಿಂದ ನಾನು ಯೋಗಿಯಾಗದಿದ್ದರೆ ಯಾವುದು ಸಾರ್ಥಕ? ನಾನು ಯೋಗಿ ಆಗಿರಲಿಕ್ಕೆ ಬೇಕು, ನಾನು ತ್ಯಾಗಿ ಆಗಿರಲಿಕ್ಕೆ ಬೇಕು. ಹಾಗಾದರೆ ನಾನು ಎಂಥ ಯೋಗಿ? ನಾನು ರಾಜಯೋಗಿ. ಹೌದು, ನಾನು ರಾಜಯೋಗಿ. ನಾನು ರಾಜ ಅಲ್ಲ ಅಲ್ಲ. ಹಾಗಾದ್ರಿ ನಾನು ಹಠಯೋಗಿ. ಹೌದು, ನಾನು ಹಠಯೋಗಿ. ನಾನು ಹಠಯೋಗಿ. ಅದು ಅಲ್ಲ, ಅದು ಅಲ್ಲ. ಹಾಗಾದ್ರಿ ಉನ್ಮತ್ತ ಯೋಗಿ, ಉತ್ತ ಯೋಗಿ. ಉತ್ತಯೋಗಿ, ಉಚ್ಚ ಯೋಗಿ ಆದ್ರೆ ನನಗೆ ಪಟ್ಟಿ ಬರೆಗಳೇಕೆ? ಇದೇನು ರಕ್ತ ಬಂತು? ಈ ರಕ್ತವೆಲ್ಲಿಂದ ಬಂದಿತೆಂಬುದನ್ನು ಈ ವೇಮನು ಅರಿತಿದ್ದಾನೆ. ಕೇವಲ ಹೆಣ್ಣು ಗಂಡಿನ ರಕ್ತ, ಮಣ್ಣು ಬಂಬೆಯನ್ನು ಮಾಡಿದಂಥ ರಕ್ತ, ಮದಕ್ಕೆ ಬರಿಸುವ ರಕ್ತ, ಮೋಹಗೊಳಿಸುವ ರಕ್ತ, ಮತಗೆಟ್ಟ ಹುಚ್ಚನ ರಕ್ತ. ಹಸಿವು ತ್ರಸಿಗಳಿಗೊಬ್ಬರ ರಕ್ತ, ಕಾಮಿನಿ ಕಾಂಚನೆಗಳಲ್ಲೊಬ್ಬ ರಕ್ತ, ಇವುಗಳಿಲ್ಲದೆ ಸರ್ವ ಸಂಗತಿಯಾಗಿಯಾದವನೇ ವಿರಕ್ತ, ಅವನೇ ಮುಕ್ತ, ಅವನೇ ಮುಕ್ತ, ಅವನೇ ಮುಕ್ತ.
1: ಯಾರು ಹೀಗೇಕೆ ಮಾಡುವಿರಿ?
0: ಯಾರು
1: ಯಾರು
0: ಯಾರು? ನನ್ನ ತಾಯಿ ಅಮ್ಮ. ತಾಯಿ, ನಿನ್ನ ಕೃಪ ಆ ಬಲದಿಂದ ಈ ನರಕಾಂಬುದಿಯಿಂದ ಎದ್ದು ಬಂದೆನು. ಶಾಂತಭಾವೇ, ನನ್ನನ್ನು ಕಾಪಾಡಮ್ಮ, ಕಾಪಾಡು ತಾಯೇ.
1: ವೀಮಣ್ಣ ಹೇಳಪ್ಪ, ಹೇಳು ವೀಮಣ್ಣ ಹೇಳಪ್ಪ.
0: ತಾಯಿ, ಗಣಭಾಗ್ಯದಿಂದ ದೊರೆತ ಈ ದೇಹವನ್ನು ಒಂದು ಕಾಸು ಬೆಲೆ ಬಾಳದ ಹೆಣ್ಣಿಗೆ ಮೋಹಿಸಿ ಮೂರ್ಖತನದಿಂದ ಬೇಡಿದ್ದನ್ನರ್ಪಿಸಿದನು. ಮಾತೆ ವಿರಕ್ತೆ ಸಹದ್ವಿಜನ ಶ್ರೋಭೂಷಣಿಯಾದ ಮಲ್ಲಾಂಬೆ, ನನ್ನನ್ನು ಕಾಪಾಡಮ್ಮ, ಕಾಪಾಡ.
1: ಅಪ್ಪ ಭೀಮಣ್ಣ, ಈಗ ನಿನಗೆ ಸಾಕಷ್ಟು ಪಶ್ಚಾತ್ತಾಪವಾಗಿ ನಿನ್ನ ಅಂತಃಕರಣವು ಪರಿಶುದ್ಧವಾಗಿದೆ, ಜ್ಞಾನೋದಯವಾಗುವುದಕ್ಕೆ ಪರಿಪಕ್ವ ದಿಶೆ ಪ್ರಾಪ್ತವಾಗಿದೆ. ಆದ್ದರಿಂದ ನಿನಗೆ ನಾನು ಹೇಳುವ ವಿಷಯ ಅದು ಮುಖ್ಯವಾದ ವಿಷಯ, ತಿಳಿದುಕೊಳ್ಳಲೇಬೇಕಾದ ವಿಷಯ, ಅದನ್ನು ನೀನು ಶ್ರದ್ಧೆಯಿಂದ ಕೇಳಪ್ಪ.
0: ಆಗಲಿ ತಾಯಿ, ಕರುಣೆಯಿಂದ ನನಗೆ ಹೇಳಬೇಕಾದದ್ದೆಲ್ಲವನ್ನು ಹೇಳಿ ನನ್ನನ್ನು ಉದ್ಧರಿಸಮ್ಮ.
1: ವೇಮಣ್ಣ, ನಾನು ಯಾರು, ಜಗವಿದೇನು, ಬ್ರಹ್ಮವು ಯಾವುದು ಎಂಬ ಈ ಮೂರರ ಬಗ್ಗೆ ನಾವು ವಿಚಾರ ಮಾಡಬೇಕಾಗಿದೆಯಪ್ಪ.
0: ಹಾಗಾದರೆ ತಾಯೇ, ನಾನು ಯಾರು, ಜಗವಿದೇನು, ಬ್ರಹ್ಮವು ಯಾವುದು, ನಿಜವಾದ ನನ್ನ ಸ್ವರೂಪ ಎಂತಹದ್ದು ತಾಯೇ?
1: ವೇಮಣ್ಣ, ನಾನು ಯಾರು ಎಂಬ ಕಲ್ಪನೆಯನ್ನು ಅರಿಯುವ ಅರಿವನ್ನು ಕುರುಹಿಡುವ ವಸ್ತುವೇ ನೀನು. ಅಂದರೆ ತತ್ವಮಸಿ, ತ್ವಂ ತದಸಿ, ಅದುವೇ ನೀನು ಇದ್ದಿ, ನೀನೇ ಅದುವೇ ಇದ್ದಿ. ಅಂದರೆ ಪಂಚಕೋಶ ಅತೀತನೇ ನೀನು. ಮೂರು ಅವಸ್ಥೆಗಳನ್ನು ಎದುರಿಟ್ಟು ಅರಿಯುವ ಅರಿವೇ ನೀನು. ಅಂದರೆ ಈ ಮಿಥ್ಯಾ ಜಗತ್ತಿಗೆ ಅಧಿಷ್ಠಾನ ಭೂತವಾದಂಥ ಸಚ್ಚಿದಾನಂದ ಸ್ವರೂಪವಾದ ಪರಬ್ರಹ್ಮ ವಸ್ತುವೇ ನೀನಿರುವೆಯಪ್ಪ.
0: ತಾಯೇ, ಧನ್ಯನಾದನು. ನನಗೀಗ ಎಲ್ಲವೂ ಆನಂದವೇ ತೋರುವುದು. ಪ್ರಜ್ಞಾನಂದಂ ಬ್ರಹ್ಮ, ಅಯಮಾತ್ಮ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ಸರ್ವಂ ಖಲ್ವಿದಂ ಬ್ರಹ್ಮ, ನೇಹ ನಾನಾಸ್ತಿ ಕಿಂಚನ್, ಶಿವೋಹಂ ಶಿವೋಹಂ ಶಿವೋಹಂ.
1: ಅಪ್ಪ, ಈಗ ನೀನು ಪೂರ್ಣ ಆತ್ಮಜ್ಞಾನಿಯಾಗಿರುವೆ. ನಿನ್ನಿಂದ ಜಗದ್ ಉದ್ಧಾರವಾಗಬೇಕಾಗಿದೆ. ಆದ್ದರಿಂದ ಇನ್ನು ಮುಂದೆ ಲೋಕ ಕಲ್ಯಾಣಕ್ಕಾಗಿ ಸಂಚರಿಸಪ್ಪ.
0: ಆಗಲಿ ತಾಯಿ, ನಿನ್ನ ಹೇಳಿಕೆಯಂತೆ ನಡೆದುಕೊಂಡು ನನಗೆ ತಿಳಿದ ತಿಳುವಳಿಕೆಯನ್ನು ಈ ಜಗತ್ತಿಗೆ ತಿಳಿಸುವೆನಮ್ಮ.
1: ಹಾಗಾದರೆ ಹೇಗೆ ತಿಳಿಸುವೆ ಮತ್ತು ಏನೆಂದು ತಿಳಿಸುವೆ?
0: ಅಮ್ಮ, ಈ ವೇಮನು ಕೇವಲ ಜ್ಞಾನಿಯಲ್ಲ, ಸಿದ್ಧಾಂತಿಯಲ್ಲ, ಶ್ರುತಿ ಸ್ಮೃತಿ ಶಾಸ್ತ್ರ ಕೋವಿದನಲ್ಲ, ವ್ಯಾಕರಣ ಬಲ್ಲ ಪಾಣಿನಿಯಲ್ಲ, ಪಾತಂಜಲಿಯಲ್ಲ, ತರ್ಕಜ್ಞಾನದ ಕಣಾದನಲ್ಲ, ಕ್ರಿಸ್ತನಲ್ಲ, ಪೈಗಂಬರನಲ್ಲ, ಗೌತಮನಲ್ಲ. ನಾನು ಎಂಬ ಪದಕ್ಕೆ ಯಾವುದು ಲಕ್ಷಾರ್ಥವಾಗಿ ತೋರುವುದೋ ಅಂತಹ ಸರ್ವಾಂತರಾತ್ಮನೇ ತಾನೆಂದು ಹೇಳುವ ನಿಜ ವೇದಾಂತದ ಮರ್ಮಯೋಗಿ. ಅಮ್ಮ, ಈ ವೇಮನು ಸ್ವೀಕರಿಸಿದ ಧರ್ಮದಲ್ಲಿ, ತತ್ವಗಳಲ್ಲಿ ಕುಲವಿಲ್ಲ, ಜಾತಿ ಪಂಥಗಳಿಲ್ಲ, ಅಸ್ಪೃಶ್ಯತೆಯಿಲ್ಲ, ಅನೈಕ್ಯತೆಯಿಲ್ಲ, ವೇಷಾಸೂಯಗಳಿಲ್ಲ, ವರ್ಣಾಶ್ರಮಗಳಿಲ್ಲ, ಕಲ್ಲು ಪ್ರತಿಮೆಗಳಿಲ್ಲ, ಹರಿಯಿಲ್ಲ, ಹರನಿಲ್ಲ, ಲಿಂಗ ಜಂಗಮರಿಲ್ಲ, ವೈಷ್ಣವ ಸ್ಮಾರ್ಥರಿಲ್ಲ, 18 ಪುರಾಣಗಳಿಲ್ಲ, 16 ನಿಯಮಗಳಿಲ್ಲ, ಕಲ್ಲು ಮಣ್ಣು ಕಟ್ಟಿಗೆಗಳಲ್ಲಿ ತೋರುವ ಈ ವಿಶ್ವವೆಲ್ಲವೂ ಪರಮಾತ್ಮನ ಸ್ವರೂಪವಾಗಿದೆ. ಇದೇ ವೇಮನ ನಿಜ ವೇದಾಂತ, ಇದುವೇ ಸಿದ್ಧಾಂತ.
1: ಧನ್ಯ ಧನ್ಯ ವೇಮಣ್ಣ, ಈ ನಿನ್ನ ಆತ್ಮಾನುಭವದ ವಾಣಿಯನ್ನು ಕೇಳಿ ನಾನು ಧನ್ಯಳಾದೆನು. ನೋಡಪ್ಪ, ಇನ್ನು ಮುಂದೆ ಈ ಮಲಿನವಾದ ಬಟ್ಟೆಗಳನ್ನು ತೆಗೆದು ಹಾಕಿ ಶುದ್ಧವಾದ ಬಟ್ಟೆಗಳನ್ನು ಧರಿಸಿಕೊಂಡು ಲೋಕ ಕಲ್ಯಾಣಕ್ಕಾಗಿ ಸಂಚರಿಸಪ್ಪ.
0: ಆಗಲಿ ತಾಯಿ.
1: ದೇವ, ನಿನ್ನ ಕರುಣೆಯಿಂದ ಇವನಿಗೆ ಜ್ಞಾನೋದಯವಾಯಿತಲ್ಲ, ನನ್ನ ಅಭಿಲಾಷೆ ಪೂರ್ತಿಗೊಂಡಿತು ಸ್ವಾಮಿ.
2: ಕಾಪಾಡಮ್ಮ.
1: ಹೇಳಮ್ಮ. ಯಾರಮ್ಮ ನೀನು?
2: ಅಮ್ಮ, ನಾನು ನಿನ್ನ ಮೈದುನ ವೇಮರೆಡ್ಡಿಯನ್ನು ನರಕೈ ಕೆಳೆದ ಪಾಪಿ, ನಿನ್ನ ಮೂಗುತ್ತೇನು ಅಪೇಕ್ಷಿಸಿದ ಮೂಢಳು, ನನ್ನ ತಪ್ಪನ್ನು ಕ್ಷಮಿಸಿ ಕಾಪಾಡಮ್ಮ.
1: ಅಮ್ಮ, ವೇಶ್ಯರು ಪರಪುರುಷರನ್ನು ಕೂಡಿ ಜೀವಿಸಿಕೊಂಡು ಇರುವುದು ಅದು ಧರ್ಮವಲ್ಲ, ಸದಾ ಕ್ಯಾರವೇ ಸ್ತ್ರೀ ಧರ್ಮ, ಅದರಂತೆ ನಡೆದು ನಿನ್ನ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಮ್ಮ.
2: ಅಮ್ಮ, ನಿನ್ನ ಮೂಗುತಿಯನ್ನು ಮುಟ್ಟಿದ ಕೂಡಲೇ ನನ್ನ ಮನಸ್ಸು ಪವಿತ್ರವಾಯಿತು. ಆಹಾಹಾ, ಎಂತಹ ಮೂಗುತಿ! ನನ್ನ ಕವಿದ ಕತ್ತಲೆಯನ್ನು ಕಳೆದು ಮೂಗುತಿ, ನನ್ನ ಪಾಪ ಕರ್ಮದಿಂದ ಮುಕ್ತಳನಾಗಿ ಮಾಡಿದಂತಹ ಮೂಗುತಿ, ಬಲ್ಲ ಮಾಂಬೆ ಮಂಗಲದಾಯಕ ಮೂಗುತಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಮಗಳೇ, ಎಷ್ಟು ದಿವಸಮ್ಮ ಎಂದು ಕೂಗಿ ಕರೆದು ನನಗೆ ಹಾಲು ಕೊಡು, ಬಿಸಿಯನ್ನ ಹಾಕು ಎಂದು ನನ್ನನ್ನು ಕಾಡುತ್ತಿದ್ದಿ. ಇನ್ನು ನಿನ್ನ ಗಂಡನ ಮನೆಯಲ್ಲಿ ಯಾರನ್ನು ಕಾಡುವಿಯಮ್ಮ? ನಿನ್ನ ನಗಳನ್ನು ಬಾಳುವುದಾದ್ರೆ ಎಂತು
1: ಅಮ್ಮ? ಹೆಣ್ಣು ಮಕ್ಕಳನ್ನು ಹಡೆದವರ ಪಾಲಿಗೆ ಇಂಥ ಪಡಿಪಾಠವು ತಪ್ಪಿದ್ದಲ್ಲವಮ್ಮ. ನಿಮ್ಮಂತಹ ಗುರು ಹಿರಿಯರ ಆಶೀರ್ವಾದದ ಬಲದಿಂದ ಪತಿಯ ಗ್ರಹದಲ್ಲಿದ್ದುಕೊಂಡು ನಾನು ಸಂಸಾರ ಮಾಡುವೆನು. ತ್ರಿಕಾಲದಲ್ಲಿಯೂ ಪತಿಯೇ ಪರಮಾತ್ಮನೆಂದು ಭಾವಿಸಿ ನಡೆಯುವೆನು. ಮಾವನಿಗೆ, ಭಾವನಿಗೆ, ಅತ್ತೆಗೆ ಮೊದಲಾದ ಚಿಕ್ಕ ದೊಡ್ಡವರ ಸೇವೆಯನ್ನ ಮನಮುಟ್ಟಿ ಮಾಡಿ ಉಭಯ ಕುಲಕ್ಕೂ ನಾನು ಕೀರ್ತಿ ತರುವೆನಮ್ಮ. ಹಾಗೂ ಶ್ರೀ ಮಲ್ಲಿಕಾರ್ಜುನನ ಕರುಣೆಯನ್ನು ನಾನು ಪಡೆಯುವೆನಮ್ಮ.
0: ಮಗಳೇ, ನಿನ್ನ ಮುದ್ದು ಮುಖವು ಇನ್ನೆಂದು ನಮ್ಮ ಕಣ್ಣಿಗೆ ಬೀಳುವುದೋ ತಿಳಿಯದು. ನಿನ್ನ ಅತ್ತೆ ಮನೆಯವರು ಮೇಲಿಂದ ಮೇಲೆ ತವರೂರಿಗೆ ಕಳುಹಿಸಿ ನಮಗೆ ಆನಂದುಂಟು ಮಾಡಿದ ಒಳ್ಳೆಯ ಸ್ವಭಾವದವರು ಇದ್ದಾರೆಯೋ ಇಲ್ಲವೋ ಅದನ್ನಾರು ಬಲ್ರಮ್ಮ.
1: ಅಮ್ಮ, ತಾಯಿಯ ಪ್ರೇಮಕ್ಕೆ ಪರಿಮಿತಿ ಉಂಟೇನಮ್ಮ. ಒಂದು ಸಮಯ ಸಮುದ್ರವು ಕೂಡ ಅದು ಬತ್ತಬಹುದು, ಆದರೆ ಮಾತೆಯ ಪ್ರೇಮ ಪ್ರವಾಹವು ಅದು ಎಂದಿಗೂ ಕಡಿಮೆಯಾಗುವುದಿಲ್ಲವಮ್ಮ. ಅಮ್ಮ, ನಿನ್ನ ಕರುಳು ಎಂಥದ್ದೇ ತಾಯಿ.

0: ಗೆಳತಿ ಮಲ್ಲಮ್ಮ.
1: ಅಮ್ಮ,
0: ನೀನು ನಿನ್ನ ಪತಿಪಾದ ಸೇವೆಯನ್ನು ಬಿಟ್ಟು ಈ ಗೆಳತಿಯ ಭೇಟಿಗೆ ಅಂದು ಬರುವಿ ಅಮ್ಮ. ಈ ಸ್ನೇಹದ ವಿಯೋಗ ತಾಪನ್ನಂತೂ ಸಹಿಸಬೇಕಮ್ಮ.
1: ಅಮ್ಮ, ಗೆಳತಿ, ಹೀಗೆಲ್ಲ ನೀನು ಶೋಕ ಮಾಡಿದಿರಮ್ಮ. ಯಾಕಂದ್ರೆ ಹೆಣ್ಣು ಮಕ್ಕಳಿಗೆ ಪತಿಯ ಸದನವೇ ಗತಿಯು, ಪತಿ ಪಾದ ಸೇವೆಯೇ ನಮ್ಮನ್ನು ಕೈವಲ್ಯ ಸೋಪಾನಕ್ಕೆ ಮುಟ್ಟಿಸುವುದು ತಾಯಿ.
2: ಮಗಳೇ, ಸೌಭಾಗ್ಯವತಿಯಾಗು, ಸಂಸಾರದಲ್ಲಿ ಸುಖದಿಂದ ಇದ್ದು ಸಂತತಿ ಸಂಪತ್ತಿನಿಂದೊಡಗೂಡಿ ಚಿರಕಾಲ ಬಾಳಮ್ಮ.
3: ಮಗು ಮಲ್ಲಮ್ಮ.
1: ಅಪ್ಪ,
3: ಹೋಗುವೆಯೇನಮ್ಮ?
1: ಹೌದಪ್ಪ, ನಾನು ಹೋಗಿ ಬರುವೆ. ನನಗೆ ಆಶೀರ್ವಾದ ಮಾಡ್ರಿ.
3: ಹೋಗಿ ಬಾರಮ್ಮ, ನಿನಗೆ ಮಂಗಲವಾಗಲಿ. ಮಗು ಮಲ್ಲಮ್ಮ,
1: ಅಪ್ಪ
3: ನಿನ್ನ ಮಾವನ ಮನೆಯಲ್ಲಿ ಯಾವ ರೀತಿಯಿಂದ ವರ್ತಿಸಬೇಕೆಂಬುದನ್ನು ಅರಿತ ನಿನಗೆ ನಾನೇನು ಹೆಚ್ಚಾಗಿ ಹೇಳಲಿಮ್ಮ. ಆದರೂ ಪಿತೃ ಧರ್ಮಕ್ಕನುಸರಿಸಿ ಹೇಳುವೆಯೇ ನನ್ನ ಕರ್ತವ್ಯ.
1: ಹೌದಪ್ಪ.
3: ಮಗು ಮಲ್ಲಮ್ಮ,
1: ಅಪ್ಪ
3: ಗುರು ಲಿಂಗ ಜಂಗಮರ ಪಾದ ಸೇವೆಯನ್ನು ಮರೆಯದಿರಮ್ಮ.
1: ಇಲ್ಲಪ್ಪ.
3: ಹಾಗೂ ನಿನ್ನ ಪತಿ ಪಾದ ಸೇವೆಯನ್ನು ಮಾಡಿ ಅವನನ್ನು ಆನಂದ ಸಾಗರದಲ್ಲಿ ಮುಳುಗಿಸಮ್ಮ.
1: ಒಳ್ಳೆಯದು ಅಪ್ಪ. ಎನ್ನ ಸಂಗಡ ತಾವು ಕೂಡ ಅಲ್ಲಿಯವರೆಗೆ ಬರಬೇಕಾಗುವುದಪ್ಪ.
3: ಆಗಲಮ್ಮ, ಹಾಗೆ ಆಗಲಿ. ತಂಗಿ ಮಲ್ಲಮ್ಮ,
1: ಅಪ್ಪ
3: ಇನ್ನು ನಡೆಯಮ್ಮ, ಹೊತ್ತಾಗುವುದು.
1: ಆಗಲಿಪ್ಪ.

0: ಯಪ್ಪ ಬಂದು ಬಿಟ್ಲು ಬಂದು ಬಿಟ್ಲು. ನಮ್ಮ ಅಮ್ಮನಿಗೆ ಹೇಳಿದೆ ಅಮ್ಮನಿಗೆ, ಏ ಅಮ್ಮ ಏ ಏ ಏ ಅಮ್ಮ ಏ ಅಮ್ಮ ಬಂದು ಬಿಟ್ಲು ಬಂದು ಬಿಟ್ಲು.
1: ಹರಮು ಯಾರು ಬಂದ್ರು ಬರು?
0: ಏ ಅಮ್ಮ ಏ ಏ ಅಮ್ಮ
1: ಏನು
0: ನೀನು ಅಪ್ಪನಿಗೆ ಏನಾಗುವಿ?
1: ಹುಚ್ಚ ಹಾಗಲ್ಲೋ ಭರಮಣ್ಣ, ಅವಳೇ
0: ಅಮ್ಮ ಅವಳೇ ಅವಳೇ.
1: ಏ ಏನು ಇದು?
0: ಏ ಅಮ್ಮ ಅವಳೇ ಅವಳೇ.
1: ಏ ಹಾಗಲ್ಲೋ ಭರಮಣ್ಣ, ನೋಡು ನಿನ್ನ ಹೆಂಡತಿ ಬಂದ್ರವಳೇನು?
0: ಜಾನ ಮರಿಯ.
1: ಏ ಭರಮಣ್ಣ, ಹೆಂಡತಿ ಬಂದ್ರೇನಾಯ್ತು? ಹೆದರ್ತಾರೇನು?
0: ಅಂತಬಾರ್ದವ್ವ
1: ಅಂತಬಾರ್ದಪ್ಪ
0: ಶಾಂತಿ ಬರ ಅಂತಬಾರ್ದು.
1: ಏ ಅಂತಬಾರ್ದು,
0: ಹೊಸ್ತಾಗಿ ಬಾಂಧ್ಯನ
1: ಅಂತಬಾರ್ದಪ್ಪ.
0: ಅಜಾಕ ಅಜಾಕ ನೀನು ಬಂದಾಗ ಅಪ್ಪ ಅಂಜಿ ಮೂಲ ಕುಚ್ಚಿದತ್ಲ.
1: ಹುಚ್ಚ ಭರಮಣ್ಣ, ನೋಡು ನಿನ್ನ ಹೆಂಡತಿ ಬಂದಿದ್ರೆ ಒಳ್ಳೆ ಬಟ್ಟೆ ಹಾಕೊಂಡ್ರು ಹೋಗು.
0: ಅಮ್ಮ ಈ ಯುದ್ಧ ನಡ್ಯಾಕಿಲ್ಲನ, ಏನ್ ನಡೀತಾವೋ ಏನ? ಚೇರ್ಮನ್ ಕೈಲಿ ಹೋಗಿ ಸಹಿ ಮಾಡ್ಸಿದಪ್ಪ ಆತಾವೋ.
1: ಈಗೆಲ್ಲ ಹುಚ್ಚರಂತೆ ಮಾತಾಡಬಾರ್ದು ನೋಡು. ಅವಳು ಒಳ್ಳೆ ಭಾಗ್ಯವಂತರ ಮಗಳು, ಅವಳ ಮುಂದೆ ಹೀಗೆ ಹುಚ್ಚರಂತೆ ನಿಲ್ಲಬಾರ್ದು. ಆದ್ರಿಂದ ಒಳ್ಳೆ ಬಟ್ಟೆ ಹಾಕೊಳ್ಬೇಕು, ಹಾಕೊಂಬರ್ಗಪ್ಪ.
0: ಅಮ್ಮ ಯಾರು ಹಾಕೊಂಡು ಬರ್ಲವ್ವ? ನನ್ನ ವಿವೆ ಅಲ್ಲ, ಇದಲ್ದ ಇನ್ನೊಂದು ಮನ್ಯಾಗ ಗೂಟ್ಗ ದೋತಿ ಆಡ್ತೈತಿವ.
1: ಹಾಗಾದ್ರೆ ಹಾ ಭರಮು ಆ ವೇ ಬೆಡ್ರಿ ಹಾಕೊಂಬ್ರು ಹೋಗು.
0: ಹೇಗೆ ಹೇಗೆ ಹಾಕಿಕೊಳ್ಳುವುದಪ್ಪ ಹೊಸ ಬಟ್ಟೆಯನ್ನು?

0: ಏ ಭರಮರಡ್ಡಿ, ಇದು ನನ್ನ ಶಲ್ಲೆ ಇದೆ.
1: ಏ ಇದು ನಿಂತಾಳ ಮತ್ತ?
0: ಅದೇ ಇದನ್ನೇ ಕ್ಯಾಚ್ಕೊಂಡಿರುವೆ ಅಂದೆ.
1: ಏ ಅಪ್ಪ, ಇವತ್ತೊಂದ ದಿನ ಕೊಡೋ ಮಾರಾಯ.
0: ಇವತ್ ಒಂದೇ ದಿವಸ?
1: ಹೂಣು ಗಬರು, ಇವತ್ ನಂದು ಬಂದೈತು ಗಬರು.
0: ಏ ಭರಮಣ್ಣ, ಅಲ್ಲಪ್ಪ ನಿನ್ನದೇನು ಬಂದಿರ್ಬೋದು?
1: ಏ ನಿನ್ ಗೊತ್ತಾಗಿಲ್ಲಪ್ಪ.
0: ಏ ಗೊತ್ತಿಲ್ಲ ಮಾರಾಯ, ಏನ್ ಬಂದಿದ್ ಬೇಗನ ಹೇಳ್ಬಿಡು.
1: ನೀನ್ ಮನ್ಯಾಗಿರಾವು ಬಿಡಾವು, ಆ ಕಡೆ ರೋಡ್ ಹತ್ಕಪ್ಪ ಯಾವತ್ತು, ನಿನಗೇನ್ ಗೊತ್ತಿರ್ತೈತಿ?
0: ಏ ಭರಮರಡ್ಡಿ, ಅದೇ ನನಗೆ ಗೊತ್ತಿಲ್ಲ, ಏನ್ ಬಂದಿದ್ ಬೇಗನ ಹೇಳ.
1: ಹೇಳ ನೋಡು ವೇಮಣ್ಣ, ಇವತ್ತ ನಂದು ಗಬರು.
0: ಏಲೇ ಭರಮರಡ್ಡಿ, ಅಲ್ಲಪ್ಪ ನಿಮ್ಮ ಹೆಂಡತಿ ಬಂದಿದ್ರೆ ನನ್ನ ಬಟ್ಟೆನ ಏಕೆ ಹಾಕಿಕೊಂಡಿವೆ ನೀನು? ಬಿಡು ನನ್ನ ಶಲ್ಲೆ ಬಿಡು.
1: ಅಮ್ಮ ಒಳ್ಳೆ ಬಟ್ಟೆಯನ್ನು ಹಾಕಿಕೊಂಡು ಬಾ ಅಂತ ಹೇಳಿರೋಳು. ಅಮ್ಮ ಹೇಳಿರುವಳು ಅಮ್ಮ.
0: ಎಷ್ಟು ಚೆನ್ನಾಗಿ ಬೆರಳಲ್ಲಿಯ ಉಂಗ್ರ. ಲೇ ಭರಮಣ್ಣ, ಇದು ಈ ಶಲ್ಲೆ ನಿನಗೆ ಕೊಡುವೆ.
1: ಕೊಟ್ಟು ಬೇಡ ಅಂಗಾರ.
0: ಆದ್ರೆ ನೀನು ಆ ಉಂಗ್ರವನ್ನು ಕೊಡುವಿಯಾ? ಲೇ ಪೆದ್ದ, ಹಾಗೆಲ್ಲ ಮಾಡಬಾರ್ದು, ಸುಮ್ಮನೆ ಕೊಡು.
1: ವೇಮಣ್ಣ,
0: ಯಾಕೆ
1: ಈ ಉಂಗರವು ನಿನಗೆ ಬೇಕೇ?
0: ಹೌದಪ್ಪ, ಅದು ನನಗೆ ಬೇಕಾಗಿದೆ.
1: ಏಯಪ್ಪ, ಇದನ್ನು ಒಯ್ದು ನೀನು ಸೂಳೆ.
0: ಲೇ ಲೇ ಲೇ ಭರಮರಡ್ಡಿ, ಅಲ್ಲ ಸೂಳೆಯರು ಅಂದ್ರೆ ನಿನ್ನ ಕಣ್ಣಲ್ಲಿ ಕೀಳಾಗಿ ಕಾಣುವರೇನು?
1: ಏ ಅವರಷ್ಟು ಮನುಗಳ ಚೆಲ್ಲುವಣ್ಣ ವೇಮಣ್ಣ.
0: ಲೇ ಹಾಗೆಲ್ಲ ಮಾತನಾಡಬಾರ್ದು. ಈಗ ನೋಡು, ನಿನಗೆ ಸೂಳೆಯರ ಮಹಿಮೆಯನ್ನು ಹೇಳುತ್ತೀನಿ, ಸ್ವಲ್ಪ ಚೆನ್ನಾಗಿ ಕೇಳು.
1: ಸೂಳೆಯವನ ಮೈ ಹೇಳ್ತೀಯ?
0: ಏನ್ ಹೇಳ್ಬೇಕಪ್ಪ ನಿನಗೆ, ಮೈ ಅಲ್ಲ ಮಹಿಮೆ ಅಂದ್ರೆ ಅವಳ ವರ್ಣನೆ.
1: ಹೇಳಪ್ಪ ಏನೇನ್ ಹೇಳ್ತೀಯ ಎಲ್ಲ ಹೇಳ್ಬೇಡ.
0: ನೋಡು ಭರಮಣ್ಣ, ಮೊದಲು ಸೂಳೆಯರನ್ನು ಕಂಡ್ರೆ ಪುಣ್ಯ ಬರುತ್ತೆ ಪುಣ್ಯ.
1: ಶಬಾಶಿ ಗಬರು.
0: ಯಾಕೆ
1: ಶಬಾಶಿ ಕಂಡು ಗಬರು?
0: ಏನಾಯ್ತಪ್ಪ ನಿನಗೆ?
1: ಸೂಳೆಯವನು ಕಾಣ ಪುಣ್ಯ ಬರ್ತೈತೆ
0: ನೋಡಿದ ತಕ್ಷಣ ಬರುತ್ತೆ.
1: ಮತ್ತ ಮುಂದೆ?
0: ಮುಂದೆ ಅವಳನ್ನು ಮುಟ್ಟಿದ್ರೆ ಎಲ್ಲ ಪಾಪವು ನಾಶವಾಗ್ತಾ ಇದೆ.
1: ಆಟ ಚಾಟು ತುಳಿತಾಳಪ್ಪ ಅವ್ರದ.
0: ಹಾಗೆಲ್ಲ ಚೇಷ್ಟೆ ಮಾಡಬಾರ್ದಪ್ಪ. ಇದು ಅಲ್ಲದೆ ಅವಳನ್ನು ಮುತ್ತಿಸಿ ಒಡಗೂಡಿದರೆ ಸ್ವರ್ಗವೇ ಪ್ರಾಪ್ತಿ.
1: ಆಮೇಲೆ ಸತ್ತ ಹೋಗುದನ್ನ.
0: ನಿನ್ನ ತಲೆ ಸತ್ತ ಬಳಿಕ ಪಡೆಯುವಂತ ಸುಖವದಲ್ಲ.
1: ಮತ್ತೆ
0: ಈಗಲೇ ಇದ್ದಾಗಲಿ ಈ ಕ್ಷಣವೇ ಪಡೆಯುವಂತ ಸುಖನೋ? ಏ ಭರಮಣ್ಣ, ಈ ಮಾತನ್ನು ನಾನು ಕಲ್ಪಿಸಿಕೊಂಡು ಹೇಳುವುದೆಲ್ಲ ಸಂಸ್ಕೃತ ಭಾಷೆಯೊಳಗೆ ಮಹಾನ್ ಮಹಾನ್ ಕವಿಗಳು ನಮ್ಮಂತೆ ಅನುಭವಿಸಿ ಅಭಿಪ್ರಾಯ ಪಟ್ಟಿದ್ದಾರೆಯೋ ಬೆಪ್ಪೆ.
1: ಏ ತಪ್ಪೆ ನೋಡೋ ವೇಮಣ್ಣ.
0: ಏನು?
1: ಮೊದಲು ಸೂಳೆಯರ ಮನೆಗೆ ಹೋಗಲು ಮೊದಲು ಕೊಡುವರಪ್ಪ ಎಲೆ ಅಡಿಕೆ ತಾಟು.
0: ಹೌದು.
1: ಆಮೇಲೆ ಬೇಡುವರಪ್ಪ 10 ರೂಪಾಯಿಯ ನೋಟು.
0: ಇದು ಕೂಡ ನಿಜ ಬಿಡು.
1: ಅದನ್ನು ಕೊಡದಿದ್ದರೆ ಮಾರಿಸುವರೋ ನಿನ್ನ ಮೈ ಮೇಲಿನ ಶರ್ಟು. ಆಮೇಲೆ ಏರಿಸುವರೋ ಮುಣಸೂಪನ ಕೋರ್ತು. ಹೀಗಿದೆ ಸೂಳೆಯರು ಬಹಳ ಬೆರಕಿಯರು ವೇಮಣ್ಣ. ನಾನು ಹೇಳ್ತೋ ನಿಮ್ಮಣ್ಣ.
0: ಕಾಮಣ್ಣ,
1: ಯಾಕೋ ಮುಕ್ಕಣ್ಣ?
0: ಲೇ ಭರಮ, ನನ್ನ ಶಲ್ಲೆ ಕೊಡುವೋ ಅಥವಾ ಇಲ್ವೋ?
1: ಇಲ್ಲ ಇಲ್ಲ, ಅಮ್ಮ ಹೇಳಿರೋಳು ಅಮ್ಮ.
0: ಲೇ ಬಿಡಂಗಿಲ್ಲ. ಲೇ ಭರಮಣ್ಣ, ಬೇಗನೆ ಕೊಡು.
1: ವೇಮಣ್ಣ, ನಿನಗೆ ಈ ಉಂಗರ ಬೇಕೇ?
0: ಹೌದು. ಮತ್ತೆ
1: ತಕ್ಕೊಳಪ್ಪ ಅಂಗರ.
0: ಎಷ್ಟು ಚೆನ್ನಾಯ್ತು ಬೆರಳಲ್ಲಿ ಉಂಗುರ. ಇದನ್ನು ಒಯ್ದು ನನ್ನ ಲಲಿತಿಗೆ ಕೊಡುವೆನು.
2: ತಂಗಿ ಬಸಮ್ಮ.
3: ಯಾಕೆ ಆಗ್ತವ್ರೆ?
2: ಮಲ್ಲಮ್ಮನ ಬಂದ್ರಂತೆ, ಆರತಿಯನ್ನು ಸಿದ್ಧ ಮಾಡ್ರಿ.
3: ಒಳ್ಳೆಯದು.

0: ಬನ್ನಿ ಬನ್ನಿ.
1: ಹೇಮರೆಡ್ಡಿಯವರೇ, ನಿಮ್ಮ ಸೊಸೆಯನ್ನು ನಿಮಗೆ ಒಪ್ಪಿಸಿದೆನು, ಇನ್ನು ಮೇಲೆ ನೀವೇ ನೋಡಿಕೊಳ್ಳಿ.
0: ಪದ್ಮಮ್ಮನವರೇ, ಇಂದಿನಿಂದ ಇವಳಿಗೆ ನೀನೇ ತಾಯಿಯೂ ನೀನೇ ತಂದೆಯೂ. ಯಾಕಂದರೆ ಇವಳು ಹುಟ್ಟಿದಾಗಿನಿಂದ ಸದಾ ಮಲ್ಲಿಕಾರ್ಜುನನ ಸೇವೆಯಲ್ಲೇ ಕಾಲ ಕಳೆದಿರುವಳಮ್ಮ, ಕಾಲ ಕಳೆದಿರುವಳು. ಆದ್ದರಿಂದ ಬೇರೆ ಯಾವ ಕೆಲಸದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೂ ಆಗಬಹುದು, ಅದನ್ನೆಲ್ಲ ನೀವೇ ಸಹಿಸಿಕೊಳ್ಳಬೇಕಮ್ಮ, ಸಹಿಸಿಕೊಳ್ಳಬೇಕು.
2: ಅದನ್ನೆಲ್ಲ ನೋಡ್ಕೊಂತೀರಪ್ಪ ಭರಮಾ.
3: ಏಮ್ಮ ಇವೆಲ್ಲ ಹೊಸ ಅರಿವೆ.
2: ಹೌದಪ್ಪ ಅಣ್ಣ, ನೋಡು ನಿನ್ನ ಮಾವನವರು ಬಂದಿದ್ದಾರೆ, ನಮಸ್ಕಾರ ಮಾಡು.
3: ನೀನು ಬಾರುವ ಅಂದ್ರ ಬಾಯವ್ವ, ಬಾಯವ್ವ
2: ನಡಿ.
3: ಮಾವಯ್ಯ ಮಾವಯ್ಯ ನಮಸ್ಕಾರ. ಎಲ್ಲ ಚಲೋ ಇದ್ದೀಯ?
1: ಎಲ್ಲ ಚಲೋ ಇದ್ದೀವಪ್ಪ. ಭರಮಣ್ಣ, ನಿಮ್ಮ ಹೆಂಡತಿಯನ್ನು ಸರಿಯಾಗಿ ನೋಡಿಕೋಪ್ಪ.
3: ಅದನ್ನೆಲ್ಲ ಅಮ್ಮನಿಗೆ ಹೇಳಿದ್ರೆ ಆಯ್ತು, ಅದನ್ನೆಲ್ಲ ಅಮ್ಮನೇ ನೋಡ್ಕೊಂಬವಳು ಮಾವಯ್ಯ.
1: ಮಗು ಮಲ್ಲಮ್ಮ,
4: ಅಪ್ಪ
1: ನಾನಿನ್ನು ಹೋಗಿ ಬರುವೇನಮ್ಮ.
4: ಹೋಗಿ ಬರುವೆ ಏನಪ್ಪ?
1: ಹೌದಮ್ಮ, ಆದರೆ ಆದರೆ ನಿನಗೆ ಇನ್ನೊಂದು ಮಾತನ್ನು ಹೇಳ ಬಯಸುತ್ತೇನಮ್ಮ.
4: ಅಪ್ಪ ಹೇಳಪ್ಪ, ಯಾವ ಮಾತು ಅಂತ ನನಗೆ ಹೇಳಪ್ಪ, ಹೇಳು.
1: ಮಗು,
4: ಅಪ್ಪ
1: ಈ ಮನೆಯ ವಾತಾವರಣವನ್ನು ನೋಡಿದರೆ ಏನೋ ಒಂದು ವಿಚಿತ್ರವಾಗಿಯೇ ಕಾಣುತ್ತಿದೆಯಮ್ಮ. ಅಧಿಕಾರ ಮದದಲ್ಲಿ ಮೆರೆಯುವ ನಿನ್ನತ್ತೆ, ನಾಗಿಣಿಯ ಸ್ವಭಾವದ ನಿಗವೆಣ್ಣಿಯರು, ಮತಿ ಏನ ನಿನ್ನ ಪತಿ, ಇಂಥ ಜನರ ಮಧ್ಯದಲ್ಲಿ ನಿನ್ನ ಓರ್ವಳನ್ನೇ ಬಿಟ್ಟು ಹೋಗಲು ನನ್ನ ಮನಸ್ಸು ಕಳವಳ ಪಡುತ್ತಿದೆಯಮ್ಮ, ಕಳವಳ ಪಡುತ್ತಿದೆ.
4: ಅಪ್ಪ ಹೀಗೇಕೆ ಹೇಳುವಿಯಪ್ಪ? ಅತ್ತೆ ಮಾವಂದರ ಸೇವೆಯನ್ನು ಅವರ ತತ್ತಿನಂತೆ ಮಾಡಿ ಅವರಿತ್ತ ಆಜ್ಞೆಯನ್ನೆಲ್ಲ ನಾನು ಪಾಲಿಸುವೆನಪ್ಪ. ನಿಗವೆಣ್ಣೀರ ಕೂಡ ಯಾವತ್ತು ನಾನು ನಗುತ್ತಲೇ ಇರುವೆನಪ್ಪ. ಪತಿಯು ಅವನು ಮತಿಹೀನಾಗಲಿ ಅಥವಾ ಗತಿಹೀನಾಗಲಿ, ಸತಿಗೆ ಪತಿಯೇ ಪರಮಾತ್ಮನಲ್ಲವೇನಪ್ಪ?
1: ಹೌದಮ್ಮ.
4: ಆದ್ದರಿಂದ ಪತಿ ಪಾದ ಸೇವೆಯನ್ನು ಮಾಡಿ ನಾನು ಮುಕ್ತಿಯನ್ನ ಪಡೆಯುವೆನಪ್ಪ.
1: ಎಂಥ ಮಾತನ್ನು ಹೇಳಿದೆಯಮ್ಮ. ಧನ್ಯ ಮಗಳೇ, ನೀನೇ ಧನ್ಯ. ನಿನ್ನ ಗುಣಕ್ಕೆ ಎಣೆಯಿಲ್ಲ, ನೀತಿಗೆ ನೆಲೆಯಿಲ್ಲ, ಧರ್ಮಕ್ಕೆ ಚ್ಯುತಿಯಿಲ್ಲ ತಾಯಿ, ಚ್ಯುತಿಯಿಲ್ಲ. ಪ್ರಪಂಚದಲ್ಲಿ 10 ಮಂದಿ ಮಕ್ಕಳನ್ನು ಹಡಿಯುವುದಕ್ಕಿಂತ ಮುತ್ತಿನಂಥ ನಿನ್ನೋರ್ವಳನ್ನು ಪಡೆದ ನನ್ನ ಭಾಗ್ಯಕ್ಕೆ ಬೆಲೆ ಇಲ್ಲವಮ್ಮ, ಬೆಲೆ ಇಲ್ಲ. ಮಲ್ಲಮ್ಮ, ಮಲ್ಲಮ್ಮ ಎಂಬ ಈ 3 ಅಕ್ಷರಗಳು ಈ 3 ಲೋಕದೊಳಗೆ ಎಲ್ಲರ ಹೃದಯದಲ್ಲಿ ಮಲ್ಲಿಗೆಯ ಸುವಾಸನೆಯಂತೆ ಹರಡದೆಂದು ಆ ಮಲ್ಲಿಕಾರ್ಜುನಲ್ಲಿ ಬೇಡಿಕೊಳ್ಳುವೆನಮ್ಮ, ಬೇಡಿಕೊಳ್ಳುವೆ.
4: ಅಪ್ಪ ನೋಡಪ್ಪ, ಈಗ ತಾವು ಆ ಬಗ್ಗೆ ಯಾವುದು ಯೋಚನೆ ಮಾಡಬೇಕಾಗಿಲ್ಲವಪ್ಪ. ಯಾಕಂದರೆ ಆ ಪರಮಾತ್ಮನ ಕರುಣೆಯಿಂದ ಅದು ಎಲ್ಲವೂ ತಾನಾಗಿಯೇ ಸರಿ ಹೋಗುತ್ತದೆ ನೋಡಪ್ಪ.
1: ಹಾಗೆ ಆಗಲಿ, ನಾನಿನ್ನು ಹೋಗಿ ಬರುವೆನಮ್ಮ.
4: ಅಪ್ಪ ತಾವು ಸ್ವಲ್ಪ ಊಟ ಮಾಡಿಕೊಂಡು ಹೋಗಬೇಕಪ್ಪ.
1: ಊಟ?
4: ಹೌದು.
1: ಈಗಲೇ ಆಯುತ್ತಲ್ಲವಮ್ಮ. ಆಗಲಿ, ಹಾಗೆ ಮಾಡುವೆ. ಮಗು ಮಲ್ಲಮ್ಮ.
4: ಅಪ್ಪ
1: ನಾನು ಬರ್ತೀನಮ್ಮ.
4: ಮಗು. ಅಪ್ಪ
1: ಮಗು.
4: ಅಪ್ಪ
1: ಮಗು.
4: ಅಪ್ಪ. ಅಕ್ಕ, ಈ ಪೂಜೆ ಪೆಟ್ಟಿಗೆಯನ್ನು ಇಡ್ಲಿಕ್ಕೆ ದೇವರ ಮನೆ ಅದು ಎಲ್ಲಿದೆಯಮ್ಮ?
5: ಅಲ್ಲೇ.
4: ದೇವ, ನನ್ನ ಅತ್ತೆ ನಿಗವೆಣ್ಣೀರಿಗೆ ಎಲ್ಲರಿಗೂ ಒಳ್ಳೆಯ ಬುದ್ಧಿಯನ್ನು ದಯಪಾಲಿಸು ತಂದೆ. ಪತಿದೇವ,
3: ನೀ ಯಾಕೆ ನನ್ನ ಕಾಲು ಬೀಳ್ತಿ?
4: ಸ್ವಾಮಿ, ತಾವು ಯಜಮಾನ್ರು, ನಾನು ನಿಮ್ಮ ದಾಸಿ.
3: ದಾಸಿ
4: ಅಲ್ಲ, ನಿಮ್ಮ ಅರ್ಧಾಂಗಿ.
3: ನೀ ಅರ್ಧ ಅಂಗಿ, ನಾ ಪೂರ ಅಂಗಲ್ಲ. ಏನ ಕೋಟ್ ಮಿಡಿ ಚಾಟೋ?
4: ಛೇ ಛೇ, ಹಾಗಲ್ಲ ಸ್ವಾಮಿ, ನಾನು ನಿಮ್ಮ ಚರಣ ಸೇವೆಯನ್ನು ಮಾಡತಕ್ಕಂತ ಹೆಂಡತಿ.
3: ಹೇಳ್ತ?
4: ಹೌದು ಸ್ವಾಮಿ. ನೋಡಿ ಪತಿದೇವ, ತಾವು ನನಗೆ ಅದೇನೋ ಆಜ್ಞೆಯನ್ನು ವಿಧಿಸುವರೋ ಅದನ್ನು ತಲೆ ಮೇಲೆ ಹೊತ್ತುಕೊಂಡು ಭಕ್ತಿಪೂರ್ವಕವಾಗಿ ಮಾಡುವುದು ನನ್ನ ಕರ್ತವ್ಯ.
3: ಹಾಗಾದರೆ ನಿನ್ನ ಮೇಲೆ ನನ್ನ ಅಧಿಕಾರವು ನಡೆಯಬಹುದು?
4: ಓ, ಅಗತ್ಯವಾಗಿ ನಡೆಸಿಕೊಳ್ಳಬಹುದು ಸ್ವಾಮಿ.
3: ಹಾಗಾದರೆ ಅತ್ಲಾಗೆ ನೋಡು. ಬೇಡ ಬೇಡ ಬೇಡ ಬೇಡ, ಎತ್ಲಾಗೆ ನೋಡು, ಎತ್ಲಾಗೆ ಬ್ಯಾಡು ಯಪ್ಪ, ಬ್ಯಾಡು ಯಪ್ಪ, ಬ್ಯಾಡು ಯಪ್ಪ. ಚಾಣೆ ಆಯ್ತಪ್ಪ, ಚಾಣೆ ಆಯ್ತಪ್ಪ, ಚಾಣೆ ಆಯ್ತಪ್ಪ, ಚಾಣೆ ಆಯ್ತಪ್ಪ, ಚಾಣೆ ಆಯ್ತಪ್ಪ. ಒಳ್ಳೆ ಮಲ್ಲಿ
4: ಸ್ವಾಮಿ,
3: ನೀನು ತುಂಬಾ ಒಳ್ಳೆಯವಳಿದ್ದಿ. ನನಗೆ ರಂಟಿ ಒಡೆದು ಒಡೆದು ಬಾಳುವಾಗಿ ಬಿಟ್ಟಿದ್ದಿ ನೋಡೆ.
4: ಹಾಗಾದ್ರೆ ಅದಕ್ಕೆ ನಾನೇನ್ ಮಾಡ್ಲಿ ಸ್ವಾಮಿ?
3: ಅದಕ್ಕ ನೀ ಏನ್ ಮಾಡ್ಬೇಕಂದ್ರ ನನ್ನ ಕಾಲ ಚಿಕ್ತೀಯ
4: ದೇವ.
3: ಇಲ್ಲೋ ಯಪ್ಪ
4: ಮಲ್ಲಿಕಾರ್ಜುನ, ಈ ಪಾದ ಸೇವೆಯನ್ನು ದೊರಕಿಸಿಕೊಟ್ಟಿಯಲ್ಲ, ನಾನು ಧನ್ಯಳಾದೆ ಸ್ವಾಮಿ.
3: ಈಗ ನಾಯನಂದ ನೆವ್ವಾನಿನಗೆ ಒಮ್ಮೆಂದ್ರೆ ಏನಾಯ್ತು ನೋಡೇ ಮಲ್ಲಿ
4: ಸ್ವಾಮಿ.
3: ಹಾಗಾದ್ರೆ ಆಗ್ಲಿ.
4: ಹಾ ಆಗ್ಲಿ ಸ್ವಾಮಿ,
3: ಆಗ್ಲಿ.

0: ಸ್ವಾಮಿ, ಈಗ ನಾನು ಸ್ವಲ್ಪ ಊಟ ಮಾಡಿಕೊಂಡು ಬರಲೇನು ಅಂತ.
1: ಏ ಪಾಪ, ಇನ್ನು ಊಟ ಆಗಿಲ್ವೇನೆ?
0: ಇಲ್ಲ ಸ್ವಾಮಿ.
1: ಆಗ್ಲಿ, ನಾನು ಏನು ಒಳಗೋಗಿ ನೊಟ್ಟಿ ತಿಂದು ಬರ್ತೀನಿ ನೊಟ್ಟಿ.
2: ಭರ್ಮೆಯ ಮೈ ಮೇಲೆ ಬರ್ತಾ ಇದೆಯಲ್ಲೋ, ಕಣ್ಣು ಕಾಣಿಸ್ತವಿಲ್ಲ.
1: ಓಹೋ, ಯಾರು? ಶತ್ರು.
2: ಹೌದಪ್ಪ.
1: ನಮಸ್ಕಾರ ರೀ ಶತ್ರ.
2: ನಮಸ್ಕಾರ ಪಾ. ಲೇ ಭರ್ಮ್ಯ, ಏನು ಸುಳ್ಳು ನಿಮ್ಮ ಅಪ್ಪ?
1: ಯಾಕ್ರಿ ಶತ್ರ?
2: ಅಮಾವಾಸಿ ಒಳಗೆ ಸಾಲ ತೀರಿಸ್ತೀನಿ ಅಂತ ಹೇಳಿ ಹೋದಾವ, ಇದುವರೆಗೂ ಅವ್ನು ಮುಖವಾದ್ರು ಬೇಡವೆ.
1: ಯಾರ್ದು ಅಮಾಸಿದ್ರೆ?
2: ಏ ನಿಮ್ಮ ಅಪ್ಪಂದು ಒಂದೇ
1: ಶತ್ರ.
2: ಯಾಕ?
1: ನಮ್ಮ ಅಪ್ಪ ತಲೆ ನೂತೇಳೆ ಅನಿಗೆ ಪಟ್ಟಿ
2: ಕಟ್ಕೊಂಡು ಪಟ್ಟಿ ಲೋಣ ಭರ್ಮ್ಯ, ಇನ್ನು ಎರಡು ಮೂರು ದಿವಸಗಳಲ್ಲಿ ನಿಮ್ಮ ಹೊಲ ಮನೆಗಳನ್ನು ಕಸಿದುಕೊಂಡು ಹೋಗ್ತೇನೆ. ವಿಷಯ
1: ಬ್ಯಾಡ್ರಿ ಶತ್ರ, ಬ್ಯಾಡ್ರಿ. ನಮ್ಮ ಅಪ್ಪನ ಕರ್ಕೊಂಡು ಬರ್ತೀನು, ಹಂಗೆ ಮಾಡ್ಬೇಡಿ ಶೆಟ್ರ. ನಮ್ಮ ಅಪ್ಪನ ಕರ್ಕೊಂಡು ಬರ್ತೀನು, ಇಲ್ಲೇ ಕುಂಡ್ರಿ. ಮತ್ತ
2: ಹೋಗಪ್ಪ, ಹೋಗು ಹೋಗು.
1: ಯಪ್ಪ, ಶೆಟ್ರ ಸಾವುಕಾರ ಬಂದಾರ ನೋಡು. ಯಪ್ಪ,
2: ಏನು ಇದು ಸುಳ್ಳು ಕರಾರ ಹೇಗೆ? ನೀನೇ ನೋಡು
3: ಶೆಟ್ರ, ನಾನು ಹಾಗೆ ಹೇಳುವುದಿಲ್ಲ
1: ಶೆಟ್ರ.
2: ಯಾಕ
1: ಹೇಳುದ ಹೋಗ್ಯ ತಿನ್ನ ಮತ್ತೆ ಗಂಡಗಾಚಿ ಹಾಕಿ ಸಾಡ್ಡು ಹೊಡೆದ
3: ಸುಮ್ಮ ಹೋಗು.
1: ಹೋಗಂಗಿಲ್ಲಪ್ಪ,
3: ಹಾಗೆ ಮಾಡಬಾರದು, ಸುಮ್ಮ ಹೋಗು. ಶಕ್ತಿ ಅವರೇ, ಸ್ವಲ್ಪ ಶಾಂತದಿಂದ ಕುಳಿತುಕೊಳ್ಳಿ.
2: ಏನು ಶಾಂತ ಆಗ್ತಾರೋ ಜೀವಯ್ಯ, ನನ್ನ ಜೀವಾನೇ ಹೋಗಿತ್ತಯ್ಯ. ಶಾಂತತೆ ಶಾಂತ.
3: ಯಾಕ್ರಿ ಈ ಶೆಟ್ಟಿ ಅವರ ಮಾತನ್ನಾದ್ರೂ ಕೇಳಿದೆಯೋ ಇಲ್ಲವೋ?
4: ಅದಕ್ಕೆ ನನಗಿನ ಮಾಡಂತೀರಿ?
3: ಹಾಗಲ್ಲ, ನಿನ್ನ ಹತ್ತಿರ ಇದ್ದ ಒಡವೆಗಳನ್ನು ಕೊಟ್ಟು ಬಿಡು, ಈ ಶೆಟ್ಟಿ ಅವರು ಸಾಲ ತೀರಿಸಿಬಿಡೋಣ.
4: ನನ್ನ ಹತ್ತಿರ ವಸ್ತು ಒಡವೆ ಎಲ್ಲಿರುವವು? ಆಡಿನ ಮಗ ವೇಮಣ್ಣ ನಾಗಮ್ಮನ ಒಡವೆ ಕಸಿದುಕೊಂಡು ಸುಳಿವಿನಿ ಸೇರಲಿಲ್ಲವೇ? ಆಗಲೂ ನನ್ನ ಒಡವೆನ್ನೆಲ್ಲ ಕೊಟ್ಟು ಬಿಟ್ಟೆ.
3: ಹಾಗಾದ್ರೆ ಆ ನಾಗಮ್ಮ ಬಸಮ್ಮನ ಹತ್ತಿರ ಇದ್ದ ಒಡವೆಗಳನ್ನು ತೆಗೆದುಕೊಂಡು ಬರೋ ಹೋಗು.
5: ನೀವು ಯಾಕೆ ಕರಿತಾ ಇದ್ರು ಅದು ನನಗೆ ಗೊತ್ತು. ಇವನಷ್ಟು ಒಡವೆಗಳನ್ನು ಹಾಕಿ ಕೊಡ್ತೀನಲ್ಲ, ಅವು ನಿಮ್ ಕಣ್ಣೊಳಗೆ ಒತ್ತುತ್ತಿವೆ.
4: ಇರ್ಲಿ ಕೊಡೆ, ಇನ್ನು ಎರಡು ಮೂರು ದಿವಸದಲ್ಲಿ ತಂದು ಕೊಡ್ತಾರಂತೆ, ಕೊಟ್ಟು ಬಿಡು.
5: ನಾನೇನು ಕೊಡುವುದಿಲ್ಲ, ನೀವು ಕೇಳಬೇಡ್ರಿ. ನಾನು ಕೊಡುವುದಿಲ್ಲ, ಕೊಡುವುದಿಲ್ಲ, ಕೊಡುವುದೇ ಇಲ್ಲ.
4: ತಂಗಿ ಬಸಮ್ಮ,
2: ಯಾಕೆ ಆಗ್ತೇವ್ರೆ?
4: ನಿನ್ನ ಒಡವೆನಾದ್ರು ಕೊಟ್ಟು ಬಿಡಮ್ಮ.
2: ನಾನೇನು ಕೊಡ್ಲಾರನಮ್ಮ, ಇವಷ್ಟು ಒಡವೆಗಳನ್ನ ಕೊಟ್ಟು ಆ ಮಲ್ಲಿ ಮುಂದೆ ಹಾಗೆ ತಿರುಗಾಡಬೇಕಾದೀತು. ನೀವು ಕೇಳಬೇಡ್ರಿ, ನಾನು ಕೊಡಲ್ಲ ಕೊಡಲ್ಲ ಕೊಡುವುದೇ ಇಲ್ಲ.
0: ದೇವ ಮಲ್ಲಿಕಾರ್ಜುನ, ನನ್ನ ಅತ್ತೆ ಮನೆಯವರಿಗೆ ಈ ಪರಿ ಸಂಕಟವೇ. ಶಿವ ಶಿವ,
3: ಅವರ ಕಡೆಯಿಂದ ಒಡವೆಗಳನ್ನು ತರುವುದಾಗಲಿಲ್ಲವೇ ನಿನ್ನೆಂಬ? ಈ ಶೆಟ್ಟಿ ಅವರು ಇನ್ನು ಎರಡು ಮೂರು ದಿವಸಗಳಲ್ಲಿ ನಮ್ಮ ಹೊಲ ಮನೆಗಳನ್ನು ಕಸಿದುಕೊಂಡು ಬಿಡುವರು. ಆಮೇಲೆ ನಾವೆಲ್ಲರೂ ಕೈಯಲ್ಲಿ ತಂಬಿಗೆ ಹಿಡಿದುಕೊಂಡು ಮನೆ ಮನೆ ತಿರುಪೆ ಎತ್ತಬೇಕಾಗುವುದು ತಿರುಪೆ. ದೇವ ಮಲ್ಲಿಕಾರ್ಜುನ, ಇಷ್ಟು ದಿವಸಗಳವರೆಗೆ ಈ ಹೇಮರೆಡ್ಡಿಯ ಮನೆಯು ಒಳ್ಳೆ ಗೌರವದಿಂದ ನಡೆದು ಬಂದು ಇಂದಿಗೇ ಎಲ್ಲವೂ ಹೋಯಿತಲ್ಲ.
0: ಮಾವನವರೇ.
3: ಮಲ್ಲಮ್ಮ.
0: ಹಾ ನೋಡಿ, ಈ ಒಡವೆಗಳನ್ನು ತೆಗೆದುಕೊಂಡು ಹೋಗಿ ಆ ಶೆಟ್ಟಿಯವರ ಸಾಲವನ್ನೆಲ್ಲ ತೀರಿಸಿಬಿಡಿ.
3: ಬೇಡಮ್ಮ, ಇವು ನಿನ್ನ ತವರ ಮನೆಯವರು ಅಲ್ಲವೇನಮ್ಮ?
0: ಆದ್ರೆ ಏನಾಯ್ತು ಮಾವನವರೇ, ನನ್ನ ಪತಿಯ ಕುಟುಂಬವನ್ನು ಕಾಪಾಡಿಕೊಂಡು ಹೋಗುವುದೇ ನನ್ನ ಧರ್ಮವಲ್ಲವೇ? ಇದು ತೆಗೆದುಕೊಳ್ಳಿ.
3: ಮಲ್ಲಮ್ಮ, ಈ ಒಡವೆಗಳನ್ನು ನಾವು ತೆಗೆದುಕೊಂಡರೆ ಪರರ ಒಡವೆಗಳನ್ನು ಅಪಹರಿಸಿದಂತಾಗುವುದಿಲ್ಲವೇ?
0: ಮಾವನವರೇ, ನನ್ನನ್ನು ಬೇರೆಯವಳು ಅಂತ ಭಾವಿಸಿಕೊಂಡ್ರ? ನಾನು ನಿಮ್ಮವಳೇ ಅಲ್ಲವೇ? ಇದ ನೋಡಿ, ಇವುಗಳನ್ನು ತೆಗೆದುಕೊಂಡು ಅವರ ಸಾಲವನ್ನೆಲ್ಲ ತೀರಿಸಿಬಿಡಿ.
3: ನಿನ್ನಂಥ ಸತ್ವಶಾಲೆ ಸೊಸೆ ದೊರೆತದ್ದು ನನ್ನದೇ ಭಾಗ್ಯ.
2: ಆ ಹೇಮರೆಡ್ಡಿಯ ಸೊಸೆಯೋ

ಅನನ್ಯ ಭಕ್ಷಿಕಾಮಣಿಗಳೇ, ನಿಮ್ಮೆಲ್ಲರ ಭಕ್ತಿಯ ಮೇರೆಗೆ ನಾನಿಲ್ಲಿಗೆ ಬಂದಂತಾಯಿತು. ಆದರೆ ಹೇಮರಡ್ಡಿಯ ಸೊಸೆಯಾದ ಮಲ್ಲಮ್ಮನ ಭಕ್ತಿ ವಿಶ್ವಾಸಾದಿ ಗುಣಗಳನ್ನು ಪರೀಕ್ಷೆ ಮಾಡಲೋಸುಗ ನನ್ನ ವಾಸಸ್ಥಾನವಾಗಲ್ಪಟ್ಟಂತ ಶ್ರೀಶೈಲಗಿರಿಯನ್ನು ಬಿಟ್ಟು ಸಿದ್ಧಾಪೂರಕಂತೂ ಬಂದೆನು. ತ್ರಿಲೋಕನೇ ಕುಳಿಸುತ್ತಿರುವವನು ನಾನು. ಆದರೆ ನನ್ನ ಭಕ್ತರು ನನ್ನನ್ನೇ ತಮ್ಮ ಮನಬಂದ ಹಾಗೆ ಕುಣಿಸ ಹತ್ತಿರುವರು. ಮುಗ್ಧ ಭಾವನೆಯ ಮಲ್ಲಮ್ಮನು ಹಗಲಿರುಳು ನನ್ನನ್ನೇ ಸ್ತುತಿ ಮಾಡುತ್ತಿರುವುದನ್ನು ಕಂಡು ಅವಳ ನೆಗಂಡರಿಗೆ ಸಹನವಾಗದೆ ಮಾತ್ಸರತನದಿಂದ ಅಲ್ಲದ ಸಲ್ಲದ ಮಾತುಗಳನ್ನು ಅತ್ತೆಯ ಮುಂದೆ ಹೇಳಿ ರೇಗಿಸಿ ಅವಳಿಂದ ಮಲ್ಲಮ್ಮನಿಗೆ ಹಿಂಸೆ ಕೊಡಿಸುತ್ತಿರುವರು. ಆಹಾಹಾ, ಈ ಕಲಿಕಾ ಜನರಲ್ಲಿ ಎಷ್ಟೊಂದು ಅನ್ಯಾಯವು ತುಂಬಿರುವುದಲ್ಲ. ಹರನನ್ನು ಒಲಿಸಬಹುದು, ಆದರೆ ನರನನ್ನು ಒಲಿಸಲು ಅಸಾಧ್ಯವೆಂಬ ನಾನುಡಿಯು ಇದು ಜ್ಞಾನಿಗಳ ಪ್ರಚಾರಕ್ಕೆ ಬಂದುದರಲ್ಲಿ ಆಶ್ಚರ್ಯವಿಲ್ಲ. ತದನುಸಾರವಾಗಿ ಭಕ್ತರ ಸತ್ವವನ್ನು ಪರೀಕ್ಷೆ ಮಾಡಲೇಬೇಕು. ಅದು ಆಗಲೇ

0: ಎಲ್ಲ ಹೋಯ್ ಲೋಯ್ ಕಂಪ್ಲೀಟ್.
1: ಹೀಗೇನು ಹಾಗಾದ್ರೆ ಬೇಗ ಹೇಳಪ್ಪ.
0: ಅಮ್ಮ ನೀನು ನಮ್ ಮನೆಗೆ ಎಂತ ಬಂದದಿ ಬಂದದಿ ನೋಡ
1: ಅಂದ ಕಡೆಗಾಲ್ ತಾನೆ ಬಿಟ್ಟಿಲ್ಲ. ಯಾಕೆ
0: ಅಪ್ಪ ಬಂದ ಅಪ್ಪ
1: ಏ ನನಗೆ ಏನ್ ಮಾಡಂತಿ?
0: ನೀ ಅಳಿಗಾಡ್ದಂಗ ಗಂಟಂಗ್ ನಿಂದ್ರತ್ತನ್. ಓಹೋ ಅಪ್ಪ ಬಂದ್ ಅಪ್ಪ.

0: ಆ ಮಲ್ಲಮ್ಮನನ್ನು ಕರೆದು ಈ ಒಡವೆಗಳನ್ನು ಹಾಗೂ ಹೊಸ ಸೀರೆಯನ್ನು ಅವಳಿಗೆ ಕೊಟ್ಟು ಬಿಡು.
1: ಮಲ್ಲಿ,
2: ಯಾಕೆ ಅತ್ತೇವರೇ?
0: ತಂಗಿ ಮಲ್ಲಮ್ಮ, ಈ ಒಡವೆಗಳು ಸರಿಯಾಗಿ ಇರುವವೋ ಇಲ್ಲವೋ ನೋಡಿಕೊಳ್ಳಮ್ಮ, ಹಾಗೂ ಈ ಸೀರೆಯನ್ನು ನೀನೇ ಉಟ್ಟುಕೋ.
2: ದೇವ, ಮಲ್ಲಿಕಾರ್ಜುನ ನನ್ನ ಪತಿಯ ಕುಟುಂಬಕ್ಕೆ ಇನ್ನೂ ಅತಿಶಯವಾದ ಸಂಪತ್ತನ್ನು ಕೊಡುತ್ತಂದೆ.
1: ಅಲ್ಲ ಮನೆ ಯಜಮಾನತಿ ನನಗೆ ಸಿರಿಲ್ಲ, ಪಾಪನಾಗೂ ಸಿರಿಲ್ಲ, ಬಸಮ್ಮನ ಸಹ ಸಿರಿಲ್ಲ, ಇವನ್ನೆಲ್ಲ ಬಿಟ್ಟು ಅವಳಿಗೆ ಸೀರೆ.
0: ಆದಲ್ಲೇ ಅವಳು ಒಳ್ಳೆಯ ಸಮಯದಲ್ಲಿ ನಮ್ಮ ಪ್ರಾಣವನ್ನೇ ಉಳಿಸಿಕೊಂಡಿರುವಳು. ಪ್ರಾಣ
2: ಅತ್ತೆಯವರೇ, ಈ ಸೀರೆಯನ್ನ ನೀವೇ ಉಟ್ಟುಕೊಳ್ಳಿ ಅಮ್ಮ, ಇದು ತೆಗೆದುಕೊಳ್ಳಿ.
1: ನಾವು ಉಟ್ಟುಕೊಳ್ಳಬಲ್ಲೇ?
0: ಏ, ಹೀಗೆ ಮಾಡಿದ್ರೆ ಬೇಕಾದ್ರೆ ನೀವು ಒಂದೊಂದು ಸೀರೆಯನ್ನು ತೆಗೆದುಕೊಳ್ಳಿರಿ.
1: ಬರೀ

0: ತಂಗಿ ಬಸಮ್ಮ ಅಕ್ಕ, ಆ ಮಲ್ಲಿ ಬಂದಾಗಿನಿಂದ ಹಿರೇ ಸುಶಿಯಾದ ನಮ್ಮಣ್ಣು ಅತ್ತೆ ಮಾವಂದರು ಕಸಬರಿಗಿಂತ ಕಡಿಮೆ ಮಾಡಿಬಿಟ್ಟಿದ್ರಲ್ಲ, ಆ ಮಲ್ಲಿಯಲ್ಲಿ ಬರ್ಬೇಕಾದ್ರೆ ಮಾತಾಗಿಂತ ಮಾಡಿಸ್ಕೊಂಡು ಬಂದಿರುವಳೇನು?
1: ಅಯ್ಯ, ಎಲ್ಲಿ ಮಾತ್ರ ಹಾಕಿದೆ ನೋಡೋದಿಲ್ಲ. ಮುಂಜಾನೆ ಹೇಳುವುದೇನು, ಜಳಕ ಮಾಡುವುದೇನು, ತಲೆ ಬಾಚಿಕೊಳ್ಳುವುದೇನು, ಬಜಾರ ಬಸಿಬೇ ಆಗಿ ಬಿಟ್ಟಾಳ
0: ತಂಗಿ. ಇದು ಅಲ್ಲದೆ ಮಲ್ಲಯ್ಯ ಮಲ್ಲಿಕಾರ್ಜುನ ಉಗೆ ಉಗೆ ಅಂತ ಧ್ಯಾನ ಮಾಡುವುದೇನು, ಅತ್ತೆ ಮಾವಂದ್ರ ಕಾಲಿಗೆ ಬೀಳುವುದೇನು? ತಂಗಿ ಗಂಡನಿಗೆ ನಮಸ್ಕಾರ ಮಾಡುವ ಮುಂದೆ ಹುಬ್ಬೇನು ಹಾರಿಸ್ತಾಳ, ಮೂಗೇನು ಮುರಿತಾಳ, ಅಮ್ಮಮ್ಮ ಬಾಗುವುದೇನು ಬಳಕುವುದೇನು? ಜಾತಿವಂತ ಪಾತ್ರ ಬರ್ಲಿಕ್ಕಿಲ್ಲ.
1: ಇದು ಅಲ್ಲದೆ ಪ್ರತಿ ಸೋಮವಾರ ದಿವಸ ಮನೆಯನ್ನೆಲ್ಲ ಸಾರಿಸಿ ದೇವರ ಜಗಲನ್ನು ಬೆಳೆದು ಹಸ್ತ ಲೆಕ್ಕ ರಂಗಲನ್ನು ಹಾಕಿ ಮೈ ತೊಳೆದುಕೊಂಡು ಧೂಪ ದೀಪ ನೈವೇದ್ಯಗಳನ್ನು ಅಣೆ ಮಾಡಿಕೊಂಡು ಗುಡ್ಡದ ಮಲ್ಲಯ್ಯನ ಪೂಜೆಗೆಂದು ಹೋದವಳು ಸತ್ತವಾದ ಮೇಲೆ ಬರುತ್ತಾಳೆ. ಅಂದರೂ ಅತಿ ಮಂದರು ಸುಮ್ಮನೆ ಇರುತ್ತಾರಲ್ಲ ಅಕ್ಕ.
0: ತಂಗಿ,
1: ಇದಕ್ಕೆ ಏಕೆ ಇಷ್ಟು ಯೋಚನೆ? ಆ ಮಲ್ಲಯ್ಯನ ಮನೆ ಬಿಡಿಸಿ ಹೊರಗೆ ಹಾಕಿದ್ರೆ ನನ್ನ ಹೆಸರು ಬಸಮನೆಯಲ್ಲ.

0: ಧರ್ಮಪರಾಯಣದಲ್ಲಿ ಕೋರಾನ್ನ ಭಿಕ್ಷ ಭಿಕ್ಷಾ ಭವತಿ ಭಿಕ್ಷಾನ್ ದೇಹಿ.
1: ತಂಗಿ, ಹೊರಗೆ ಯಾವನೋ ಒಬ್ಬ ಕೂಗುತ್ತಿರೋ ನೋಡೆ.
2: ಯಾವನಾದರೂ ತಿರುಕೊಳ್ಳಲು ಬಂದಿರಬೇಕಮ್ಮ. ಕೇಳಿಯೂ ಕೇಳಿಸ್ತವರಂತೆ ಒಳಗೆ ಹೋಗಿ ಬಿಟ್ಟರಾಯಿತು. ಆ ಮಲ್ಲಿ ದಾನಸೂರ ಕರ್ಣನ ಮಗಳು ಇದ್ದಾಳಲ್ಲ, ಅವಳೇ ಬಂದು ನೀಡುತ್ತಾಳೆ. ಹಾಗೆ ಮಾಡಿದ ಕೂಡಲೇ ಆ ತೇರನ್ನು ಕರೆದು ತೋರಿಸಿದಾಯಿತು. ಇನ್ನು ಮೇಲೆ ಸೆನಿವೆಯನ್ನು ಹಾಕಿದಂತ ತಿಳಿ.
1: ಅಯ್ಯ, ಇವನು ಅಯ್ಯನಮ್ಮ.
0: ಹೌದಮ್ಮ, ನಾನಬ್ಬ ಭಿಕ್ಷೆ ಬೇಡುವಂತಹ ಜಂಗಮಯ್ಯನಮ್ಮ.
1: ಭಿಕ್ಷೆ ಬೇಡಲಿಕ್ಕೆ ನಿನಗೇನು ದಾರಿ ಆಗಿದೆಯೋ? ಎಲ್ಲಿಯಾದರೂ ಕೂಲಿ ಕೆಲಸ ಮಾಡಲು ಹೋಗಬಾರ್ದೇನು? ನಮ್ಮ ಕೈ ತೆರೆಯಲ್ಲ, ಮುಂದಾಗು.
0: ಪುಣ್ಯಾತ್ಮಳೇ, ಭಾಗ್ಯವಂತರಾದ ನೀವು ಹೀಗೆ ಕೈ ತೆರವಿಲ್ಲ ಅಂತ ಹೇಳಬಾರದಮ್ಮ, ಹೇಳಬಾರದು. ಯಾಕಂದರೆ ಹಸಿದು ಬಂದವನಿಗೆ ಅಶನವನ್ನೀಯಲು ಬೇಕೆಂದು ಧರ್ಮವು ಸಾರುತ್ತಿರುವುದು. ಈ ಜನುಮದಲ್ಲಿ ಮಾಡಿದ ದಾನದಿಂದ ಮುಂದಿನ ಜನ್ಮದಲ್ಲಿ ಅನ್ನ ತಪ್ಪದು ತಾಯೇ, ತಪ್ಪದು.
2: ಮುಂದಿನ ಜನ್ಮದಲ್ಲಿ ಆಗುವಂತಹ ಸುಖ ದುಃಖ ಕಂಡವರಾರೋ ಅಯ್ಯ? ಅನ್ನ ಮಾಡಿ ನೀಡಲಿಕ್ಕೆ ನಿಮ್ಮ ಅಪ್ಪಗಳ ಸಿಟ್ಟಿಲ್ಲ ಕಣಪ್ಪ. ತಿರುಪಿ ನೆತ್ತಲಿಕ್ಕೆ ನಾಚಿಗಾಗಲ್ವೇನು ಹೋಯೇ ಹುಮ್ಮ.
0: ಅಮ್ಮ, ಹೀಗೆಲ್ಲ ದುರ್ನುಡಿಗಳನ್ನು ಆಡಬಾರದು ತಾಯೇ.
1: ಅಯ್ಯ, ಆಗಲೇ ಹೇಳಿಲ್ಲವೇ ನಮ್ಮ ಕೈ ತೆರೆಯಿಲ್ಲ ಮುಂದಾಗು ಅಂತ. ಹಿಂದಿನ ಮನೆ ಕೋರೆಯನ್ನು ಹೋಯ್ತು, ಮುಂದಿನ ಮನೆ ಭಿಕ್ಷೆ ತೆಪ್ಪಿತ್ತು. ಹೋಗು ಅಯ್ಯ ಹೋಗು, ಸುಮ್ಮನೆ ನಮ್ಮ ತಲೆಯ ಬೇಸಬೇಡ, ಹೋಗು.
2: ಅಕ್ಕ ಅಕ್ಕ ಅಕ್ಕ, ಸ್ವಲ್ಪ ತಾಳು. ಆ ಮಲ್ಲಿ ಗುಡ್ಡದ ಮಲ್ಲಯ್ಯನ ಪೂಜೆಗೆ ಹೊರಟಿದ್ದಾಳೆ, ಅವಳಿಗೆ ಕಾಣುವಂತೆ ಈ ಅಯ್ಯನನ್ನು ದಬ್ಬುವೆನು.

0: ಈ ದಿವಸ ಸೋಮವಾರ ಇಂದು ಧರನಾದ ಮಲ್ಲಿಕಾರ್ಜುನ ಸ್ವಾಮಿಯ ಗುಡ್ಡಕ್ಕೆ ಹೋಗಿ ಅವನ ಪಾದ ಪೂಜೆಯನ್ನ ಮಾಡಿಕೊಂಡು ನಾನು ತಿನ್ನೆಳಾಗುವೆನು.
1: ಇದೇ ನಮ್ಮ ತಾಯಿಗಳಿರ ನನ್ನಮ್ಮ, ನಿಂತು ನಿಂತು ನನ್ನ ಕಾಲುಗಳು ಚುಯಿ ಹಿಡಿದವಮ್ಮ, ಚುಯಿ ಹಿಡಿದವು.
2: ಕಾಲು ಜೈ ಹಿಡಿದ್ರೆ ಕಾಲು ಅಪ್ಪಳಿಸುತ್ತಾ ಮುಂದಾಗು. ನೀನು ಹಾಗೆ ಹೋಗುತ್ತಿದ್ರೆ ಅದಕ್ಕೆ ನಾನು ತಕ್ಕ ಸಹಾಯವನ್ನೇ ಮಾಡುತ್ತೇನೆ. ಅಕ್ಕ
1: ತಂಗಿ
2: ಪಾಪ ಇಬ್ರು ಕೂಡ ಏನವರು ಪಾದ ಸೇವೆ ಮಾಡೋಣ.
1: ನಡೆ ತಂಗಿ
2: ಹೋಗ.
0: ತಾಯಿಗಳೇ
1: ನನ್ನಮ್ಮ ಅಡಿಯಬೇಡ್ರಿ ತಾಯಿ.
0: ಅಮ್ಮ, ಮನೆಗೆ ತಾನಾಗಿಯೇ ಬಂದಿರುವಂತಹ ಅತಿಥಿಗಳಿಗೆ ಸತ್ಕಾರವನ್ನು ಮಾಡಲಾರದೆ ಈ ರೀತಿಯಾಗಿ ಮಾಡುವುದು ಒಳಿತಲ್ಲವಮ್ಮ. ತಂದೆ
1: ಅಮ್ಮ
0: ತಾವು ಒಂದು ಸ್ವಲ್ಪ ತಾಳಿಕೊಳ್ಳಿಯಪ್ಪ, ದಯವಿಟ್ಟು ಒಂದು ಸ್ವಲ್ಪ ತಾಳಿಕೊಳ್ಳಿ, ನಾನೇ ತಂದು ನೀಡುವೆನು.
2: ಅಕ್ಕ ಇದೇ ಸಮಯ ಅಡಿಗೆ ಮನೆಯಲ್ಲಿನ ಎಲ್ಲ ಗಡಿಗೆ ಮಡಿಕೆಗಳನ್ನು ಒಡೆದು ಹಾಕಿ ಆ ತಪ್ಪನ್ನು ಮನೆ ಮೇಲೆ ವರೆಸೋಣ.
1: ನಡೆ ತಂಗಿ ಹಾಗೆ ಮಾಡೋಣ.
0: ತಂದೆ
1: ತಾಯಿ
0: ಈ ಭಿಕ್ಷೆಯನ್ನ ಸ್ವೀಕಾರ ಮಾಡಿಕೊ ನನ್ನಪ್ಪ.
1: ಆಗಲಿಮ್ಮ. ನನ್ನಮ್ಮ ನಿಮ್ಮ ಹೆಸರೇನು ತಾಯಿ?
0: ತಂದೆ ನನಗೆ ಮಲ್ಲಮ್ಮನೆಂದು ಕರೆಯುವ.

0: ದೇವ ಮಲ್ಲಿಕಾರ್ಜುನ, ಯಾವಾಗಲೂ ಇಂಥ ಜಂಗಮರ ಪಾದ ದರ್ಶನವನ್ನ ನನಗೆ ಕೊಡುತ್ತಿರು ತಂದೆ. ಹಾ ತಂದೆ, ನಿನ್ನ ದರ್ಶನಕ್ಕೆ ಬರಲಿಕ್ಕೆ ನನಗೆ ತುಂಬಾ ಸಮಯವಾಯ್ತಲ್ಲ ಸ್ವಾಮಿ, ನಾನೀಗಲೇ ಬರುವೆ.
1: ಮಲ್ಲಿ, ಹೀಗೆ ಬಂದ ಬಂದ ಭಿಕಾರಿಗಳಿಗೆ ಅನ್ನರೊಟ್ಟಿ ನೀಡಲು ಕಾಲು ಕಡಿಯನ್ನು ನಿನ್ನ ಅಪ್ಪನ ಮನೆ ತಂದಿರುವೇನೆ? ಅತ್ತೆಯವರು ಬರಲಿ, ನಿನ್ನ ಮೈ ಚರ್ಮಾ ಸುರಿಸುವೇನು. ಅತ್ತೆಯವರೇ, ಅತ್ತೆಯವರೇ, ಏನಾಯ್ತು ನೋಡಿ ನೋಡಿ, ಮನೆಯಲ್ಲಿದ್ದ ರೊಟ್ಟಿ ಬುತ್ತಿಯನ್ನು ಒಬ್ಬ ತುಂಟ ಜಂಗಮನಿಗೆ ನೀಡಿ ಈಗ ಜಡೆ ಹಾಕಿಕೊಂಡು ಹೂ ಮಡಿದುಕೊಂಡು ಗುಡ್ಡದ ಮಲೆಯಲ್ಲಿ ಪೂಜೆಗೆಂದು ಹೊರಟಿದ್ದಾಳೆ. ನಾವು ಗಾಳಿಗೆ ಕಟ್ಟಿದ ಗೋಟೆ ಎಮ್ಮೆಯಂತೆ ತಿರುಗಿ ಮನೆಗೆಲ್ಸ ಮಾಡಬೇಕು. ಇವಳು ಜಂಗಮ ಸೇವೆಯಲ್ಲಿ ಕಾಲ ಕಳೆಯಬೇಕು. ಇದು ಬಲವಿತ್ರ ಲಕ್ಷಣವೇತಿ ನೀವು ಹೇಳಿ.
2: ಮಲ್ಲಿ
0: ಅಮ್ಮ,
2: ನಾನು ಹೇಳಿದ್ದೆ ಕೇಳಿಕೊಂಡು ಬಾಳ್ವೆ ಮಾಡುವೆಯೋ?
0: ಅಮ್ಮ, ಮತ್ತೆ ಯಾರನ್ನಾದ್ರೂ ನೋಡುವೆಯೋ?
1: ಶಿವಶಾಂತರ ಎತ್ತು ಹೋಗುವೆಯೋ
0: ಮಲ್ಲೇಶ?
2: ಅಲ್ಲ, ಈಗ ಮನೆಗಳ ಸುಲಭಿಟ್ಟು ಎಲ್ಲಿ ಹೊರಟಿರುವಿ?
0: ಅತ್ತೆಯವರೇ, ನಿಮ್ಮ ಅಪ್ಪಣೆಯಂತೆ ಮಲ್ಲಿಕಾರ್ಜುನ ಸ್ವಾಮಿಯ ಗುಡ್ಡಕ್ಕೆ ಹೋಗಿ ಬರುವಿನಮ್ಮ. ಮನೆಯೊಳಗೆ ಎಲ್ಲಾ ಅಡಿಗೆಯನ್ನು ಮಾಡಿಟ್ಟಿದ್ದೇನೆ, ತಡ ಮಾಡದೆ ಬರುವಿನಮ್ಮ.
3: ನಿಮ್ಮ ಅಪ್ಪಣೆಯಂತೆ ಹೊರಟಿರವಂತೆ, ಎಷ್ಟೊಂದು ಸುಳ್ಳು ಹೇಳುತ್ತಾಳೆ ನೋಡಿದ್ರ ಅತ್ತೆಯವರೇ. ಅಡಿಗೆ ಮಾಡಿರವಳಂತೆ, ಅಡಿಗೆ ಮನೆಯಲ್ಲಿ ಒಂದಾದ್ರೂ ಗಟ್ಟಿ ಮುಟ್ಟಾದ ಗಡಿಗೆ ಮಡಿಕೆ ಇದ್ರಲ್ಲ ಅಡಿಗೆ ಮಾಡಬಹುದು. ನಾನು ಸುಳ್ಳು ಹೇಳಿದ್ರೆ ನೀವೇ ಹೋಗಿ ನೋಡಿಕೊಂಡು ಬರ್ರವ್ವ, ನಾವೆಂದು ಸುಳ್ಳು ಮಾತಾಡೋರಲ್ಲ.
0: ಶಿವಶಿವ, ಅವರು ನೋಡಿಕೊಂಡು ಬರ್ಲಿ, ನಾನಂತೂ ಅಡಿಗೆ ಮಾಡಿಟ್ಟು ಆ ಜಂಗಮನಿಗೆ ಭಿಕ್ಷೆ ನೀಡುವುದಕ್ಕಾಗಿ ಅಂತ ಇಲ್ಲಿಗೆ ಬಂದೆ. ಒಳಗೆ ಹೋಗಿ ನೋಡುವುದರೊಳಗಾಗಿ ಎಲ್ಲ ಗಡಿಗೆ ಮಡಿಕೆ ಅವು ತಾವಾಗಿ ಒಡೆದು ಬಿದ್ದಿರುವಲ್ಲ.
2: ಏನೇ

0: ಡೌಕಾರಿಗಿತ್ತಿ. ಜಂಗಮನಿಗೆ ಹಿಟ್ಟಿನಿಂದ ಅವಸರದಿಂದ ಹೋಗುವಾಗ ಕಾಲೇ ಅಡವಿ ಒಡೆದಿರುವ ಕ್ಷಣಪೂರ್ದಲ್ಲಿ ಹೇಳಿ ಈಗ ತಾನೇ ಒಡೆದು ಎನ್ನಲು ನಾಟಿಕರು ಭಯ ಮಾಡಿ.
1: ಆತ್ತೇವರೇ, ಇವಳು ಅವಸರದಿಂದ ಹೋಗುವಾಗ ಕಾಲೇ ಎಡವಿದ್ದರೂ ನಾನು ಕಣ್ಣಾರೆ ಕಂಡಿದ್ದೇನೆ. ಏನೇ ಮಲ್ಲಿ, ಖರೆ ಸಂಗತಿನ ಯಾಕೆ ಹೇಳಬಾರದೆ? ಏ ಆತ್ತೆಯವರು ನನ್ನನ್ನು ನಂಬವರೇನೆ?
2: ಅಕ್ಕ, ನೀವೇ ಈ ರೀತಿಯಾಗಿ ನಿಜ ಹೇಳಿದ ಬಳಿಕ ನನ್ನ ಮಾತು ಸುಳ್ಳೇ ಸರಿ, ಉಪಾಯವಿಲ್ಲ ತಾಯಿ.
3: ಮಲ್ಲಿ, ನೀನು ನಮ್ಮಂತಹ ಬಾಳೆವಂತರ ಮನೆಯಲ್ಲಿ ಇರಲಿಕ್ಕೆ ಯೋಗ್ಯಳಲ್ಲ.
1: ಹೌದಾ?
3: ಯಾಕಂದ್ರೆ ಏನೋ ಬಡವರು ದಿನಾಲು ಜಂಗಮರಿಗೆ ನೀಡುವಷ್ಟು ತ್ರಾಣನು ದೇವರು ನಮಗಿನ್ನೂ ಕೊಟ್ಟಿಲ್ಲ. ನೀನಾದರೂ ಶ್ರೀಮಂತ ಮನೆತನದ ಮಗಳು, ಕೆಲಸ ಬಗಸಗಳನ್ನು ಮಾಡಿದವಳಲ್ಲ, ಆದ್ದರಿಂದ ನೀನು ರಾಜಕದ ಕೆಲಸಕ್ಕೆ ಉಪಯೋಗವಿಲ್ಲ. ಇನ್ನು ಮೇಲೆ ನೀನು ಅಡಿಗೆ ಮೇಲೆ ಬರಬೇಡ. ದಿನಾಲು ಹತ್ತಷ್ಟು ನೀರು ತಂದು ಸಾಲವಟ್ಟು ಹಿಟ್ಟು ಬೀಸಿಕೊಡು. ಹ್ಮ್, ಕರದಾಗ ಹುಟ್ಟಕ್ಕೆ ಬಾ. ಇಷ್ಟು ಕೆಸಲು ಒಪ್ಪಿಸಿದ್ದೇನೆ.
1: ಮನೆಯಲ್ಲಿ ನೀರು ತರುವುದು, ಬೀಸುವುದು, ಕುಟ್ಟುವುದು ಯಾರು ಮಾಡಬೇಕ್ರಿ ಮತ್ತೆ?
3: ಹೌ ತಂಗಿ, ಮರ್ತೇ ಬಿಟ್ಟಿದ್ನಲ್ಲ.
1: ಹಾ, ಅವಳಿಗೆ ಹೇಳಿ, ನಮಗಂತೂ ಸಾಧ್ಯವೇ ಇಲ್ಲ.
3: ಎಲೇ ಮಲ್ಲಿ,
2: ಅತ್ತಿಯವರೇ,
3: ಹಾ, ಮೊದಲು ನೀರು ತಂದು ಹಿಟ್ಟು ಬಿಸಿ ತಾನೆ ದನ ಬಿಟ್ಟುಕೊಂಡು ಹೋಗು.
2: ಆಗಲಮ್ಮ,
3: ಬೇಗ ಬನ್ನಿ.
0: ಅತ್ತೆಯವರೇ, ಆ ದುಷ್ಟ ಮಲ್ಲಿಗೆ ತಕ್ಕ ಶಿಕ್ಷೆಯನ್ನ ಕೊಟ್ರಿ. ತಂಗಿ ಬಸಮ್ಮ,
1: ಅಕ್ಕ,
0: ಅತ್ತೆಯವರಿಗೆ ಬಹು ಶ್ರಮ ಆಗಿರ್ಬೋದು.
1: ಅಯ್ಯ ಅಯ್ಯ, ಹೌದಮ್ಮ,
0: ಅವರಿಗೆ ಗೋಧಿ ಹುಗ್ಗಿ,
1: ಉಳಿಗೆ ಪಾಯಸ
0: ಮಾರಿ ಉಣಸಮ್ಮ.
1: ಆಗಲಮ್ಮ, ಅತ್ತೆಯವರಿ, ನೀವು ಒಳಗೆ ಹೋಗಿ ಮುಖ ತೊಳೆದುಕೊಂಡು ತಿರುಗಿ ಬರುವಷ್ಟರಲ್ಲಿ ನಾನು ಅಡಿಗಿನೆಲ್ಲ ಸಿದ್ಧ ಮಾಡ್ತೇನೆ.
3: ಹೌದು ತಂಗಿ, ಮಗಳು ಸಿಂಗಲ್ ಬೆಲ್ಲ ಚಾರೆ ಮಾಡಿಕೊಡ.
0: ಅಯ್ಯ ಹಾಲಲ್ಲ ರೀ ಅವ್ವ.

0: ಸ್ವಾಮಿ, ಈಗ ನಾನು ನೀರು ತರಲಿಕ್ಕೆ ಅಂತ ಹೋಗಬೇಕಾಗಿದೆ, ನನಗೆ ತಾವು ಅಪ್ಪಣೆ ಕೊಡಬೇಕು.
1: ನೀನು ನೀರು ತರಲಿಕ್ಕೆ ಹೋದ್ರೆ ಈ ನನ್ನ ಗಾಳಿ ಪಟ ಯಾರ ಆರ್ತವ್ರು ನೋಡಲಿ ಹಂಗ ಬಿದ್ದು ಬಿಟ್ಟೈತಿ ಬಾಯಿ ಕಿಚ್ಕೊಂಡ.
2: ಅಲ್ಲ, ನೀರು ತರಲಿಕ್ಕೆ ಹೇಳಿದ್ರೆ ಹುಚ್ಚನಿಗೆ ಆಟ ಮಾಡ್ತಾನೆ ಅಂತಿದ್ಯಾ? ಈ ಹುಚ್ಚನಿಗೂ ಬುದ್ಧಿಲ್ಲ, ನಿನಗೂ ಬುದ್ಧಿಲ್ಲ.
0: ಅತ್ತೆಯವರಿ, ನಿಮ್ಮ ಆಜ್ಞೆಯನ್ನು ನಾನು ಶಿರಸ ವಹಿಸಿ ಪಾಲಿಸುವೆನಮ್ಮ. ಆದ್ರೆ ಪತಿ ಆಜ್ಞೆ ಅಧೀನಳಾದ ನಾನು ಅವರ ಸೇವೆಯೊಳಗೆ ನಿಂತುಕೊಂಡೆನಮ್ಮ.
2: ಪತಿ ಆಜ್ಞೆ ಚೆನ್ನಾಗಿದೆ. ಏ, ನೀನು ಸದ್ದು ಹಿಟ್ಟು ಬಿಸಿಕೊಂಡೇ
0: ಆಗಲಿಮ್ಮ.

0: ಇಲ್ಲಿ. ಬೇಗನೆ ಜೋಳ ಬೀಸಿಕೊಡು.
1: ಆಗಲಿಮ್ಮ.
0: ಬೇಗನೆ ಹಿಟ್ಟು ಸಿದ್ಧವಾಗಲಿ.
1: ನನ್ನ ನಿಗಮಣ್ಣಿಯರು ಅಲ್ಲದ ಸಲ್ಲದ ಅಪವಾದಗಳನ್ನು ಹೊರಿಸಿ ಚಾಡಿಯನ್ನು ಹೇಳಿ ಈ ಬೀಸುವಂತಹ ಕೆಲಸವನ್ನು ನನಗೆ ಒಪ್ಪಿಸಿದ್ದು ಅದು ತುಂಬಾ ಒಳ್ಳೆಯದಾಯಿತು. ಯಾಕಂದರೆ ತಾಪಹಾರಿ ಕಾಳುಗಳನ್ನು ಪಾಪ ಪುಣ್ಯಗಳೆಂಬ ಕಲ್ಲಿನಿಂದ ಬೀಸಿ ಹಿಟ್ಟು ಮಾಡಿ ಮೋಕ್ಷರೂಪಿ ಕಜ್ಜಾಯ ಮಾಡುತ್ತಾ ನಿತ್ಯದಲ್ಲಿ ಭಿಕ್ಷೆ ಬೇಡಲು ಬಂದವರಿಗೆ ಸಲ್ಲಿಸಲು ಅನುಕೂಲ ಮಾಡಿಕೊಟ್ಟರು. ಆದರೆ ತಂದೆ ಮಲ್ಲಿಕಾರ್ಜುನ, ನಿನ್ನ ದರ್ಶನಕ್ಕೆ ಬರಬೇಕು ಎಂಬ ನನ್ನ ಆಸೆ ಅದು ಈಗ ನಿರಾಶೆ ಆಯಿತಲ್ಲ ತಂದೆ.

0: ಆದ ದರ್ಶನ ನನಗೆ ಎಂದಾಗುವುದು ತಂದೆ? ಈ ಭಕ್ತಳ ಮೇಲೆ ನಿನಗೆ ಕರುಣೆ ಇಲ್ಲವೇನು ಸ್ವಾಮಿ? ಈಗ ಬೀಸಲು ಪ್ರಾರಂಭಿಸಿ ಹೊತ್ತು ಬಹಳವಾದ್ದರಿಂದ ಕೈಗಳೆಲ್ಲ ಸೋತಿವೆ. ರಾತ್ರಿ ಆದರೂ ಕೂಡ ಇನ್ನೂ ಸಾಕಷ್ಟಿದೆ. ಆದ್ದರಿಂದ ಸ್ವಲ್ಪ ಸಮಯ ಇಲ್ಲಿ ವಿಶ್ರಮಿಸಿಕೊಂಡು ಉಳಿದಿರುವಂತಹ ಕಾಳುಗಳನ್ನು ಆ ನಂತರ ಬೀಸುವೆನು.
1: ನನ್ನ ಪ್ರಿಯ ಭಕ್ತಳಾದ ಮಲ್ಲಮ್ಮನು ಬೀಸಿ ಬೀಸಿ ದಣಿದು ನೆಲದ ಮೇಲೇ ಮಲಗಿರುವಳು. ಧನ್ಯ ಧನ್ಯ ಮಗಳೇ, ನೀನೇ ಧನ್ಯಳು. ನನ್ನಮ್ಮ, ನೀನು ಯಾವಾಗಲೂ ನನ್ನ ಧ್ಯಾನ ಮಾಡಿ ಭಕ್ತಿ ಪಾಶದಿಂದ ನನ್ನನ್ನು ಬಂಧಿಸಿರುವಿ. ನನ್ನ ಸಗುಣ ರೂಪದ ಮಹಿಮೆಯನ್ನು ನಿನ್ನ ಸ್ತ್ರೀವರ್ಗದಲ್ಲಿ ಚೆನ್ನಾಗಿ ಪಸರಿಸಿರುವಿ. ನನ್ನಮ್ಮ, ನಿನ್ನ ಭಕ್ತಿಯು ಅದು ಸ್ತುತ್ಯವಾದದ್ದು ಮಗಳೇ, ಸ್ತುತ್ಯವಾದದ್ದು. ಹಾ, ಆಗಲಿ, ಇನ್ನುಳಿದಂತಹ ಕಾಳನ್ನು ಬೀಸಿ ಮರೆಯಾಗುವೆನು.

0: ಮಲ್ಲಮ್ಮನಿಗೆ ಎಚ್ಚರವಾಗುವಂತೆ ಕಾಣುತ್ತಿದೆಯಲ್ಲ.
1: ದೇವ, ನೀನೇಕೆ ಬೀಸಲಾರಂಭಿಸಿದೆ? ಸ್ವಾಮಿ, ಇದು ನಿನ್ನ ಕೆಲಸವಲ್ಲ. ನನ್ನಂಥ ಅಲ್ಪ ಜೀವಿಯ ಸಲುವಾಗಿ ನೀನೇಕೆ ಶ್ರಮ ಪಡುವೆ ನನ್ನಪ್ಪ? ಬಿಡು ತಂದೆ, ಬಿಡು. ನಿನ್ನ ಕೋಮಲವಾದ ಕೈಗಳು ನೋಯುವು. ಬೀಸುವುದನ್ನ ನಿಲ್ಲಿಸು ಸ್ವಾಮಿ, ನಿಲ್ಲಿಸು.
0: ನನ್ನ ತಾಯಿಯು ಸ್ವಪ್ನದಲ್ಲಿ ಕನಬರಿಸುವಳು. ನನ್ನ ಕಾರ್ಯವಾಯಿತು, ನಾನು ಹೋಗುವೆ.

0: ಇದೇನಿದು? ಜಂಗಮರೂಪಿ ಮಲ್ಲನ್ನು ಹಿಟ್ಟನ್ನು ಬೀಸಿ ಬುಟ್ಟಿ ತುಂಬಿಕೊಟ್ಟಂತಾಯ್ತಲ್ಲ. ಮನಸ್ಸಿನೊಳಗೆ ಇದ್ದದ್ದು ಕನಸಿನೊಳಗೆ ಕಾಣುವುದೆಂಬ ನಾಣ್ಣುಡಿಯು ಸತ್ಯವಾಗಿ ಪರಿಣಮಿಸಿರಬಹುದೇನು? ಛೇ ಛೇ, ಹಾಗೇನೂ ಆಗಿರ್ಲಿಕ್ಕಿಲ್ಲ. ಇಷ್ಟೊಂದು ದೀರ್ಘವಾದ ನಿದ್ರೆ ನನಗೆ ಏಕೆ ಹತ್ತಿದ್ದೀತು? ಬೀಸುವ ಕಾಳುಗಳು ಹಾಗೆ ಉಳಿದಿವೆ. ಹಿಟ್ಟು ಸಿದ್ಧವಾಗದಿದ್ದರೆ ಅತ್ತೆಯವರು ಗದ್ದರಿಸುವರು. ಈಗಾದರೂ ಎಲ್ಲ ಬೆಳಗಾಗಿ ಹೋಗಿರುವುದಲ್ಲ. ಮಲ್ಲೇಶ, ಮಲ್ಲಿಕಾರ್ಜುನ, ತಂದೆ.
1: ಏನೇ ಮಳ್ಳಿ, ಗಂಡಸರು ಹೊಲಕ್ಕೆ ಹೋಗುವುದೊಳಗಾಗಿ ರೊಟ್ಟಿ ಸುಟ್ಟು ಕೊಡಬೇಕೆಂಬ ಮಾತು ನಿನಗೆ ಹೆಂಗ ತಿಳಿಯಬೇಕು? ಹಗಲು 12 ತಾಸು ಮಲ್ಲಯ್ಯ ಮಲ್ಲಯ್ಯ ಅಂತ ಕುಳಿತು ಬಿಟ್ರೆ ಅತ್ತೆಯವರು ನಿನ್ನ ಕುತ್ತಿಗೆ ಇಚ್ಚಿಕ್ಯಾರ.
0: ಅಕ್ಕ, ಶ್ರೀ ಮಲ್ಲಿಕಾರ್ಜುನನ ಧೈರ್ಯದಿಂದ ಹಿಟ್ಟು ಬೀಸುವುದು ಎಲ್ಲ ಆಗಿದೆಯಮ್ಮ. ಆದರೆ ಅಡಿಗೆ ಮನೆಯನ್ನು ಪ್ರವೇಶಿಸಲು ಅತ್ತೆಯವರ ಅಪ್ಪಣೆ ಇಲ್ಲದ್ರಿಂದ ಅದನ್ನು ಹಾಗೆ ತುಂಬಿ ಇಟ್ಟಿರುವಿನಮ್ಮ. ಅಮ್ಮ, ನೀವೇ ಬಂದು ಅದನ್ನು ತೆಗೆದುಕೊಂಡು ಹೋಗಬಾರದಿತ್ತೇನಮ್ಮ?
2: ಅಯ್ಯ ಪಾಪ, ನಾವೇ ಬಂದು ತಕೊಂಡು ಹೋಗ್ಬೇಕಾಗಿತ್ತೆ.
1: ಅತ್ತೆಯವರು ಬರ್ಲಿ, ಎಲ್ಲವನ್ನೂ ಹೇಳುವೆನು. ಏನ್ರಿ ತಂಗಿನ ಆಗಮ್ಮ ಬಸಮ್ಮ, ಅಡಿಗೆ ಮಾಡುವುದಿಲ್ಲವೇನ್ರಿ? ಹೊರಗೆ ಬಾಳ ಮಕ್ಕಳಿಗೆ ಏನು ಕಟ್ಟಿಕೊಡುವ್ರಿ?
2: ಅತ್ತೆಯವರೇ, ಹಿಟ್ಟಿಲ್ಲದ ರೊಟ್ಟಿ ಹೇಗಾಗಬಹುದು? ಈ ಮಲ್ಲಿ ಹಿಟ್ಟು ಬೀಸಿರಬಹುದೆಂದು ಇಲ್ಲಿಗೆ ನೋಡಲು ಬಂದೆ.
1: ಬೀಸ ಇಲ್ಲ,
2: ಹಿಟ್ಟು ಇಲ್ಲ, ಬುಟ್ಟಿ ಇಲ್ಲ. ಈ ಕೆಟ್ಟ ಮುಸುರಿ ಮಲ್ಲಿ ಮೋಟ ಮರ ಗಾಳಿ ಮಿಂಡಾಗಿ ಹಾಗೆ ನಿಂತು ಬಿಟ್ಟಾಳೆ. ಮಾತಿಲ್ಲ, ಕತ್ತಿಲ್ಲ.
1: ಏನು ಮಾತಿನ ಮಲ್ಲಿ, ಹಿಟ್ಟಿಗೂ ಬೀಸಲಿಲ್ಲವೇ? ಇಂಥ ಹಗಲಿ ಕೆಲಸ ಮಾಡುದು ನಿಗುವುದಿಲ್ಲವೇನೆ? ಎಲೆ, ನಿನ್ನ ಹೆಣ್ಣಂತ ಯಾವಾಗ ಹೇಳಿದ್ದಾಳೆ? ನಿನ್ನನ್ನು ಮಾರಿಗೆ ಒಯ್ಯಲಿಲ್ಲ.
0: ಅತ್ತೆಯವರೇ, ನಾನು ಜೋಳವನ್ನು ಬೀಸಿಟ್ಟು ಅದು ಎಷ್ಟೋ ಹೊತ್ತಾಯಿತಮ್ಮ.
1: ಆ ಬೀಸಿದ ಜೋಳ ಜಂಗಮ ಜೋಳ ಕಂಡಿತು, ಜೋಳಗಿ ಜೋಳ ಹಾಗೆ ತಳಕಂಡಿತು. ಅತ್ತೆ ಮತ್ತೆ ಮುಳುಬಳಾಗ್ತಿದ್ದಾರೆ. ಏನೇ ಕೈಯಾರಿ ಬಂದು ಜಂಗಮಿಗೆ ಹಿಟ್ಟು ನುತ್ತು ನೀಡಿ ನಮ್ಮನ್ನು ಬೆರಳನ್ನಾಗಿ ಮಾಡಲು ಬಂದಿವಳೆ? ಏ ಹಾಳು ಮುಸುಳೆ, ಎಲೆ, ನಿಮ್ಮ ಅಪ್ಪನ ಮನೆ ಜೋಳ ಹಾಗೆ ತಂದಿದೀಯಾ? ನಿನ್ನ ಧರ್ಮದ ಕೈಗೆ ಹಾವು ಹರಿದಿದ್ದೇನೆ.
0: ಹಾಗೆ ಆಗಿದ್ರೆ ಒಳಿತೆ ಆಗುತ್ತಿತ್ತು ಅತ್ತೆಯವರೇ. ನಾನು ಹಿಟ್ಟು ಬೀಸಿ ಬುಟ್ಟಿಯನ್ನು ತುಂಬುತ್ತಿದ್ದೆ. ಒಬ್ಬ ಜಂಗಮಯ್ಯನು ಬಂದನು, ಅವನಿಗೆ ಒಂದು ಸ್ವಲ್ಪ ನೀಡಿ ಅದನ್ನು ನೋಡುವುದೊಳಗಾಗಿ ಅದು ಮಾಯವಾಗಿತ್ತಮ್ಮ.
1: ಏನೇ ಎಂತು ಹಾದರಗಿತ್ತಿ? ನನಗೆ ಶಾಸ್ತ್ರ ಪುರಾಣಗಳು ಬಂದಿರ್ವಿಯಾ? ನಿನ್ನ ಕ್ಷುದ್ರ ಮಕ್ಕಳ ಸಂಸಾರ ನಡುಗಳಿರಲಿಕ್ಕಿಲ್ಲ ಬಸಮ್ಮ.
2: ಅತ್ತೆ,
1: ಹಿಂದೆ ಮುಂದೆ ನೋಡಿದ್ರೆ ಮಟ್ಟ ಸೀಳು ಕಸಿದುಕೊಂಡು ಬಿಡು.
2: ಮತ್ತೇನು ಕೊಡಲಿ ಅತ್ತೆವರೇ?
1: ಹೊರಗು ತುಂಡಿಸಿದ್ರೆ ಕೊಟ್ಟು ಬಿಡು. ದನಾಟಿಕೊಂಡು ಪೆಟ್ಟದ ಮೇಲೆ ಹೋಗಲಿ. ಏನೇ ಮಲ್ಲಿ
0: ಅಮ್ಮ,
1: ಆ ಒಡವೆಗಳನ್ನು ನೋಪಿಚ್ಚಿಕೊಡು.
0: ಆಗಲಿ ಅಮ್ಮ.

0: ಅಲ್ಲಿ ಲೇ ಮಲ್ಲಿ
1: ಅಕ್ಕ,
0: ಆತಿವ್ರು ಅಪ್ಪಣೆ ಕೊಟ್ಟದ್ದು ಕೇಳಿರ್ವಿಯೋ ಇಲ್ಲ?
1: ಕೇಳಿರ್ವಿ ನಮ್ಮ.
0: ಹಾ, ಹಾಗೆ ಮಾಡು. ಉಟ್ಟಿರುವ ಸೀರೆಯನ್ನು ಬಿಟ್ಟು ಈ ದಟ್ಟಿ ನೋಟುಕೊಂಡು ಹೊರಬೀಳು. ಮತ್ತೆ ಹೊಸದನ್ನು ತಕೊಂಡೆ, ಹಳೆದನ್ನೇ ಉಟ್ಟುಕೋ.
1: ಅಕ್ಕ, ಹೊಸದೇನು ಹಳೆಯದೇನು ತಾಯಿ, ಇವತ್ತು ಹೊಸದಿದ್ದದ್ದು ನಾಳೆಗೆ ಅದು ಹಳೆಯದಾಗುವುದಮ್ಮ. ಈ ದೇಹವೇ ನಾಶವಾಗುವುದು ಅಂದ ಬಳಿಕ ಇಂಥ ಬಟ್ಟೆಗಳ ಮಹತ್ವವೇನಕ್ಕ?
0: ಸೋಳೆಯ ಶಾಸ್ತ್ರ ನಿನ್ನಲ್ಲಿರಲಿ, ಆತ್ಯವರು ಹೇಳದಂತೆ ಆಚರಿಸಬೇಕು. ಎಡಬದಲ
2: ತಂಗಿ ನಾಗಮ್ಮ, ಬಸಮ್ಮ.
0: ಅತ್ತೆ,
2: ನಾನು ಹೇಳಿ ಶಿಕ್ಷೆ ಯೋಗ್ಯವಾಗಲಿಲ್ಲವೇ? ಇಂಥ ಬಡಿಬಾರದವ್ರಿಗೆ ಗಡಿಪಾರು ಮಾಡ್ಬೇಕು ನೋಡು.
0: ಅತ್ತೆಯವರಿ, ಆ ಸೋಳೆಯ ನಟನೆಯನ್ನು ನೋಡಿ ನೋಡಿ ನನಗಂತೂ ಬೇಸರಿಕೆ ಬಂತು ಹೋಗಿತ್ತು. ಹಾಳದ ಅಡವಿಯಲ್ಲಿ ಗೋಳಟ್ಟು ಉರುಳಾಡಲಿ.
2: ಮಲೆಯ ಪೂಜೆ ಅಂತೆ, ಪೂಜೆ ಗುಲ್ಲಾ ಗಂಟಿಗೆ. ಓ ಓ, ಸಾಕು ಬಿಡ್ರಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಶಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಶಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷಾದ್ ಹರ್ಲಾಪುರ್.

0: சார்.
1: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
1: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
1: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
0: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.